ಆಕಾಶವಾಣಿ ಮಂಗಳೂರು. ಇಂದು ರವಿವಾರ, 1948 ರಾಷ್ಟ್ರೀಯ ಶಕವರ್ಷದ ಜ್ಯೇಷ್ಠ ಮಾಸದ 31 ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 21 ತಾರೀಖು. ಈಗ ಸಮಯ 5:58:40. ತರಂಗಾಂತರ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಮತ್ತು ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಪ್ರೀತಿಯ ಶ್ರೋತೃಗಳಿಗೆಲ್ಲ ಶುಭ ಮುಂಜಾನೆ. ಬೆಳಗ್ಗಿನ ಈ ಪ್ರಸಾರಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಶ್ರೀನಿವಾಸ್ ಮಾರ್ನಬೈಲು.

ಇದುವರೆಗೆ ವಂದನಾ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು ಇದೀಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026 ಪ್ರಯುಕ್ತ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಕಾರ್ಯಕ್ರಮದ ನೇರ ಪ್ರಸಾರ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಧ್ಯೇಯದೊಂದಿಗೆ ನಾಡಿನಾದ್ಯಂತ ಜನೋತ್ಸಾಹದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಮಾನವ ಜೀವನದ ಚೈತನ್ಯ ಹಾಗೂ ಪ್ರಕಾಶವೇ ಯೋಗ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ರಾಜ್ಯದ 8 ಪ್ರಮುಖ ಐತಿಹಾಸಿಕ ತಾಣಗಳಲ್ಲಿ ಸಾಮುದಾಯಿಕ ಸಹಭಾಗಿತ್ವದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಶಸ್ವಿ. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಾತಿಗಾಗಿ ಇಂದು ನೀಟ್ ಯುಜಿ ಮರುಪರೀಕ್ಷೆ, 22 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗುವ ನಿರೀಕ್ಷೆ. ಈಗ ವಾರ್ತೆಗಳ ವಿವರ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಎಂಬ ಧ್ಯೇಯದೊಂದಿಗೆ ಇಂದು ದೇಶಾದ್ಯಂತ 2,500ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಬೆಳಗ್ಗೆ 6:30ರಿಂದ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಕೋಟ್ಯಂತರ ಜನ ಆಯ್ದ ಸರಳ 24 ಆಸನಗಳನ್ನು ಪ್ರದರ್ಶಿಸಿದರು. ಕೇಂದ್ರ ಆಯುಷ್ ಸಚಿವಾಲಯದ ನೇತೃತ್ವದಲ್ಲಿ, ಯುವಜನ ಸೇವಾ ಸಚಿವಾಲಯದ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದ ರೆಡ್ ರೋಡ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ನಡೆಯಿತು. 40,000ಕ್ಕೂ ಅಧಿಕ ಜನ ಪಾಲ್ಗೊಂಡು ಸುಲಭವಾದ ಯೋಗಾಸನಗಳನ್ನು ಪ್ರದರ್ಶಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೋಲ್ಕತ್ತಾ ಸ್ವಚ್ಛತೆಯೊಂದಿಗೆ ಯೋಗವನ್ನು ಸ್ವಾಗತಿಸಿದ್ದು ಶ್ಲಾಘನೀಯ ಎಂದರು. ಯೋಗ ಮಾನವ ಜೀವನದ ಚೈತನ್ಯ ಹಾಗೂ ಪ್ರಕಾಶ ಎಂದು ಬಣ್ಣಿಸಿದ ಪ್ರಧಾನಮಂತ್ರಿ, ಇಡೀ ಜೀವನವೇ ಒಂದು ಯೋಗ ಎಂದ ಮಹರ್ಷಿ ಶ್ರೀ ಅರವಿಂದರನ್ನು ವಿಶೇಷವಾಗಿ ಉಲ್ಲೇಖಿಸಿ, ಯೋಗ ನಮ್ಮ ಶಾರೀರಿಕ ಸ್ವಾಸ್ಥ್ಯದ ಮಾರ್ಗವನ್ನು ಮಾನಸಿಕ ಸ್ವಾಸ್ಥ್ಯದ ಮೂಲಕ ದರ್ಶಿಸುತ್ತದೆ ಎಂದರು.
1: मानना था कि मनुष्य की पहचान अलग अलग रहने में नहीं बल्कि अपने आस पास की दुनिया से जुड़ने में है. यही जुड़ाव योग का मूल भाव है. महर्षि अरविंद भी कहते थे हमारा पूरा जीवन योग है, चाहे हमें इसका बोध हो या न हो. योग जब स्वभाव में आता है तो वो मानवीय एकता का आधार बन जाता है. साथियों, योग केवल शारीरिक श्रम का साधन नहीं है. योग किसी एक आयु वर्ग के लिए सीमित भी नहीं है. भारत में हम जानते हैं और देखते आए हैं, योग मानव के जीवन का चेतना के साथ, ऊर्जा के साथ एक प्रकाश भी है.
0: ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ಕೇಂದ್ರ ಸಂಸ್ಕೃತಿ ಸಚಿವಾಲಯ, ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಎಎಸ್ಐ ಸಹಯೋಗದಲ್ಲಿ ದೇಶದ ಪ್ರಮುಖ 100 ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಪ್ರಾಮುಖ್ಯತೆಯ ಸ್ಥಳಗಳಲ್ಲಿ ವಿಶೇಷ ಯೋಗ ಪ್ರದರ್ಶನ ಆಯೋಜಿಸಿತು. ಲಕ್ಷಾಂತರ ಯೋಗಪಟುಗಳು, ಯೋಗಾಸಕ್ತರು ಬೆಳಗ್ಗೆ ಶುಭ್ರ ವೇಷಧಾರಿಗಳಾಗಿ ಚಿತ್ತವೃತ್ತಿ ನಿರೋಧದ ಯೋಗಾಸನಗಳನ್ನು ಪ್ರದರ್ಶಿಸಿ ಗಮನ ಸೆಳೆದರು. ಕರ್ನಾಟಕದ

0: ಬುಡಕಟ್ಟು ಪ್ರಮುಖ ಐತಿಹಾಸಿಕ ತಾಣಗಳಾದ ಬಾಗಲಕೋಟೆ ಜಿಲ್ಲೆಯ ಐಹೊಳೆ, ಬಾದಾಮಿ, ಪಟ್ಟದಕಲ್ಲು, ವಿಜಯಪುರ, ಹಾಸನ ಜಿಲ್ಲೆಯ ಹಳೆಬೀಡು, ವಿಜಯನಗರ ಜಿಲ್ಲೆಯ ಹಂಪಿ, ಬೆಂಗಳೂರು ಸೇರಿದಂತೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಯೋಗ ಕಾರ್ಯಕ್ರಮಗಳು ಸಹಸ್ರಾರು ಯೋಗಾಸಕ್ತರ ಯೋಗ ಪ್ರದರ್ಶನದೊಂದಿಗೆ ಯಶಸ್ವಿಯಾಗಿ ಜರುಗಿದವು. ವಿಶ್ವ ಪಾರಂಪರಿಕ ತಾಣ ಹಂಪಿಯ ಆನೆಲಾಯದ ಬಳಿ ಯೋಗ ಪ್ರದರ್ಶನ ನಡೆಯಿತು ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವೃತ್ತದ ಪುರಾತತ್ವ ಅಧೀಕ್ಷಕ ಕೆ ರಾಮಕೃಷ್ಣ ರೆಡ್ಡಿ ಆಕಾಶವಾಣಿಗೆ ತಿಳಿಸಿದ್ದಾರೆ. ಹಂಪಿ ವಲಯದ ಉಪ ಅಧೀಕ್ಷಕ ಪುರಾತತ್ವವಿದ ಡಾ ಎಸ್ಎಂ ದೇವರಾಜ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿ, ವಿಶ್ವ ಪರಂಪರೆಯ ತಾಣಗಳಲ್ಲಿ ಇಂದು ಮಧ್ಯಾಹ್ನ 12 ಗಂಟೆಯವರೆಗೆ ಯೋಗ ಪ್ರದರ್ಶನ ಹಾಗೂ ಯೋಗಾಭ್ಯಾಸಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಈ ಕುರಿತು ವಿಜಯನಗರದ ನಮ್ಮ ಪ್ರತಿನಿಧಿಯಿಂದ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ.
1: ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಹೊಂದಿದ 12 ಪ್ರವಾಸಿ ತಾಣಗಳನ್ನು ಯೋಗ ಪ್ರದರ್ಶನಕ್ಕೆ ಗುರುತಿಸಿದ್ದು, ಅದರಲ್ಲಿ ಹೊಸಪೇಟೆ ಬಳಿಯ ವಿಶ್ವ ಪರಂಪರಾ ತಾಣವಾದ ಹಂಪಿಯೂ ಒಂದು ಎಂಬುದು ಜಿಲ್ಲೆಯ ಹೆಮ್ಮೆಯಾಗಿದೆ. ಹಾಗೆ ಹಂಪಿಯ ಅನೇಲಾಯದ ಬಳಿಯ ಹಚ್ಚ ಹಸುರಿನ ಬಯಲು ಪ್ರದೇಶದಲ್ಲಿ ಯೋಗ ಪ್ರದರ್ಶನ ನಡೆಯಿತು. ಪತಂಜಲಿ ಯೋಗ ಪೀಠದ ಕೊಪ್ಪಳ ಜಿಲ್ಲಾ ಪ್ರಭಾರಿ ವೆಂಕಟೇಶ್ ವಾಸಿ ಅವರ ನೇತೃತ್ವದಲ್ಲಿ ಯೋಗ ಪ್ರದರ್ಶನ ದಲ್ಲಿ ಕಮಲಾಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು, ಪುರಾತತ್ವ ಇಲಾಖೆಯ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಸೇರಿದಂತೆ ಒಟ್ಟು 200 ಜನರು ಭಾಗವಹಿಸಿ ಅಂತಾರಾಷ್ಟ್ರೀಯ ಯೋಗ ಪ್ರದರ್ಶನ ನೀಡಿದರು. ಪ್ರದೇಶ ಸಮಾಚಾರಕ್ಕಾಗಿ ಪೂರ್ಣಿಮಾ ದಪ್ತರ್ದಾರ್, ವಿಜಯನಗರ ಜಿಲ್ಲೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ರಾಜ್ಯದ ಪ್ರಧಾನ ಕಾರ್ಯಕ್ರಮ ಇಂದು ಬೆಳಗ್ಗೆ 7 ಗಂಟೆಗೆ ಬೆಂಗಳೂರಿನ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಜರುಗಿತು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ವಿದ್ಯುಕ್ತ ಚಾಲನೆ ನೀಡಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವ ಸಂಪುಟದ ಹಿರಿಯ ಸಹೋದ್ಯೋಗಿಗಳು, ಗಣ್ಯರು ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಸರಳವಾದ 24 ಯೋಗಾಸನಗಳನ್ನು ಪ್ರದರ್ಶಿಸಿದರು. ಶಾಸಕ ರಿಜ್ವಾನ್ ಅರ್ಷದ್ ಅಧ್ಯಕ್ಷತೆ ವಹಿಸಿದ್ದರು. 2000ಕ್ಕೂ ಹೆಚ್ಚು ಯೋಗ ಸಾಧಕರು ಹಾಗೂ ಯೋಗಪಟುಗಳು ಪಾಲ್ಗೊಂಡಿದ್ದರು. 40 ನಿಮಿಷಗಳ ಯೋಗಾಸನದ ಬಳಿಕ ಸಭಾ ಕಾರ್ಯಕ್ರಮ ನಡೆಯಿತು. ಯುವಜನತೆಗೆ ಹಾಗೂ ವೃತ್ತಿಪರರಿಗೆ ಯೋಗಾಭ್ಯಾಸ ಮೈಗೂಡಿಸಲು ವೈಬ್ರೇಕ್ ಎಂಬ ಆಪ್ ಅನ್ನು ರೂಪಿಸಲಾಗಿದೆ. ತನ್ಮೂಲಕ ಯೋಗಾಭ್ಯಾಸಕ್ಕೆ ಪ್ರೇರೇಪಿಸಲಾಗುತ್ತಿದೆ ಎಂದು ಆಯುಷ್ ಇಲಾಖೆಯ ರಾಯಚೂರು ಜಿಲ್ಲೆ ಅಧಿಕಾರಿ ಡಾ ಶಂಕರ್ ಗೌಡ ತಿಳಿಸಿದ್ದಾರೆ. ಯೋಗದ ಮಹತ್ವವನ್ನು ಸಾರಲು ಹಾಗೂ ನಿತ್ಯ ಯೋಗಾಭ್ಯಾಸಕ್ಕಾಗಿ ಬೆಳಗ್ಗೆ 5:30 ರಿಂದ 6:30 ರವರೆಗೆ ಯೋಗಾಭ್ಯಾಸದ ಕಾರ್ಯಕ್ರಮಗಳನ್ನು ರಾಯಚೂರು ಜಿಲ್ಲೆಯಾದ್ಯಂತ ಆಯೋಜಿಸಲಾಗುವುದು ಎಂದರು. ನಾಳೆ 22ರಿಂದ 2027ರ ಜೂನ್ 21ರವರೆಗೆ ವರ್ಷಪೂರ್ತಿ ರಾಜ್ಯಾದ್ಯಂತ ಯೋಗಾಭ್ಯಾಸ ಹಾಗೂ ಯೋಗ ಪ್ರಚಾರದ ವಿಶೇಷ ಕಾರ್ಯಕ್ರಮ ಅನುಷ್ಠಾನಗೊಳ್ಳಲಿದೆ ಎಂದು ಹೇಳಿದರು. ವೈದ್ಯಕೀಯ ಕೋರ್ಸ್ಗಳ ಅಧ್ಯಯನಕ್ಕಾಗಿ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026ರ ಮರುಪರೀಕ್ಷೆ ಇಂದು ದೇಶಾದ್ಯಂತ ನಡೆಯಲಿದೆ. ದೇಶದ 551 ನಗರಗಳು ಮತ್ತು ವಿದೇಶಗಳ 14 ನಗರಗಳಲ್ಲಿ ಏಕಕಾಲಕ್ಕೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:30ರವರೆಗೆ ನೀಟ್ ಪರೀಕ್ಷೆ ನಡೆಯಲಿದೆ. ಒಟ್ಟು 22,79,000 ಅಭ್ಯರ್ಥಿಗಳು ಹೆಸರು ನೋಂದಾಯಿಸಿದ್ದಾಗಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ತಿಳಿಸಿದೆ. ನೀಟ್ ಪರೀಕ್ಷೆ ಹಿನ್ನೆಲೆ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮತ್ತು ಆದ್ಯತೆ ನೀಡಲಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಕೊಂಕಣ ರೈಲ್ವೆಯ ಮೂಲಭೂತ ಅಗತ್ಯತೆಗಳ ಸಮಗ್ರ ಅಭಿವೃದ್ಧಿಗಾಗಿ 7,000 ಕೋಟಿ ರೂಪಾಯಿಗಳ ಪ್ರಸ್ತಾವವನ್ನು ಕೇಂದ್ರಕ್ಕೆ ಸಲ್ಲಿಸಲಾಗಿದೆ ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ರೈಲು ನಿಲ್ದಾಣದಲ್ಲಿ

0: 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ನೂತನ ಪ್ಲಾಟ್ಫಾರಂ ಉದ್ಘಾಟಿಸಿ ಕಾಚಿಗುಡ ಕುಮಟವರೆಗೆ ವಿಸ್ತರಿಸಿರುವ ರೈಲು ಸೇವೆಗೆ ಹಸಿರು ಧ್ವಜ ತೋರಿ ಮಾತನಾಡಿದರು. ಬಾಗಲಕೋಟೆ ಜಿಲ್ಲೆ ಮುಧೋಳದ ಶ್ರೀ ಮೃತ್ಯುಂಜಯ ಅಪ್ಪಗಳವರ ಅಪಾರ ಕನ್ನಡ ಪ್ರೀತಿ ಹಾಗೂ ಕಳಕಳಿಯಿಂದ ಇಂದು ಸೋಲಾಪುರದಲ್ಲಿ ಕನ್ನಡ ಸಂಪದ್ಭರಿತವಾಗಿ ಬೆಳೆದಿದೆ ಎಂದು ಸೋಲಾಪುರದ ಕಿರೀಟೇಶ್ವರ ಮಠದ ಸ್ವಾಮಿನಾಥ ಸ್ವಾಮೀಜಿ ತಿಳಿಸಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಸೋಲಾಪುರ ಜಿಲ್ಲೆಯ ಕನ್ನಡ ಸಂಘಗಳ ಸಹಯೋಗದಲ್ಲಿ ಹುತಾತ್ಮ ಸ್ಮೃತಿ ಮಂದಿರದ ಸೊನ್ನಲಗಿ ಸಿದ್ದರಾಮ ಸಭಾಂಗಣ ಮತ್ತು ವಾರದ ಮಲ್ಲಪ್ಪನವರ ವೇದಿಕೆಯಲ್ಲಿ ಆಯೋಜಿಸಿದ ಅಖಿಲ ಭಾರತ ಹೊರನಾಡ ಕನ್ನಡ ಸಂಘಗಳ ಪ್ರತಿನಿಧಿಗಳ 10ನೇ ಮಹಾಮೇಳವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರಧಾನಮಂತ್ರಿ ಜನಮನ್ ಯೋಜನೆಯಡಿ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ರಾಮಕುಂಜ ಪೆರಾಬೆ ಅಲಂಕಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪರಕ್ಕಾಲು ಕೊರಗ ಕಾಲೋನಿಯಲ್ಲಿ 2 ಕೋಟಿ 75 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾದ ರಸ್ತೆಯನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ಬ್ರಿಜೇಶ್ ಚೌಟ ಉದ್ಘಾಟಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಧ್ಯೇಯದೊಂದಿಗೆ ನಾಡಿನಾದ್ಯಂತ ಜನೋತ್ಸಾಹದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಮಾನವ ಜೀವನದ ಚೈತನ್ಯ ಹಾಗೂ ಪ್ರಕಾಶವೇ ಯೋಗ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ರಾಜ್ಯದ 8 ಪ್ರಮುಖ ಐತಿಹಾಸಿಕ ತಾಣಗಳಲ್ಲಿ ಸಾಮುದಾಯಿಕ ಸಹಭಾಗಿತ್ವದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಶಸ್ವಿ. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಾತಿಗಾಗಿ ಇಂದು ನೀಟ್ ಯುಜಿ ಮರುಪರೀಕ್ಷೆ, 22 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗುವ ನಿರೀಕ್ಷೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 9:05.
1: ಆಕಾಶವಾಣಿ ಮಂಗಳೂರು, ಕನ್ನಡ ಚಿತ್ರಗೀತೆಗಳು ಇನ್ನು ಸ್ವಲ್ಪ ಹೊತ್ತಿನಲ್ಲಿ.
2: ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಆಯುಷ್ ಇಲಾಖೆ, ಆಯುಷ್ ಕಾಲೇಜುಗಳು, ಸ್ಕೌಟ್ಸ್ ಮತ್ತು ಗೈಡ್ಸ್ ಹಾಗೂ ಯೋಗ ಸಂಘಟನೆ

0: ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ 25 ವರ್ಷಗಳ ಸಂಭ್ರಮ. ಜೂನ್ 27ರವರೆಗೂ ಎಕ್ಸ್ಟೆಂಡ್ ಆಗಿದೆ. ದ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಕ್ಯಾಂಪ್, ಕಡಿಮೆ ಪೇನ್, ಪರ್ಸನಲೈಸ್ಡ್ ಕೇರ್ ಮತ್ತು ಹೆಚ್ಚು ಆಕ್ಯುರೇಟ್ ರಿಸಲ್ಟ್ಸ್. ಎಕ್ಸ್ಪರ್ಟ್ ಸರ್ಜನ್ಸ್ ಇಂದ ಫ್ರೀ ಕನ್ಸಲ್ಟೇಷನ್ಗೆ ಇಂದೇ ರಿಜಿಸ್ಟರ್ ಮಾಡಿ ಮತ್ತು 1 ಲಕ್ಷದವರೆಗೂ ಉಳಿಸಿ. ಕರೆ ಮಾಡಿ 9611819633ಗೆ ಅಥವಾ ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ ಭೇಟಿ ನೀಡಿ.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
2: ಸಿಕ್ಕಿಬಿದ್ರು.
3: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
6: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
8: ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ವಿಜಯಪ್ರಕಾಶ್ ಹಾಡಿರುವ ಕೋಟಿಗೊಬ್ಬ 2 ಚಿತ್ರದ ಗೀತೆ. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದು, ಸಂಗೀತ ಡಿ ಇಮ್ಮನ್.

ಮುಂದೆ ಕೇಳಿ ರಾಜೇಶ್ ಕೃಷ್ಣನ್ ಮತ್ತು ಮಂಜುಳಾ ಗುರುರಾಜ್ ಹಾಡಿರುವ ಜನುಮದ ಜೋಡಿ ಚಿತ್ರದ ಗೀತೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ವಿ ಮನೋಹರ್.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ. 9:15 ಇನ್ನಷ್ಟು ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಆಕಾಶವಾಣಿ ಮಂಗಳೂರು ಇದೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ.

0: ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.
1: ಇಂದಿನ ಕಥಾಮೃತದ ಕಥೆ ಮಹಾಭಾರತದ ಒಂದು ಉಪಕಥೆ. ದೇವತೆಗಳ ಗುರು ಬೃಹಸ್ಪತಿ, ಆತನಿಗೆ ಸಂವರ್ತ ಎಂಬ ತಮ್ಮನಿದ್ದನು. ಅವನೂ ತುಂಬಾ ಜ್ಞಾನಿ. ಸಂವರ್ತನು ತನ್ನ ಒಳ್ಳೆಯ ಮಾತಿನಿಂದ ಎಲ್ಲರನ್ನೂ ಆಕರ್ಷಿಸುತ್ತಿದ್ದನು. ಎಲ್ಲರೂ ಅವನನ್ನೇ ಹೊಗಳುತ್ತಿದ್ದರು. ದೊಡ್ಡವನಾದ ಬ್ರಹ್ಮಜ್ಞಾನಿಯಾದ ತಾನಿರುವಾಗ ಸಣ್ಣವನಾದ ತನ್ನ ತಮ್ಮನನ್ನ ಜನರು ಹೊಗಳುವುದು ಸರಿಬರಲಿಲ್ಲ ಬೃಹಸ್ಪತಿಗೆ. ಬರುಬರುತ್ತಾ ಸಂವರ್ತನ ಮೇಲೆ ಅಸೂಯೆ ಹೆಚ್ಚಾಯಿತು, ಹೊಟ್ಟೆ ಕಿಚ್ಚು ಜಾಸ್ತಿಯಾಯಿತು. ಅದರಿಂದ ಸಂವರ್ತನಿಗೆ ಅನೇಕ ರೀತಿಯಲ್ಲಿ ಉಪದ್ರವ ಕೊಡುತ್ತಿದ್ದ. ಅದನ್ನು ತಳ್ಳಲಾರದೆ ಸಂವರ್ತನು ಹುಚ್ಚನಂತೆ ತಿರುಗುತ್ತಿದ್ದ. ಒಂದು ಬಾರಿ ಇಕ್ಷ್ವಾಕು ವಂಶಕ್ಕೆ ಸೇರಿದ ಮರುದತ್ತ ಎಂಬುವನು ಒಂದು ಭಾರೀ ಯಾಗವನ್ನ ಮಾಡಲು ನಿರ್ಧರಿಸಿದ. ಆ ಯಾಗಕ್ಕೆ ಅಧ್ವರ್ಯ ವಹಿಸಲು ದೇವಗುರು ಬೃಹಸ್ಪತಿಯನ್ನ ಕೇಳಿಕೊಂಡ. ಈ ಯಾಗವನ್ನ ಮರುದತ್ತನು ಮಾಡಿದರೆ ದೇವತೆಗಳಿಗಿಂತಲೂ ಹೆಚ್ಚು ಮಹಿಮಾನ್ವಿತನಾಗುತ್ತಾನೆ ಎಂಬ ಭಯದಿಂದ ಯಾಗ ನಿರ್ವಹಣಕ್ಕೆ ಬೃಹಸ್ಪತಿ ಒಪ್ಪಲಿಲ್ಲ. ಬೇರೇನೂ ತೋಚಲಿಲ್ಲ ಮರುದತ್ತನಿಗೆ. ಬೃಹಸ್ಪತಿಗೆ ಸಮನಾದ ಬೇರೊಬ್ಬ ಪುರೋಹಿತನಿರಲಿಲ್ಲ. ಯೋಚಿಸುತ್ತಿರುವಾಗ ಅವನಿಗೆ ಬೃಹಸ್ಪತಿಯ ತಮ್ಮನಾದ ಸಂವರ್ತನ ನೆನಪಾಯಿತು. ಕೂಡಲೇ ಸಂವರ್ತನನ್ನ ಕಂಡನು. ಪೌರೋಹಿತ್ಯದ ಮುಂದಾಳತ್ವ ವಹಿಸಿ ಯಾಗವನ್ನ ಪೂರ್ತಿ ಮಾಡಬೇಕೆಂದು ಕೇಳಿಕೊಂಡನು. ಆತನು ಬೇಡಬೇಡ ಆಗುವುದಿಲ್ಲವೆಂದರೂ ಕೇಳದೆ ಅತಿ ಕಷ್ಟದಿಂದ ಅವನನ್ನ ಒಪ್ಪಿಸಿದನು ಮರುದತ್ತ. ಇದರಿಂದ ಬೃಹಸ್ಪತಿಗೆ ತಮ್ಮನ ಮೇಲೆ ಅಸೂಯೆ ಹೆಚ್ಚಿತು. ಸಂವರ್ತನು ಯಾಗವನ್ನ ನಡೆಸಿಕೊಡುತ್ತಿದ್ದಾನಲ್ಲವೆಂಬ ಕೊರಗು ಮನದಲ್ಲಿ ಹುಟ್ಟಿತು. ಅಸೂಯೆ ಬೆಳೆದು ಮರವಾಗಿ ನಿಂತಿತು. ಚಿಂತೆಯಿಂದ ಕೃಶವಾಗಿ ಹೋದ ಬೃಹಸ್ಪತಿ. ಒಂದು ದಿನ ಇಂದ್ರನು ಬೃಹಸ್ಪತಿಯನ್ನ ನೋಡಲು ಬಂದನು. ಬೃಹಸ್ಪತಿಯ ದೇಹಸ್ಥಿತಿಯನ್ನು ಕಂಡು ಬೆಪ್ಪಾದನು. ಕೊರಗಿಗೆ ಕಾರಣವೇನೆಂದು ಕೇಳಿದನು. ಬೃಹಸ್ಪತಿಗೆ ದುಃಖ ಉಕ್ಕಿ ಬಂತು. ತನ್ನ ತಮ್ಮನಾದ ಸಂವರ್ತನು ಅತಿ ದೊಡ್ಡದಾದ ಮಹತ್ವದ್ದಾದ ಯಾಗವನ್ನು ನಡೆಸುತ್ತಿದ್ದಾನೆ, ಆದ್ದರಿಂದ ನನ್ನಲ್ಲಿ ಈರ್ಷೆ ಹೆದರಿಕೆ ಹುಟ್ಟಿಕೊಂಡಿದೆ ಎಂದನು. ಅದನ್ನು ಕೇಳಿದ ಇಂದ್ರನು ಆಶ್ಚರ್ಯಪಟ್ಟ. ಸ್ವಾಮಿ, ಎಲ್ಲ ತಿಳಿದ ಜ್ಞಾನಿಗಳು ನೀವು. ದೇವಾನುದೇವತೆಗಳಿಗೆ ಪುರೋಹಿತರು, ಹಿತಬೋಧೆ ಹೇಳುವವರು. ಸಂವರ್ತನು ಯಾಗ ಮಾಡಿಸಿದರೆ ನಿಮಗಾಗುವ ನಷ್ಟವೇನು? ಏನೂ ಇಲ್ಲವಲ್ಲ. ಅನವಸರವಾಗಿ ಈರ್ಷೆ ಹುಟ್ಟಿಸಿಕೊಂಡು ದೇಹವನ್ನೇಕೆ ಕೆಡಿಸಿಕೊಳ್ಳುತ್ತಿರುವಿರಿ ಎಂದು ಕೇಳಿದ. ನಿನ್ನ ಶತ್ರುವು ವೃದ್ಧಿ ಹೊಂದುತ್ತಿದ್ದಾನೆಂದರೆ ಕೇಳಿಕೊಂಡು ನೀನು ಸುಮ್ಮನೆ ಕುಳಿತುಕೊಳ್ಳುವೆಯಾ? ನಾನು ಹಾಗೆಯೇ. ಯಾವ ವಿಧದಲ್ಲಾದರೂ ಸರಿ ಸಂವರ್ತನಿಗೆ ತೊಂದರೆ ಕೊಟ್ಟು ಆ ಯಾಗ ನಡೆಯದಂತೆ ನೋಡಿಕೋ ಎಂದು ಬೃಹಸ್ಪತಿಯು ಇಂದ್ರನನ್ನು ಕೇಳಿಕೊಂಡನು. ಆಗ ಇಂದ್ರನು ಅಗ್ನಿದೇವನನ್ನ ಕರೆದು, ನೀನು ಹೋಗಿ ಹೇಗಾದರೂ ಮಾಡಿ ಆ ಮರುದತ್ತನು ಮಾಡುತ್ತಿರುವ ಯಾಗವನ್ನು ನಿಲ್ಲಿಸುವಂತೆ ಮಾಡು ಎಂದು ಆಜ್ಞಾಪಿಸಿದನು. ಅಲ್ಲಿಂದ ಹೊರಟ ಅಗ್ನಿ ನೇರವಾಗಿ ಯಾಗಮಂಟಪಕ್ಕೆ ಬಂದನು. ಅಲ್ಲಿರುವ ಮರುದತ್ತ ಅವನನ್ನು ಕಂಡು ದೇವತಾ ಸ್ವರೂಪದಿಂದ ನಿಂತ ಅಗ್ನಿಗೆ ನಮಸ್ಕರಿಸಿದ. ಆಗ ಅಗ್ನಿ ಹೇಳಿದ, ರಾಜ, ನೀನೀಗಲೇ ಈ ಸಂವರ್ತನನ್ನ ಕೈಬಿಟ್ಟು ಬಿಡು. ನಿನ್ನ ಯಾಗ ಪೂರ್ತಿ ಮಾಡಲು ಬೇಕಾದರೆ ಬೃಹಸ್ಪತಿಯನ್ನೇ ಕರೆದುಕೊಂಡು ಬರುತ್ತೇನೆ ಎಂದ. ಅಲ್ಲೇ ಕುಳಿತಿದ್ದ ಸಂವರ್ತನಿಗೂ ಅಗ್ನಿಯ ಮಾತು ಕೇಳಿಸಿತು. ಅವನಿಗೆ ಕೋಪ ಉಕ್ಕಿ ಬಂತು. ಅಗ್ನಿಯೇ, ತಮಾಷೆ ಮಾಡಬೇಡ. ನನಗೆ ಕೋಪ ಬಂದರೆ ನನ್ನ ಕಣ್ಣಿನ ಜ್ವಾಲೆಯಲ್ಲೇ ನನ್ನನ್ನೇ ಸುಟ್ಟು ಬಿಡಬಲ್ಲೆ ಎಂದು ಕೆರಳಿ ಹೇಳಿದ ಸಂವರ್ತ. ಭಯದಿಂದ ಅಲ್ಲಿ ಕಾಲ್ ತೆಗೆದ ಅಗ್ನಿ ನೇರವಾಗಿ ಇಂದ್ರನ ಹತ್ತಿರ ಬಂದು ನಡೆದಿರಲ್ಲವನ್ನು ತಿಳಿಸಿದ. ದೇವರಾಜ ಅದನ್ನು ನಂಬಲಿಲ್ಲ. ಅಗ್ನಿದೇವನೇ ಈ ಜಗತ್ತನ್ನ ಸುಡುವವನು, ಹಾಗಿರುವಾಗ ನಿನ್ನನ್ನೇ ಸುಡುವ ಶಕ್ತಿ ಬೇರೊಬ್ಬರಿಗಿದೆಯೇ ಎಂದು ಪ್ರಶ್ನಿಸಿದ. ಹಾಗಲ್ಲ ದೇವೇಂದ್ರ, ಬ್ರಹ್ಮಬಲ ಮತ್ತು ಬ್ರಹ್ಮಚರ್ಯ ಶಕ್ತಿ ನಿನಗೆ ತಿಳಿಯದು ಎಂದು ಹೇಳಿ ಹೇಗೆ ಇಂದ್ರನು ಹಿಂದೊಮ್ಮೆ ಬ್ರಾಹ್ಮಣರ ಪ್ರಭಾವದಿಂದ ಹೊಂದಿದ ಪರಾಭವವನ್ನು ಜ್ಞಾಪಕಕ್ಕೆ ತಂದ. ಇದರಿಂದ ಇಂದ್ರನಿಗೆ ಕೋಪ ಬಂತು. ಅಗ್ನಿಯನ್ನ ಕೈಬಿಟ್ಟ. ಒಬ್ಬ ಗಂಧರ್ವನನ್ನ ಕರೆದು ಮರುದತ್ತನ ಯಾಗವನ್ನ ಭಗ್ನ ಮಾಡುವಂತೆ ಹೇಳಿದ. ಆ ಗಂಧರ್ವ ಮರುದತ್ತ ಮಹಾರಾಜರ ಹತ್ತಿರ ಹೋಗಿ, ಮಹಾರಾಜನೇ, ನೀನು ಸಂವರ್ತನನ್ನು ಬಿಟ್ಟು ಬಿಟ್ಟರೆ ಪರವಾಗಿಲ್ಲ, ಇಲ್ಲದಿದ್ದರೆ ನೀನು ಶತ್ರುವೆಂದೆಣಿಸಿ ದೇವೇಂದ್ರನು ನಿನ್ನ ಮೇಲೆ ದ್ವೇಷ ಸಾಧಿಸುತ್ತಾನೆ. ಆಗ, ಮಿತ್ರದ್ರೋಹ ಮಹಾಪಾಪ, ನಾನು ಸಂವರ್ತನನ್ನು ಬಿಡಲು ಸಾಧ್ಯವಿಲ್ಲ, ಅವನು ನನ್ನ ಮಿತ್ರ, ಏನಾದರೂ ಸರಿ ಅವನನ್ನು ತ್ಯಜಿಸುವುದಿಲ್ಲ ಎಂದ ಮಹಾರಾಜ ಮರುದತ್ತ. ಮಹಾರಾಜನೇ, ಇಂದ್ರನು ವಜ್ರಾಯುಧವನ್ನು ನಿನ್ನ ಮೇಲೆ ಪ್ರಯೋಗಿಸಿದರೆ ತಪ್ಪಿಸಿಕೊಳ್ಳುವೆಯಾ? ಕೇಳಿದ ಗಂಧರ್ವ. ಹಾಗೆ ಕೇಳಿದನೋ ಇಲ್ಲವೋ ಆಕಾಶದಲ್ಲಿ ಮೇಘ ಗರ್ಜನೆಯಾಯಿತು, ಸಿಡಿಲು ಬಡಿದಂತಾಯಿತು. ಇಂದ್ರನು ವಜ್ರಾಯುಧವನ್ನ ಪ್ರಯೋಗಿಸಿದ್ದ. ದಡದಡ ಶಬ್ದ ಮಾಡುತ್ತಾ ಫಳಫಳ ಹೊಳೆಯಲಾರಂಭಿಸಿತು ಆಕಾಶದಲ್ಲಿ. ಮರುದತ್ತ ಭಯಪಟ್ಟ. ಆದರೆ ಸಂವರ್ತ ತನ್ನ ತಪೋ ಮಹಿಮೆಯಿಂದ ಬ್ರಹ್ಮಚರ್ಯದಿಂದ ಯುದ್ಧ ಮಾಡಬೇಕೆಂದು ಬಂದಿದ್ದ ಇಂದ್ರನನ್ನ ಸೋಲಿಸಿದ. ಇಂದ್ರ ಸೋತು ನಿಂತ, ಶಾಂತರೂಪ ಧರಿಸಿದ, ಯಾಗಕ್ಕೆ ಹಾಜರಾಗಿ ಯಾಗ ಫಲವನ್ನ ಹವಿಸ್ಸನ್ನ ಸ್ವೀಕರಿಸಿದ. ಬೃಹಸ್ಪತಿಯ ಅಸೂಯೆಯಿಂದ ನಡೆದದ್ದೇನೂ ಇಲ್ಲ, ಅವರ ಹಾಗೆ ವ್ಯರ್ಥವಾಯಿತು. ಬ್ರಹ್ಮಚರ್ಯಕ್ಕೆ ವಿಜಯ ಸಿಕ್ಕಿತು. ಆದ್ದರಿಂದಲೇ ಅಸೂಯೆ ಪಡಬಾರದು, ಸಹನೆ ಇರಬೇಕು. ಮುಂದಿನ ಕಥಾಮೃತದಲ್ಲಿ ಇನ್ನೊಂದು ಕಥಾಮೃತ ಬಿಂದುವಿನೊಂದಿಗೆ ನಿಮ್ಮೊಂದಿಗೆ ಬರ್ತೇವೆ. ನಮಸ್ಕಾರ.
2: ಸುಖ ಜೀವನದ ಆಸರೆಯು ನಲ್ಮೆಯ ಬಾಳಿಗೆ ಸಂಗಾತಿಯು.
3: ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ನೀರಿನ ಟ್ಯಾಂಕ್ಗಳೆಂದರೆ ಸನ್ರೈಸ್ ಮಾತ್ರ.
2: ಸನ್ರೈಸ್ ವಾಟರ್ ಟ್ಯಾಂಕ್ಸ್.
3: ತಯಾರಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.
0: ಕಥಾಮೃತ ಪ್ರಸಾರವಾಯಿತು. ಪರಿಕಲ್ಪನೆ ಸೂರ್ಯನಾರಾಯಣ ಭಟ್ ಪಿಎಸ್, ನಿರೂಪಣೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.
4: ಕಥಾಮೃತ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು, ಸಮಯ

0: ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
1: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
0: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ UGC ರೆಕಗ್ನೈಸ್ಡ್ ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
0: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
2: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
0: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975200206.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನ, ದೇಶ ವಿದೇಶಗಳಲ್ಲಿ ಯೋಗ ಸಂಭ್ರಮ. ವಿಶ್ವದ ಅತಿದೊಡ್ಡ ಸಾಮೂಹಿಕ ಹಬ್ಬವಾಗಿ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಸುಗಮ ಪಾರದರ್ಶಕ ಪ್ರಕ್ರಿಯೆಗೆ ಎನ್ಟಿಎ ಸಂಪೂರ್ಣ ಸಿದ್ಧತೆ. ಕೋಲ್ಕತ್ತಾದಲ್ಲಿ ಇಂದು ಸ್ವದೇಶಿ ನಿರ್ಮಿತ 3 ಯುದ್ಧ ನೌಕೆಗಳನ್ನು ಲೋಕಾರ್ಪಣೆಗೊಳಿಸಲಿರುವ ಪ್ರಧಾನಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಐವರಿ ಕೋಸ್ಟ್ ವಿರುದ್ಧ ಜಯಗಳಿಸಿ ನಾಕೌಟ್ ಹಂತಕ್ಕೇರಿದ ಜರ್ಮನಿ. ವಾರ್ತೆಗಳ ವಿವರ. ಇಂದು ಜಗತ್ತಿನಾದ್ಯಂತ 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ಆರೋಗ್ಯಕರ, ಸಕ್ರಿಯ ಮತ್ತು ಘನತೆಯುಳ್ಳ ವಯೋವೃದ್ಧಿಗಾಗಿ ಯೋಗವನ್ನು ಜೀವನ ಪರ್ಯಂತದ ಅಭ್ಯಾಸವನ್ನಾಗಿ ಅಳವಡಿಸಿಕೊಳ್ಳುವುದರ ಮಹತ್ವವನ್ನು ಸಾರುವ ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆಯಿಂದಾಗಿ ಜೂನ್ 21ರ ಈ ದಿನ ವಿಶ್ವದ ಅತಿದೊಡ್ಡ ಸಾಮೂಹಿಕ ಹಬ್ಬವಾಗಿ ಮಾರ್ಪಟ್ಟಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಐತಿಹಾಸಿಕ ರೆಡ್ ರೋಡ್ನಲ್ಲಿ ನಡೆದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಧಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿಯವರು, ಯೋಗವು ಕೇವಲ ದೈಹಿಕ ಶ್ರಮದ ಸಾಧನವಲ್ಲ ಮತ್ತು ಇದು ಯಾವುದೇ ಒಂದು ವಯೋಮಾನಕ್ಕೆ ಸೀಮಿತವಾದುದಲ್ಲ, ಬದಲಿಗೆ ಅದು ಮಾನವ ಚೈತನ್ಯದ ಅಭಿವ್ಯಕ್ತಿಯಾಗಿದೆ ಎಂದು ಹೇಳಿದ್ದಾರೆ. 20ನೇ ವಯಸ್ಸಿಗಿಂತ 40ರಲ್ಲಿ ಹೆಚ್ಚಿನ ದೈಹಿಕ ನಮ್ಯತೆಯನ್ನು ಹೊಂದುವುದು, 30ನೇ ವಯಸ್ಸಿಗಿಂತ 50ರಲ್ಲಿ ಹೆಚ್ಚು ಚೈತನ್ಯಪೂರ್ಣವಾಗಿರುವುದು ಹಾಗೂ 50ರ ವಯಸ್ಸಿಗಿಂತ 70ರ ವಯಸ್ಸಿನಲ್ಲಿ ರೋಗ ರುಜಿನಗಳನ್ನು ತಡೆದುಕೊಳ್ಳುವ ಶಕ್ತಿಯೊಂದಿಗೆ ಸದೃಢ ದೇಹ ಹೊಂದುವ ಗುರಿ ಇಟ್ಟುಕೊಂಡಿರಬೇಕು ಎಂದು ಅವರು ಕರೆ ನೀಡಿದ್ದಾರೆ.
1: 21 ಜೂನ್ ಕಾ ಯೇ ದಿನ ಪೃಥ್ವಿಕೆ ಕುಚ್ ಭೂಭಾಗ ಪರ್ ಸಾಲ ಮೇ ಸಬ್ಸೆ ಲಂಬಿ ಅವಧಿ ಕಾ ದಿನ ಹೋತಾ ಹೈ. ಅಂತಾರಾಷ್ಟ್ರೀಯ ಯೋಗ ದಿವಸ ಕೆ ಕಾರಣ 21 ಜೂನ್ ಕಾ ಯೇ ದಿನ ವಿಶ್ವಕ್ಕೆ ಸಬ್ಸೆ ಬಡೆ ಸಾಮೂಹಿಕ ಉತ್ಸವ ಕಾ ದಿನ ಭೀ ಬನ್ ಗಯಾ ಹೈ. ವಿಶ್ವಕ್ಕೆ ಅಲಗ್ ಅಲಗ್ ಹಿಸ್ಸೋ ಸೆ ಯೋಗ ಕಿ ಏಕ್ ಸೆ ಏಕ್ ಅದ್ಭುತ ತಸ್ವೀರೆ ಆ ರಹಿ ಹೈ. ಪೂರಾ ದೇಶ ಯೋಗ ಕಿ ಊರ್ಜಾ ಸೆ ಚೈತನ್ಯ ಸೆ ಭರಾ ಹುವಾ ನಜರ್ ಆ ರಹಾ ಹೈ.
0: ಮಾನಸಿಕ ಆರೋಗ್ಯದ ಮೂಲಕ ದೈಹಿಕ ಸುಸ್ಥಿತಿಯನ್ನು ಕಂಡುಕೊಳ್ಳಲು ಮತ್ತು ಸಮತೋಲಿತ ಜೀವನ ನಡೆಸಲು ಯೋಗವು ಸಹಾಯ ಮಾಡುತ್ತದೆ. ಯೋಗವನ್ನು ಕೇವಲ ನಿರ್ದಿಷ್ಟ ಸಂದರ್ಭಗಳಿಗೆ ಮಾತ್ರ ಸೀಮಿತಗೊಳಿಸದೆ ಅದನ್ನು ಜೀವನದ ಅವಿಭಾಜ್ಯ ಅಂಗವಾಗಿಸಿಕೊಳ್ಳಬೇಕು ಎಂದು ಪ್ರಧಾನಿ ಕರೆ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರವು 100 ದಿನಗಳ ಆನ್ಲೈನ್ ಯೋಗ ತರಗತಿಗಳ ಮೂಲಕ ಈ ವರ್ಷ ಯೋಗ 365 ಎಂಬ ಘೋಷಣೆಯನ್ನು ಜನಪ್ರಿಯಗೊಳಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಬಳಿಕ ಪ್ರಧಾನಿ ಯೋಗ ಶಿಷ್ಟಾಚಾರದಂತೆ ಕಾರ್ಯಕ್ರಮವನ್ನು ಮುನ್ನಡೆಸಿದರು. ಕಾರ್ಯಕ್ರಮದ ಸ್ಥಳದಲ್ಲಿ ಸಾವಿರಾರು ಯೋಗಾಸಕ್ತರು ಭಾಗಿಯಾಗಿದ್ದರು. ಭಾರತ ಹಾಗೂ ವಿದೇಶಗಳಿಂದ ಲಕ್ಷಾಂತರ ನಾಗರಿಕರು ವರ್ಚುವಲ್ ಮೂಲಕ ಈ ಆಚರಣೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಆರೋಗ್ಯ, ಸೌಹಾರ್ದತೆ ಮತ್ತು ಸಾಮೂಹಿಕ ಯೋಗಕ್ಷೇಮವನ್ನು ಉತ್ತೇಜಿಸುವ ಜಾಗತಿಕ ಆಂದೋಲನವಾಗಿ ಯೋಗ ಬೆಳೆಯುತ್ತಿರುವ ಪಾತ್ರವನ್ನು ಈ ಕಾರ್ಯಕ್ರಮ ಪುನರುಚ್ಚರಿಸಿದೆ. ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ಐತಿಹಾಸಿಕ

ಐತಿಹಾಸಿಕ ಹೆಗ್ಗುರುತುಗಳು ಮತ್ತು ಯೋಗ ಸಂಪ್ರದಾಯಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸಂಸ್ಕೃತಿ ಸಚಿವಾಲಯ ದೇಶದ 100 ಪ್ರಮುಖ ಐತಿಹಾಸಿಕ ಸ್ಥಳಗಳಲ್ಲಿ ವಿಶೇಷ ಯೋಗ ಆಚರಣೆಗಳನ್ನು ಆಯೋಜನೆ ಮಾಡಿದೆ. ಈ ಉಪಕ್ರಮದ ಭಾಗವಾಗಿ ನವದೆಹಲಿಯ ಕೆಂಪುಕೋಟೆ, ಕರ್ನಾಟಕದ ಹಂಪಿ, ಉತ್ತರಾಖಂಡದ ಹರಿದ್ವಾರ, ಒಡಿಶಾದ ಕೊನಾರ್ಕ್, ತಮಿಳುನಾಡಿನ ಮಹಾಬಲಿಪುರಂ, ಮಹಾರಾಷ್ಟ್ರದ ಮುಂಬೈ, ಬಿಹಾರದ ನಲಂದ, ಗುಜರಾತ್ನ ಅಹಮದಾಬಾದ್, ಉತ್ತರ ಪ್ರದೇಶದ ಸಾರನಾಥ್, ಲಡಾಖ್ನ ಲೇಹ್, ತೆಲಂಗಾಣದ ಹೈದರಾಬಾದ್ ಮತ್ತು ಅಸ್ಸಾಂನ ಸಿಲ್ಚಾರ್ ಸೇರಿದಂತೆ ದೇಶದ 12 ಪ್ರಮುಖ ಸ್ಥಳಗಳಲ್ಲಿ ಬೃಹತ್ ಆಚರಣೆಗಳು ನಡೆದಿವೆ. ಜಾಗತಿಕ ಮಟ್ಟದಲ್ಲಿಯೂ ಈ ಆಚರಣೆ ವ್ಯಾಪಕವಾಗಿದ್ದು, ಭಾರತೀಯ ಸಾಂಸ್ಕೃತಿಕ ಸಂಬಂಧಗಳ ಮಂಡಳಿಯ ಐಸಿಸಿಆರ್ ಸಮನ್ವಯದೊಂದಿಗೆ ವಿದೇಶಗಳಲ್ಲಿರುವಂತಹ 210 ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ವಿಶ್ವದಾದ್ಯಂತ ಸುಮಾರು 2500 ಸ್ಥಳಗಳಲ್ಲಿ ಯೋಗ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿವೆ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಹಿನ್ನೆಲೆಯಲ್ಲಿ ಇಂದು ಕರ್ನಾಟಕದ ವಿಧಾನಸೌಧ ಎದುರು ಆಯೋಜನೆ ಮಾಡಲಾಗಿದ್ದಂತಹ ರಾಜ್ಯಮಟ್ಟದ ಯೋಗ ದಿನಾಚರಣೆಯಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸೇರಿದಂತೆ

0: ಅತ್ಯಂತ ಸುಮಾರು 2,500 ಸ್ಥಳಗಳಲ್ಲಿ ಯೋಗ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿವೆ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಹಿನ್ನೆಲೆಯಲ್ಲಿ ಇಂದು ಕರ್ನಾಟಕದ ವಿಧಾನಸೌಧ ಎದುರು ಆಯೋಜನೆ ಮಾಡಲಾಗಿದ್ದಂತಹ ರಾಜ್ಯ ಮಟ್ಟದ ಯೋಗ ದಿನಾಚರಣೆಯಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಈ ವೇಳೆ ರಾಜ್ಯಪಾಲರು ಯೋಗಾಸಕ್ತರೊಂದಿಗೆ ಯೋಗ ಪ್ರದರ್ಶನದಲ್ಲಿ ಪಾಲ್ಗೊಂಡರು. ಬೆಂಗಳೂರು ದೂರದರ್ಶನ ಕೇಂದ್ರದಲ್ಲಿಯೂ ಕೂಡ ಯೋಗ ದಿನಾಚರಣೆ ಆಯೋಜನೆ ಮಾಡಲಾಗಿತ್ತು. ಕೇಂದ್ರದ ಎಂಎಸ್ಎಂಇ ಮತ್ತು ಕಾರ್ಮಿಕ ಹಾಗೂ ಉದ್ಯೋಗ ಖಾತೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಯೋಗ ದಿನಾಚರಣೆಗೆ ಚಾಲನೆಯನ್ನು ನೀಡಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಇಂದು ನಡೆದ ರಾಜ್ಯಮಟ್ಟದ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದರು. ಯೋಗ ದಿನದ ಆಚರಣೆಯ ನಂತರ ರಾಷ್ಟ್ರಪತಿಗಳು ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯಕ್ಕೆ ಭೇಟಿಯನ್ನು ನೀಡಲಿದ್ದು ಅಲ್ಲಿ ಆಯೋಜನೆ ಮಾಡಲಾಗಿರುವ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕುನೋ ರಾಷ್ಟ್ರೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದಾರೆ. ಇದೇ ವೇಳೆ ಅವರು ಸ್ಥಳೀಯ ಸಹಾರಿಯ ಬುಡಕಟ್ಟು ಸಮುದಾಯದ ಸದಸ್ಯರು, ಚೀತಾ ಉಸ್ತುವಾರಿ ಸಿಬ್ಬಂದಿ ಹಾಗೂ ಉದ್ಯಾನವನದ ಕ್ಷೇತ್ರ ಕಾರ್ಯಪಡೆಯ ಸಿಬ್ಬಂದಿಯ ಜೊತೆಗೆ ವಿಶೇಷ ಸಂವಾದ ನಡೆಸಲಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನದ ಮುನ್ನಾ ದಿನವಾದ ನಿನ್ನೆ ಹಲವಾರು ಪಾಶ್ಚಿಮಾತ್ಯ ದೇಶಗಳಲ್ಲಿ ಯೋಗಾಸಕ್ತರು ದೊಡ್ಡ ಸಂಖ್ಯೆಯಲ್ಲಿ ಒಟ್ಟುಗೂಡಿ ಯೋಗಾಭ್ಯಾಸ ನಡೆಸಿದ್ದಾರೆ. ಕೆನಡಾದ ಟೊರೊಂಟೋದಲ್ಲಿರುವಂತಹ ಒಂಟಾರಿಯೋ ಶಾಸನಸಭೆಯ ಮುಂಭಾಗದಲ್ಲಿ ಸರ್ಕಾರಿ ಪ್ರತಿನಿಧಿಗಳು ಹಾಗೂ ರಾಜತಾಂತ್ರಿಕ ಅಧಿಕಾರಿಗಳು ಯೋಗ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಬ್ರೆಜಿಲ್ನ ಭವ್ಯವಾದ ಫೋರ್ಸ್ ದೋ ಇಗುವಾಸ್ ಜಲಪಾತದ ಬಳಿ ಭಾರತದ ರಾಯಭಾರಿ ದಿನೇಶ್ ಭಾಟಿಯಾ ನೇತೃತ್ವದಲ್ಲಿ ವಿಶೇಷ ಯೋಗ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇತ್ತ ಡೆನ್ಮಾರ್ಕ್ನ ಆರ್ಹಸ್ನ ಡೋಕ್ ಒಂದರಲ್ಲಿ ನಡೆದ ಆಚರಣೆಯಲ್ಲಿ ರಾಯಭಾರಿ ಮನೀಶ್ ಪ್ರಭಾತ್ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು ಡೆನ್ಮಾರ್ಕ್ ಪ್ರಧಾನಿ ಮೆಟ್ರೆ ಫ್ರೆಡೆರಿಕ್ಸನ್ ಅವರಿಗೆ ಬರೆದಿದ್ದ ಪತ್ರವನ್ನು ವಾಚನ ಮಾಡಿದರು. ಅಮೆರಿಕದ ವಾಷಿಂಗ್ಟನ್ ಡಿಸಿಯಲ್ಲಿರುವಂತಹ ಐತಿಹಾಸಿಕ ಲಿಂಕನ್ ಮೆಮೋರಿಯಲ್ ಬಳಿ ನೂರಾರು ಜನರು ಒಟ್ಟಿಗೆ ಸೇರಿ ಯೋಗ ದಿನವನ್ನು ಆಚರಣೆ ಮಾಡಿದರು. ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ ಮರುಪರೀಕ್ಷೆ ಇಂದು ಮಧ್ಯಾಹ್ನ ಜರುಗಲಿದೆ. ಭಾರತದಾದ್ಯಂತ 551 ನಗರಗಳಲ್ಲಿ ಹಾಗೂ ವಿದೇಶಗಳ 14 ನಗರಗಳಲ್ಲಿ ಒಟ್ಟು 22 ಲಕ್ಷ ಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗಾಗಿ ಈ ಮರುಪರೀಕ್ಷೆಯನ್ನು ಆಯೋಜನೆ ಮಾಡಲಾಗಿದೆ. ಈ ಪರೀಕ್ಷೆಯು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:15 ನಡೆಯಲಿದೆ. ಪ್ರಸ್ತುತ ಪರೀಕ್ಷೆಯನ್ನು ಇಂಗ್ಲಿಷ್ ಮತ್ತು 12 ಭಾರತೀಯ ಭಾಷೆಗಳಲ್ಲಿ ನಡೆಸಲಾಗುತ್ತಿದೆ. ಪರೀಕ್ಷೆಯ ಮುನ್ನೋ ದಿನವಾದ ನಿನ್ನೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಜಾಮರ್ಗಳು, ಸಿಸಿಟಿವಿ ತಪಾಸಣಾ ಸಿಬ್ಬಂದಿ ಮತ್ತು ಬಯೋಮೆಟ್ರಿಕ್ ಸೇರಿದಂತೆ ಎಲ್ಲಾ ವ್ಯವಸ್ಥೆಗಳನ್ನು ವ್ಯವಸ್ಥಿತವಾಗಿ ಪರಿಶೀಲಿಸಲು ದೇಶದಾದ್ಯಂತ ಅಣಕು ಪ್ರಕ್ರಿಯೆ ನಡೆಸಿತು. ಪರೀಕ್ಷೆಯನ್ನು ಅತ್ಯಂತ ಸುಗಮ, ನ್ಯಾಯಸಮ್ಮತ ಮತ್ತು ಪಾರದರ್ಶಕವಾಗಿ ನಡೆಸಲು ತಾನು ಸಂಪೂರ್ಣವಾಗಿ ಸಿದ್ಧವಿರುವುದಾಗಿ ಎನ್ಟಿಎ ತಿಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೋಲ್ಕತ್ತಾದಲ್ಲಿ ಇಂದು ದೇಶೀಯ ನಿರ್ಮಿತ 3 ಯುದ್ಧ ನೌಕೆಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಐಎನ್ಎಸ್ ದುನಗಿರಿ ನೌಕೆ ಬ್ರಹ್ಮೋಸ್ ಕ್ಷಿಪಣಿಯಿಂದ ಸುಸಜ್ಜಿತವಾಗಿದ್ದು ಮಧ್ಯಮ ವ್ಯಾಪ್ತಿಯ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಒಳಗೊಂಡಿದೆ. ಐಎನ್ಎಸ್ ಸಂಶೋಧಕ್ ನೌಕೆಯನ್ನು ಕರಾವಳಿಯ ಆಳ ನೀರಿನ ಜಲನಕ್ಷೆ ಕಾರ್ಯಾಚರಣೆಗೆ ಅನುಕೂಲವಾಗುವಂತೆ ರೂಪಿಸಲಾಗಿದೆ. ಐಎನ್ಎಸ್ ಅಗ್ರೆಯ ನೌಕೆ ಸಬ್ಮೇರಿಯನ್ ನಿರೋಧಕವಾಗಿದ್ದು ಕರಾವಳಿ ರಕ್ಷಣೆಗೆ ರಾಕೆಟ್ ಲಾಂಚರ್ಗಳನ್ನು ಹೊಂದಿದೆ. ಈ ನೌಕೆಗಳಿಗೆ ಬೇಕಾದ ಶೇಕಡ 75%ಕ್ಕೂ ಅಧಿಕ ಪ್ರಮಾಣದ ಉಪಕರಣಗಳನ್ನು 200ಕ್ಕೂ ಅಧಿಕ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಿಗಳಿಂದ ಪಡೆದು ನಿರ್ಮಿಸಿರುವುದು ವಿಶೇಷವೆನಿಸಿದೆ. ಕೆನಡಾದ ಟೊರೊಂಟೋದಲ್ಲಿ ನಡೆದಂತಹ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಜರ್ಮನಿ ತಂಡ ಐವರಿ ಕೋಸ್ಟ್ ಅನ್ನು 2-1 ಗೋಲುಗಳಿಂದ ಸೋಲಿಸಿ ಪಂದ್ಯಾವಳಿಯಲ್ಲಿ ನಾಕೌಟ್ ಹಂತದಲ್ಲಿ ಸ್ಥಾನ ಗಳಿಸಿತು. ಜರ್ಮನಿಯ ಪರವಾಗಿ ಡೆನಿಚ್ ಉಂಡಾವ್ 2 ಗೋಲುಗಳನ್ನು ಗಳಿಸಿದರು. ಇಂದು ಕನ್ಸಾನ್ ನಗರದಲ್ಲಿ ಇಕ್ವೆಡಾರ್ ಮತ್ತು ಕ್ಯೂರಸಾವ್ ನಡುವಿನ ಈ ಗುಂಪಿನ ಪಂದ್ಯ ಯಾವುದೇ ಗೋಲುಗಳಿಲ್ಲದೆ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಚೆನ್ನೈನ ಚಿದಂಬರ್ ಕ್ರೀಡಾಂಗಣದಲ್ಲಿ ನಡೆದಂತಹ ಭಾರತ ಮತ್ತು ಆಫ್ಘಾನಿಸ್ತಾನ ನಡುವಿನ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಆಫ್ಘಾನಿಸ್ತಾನ ವಿರುದ್ಧ ಭಾರತ 9 ವಿಕೆಟ್ಗಳ ಭರ್ಜರಿ ಜಯದೊಂದಿಗೆ ಸರಣಿಯನ್ನು 3-0 ಅಂತರದಲ್ಲಿ ಗೆದ್ದುಕೊಂಡಿದೆ. ನಿನ್ನೆ ನಡೆದ ಪಂದ್ಯದಲ್ಲಿ ಭಾರತ ಆಫ್ಘಾನಿಸ್ತಾನ ನೀಡಿದ 219 ರನ್ಗಳ ಗುರಿಯನ್ನು ಕೇವಲ 28.4 ಓವರ್ಗಳಲ್ಲಿ 1 ವಿಕೆಟ್ನಷ್ಟಕ್ಕೆ ಕ್ರಮಿಸಿ ಗೆಲುವು ದಾಖಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

0: 12ನೇ ಅಂತಾರಾಷ್ಟ್ರೀಯ ಯೋಗ ದಿನ, ದೇಶ ವಿದೇಶಗಳಲ್ಲಿ ಯೋಗ ಸಂಭ್ರಮ. ವಿಶ್ವದ ಅತಿದೊಡ್ಡ ಸಾಮೂಹಿಕ ಹಬ್ಬವಾಗಿ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಸುಗಮ ಪಾರದರ್ಶಕ ಪ್ರಕ್ರಿಯೆಗೆ ಎನ್ಟಿಎ ಸಂಪೂರ್ಣ ಸಿದ್ಧತೆ. ಕೋಲ್ಕತ್ತಾದಲ್ಲಿ ಇಂದು ಸ್ವದೇಶಿ ನಿರ್ಮಿತ 3 ಯುದ್ಧ ನೌಕೆಗಳನ್ನು ಲೋಕಾರ್ಪಣೆಗೊಳಿಸಲಿರುವ ಪ್ರಧಾನಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಐವರಿ ಕೋಸ್ಟ್ ವಿರುದ್ಧ ಜಯಗಳಿಸಿ ನಾಕೌಟ್ ಹಂತಕ್ಕೇರಿದ ಜರ್ಮನಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು.
2: ಪುಟಾಣಿ ಕೇಳುಗರೆ, ಕಿಶೋರ ವೇದಿಕೆ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಿಗ್ಗೆ 10 ಗಂಟೆಗೆ ಪ್ರಸಾರವಾಗಲಿದೆ. ಈ ವೇದಿಕೆಯಲ್ಲಿ ನೀವು ಪುಟ ಪುಟ್ಟ ಕಥೆ, ಕವನ ಹಾಗೂ ಹಾಡುಗಳನ್ನ ಪ್ರಸ್ತುತ ಪಡಿಸಬಹುದು. ಮಕ್ಕಳೇ, ಕರೆ ಮಾಡಲು ಬೇಕಾದ ದೂರವಾಣಿ ಸಂಖ್ಯೆಗಳನ್ನು ಬರ್ತಗೊಳ್ಳಿ ಮಕ್ಕಳೇ. 2211 9999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000. ಮರೆಯದೆ ಕರೆ ಮಾಡ್ತಿರಲ್ಲ ಮಕ್ಕಳೇ.
1: ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಆರಂಭ ಚಿತ್ರದ ಗೀತೆ. ಹಾಡಿದ್ದಾರೆ ರಾಜ್ಕುಮಾರ್ ಭಾರತಿ ಮತ್ತು ಬಿ ಆರ್ ಛಾಯಾ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಎಲ್ ವೈದ್ಯನಾಥನ್.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ರಾಜೇಶ್ ಕೃಷ್ಣನ್ ಹಾಡಿರುವ ಮಾರಾಯ ಚಿತ್ರದ ಗೀತೆ. ಸಾಹಿತ್ಯ ಉದಯ್ ಪ್ರೇಮ್, ಸಂಗೀತ ಸಂಯೋಜಿಸಿದರೆ ವೀಣು ಮನಸ್ಸು.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಮಂಗಳೂರು.
1: ಪ್ರಿಯ ಕೇಳುಗರೇ,
2: ನನ್ನ ರಾಗತಾನ ಪಲ್ಲವಿ.
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
3: ಜೀವನದಲ್ಲಿ ಎಷ್ಟೇ ಏರಿಳಿತ ಬಂದರೂ ಈ ಮಧುರವಾದ ಸಂಗೀತವನ್ನು ಕೇಳಿದರೆ ಸಾಕು, ನಮ್ಮ ನೋವೆಲ್ಲ ಮರೆತು ಒಂಥರ ಹೊಸ ಚೈತನ್ಯ ಬಂದ ಹಾಗೆ ಆಗುತ್ತೆ. ಪ್ರಕೃತಿ

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ. ನೆನಪುಗಳ ಸವಿಗಂಪು, ಸಾಧಕರ ಮಾತಿನ ಹೂರಣದ ಸೊಂಪು. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಇಲ್ಲಿ ಕನಸಿನ ಮನೆ ನಿಮ್ಮಿಷ್ಟದಂತೆ. ಕ್ವಾಲಿಟಿ ಕೆಲಸ, ಸರಿಯಾದ ಸಮಯಕ್ಕೆ ಡೆಲಿವರಿ ಮತ್ತು ನ್ಯಾಯಯುತ ಬೆಲೆ. ರೆಸಿಡೆನ್ಷಿಯಲ್ ಇರಲಿ ಅಥವಾ ಕಮರ್ಷಿಯಲ್, ನಂಬಿಕೆಯೇ ನಮ್ಮ ಹೆಗ್ಗುರುತು. ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ.
3: ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565.
2: ಈ ವಾರದ ಅತಿಥಿಯಾಗಿ ತಮ್ಮ ಮಾತಿನ ಮಂಟಪ ಕಟ್ಟುವವರು ಕರಾವಳಿಯ ಹೆಮ್ಮೆಯ ಖ್ಯಾತ ಲೆಕ್ಕ ಪರಿಶೋಧಕರು, ಎಂಎಸ್ಎಂಇ ಮಾರ್ಗದರ್ಶಕರು ಹಾಗೂ ನೂರಾರು ಉದ್ಯಮಿಗಳಿಗೆ ಪ್ರೇರಣಾ ಶಕ್ತಿಯಾದವರು ಸಿಎ ಎಸ್ಎಸ್ ನಾಯಕ್. ಆ ನೆನಪಿನ ಪಯಣಕ್ಕೆ ಸಾಥ್ ನೀಡಲಿದ್ದಾರೆ ಸೂರ್ಯನಾರಾಯಣ ಭಟ್ ಪಿಎಸ್. ಬನ್ನಿ ಸಿಎ ಎಸ್ಎಸ್ ನಾಯಕ್ ಅವರ ಮಾತಿನ ಅರಮನೆಗೆ.
4: ಈಗ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸಿಎ ಎಸ್ ಎಸ್ ನಾಯಕ್ ಅವರು. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಸಿಎ ಎಸ್ ಎಸ್ ನಾಯಕ್ ಅವರು ನಮ್ಮ ಮಂಗಳೂರಿನ ಪ್ರಸಿದ್ಧ ಚಾರ್ಟೆಡ್ ಅಕೌಂಟೆಂಟ್. ಮಂಗಳೂರಿನ ಪ್ರಸಿದ್ಧ ಎಕ್ಸ್ಪರ್ಟ್ ಕೋಚಿಂಗ್ ಕ್ಲಾಸಸ್ ಅಂತ ಹೇಳಿ ಏನು ಈಗ ಇದೆ ಅದರ ಆರಂಭಿಕ ಪ್ರವರ್ತಕರು ಕೂಡ ಆಗಿದ್ದಾರೆ ಅವರು. ಅದರ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಅವರು ಎಂಎಸ್ಎಂಇ ಅಥವಾ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ನಾವೇನು ಹೇಳ್ತೇವೆ ಅದರಲ್ಲಿ ಅವರು ಮೆಂಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ಕೆಬಿಎಲ್ ನಿಟ್ಟೆಯ ಲೈಫ್ ಟೈಮ್ ಅವಾರ್ಡ್, ಹಾಗೆ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ನವರು ಏನು ಪ್ರಶಸ್ತಿ ಕೊಡ್ತಾರೆ ಆ ಲೈಫ್ ಟೈಮ್ ಅಚೀವರ್ ಅನ್ನುವಂಥ ಅವಾರ್ಡ್ ಕೂಡ ಅವರಿಗೆ ಸಿಕ್ಕಿದೆ. ಹಾಗೆ ಅವರು ICAI ಇದರ ಅಧ್ಯಕ್ಷರಾಗಿ ಕೂಡ ಹಿಂದೆ ಮಂಗಳೂರು ವಿಭಾಗದ ಗೋಲ್ಡನ್ ಜುಬ್ಲಿ ಟೈಮಲ್ಲಿ ಕೆಲಸ ಮಾಡಿದ್ದಾರೆ. ಹಾಗೆ ICAI ನ್ಯೂ ಡೆಲ್ಲಿಯ ಮಾಸ್ಟರ್ ಟ್ರೈನರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನಮಸ್ಕಾರ ಎಸ್ ಎಸ್ ನಾಯಕ್ ಅವರೇ.
5: ನಮಸ್ಕಾರ
4: ಎಸ್ ಎಸ್ ನಾಯಕ್ ಅವರೇ. ಮೊದಲು ನೀವು ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದವರು, ಈಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ. ಈಗ ಈ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದವರು ಈ ಎಂಎಸ್ಎಂಇಗಳ ಒಂದು ಮೆಂಟರ್ ಆಗಿ ಕೆಲಸ ಮಾಡಲಿಕ್ಕೆ ಏನು ಕಾರಣ ಸರ್?
5: ನೋಡಿ, ಸಿಎ ಅಂತ ಹೇಳಿದರೆ ಹೆಚ್ಚಿನವರ ತಲೆಯಲ್ಲಿ ಏನಂದರೆ ಸಿಎ ಪಾಸ್ ಆಗೋದು ತುಂಬ ಕಷ್ಟ.
4: ಹೌದು,
5: ಅದು ನಿಜ ಕೂಡ ಹೌದು. ಅದಕ್ಕೆ ಅವರು ಸಿಎ ಅಂದರೆ ಕಮ್ ಎಗೈನ್ ಅಂತ ಮುಂಚೆ ಹೇಳ್ತಿದ್ರು.
4: ಸರಿ,
5: ಸೊ ಆ ಕಮ್ ಎಗೈನ್ ಅನ್ನೋದು ವ್ಯಾಖ್ಯಾನವನ್ನು ಚೇಂಜ್ ಮಾಡಿ ನಾವು ಕಮೆಂಡೆಬಲ್ ಅಚೀವರ್ ಆಗಿ ಹೇಗೆ ಪರಿವರ್ತನೆ ಮಾಡಬಹುದು ಅಂತೇಳಿ ನಾನು ಒಂದು ನಿಟ್ಟಿನಲ್ಲಿ ಆಲೋಚನೆ ಮಾಡಿದೆ. ನನ್ನ ಬಿಕಾಮ್ ವಿದ್ಯಾಭ್ಯಾಸ ಮಂಗಳೂರು ಯೂನಿವರ್ಸಿಟಿದು ಫಸ್ಟ್ ಬ್ಯಾಚ್ ಮಂಡಾರ್ಕಸ್ ಕಾಲೇಜ್ ಕುಂದಾಪುರ. ಅದಾದ ಕೂಡಲೇ ನಾನು ಮುಂಬೈಗೆ ಹೋಗಿ ಅಲ್ಲಿ ಡೇ ಟೈಮ್ನಲ್ಲಿ ಸಿಎ ವ್ಯಾಸಂಗ ಮಾಡಿ ಈವ್ನಿಂಗ್ ಕಾಲೇಜ್ನಲ್ಲಿ LLBಯನ್ನು ಕೂಡ ಮುಂಬೈ ಯೂನಿವರ್ಸಿಟಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೆ. 3 ವರ್ಷ ನಾನಲ್ಲಿ ಆರ್ಟಿಕಲ್ಶಿಪ್ ಮುಗಿದ ಕೂಡಲೇ ನಾನು ಮಂಗಳೂರಿಗೆ ಬಂದೆ. ಮಂಗಳೂರಿಗೆ ಬಂದ ಕೂಡಲೇ ಸಿಎ ಫೈನಲ್ ಒಂದು ಗ್ರೂಪ್ ನಾನು ಆವಾಗ ಪಾಸ್ ಆಗಿದ್ದೆ. ಇನ್ನೊಂದು ಗ್ರೂಪ್ ಎಕ್ಸಾಮ್ ಕೊಡುವ ಮುಂಚೆಯೇ ಸಿಎಗೆ ಒಂದು ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿದೆ. ಹೌದು,
4: ಹೇಳಿದ್ರೆ ಸಿಎಗೆ ನೀವು ಪೂರ್ತಿ ಆಗುವ ಮೊದಲೇ ನೀವು ಕೋಚಿಂಗ್ ಶುರು ಮಾಡಿ.
5: ಹೌದು,
4: ಎಷ್ಟು ಯಾಕೆ ಸಿಎಗೆ ಕೋಚಿಂಗ್ ಬೇಕು ಅಂತ?
5: ಸಿಎ ಕೋಚಿಂಗ್ ಅಂದ್ರೆ ಇಲ್ಲಿ ಪ್ರಾಬ್ಲಮ್ ಅಂತ ಹೇಳಿದ್ರೆ ದೊಡ್ಡ ಸಿಟಿ ಬಿಟ್ಟು ಬೇರೆ ಕಡೆಯಲ್ಲಿ ಸಿಎ ಬಗ್ಗೆ ಅಷ್ಟು ಒಂದು ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಅದಕ್ಕೆ ಒಂದು ಪೂರಕವಾದ ವಾತಾವರಣ ಮತ್ತು ಎಷ್ಟು ಮೇಧಾವಿಗಳಿದ್ದರೂ ಅವರಿಗೆ ಸರಿಯಾದ ಒಂದು ಕೋಚಿಂಗ್ ಇದ್ದರೆ ಮಾತ್ರ ಅವರು ಅದರಲ್ಲಿ ಒಂದು ಯಶಸ್ಸು ಗಳಿಸಲಿಕ್ಕೆ ಸಾಧ್ಯ ಉಂಟು. ಇಲ್ಲಿ ಕೂಡ ಮೇಧಾವಿಗಳು ಇದ್ದಾರೆ,

0: ಮಾತ್ರ ಅವರಿಗೆ ಅದರ ಬಗ್ಗೆ ಒಂದು ಸ್ವಲ್ಪ ಏನು ಹೇಳ್ತಾರೆ ಪೂರಕವಾದ ವಾತಾವರಣ, ಅದಕ್ಕೆ ಸರಿಯಾಗಿ ಒಂದು ಯಾವ ಮಾರ್ಗದಲ್ಲಿ ಹೋದರೆ ಅದು ಅವರು ಸಕ್ಸಸ್ ಆಗ್ಬೋದು ಅದರ ಬಗ್ಗೆ ಸ್ವಲ್ಪ ಕೊರತೆ ಇತ್ತು. ಅದನ್ನು ಹೋಗಲಾಡಿಸಲಿಕ್ಕೆ ನಾನು ಬಾಂಬೆಯಲ್ಲಿರುವಾಗ ಅಲ್ಲಿ ಕೋಚಿಂಗ್ ಎಲ್ಲ ತಗೊಳ್ತಾ ಇದ್ದೆ ಸಿ ಎಗೆ. ಅದೇ ಐಡಿಯಾವನ್ನು ಇಲ್ಲಿ ನಾನು ಪ್ರಾರಂಭ ಮಾಡಿದೆ.
1: ಇಲ್ಲಿ ಮಾಡುವಾಗ ನಿಮಗೆ ಅದಕ್ಕೆ ಒಳ್ಳೆಯ ಒಂದು ಪ್ರತಿಕ್ರಿಯೆ ಜನರಿಂದ ಸಿಕ್ಕಿದೆ?
0: ಇಲ್ಲಿಂದ ಪ್ರತಿಕ್ರಿಯೆ ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಫಸ್ಟ್ ಬ್ಯಾಚಲ್ಲಿ 44 ಜನ ಸ್ಟೂಡೆಂಟ್ ಫುಲ್. ನಾನು ಇಲ್ಲಿ 8 ಸಬ್ಜೆಕ್ಟ್ ಇಂಟರ್ ಮತ್ತು ಫೈನಲ್ ತಗೊಳ್ತಿದ್ದೆ. ಮತ್ತು ನನ್ನ ಬ್ರದರ್ ನರೇಂದ್ರ ನಾಯಕ್ ಅವರು ಬಿ ಇ ಮುಗಿಸಿ ಬಂದಿದ್ದರು. ಅವರು NITKಯಲ್ಲಿ ಆವಾಗ ಒಂದು ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದರು. ಅವರು ಮ್ಯಾಥಮೆಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಆಪರೇಷನ್ ರಿಸರ್ಚ್ ಈ 3 ಸಬ್ಜೆಕ್ಟ್ ಸಿ ಎ ಅವರಿಗೆ ಕಲಿಸ್ತಾ ಇದ್ದರು. ಮತ್ತು ಒಬ್ಬರು ಸತೀಶ್ ಪೇ ಅಂತ ಕಂಪ್ಯೂಟರ್ ಇಂಜಿನಿಯರ್, ಅವರು ಸಿಸ್ಟಮ್ ಅನಾಲಿಸಿಸ್ ಆ್ಯಂಡ್ ಡಾಟಾ ಪ್ರೊಸೆಸಿಂಗ್ ಅಂತ ಸಿ ಎ ಫೈನಲಿ ಕ್ಲಾಸ್ ತಗೊಳ್ತಾ ಇದ್ದರು. ಪ್ರಥಮ ಪ್ರಯತ್ನದಲ್ಲಿಯೇ ಆಲ್ ಓವರ್ ಇಂಡಿಯಾ 5-6% ರಿಸಲ್ಟ್ ಆದರೆ ನಮ್ಮದರಲ್ಲಿ 40-50% ರಿಸಲ್ಟ್. 1986 December 29th ನಮ್ಮದು ಎಕ್ಸ್ಪರ್ಟ್ ಡೇ. ಆ ದಿನ ಪ್ರಥಮ ಕ್ಲಾಸನ್ನು ನಾವು ಪ್ರಾರಂಭ ಮಾಡಿದ್ವಿ. ವಿದಿನ್ ಎ ಶಾರ್ಟ್ ಸ್ಪ್ಯಾನ್ ಆಫ್ 5 ಇಯರ್ಸ್ 48 ಆಲ್ ಇಂಡಿಯಾ ರ್ಯಾಂಕ್ ಇನ್ ಸಿ ಎ ಇಂಟರ್ ಆ್ಯಂಡ್ ಫೈನಲ್. ಮತ್ತು 400 ಜನರು ಕೂಡ ಸಿ ಎ ಪಾಸ್ ಆಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಬೋದು.
1: ಹಾಗಿದ್ರೆ ಈ ಎಕ್ಸ್ಪರ್ಟ್ ಅನ್ನುವಂಥ ಹೆಸರು ನೀವು ಕೊಟ್ಟದ್ದು ಮೊದಲಿಗೆ ಇದಕ್ಕ?
0: ಹೌದು, ಜಾಯಿನ್ ಎಕ್ಸ್ಪರ್ಟ್ ಆ್ಯಂಡ್ ಬಿ ಎನ್ ಎಕ್ಸ್ಪರ್ಟ್ ಅಂತ ನಮ್ಮ ಟ್ಯಾಗ್ ಲೈನೇ ಅದು. ಆಮೇಲೆ ಏನಾಯ್ತು, ಆವಾಗ ವೀರಪ್ಪ ಮೊಯ್ಲಿ ಅವರು ನಮ್ಮ ಮುಖ್ಯಮಂತ್ರಿ ಆದ ಕೂಡಲೇ ಅವರು ಸಿ ಇ ಟಿ ಇಂಟ್ರೊಡ್ಯೂಸ್ ಮಾಡಿದರು. ಆವಾಗ ನಮ್ಮ ಬ್ರದರ್ ನರೇಂದ್ರ ನಾಯ್ಕ್ ಅವರು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್, ಸೈನ್ಸ್ ಬ್ಯಾಕ್ಗ್ರೌಂಡ್ ಆದ್ದರಿಂದ ಅವರು ಅದನ್ನು ಕಂಟಿನ್ಯೂ ಮಾಡಿ ಪಿ ಯು ಸಿ ಪಿ ಸಿ ಎಮ್ ಬಿ, ಪಿ ಯು ಸಿ ಪಿ ಸಿ ಎಮ್ ಸಿ, ಪಿ ಸಿ ಎಮ್ ಎಸ್ ಮತ್ತು ಸಿ ಇ ಟಿಗೆ ಕೋಚಿಂಗ್ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಅಲ್ಲಿಂದ ಅವರು ಈ ಎಕ್ಸ್ಪರ್ಟ್ ಅನ್ನು ಸಂಸ್ಥೆಯನ್ನು ಅವರ ನೇತೃತ್ವದಲ್ಲಿ ಬೆಳೆಸಿದರು. ನಾನು ನನ್ನ ಪ್ರೊಫೆಷನಿಗೆ ಕಂಟಿನ್ಯೂ ಮಾಡಿದೆ.
1: ಈಗ ಇಷ್ಟೆಲ್ಲ ನೀವಿಬ್ಬರು ಕೂಡ ಸಹೋದರರು ಬೇರೆ ಬೇರೆ ಫೀಲ್ಡ್ಗಳಲ್ಲಿದ್ದರೂ ಕೂಡ ಇದರಲ್ಲಿ ಅಚೀವ್ ಮಾಡಿದ್ದೀರಿ. ಇದ್ರ ಬಗ್ಗೆ ನಾವು ಮಾತಾಡುವಾಗ ಸಾಮಾನ್ಯವಾಗಿ ನಮ್ಮ ಬಾಲ್ಯದ ಒಂದು ಬೇರೆ ಬೇರೆ ರೀತಿಯ ಪ್ರೇರಣೆಗಳು ನಮಗೆ ಇದಕ್ಕೆ ಬರ್ತವೆ. ನಿಮ್ಮ ಬಾಲ್ಯ, ನಿಮ್ಮ ಮನೆ ಇದೆಲ್ಲ ಎಲ್ಲಿ ಮತ್ತು ಹೇಗಿತ್ತು?
0: ನನ್ನ ಹೆಸರು SS ನಾಯಕ್ ಅಂದರೆ ಸಾಸ್ತಾನ ಶಾಂತಾರಾಮ್ ನಾಯಕ್. ನಮ್ಮದು ಊರು ಕೋಟದ ಹತ್ರ ಸಾಸ್ತಾನ. ನಾನು ಬಹಳ ಒಂದು ಹೆಮ್ಮೆ ಅಂತ ಹೇಳಿದ್ರೆ ಕೋಟ ವಿವೇಕ ಜೂನಿಯರ್ ಕಾಲೇಜ್, ನಮ್ಮ ಶಿವರಾಮ್ ಕಾರಂತರ ಊರು, ಅಲ್ಲಿ ನಾನು ಪಿ ಯು ಸಿ ಮಾಡಿದೆ. ಚೇತನ ಹೈಸ್ಕೂಲ್ ಅಂಗಾರಕಟ್ಟೆಯಲ್ಲಿ ನಾನು ಹೈಸ್ಕೂಲ್ ಮಾಡಿದೆ. ಆಮೇಲೆ ಭಂಡಾರ್ಕಸ್ ಕಾಲೇಜ್, ಮಣಿಪಾಲ್ ಅಕಾಡೆಮಿ ಒಂದು ಶ್ರೇಷ್ಠ ಕಾಲೇಜ್, ಅಲ್ಲಿ ನಾನು ಬಿ ಕಾಮ್ ಮಾಡಿದೆ. ಮಂಗಳೂರು ಯೂನಿವರ್ಸಿಟಿ ಫಸ್ಟ್ ಬ್ಯಾಚ್.
1: ಸರಿ, ನಿಮ್ಮ ಮನೆ ಬಗ್ಗೆ ಹೇಳಿದ್ರೆ ನೀವು ಎಷ್ಟು ಜನ ಮಕ್ಕಳು?
0: ನಾವು ನಮ್ಮ ತಂದೆ ತಾಯಿ ಮತ್ತೆ 8 ಜನ ಮಕ್ಕಳು, 4 ಜನ ಹೆಣ್ಣು ಮಕ್ಕಳು, 4 ಜನ ಗಂಡು ಮಕ್ಕಳು. ಅದರಲ್ಲಿ 4 ಜನ ಹೆಣ್ಣು ಮಕ್ಕಳು ಅವರು ಬೇರೆ ಬೇರೆ ಕಡೆಯಲ್ಲಿ ಇದ್ದಾರೆ, ಎಲ್ಲ ಅವರು ಮದುವೆ ಆಗಿ ಎಲ್ಲ ಹೌಸ್ ವೈಫ್ಸ್. ಮತ್ತು 4 ಜನ ನಾವು ಗಂಡು ಮಕ್ಕಳು. ನನ್ನ ದೊಡ್ಡ ಅಣ್ಣ ಅವರು ಇಂಡಿಯನ್ ನೇವಿಯಲ್ಲಿ ಕೆಲಸ ಮಾಡ್ತಿದ್ರು. ಆಮೇಲೆ ಇನ್ನೊಬ್ರು SL ನಾಯಕ್ ಅಂತ, ಅವರು ಮುಂಚೆ ಬಾಂಬೆಯಲ್ಲಿ ಇದ್ರೆ ಕಮರ್ಷಿಯಲ್ ಅಕೌಂಟೆಂಟ್ ಆಗಿ ಮಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮೂರನೆಯವ ನಾನು. ನಾನು ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಕಳೆದ 37 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ನಮ್ಮದು ಕಚೇರಿ ಮಂಗಳೂರು, ಬೆಂಗಳೂರು ಮತ್ತು ಉಡುಪಿಯಲ್ಲಿದೆ. ಅದೇ ರೀತಿ 4ನೇಯವರು ನಮ್ಮ ನರೇಂದ್ರ ನಾಯ್ಕ್, ಈಗ ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ.
1: ಈಗ ಯಾರಿಗೆ ಆದರೂ ಕೂಡ ತಮ್ಮ ಬಾಲ್ಯ ಅಂತ ಹೇಳುವಾಗ ತಮ್ಮ ಪ್ರಾಥಮಿಕ ಶಾಲೆಯ ಬಗ್ಗೆ ನಮ್ಮ ಹೆಚ್ಚು ಸುಂದರ ನೆನಪುಗಳಿರ್ತವೆ. ಕೆಲವೆಲ್ಲ ನಮ್ಮ ಮುಂದಿನ ಅಚೀವ್ಮೆಂಟ್ ಅಥವಾ ಸಾಧನೆಗೆ ಪ್ರೇರಣೆ ಕೂಡ ಅಲ್ಲಿಂದಲೇ ಬರ್ತದೆ. ನಿಮ್ಮ ಶಾಲೆ ಇದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ?
0: ಪ್ರೈಮರಿ ಸ್ಕೂಲ್ ಫಸ್ಟಿಗೆ ಸೈಂಟ್ ಆಂಟೋನಿ ಅಯ್ಯರ್ ಪ್ರೈಮರಿ ಸ್ಕೂಲ್, ನಮ್ಮ ಮನೆಗೆ ತಾಗಿ ಇಗರ್ಜಿ ಶಾಲೆ ಅಂತ ಹೇಳುದು. ಮಧ್ಯೆ ಒಂದು ಗೋಡೆ ಮಾತ್ರ, 5ನೇ ಕ್ಲಾಸ್ವರೆಗೆ ಅಲ್ಲಿ ಕಲ್ತದ್ದು. ಆಮೇಲೆ 6th-7th ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಣ್ಮಿ, ಅಲ್ಲಿ ಕಲ್ತದ್ದು.
1: ಅದೆಷ್ಟು ದೂರ?
0: ಅದು ಜಸ್ಟ್ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ತಿತ್ತು ಬರ್ತಿದ್ದು. ಆಮೇಲೆ ಬಹಳ ನನಗೆ ಒಂದು ಪರಿಪೂರ್ಣ ವ್ಯಕ್ತಿತ್ವ ಸಿಕ್ಕಿದಂದ್ರೆ ಚೇತನ ಹೈಸ್ಕೂಲ್ ಅಂಗಾರಕಟ್ಟೆ, ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ವಿವೇಕ ಜೂನಿಯರ್ ಕಾಲೇಜ್ ಕೋಟ. ಆಮೇಲೆ ಭಂಡಾರ್ಕರ್ಸ್ನಲ್ಲಿ ನಾನು ಬಿ ಕಾಮ್ ಕಂಟಿನ್ಯೂ ಮಾಡಿದೆ. ಆವಾಗ ಕೂಡ ನನಗೆ ಸಿ ಎ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ. ಸಿ ಎ ಮಾಡುವ ಐಡಿಯಾ ಬಂದದೇ ನಮ್ಮದು ಬಿ ಕಾಮ್ ಆದಮೇಲೆ. ಬಿ ಕಾಮ್ನಲ್ಲಿ 69% ಆಫ್ ದಿ 10th ರ್ಯಾಂಕ್ ಇನ್ ಯೂನಿವರ್ಸಿಟಿ, ನನಗೆ 68%, 1% ಕಮ್ಮಿ. ಆವಾಗ ಹೆಚ್ಚಿನವರು ಏನು ಮಾಡಿದ್ರು, ರ್ಯಾಂಕ್ ಬಂದವರೆಲ್ಲ ಬ್ಯಾಂಕಿಗೆ ಜಾಯ್ನ್ ಆದರು. ಇವಾಗಲೂ ನಾನು ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೇನೆ, ನನಗೆ ರ್ಯಾಂಕ್ ಬಾರ್ದಿದ್ದ ಅದಕ್ಕೆ ಬಂದದ್ದು, ನಾನು ಕೂಡ ಎಲ್ಲಿಯಾದರೂ ಬ್ಯಾಂಕಿಗೆ ಜಾಯ್ನ್ ಆಗ್ತಿದ್ದೆ. ನಮ್ಮ ತಾಯಿ ಅವರು ಆವಾಗ ಹೇಳ್ತಿದ್ರು, ನೀನು ಇನ್ನೂ ಕಲಿಬೇಕು. ಆವಾಗ ನನ್ನ ಇಬ್ಬರು ಬ್ರದರ್ಸ್ ಬಾಂಬೆಯಲ್ಲಿದ್ದರು, ನನ್ನ ಅಣ್ಣ ನೇವಲ್ ಡೊಕಾಡಲ್ಲಿದ್ದರು, ಇನ್ನೊಬ್ಬರು ಅಣ್ಣ SL ನಾಯ್ಕ ಅಲ್ಲಿ ಒಂದು ಕಂಪನಿಯಲ್ಲಿ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದರು. ಆವಾಗ ನನ್ನ ತಾಯಿ ಹೇಳಿದ್ರು, ನೀನು ಬಾಂಬೆಗೆ ಹೋಗು, ಅಲ್ಲಿ ಸಿ ಎ ಮಾಡು ಅಂತೇಳಿ. ಆವಾಗ ಹೆಚ್ಚಿನವ್ರು ಹೇಳ್ತಾ ಇದ್ದಾರೆ, ರ್ಯಾಂಕ್ ಬಂದವರು ಮಾತ್ರ ಸಿ ಎ ಪಾಸ್ ಆಗುದಂತ. ಆವಾಗ ನನ್ನ ತಾಯಿ ಹೇಳಿದ್ರಂತೆ, ಹಾಗಾದ್ರೆ ಯಾರೂ ಪಾಸ್ ಆಗೋದಿಲ್ವ ಅಂತ.

0: ಅಲ್ಲ, ಒಂದು 100ಕ್ಕೆ ಒಂದು 6 ಜನ ಪಾಸ್ ಆಗೋದು, ನನ್ನ ಮಗ ಕೂಡ ಆಗ್ಬೋದಲ್ಲ, ನೀನು ಹೋಗು, ನೀನು ಟ್ರೈ ಮಾಡು ಅಂತೇಳಿ ನನ್ನ ಕಳಿಸಿದರು ಬಾಂಬೆಗೆ. ನಮ್ಮ ಒಂದು ರೂಮಿಂದ ದೊಂಬಿವಿಲಿಯಲ್ಲಿ ನಿಲ್ತಿದ್ದೆ, ರೈಲ್ವೆ ಸ್ಟೇಷನಿಗೆ 1 ಕಿಲೋಮೀಟರ್ ನಡ್ಕೊಂಡು ಹೋಗೋದು ಸಾಧಾರಣ, ಒಂದು ದೊಂಬಿವಿಲಿಯಿಂದ ಫೋರ್ಟಿಗೆ, ಆಮೇಲೆ ಮಸೀದ್ ಬಂದರೆ 1 ಗಂಟೆ ನೇತಾಡಿಕೊಂಡು ಫಾಸ್ಟ್ ಟ್ರೈನಲ್ಲಿ ಅಲ್ಲಿ ಹೋಗೋದು. ನನ್ನ ಅಣ್ಣ ಬುತ್ತಿ ಎಲ್ಲ ಮಾಡಿಕೊಡ್ತಿದ್ರು ಎಸ್ ಎಲ್ ನಾಯ್ಕ್, ಮಧ್ಯಾಹ್ನ ಊಟ ಅಲ್ಲೇ ಮಾಡಿಕೊಂಡು ಸಾಯಂಕಾಲ ಪುನಃ ಅಲ್ಲಿಂದ ತಾನಾ ಲಾ ಕಾಲೇಜಿಗೆ ಬಂದು ಈವ್ನಿಂಗ್ ಕಾಲೇಜ್ ಅಟೆಂಡ್ ಆಗಿ ಆಮೇಲೆ ರಾತ್ರಿ ಮನೆಗೆ ಬರ್ತಾ ಇದ್ದೆ.
1: ಈವ್ನಿಂಗ್ ಕಾಲೇಜ್ ಯಾವುದ್ರಲ್ಲಿ?
0: ಈವ್ನಿಂಗ್ LLB, ಅದು ನಮ್ಮ ಹೌದು KC ಕಾಲೇಜ್, ಕಿಶನ್ ಚಂದ್ ಚಲ್ಲಾರಾಮ್ ಲಾ ಕಾಲೇಜ್ ಉತ್ಥಾನ ಅಂತೇಳಿ, ಅದು ಬರುವಾಗ ಆನ್ ದ ವೇ ದಾರಿಯಲ್ಲೇ ಬರ್ತಾ ಇತ್ತು. ಆವಾಗ ನಾನು ಡೈಲಿ ಕ್ಲಾಸಿಗೆ ಹೋಗೋದಿಲ್ಲ ಇತ್ತು, ವಾರಕ್ಕೆ ಒಂದು 3 ದಿನ ಪಾರ್ಟ್ ಟೈಮಲ್ಲಿ ಕಳಬದೇವಿಯಲ್ಲಿ ಅಕೌಂಟ್ಸ್ ಬರೀತಾ ಇದ್ದೆ ನಾನು. ಆವಾಗ ಸ್ವಲ್ಪ ಅರ್ನಿಂಗೂ ಆಗ್ತಿತ್ತು ಅಂದರೆ ಸ್ವಲ್ಪ ಹಣ ಬೇಕಿತ್ತಲ್ಲ, ಮತ್ತು ಈಚೆ ಆರ್ಟಿಕಲ್ ಶಿಪ್ ಸ್ವಲ್ಪ ಸ್ಟೈಪಂಡು ಬರ್ತಿತ್ತು, ಈಚೆ LLBಯಲ್ಲಿ ನನಗೆ ಸ್ಕಾಲರ್ಶಿಪ್ ಸಿಕ್ಕಿತ್ತು. ಮತ್ತು ಸಟರ್ಡೆ ಮತ್ತು ಸಂಡೇ ಅಲ್ಲಿ ಚಿತ್ರೇಸ್ ಟೈಪಿಂಗ್ ಇನ್ಸ್ಟಿಟ್ಯೂಟ್ ಅಂತ, ಅಲ್ಲಿ ನಾನು ಈ ಬ್ಯಾಂಕಿನವರಿಗೆ CIB ಕ್ಲಾಸ್ ಅಂತ ಉಂಟು, ಅದಕ್ಕೆ ಅಕೌಂಟೆನ್ಸಿ ಮತ್ತು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆವಾಗಲೇ ನಾನು ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗಿಂದ ನನಗೆ ಇದು ಕೋಚಿಂಗ್ ಇದು ಐಡಿಯಾ ಬಂದದ್ದು.
1: ಈಗ ನೀವು ಆರ್ಟಿಕಲ್ ಶಿಪ್ ಮಾಡಿದ್ದು ಯಾರ ಹತ್ರ?
0: ಆರ್ಟಿಕಲ್ ಶಿಪ್ ನಾನು 2 ಇನ್ನಿಂಗ್ಸ್ ನಮ್ಮದು. ಫಸ್ಟ್ ಇನ್ನಿಂಗ್ಸ್ MG Pai ಅಂತೇಳಿ, ಅವರು ಪೈ ಆ್ಯಂಡ್ ಪೈ ಅಂತೇಳಿ ಅಲ್ಲಿ ಫೋರ್ಟಲ್ಲಿ ವಾರ್ಡನ್ ಹೌಸಲ್ಲಿ ಆಫೀಸ್ ಇತ್ತು. ಆಮೇಲೆ ಸೆಕೆಂಡ್ ಮತ್ತು ಥರ್ಡ್ ಇಯರ್ CL ಅಗರ್ವಾಲ್ ಆ್ಯಂಡ್ ಕಂಪನಿ ಮಾರ್ವಾಡಿ ಅವ್ರ ಹತ್ರ ಟ್ರೈನಿಂಗ್ ಸಿಕ್ಕಿತ್ತು ನನಗೆ. ಆಮೇಲೆ ನಾನು ಅಲ್ಲಿಂದ 3 ವರ್ಷ ಆದ ಕೂಡಲೇ ಸೀದಾ ವಾಪಸ್ ಮಂಗಳೂರಿಗೆ ಬಂದು ಫಸ್ಟ್ ಎಕ್ಸ್ಪರ್ಟ್ ಕೋಚಿಂಗ್ ಕ್ಲಾಸ್ ಪ್ರಾರಂಭ ಮಾಡಿದ್ವಿ.
1: ಇಲ್ಲಿ ಮಂಗಳೂರಿಗೆ ಯಾಕೆ ಬಂದ್ರಿ ಅವಾಗ?
0: ಹಾಂ, ಮಂಗಳೂರು ಅಂದರೆ ಆವಾಗ ನೋಡಿ ಉಡುಪಿಯೆಲ್ಲ ಅಷ್ಟು ಡೆವಲಪ್ ಇರಲಿಲ್ಲ, ಇದ್ದ ಪೈಕಿ ಡೆವಲಪ್ಮೆಂಟ್ ಮಂಗಳೂರಲ್ಲಿ. ಆವಾಗ ಮಂಗಳೂರಿನಲ್ಲಿ ನಾವು ಒಂದು ಅಜಂತ ಆಟೋಮೊಬೈಲ್ಸ್ ಅಂತೇಳಿ ಒಬ್ಬರು ಕೃಷ್ಣ ಪೈ ಅಂತೇಳಿ ಅವರಿದ್ದರು, ಅವ್ರು ನಮಗೆ ಡಿಸ್ಟೆಂಟ್ ರಿಲೇಟಿವ್, ಅವರ ಮನೆಯಲ್ಲಿ ನಾವು 1 ತಿಂಗಳು ನಿಂತು ಈ ಕೋಚಿಂಗ್ ಕ್ಲಾಸಿಗೆಲ್ಲ ಒಂದು ಸರ್ವೆ ಮಾಡಿ ಕೋಚಿಂಗ್ ಕ್ಲಾಸ್ ಇಮ್ಮಿಡಿಯೇಟ್ಲಿ ಪ್ರಾರಂಭ ಮಾಡಿದ್ದು.
1: ಬರುವಾಗ ನೀವು CA ಬದಲಿಗೆ ಕೋಚಿಂಗ್ ಶುರು ಮಾಡೋದು ಅಂತ ಹೇಳುವಂತ ಒಂದು?
0: ಹೌದು, ಆವಾಗ ನಂದು CA ಕಂಪ್ಲೀಟ್ ಆಗಲಿ, 1 ಗ್ರೂಪ್ ಮಾತ್ರ ಆಗಿತ್ತು. ಆವಾಗ ನಾನು ಕೋಚಿಂಗ್ ಕ್ಲಾಸಿಗೆ ಪ್ರಾರಂಭ, ಮತ್ತು ನನ್ನ ಬ್ರದರ್ ಇಂಜಿನಿಯರಿಂಗ್ ಮುಗಿಸಿ ಬಂದಿದ್ರು, ಹಾಗೆ ಇಬ್ಬರು ಒಟ್ಟಾಗಿ ಕ್ಲಾಸಸ್ ಸ್ಟಾರ್ಟ್ ಮಾಡಿ. CAಯಲ್ಲಿ ಮುಂಚೆ ಎಲ್ಲ ತುಂಬ ಜನ ಫೇಲ್ ಆಗ್ತಿದ್ರು. ಈ ನಮ್ಮದು ಸ್ಟ್ರಕ್ಚರ್ಡ್ ಕೋಚಿಂಗ್ ಸಿಸ್ಟಮಿಂದಾಗಿ ಇಂಟರ್ ಫೈನಲ್ನಲ್ಲಿ ಎಲ್ಲ ಹೆಚ್ಚಿನ ಜನರು ಪಾಸ್ ಆದರು, ಮತ್ತು ನಂಬರ್ ಆಫ್ ನ್ಯೂ ಎಂಟ್ರೆನ್ಸ್ ವ್ಯಾರ್ ವೆರಿ ಲೆಸ್. ಆವಾಗ ನಮಗದು ವರ್ಕೌಟ್ ಆಗೋದಿಲ್ಲ, 10-12 ಜನ ಒಂದು ಕ್ಲಾಸಿಗೆ ಬಂದರೆ ಅವರ ಫೀಸಲ್ಲಿ ನಮಗೆ ವರ್ಕೌಟ್ ಆಗೋದಿಲ್ಲ. ಮತ್ತು ಒಂದು ಸಾರಿ CAಗೆ ಕಲಿಸಿ ಆದಮೇಲೆ ಮತ್ತು PUCಗೆ BCOMಗೆ ಕಲಿಸ್ಲಿಕ್ಕೆ ನನ್ನ ಹತ್ರ ಕಷ್ಟ ಆಗ್ತದೆ, ಯಾಕಂದರೆ ಆ ಲೆವೆಲ್ ಕಲಿಸಿದ ಮೇಲೆ ಕೆಳಗೆ ಕಲಿಸ್ಲಿಕ್ಕೆ ಆಗೋದಿಲ್ಲ. ಆವಾಗ ಅದಕ್ಕೆ ನನ್ನ ಬ್ರದರ್ ಏನು ಮಾಡಿದರು, ನಾನು ಹೇಳಿದಾಗೆ ಸೈನ್ಸ್ PUC ಅದರಿಂದ ಮುಂದುವರೆದ್ರು. ನಾನು ಆ ಟೈಮ್ನಲ್ಲಿ ನಂದು CA ಕ್ಲಿಯರ್ ಆಯಿತು, ಇಲ್ಲಿ ಬಂದು ಕ್ಲಿಯರ್ ಆದ ಕೂಡಲೇ ನಾನು ಆಫೀಸ್ ಹಾಕಿ ನನ್ನ ಪ್ರೊಫೆಷನಲ್ಲಿ ಕಂಟಿನ್ಯೂ ಮಾಡಿದೆ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್, ಇಲ್ಲಿ ಕನಸಿನ ಮನೆ ನಿಮ್ಮಿಷ್ಟದಂತೆ, ಕ್ವಾಲಿಟಿ ಕೆಲಸ, ಸರಿಯಾದ ಸಮಯಕ್ಕೆ ಡೆಲಿವರಿ ಮತ್ತು ನ್ಯಾಯಯುತ ಬೆಲೆ. ರೆಸಿಡೆನ್ಷಿಯಲ್ ಇರಲಿ ಅಥವಾ ಕಮರ್ಷಿಯಲ್, ನಂಬಿಕೆಯೇ ನಮ್ಮ ಹೆಗ್ಗುರುತು. ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ.
3: ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್, ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565.
1: ಸಾಮಾನ್ಯಗೆ ಹೊಸ ಆಫೀಸ್ ಹಾಕುವಾಗ ಒಂದು ಸ್ವಲ್ಪ ಮಟ್ಟಿಗೆ ಹೆದರಿಕೆ ಇರ್ತದೆ, ನಮಗೆ ಜನ ಸಿಗ್ತಾರೋ ಇನ್ನು. ನಿಮಗೆ ಈ ಒಂದು ಕ್ಲೈಂಟ್ಸ್ಗಳು ಇದೆಲ್ಲರ ಸಿಗುವಂತಹ ಒಂದು ವ್ಯವಸ್ಥೆ ಹೇಗಾಯಿತು?
0: ಆವಾಗ ಬಹಳ ಕಷ್ಟ ಇತ್ತು, ಕೋಚಿಂಗ್ ಕ್ಲಾಸ್ ಇದ್ದದ್ರಿಂದ ನಾವು ಬದುಕಿತ್ತು, ಅದರಲ್ಲಿ ಇನ್ಕಮ್ ಬರ್ತಾ ಇತ್ತು. ನಾನು ಮಂಗಳ ಕಾಂಪ್ಲೆಕ್ಸ್ ವೆಂಕಟರಮಣ ದೇವಸ್ಥಾನದ ಎದುರಿಗೆ ಒಂದು ಬಾಡಿಗೆದ ಆಫೀಸ್ ತಗೊಂಡೆ. ತಗೊಂಡು ಫಸ್ಟ್ 15 ದಿನ ಒಂದೇ ಒಂದು ನರ ಮನುಷ್ಯ ಒಳಗೆ ಆಫೀಸಿನೊಳಗೆ ಬರಲಿಲ್ಲ. ಬೆಳಿಗ್ಗೆ ಕೋಚಿಂಗ್ ಕ್ಲಾಸ್ ಮಾಡ್ತಿದ್ದೆ, ಹಗಲಲ್ಲಿ ಪುನಃ ಏನಾದರೂ ಓದೋದು, ಅದೇ ನೆಕ್ಸ್ಟ್ ಸಾಯಂಕಾಲ ಕ್ಲಾಸಿಗೆ ತಯಾರು ಮಾಡೋದು, ಅದೆಲ್ಲ ಮಾಡ್ತಾ ಇದ್ದೆ. ಆವಾಗ ಒಂದು ಏನಾಯ್ತಂದರೆ, ದಕ್ಷಿಣ ಕನ್ನಡ ಉಡುಪಿ ಒಂದೇ ಜಿಲ್ಲೆ, ಈಚೆ ಸುಳ್ಯದಿಂದ ಹಿಡಿದು ಆಚೆ ಶಿರೂರುವರೆಗೆ ಒಂದೇ ಜಿಲ್ಲೆ. ಆವಾಗ ಈ PMEGP ಅಂದರೆ ಕೇಂದ್ರ ಸರ್ಕಾರದ್ದು ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್, ಆ ಸ್ಕೀಮ್ ಇದು ಒಂದು ಅರ್ಜಿ ಉದಯವಾಣಿ ಪೇಪರ್ನಲ್ಲಿ ಹಾಕಿದರು. ಆವಾಗೆಲ್ಲ ಮ್ಯಾನುವಲ್ ಸಿಸ್ಟಮ್, ಏನಂತ ಹೇಳಿದರೆ ನೀವು ಯಾರಾದರೂ ಇಂಡಸ್ಟ್ರಿ ಮಾಡೋದಾದರೆ 35,000, ಸರ್ವಿಸ್ ಯೂನಿಟ್ ಆದರೆ 25,000, ಮತ್ತು ಟ್ರೇಡಿಂಗ್ ಮಾಡೋದಾದ್ರೆ 15,000. 3 ರೀತಿಯಲ್ಲಿ ಸಬ್ಸಿಡಿ ಸಹಿತ ಸಾಲದ ಒಂದು ಯೋಜನೆ, ಅದನ್ನು ಪೇಪರ್ನಲ್ಲಿ ಹಾಕಿದ್ರು. ಆವಾಗ ಭಾರತ್ ಸ್ಕೂಲ್ ಸಪ್ಲೈ ಅಂತ ಒಂದು ಮಂಗಳೂರಿನಲ್ಲಿ, ಅಲ್ಲಿ ಮಾತ್ರ ಆ ಫಾರ್ಮ್ ಸಿಗ್ತಾ ಇತ್ತು. ನಾನು ಭಾರತ್ ಸ್ಕೂಲ್ ಸಪ್ಲೈಯಿಂದ ಸ್ಟೇಷನರಿಯೆಲ್ಲ ತಗೊಳ್ತಾ ಇದ್ದೆ. ಅವರಿಗೂ ನಮ್ಮ ಪರಿಚಯ ಆಗಿ ನಾನು ಸ್ವಲ್ಪ ಕಾರ್ಡ್ ಎಲ್ಲ ಕೊಟ್ಟೆ, ಯಾರಿಗಾದರೂ ಇದಕ್ಕೆ ಪ್ರೊಜೆಕ್ಟ್ ರಿಪೋರ್ಟ್ ಅದಿದೆಲ್ಲ ಬೇಕಾದ್ರೆ ನನ್ನ ಹತ್ರ ಕಳಿಸಿ ಅಂತ. ನಿಮಗೆ ಆಶ್ಚರ್ಯ ಆಗಿರ್ಬೋದು, ಒಂದೇ

0: ತಿಂಗಳಲ್ಲಿ 100 ಪ್ರಾಜೆಕ್ಟ್ ರಿಪೋರ್ಟ್ ನಾನು ಮಾಡಿದ್ದೇನೆ ಮ್ಯಾನ್ಯುವಲಿ. ರಾತ್ರಿ ಹೋಗಿ ಕೂತು ರೆಡಿ ಮಾಡಿ ಬರೋದು. ಬೆಳಿಗ್ಗೆ ಬಂದು ನಮ್ಮಲ್ಲಿ ಒಬ್ರು ಸ್ಟೆನೋ ಇದ್ರು, ಅವರು ಟೈಪ್ ಎಲ್ಲ ಮಾಡಿ 3 ಸೆಟ್ ರೆಡಿ ಮಾಡಿ, ಅಲ್ಲಿ ಮೋಹನ್ ರಾವ್ ಅಂತ ನೋಟ್ರಿ ಇದ್ರು, ಅವ್ರ ಹತ್ರ ಜನರನ್ನು ಕರ್ಕೊಂಡು ಹೋಗಿ ಅಲ್ಲಿ ಸೆಟ್ ಮಾಡಿ, ಒಂದು ಸೆಟ್ DIC ಕೊಡ್ಲಿಕ್ಕೆ, ಒಂದು ಸೆಟ್ ಕಸ್ಟಮರಿಗೆ, ಒಂದು ಸೆಟ್ ನಮ್ಮ ಹತ್ರ ಇತ್ತು. ನಾನು ಮತ್ತೆ ಅವ್ರಿಗೆ ಇಂಟರ್ವ್ಯೂ ಬರುವಾಗ ಅದನ್ನೇ ಓದಿ ಹೋಗಿ ಮಾಡಿ ಅಂತ ಹೆಚ್ಚಿನವರಿಗೆ ಸಿಲೆಕ್ಷನ್ ಆಯಿತು. ಹಾಗೆ ನಮ್ದದು ಒಂದೇ ತಿಂಗಳಲ್ಲಿ 100 ಪ್ರಾಜೆಕ್ಟ್ ರಿಪೋರ್ಟ್, 100 ರೂಪಾಯಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್, 10,000 ರೂಪಾಯಿ ಫಸ್ಟ್ ತಿಂಗಳಲ್ಲೇ ಕಲೆಕ್ಷನ್ ಆಯಿತು.
1: ಸೊ ನಿಮ್ಮ ಒಂದು ಚಾರ್ಟೆಡ್ ಅಕೌಂಟೆನ್ಸಿಯ ಕ್ಲೈಂಟ್ಸ್ ಇರುವುದು ಹೀಗೆ.
0: ಹೌದು.
1: ಈಗ ಅದು ಮುಂದುವರೆದು ನೀವು ಆಮೇಲೆ ಡೆವಲಪ್ ಆದ್ರಿ. ಅದರ ಜೊತೆಗೆ ಈ ICAI ಇದರಲ್ಲಿ ಕೂಡ ನೀವು ತೊಡಗಿಸಿಕೊಂಡ್ರಿ. ಈ ICAI ಅಂದ್ರೆ ಏನು, ಅದು ಯಾವ ತರದಲ್ಲಿ ನೀವು ಅದರಲ್ಲಿ ಕೆಲಸ ಮಾಡ್ತಾ
0: ಇದ್ದೀರಿ? ನೋಡಿ, ನಮ್ಮ ಭಾರತದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ ಆಫ್ ಇಂಡಿಯಾ ಅಂದ್ರೆ ವರ್ಲ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಅಕೌಂಟಿಂಗ್ ಬಾಡಿ ಅಂತ ಹೇಳ್ಬೋದು. ಪ್ರಪಂಚದಾದ್ಯಂತ ಸೆಕೆಂಡ್ ಲಾರ್ಜೆಸ್ಟ್ ಅಕೌಂಟಿಂಗ್ ಬಾಡಿ. ನಮ್ಮ ICAI ಇದು ಹೆಡ್ ಕ್ವಾರ್ಟರ್ಸ್ ಇರೋದು ನ್ಯೂ ಡೆಲ್ಲಿ. ಅದು ನಮ್ಮ ಇಟ್ ಈಸ್ ಎನಾಕ್ಟೆಡ್ ಬೈ ದ ಪಾರ್ಲಿಮೆಂಟ್, ಚಾರ್ಟರ್ಡ್ ಅಕೌಂಟೆಂಟ್ಸ್ ರೆಗ್ಯುಲೇಷನ್ ಆಕ್ಟ್ 1949 ಅಂತ ಪಾರ್ಲಿಮೆಂಟಲ್ಲೇ ಪಾಸ್ ಆದದ್ದು. ಇದರಲ್ಲಿ ಏನಂತ ಹೇಳಿದರೆ, ಚಾರ್ಟರ್ಡ್ ಅಕೌಂಟೆಂಟ್ನವರು ಆಡಿಟ್ ಮಾಡಲಿಕ್ಕೆ ದೇ ಆರ್ ಓನ್ಲಿ ಆಥರೈಸ್ಡ್ ಆಲ್ ಓವರ್ ಇಂಡಿಯಾದಲ್ಲಿ. ಅದಲ್ಲದೆ ನಮ್ಮದು ಫಾರಿನ್ ಕಂಟ್ರಿಯಲ್ಲಿ 35-40 ಚಾಪ್ಟರ್ಸ್ ಕೂಡ ಕಾರ್ಯನಿರ್ವಹಿಸ್ತಾ ಉಂಟು. ಮತ್ತು ಇಂಡಸ್ಟ್ರಿಯಲ್ಲಿ ಕೂಡ ಫೈನಾನ್ಸ್ ಮ್ಯಾನೇಜರ್, ದೊಡ್ಡ ದೊಡ್ಡ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಪೋಸ್ಟಲ್ಲಿ ಕೂಡ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. This is the only profession where there is no unemployment. Demand is more than the supply. ಯಾಕಂದ್ರೆ ನಂಬರ್ ಆಫ್ ಪೀಪಲ್ ಪಾಸಿಂಗ್ ಈಸ್ ಲೆಸ್, ಡಿಮಾಂಡ್ ಫಾರ್ ಚಾರ್ಟರ್ಡ್ ಅಕೌಂಟೆಂಟ್. ಈಗ ನೋಡಿ, ನಮ್ಮ GDP 7% ಪ್ಲಸ್ ಅಲ್ಲಿ ವೃದ್ಧಿ ಆಗ್ತಾ ಉಂಟು, ಅನೇಕ ಕಂಪನಿಗಳು ಫ್ಲೋಟ್ ಆಗ್ತಾ ಇದ್ದೇವೆ, ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಜಾಸ್ತಿ ಆಗ್ತಾ ಉಂಟು, ಎಕ್ಸ್ಪೋರ್ಟ್ ಜಾಸ್ತಿ ಉಂಟು, MSME ಜಾಸ್ತಿ ಕಾರ್ಯನಿರ್ವಹಿಸ್ತಾ ಉಂಟು. ಅವರಿಗೆ ಪೂರಕವಾಗಿ ಒಂದು ಅಡ್ವೈಸರಿ ರೋಲ್ ಮಾಡಲಿಕ್ಕೆ, ಕಂಪ್ಲಯನ್ಸಿಗೆ, GST ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಆಡಿಟಿಂಗಿಗೆ ಇರ್ಬೋದು, ಟ್ಯಾಕ್ಸ್ ಆಡಿಟಿಗೆ ಇರ್ಬೋದು, ಬ್ಯಾಂಕ್ ಆಡಿಟಿಗೆ ಇರ್ಬೋದು, ಇಂಟರ್ನಲ್ ಆಡಿಟಿಗೆ ಇರ್ಬೋದು, ಇದಕ್ಕೆಲ್ಲ ಚಾರ್ಟರ್ಡ್ ಅಕೌಂಟೆಂಟ್ಗಳ ಒಂದು ಅಡ್ವೈಸ್ ಬೇಕೇ ಬೇಕಾಗ್ತದೆ. ಆದ್ದರಿಂದ ನಮಗೆ ಅದರಲ್ಲಿ ತುಂಬ ಒಂದು ಸ್ಕೋಪ್ ಇರುವುದು. ಇಡೀ ಒಂದು ಕಾಮರ್ಸ್ ಫೀಲ್ಡಲ್ಲಿ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್, ಈವನ್ ಆಲ್ ಓವರ್ ದ ವರ್ಲ್ಡ್ ವಿ ಆರ್ ರೆಕಾಗ್ನೈಸ್ಡ್ ವೆರಿ ವೆಲ್. ಆದ್ದರಿಂದ CA ಕೋರ್ಸ್ ಅನ್ನೋದು ಒಂದು ಅತ್ಯುತ್ಕೃಷ್ಟ ಕೋರ್ಸ್ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ.
1: ಈಗ ICAI ಏನು ಮಾಡ್ತದೆ ಅದರಲ್ಲಿ?
0: ICAI ಇಸ್ ದ ರೆಗ್ಯುಲೇಟರಿ ಬಾಡಿ. ನಮಗೆಲ್ಲ ಏನಂತ ಹೇಳಿದ್ರೆ, ಮಂಗಳೂರು ಬ್ರಾಂಚ್ ಉಂಟು, ಅದೇ ರೀತಿ ತುಂಬ ಕಡೆಯಲ್ಲಿ ಬ್ರಾಂಚ್ ಉಂಟು ಆಲ್ ಓವರ್ ಇಂಡಿಯಾ. ಅದರದ್ದು ಕಂಟ್ರೋಲ್ ಇರುವುದು 4 ರೀಜನಲ್ ಕೌನ್ಸಿಲ್ ಉಂಟು. ಒಂದು SIRC, ಸದರ್ನ್ ಇಂಡಿಯಾ ರೀಜನಲ್ ಕೌನ್ಸಿಲ್, ವೆಸ್ಟರ್ನ್ ಇಂಡಿಯಾ ರೀಜನಲ್ ಕೌನ್ಸಿಲ್, ಮತ್ತೆ 4 ಕಡೆಯಲ್ಲಿ ರೀಜನಲ್ ಕೌನ್ಸಿಲ್ ಉಂಟು. ಅವರು ನೆಕ್ಸ್ಟ್ ರೀಜನಲ್ ಕೌನ್ಸಿಲ್ ಇದು ಮೇಲೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾ ಹೆಡ್ ಕ್ವಾರ್ಟರ್ಸ್ ಇಂದ್ರಪ್ರಸ್ಥ ಮಾರ್ಕ್ ನ್ಯೂ ಡೆಲ್ಲಿ. ಹಾಗೆ ಎಲ್ಲ ಎಕ್ಸಾಮ್ ನಡೆಸೋದು, ಕಂಟ್ರೋಲ್ ಮಾಡೋದು, ಮೆಂಬರ್ಶಿಪ್ ಮಾಡಿ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಒಂದು ನಿಯಂತ್ರಣವನ್ನು, ಅಂದರೆ ಅದರ ಒಂದು ಗುಣಮಟ್ಟ ಕಾಪಾಡೋದು, ನಿಯಂತ್ರಣ, ಸಿಲೆಬಸ್ ಫಾರ್ಮೇಷನ್, ಮತ್ತು ಆಗಾಗ ನಮಗೆ ಕೂಡ ಒಂದು ಸ್ಟಡಿ ಮೆಟೀರಿಯಲ್ ಸಪ್ಲೈ ಮಾಡೋದು. ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ಸ್ಗೆ ಹೇಗಂತೇಳಿದ್ರೆ, ಪ್ರತಿ ವರ್ಷ 40 ಗಂಟೆ ನಾವು ನಿರಂತರವಾಗಿ ಕಂಟಿನ್ಯೂಯಸ್ ಎಜುಕೇಷನ್ ಪ್ರೋಗ್ರಾಮ್, ನಾವು ಪಾಸಾದರೂ ಮಾತ್ರ ಸಾಕಾಗೋದಿಲ್ಲ, ಪ್ರತಿ ವರ್ಷ 40 ಗಂಟೆ ನಾವು ಆ ಕಂಟಿನ್ಯೂಯಸ್ ಎಜುಕೇಷನ್ ಪ್ರೋಗ್ರಾಮನ್ನು ನಾವು ಕಂಪ್ಲೀಟ್ ಮಾಡಬೇಕು. ಇದೆಲ್ಲ ಮಾಡೋದು ನಮ್ಮ ಇನ್ಸ್ಟಿಟ್ಯೂಟ್. ಅದರಲ್ಲಿ ನಾನೀಗ ಒಂದು ಹೆಮ್ಮೆ ಅಂತೇಳಿದೆ, MSME ನನಗೆ ಮಾಸ್ಟರ್ ಟ್ರೈನರ್ ಆಗಿ ಆಲ್ ಇಂಡಿಯಾ ಲೆವೆಲ್ ಅಪಾಯಿಂಟ್ ಮಾಡಿದ್ದಾರೆ. ನನ್ನ ಕೆಲಸ ಏನಂತ ಹೇಳಿದರೆ, ಹೆಚ್ಚಿನ ಕಡೆಯಲ್ಲಿ ಎಲ್ಲೆಲ್ಲ MSME ಟ್ರೈನಿಂಗ್ ಆಗ್ತದೆ, ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಸನ್ನು MSME ಕನ್ಸಲ್ಟೆಂಟ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಅವರಿಗೆ ಆ MSME ಬಗ್ಗೆ ಲೆಕ್ಚರ್ ಕೊಡೋದು, ಸ್ಪೀಕರ್ ಆಗಿ ನಾನು ತುಂಬ ಕಡೆಗಳಲ್ಲಿ ಹೋಗ್ತಾ ಇದ್ದೇನೆ.
1: ಈಗ ಮಂಗಳೂರಿನ ICAI ಚಾಪ್ಟರ್ನ ನೀವು ಅಧ್ಯಕ್ಷರಾಗಿ ಕೂಡ ಅದರ ಗೋಲ್ಡನ್ ಜಿಬ್ಲಿ ಸ್ವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಆಗಿದೆ.
0: ಹೌದು.
1: ಏನು ಆ ಸಂದರ್ಭದಲ್ಲಿ ಮಾಡಿದ್ದೀರಿ?
0: 2021 ಅದು ಗೋಲ್ಡನ್ ಜುಬ್ಲಿ ಇಯರ್. ನಿಜವಾಗಿ ಅದು ನಮಗೆ ಭಾಳ ಒಂದು ನನಗೆ ಒಂದು ಹೆಮ್ಮೆಯ ವಿಷಯ. ನಾರ್ಮಲ್ ಏನಂತ ಹೇಳಿದರೆ, CA ನಮ್ಮ ಯಾವುದೇ ಚಾಪ್ಟರಲ್ಲಿ ಚೇರ್ಮನ್ ಆಗಬೇಕಾದ್ರೆ 6ನೇ ವರ್ಷ, ಅಂದರೆ ಫಸ್ಟ್ ಜಾಯ್ನ್ ಆದ ಕೂಡಲೇ ಸ್ಟೆಪ್ ಬೈ ಸ್ಟೆಪ್ ಹೋಗಿ 6ನೇ ವರ್ಷ ಚೇರ್ಮನ್ ಆಗೋದು. ನನಗೆ ನಮ್ಮ ಮುಂಚಿನ ಪಾಸ್ಟ್ ಚೇರ್ಮನ್ ಎಲ್ಲ ಬಹಳ ಒಂದು ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟು ಗೋಲ್ಡನ್ ಜುಬ್ಲಿಗೆ ನಾನು ಚೇರ್ಮನ್ ಆಗಬೇಕಂತ ಡೈರೆಕ್ಟ್ ನನಗೆ ವೈಸ್ ಚೇರ್ಮನ್ ಆಗಿ ಇಂಡಕ್ಟ್ ಮಾಡಿ, ನೆಕ್ಸ್ಟ್ ಇಯರೇ ಚೇರ್ಮನ್, ಸೆಕೆಂಡ್ ಇಯರೇ ನಾನು ಚೇರ್ಮನ್ ಆಗಿದ್ದೆ. ಆ ಸಂದರ್ಭದಲ್ಲಿ ನಾವು ಜಗತ್ತಿನಾದ್ಯಂತ, ಆವಾಗ ಕೋವಿಡ್ ಬಂತು ಕೂಡ, ಕೋವಿಡ್ ಬಂದದನ್ನು ನಾವು ಏನು ಮಾಡಿದ್ದೇವೆ, ಪ್ರತಿಯೊಂದು ಚಾಲೆಂಜನ್ನು ಅವಕಾಶ ಆಗಿ ಕನ್ವರ್ಟ್ ಮಾಡಿದ್ದೇವೆ. ಪ್ರಪ್ರಥಮವಾಗಿ ಮ್ಯಾಂಗ್ಳೂರ್ ಬ್ರಾಂಚ್ ಕಂಡಕ್ಟೆಡ್ ವೆಬಿನಾರ್ ಆನ್ ವೇರಿಯಸ್ ಮ್ಯಾಟರ್ಸ್, ಆನ್ಲೈನ್ CPE ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದು ನಮ್ಮ ಮಂಗಳೂರು ಬ್ರಾಂಚ್ ಫಸ್ಟಿಗೆ.
1: ಇತ್ತೀಚಿನ ವರ್ಷಗಳಲ್ಲಿ MSME ಅನ್ನುವಂಥ ಒಂದು ಕಾನ್ಸೆಪ್ಟ್ ಏನಿದೆ, ಅದಕ್ಕೆ ಒಂದು ಮಿನಿಸ್ಟ್ರಿ ಕೂಡ ಇದೆ ಅಂತ ಅನಿಸ್ತದೆ. ಆ ಇದರ ಮೇಲೆ ನೀವು ಟ್ರೈನರ್ ಆಗಿ ಅಥವಾ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಮೆಂಟರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದೀರಿ. ಈ ಎಂ ಎಸ್

0: ಎಸ್ಎಂಇ ಅಂದರೆ ಏನು, ಮತ್ತು ಇದರ ಈ ಏನು ನೀವು ಮಾಡ್ತಾ ಇರುವಂತಹ ಕೆಲಸಗಳೇನಿದ್ರಲ್ಲಿ?
1: ನೋಡಿ, ಎಮ್ ಎಸ್ ಎಮ್ಇ ಅಂದರೆ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್. ಎಮ್ ಎಸ್ ಎಮ್ ಇ ಡಿ ಆ್ಯಕ್ಟ್ ಅಂತ 2006 ಎನ್ಯಾಕ್ಟ್ ಆಯಿತು. ಮುಂಚೆ ಏನಂತಾರೆ, ಸರ್ವಿಸ್ ಸೆಕ್ಟರ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತ ಬೈಫರ್ಕೇಶನ್ ಇತ್ತು,
0: ಎರಡೇ ಇಂಡಸ್ಟ್ರಿ.
1: ಹೌದು, 2020 ಕೋವಿಡ್ ಸಂದರ್ಭದಲ್ಲಿ ಈ ಡೆಫಿನಿಷನನ್ನು ಸರ್ವಿಸ್ ಮತ್ತು ಮ್ಯಾನುಫ್ಯಾಕ್ಚರ್ನು ಒಂದೇ ಮಾಡಿದರು, ಮತ್ತು ಡೆಫಿನಿಷನ್ ವೈಡನ್ ಮಾಡಿದರು. ಆಮೇಲೆ ಪುನಃ 2025 1 ಏಪ್ರಿಲಿಂದ ಅದನ್ನು ಪುನಃ ವೈಡನ್ ಮಾಡಿ 500 crore ಟರ್ನ್ ಓವರ್ ವರೆಗೆ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಟ್ರೇಡಿಂಗ್ ಇರ್ಬೋದು, ಮತ್ತು ಸರ್ವಿಸಸ್ ಇರ್ಬೋದು, ಇದೆಲ್ಲ ಕನ್ಸಿಡರ್ಡ್ ಆ್ಯಡ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್. ಮೈಕ್ರೋ ಅಂದರೆ ಏನು, ಅದರಲ್ಲಿ ಏನಂತ ಹೇಳಿದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಮತ್ತು ಟರ್ನ್ ಓವರ್. ಇನ್ವೆಸ್ಟ್ಮೆಂಟ್ ನೀವು ಟರ್ನ್ ಓವರ್ 10 crore, ಇನ್ವೆಸ್ಟ್ಮೆಂಟ್ 2.5 crore, ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಅಥವಾ ಇಕ್ವಿಪ್ಮೆಂಟಲ್ಲಿ ಇದ್ದರೆ ಅದು ಮೈಕ್ರೋ. 10 crore ಇನ್ವೆಸ್ಟ್ಮೆಂಟ್ ಇನ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಮತ್ತು ನಿಮ್ಮದು ಟರ್ನ್ ಓವರ್ 200 crore, ಅದು ಸ್ಮಾಲ್. ಮೀಡಿಯಮ್ ಅಂದರೆ 500 crore ಟರ್ನ್ ಓವರ್, ಮತ್ತು 50 crore ನಿಮ್ಮದು ಇದ್ದದ್ದು ಈಗ 125 crore ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಮತ್ತು ಇಕ್ವಿಪ್ಮೆಂಟ್ಗೆ ಇನ್ವೆಸ್ಟ್ಮೆಂಟ್. ಈಗ ಏನಾಗ್ತದೆ, ನಮ್ಮ ಟೋಟಲ್ ದೇಶದ ಉದ್ಯಮದಲ್ಲಿ 97% ಮೈಕ್ರೋ, 2% ಓನ್ಲಿ ಸ್ಮಾಲ್, ಲೆಸ್ ದ್ಯಾನ್ 1% ಮೀಡಿಯಂ. ಇದನ್ನು ಯಾಕೆ ಬೈಫರ್ಗೇಟ್ ಮಾಡಿದ ಅಂದರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾಸ್ ಗಿವನ್ ಟಾರ್ಗೆಟ್ ಟು ಲೆಂಡಿಂಗ್ ಫಾರ್ ಬ್ಯಾಂಕ್ಸ್ ಪ್ರಯಾರಿಟಿ ಸೆಕ್ಟರ್ ಮಿನಿಮಮ್ 40%. ಅದರಲ್ಲಿ ಅಗ್ರಿಕಲ್ಚರ್ ಮತ್ತು MSME ಪ್ರಮುಖವಾದ ಒಂದು ಪ್ರಯಾರಿಟಿ ಸೆಕ್ಟರ್. ಅಗ್ರಿಕಲ್ಚರಿಗೆ ಒತ್ತು ಕೊಡ್ತೇವೆ, ಆದರೆ MSMEಗಳಿಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ. ಯಾಕಂದರೆ ಅಗ್ರಿಕಲ್ಚರ್ ಕೊಡುಗೆ GDPಗೆ 17-18% ಇದ್ದರೆ, MSME ಕೊಡುಗೆ 32-32% ಆಫ್ ಅವರ್ ನ್ಯಾಷನಲ್ GDP ಕಾಂಟ್ರಿಬ್ಯೂಟೆಡ್ ಬೈ MSME. 32 crore ಜನರಿಗೆ ಉದ್ಯೋಗ ಕೊಟ್ಟದ್ದು MSME ಸೆಕ್ಟರ್. ನಮ್ಮ ದೇಶದ ಟೋಟಲ್ ರಫ್ತಿನಲ್ಲಿ 45% ಕಾಂಟ್ರಿಬ್ಯೂಷನ್ ಫ್ರಾಮ್ MSME. ಸೊ ಉದ್ಯಮ ರಿಜಿಸ್ಟ್ರೇಷನ್ ಪೋರ್ಟಲ್ ಅಂತುಂಟು, ಯಾರೆಲ್ಲ MSME ಅಂತ ರೆಕಾಗ್ನೈಸ್ ಆಗಬೇಕು. ಈಗ ನಮಗೆ ಹೇಗೆ ನಮ್ಮ ಐಡೆಂಟಿಟಿ ಆಧಾರ್ ಕಾರ್ಡ್, ಅದೇ ರೀತಿ MSME ಅಂತ ಒಂದು ಐಡೆಂಟಿಟಿ ಬೇಕಾದರೆ ಉದ್ಯಮ ರಿಜಿಸ್ಟ್ರೇಷನ್ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಮಾಡಬೇಕು. ಅಲ್ಲಿ ಕೂಡ 7 crore ಚಿಲ್ಲರೆ ಈಗ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದೆ. ರಿಜಿಸ್ಟ್ರೇಷನ್ ಆಗದವರು ಕೂಡ ತುಂಬ ಇದ್ದಾರೆ. ಈ ರಿಜಿಸ್ಟ್ರೇಷನ್ ಆದರೆ ಅದು ನಮಗೆ ಪಾಸ್ಪೋರ್ಟ್ ಇದ್ದಾಗೆ. ಪಾಸ್ಪೋರ್ಟ್ ಇದ್ದರೆ ಮಾತ್ರ ಒಂದು ನೀವು ಯಾವುದಾದ್ರೂ ದೇಶಕ್ಕೆ ಬೇರೆ ದೇಶಕ್ಕೆ ಹೋಗಲಿಕ್ಕೆ ಎಂಟ್ರಿ. MSMEಗಳ ಸಾಲ ಸೌಲಭ್ಯ ಎಟ್ ಕನ್ಸೆಷನಲ್ ರೇಟ್ ಆಫ್ ಇಂಟ್ರೆಸ್ಟ್ ಫ್ರಾಮ್ ಬ್ಯಾಂಕ್, MSME ಸ್ಕೀಮ್ಸ್ ಇನ್ಸೆಂಟಿವ್ ಅಂದರೆ ಇಂಟ್ರೆಸ್ಟ್ ಸಬ್ಸಿಡಿ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇದು ಫಿಕ್ಸಡ್ ಅಸೆಟ್ಸ್ ಇನ್ವೆಸ್ಟ್ಮೆಂಟ್ ಸಬ್ಸಿಡಿ ಇರ್ಬೋದು, ಬೇರೆ ಬೇರೆ ಸ್ಕೀಮ್ ಉಂಟು, PMEGPದು ಸ್ಕೀಮ್ ಇರ್ಬೋದು, PMFME ಸ್ಕೀಮ್ ಇರ್ಬೋದು, ಬೇರೆ ಬೇರೆ ನಮಗೆ ಸ್ಕೀಮ್ಸ್ ಸಬ್ಸಿಡೀಸ್ದು ಸಾಲದ್ದು ಇದೆಲ್ಲ ಬೆನಿಫಿಟ್ ಸಿಗೋದು MSME ನೀವು ರಿಜಿಸ್ಟ್ರೇಷನ್ ಮಾಡಿದರೆ. ಮತ್ತು ನಿಮಗೆ ಆಶ್ಚರ್ಯ ಆಗ್ಬೋದು, ಅಪ್ ಟು 10 crore ವರೆಗೆ ಬ್ಯಾಂಕಿನವರು ವಿದೌಟ್ ಕೊಲ್ಯಾಟ್ರಲ್ MSMEಗಳಿಗೆ ಸಾಲ ಕೊಡ್ಬೋದು. ಜಮೀನು ಬೇಡ, ಜಾಮೀನು ಕೂಡ ಬೇಡ, ಯಾವುದೇ ಒಂದು ಭದ್ರತೆ ಇಲ್ಲದೆ 10 crore ವರೆಗೆ ಸಾಲ ಕೊಡ್ಬೋದು. ಯಾರಾದರೂ ನಂಬಲಿಕ್ಕೆ ಸಾಧ್ಯ ಉಂಟಾ? ಅಷ್ಟು ಡೈನಾಮಿಕ್ ಆಗಿ ನಮ್ಮ ಈ MSMEಗಳಿಗೆ ತುಂಬ ಒಂದು ಒತ್ತನ್ನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನೀಡಿದ್ದಾರಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ನಮ್ಮ MSME ಇಕೋಸಿಸ್ಟಮ್, ಬ್ಯಾಂಕಿಂಗ್ ಇಕೋಸಿಸ್ಟಮ್, ಸ್ಟಾರ್ಟಪ್ ಇಕೋಸಿಸ್ಟಮ್, ಟ್ಯಾಕ್ಸ್ ಇಕೋಸಿಸ್ಟಮ್, ಇವೆಲ್ಲ ನಮ್ಮ ಒಂದು ದೇಶದ ಒಂದು ಬೆಳವಣಿಗೆಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಕೆಮ್ಮೆ ಆಗ್ತದೆ. ಈ ಎಲ್ಲ ಇಕೋಸಿಸ್ಟಮ್ ಅನ್ನು ನಾವು ಚಾರ್ಟರ್ಡ್ ಅಕೌಂಟೆಂಟ್ ಪಾಲುದಾರರಾಗಿದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಅಂದ್ರೆ ಯಾರಾದರೂ ಯಾವುದಾದ್ರೂ ಉದ್ಯಮ ಪ್ರಾರಂಭ ಮಾಡಬೇಕಾದ್ರೂ ಫಸ್ಟ್ ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ಬರಲೇಬೇಕು. ಆವಾಗ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡ್ತೇವೆ. ಒಂದೇ ಪಾರ್ಟ್ನರ್ಶಿಪ್ ಡೀಡ್ ಮಾಡೋದಾದ್ರೆ, ಕಂಪನಿ ಮಾಡೋದಾದ್ರೆ, LLP ಮಾಡೋದಾದ್ರೆ, GST ರಿಜಿಸ್ಟ್ರೇಷನ್ ಮಾಡೋದಾದ್ರೆ, ಇನ್ಕಮ್ ಟ್ಯಾಕ್ಸ್ ಇದು ಫೈಲ್ ಮಾಡೋದಾದ್ರೆ, ಮತ್ತು ಸಬ್ಸಿಡಿಗೆ ಬೇಕಾದ ಒಂದು ಪೂರಕ ಅಥವಾ ಬ್ಯಾಂಕಿಗೆ ಹೋಗಲಿಕ್ಕೆ ಒಂದು ಲೋನಿಗೆ ಬೇಕಾದರೂ ಪ್ರೊಜೆಕ್ಟ್ ರಿಪೋರ್ಟ್, ಉದ್ಯಮ ರಿಜಿಸ್ಟ್ರೇಷನ್, ಎಕ್ಸ್ಪೋರ್ಟ್ ಮಾಡೋದಾದರೆ IE code, ಇದೆಲ್ಲ ಮಾಡಲಿಕ್ಕೆ ಅವರು ಚಾರ್ಟರ್ಡ್ ಅಕೌಂಟೆಂಟ್ಸ್ನವರ ಒಂದು ರಿಕ್ವೈರ್ಮೆಂಟ್ ಉಂಟು. ಆದ್ದರಿಂದ ಚಾರ್ಟರ್ಡ್ ಅಕೌಂಟೆಂಟ್ಸ್ ನಾವು ಹೇಳ್ತೇವೆ ಪಾರ್ಟ್ನರ್ ಇನ್ ನೇಷನ್ ಬಿಲ್ಡಿಂಗ್ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ.
0: ಹಾಗಾಗಿ ನೀವೀಗ ಈ MSME ಒಂದು ಮೆಂಟರ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ.
1: ಹೌದು.
0: ನೀವು ಹಲವಾರು ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆ, ನಿಟ್ಟೆಯವರ ಜೊತೆ ಎಲ್ಲ ಸೇರಿ ಬೇರೆ ಬೇರೆ ಕಡೆಗೆ MSME ಕಾನ್ಕ್ಲೇವ್ಗಳು ಇಂಥದ್ದನ್ನೆಲ್ಲ ಮಾಡ್ತಾ ಇದ್ದೀವಿ. ಅಲ್ಲಿ ಮುಖ್ಯವಾಗಿ ನೀವು ಒತ್ತು ಕೊಡುವಂಥದ್ದು ಏನೇನು?
1: ಬಹಳ ಹೆಮ್ಮೆ ಅಂದರೆ 2016 ನಮ್ಮ ಸ್ಟಾರ್ಟಪ್ ಇಂಡಿಯಾ ಇನಿಷಿಯೇಟಿವ್ ಪ್ರಧಾನಮಂತ್ರಿಗಳು ಪ್ರಾರಂಭ ಮಾಡಿದರು. ಆವಾಗ ನಮ್ಮ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಅಂತ ದೇಶದಾದ್ಯಂತ ತುಂಬ ಕಡೆಗಳಲ್ಲಿ ಓಪನ್ ಮಾಡಿದರು. ಅದರಲ್ಲಿ ನಿಟ್ಟೆ ಪ್ರಪ್ರಥಮವಾಗಿ ನಮ್ಮ ಅನ್ಡಿವೈಡೆಡ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಟಲ್ ಇನ್ಕ್ಯುಬೇಷನ್ ಕೇಂದ್ರವನ್ನು ಪ್ರಾರಂಭ ಮಾಡಿದರು. ಪ್ರಾರಂಭದ ದಿನದಿಂದ ಈಗಿನವರೆಗೆ ಕೂಡ ನಾನು ಅಟಲ್ ಇನ್ಕ್ಯುಬೇಷನ್ ಸೆಂಟರ್ನ ಮೆಂಟರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಅವರ ಕೆಲಸ ಏನಂದ್ರೆ ಸ್ಟಾರ್ಟ್ಅಪ್ಗಳಿಗೆ ಒಂದು ನರ್ಚರಿಂಗ್ ಮತ್ತು ಹ್ಯಾಂಡ್ ಹೋಲ್ಡಿಂಗ್,

0: ಮತ್ತು ಅವರಿಗೆ ಸೀಡ್ ಫಂಡ್ ಅಸಿಸ್ಟೆನ್ಸ್, ಸರ್ಕಾರದ್ದು ಸೀಡ್ ಫಂಡ್ ಅಸಿಸ್ಟ್ ಅವರ ಥ್ರೂ ಕೊಡ್ತಾ ಇದ್ದಾರೆ. ಒಂದು ಇನ್ನೊಂದು ಎಮ್ ಎಸ್ ಎಮ್ ಇ ಕಾನ್ಕ್ಲೇವ್ ಅಂತ ಹೇಳಿದರೆ, ಈಗ ನೋಡಿ ತುಂಬ ಈ ಸಾಲ ಸೌಲಭ್ಯ ಸಬ್ಸಿಡಿ ತುಂಬ ಜನರಿಗೆ ಗೊತ್ತೇ ಇಲ್ಲ. ಅದು ಗೊತ್ತು ಮಾಡಲಿಕ್ಕೆ ನಾವೇನು ಮಾಡ್ತೇವೆ, ಬೇರೆ ಬೇರೆ ಸಂಘ ಸಂಸ್ಥೆಗಳೊಟ್ಟಿಗೆ ಜೋಡಿಸ್ಕೊಂಡು ಒಂದು ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ನಿಟ್ಟೆ, ಇನ್ನೊಂದು ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ, ಆಮೇಲೆ ಫಿಕ್ಕಿಯವರಿಗೆ ಇಟ್ಟಿರ್ಬೋದು, ಆಮೇಲೆ ಸಾರಸ್ವತ್ ಚೇಂಬರ್ ಇರ್ಬೋದು, ಬಿಲ್ಲವ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಬಾಂಬೆ ಇರ್ಬೋದು, ಇವರ ಎಲ್ಲ ಸಹಯೋಗದಲ್ಲಿ ದೇಶದಾದ್ಯಂತ 14 ಕಡೆಗಳಲ್ಲಿ ಎಮ್ ಎಸ್ ಎಮ್ ಇ ಕಾನ್ಕ್ಲೇವ್ ಮಾಡಿದ್ದೇನೆ ನಾನು. ಇಲ್ಲಿ ಸಿಸ್ಟಮ್ ಹೆಂಗಂತೇಳಿದರೆ, ಬೆಳಗಿಂದ ಸಾಯಂಕಾಲದವರೆಗೆ ಕೆಲವು ದಿನ 2 ದಿನ ಎಮ್ ಎಸ್ ಎಮ್ ಇ ಬಗ್ಗೆ 8-10 ಸೆಷನ್ಸ್ ನಾವು ಮಾಡಿ, ಅದರಲ್ಲಿ ಯಾರು ಡೊಮೈನ್ ಎಕ್ಸ್ಪರ್ಟ್ಸ್ ಇದ್ದಾರೆ ಅವರು ಅದರ ಬಗ್ಗೆ ಒಂದು ಲೆಕ್ಚರ್ ಕೊಡೋದು. ಆಮೇಲೆ ಈವ್ನಿಂಗ್ ಅವಾರ್ಡ್ ಸೆರೆಮನಿ. ಆ ಅವಾರ್ಡ್ ಸೆರೆಮನಿ ಅಂದರೆ ಹೇಗಂದರೆ, ಎಮ್ ಎಸ್ ಎಮ್ ಇಯಲ್ಲಿ ಉತ್ಕೃಷ್ಟ ಸಾಧನೆ ಮಾಡಿದವರು ರೋಲ್ ಮಾಡೆಲ್, ಬೇರೆಯವರಿಗೊಂದು ರೋಲ್ ಮಾಡೆಲ್ ಆಗಲಿಕ್ಕೆ ಅವರನ್ನು ಗುರುತಿಸಿ ಅವರಿಗೆ ನಾವು ಒಂದು ಪ್ರಶಸ್ತಿ ಕೊಡೋದು.
1: ಈಗ ಸಾಮಾನ್ಯವಾಗಿ ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಅಂದರೆ ದುಡ್ಡು ಎಣಿಸುವುದು ಅಂತ ಒಂದು ಕಲ್ಪನೆ ಇದೆ. ದುಡ್ಡನ್ನು ಎಣಿಸಲಿಕ್ಕಿಲ್ಲ, ಈಗ ಬ್ಯಾಂಕಿಗೆ ಬರ್ತದೆ. ಆದರೆ ನೀವು ಈ ದುಡ್ಡಿನ ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ತೊಡಗಿಸಿದ್ದೀರಿ. ಉದಾಹರಣೆಗೆ ನೀವು ಕೆಲವು ಪುಸ್ತಕಗಳನ್ನು ಬರೆದಿದ್ದೀರಿ, ಬೇರೆ ಬೇರೆ ಕಡೆ ಹೋಗಿ ಭಾಷಣ ಮಾಡ್ತೀರಿ, ಇದ್ರ ಜೊತೆಗೆ ಟಿವಿಯ ಒಂದು ಆ್ಯಂಕರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದೀರಿ. ಇದು ಹೇಗೆ ಸಾಧ್ಯ ಆಯಿತು?
0: ನೋಡಿ, ಮನುಷ್ಯ ವೃತ್ತಿಯಲ್ಲಿ ಏನಿದ್ರೂ ಪ್ರವೃತ್ತಿ ಅನ್ನೋದು ಬೇಕೇ. ಮತ್ತೆ ಏನಾಗ್ತದೆ, ನಾನು ಮಾಡುವ ಕೆಲಸ ಎಲ್ಲ ನನ್ನ ಈ ಪ್ರೊಫೆಷನ್ಗೆ ಪೂರಕವಾಗಿ ಮಾಡೋದು. ಈಗ ಬಿಸ್ನೆಸ್ ಟಾನಿಕ್ ಅಂತ ಕಾರ್ಯಕ್ರಮ 371 ಸಂಚಿಕೆ ಈಗ ಆಗಿದೆ, ನಾನ್ ಸ್ಟಾಪ್ ಪ್ರತಿ ಸಂಡೇ 10-11 ಭಾನುವಾರ ಲೈವ್ ಟಿವಿ ಶೋ ಮಾಡ್ತಾ ಇದ್ದೇವೆ. ಎಲ್ಲ ಲೇಟೆಸ್ಟ್ ಕರೆಂಟ್ ಅಫೇರ್ಸ್ ಬಗ್ಗೆ, ಬಿಸ್ನೆಸ್ ಬಗ್ಗೆ, ಟ್ಯಾಕ್ಸೇಷನ್ ಬಗ್ಗೆ, ಯೂನಿಯನ್ ಬಜೆಟ್ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ, ಇದರ ಬಗ್ಗೆ ಒಂದು ಸಮಗ್ರ ಮಾಹಿತಿ ಕೊಡುವ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಜನರಿಗೆ ಮಾಹಿತಿ ಕೊಡುವ ಕೆಲಸ ನಾವು ಎಷ್ಟು ಜಾಸ್ತಿ ಮಾಡ್ತೇವೆ ಅಷ್ಟು ನಮ್ಮ ಈ ಒಂದು ಪ್ರದೇಶ, ನಮ್ಮ ಒಂದು ಏರಿಯಾ ಡೆವಲಪ್ ಆಗಲಿಕ್ಕೆ ಒಂದು ಪೂರಕವಾದ ವಾತಾವರಣ ಆಗ್ತದೆ. ಕಳೆದ 20 ವರ್ಷಗಳಿಂದ ಫೈನಾನ್ಸ್ ಮಿನಿಸ್ಟ್ರು ಯೂನಿಯನ್ ಬಜೆಟ್ ಅನೌನ್ಸ್ಮೆಂಟ್ ಮುಗ್ದ ಕೂಡಲೇ ನಂದು ಕಮೆಂಟ್ಸ್ ಸ್ಟಾರ್ಟ್ ಆಗ್ತದೆ. ನಿಮ್ಮ ಆಕಾಶವಾಣಿಯಲ್ಲಿ ಕೂಡ ತುಂಬ ಕಡೆ ನಾವು ಕೊಟ್ಟಿದ್ದೇವೆ, ಬೇರೆ ಬೇರೆ ಚಾನಲ್ನಲ್ಲಿ ಕೊಟ್ಟಿದ್ದೇವೆ. ಮ್ಯಾಂಗ್ಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲಲ್ಲಿ ಪ್ರತಿ ವರ್ಷ ಯೂನಿಯನ್ ಬಜೆಟ್ ಲೆಕ್ಚರ್ ಕೊಡ್ತಾ, ಅದನ್ನು ನೋಡಿ ನಮಗೆ ರಾಮರಾಯರು ನಮ್ಮ ಮ್ಯಾಂಗ್ಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲ್ ನಾನಿ ಪಾಲ್ಕಿವಾಲಾ ಆಫ್ ಮಂಗಳೂರು ಅಂತ ಬಿರುದು ಕೂಡ ಕೊಟ್ಟಿದ್ದಾರೆ. ಅದು ಕೂಡ ಬಹಳ ಒಂದು ನಮಗೆ ಹೆಮ್ಮೆಯ ವಿಷಯ.
1: ನೀವು ಪುಸ್ತಕ ಕೂಡ ಬರೆದಿದ್ದೀರಿ?
0: ಹೌದು, 4 ಪುಸ್ತಕ ಬರೆದಿದ್ದೇನೆ. ಎಲ್ಲ ಬುಕ್ ಆಫ್ ಕೋಟ್ಸ್, ವರ್ಡ್ಸ್ ಆಫ್ ದಿ ವೈಸ್, ಮೋರ್ ವರ್ಡ್ಸ್ ಆಫ್ ದಿ ವೈಸ್, ವೈಸ್ ವರ್ಡ್ಸ್ ಆಫ್ ದಿ ವೈಸ್, ಮತ್ತು ವಾಯ್ಸಸ್ ಆಫ್ ದಿ ವೈಸ್ ಅಂತೇಳಿ. ಇದರಲ್ಲಿ ಏನಂದರೆ ಫ್ರಾಗ್ಮೆಟಿಕ್ ವಿಸ್ಡಮ್ ಕೊಡುವಂಥ ಎಲ್ಲ ಕೋಟ್ಸ್ ಕೋಟ್ಸ್ ಅಂತ ಹೇಳಿದರೆ 1,000 ಹೆಚ್ಚು ಕೋಟ್ಸ್ ಉಂಟು. ಭಾಳ ಒಂದು ಹೆಮ್ಮೆ ಅಂದರೆ, ಇತ್ತೀಚೆಗೆ ನಮ್ಮ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಂದಾಗ ಅವರಿಗೆ ಕೂಡ ಈ ಬುಕ್ಕನ್ನು ಪ್ರೆಸೆಂಟೇಷನ್ ಮಾಡಿ ಅದನ್ನು ನೋಡಿ ಭಾರಿ ಅಪ್ರಿಷಿಯೇಟ್ ಮಾಡಿದರು ಅವರು ಕೂಡ.
1: ಈಗ ಕೊನೆಯದಾಗಿ, ಮೊದಲಿಗೆ ನಾನು ನಿಮ್ಮ ಮನೆ ಬಾಲ್ಯದಲ್ಲಿ ಹೇಗಿತ್ತು ಅಂತ ಹೇಳಿದರೆ, ಈಗ ನಿಮ್ಮ ಮನೆ, ಈಗಿನ ಮನೆಯ ಬಗ್ಗೆ ಸ್ವಲ್ಪ ಹೇಳಿ.
0: ಈಗಿನ ಮನೆ ಇಲ್ಲೇ ಮಂಗಳೂರಲ್ಲಿ ಸುಲ್ತಾನ್ ಬತ್ತೇರಿ ರೋಡಲ್ಲಿ ಒಂದು ಮನೆ ಉಂಟು.
1: ಯಾರೆಲ್ಲ ಇದ್ದೀರಿ ನೀವು?
0: ನಾನು, ನನ್ನ ತಾಯಿ, ಈಗ 90 ಆಯ್ತು, ಈಗ 91, ಗೋಯಿಂಗ್ ವೆರಿ ಸ್ಟ್ರಾಂಗ್ ಅವರು, ನೋ ಬಿ ಪಿ ನೋ ಶುಗರ್, ಕನ್ನಡಕ ಇಲ್ಲದೆ ಫುಲ್ ಪೇಪರ್, ಮೂರು ಪೇಪರ್ ಫುಲ್ಲು ಓದ್ತಾರೆ ಅವರು. ಆಮೇಲೆ ನನ್ನ ಧರ್ಮಪತ್ನಿ ಸಂಧ್ಯಾ ನಾಯ್ಕ್ ಅಂತ, ಅವರು ಕೆನರಾ ಕಾಲೇಜಲ್ಲಿ ಇಕೊನಾಮಿಕ್ಸ್ನಲ್ಲಿ ಉಪನ್ಯಾಸಕಿ ಆದರು, ಈಗ ವಿ ಆರ್ ಎಸ್ ಕೊಟ್ಟಿದ್ದಾರೆ, ಅವರು ಮನೆಯಲ್ಲಿದ್ದಾರೆ. ಮತ್ತು ನಾನು, ಮತ್ತು ನನ್ನ ಸಣ್ಣ ಮಗ ಸಚಿನ್ ಎಸ್ ನಾಯ್ಕ್ ಅಂತ, ಒಂದು ಸಿ ಎ ಆ್ಯಂಡ್ LLB ಆಗಿ ಈಗ ಹೈಕೋರ್ಟ್ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾನೆ. ಅವನ ವೈಫ್ ಅಖಿಲೇಶ್ವರಿ ಅಂತ, ಅವರು ಕೂಡ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಮತ್ತು ನನ್ನ ಇನ್ನೊಬ್ಬ ಮಗ ಸಿ ಎಸ್ ಸಂಕೇತ್ ಎಸ್ ನಾಯಕ್, ಅವರು ಬ್ಯಾಂಗ್ಳೂರಿನಲ್ಲಿ ನಮ್ಮ SS ನಾಯಕ್ ಆ್ಯಂಡ್ ಅಸೋಸಿಯೇಟ್ಸ್ ಅದ್ರ ಬ್ಯಾಂಗ್ಳೂರು ಬ್ರ್ಯಾಂಚಿನ ಹೆಡ್ ಅವರು, ಹಾಗೂ ಅವರ ವೈಫ್ ಸಿ ಎ ಪ್ರತೀಕ್ಷಾ ಪೈ, ಅವರು ಕೂಡ ನಮ್ಮದು SS ನಾಯಕ್ ಆ್ಯಂಡ್ ಅಸೋಸಿಯೇಷನ್ನಲ್ಲಿ ಪಾರ್ಟ್ನರ್ ಆಗಿ ಅವರು ಕೂಡ ಚಾರ್ಟರ್ಡ್ ಅಕೌಂಟ್ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಇದು ನಮ್ಮ ಫ್ಯಾಮಿಲಿ. ಮತ್ತು ಅವನಿಗೆ ಒಂದು ಸಣ್ಣ ಮಗಳಿದ್ದಾಳೆ, ಅವಳಿಗೆ UKG, KR ನಾಯಕ್ ಅಂತೇಳಿ, ಅವಳು ಕೂಡ ಅಲ್ಲಿ ಬ್ಯಾಂಗ್ಳೂರಿನಲ್ಲಿ ಕಲಿತಾ ಇದ್ದಾಳೆ.
1: ಸಿ ಎಸ್ ಎಸ್ ನಾಯಕ್ ಅವರೇ, ಈಗಾಗಲೇ ಟೈಮ್ಸ್ ಆಫ್ ಇಂಡಿಯಾದ MSME ಅವಾರ್ಡ್ ಕೂಡ ಸಿಕ್ಕಿದೆ ನಿಮಗೆ, ಯಾವ್ಯಾವ ಅವಾರ್ಡ್ಗಳೆಲ್ಲ ಸಿಕ್ಕಿದ್ದಾವೆ ಸರ್?
0: ಅವಾರ್ಡ್ ತುಂಬ ಸಿಕ್ಕಿದೆ, ಅದರಲ್ಲಿ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನನಗೆ ಸಿಕ್ಕಿದೆ ಫಾರ್ ಸೋಷಿಯಲ್ ಸರ್ವೀಸಿಗೆ. ಆಮೇಲೆ ನಿಟ್ಟೆ KBL ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಫಾರ್ ಮೆಂಟರಿಂಗ್ ಸ್ಟಾರ್ಟ್ಅಪ್ಸ್ ಆ್ಯಂಡ್ MSMEs, ಅದೇ ರೀತಿ ನಿಮ್ಮ BCCI ಬಾಂಬೆ ಆ್ಯಂಡ್ HDFC ಅಲ್ಲಿ ಕೂಡ ನನಗೆ ಒಂದು MSME ಅವಾರ್ಡ್ ಸಿಕ್ಕಿದೆ. ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿ, ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಫಾರ್ ಮೆಂಟರಿಂಗ್ MSMEs ಅಂತ, ಹೀಗೆ ಹಲವು 6 ಪ್ರಶಸ್ತಿಗಳು ಸಿಕ್ಕಿದೆ. ಮತ್ತು ಎಷ್ಟು ಬೇಕಾದರೆ ಅವಾರ್ಡ್ ಸಿಗಲಿ, ನನ್ನದು ಒಂದು ಜನರಿಗೆ ಏನಂತ ಹೇಳಿದ್ರೆ, ನಮ್ಮ ಯಾವುದೇ ಜ್ಞಾನ ಉಂಟಲ್ಲ, ನಾವು ಆದಷ್ಟು ಹೆಚ್ಚು ಜನರಿಗೆ ಪಸರಿಸಬೇಕು, ಪ್ರಸರಿಸಬೇಕು, ಆವಾಗ ಮಾತ್ರ ನಾವು ಕಲಿತದ್ದಕ್ಕೆ ನಮಗೆ ಒಂದು ಸಾರ್ಥಕ್ಯ ಆಗ್ತದೆ.

0: ಅಂತೇಳಿ ನನ್ನ ಒಂದು ಅನಿಸಿಕೆ. ಮತ್ತು ಈಗಿನ ಒಂದು ಯಂಗ್ ಜನ್ರೇಷನ್ಗೆ ನನ್ನ ಒಂದು ಸಜೆಷನ್ ಏನಂದರೆ, ಯಾವಾಗಲೂ ಏನಂತೇಳಿದರೆ, ನಾವು ನಮ್ಮ ಸಿ ಎ ಇನ್ಸ್ಟಿಟ್ಯೂಟಿದು ಒಂದು ಸ್ಲೋಗನ್ ಉಂಟು, ಏ ಏಷ ಸುಪ್ತೇಶು ಜಾಗೃತಿ ಅಂತೇಳಿ. ಅಂದರೆ ಇತರರು ನಿದ್ದೆಯಲ್ಲಿರುವಾಗ ನಾವು ಜಾಗೃತರಾಗಿರಬೇಕು, ಇತರರು ಜಾಗರಣೆಯಲ್ಲಿರುವಾಗ ನಾವು ಇನ್ನೂ ಜಾಗೃತರಾಗಿರಬೇಕು ಅಂತೇಳಿ. ಅಂದರೆ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ನಾವು ಉತ್ತಮ ಸಾಧನೆ ಮಾಡಬೇಕಾದ್ರೆ ನಾವು ಹಾರ್ಡ್ ವರ್ಕ್ ಆ್ಯಂಡ್ ಸ್ಮಾರ್ಟ್ ವರ್ಕ್ ಎರಡನ್ನೂ ಮಾಡಬೇಕು.
1: ಒಳ್ಳೆಯದು ಸಿ ಎಸ್ ಎಸ್ ನಾಯಕ್ ಅವರೇ, ಮುಖ್ಯವಾಗಿ ನಿಮ್ಮ ಜೀವನದ ಒಂದು ಬೇರೆ ಬೇರೆ ಘಟನೆಗಳನ್ನು, ನಿಮ್ಮ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡಿದ ಸಾಧನೆಯನ್ನು ಒಂದು ಕಿರು ಪರಿಚಯವನ್ನು ಮಾಡಿಕೊಟ್ಟಿದ್ದೀರಿ ಸರ್. ಧನ್ಯವಾದಗಳು, ನಮಸ್ಕಾರ.
0: ನಾನು ಆಕಾಶವಾಣಿ ಕೂಡ ಧನ್ಯವಾದ, ಥ್ಯಾಂಕ್ ಯು.
2: ಇದುವರೆಗೆ ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಸರಣಿ ಕಾರ್ಯಕ್ರಮದಲ್ಲಿ ತಮ್ಮ ಮಾತಿನ ಅಂಗಳದಲ್ಲಿ ವಿಹರಿಸಿದವರು ಕರಾವಳಿಯ ಹೆಮ್ಮೆಯ ಖ್ಯಾತ ಲೆಕ್ಕ ಪರಿಶೋಧಕರು, ಎಂಎಸ್ಎಂಇ ಮಾರ್ಗದರ್ಶಕರು ಹಾಗೂ ನೂರಾರು ಉದ್ಯಮಿಗಳಿಗೆ ಪ್ರೇರಣಾ ಶಕ್ತಿಯಾದವರು ಸಿಎಎಸ್ಎಸ್ ನಾಯಕ್. ಆ ನೆನಪುಗಳನ್ನೇ ಮಾಲೆಯನ್ನಾಗಿಸಿ ಮಾತಿನ ಮಂಟಪ ಕಟ್ಟಿದವರು ಸೂರ್ಯನಾರಾಯಣ ಭಟ್ ಪಿಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್, ಇಲ್ಲಿ ಕನಸಿನ ಮನೆ ನಿಮ್ಮಿಷ್ಟದಂತೆ. ಕ್ವಾಲಿಟಿ ಕೆಲಸ, ಸರಿಯಾದ ಸಮಯಕ್ಕೆ ಡೆಲಿವರಿ ಮತ್ತು ನ್ಯಾಯಯುತ ಬೆಲೆ. ರೆಸಿಡೆನ್ಷಿಯಲ್ ಇರಲಿ ಅಥವಾ ಕಮರ್ಷಿಯಲ್, ನಂಬಿಕೆಯೇ ನಮ್ಮ ಹೆಗ್ಗುರುತು. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ.
3: ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565.
4: ಆಕಾಶವಾಣಿ ಮಂಗಳೂರು. ಇದೀಗ ಬಾಲವೃಂದ.

ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ 999 ಎಸ್ಟಿಡಿ ಕೋಡ್ 0824, ನಮ್ಮ ಮೊಬೈಲ್ ಸಂಖ್ಯೆ 8277038000.

0: ಇದೀಗ ನೇರ ಸ್ಟುಡಿಯೋದತ್ತ.
1: ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ. ಹೇಗಿದ್ದೀರಾ ಮಕ್ಕಳೇ? ಇವತ್ತಿನ ಬಾಲವೃಂದದ ಕಿಶೋರ ವೇದಿಕೆ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ ಮಕ್ಕಳೇ. ಇವತ್ತು ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸ್ತಾ ಇದ್ದೇವೆ. ಹಾಗಾಗಿ ನಮ್ಮ ಕಾರ್ಯಕ್ರಮವನ್ನು ಕೇಳುತ್ತಿರುವ ನಮ್ಮೆಲ್ಲ ಕೇಳುಗರಿಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಎಲ್ಲರೂ ಯೋಗ ಮಾಡಿ ಆರೋಗ್ಯವನ್ನು ಬೆಳೆಸಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮಕ್ಕಳೇ, ನೀವು ಬರೆದಂತಹ ಪುಟ್ಟ ಪುಟ್ಟ ಕತೆ, ಕವನ ಹಾಗೂ ಹಾಡುಗಳನ್ನು ಇವತ್ತು ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸಬಹುದು ಮಕ್ಕಳೇ. ಅದಕ್ಕಾಗಿ ಈಗ ನಾನು ದೂರವಾಣಿ ಸಂಖ್ಯೆಯನ್ನು ಹೇಳ್ತೇನೆ, ಬರ್ತಗೊಂಡು ನಮಗೆ ಕರೆ ಮಾಡಿ ಮಕ್ಕಳೇ. ಮೊದಲನೇ ಸಂಖ್ಯೆ 221199, ಇನ್ನೊಂದು ಸಂಖ್ಯೆ 222261, ಇನ್ನೊಂದು ಸಂಖ್ಯೆ 222361. ಇದೆಲ್ಲದರ STD ಕೋಡ್ 0824. ಈಗ ಮೊಬೈಲ್ ಸಂಖ್ಯೆ ಹೇಳ್ತೇನೆ, 8277038000. ಬೇಗ ಬೇಗ ಕರೆ ಮಾಡಿ, ಬೇಗ ಬೇಗ ಮಾತಾಡಿ ಮಕ್ಕಳೇ. ಈಗಾಗಲೇ ಒಂದನೇ ಕರೆ ಬಂದಿದೆ, ಯಾರಂತ ತಿಳ್ಕೊಳ್ಳೋಣ. ಹಲೋ ಹಲೋ, ನಮಸ್ತೆ, ಯಾರಿದು ಪುಟಾಣಿ? ರಚನಾ, ಎಲ್ಲಿಂದ ಪುಟ್ಟ? ಎಲ್ಲಿಂದ? ಸರಿ, ಎಷ್ಟನೇ ಕ್ಲಾಸ್ ನೀನು? ಒಂಬತ್ತನೇ ಕ್ಲಾಸ್. ಹೇಗಾಗ್ತಾ ಇದೆ ಒಂಬತ್ತನೇ ಕ್ಲಾಸ್? ಶುರು ಆಗಿದೆ ಅಲ್ಲ ಶಾಲೆ? ಶುರು ಆಗಿದೆ ಅಲ್ಲ. ನಿನಗೂ ಶುಭಾಶಯಗಳು. ಏನು ಮಾಡಿದಿ ಇವತ್ತು? ಓ, ಇವತ್ತು ಸ್ಕೂಲಲ್ಲಿ ಯೋಗ ಇತ್ತಾ? ಕೆಲವು ಶಾಲೆಯಲ್ಲೆಲ್ಲ ನಿನ್ನೆ ಮಾಡಿರ್ತಾರೆ. ಇವತ್ತು ನಿಮ್ಮ ಶಾಲೆಯಲ್ಲಿ ಮಾಡಿದ್ರೆ, ಇವತ್ತು ಮಾಡಿದ್ರಾ? ಎಷ್ಟೊತ್ತಿತ್ತು ಯೋಗ?

0: ಶುರು ಮಾಡಿ 9 ಗಂಟೆ ಬಿಟ್ಟರು.
1: ಒಂದು ಗಂಟೆ ಇತ್ತು. ಈ ಸಲದ ಘೋಷವಾಕ್ಯ ಎಂತ ಅಂತ ಗೊತ್ತಾ ಯೋಗ ದಿನದ್ದು? ಆರೋಗ್ಯಕರ ವಯಸ್ಸಿಗೆ ಯೋಗ. ಆಯ್ತಾ, ಆರೋಗ್ಯಕರ ವಯಸ್ಸಿಗೆ ಯೋಗ ಅಂತ. ಸರಿ, ಏನು ಹಂಚ್ಕೊಳ್ತೀವಿ ಇವತ್ತು? ಕತೆ ಹೇಳ್ತೀಯಾ? ಯಾರ್ದು ಕತೆ?
0: ಪಾರಿವಾಳ. ಒಂದು ಕಾಡಲ್ಲಿ ಎಲ್ಲ ತರದ ಪ್ರಾಣಿ ಮತ್ತೆ ಪಕ್ಷಿಗಳು ವಾಸವಾಗಿರ್ತವೆ. ಅದರಲ್ಲಿ ಪಾರಿವಾಳ ಕೂಡ ಒಂದಾಗಿತ್ತು. ಮುಂದಿನ ಪಾರಿವಾಳ ಆಹಾರ ಹುಡುಕಂತ ಹೋಗ್ತಾ ಇತ್ತು. ಆಗ ದಾರಿಯಲ್ಲಿ ನರಿ ಕಾಣಿತು. ಪಾರಿವಾಳ ನರಿ ಕೇಳುತ್ತೆ, ನೀನೇನಿಲ್ಲ ಹೊಂಟಿದ್ಯಲ್ಲ ಅಂತ. ಆಗ ನರಿ ಹೇಳುತ್ತೆ, ಆಹಾರವನ್ನು ಹುಡುಕಲು ಹೊಂಟೀನಿ ಅಂತ ಹೇಳುತ್ತೆ. ಹಾಗಾದ್ರೆ ನರಿ ಹೇಳುತ್ತೆ, ಹಾಗಾದ್ರೆ ಇಬ್ರು ಒಟ್ಟಿಗೆ ಆಹಾರವನ್ನು ಹುಡುಕೋಣ ಅಂತ ಪಾರಿವಾಳ ಹೇಳುತ್ತೆ. ಹಾಗಾದ್ರೆ ಇಬ್ಬರು ಒಟ್ಟಿಗೆ ಹೋಗೋಣ ಅಂತ ನರಿ ಹೇಳ್ತು. ನರಿ ಮತ್ತೆ ಪಾರಿವಾಳ ಆಹಾರ ಹುಡುಕಲು ಹೋಗ್ತವೆ. ಆಮೇಲೆ ಹಾಗೆ ಮಾತಾಡ್ತಾ ನರಿ ಹೇಳುತ್ತೆ, ನೀನೇ ಇವತ್ತು ನಂಗೆ ಆಹಾರ ಅಂತ ಹೇಳುತ್ತೆ. ಪಾರಿವಾಳಕ್ ಬಹಳ ಭಯ ಆಯ್ತು. ಅದ್ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸು ಅಂತ ಹೇಳ್ತು. ನರಿ ಹೇಳ್ತು, ಅದೆಲ್ಲ ನಂಗೆ ಗೊತ್ತಿಲ್ಲ, ನನಗ್ 3 ದಿನಗಳಿಂದ ಆಹಾರ ಸಿಕ್ಕಿಲ್ಲ, ತುಂಬಾ ಹಸಿವಾಗ್ತಾ ಇದೆ ಅಂತ ಹೇಳ್ತು. ಅದು ಜಾಣ ಪಾರಿವಾಳ ಒಂದು ಐಡಿಯಾ ಮಾಡುತ್ತೆ, ನರಿಯನ್ನ ಅಲ್ಲಿ ನೋಡು, ನಾಯಿ ಮರಿ ಕಾಣ್ತಾ ಇದೆ ಅಂತ ಹೇಳ್ತು. ನರಿ ತಿರುಗಿ ನೋಡು, ಅಷ್ಟರಲ್ಲಿ ಪಾರಿವಾಳ ಹಾರೋಯ್ತು. ನರಿಗೆ ತುಂಬಾ ಬೇಜಾರಾಯ್ತು. ಪಾರಿವಾಳ ಅದು ಜಾಣತನ ಉಪಯೋಗಿಸಿ ಪ್ರಾಣಾಪಾಯದಿಂದ ತಪ್ಪಿಸ್ಕೊಂಡು ಹೋಯ್ತು.
1: ಯಾರು, ಎಲ್ಲಿಂದ ಓದಿದ್ ನೀನು ಇದು? ಓದೋ ಅಭ್ಯಾಸ ಉಂಟಾ? ಕತೆ ಎಲ್ಲ ಪುಸ್ತಕ ಮಾತ್ರ ಅಲ್ಲ, ಬೇರೆ ಬರೆಯುವುದು ಅಭ್ಯಾಸ ಉಂಟಾ? ಬರೀತಿಯಾ ಕತೆ ಎಲ್ಲ? ಟ್ರೈ ಮಾಡಿದ್ಯಾ ಬರೀಲಿಕ್ಕೆ? ಹೌದಾ, ಏನು ಕತೆ ಹೆಸರು? ಕತೆ ಬರ್ದದ ಏನ್ ಬರ್ದಿದ್ಯ? ಕವನವ ಕತೆಯ? ಇನ್ನೊಮ್ಮೆ ನೀನೆ ಬರ್ದದನ್ ಪ್ರಸ್ತುತ ಪಡಿಸಬೇಕು ನೆಕ್ಸ್ಟ್. ಹೌದೌದು, ಹಾ ಹಾ ಹೌದು, ನೆನಪಿದೆ ನನಗೆ. ಹಾ, ಇನ್ನೊಮ್ಮೆ ಹೀಗೆ ಬರಿತಾ ಇರಬೇಕು, ಸಣ್ಣ ಸಣ್ಣದ್ರಿಂದಲೇ ಪ್ರಾರಂಭಿಸಬೇಕು. ಆಯ್ತಾ? ಸರಿ ರಚನಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಸಲ ಕರೆ ಮಾಡಾಯ್ತಾ? ಸರಿ, ಬಾಯ್. ಈಗ ಇನ್ನೊಂದು ಕರೆ ಇದೆ. ಹಲೋ
2: ಹಲೋ
1: ಹಲೋ, ನಮಸ್ತೆ, ಯಾರಿದು ಪುಟಾಣಿ?
2: ದಿವ್ಯಶ್ರೀ.
1: ದಿವ್ಯಶ್ರೀ ಎಲ್ಲಿಂದ ಪುಟ್ಟ?
2: ಮೂಡುಬಿದ್ರೆಯಿಂದ.
1: ಮೂಡುಬಿದ್ರೆಯಿಂದ. ಎಷ್ಟನೇ ಕ್ಲಾಸ್ ನೀನು?
2: ಥರ್ಡ್.
1: ಥರ್ಡ್ ಸ್ಟ್ಯಾಂಡರ್ಡ್. ಹೇಗಾಗ್ತಾ ಇದೆ ಥರ್ಡ್ ಸ್ಟ್ಯಾಂಡರ್ಡ್?
2: ಚೆನ್ನಾಗಿ ನಡೀತಿದೆ.
1: ಚೆನ್ನಾಗಿ ನಡೀತಿದೆಯಾ? ಯಾವುದು ನಿಂದು ಫೇವ್ರೇಟ್ ಸಬ್ಜೆಕ್ಟ್ ಯಾವುದು?
2: ಇಂಗ್ಲಿಷ್.
1: ಇಂಗ್ಲಿಷ್ ಇಷ್ಟವಾ ನಿಂಗೆ? ಸ್ವಲ್ಪ ಈಚೆ ಬಾ ಬುಟ್ಟ, ರೇಡಿಯೋದ ರೇಡಿಯೋ ಹತ್ರದಲ್ಲಿ ಇದೆಯಾ? ಸ್ವಲ್ಪ ಮುಂದೆ ಬಾ. ಬಂದಿಯಾ? ಮತ್ತೆ ಇವತ್ತು ನಿಂಗೆ ಹೋಗ್ಲಿಕ್ಕಿತ್ತ ಸ್ಕೂಲಿಗೆ?
2: ಇಲ್ಲ.
1: ಏನ್ ವಿಶೇಷ ಇವತ್ತು?
2: ಯೋಗ ಡೇ.
1: ಯೋಗ ಡೇ. ಮತ್ತೆ ಯಾವಾಗಿತ್ತು ನಿಮ್ಗೆ ಯೋಗ? ನೆನ್ನೆ ಇರ್ಲಿಲ್ವಾ? ಓ, ಮಾಡ್ಲಿಲ್ವಾ? ನೀನೇನ್ ಮಾಡಿದೆ ಇವತ್ತು? ಯೋಗ ಮಾಡಿದ್ಯಾ ಸ್ವಲ್ಪ ಆದ್ರೂ? ಯೋಗ ದಿನ ಅಂತ ಹೇಳಿ ಒಂದು ಯಾವ್ದಾದ್ರು ಒಂದೆರಡು ಆಸನಗಳನ್ನ ಮಾಡಿದ್ಯಾ? ಹೌದಾ? ಎಷ್ಟು ಗಂಟೆ ಗೆದ್ದಿ? ಏಳು ಗಂಟೆ ಗೆದ್ದು ಎಷ್ಟೊತ್ತು ಯೋಗ ಮಾಡ್ದಿ? ಐದು ಗಂಟೆ ಯೋಗ ಮಾಡಿದ್ಯಾ? ಐದು ನಿಮಿಷ. ಅದ್ಯಾವ ಯೋಗ? ಹಾ, ಸರಿ, ಏನು ಹಂಚ್ಕೊಳ್ತೀಯಾ? ಹಾಡ್ತೀಯಾ? ಯಾರು ಹೇಳ್ಕೊಟ್ಟದ್ದು? ಟೀಚರ್ ಹೇಳಿದ. ಮೂರನೇ ಕ್ಲಾಸಲ್ಲಿ ಎರಡನೇ ಕ್ಲಾಸಲ್ಲಿಯ?
2: ಎರಡನೇ ಕ್ಲಾಸಲ್ಲಿ.
1: ಹಾ, ಓಕೆ ಓಕೆ, ಹಾಡು.
2: ರಾಜಪತಿ ರಾಜನೇ ಸುಮ್ಮನಿರು ಗುಮ್ಮನೆ, ಕಣ್ಣಿಗೆ ನೋಡಲ್ಲ ಕಣ್ಣಿಗೆ ಕಡಿಗೆ ಹಚ್ಚಲ್ಲ, ಹಂಗೆ ಮಾಡಲ್ಲ ಕಣ್ಣ ಹಿಂಗೆ ಮಾಡಲ್ಲ ಕಣ್ಣ. ರಾಜಪತಿ ರಾಜನೇ ಸುಮ್ಮನಿರು ಗುಮ್ಮನೆ, ಕೈಗೆ ನೋಡಲ್ಲ ಕೈಗೆ ಬಲೆ ಹಾಕ್ಯಾಲ, ಹಂಗೆ ಮಾಡಲ್ಲ ಕಯ್ಯ ಹಿಂಗೆ ಮಾಡಲ್ಲ ಕಯ್ಯ.

0: ಮನೆ ಕರಿ ಸುಮ್ಮನಿರೋ ಗುಮ್ಮನೆ ಕಾಳೋಗಿಲು ನೋಡಲ್ಲ ಕಾಳಿಗೆ ಗೆಜ್ಜೆ ಹಾಕ್ಯಲ್ಲ ಹಂಗೆ ಮಾಡಲ್ಲ ಕಾಲ ಹಿಂಗೆ ಮಾಡಲ್ಲ ಕಾಲ ಆಯ್ತು.
1: ಹ್ಮ್, ಸೂಪರ್ ಆಗಿತ್ತು. ಆದ್ರೆ ನೀನು ಇನ್ನು ರೇಡಿಯೋದಿಂದ ಸ್ವಲ್ಪ ಮುಂದೆ ಬರ್ಲಿಲ್ವಾ ಅಂತಲ್ಲ
0: ಬಂದಿದ್ದೇನೆ.
1: ಬಂದಿದ್ಯಾ? ಸರಿ, ಹಾಗಾದ್ರೆ ಮುಂದಿನ ಸಲ ಕರೆ ಮಾಡಬೇಕು ದಿವ್ಯಶ್ರೀ.
0: ಆಯ್ತು,
1: ಚೆನ್ನಾಗಿ ಓದಬೇಕು. ಆಯ್ತಾ? ಬಾಯ್.
0: ಬಾಯ್, ಥ್ಯಾಂಕ್ ಯು,
1: ವೆಲ್ಕಮ್, ಬಾಯ್. ಈಗ ಇನ್ನೊಂದು ಕರೆ ಇದೆ. ಹಲೋ.
2: ಹಲೋ
1: ಹಲೋ, ನಮಸ್ತೆ. ಯಾರಿದು?
2: ನಾನು ಖುಷಿ.
1: ಖುಷಿ ಖುಷಿ, ಎಲ್ಲಿಂದ ಖುಷಿ?
2: ಧರ್ಮಸ್ಥಳದಿಂದ.
1: ಓ, ಏನು ಮಳೆ ಇದೆಯಾ ಅಲ್ಲಿ?
2: ಇಲ್ಲ.
1: ಇಲ್ವಾ? ಇಲ್ಲೂ ಇಲ್ಲ ಅಲ್ಲ. ಏನು ಏನು ಕಾರಣ ಇರ್ಬೋದು?

0: ಖುಷಿ.
1: ಖುಷಿ ಖುಷಿ ಎಲ್ಲಿಂದ ಖುಷಿ?
0: ಧರ್ಮಸ್ಥಳದಿಂದ.
1: ಓ, ಏನು ಮಳೆ ಇದೆಯಾ ಅಲ್ಲಿ?
0: ಇಲ್ಲ.
1: ಇಲ್ವಾ? ಇಲ್ಲೂ ಇಲ್ಲ ಅಲ್ಲ. ಏನು, ಏನು ಕಾರಣ ಇರ್ಬೋದು?
0: ಗೊತ್ತಿಲ್ಲ.
1: ಗೊತ್ತಿಲ್ಲ, ಕೇಳಿಕೊಂಡು ಮುಂದಿನ ಸಲ ಹೇಳಬೇಕಾಯ್ತಾ? ಎಷ್ಟನೇ ಕ್ಲಾಸ್ ನೀನು ಖುಷಿ?
0: ಇನ್ನು ಆರು.
1: ಆರನೇ ತರಗತಿ ಹೇಗಾಗ್ತಾ ಇದೆ ಆರನೇ ತರಗತಿ?
0: ಖುಷಿ
1: ಆಗ್ತಿದೆ. ಐದನೇ ಕ್ಲಾಸಿಂದ ಆರನೇ ಕ್ಲಾಸ್ ಖುಷಿ ಆಗ್ತಿದೆಯಾ? ಯಾಕೆ? ಸೇಮ್ ಅಲ್ಲ, ಸೇಮ್ ಸ್ಕೂಲ್ ಅಲ್ಲ, ಸೇಮ್ ಕ್ಲಾಸ್ ಅಲ್ಲ, ಸೇಮ್ ಫ್ರೆಂಡ್ಸ್ ಅಲ್ಲ, ಮತ್ತೆ ಜಾಸ್ತಿ ಖುಷಿ ಯಾಕೆ? ಆರನೇ ಸಬ್ಜೆಕ್ಟ್ ಖುಷಿ ಆಗ್ದದ ನಿನಗೆ? ಯಾವುದು ನಿಂದು ಫೇವ್ರೇಟ್ ಸಬ್ಜೆಕ್ಟ್?
0: ಕನ್ನಡ.
1: ಕನ್ನಡ ಫೇವ್ರೇಟಾ? ಎಷ್ಟು ಸಿಕ್ಕಿತ್ತು ನಿನಗೆ ಐದನೇ ಕ್ಲಾಸಲ್ಲಿ ಕನ್ನಡದಲ್ಲಿ? ತುಂಬ ಸಿಕ್ಕಿತ್ತಾ? ಓ,
0: ಸಿಕ್ಕಿತ್ತು.
1: ಫೈನಲ್ ಎಕ್ಸಾಮಲ್ಲಿ ಹದಿನೈದಾ?
0: ಮೂವತ್ತೈದು.
1: ಮೂವತ್ತೈದು ಎಷ್ಟರಲ್ಲಿ?
0: ನಲವತ್ತರಲ್ಲಿ.
1: ಹಾಂ, ವೆರಿ ಗುಡ್. ಮತ್ತೆ ಐದು ಮಾರ್ಕ್ ಎಲ್ಲೋಯ್ತು?
0: ಅದು ತಪ್ಪಾಯ್ತು.
1: ಸರಿ, ಏನು ಹಂಚ್ಕೊಳ್ತೀಯಾ?
0: ಇವತ್ತು ಹಾಡು.
1: ಹಾಡ್ತೀಯಾ? ಯಾರು ಹೇಳಿಕೊಟ್ಟದ್ದು?
0: ಅಮ್ಮ.
1: ಅಮ್ಮ ಹೇಳಿಕೊಟ್ಟದ್ದಾ? ಸರಿ ಹಾಡು.

ಬರೇ ಎದೆಯಲ್ಲಿ ಸಡಗರ, ನಿನ್ನ ನಗು ಇಲ್ಲದಕ್ಕೋ ಪರಿಹಾರ. ನನ್ನಯ ನಾಳೆ ನಿನ್ನಯ ತಲೆ, ನನ್ನ ಬದುಕೆ ನಿನ್ನಯ ಗೆಳತಿ ಕೈವೆ, ನಾನು ರೊಟ್ಟೆಯ ಹಾಗೆ ಜನ್ಮ ಬುರ ನಿನ್ನಂತೆ. ತೋರುವೆ ನಿನ್ನ ಗಾಳಿಯ ಹಾಗೆ ಉಸಿರು ಇರೋ ತನಕ.

0: ಮುನಿಸು ಜಗಳ ಹಾಗೆ ಎಡವಿ ಪ್ರೀತಿಸೊಗಳೋ ಮಗಳೋ. ಆಯ್ತು.
1: ನಾನೊಂದು ವಿಷಯ ಹೇಳ ಖುಷಿ,
0: ಹಾ
1: ನಿನ್ನ ಪದ್ಯ ಕೇಳಿ ನನಗಂತೂ ತುಂಬ ಖುಷಿ ಆಯಿತು. ಹ್ಞೂ,
0: ಥ್ಯಾಂಕ್ ಯು.
1: ತುಂಬ ಸುಂದರವಾಗಿ ಹಾಡಿದ್ಯಾ. ಕ್ಲಾಸಿಗೆ ಹೋಗ್ತೀಯಾ?
0: ಇಲ್ಲ.
1: ಇಲ್ವಾ? ಹಾಡಲಿಕ್ಕೆ ಇಷ್ಟ ಅನ್ನ ನಿನಗೆ? ಹಾಗಾದರೆ ಹೋಗು ಕ್ಲಾಸಿಗೆ, ಸ್ವರ ಒಳ್ಳೆದಿದೆ ನಿಂದು.
0: ಉಜಿರೆಗೆ ಹೋಗ್ಬೇಕು ಕ್ಲಾಸಿಗೆ ಹೋಗ್ಬೇಕಾದ್ರೆ.
1: ನೀನೆಲ್ಲಿರುದು? ಧರ್ಮಸ್ಥಳ ಅಲ್ಲ, ದೂರ ಉಂಟಾ?
0: ದೂರ ಉಂಟು.
1: ಓ ಹೌದಾ, ಬಟ್ ಪ್ರಾಕ್ಟೀಸ್ ಮಾಡು ಮನೆಯಲ್ಲಿ ಆಯ್ತಾ?
0: ಆಯ್ತು.
1: ಅಮ್ಮನ ಹತ್ರ ಹೇಳು. ಹೊಸ ಹೊಸ
0: ಈಗ ತಮ್ಮ ಮಾತಾಡ್ತಾನಂತೆ.
1: ಹೌದಾ? ಓಕೆ ಓಕೆ, ಕೊಡು. ಏನು ಹೆಸರು ತಮ್ಮನ ಹತ್ರ ಕೇಳ್ತೇನೆ, ಕೊಡು.
0: ಹಲೋ,
1: ಏನು ತಮ್ಮನ ಹೆಸರು?
0: ರಿಷಿಕ್.
1: ರಿಷಿಕ್? ರಿಷಿಕಾ, ನಮಸ್ತೆ ನಮಸ್ತೆ. ರಿಷಿಕಾ, ಹೆಸರೇನು ನಿಂದು? ರಿಷಿಕ್ ಅಲ್ಲ. ಎಷ್ಟನೇ ಕ್ಲಾಸ್ ನೀನು? ಅಂಗನವಾಡಿಗೆ ಹೋಗುದಾ? ಏನ್ ಕಲಿಸ್ತಾರೆ ಅಂಗನವಾಡಿಯಲ್ಲಿ?
0: 1, 2, 3.
1: ನಾನು ಅಂಗನವಾಡಿಗೆ ಹೋಗ್ಲಿಲ್ಲ, ನನ್ಗೆ ಏನಾದ್ರೂ ಕಲಿಸು ನೋಡುವ. ಏ, ನಿನ್ನ ಹಾಗೆ ಮುದ್ದು ಮುದ್ದಾಗಿತ್ತ ಹಾಡು? ಹಾ, ಯಾರು ಹೇಳ್ಕೊಟ್ಟದ್ದು? ಯಾವ ಯಾವ ಟೀಚರ್ ಹೇಳ್ಕೊಟ್ಟದ್ದು? ಬೆಂಡೆಕಾಯಿ ತೊಂಡೆಕಾಯಿ ಯಾವ ಟೀಚರ?
0: ಪವನ್ ಟೀಚರ್.
1: ಪವನ್ ಟೀಚರಾ? ಹ್ಮ್, ಆಯಿತು. ಹೀಗೆ ಕರೆ ಮಾಡ್ತಾ ಇರೋ.

0: ಆಯ್ತಾ, ಮುಂದಿನ ಸಲ ಕರೆ ಮಾಡು ನನಗೆ. ವೆಲ್ಕಮ್, ಬಾಯ್. ಹಾಂ, ವೆಲ್ಕಮ್ ವೆಲ್ಕಮ್, ಬಾಯ್. ಈಗ ಇನ್ನೊಂದು ಕರೆ. ಹಲೋ ಹಲೋ
1: ಹಲೋ.
0: ಹಾಂ ಹಲೋ, ಯಾರಿದು?
1: ಪ್ರದ್ಯೂಷ್.
0: ಪ್ರದ್ಯೂಷ್ ಅಲ್ಲ,
1: ಪ್ರದ್ಯೂಷ್ ಆಚಾರ್ಯ.
0: ಪ್ರದ್ಯೂಷ್ ಆಚಾರ್ಯ, ಎಲ್ಲಿಂದ ಪುಟ್ಟ?
1: ನಾನು ಜಂತ್ರದಿಂದ, ಜಂತ್ರ ಪುನಾರ ಹತ್ರ.
0: ಅದೆಲ್ಲಿ ಬರ್ತದೆ?
1: ಅದು ಬೆಳ್ಮನ್ನಾಚೆ.
0: ಓಕೆ ಓಕೆ. ಎಷ್ಟನೇ ಕ್ಲಾಸ್ ನೀನು?
1: ಟೆಂತ್.
0: ಓ, ಟೆಂತ್ ಸ್ಟ್ಯಾಂಡರ್ಡ್. ಬೋರ್ಡ್ ಎಕ್ಸಾಮ್ ಅಲ್ಲ ಈ ಸಲ?
1: ಹೌದು.
0: ಹಾಂ, ಸೀರಿಯಸ್ ಇದ್ದೀಯಾ ಟೆಂತ್ ಅಲ್ಲಿ?
1: ಹಾ, ಸ್ವಲ್ಪ ಇದ್ದೇನೆ. ಇನ್ನು ಪರೀಕ್ಷೆ ಬರುವಾಗ ಸ್ವಲ್ಪ ಸೀರಿಯಸ್ ತಗೊಳ್ಳೋಣ.
0: ಏ, ಅದು ಕಷ್ಟ ಮಾರಾಯ ಓದ್ಲಿಕ್ಕೆ. ಈಗಲೇ ಸೀರಿಯಸ್ ಆಗ್ಬೇಕು ನೀನು.
1: ಸೀರಿಯಸ್ ಆದ್ರೆ ಮತ್ತೆ ಬರ್ತದಲ್ಲ.
0: ಆ ತರ ಸೀರಿಯಸ್ ಅಲ್ಲ ಹೇಳಿದ್ದು ನಾನು. ಹಾ, ಅಷ್ಟು ಸೀರಿಯಸ್ ಆಗ್ಬೇಡ, ಮತ್ತೆ ಮನೆಯವರಿಗೆ ಕಷ್ಟ ನಿನಗೆ ಗಡಿ ಗಡಿ ಕೋಪ ಬಂದ್ರೆ.
1: ಇಲ್ಲ.
0: ಒಂಬತ್ತನೇ ಕ್ಲಾಸ್ ಅಲ್ಲಿ ಹೇಗಿತ್ತು ಮಾರ್ಕ್?
1: ನೆನಪಿಲ್ಲ.
0: ಅದು ನೆನಪು ಬರ್ಲಿಕ್ಕಿಲ್ಲ ಈಗ. ಅಂದ್ರೆ ಒಂದು 10 ವರ್ಷ ಆಯ್ತಲ್ಲ ಓದಿ, ಒಂಬತ್ತನೇ ಕ್ಲಾಸ್ ಹಾಗೆ. ಹಾ, ಸೀರಿಯಸ್ ಆಗ್ಬೇಕಾಯ್ತಾ? ಈಗ ನಾನು ಹೇಳಿದೆ ಅಲ್ಲ, ಇನ್ನು ಸೀರಿಯಸ್ ಫುಲ್ಲು. ಮತ್ತೇನು ಹಂಚ್ಕೊಳ್ತೀಯ ಇವತ್ತು?
1: ಭಜನೆ.
0: ಭಜನೆ ಮನೆಯಲ್ಲಿ ಭಜನೆ ಎಲ್ಲ ಹಾಡ್ತೀಯಾ? ಯಾವಾಗ್ಲೂ?
1: ಇಲ್ಲ, ಇದು ಶುಕ್ರವಾರ, ಮಂಗಳವಾರ, ಸೋಮವಾರ. ಸೋಮವಾರ ಅಲ್ಲಿ ಭಜನೆ ಕ್ಲಾಸಿಗೆ ಹೋಗ್ತೀನಿ.
0: ಮತ್ತೆ
1: ನಮ್ಮದು ಶಾಸ್ತ್ರ ದೇವಸ್ಥಾನ ಅಂತ ಉಂಟು, ಅಲ್ಲಿಗೆ ಹೋಗ್ತೀನಿ ಸಂಜೆ.
0: ಓಹೋ, ಮತ್ತೆ ಎರಡು ಎರಡು ದಿನ ಮನೆಯಲ್ಲೇಯಾ?
1: ಹಾ, ಮನೆಯಲ್ಲಿ ನಾನು ಸಹ ಅಮ್ಮ ಸಹ ಒಟ್ಟಿಗೆ. ಅಮ್ಮ ತಾಳ ಬಿಟ್ಟದ್ದು, ನಾನು ಇದು ತಂಬೂರಿ ಬಿಟ್ಟದ್ದು.
0: ಮತ್ತೆ ಹಾಡುದು?
1: ಹಾಡುದು ಇಬ್ಬರು ಒಟ್ಟಿಗೆ. ಸುರಿಗೆ ಅಮ್ಮ ಇರ್ತಾರೆ ಕೆಲವೊಮ್ಮೆ, ಇಲ್ಲದ್ರೆ ನಾನು.
0: ಹಾಗೆ ಒಮ್ಮೆ ನೀನು, ಒಮ್ಮೆ ಅಮ್ಮ, ಒಮ್ಮೆ ನೀನು, ಒಮ್ಮೆ ಅಮ್ಮ, ಹಾಗೆ. ಸೂಪರ್, ಅಮ್ಮ ಮತ್ತೆ ಮಗಂದು ಕಾಂಬಿನೇಷನ್ ಅಲ್ಲ.
1: ಹೌದು, ಕೆಲವೊಮ್ಮೆ ಕಾಂಪಿಟೇಷನ್ ಇರ್ತದೆ.
0: ಎಲ್ಲಿ? ಭಜನೆಯಲ್ಲಿ? ಅದು
1: ಡಿಸೈಡ್. ನಾನು ಜಾಸ್ತಿ ಹೇಳ್ತೇನೆ, ನೀನ್ ಜಾಸ್ತಿ ಹೇಳ್ತೇನೆ ಅಂತ.
0: ಮತ್ತೆ ಬಹುಮಾನ ಎಂತ ಸಿಗುದು?
1: ಬಹುಮಾನ ಇಲ್ಲ, ಬಹುಮಾನ ಮತ್ತೆ ಭಜನೆ ಹೇಳಿದ ಮೇಲೆ.
0: ಸರಿ ಸರಿ, ಕೇಳುವ ನಿನ್ನ ಭಜನೆ ಹಾಡು.
1: ರಾಮ ರಾಮ ರಾಮ ರಾಮ ರಾಮ, ಜಯ ರಾಮ ರಾಮ ರಾಮ ರಾಮ ರಾಮ, ರಾಮ ರಾಮ ರಾಮ ರಾಮ ರಾಮ, ಜಯ ರಾಮ ರಾಮ ರಾಮ ರಾಮ ರಾಮ, ದಶರಥ ನಂದನ ರಾಮ ರಾಮ ರಾಮ, ದಶಮ ತಮರ್ಜನ ರಾಮ ರಾಮ ರಾಮ, ದಶರಥ ನಂದನ ರಾಮ ರಾಮ ರಾಮ, ದಶಮ ಕಮರ್ಜನ ರಾಮ ರಾಮ ರಾಮ, ಪಶುಪತಿ ರಂಜನ ರಾಮ ರಾಮ ರಾಮ, ಪಾಪ ವಿಮೋಚಕ ರಾಮ ರಾಮ ರಾಮ, ಪಶುಪತಿ ರಂಜನ ರಾಮ ರಾಮ ರಾಮ, ಪಾಪ ವಿಮೋಚಕ ರಾಮ ರಾಮ ರಾಮ, ರಾಮ ರಾಮ ರಾಮ ರಾಮ ರಾಮ, ರಾಮ ರಾಮ ರಾಮ ರಾಮ ರಾಮ, ರಾಮ ರಾಮ ರಾಮ ರಾಮ ರಾಮ, ರಾಮ ರಾಮ ರಾಮ ರಾಮ ರಾಮ,

0: ರಾಮ್ ಆ ಪದ್ಮಾಂಬವ ರಾಮ್ ರಾಮ್ ರಾಮ್ ಪಶುಪತಿ ರಂಜನ ರಾಮ್ ರಾಮ್ ರಾಮ್ ಪಾಪ ವಿಮೋಚಕ ರಾಮ್ ರಾಮ್ ರಾಮ್ ಪಶುಪತಿ ರಂಜನ ರಾಮ್ ರಾಮ್ ರಾಮ್ ಪಾಪ ವಿಮೋಚಕ ರಾಮ್ ರಾಮ್ ರಾಮ್ ರಾಮ ರಾಮ ರಾಮ್ ರಾಮ್ ರಾಮ್ ಜಯ ರಾಮ ರಾಮ ರಾಮ್ ರಾಮ್ ರಾಮ್ ರಾಮ ರಾಮ ರಾಮ್ ರಾಮ್ ರಾಮ್ ಜಯ ರಾಮ ರಾಮ ರಾಮ್ ರಾಮ್ ರಾಮ್.
1: ಸುಂದರವಾಗಿ ಹಾಡಿದ್ಯಾ. ನಿನಗೆ ನಾನೊಂದು ಐಡಿಯಾ ಹೇಳ, ನೀನು ಮಿನಿ ಕಾಂಪಿಟೇಷನ್ ಅಲ್ಲಿ ವಿನ್ ಆದ್ರೆ ಅಮ್ಮನ ಹತ್ರ ಹೇಳು.
0: ಮಿಮಿಕ್ರಿ ಅಲ್ಲಿದ್ದೇನೆ.
1: ಮಿಮಿಕ್ರಿ ಮಾಡ್ತೀಯ? ಯಾರ್ದು? ನಂದಲ್ಲ.
0: ಮಾಡುದಿಲ್ಲ, ನಾನು ಖಾಲಿ ಪ್ರಾಣಿಗಳದ್ದು.
1: ಪ್ರಾಣಿಗಳದ್ದು ಮಾಡ್ತೀಯ? ಬೇಗ ಬೇಗ ಮಾಡ್ಬೇಕು ಆಯ್ತಾ? ಸರಿ.
0: ನಾಯಿಗೆ ಕಲ್ಲೆಸಿದಾಗ
1: ಮತ್ತೆ
0: ನಾಯಿ ಬಗಳೋದು.

0: ಇಲ್ಲಿ.
1: ಮತ್ತೆ
0: ನವಿಲು. ಇದು ನಾನು ಇನ್ನೊಂದು ಸೌಂಡ್ ಮಾಡ್ತೇನೆ, ಅದು ಯಾವ್ದಂತ ಹೇಳ್ಬೇಕು. ಯಾವುದು?
1: ಕಪ್ಪೆಯ
0: ಕಕ್ಕೆ.
1: ಅದು ಕಾಕ ಸೇಮ್ ಅಲ್ಲ. ಇದು ಕಾಗೆ.
0: ಅದೇ ಕಾಗೆ.
1: ಮತ್ತೆ ಆಗ ಎಂತದ್ದು ಹೇಳಿದ್ದು ನೀನು?
0: ಅದು ಆಗದ್ದು ಇದೆ, ಈಗದ್ದು ಸಹ ಇದೆ.
1: ಅದು ಬೇರೆ ಕಾಗೆ, ಇದು ಬೇರೆ ಕಾಗೆಯಾ?
0: ಇಲ್ಲ, ಅದೊಂದು ಪೇಂಟದ ಕಾಗೆ, ಇದೊಂದು ಈಗ ಊರಿನ ಕಾಗೆ.
1: ಸರಿ ಸರಿ, ಮುಂದಿನ ಸಲ ಕರೆ ಮಾಡಿ ಮಾತಾಡುವ. ಟೈಮ್ ಟೈಮ್ ಇಲ್ಲ ನಿನ್ನ ಹತ್ರ ತುಂಬ ಮಾತಾಡ್ಲಿಕ್ಕೆ. ಆಯ್ತಾ? ನಿನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದ್ದಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಖುಷಿ ಆಯ್ತು ನಿನ್ನ ಹತ್ರ ಮಾತಾಡಿ. ಅಲ್ಲ, ಇನ್ನು ಕಲ್ಲೆಲ್ಲ ಹೊಡಿಲಿಕ್ಕೆ ಹೋಗ್ಬೇಡ ನಾಯಿಗೆ. ಆಯ್ತಾ? ಯಾ ಏನ. ಸರಿ ಸರಿ, ಓಕೆ, ಬಾಯ್
0: ಬಾಯ್.
1: ಈಗ ಇನ್ನೊಂದು ಕರೆ ಇದೆ. ಹಲೋ
2: ಹಲೋ
1: ಹಲೋ, ನಮಸ್ತೆ, ಯಾರಿದು?
2: ಸುಹಾನಿ.
1: ಸುಹಾನಿ ಎಲ್ಲಿಂದ?
2: ಮಂಗಳೂರು ಪಾಂಡೇಶ್ವರ.
1: ಮಂಗಳೂರು ಪಾಂಡೇಶ್ವರ. ಎಷ್ಟನೇ ಕ್ಲಾಸ್ ಪುಟ್ಟ?
2: ಐದನೇ.
1: ಶಾಲೆ ಹೆಸರು?
2: ಕೇರಳ ಸಮಾಜ ಇಂಗ್ಲಿಷ್ ಮೀಡಿಯಂ ಸ್ಕೂಲ್.
1: ನೀನು ಮಾಡ್ತಾ ಇರ್ತೀಯಲ್ಲ ನಮಗೆ ಕರೆ. ಮತ್ತೆ ಹೇಗಿದ್ದೀಯಾ?
2: ಚೆನ್ನಾಗಿದ್ದೇನೆ.
1: ತಿಂಡಿಯೆಲ್ಲ ಆಯ್ತಾ?
2: ಆಯ್ತು.
1: ಏನು ಮಾಡಿದ್ರ ಅಮ್ಮ ಇವತ್ತು?
2: ಉದ್ದಿನ ದೋಸೆ.
1: ಉದ್ದಿನ ದೋಸೆಗೆ
2: ಚಟ್ನಿ.
1: ಚಟ್ನಿ ಮಾಡಿದ್ರಾ? ಏನು ಸಹಾಯ ಮಾಡಿದೆ ಇವತ್ತು? ಇವತ್ತು ನಿಂಗೆ ರಜೆ ಅಲ್ವಾ? ಏನು ಸಹಾಯ ಮಾಡಿದೆ ಅಮ್ಮನಿಗೆ? ಸಹಾಯ ಮಾಡ್ತೀಯ ಅಮ್ಮನಿಗೆ ರಜೆಯಲ್ಲಿ? ಏನು ಮಾಡಿದೆ ಹೇಳು. ಇಲ್ವಾ? ಯಾಕೆ ಅಮ್ಮ ಸಹಾಯ ಕೇಳೋದಿಲ್ವ ನಿನ್ನ ಹತ್ರ? ಕೇಳಿದ್ರೆ ಮಾತ್ರ ಮಾಡುದಲ್ಲ, ಇಲ್ಲದಿದ್ರೆ ಬೇಡ. ಅಲ್ವಾ ಸುಹಾನಿ? ಮಾಡ್ತಿ? ಏನ್ ಸಹಾಯ ಮಾಡ್ತಿ ನೋಡುವ ಹೇಳು.
2: ಅಂಗಡಿಯಿಂದ ಏನಾದ್ರು ತಂದು ಕೊಡ್ತೇನೆ.
1: ತುಂಬಾ ದೂರ ಉಂಟ ಅಂಗಡಿ?
2: ಇಲ್ಲ, ಹತ್ತಿರ.
1: ಅಬ್ಬಾ, ಇಷ್ಟು ದೊಡ್ಡ ಕೆಲ್ಸ. ಮತ್ತೆ
2: ಅಪ್ಪನೊಟ್ಟಿಗೆ ತರಕಾರಿ ಎಲ್ಲ ಹೆಚ್ಚುತ್ತೀನಿ.
1: ಗುಡ್. ಮತ್ತೆ
2: ಮತ್ತೆ ಅಮ್ಮಗೆ ಒಂದ್ ಸ್ವಲ್ಪ ಸ್ವಲ್ಪ ಸಹಾಯ ಮಾಡ್ತೀನಿ.
1: ಸ್ವಲ್ಪ ಸ್ವಲ್ಪ ಹೆಸರಿಲ್ಲದ ಸಹಾಯ ಅಲ್ಲ. ಸರಿ, ಏನ್ ಹಂಚ್ಕೊಳ್ತೀವಿ ಇವತ್ತು?
2: ಹಾಡು
1: ಹಾಡ್ತಿ? ಯಾರು ಹೇಳ್ಕೊಟ್ಟದ್ದು?
2: ಟೀಚರ್.
1: ಟೀಚರಾ? ಮೊದಲಿನ ಟೀಚರ, ಈಗಿನ ಟೀಚರ, ಹಿಂದಿನ ಕ್ಲಾಸಿನ ಟೀಚರ, ಈಗಿನ ಟೀಚರ?
2: ಈಗಿನ
1: ಈಗಿನ ಟೀಚರ್. ಸರಿ, ಹಾಡು ಪುಟ್ಟ.

ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೋರಿ, ಸರಿಗಮ ಊದಲು ನೋಡಿದನು, ಗಾಗ ಗಾಗ ಸದ್ದನು ಮಾಡಿದನು, ಬಣ್ಣವು

0: ಆಯ್ತು, ಧನ್ಯವಾದಗಳು.
1: ಹ್ಮ್, ಸುಂದರವಾಗಿ ಹಾಡಿದ್ಯ ಸುಹಾನಿ. ಹೀಗೆ ಕರೆ ಮಾಡಿ ಏನಾದರೂ ಪ್ರಸ್ತುತ ಪಡಿಸ್ಬೇಕಾಯ್ತಾ? ಹ್ಮ್,
0: ಆಯ್ತು,
1: ಮುಂದಿನ ಸಲ ಸಿಗುವ, ಬಾಯ್, ಕರೆ ಮಾಡು.
0: ಆಯ್ತು.
1: ಹ್ಮ್, ಸರಿ ಬಾಯ್. ಈಗ ಇನ್ನೊಂದು ಕರೆ ಇದೆ. ಹಲೋ
2: ಹಲೋ, ನಾನು ಶುಭಂ ಕದ್ರಿಯಿಂದ.
1: ಓ, ಏನು ಶುಭಂ, ಎಲ್ಲಿ ಸುದ್ದಿ ಇರ್ಲಿಲ್ಲ ಅಲ್ಲ ನಿಂದು, ಎಲ್ಲಿಗೆ ಹೋಗಿದ್ಯ ನೀನು? ಹಾ,
2: ನಾನು ಊರಿಗೆ ಹೋಗಿದ್ದೆ.
1: ಅದೇ ಸುದ್ದಿ ಇರ್ಲಿಲ್ಲ.

0: ಎರಡು ತಿಂಗಳು ಕರೆಯೇ ಮಾಡಲಿಲ್ಲ ನಮಗೆ ಶುಭಂ. ನಾನು ಯೋಚನೆ ಮಾಡ್ತಾ ಇದ್ದೆ ಎಲ್ಲಿ ಹೋದ ಈ ಹುಡುಗ ಅಂತ. ಹಾಂ,
1: ಹೌದು.
0: ಎಲ್ಲಿಗೋಗಿದ್ದೆ ಊರಿಗೆ? ಎಲ್ಲಿ ಊರಲ್ಲಿ?
1: ಶೃಂಗೇರಿ.
0: ಶೃಂಗೇರಿಗೆ. ಏನು ಮಾಡಿದೆ ಶೃಂಗೇರಿಗೆ ಹೋಗಿ?
1: ಆಟ ಆಡಿದೆ.
0: ಆಟ ಆಡಿದೆ. ಯಾರಿದ್ದಾರೆ ಶೃಂಗೇರಿಯಲ್ಲಿ?
1: ನಂದು ಅಜ್ಜಿ ಅಜ್ಜ.
0: ಅಜ್ಜಿ ಅಜ್ಜ ಅಜ್ಜಿ ಅಜ್ಜ ಎಲ್ಲ ಕತೆ ಹೇಳಿದ್ರೆ ನಿನಗೆ?
1: ಹೌದು
0: ಹೇಳಿದ್ರಾ?
1: ಹೌದು.
0: ವಾ, ವೆರಿ ಗುಡ್. ಏನು ಏನು ಹೇಳ್ತೀವಿ ಇವತ್ತು ಕಾರ್ಯಕ್ರಮದಲ್ಲಿ?
1: ಸಾಂಗ್ ಮ್ಯಾಮ್.
0: ಸಾಂಗ್ ಯಾರು ಹೇಳಿಕೊಟ್ಟದ್ದು?
1: ಸಂಧ್ಯಾ ಮ್ಯಾಮ್.
0: ಸಂಧ್ಯಾ ಮ್ಯಾಮ್. ಈಗಿನ ಮ್ಯಾಮಾ? ಏನು ಕಲಿಸ್ತಾರೆ ಸಂಧ್ಯಾ ಮ್ಯಾಮ್?
1: ಮ್ಯೂಸಿಕ್.
0: ಓ, ಮ್ಯೂಸಿಕ್ ಟೀಚರಾ? ಹ್ಞೂ, ಸರಿ ಪುಟ್ಟ ಹಾಡು.

0: ಅಮ್ಮ.
1: ಸುಂದರ ವಾಗಿ ಹಾಡಿದ್ಯ ಶುಭಂ. ನನಗೆ ಮ್ಯೂಸಿಕ್ ಕ್ಲಾಸ್ ಕೊಡ್ತೀಯ ನೀನು?
0: ಹೌದು ಮ್ಯಾಮ್.
1: ಹ್ಮ್ ಸರಿ, ಇನ್ನೊಮ್ಮೆ ನಾ ಮಾತಾಡುವ ಮ್ಯೂಸಿಕ್ ಕ್ಲಾಸ್ ಬಗ್ಗೆ, ಆಯ್ತಾ? ಹಾ
0: ಓಕೆ ಮ್ಯಾಮ್.
1: ಸಮಯ ಮುಗಿತಾ ಬಂತು, ಹಾಗಾಗಿ ಮುಂದಿನ ಸಲ ಕರೆ ಮಾಡು, ಆಯ್ತಾ? ಬಾಯ್
0: ಬಾಯ್.
1: ವೆಲ್ಕಮ್, ಬಾಯ್. ಈಗ ಇನ್ನೊಂದು ಕರೆ ಇದೆ. ಹಲೋ.
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಪುಟಾಣಿ, ಹೇಗಿದ್ಯಾ? ಕೃತಿಕ್ಷಾ ಹೇಗಿದ್ಯಾ?
2: ಚೆನ್ನಾಗಿದ್ದೇನೆ.
1: ನೀವೆಲ್ಲಿ ಹೋಗಿದ್ರಿ? 2 ತಿಂಗಳು ಕರೆ ಇರಲಿಲ್ಲ ನಿಮ್ದು. ಹ್ಮ್, ಎಲ್ಲಿಗೆ ಹೋಗಿದ್ರಿ? ಓ ಹೌದಾ, ನೀನು ಮಾಡಿದ್ಯಲ್ಲ ಕರೆ. ಹ್ಮ್, ಮರ್ತೋಯ್ತು, ಸಾರಿ. ಏನು ಹೇಳ್ತೀಯ ಇವತ್ತು ಪುಟ್ಟ, ಹೇಳು. ಇವತ್ತೇನು ಪ್ರಸ್ತುತ ಪಡಿಸ್ತೀಯ? ಕತೆ ಹೇಳ್ತೀಯಾ? ಸರಿ ಹೇಳು.
2: ಒಂದು ಊರಿನಲ್ಲಿ ಒಂದು ಅಜ್ಜ ಮತ್ತು ಅಜ್ಜಿದ್ದರು. ಅವರಿಗೆ ಕೆಲಸ ಮಾಡಲು ಆಗುವುದಿಲ್ಲ. ಅವರು ಬಟ್ಟಲನ್ನು ಹಿಡಿದುಕೊಂಡು ಹೋಗಿ ನೆರೆ ಮನೆಗೆ ಹೋದರು. ಅಲ್ಲಿ ನೆರೆ ಮನೆಯವರು ಅನ್ನ ಸಾಂಬಾರು ಕೊಟ್ಟರು. ಹಾಗೆ ಅವರು ಮಾಡಿದ ಲಡ್ಡನ್ನು ಅಜ್ಜಿ ಮತ್ತು ಅಜ್ಜಗೆ ಕೊಟ್ಟರು. ಹಾಗೆ ಅದನ್ನು ತಿಂದು ಅಜ್ಜಿಗೆ ಮತ್ತು ಅಜ್ಜಗೆ ಬೇಕು ಎಂದು ಆಯಿತು. ಅವರು ನೆರೆ ಮನೆಯಲ್ಲಿ ಅವರಲ್ಲಿ ಕೇಳಿ ಆ ಲಡ್ಡನ್ನು ಹೇಗೆ ಮಾಡುತ್ತಿ ಎಂದು ಹೇಳಿದರು. ಅವರು ಹೇಳಿದರು, ಕಡಲೆಯ ಹುಡಿ ಸಕ್ಕ

ಆಯ್ತು. ಅಜ್ಜ ಮತ್ತು ಅಜ್ಜಿ ಹೇಳಿದರು, ಬೇಗ ಎದ್ದವರಿಗೆ ಒಂದು ಲಡ್ಡು, ತಡವಾಗಿ ಎದ್ದವರಿಗೆ ಎರಡು ಲಡ್ಡು. ಹಾಗೆ ಅಜ್ಜಿ ಮತ್ತು ಅಜ್ಜ 5 ದಿವಸ ಆದರೂ ಏಳಲಿಲ್ಲ. ನೆರೆ ಮನೆಯವರು ಬಂದು ಅಜ್ಜಿ ಮತ್ತು ಅಜ್ಜ ಸತ್ತೋಗಿದ್ದಾರೆ ಎಂದು ನೆನಪಿಸಿ ಬೆಂಕಿಗೆ ಹಾಕುವಾಗ ಅಜ್ಜಿ ಓಡಿ ಹೋಗಿ ಅಡಿಗೆ ಕೋಣೆಗೆ ಹೋದರು. ನೋಡುವಾಗ ಲಡ್ಡು ಇಲ್ಲ, ನಾಯಿ ರಾತ್ರಿ ತಿಂದು ಹೋಗಿದೆ. ಅವರು ಬೇಸರದಲ್ಲಿದ್ದರು. ಇದರ

0: ಅತಿ ಆಸೆ ಗತಿ ಕೇಡು. ಯಾವಾಗಲೂ ಅತಿಯಾಗಿ ಆಸೆ ಪಡಬಾರ್ದು ಅಲ್ವಾ ಪುಟ್ಟ ಕೃತಿಕ್ಷಾ? ಸರಿ ಸರಿ, ಮುಂದಿನ ಸಲ ಕರೆ ಮಾಡಿ ಆಯ್ತಾ? ತುಂಬ ಮಾತಾಡುವ ನಾವು ಮುಂದಿನ ಸಲ. ಓಕೆ ಬಾಯ್. ಈಗ ಬಾಯ್. ಈಗ ಕಾರ್ಯಕ್ರಮದ ಕೊನೆಯ ಕರೆ ಯಾರಂತ ತಿಳ್ಕೊಳ್ಳೋಣ. ಹಲೋ
1: ಹಲೋ
0: ಹಲೋ, ನಮಸ್ತೆ, ಯಾರಿದು?
1: ಹಿಮಾದ್ರಿ.
0: ಎಲ್ಲಿಂದ ಪುಟ್ಟ? ಮಾವಿನ ಕಟ್ಟೆ. ಏನ್ ಪ್ರಸ್ತುತ ಪಡಿಸ್ತೀಯ ಇವತ್ತು? ಹಾಡ್ತೀಯ? ಸರಿ, ಸಣ್ಣದಲ್ಲ, ಮುಂದಿನ ಸಲ ದೊಡ್ಡ ಹಾಡು ಹಾಡ ಆಯ್ತಾ? ಹಾ ಸರಿ ಹೇಳು.
1: ಬಪ್ಪನ ಹಾಡಿದ ದೇವಿ ಜೊತೆ ಬರ್ತೇನೆ,

0: care vorbă. Dar așa le-am o cărără mică, care le dide capule mătă, că de mică, mă pălăre de dide, de vătere, la mără ta dide, de vătere.
1: ಬಾರಿ ಶೋಕ್ ಪಂಡರ್ ಪದ್ಯ. ಹೀಗೆ ಕರೆ ಮಾಡಿಸ್ಬಿಟ್ಟ ಮುಂದಿನ ಸಲ ಆಯ್ತಾ? ಓಕೆ, ಇನ್ನೊಂದ್ಸಲ ಮಾತಾಡುವ ಆಯ್ತಾ? ಸರಿ, ಬಾಯ್
0: ಬಾಯ್.
1: ಸರಿ ಪುಟ್ಟ, ವೆಲ್ಕಮ್ ವೆಲ್ಕಮ್, ಬಾಯ್ ಬಾಯ್. ಸರಿ ಪುಟಾಣಿಗಳೇ, ಕರೆ ಮಾಡಿದ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮೆಲ್ಲ ಪುಟಾಣಿಗಳಿಗೆ, ಕಾರ್ಯಕ್ರಮವನ್ನು ಕೇಳಿದ ಎಲ್ಲ ಕೇಳುಗರಿಗೆ ಮಗದೊಮ್ಮೆ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯವನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.
2: ಇದುವರೆಗೆ ಕಿಶೋರ ವೇದಿಕೆ ನೇರ ಫೋನಿನ್ ಕಾರ್ಯಕ್ರಮ ಕೇಳಿದಿರಿ. ನಡೆಸಿಕೊಟ್ಟವರು ರಶ್ಮಿ ಜೆ ರೈ. ತಾಂತ್ರಿಕ ನೆರವು ಉಮೇಶ್, ಅಶೋಕನಗರ, ಪದ್ಮನಾಭ ಮತ್ತು ಮನೋಜ್ ಕುಮಾರ್. ಇದು ಇಂದಿನ ಬಾಲವೃಂದ.

0: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಕಥಾಕಾಲಕ್ಷೇಪ. ಆರ್ ಗುರುರಾಜುಲು ನಾಯ್ಡು ಅವರಿಂದ ಪ್ರಸಂಗ ಶ್ರೀಕೃಷ್ಣಾವತಾರ.
1: ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವಿದಸ್ತರೆಯಾಪಿ ಪೂಜ್ಯ ಸರ್ವಂ ಯತೇವ ನಿಯಮೇ ನವಧನ್ವಯಾನಾಂ. ಆದ್ಯಸ್ಸನ ಗುಡೇರ್ವಗುಡಾಪಿ ಶ್ರೀರಾಮತ್ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶ ದಯಾಭಾತ್ರಂ ವಿಭಕ್ತಿಯಾದಿ ಗುಣಾನ್ವಂ ಯತೇಂದ್ರ ಪ್ರವಣಂ ವಂದೇ ರಮ್ಯಜಾ ಮಾದರ್ಮುನಿಂ.

ಕೀರ್ತನ ಆರಂಭ ಕಾಲದಲ್ಲಿ ಪರಮಾತ್ಮನು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯಾಂ ಸಂಭವಾಮಿ ಯುಗೇ ಯುಗೇ ಎಂದು ಹೇಳಿದಂತೆ ಆಯಾ ಯುಗಗಳಲ್ಲಿಯೂ ಪರಮಾತ್ಮನು ಅವತರಿಸಿ ದುಷ್ಟ ಸಂಹಾರವನ್ನು ಮಾಡಿ ಸೃಷ್ಟಿಜನ ರಕ್ಷಣೆಯನ್ನು ಮಾಡುತ್ತಿದ್ದಾನೆ ಎಂದ ಮೇಲೆ ದ್ವಾಪರ ಯುಗದಲ್ಲಿ ಪರಮಾತ್ಮನು ತಾನು ಅವತರಿಸಿ ಬಾಲಲೀಲೆಗಳನ್ನಾಡುತ್ತಾ ಭಕ್ತರ ಹೃದಯ ನಿವಾಸನಾಗಿ ಅನಂತಾನಂತ ಅದ್ಭುತ ಲೀಲೆಗಳಿಂದ ಜಗತ್ತಿಗೆ ಜ್ಞಾನೋಪದೇಶವನ್ನು ಮಾಡಿದ ಶ್ರೀಕೃಷ್ಣನ ಅವತಾರದ ಮಹಿಮೆ ಕೃಷ್ಣಾವತಾರ. ಶ್ರೀ ಕೃಷ್ಣಾವತಾರದ ಚರಿತ್ರೆಯನ್ನ ಕೇಳಿ ಹೇಳಿ ನಾವು ಪರಮಾತ್ಮನ ಕೃಪೆಗೆ ಪಾತ್ರರಾಗೋಣ. ಮೆರವ

ದ್ವಾಪರ ಯುಗದಲ್ಲಿ ಒಮ್ಮೆ ಭೂದೇವಿ ಬ್ರಹ್ಮಾಂಡದಲ್ಲಿ ಅಹಂಕಾರದಿಂದ ಪ್ರಮತ್ತರಾಗಿರತಕ್ಕಂಥ ದುರ್ಮಾರ್ಗಗಳನ್ನು ಹೊರಲಾರೆ ಎಂಬುದಾಗಿ ಹೇಳಿ ಬ್ರಹ್ಮದೇವನಲ್ಲಿ ಮೊರೆಯಿಟ್ಟಾಗ ಬ್ರಹ್ಮದೇವ ಭೂದೇವಿಯ ಮೊರೆಯನ್ನು ಕೇಳಿ ಹೇಳಿದನಂತೆ, ನಾವೆಲ್ಲರೂ ಜಗದೊಡೆಯನಾದ ಪರಮಾತ್ಮನಲ್ಲಿ ಹೋಗಿ ಮೊರೆಯಿಡೋಣ, ನಡೆಯಿರಿ ಎಂದು. ಎಲ್ಲರೂ ಏಕಕಾಲದಲ್ಲಿ ಬಂದು ಕ್ಷೀರ ಶರದಿ ಶಯನನಾದ ಶ್ರೀಮನ್ ನಾರಾಯಣನನ್ನು ಕುರಿತು ಪರಮಾತ್ಮ, ರಕ್ಕಸರಂತೆ ಮೆರೆಯಬಹುದಾದ ಪ್ರಮತ್ತರಾದ ಈ ಕ್ಷತ್ರಿಯರು ದುರ್ಮಾರ್ಗಿಗಳ ಹಾವಳಿಯಿಂದ ಧರೆ ಹಾಳಾಗುತ್ತಿದೆ, ಕಾಪಾಡು ಎಂದು ಬೇಡಿದಾಗ ಅಭಯ ನೀಡಿದನಂತೆ. ಅತಿ ಕ್ಷಿಪ್ರದಲ್ಲಿಯೇ ನಾನು ಅವತರಿಸಿ ಭೂಭಾರವನ್ನು ಇಳಿಸುತ್ತೇನೆ ಎಂಬುದಾಗಿ. ಆ ಪರಮಾತ್ಮನ ಅವತಾರದ ಕಾಲವನ್ನು ಸಕಲ ದೇವರುಗಳೆಲ್ಲರೂ ನಿರೀಕ್ಷಣೆಯನ್ನು ಮಾಡುತ್ತಿರುವಂತೆಯೇ ಇಲ್ಲಿ ಮಥುರಾನಗರದಲ್ಲಿ ಯಾದವ ಕುಲನಾಥನಾಗಿರ್ತಕ್ಕಂಥ ಉಗ್ರಸೇನ ಮಹಾರಾಜನ ಮಗನಾದ ಕಂಸ ದುರ್ಮಾರ್ಗಿಯಾಗಿ ತನ್ನ ತಂದೆಯನ್ನೇ ಸೆರೆಯಲ್ಲಿಟ್ಟು ತಾನೇ ಅಧಿಪನೆಂದೆನಿಸಿ ಸಾಧು ಸಂತ ಶರಣರೆನಿಸಿದವರೆನ್ನೆಲ್ಲರನ್ನೂ ಸದೆಬಡಿಯುತ್ತ ತಾನೇ ತಾನಾಗಿ ಮೆರೆಯುತ್ತಿದ್ದಾನೆ. ಆತನ ಅತಿ ಪ್ರೀತಿಯ ತಂಗಿಯಾಗಿರ್ತಕ್ಕಂಥ ದೇವಕಿಗೆ ವಸುದೇವನೆಂಬ ವರನ ನೋಡಿ ವಿವಾಹವನ್ನು ಮಾಡಿ ತಾನೇ ಅವರ ಮೆರವಣಿಗೆಯನ್ನು ಮಾಡಿಸಬೇಕು ಎಂಬುದಾಗಿ ರಥದಲ್ಲಿ ಕೂರಿಸಿಕೊಂಡು ಬರುತ್ತಿದ್ದಾನೆ. ಇದ್ದಕ್ಕಿದ್ದ ಹಾಗೆ ಗಡ ಗಡ ಗಡ ಗಡ ಗಡ ಗಡ ಎಂದು ಶಬ್ದಾಯಿತು. ಏನದು ಎಂದರೆ ಅಶರೀರವಾಣಿಯಾಗುತ್ತಿದೆಯಂತೆ. ಅಯ್ಯಾ

ಅಶರೀರವಾಡಿ ನುಡಿಯಿತಂತೆ. ಕಂಸಭೂಪಾಲ, ಏನು ಬಹು ಸಂತೋಷದಲ್ಲಿರುವೆ ಕೇಳು. ಯಾವ ತಂಗಿಯ ವಿವಾಹ ಮಹೋತ್ಸವದ ಸಂತೋಷದಲ್ಲಿ ನೀನಿರುವೆಯೋ ಆಕೆಯಲ್ಲಿ ಹುಟ್ಟುವ ಅಷ್ಟಮಾಗರ್ಭ ಅಂದರೆ ಎಂಟನೆಯ ಮಗುವಿನಿಂದ ನಿನಗೆ ಮರಣ. ಯಾವ ತಂಗಿಯ ವಿವಾಹ ಮಹೋತ್ಸವಕ್ಕೆ ಸಂತೋಷ ಭರಿತನಾಗಿ ನಾನು ಉತ್ಸುಕನಾಗಿ ಹೊರಟಿರುವೆನೋ ಅಂಥವಳ ಗರ್ಭದಲ್ಲಿ ಜನಿಸುವನಿಂದ ನನಗೆ ಮರಣ.

0: ಅವಳಿದ್ದರಲ್ಲವೇ ಸಂತಾನ, ಅವಳೇ ಇಲ್ಲದಂತೆ ಮಾಡ್ತೇನೆ ಎಂಬುದಾಗಿ ಸೊಂಟದಿಂದ ಖಡ್ಗವನ್ನು ಹೀರಿದ. ದೇವಕಿಯ ಮುಂದಲೆಯನ್ನು ಹಿಡಿದು ಧರಧರನೆ ಕಪ್ಪಳಿಸಿದ, ಕಂಠಕ್ಕೆ ಗುರಿಯಿಟ್ಟು ಖಡ್ಗವನ ಮೇಲೆ ಕೆತ್ತಿದ. ಕೂಡಲೇ ವಸುದೇವ ಬಂದು ಕೈಗಳನ್ನು ಜೋಡಿಸಿದ. ಅಯ್ಯ ಮಹಾನುಭಾವ, ನನ್ನದೊಂದು ಪ್ರಾರ್ಥನೆಯನ್ನು ಕೇಳು. ಈ ಮಹಾನುಭಾವಳಾದ ದೇವಕಿ ನನ್ನನ್ನು ವಿವಾಹವಾಗಿದ್ದರಿಂದಲ್ಲವೇ ಇಂಥ ಸಂಕಟ. ಆದ್ದರಿಂದ ದಯಮಾಡಿ ನನ್ನನ್ನು ಸಂಹಾರ ಮಾಡಿಬಿಡು, ನಾನೇ ಇಲ್ಲದೆ ಹೋದರೆ ಸಂತಾನ ಪ್ರಾಪ್ತವಾಗುವುದಿಲ್ಲವಲ್ಲ. ಅದೂ ನಿಜವೇ, ನಿನ್ನ ಸಂಹಾರ ಮಾಡ್ತೇನೆ. ದೇವಕಿ ಪಾದ ಹಿಡಿದ್ಲು. ಅಣ್ಣ ಅಣ್ಣ, ನನ್ನನ್ನು ಮದುವೆಯಾದ ಮರುಕ್ಷಣದಲ್ಲಿಯೇ ನನ್ನ ಪತಿಗೆ ಮರಣ ಎಂದರೆ ನಾನು ಲೋಕದಲ್ಲಿ ಎಂಥ ನಿರ್ಭಾಗ್ಯಳಾಗ್ತೇನಣ್ಣ. ಅಣ್ಣ, ಪತಿಯನ್ನು ಕಳೆದುಕೊಂಡ ವಿಧವೆಯಾಗಿ ಈ ಜಗತ್ತಿನಲ್ಲಿ ಬಾಳುವುದಕ್ಕಿಂತಲೂ ಸಾಯುವುದೇ ಮೇಲಲ್ವೇನಣ್ಣ. ಅಣ್ಣ, ಅವರು ಸುಖವಾಗಿ ಎಲ್ಲಿಯಾದರೂ ಇರಲಿ, ನನ್ನನ್ನು ಕೊಂದು ಹಾಕಿಬಿಡಣ್ಣ. ಕಂಸ ಯೋಚನೆಯನ್ನು ಮಾಡುವಾಗ ವಸುದೇವ ಹೇಳಿದ, ಅಯ್ಯ ಕಂಸಭೂಪಾಲ, ನಾನೊಂದು ಮಾತನ್ನು ಹೇಳಲಿ, ಇವಳ ಗರ್ಭದಲ್ಲಿ ಜನಿಸುವ ಮಕ್ಕಳಿಂದಲ್ಲವೇ ನಿನಗೆ ಮರಣ. ಆದ್ದರಿಂದ ನಾನು ನಿನಗೆ ವಚನವನ್ನು ಕೊಡ್ತೇನೆ, ನಮ್ಮಲ್ಲಿ ಮಕ್ಕಳು ಅವತಾರವಾದ ಕೂಡಲೇ ಅದನ್ನು ತಂದು ನಿನಗೆ ಒಪ್ಪಿಸಿಬಿಡ್ತೇನೆ. ಆ ಮಕ್ಕಳನ್ನು ಸಂಹಾರ ಮಾಡಿಬಿಟ್ರೆ ನಿನ್ನ ಶತ್ರು ಸಂಹಾರವಾಗುತ್ತಲ್ಲ. ಕಂಸ ಯೋಚನೆ ಮಾಡಿದ, ಅದು ನಿಜವೇ. ಹೌದು ವಸುದೇವ, ನಿನ್ನ ಮಾತಿಗೆ ನಾನು ಅಭಿಮಾನದಿಂದ ಅವಕಾಶವನ್ನು ಕೊಟ್ಟಿದ್ದೇನೆ, ಹೋಗು. ವಸುದೇವ ಪತ್ನಿ ಸಹಿತನಾಗಿ ಹಿಂತಿರುಗಿ ಬಂದ. ಕಾಲ ಕಳೆಯುತ್ತಿದೆ, ಸ್ವಲ್ಪ ಕಾಲವಾಗುವುದರೊಳಗಾಗಿ ಗರ್ಭವತಿಯಾಗಿ ಒಂದು ಗಂಡು ಮಗುವನ್ನು ಪಡೆದಿದ್ದಾಳೆ ದೇವಕಿ. ಮಾತಿನಂತೆ ವಸುದೇವ ಆ ಮಗುವನ್ನು ತಂದು ಒಪ್ಪಿಸಿದರಂತೆ. ಒಪ್ಪಿಸಿದರೆ ಕಂಸಭೂಪಾಲನಿಗೆ ಸಂತೋಷವಾಗಿ ಹೋಯಿತು. ವಸುದೇವ ಮಾತಿನಂತೆ ನಡೆದವನಾದ್ದರಿಂದ ಎಂಟನೇ ಮಗುವಿನಿಂದ ತಾನೇ ನನಗೆ ಮರಣ. ಹೋಗು, ಈ ಮಕ್ಕಳನ್ನೆಲ್ಲ ಕಾಪಾಡ್ಕೋ, ಹೋಗು. ಸಂತೋಷ ಭರಿತನಾಗೇನೋ ಬಂದ, ಆದರೆ ಮನಸ್ಸಿನಲ್ಲಿ ಅನುಮಾನ ವಸುದೇವರಿಗೆ. ಈ ದುರ್ಮಾರ್ಗಿಯ ಮನಸ್ಸು ಯಾವ ನಿಮಿಷದಲ್ಲಿ ಏನಾಗುತ್ತೋ ಏನಾಗುತ್ತೋ ಏನಾಗುತ್ತೋ ಎಂದು. ಕೊನೆಗೆ ಒಂದು ದಿನ ಬ್ರಹ್ಮ ಮಾನಸ ಪುತ್ರನಾದ ನಾರದ ಮಹರ್ಷಿಗಳು, ನಾರಾಯಣ, ಕಂಸ ಕೇಳಿದ, ಗುರುಗಳೇ, ನಾನು ನನ್ನ ತಂಗಿಯ ವಿವಾಹ ಮಹೋತ್ಸವದ ಸಂದರ್ಭದಲ್ಲಿ ಕೇಳಿದ ನುಡಿ ಎಂದರೆ ಅಶರೀರವಾಣಿ, ಈ ರೀತಿಯಾಗಿ ನುಡಿಯಿತಲ್ಲ, ಇದಕ್ಕೇನು ಹೇಳೋದು ಗುರುಗಳೇ? ಅಯ್ಯ, ಈಗೇನಾಗಿದೆ? ಈಗೊಂದು ಗಂಡು ಮಗುವಾಗಿದೆ, ನಾನು ಅದನ್ನ ಬದುಕಿಕೊಳ್ಳಲು ಅವಕಾಶ ಕೊಟ್ಟಿದ್ದೇನೆ. ನಾರದರ ಯೋಚನೆ ಮಾಡಿದ್ರು, ಭೂಭಾರ ಬೇಗಿಳಿಬೇಕಾದ್ರೆ ಇವನು ಪಾಪದ ಭಾರ ಹೆಚ್ಚಾಗಬೇಕು. ಇವನ ಪಾಪದ ಭಾರ ಹೆಚ್ಚಾಗದೆ ಭಕ್ತ ಜನರ ಮೊರೆಯು ಹರಿಗೆ ಕೇಳದೆ ಹರಿತಾನು ಬೇಗ ಬರುವುದಿಲ್ಲ ಎಂದು ತೀರ್ಮಾನಿಸಿ, ಕಂಸಭೂಪಾಲ, ದೇವತೆಗಳ ಲೆಕ್ಕ ನಿನಗೆ ಗೊತ್ತಾಗಲ್ಲ. ಅವರು ಯಾವ ರೀತಿಯಲ್ಲಿ ಲೆಕ್ಕ ಹಾಕೊಳ್ತಾರೋ ಏನೋ, ಈಗ ಒಂದು ಎರಡು ಮೂರು ನಾಲ್ಕು ಅಂತ ಹೇಳಿ ಕೊನೆ ಎಂಟಾದರೂ ಆಗಬಹುದು. ಎಂಟಿಂದ ಒಂದು ಎರಡು ಮೂರು ಲೆಕ್ಕ ಹಾಕಿದರೆ ಮೊದಲನೇದು ಎಂಟಾದರೂ ಆಗಬಹುದು.
1: ಹೌದು ಗುರುಗಳೇ, ದೇವತೆಗಳು ಏನು ಬೇಕಾದರೂ ಮೋಸ ಮಾಡಬಲ್ಲರು. ಹಾಗಾದರೆ ನನ್ನ ತಂಗಿಯಿಂದ ಇಷ್ಟೊಂದು ಅನರ್ಥವಿರುವುದಾದರೆ ನೋಡಿ ಈಗಲೇ ಎಂಬುದಾಗಿ ಪುನಃ ದೇವಕಿ ವಸುದೇವರನ್ನು ಹಿಡಿದು ತರಿಸಿದ. ಆ ಮಕ್ಕಳನ್ನೆಲ್ಲ ಹಿಡಿದು ಒಂದೊಂದಾಗಿ ಕೊಲ್ಲಲಾರಂಭಿಸಿದ. ಏನಾಗುತ್ತಿದೆ? ಒಂದು ಎರಡು ಮೂರು ನಾಲ್ಕು ತರದೊಳಗೆ

ಒಂದು ಎರಡು ಮೂರು ನಾಲ್ಕು ಐದು ಆರು ಮಕ್ಕಳನ್ನ ಹೀಗೆ ಕೊಲೆ ಮಾಡಿದನಂತೆ. ತಾಯಿ ತಂದೆಗಳ ಎದುರಿಗೆ ಸಂಹಾರ ಮಾಡುತ್ತಿದ್ದರೆ ಆ ಮಗುವಿನ ಸಂಹಾರವನ್ನು ನೋಡಿದ ದೇವಿಕಿ ಹಾಗೆಯೇ ಮೂರ್ಛಿತಳಾಗಿ ಬಿದ್ದು ಕಣ್ಣೀರನ್ನು ಸುರಿಸಿ, ಪರಮಾತ್ಮ ಮಕ್ಕಳಿಲ್ಲ ಎಂದು ವ್ರತ ನೇಮಗಳನ್ನು ಮಾಡುವರೆಷ್ಟೋ ಜನರಿದ್ದರೂ ನನಗೆ ಹೀಗಾಗುತ್ತಿದೆಯೇ ಎಂದು ಸಂಕಟ ಪಡುತ್ತಿದ್ದಾಳೆ. ಏಳನೇ ಗರ್ಭ ಧರಿಸಿದಾಗ

ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮ ಯೋಗಮಾಯೆಯನ್ನು ಕರೆದನಂತೆ. ಯೋಗಮಾಯಾ, ಇದು ಈ ದೇವಕಿ ಗರ್ಭದಲ್ಲಿರಬಹುದಾಗಿರ್ತಕ್ಕಂಥ ಈ ಮಹಾನುಭಾವ ಆದಿಶೇಷ ಅವತಾರಿಯಾದ್ದರಿಂದ ಈತನನ್ನು ಕೊಂಡೊಯ್ದು ನಂದಗೋಕುಲದಲ್ಲಿರುವ ವಸುದೇವನ ಪತ್ನಿಯಾಗಿರ್ತಕ್ಕಂಥ ರೋಹಿಣಿಯ ಗರ್ಭದಲ್ಲಿ ಇಟ್ಟು ಬಾ. ಏಳನೇ ಗರ್ಭವನ ಅಲ್ಲಿ ತೆಗೆದುಕೊಂಡು ಹೋಗಿ ಇಟ್ಟು ಅವತಾರವಾದದ್ದರಿಂದಲೇ ಆತನಿಗೆ ಸಂಕರ್ಷಣ ಎಂದಲೂ ಹೆಸರಾಯಿತಂತೆ. ಇಲ್ಲೇನು ತಿಳಿದರು ಎಂದರೆ, ಏಳನೇ ಗರ್ಭ ಕರಗಿ ಹೋಯಿತು. ಮುಂದೆ ಪರಮಾತ್ಮ ಹೇಳಿದ, ಯೋಗಮಾಯಾ, ನಾನು ಎಂಟನೇ ಗರ್ಭದಲ್ಲಿ ಅವತರಿಸುವ ಸಮಯಕ್ಕೆ ಸರಿಯಾಗಿ ನೀನು ಗೋಕುಲದಲ್ಲಿರುವ ನಂದಗೋಪನ ಹೆಂಡತಿಯಾದ ಯಶೋದೆಯ ಗರ್ಭದಲ್ಲಿ ಅವತರಿಸಬೇಕು. ಆಗಬಹುದು ಸ್ವಾಮಿ, ಎಂಟನೆಯ ಗರ್ಭವನ್ನು ಧರಿಸಿದ್ದಾಳೆ ದೇವಕೀ ದೇವಿ. ಮಾಸ ಒಂದು ಎರಡು ಮೂರ್ನಾಲ್ಕು ತೆರದಿ ನವ ಮಾಸ ಕಳೆಯೇ. ಆ ತಾಯಿ ಅಳುತ್ತಾಳಂತೆ ಗಂಡನಲ್ಲಿ, ಏಕೆ ನನ್ನ ಈ ಜನ್ಮ, ಒಂದು ಮಗುವಾದರೂ ನನ್ನನ್ನು ಅಮ್ಮ ಎಂದ ಶಬ್ದವನ್ನು ಕೇಳಿದ್ದೇ ಇಲ್ಲ, ಲಾಲಿಸಲಿಲ್ಲ, ಪಾಲಿಸಲಿಲ್ಲ, ತೂಗಾಡಿ ಮಗುವನ್ನ ನಾನು ಮಲಗಿಸಲಿಲ್ಲ. ಮಕ್ಕಳನ್ನು ಹಡೆದ ಈ ತಾಯಿಯ ಜನ್ಮಕ್ಕೆ ಬೇಕ ಸ್ವಾಮಿ, ಹೀಗಾಯಿತೆ. ಇನ್ನು ಹುಟ್ಟಬಹುದಾದ ಈ ಮಗನೂ ಸಹ ಇವನೇ ಕ್ಷತ್ರ ಎಂದು ತಿಳಿದು ನನ್ನಣ್ಣ ಉಳಿಸುವನೇ. ಆಗ ವಸುದೇವ ಹೇಳಿದ, ದೇವಿ, ಏನಾಗಬೇಕು ಎಂದು ದೈವ ಸಂಕಲ್ಪವೋ ಅದಕ್ಕೆ ಯಾರು ಎದುರಲ್ಲ, ಶಾಂತಳಾಗು, ಶಾಂತಳಾಗು ಎನ್ನುವಾಗ ಆ ದಿನ ಪ್ರಾಪ್ತವಾಗಿದೆ. ಭಗವಂತ ತಾನು ಅವತರಿಸುವ ಕಾಲ ಶ್ರಾವಣ ಮಾಸ, ರೋಹಿಣಿಯ ನಕ್ಷತ್ರ ಅಷ್ಟಮಿ, ಅರ್ಧರಾತ್ರಿಯ ಸಮಯ, ಮಳೆ ಭರ್ರನೆ ಸುರಿಯುತ್ತಿದೆಯಂತೆ. ಆ ಸಮಯದಲ್ಲಿ ಭಗವಂತ ತಾನು ಪ್ರತ್ಯಕ್ಷನಾಗಿದ್ದಾನೆ. ಶಂಕುಚಕ್ರ ಗದಾ ಪದ್ಮಗಳ ಬಿಡಿದು ದರ್ಶನವ ನೀಡಿ ಅಭಯವನು ತೋ

ವಸುದೇವ ದೇವಕಿಯರೆ, ನಾನೀಗ ಶಿಶುರೂಪದಲ್ಲಿ ಅವತರಿಸಿದಾಗ ಕೂಡಲೇ ನನ್ನನ್ನು ಕೊಂಡೊಯ್ದು ನಂದ ಗೋಕುಲದಲ್ಲಿ ನಂದನ ಮನೆಯ ಆ ಯಶೋದೆಯ ಬಳೆಯಲ್ಲಿರುವ ಮಗುವಿನ ಬಳೆಯಲ್ಲಿಟ್ಟು ಆ ಮಗುವನ್ನು ತಂದಿರಿಸಿ ಮುಂದಿನ ಕಾರ್ಯಗಳನ್ನೆಲ್ಲ ಸುಗಮವಾಗಿ ನಡೆಯುತ್ತೆ. ಎದುರು ನೋಡುತ್ತಿದ್ದಂತೆ ಅವತರಿಸಿದನಂತೆ ಪರಮಾತ್ಮ, ಅವತರಿಸಿದ

ಅವತರಿಸಿದ್ದಾನೆ ಪರಮಾತ್ಮ ಶಿಶುರೂಪದಲ್ಲಿ. ಕಂಡೊಡನೆಯೇ ಆ ಮಗುವನ್ನ ನಮಸ್ಕರಿಸಬೇಕೆಂಬ ಭಾವ ಬಂದರೆ ಮಾಯ ಕವಚುವಂತೆ ಬಾಡಿದನಂತೆ ವಸುದೇವ ನೋಡಿದ. ಹಾಗಾದರೆ ಈಗ ನಾನು ಈ ಮಗುವನ್ನ ಹೇಗೆ ಎತ್ಕೊಂಡು ಹೋಗಲಿ, ಕೈಗಳಿಗೆ ಸಂಕೋಲೆಗಳಿದೆಯಲ್ಲ ಎಂದರೆ ಛಡ ಛಡೀರನೆ ಸಲ್ಲಾಯಿತು, ಸಂಕೋಲೆಗಳೆಲ್ಲ ಕಳಚಿ ಬಿದ್ದು ಹೋಯಿತು. ಆ ಮಗುವನ್ನು ಹೊತ್ತು ಹೋಗಲು ಸಣ್ಣದಾದ ಒಂದು ಬುಟ್ಟಿ ಬಂದಿದೆ. ಅದನ್ನು ಹೊತ್ತ ದೇವಕಿ ಕೇಳಿದ್ಲಂತೆ, ಸ್ವಾಮಿ ಹೊರಗಡೆ ಸೇವಕರಿದ್ದಾರಲ್ಲ, ಆ ಪರಮಾತ್ಮನೇ ಮಾರ್ಗ ತೋರ್ತಾನೆ ಅನ್ನುವಾಗ ಆ ಹೊರಗಡೆ ನಿಂತಿದ್ದ ಸೇವಕರಿಗೆಲ್ಲ ಗಾಢಾಂದ ನಿದ್ರೆ. ಹಾಗಾಗಿ ಸ್ವರಗಿ ಒಬ್ಬರ ಮೇಲೊಬ್ಬರು ಬಿದ್ದುಬಿಟ್ರು. ಬಾಗಿಲು ತನಗೆ ತಾನೆ ತೆರೆದಿದೆಯಂತೆ. ತಲೆಯ ಮೇಲೆ ಹೊತ್ತ ಈ ಮಹಾನುಭಾವನಾದ ವಸುದೇವ ಸೆರೆಮನೆಯಿಂದ ಹೊರಟ, ಸಮೀಪದಲ್ಲೇ ಇರುವ ನಂದ ಗೋಕುಲವನ್ನು ಸೇರಬೇಕು ಎಂದು. ಭರ್ರನೆ ಮಳೆ ಸುರಿಯುತ್ತಿದೆ, ಸುರಿಯುವ ಮಳೆಯನ್ನು ಕಂಡ ಏನು ಮಾಡಲಿ ನಾನು, ಏನಾದರೂ ಆಗಲಿ ಪರಮಾತ್ಮ ನಿನ್ನ ಚಿತ್ತ ಎಂದು ಹೊರಟರೆ ನೋಡಿದನಂತೆ ಆದಿಶೇಷ. ಅಯ್ಯಯ್ಯೋ

ಭೂಭಾರವನ್ನಿಳಿಸಲು ಅವತರಿಸಿರುವ ನನ್ನೊಡೆಯನಿಗೆ ಮಳೆಗೆಂದರ ಅರ್ಥವೇನು ಎಂದು ಹಿಂಬದಿಯಿಂದ ತನ್ನ ಹೆಡೆಯನ್ನು ಬಿಚ್ಚಿ ಆ ಪರಮಾತ್ಮನಿಗೆ ಕೊಡೆಯೋಪಾದೆಯಲ್ಲಿ ತಾನು ನೆರಳನ್ನು ನೀಡುತ್ತಿದ್ದಾನೆ ಮಳೆ ಬೀಳದಂತೆ. ತಲೆ ಮೇಲೆ ಹೊತ್ತ ಆ ಮಣಿಯ ಪ್ರಕಾಶ ಕತ್ತಲೆಲ್ಲ ಆವರಿಸಿರುವ ಎಡೆಯಲ್ಲಿ ಆದಿಶೇಷನ ಪಣೆಯೊಳಗೆ ಇರುವ ಆ ಪ್ರಕಾಶದಿಂದಲೇ ಮುಂದೆ ಮುಂದೆ ಮುಂದೆ ಮುಂದೆ ಸರಿದು ಹೋಗುತ್ತಿದ್ದಾನಂತೆ. ಸರಿಯುತ್ತಿದ್ದರೆ ಅಡ್ಡವಾಗಿದೆ ಯಮುನಾ ನದಿ. ಆ ಯಮುನಾ ನದಿ ಅಡ್ಡವಾದರೂ ಸಹ ಮಹಾನುಭಾವನಾದಂತಹ ವಸುದೇವ ಲೆಕ್ಕಿಸಲಿಲ್ಲ. ಪರಮಾತ್ಮನೇ ಇರುವಾಗ ನನಗಿದರೇನು ಭಯ ಎಂಬುದಾಗಿ ಮುಂದಕ್ಕೆ ಸಾಗಿದ. ಸಾಗುತ್ತಿದ್ದರೆ ಮೊಣಕಾಲವರೆಗೂ ಇದ್ದ ಆ ನದಿ ಬರುತ್ತ ಬರುತ್ತ ಸಂಟದವರೆಗೂ ಬಂದಿದೆ. ಸಂಟದಿಂದ ಮೇಲ್ಭಾಗ ಕಂಠಕ್ಕೆ ಬಂದಿದೆ. ಇದನ್ನು ಅಂಜದೆ ಆ ಮಹಾನುಭಾವನಾದವನು ಮುಂದೆ ಸರಿಯುತ್ತಿದ್ದರೆ ಭರ್ರನ ಮೇಲೇರಿತಂತೆ. ಕಾರಣ ಅಲ್ಲಿ ಪರಮಾತ್ಮ ಬುಟ್ಟಿಯಲ್ಲಿ ಒಂದು ಎರಡು ಕಾಲು ಆ ನೇತಾಡುತ್ತಿತ್ತಲ್ಲ, ಆ ಕಾಲನ್ನ ಸೋಕಿ ಸರ್ರನ ಕೆಳಗಿಳಿದಳಂತೆ. ಕಾರಣ ಏನು ಅಂದರೆ ದೊಡ್ಡ

0: ಹರಿಯ ಪಾದಕ್ಕೆ ನಮಸ್ಕಾರವನ್ನು ಮಾಡಬೇಕು ಎಂಬ ದೃಷ್ಟಿಯಿಂದ ಮೇಲೇರಿ ಬಂದು ಪಾದಕ್ಕೆ ಸೋಕಿ ಸರ್ರನೆ ಕೆಳಗಿಳಿದು ಬಿಟ್ಟನು. ವಸುದೇವ ಹೊತ್ತು ತಂದ. ಎಲ್ಲರೂ ನಿದ್ರೆಯಲ್ಲಿರುವ ಸಮಯದಲ್ಲಿ ಗೋಕುಲವನ್ನು ಪ್ರವೇಶ ಮಾಡಿ ನಂದಗೋಪನ ಮನೆಗೆ ಬಂದು ಆ ನಂದಗೋಪನ ಮನೆಯಲ್ಲಿ ಯಶೋದೆಯ ಮಗ್ಗಲಲ್ಲಿ ಆಗತಾನೆ ಅವತರಿಸಿರುವ ಯೋಗಮಾಯ ಎಂಬ ಶಿಶುವನ್ನ ತಾನು ತಂದ ಕಂದನನ್ನಲ್ಲಿಟ್ಟು ಅಲ್ಲಿರುವ ಮಗುವನ್ನು ಹೊತ್ತು ಪರಮಾತ್ಮ ಇದೋ ನಿನ್ನ ಆಜ್ಞೆಯಂತೆ ಹೋಗುತ್ತಿದ್ದೇನೆ ಕಾಪಾಡು ಎಂಬುದಾಗಿ ಹಿಂತಿರುಗಿ ನೇರವಾಗಿ ಬರುತ್ತಿದ್ದಾನೆ. ಯಥಾವಿಧಿಯಾಗಿ ಬಂದು ಸೆರೆಮನೆಯನ್ನು ಸೇರಿದ ಕೂಡಲೇ ಮತ್ತೆ ಸಂಕೋಲೆಗಳು ಕೈಗೆ ಬಂದು ಸೇರಿವೆ. ಆ ಮಗು ಮಗ್ಗಲಲ್ಲಿ ಮಲಗಿದೆ. ಬಾಗಿಲು ತನಗೆ ತಾನೇ ಮುಚ್ಚಿಕೊಂಡಿದೆ. ಮಗು ಅಳಲಾರಂಭಿಸಿತು. ಕಿಠಾರನೆ ಮನೆಗಿದ್ದ ಸೇವಕರಲ್ಲಿ ಧಡಧಡದಂತನ್ನು ಎದ್ದರು. ಓ ಅವತಾರವಾಯಿತು, ಮಗು ಜನನವಾಯಿತು. ಓಡಿ ಬಂದು ಕಂಸ ಭೂಪಾಲನಿಗೆ ಹೇಳಿದರಂತೆ. ಕಂಸ ಹೇಳಿದ ಫಲ,
1: ಇಂದಿಗೆ ನನ್ನ ಶತ್ರು ಶೇಷ ನಾಶ ಮಾಡಿಬಿಡ್ತೇನೆ. ಯಾರೋ ಹುಟ್ಟುತ್ತಾನಂತೆ, ನನ್ನನ್ನು ನಾಶ ಮಾಡ್ತಾನಂತೆ.
0: ಈಗ ನೋಡ್ತೇನೆ ಎಂಬುದಾಗಿ ಖಡ್ಗವನ್ನು ಹಿಡಿದ. ಧಡ ಧಡ ಧಡ ಧಡ ಧಡ ಧಡನೆ ಬಂದನಂತೆ ಸೆರೆಮನೆಗೆ. ದೇವಕಿ ಕರಗಳನ್ನು ಜೋಡಿಸಿ ಬೇಡುತ್ತಿದ್ದಾಳೆ. ಅಣ್ಣ ಅಣ್ಣ, ಎಂಟನೆಯ ಗರ್ಭದಲ್ಲಿ ಅವತರಿಸುವವನಿಂದ ನಿನಗೆ ಮರಣ ಎಂದರು. ಆದರೆ ಇದು ಹೆಣ್ಣು ಕಾಣೋ, ಇದೊಂದಾದರೂ ನನಗೆ ಉಳಿಸಿಕೊಡು. ಇದು ನಿನ್ನ ಪಾದಗಳನ್ನು ಬಿಡಿದು ಬೇಡ್ತೇನೆ ಎಂದರೆ ನಿಷ್ಕರುಣಿಯಾದಂತ ಕಂಸನು ಪಾದವನ್ನು ಒದರಿದ. ಕರದೊಳಗೆ ಪಿಡಿದ ಖಡ್ಗದಿಂದ ಎಲೆ ಕಂದ,
1: ನನಗೆ ಖಂಡಗರೂಪಿಯಾದ ನಿನ್ನನ್ನು ನೋಡಿ ಎಂಬುದಾಗಿ ಮೇಲಕ್ಕೆತ್ತಿ
0: ಆ ಶಿಶುವನ್ನು ಅಪ್ಪಳಿಸಬೇಕು ಎಂದು ಮೇಲಕ್ಕೆತ್ತಿ ಒಗೆಯುವುದರೊಳಗಾಗಿ ಥಟ್ಟನ ಮಾಯವಾಯಿತು. ಹಾರಿಕ ಗಣದಲ್ಲಿ ನಿಂತು ಅಷ್ಟಭುಜಗಳ ಸಹಿತದಲ್ಲಿ ನೋಡಲು ಮಧಾಂದ ಎನ್ನುತ್ತ ಹಾರಿ ಗಗನ ವರ್ಗದಲ್ಲಿ ಮೇಲೆತ್ತರದಲ್ಲಿ ನಿಂತಿರತಕ್ಕಂಥ ಆ ಮಹಾನುಭಾವಳಾದ ಶಕ್ತಿ

ಿದ್ದಾಳೆ ಎಂಟು ಭುಜಗಳಿಂದ ಕೂಡಿ ಎಲೆಲವೋ ನಿನ್ನನ್ನು ನಿಮಿಷಾರ್ಧದೊಳಗಾಗಿ ಸಂಹಾರ ಮಾಡಿಬಿಡ್ತಿದ್ದೆ. ಆದರೆ ನಿನ್ನನ್ನು ಸಂಹಾರ ಮಾಡುವುದಕ್ಕಾಗಿ ಅವತರಿಸಿದ ಪರಮಾತ್ಮ ಬೇರೆ ಒಂದು ಕಡೆ ಬೆಳೆಯುತ್ತಾ ಇದ್ದಾನೆ. ನನ್ನನ್ನು ಕೊಲ್ಲಲು ಯತ್ನಿಸುವವನೇ ನಿನ್ನ ಸಾವನ್ನು ಎದುರು ನೋಡು, ಪರಮಾತ್ಮ ತಾನು ಬೆಳೆಯುತ್ತಿದ್ದಾನೆ, ಎಚ್ಚರಿಕೆ ಎಂದು ಖಂಡನ ಮಾಡಿ ಕಂಸ ಯೋಚನೆ ಮಾಡದ ಕೊನೆಗೂ ನನ್ನ ಶತ್ರು ಎಲ್ಲೋ ಬೆಳೆಯುತ್ತಲೇ ಇದ್ದಾನಲ್ವೇ, ಅಯ್ಯೋ ಅನ್ಯಾಯವಾಗಿ ದಂಪತಿಗಳನ್ನ ನಾನು ಹಿಂಸೆ ಮಾಡಿದನಲ್ಲ. ದೇವಕಿ ವಸುದೇವರೇ ಹೋಗಲಿ ಬನ್ನಿ, ನಾನು ನನ್ನ ಶತ್ರು ಎಂಬುದಾಗಿ ಭಾವಿಸಿ ಹಿಂಸೆ ಮಾಡಿದ ತಪ್ಪಾಯಿತಲ್ಲವೇ ಎಂದು ಅವರಿಗೆ ಬಿಡುಗಡೆಯನ್ನು ಮಾಡಿ ತಾನೊಂದೆಡೆಯಲ್ಲಿ ಬಂದು ಯೋಚನಾಕ್ರಾಂತನಾಗಿ ಕುಳಿತನಂತೆ. ಆಗ ಅವನ ಅನುಯಾಯಿಗಳೆಲ್ಲ ಸೇರಿದರು. ಸಾಮಾನ್ಯವಾಗಿ ದುರ್ಮಾರ್ಗಿಗಳಿಗೆ ದುರ್ಮಾರ್ಗಿಗಳೇ ಸೇರೋ ಅಭ್ಯಾಸ. ಸೇರಿದರಂತೆ, ಸ್ವಾಮಿ ಈಗ ಆ ಹಾರಿಹೋದ ದೇವಿ ಹೇಳಿದ ಮಾತನ್ನು ಗಮನಿಸಿದರೆ ನಿಮ್ಮ ಶತ್ರು ನಮ್ಮ ದೇಶದಲ್ಲೇ ಎಲ್ಲೋ ಬೆಳೀತಾ ಇದ್ದಾನೆ. ಹೌದು, ನಮಗನುಮತಿಯನ್ನು ಕೊಡವಡೆಯ, ಈಗ ಅವತಾರವಾಗಿರುವ ಮಕ್ಕಳು ನಮ್ಮ ದೇಶದಲ್ಲಿ ಎಷ್ಟಿದ್ದಾವೋ ಅಷ್ಟು ಮಕ್ಕಳನ್ನು ಕೊಂದಾಕ್ಬಿಟ್ರು. ಆಗ ಎಲ್ಲಿಯೋ ಅಡಕವಾಗಿರುವ ಆ ನಿನ್ನ ಶತ್ರು ಒಬ್ಬಳು ಸಂಹಾರವಾಗಿಬಿಡ್ತಾನಾದ್ರಿಂದ ನಿನಗದರ ಚಿಂತೆಯೇ ಬೇಡ, ನಮಗನುಮತಿಯನ್ನು ಕೊಡು ಎಂದರೆ ಆ ಕಂಸನೊಳಗೆ ಆವರಿಸಿಕೊಂಡಿದ್ದ ರಾಕ್ಷಸಿ ಸ್ವಭಾವ, ಹೌದು ಹೌದು ಹೋಗಿ ನಾನಾ ರೂಪಗಳಲ್ಲಿ ಹೋಗಿ ನಾನಾ ಕ್ಷೇತ್ರಗಳಲ್ಲಿ ಸುತ್ತಾಡಿ ನಮ್ಮ ದೇಶದ ಎಲ್ಲೆಲ್ಲಿ ಎಲ್ಲೆಲ್ಲಿ ಇರಬಹುದಾದ ಈಗ ಅವತರಿಸಿದ ಮಕ್ಕಳು ಮೊದಲಾಗಿರ್ತಕ್ಕಂಥ ಅವರೆಲ್ಲರನ್ನು ಸಂಹಾರ ಮಾಡಿಬಿಡಿ. ಏನಿದು ಕಾರಣ ಎಂದರೆ ಭೂಭಾರ ಹೆಚ್ಚಬೇಕಲ್ಲ, ಪರಮಾತ್ಮ ಬೇಗ ಬರಬೇಕಲ್ಲ, ಈ ಸಂಕಲ್ಪದಿಂದ ಹೀಗಾಗ್ತಾ ಇದೆ. ಎಲ್ಲ ರಕ್ಕಸರು ಹೊರಟು ಬಿಟ್ಟರು. ಇಲ್ಲಿ ಬೆಳಗಾಯಿತು ನಂದಗೋಪನ ಮನೆ. ಆನಂದದಿಂದ ಕಂದ ಮಳಗಿದ್ದಾನೆ. ಆನಂದದಿಂದ ಮಲಗಿರುವ ಕಂದನನ್ನು ಕಂಡೊಡನೆ ನಂದಗೋಪನಿಗೆ ಆನಂದಕ್ಕೆ ಪಾರವೇ ಇಲ್ಲ. ನಾಡಿನಲ್ಲೆಲ್ಲ ಹೇಳಿದ, ನನಗೊಬ್ಬ ಮಗ, ಏನು ಕುಣಿದು ಕುಪ್ಪಳಿಸುತ್ತಿದ್ದಾರೆ ಗಂಡು ಮಗು ಎಂಬುದಾಗಿ ವಿಶೇಷವಾಗಿ ಅಲಂಕಾರಗಳನ್ನೆಲ್ಲ ಮಾಡುತ್ತಿದ್ದಾರೆ. ಆ ಗೋಕುಲಕ್ಕೆಲ್ಲ ಒಡೆಯನಾದ್ರಿಂದ ಏನು ಸಂತೋಷ, ತಡಿರು ತೋರಣ.

ಏನು ಸಂತೋಷದಿಂದ ಆನಂದ ಭರಿತರಾಗಿ ಕುಳಿದು ಕುಪ್ಪಳಿಸುತ್ತಿದ್ದಾರಂತೆ. ನಂದಗೋಪನ ಮನೆಯಲ್ಲಿ ಮಗನಾಗಿದ್ದಾನೆ ಎಂದು ಆ ಮಗುವನ್ನು ಕಂಡವರೆಲ್ಲರೂ ಬಹುವಿಧದಲ್ಲಿ ತಾವು ಕಾಲವನ್ನು ಕಳೆಯುತ್ತಿದ್ದಾರೆ, ಎತ್ತಿ ಆಡಿಸುತ್ತಾ. ಈ ವೇಳೆಗೆ ಮಗು ಬೆಳೆಯುತ್ತಿದ್ದರೆ ಯಶೋದೆ ಆ ಮಗುವನ್ನು ಎಲ್ಲಿಯೂ ಎಡಬಿಡದೇ ಸಾಕುತ್ತಿದ್ದಾಳಂತೆ. ಕಂಸನಿಂದ ಪ್ರೇರಿತಳಾಗಿ ಬಂದಿರತಕ್ಕಂಥ ಪೂತನಿ ಎಂಬತಕ್ಕಂಥ ರಕ್ಕಸಿ ಸುಂದರಳಾದ ಒಬ್ಬ ಗೋಪಿಕಾ ಸ್ತ್ರೀ ವೇಷವನ್ನು ಧರಿಸಿಕೊಂಡು ಹಾಲು ಮಾರುವಳಂತೆ ಬರ್ತಾ ಇದ್ದಾಳಂತೆ. ಹಾಲು ಮಾರುವಳಂತ ನಂದಗೋಕುಲದಲ್ಲಿ ಸುತ್ತಾಡ್ತಾಳೆ ಎಲ್ಲರೂ ಪರಿಚಯ ಮಾಡಿಕೊಳ್ಳೋದಕ್ಕೆ. ಅಮ್ಮ

ಕಣ್ಣಿಗೆ ಕಂಡಂತ ಮಕ್ಕಳಿಗೆಲ್ಲ ಹಾಲು ಕುಡಿಸುವ ನೆಪದಲ್ಲಿ, ಸ್ತನಪಾನವನ್ನು ಮಾಡಿಸುವ ನೆಪದಲ್ಲಿ ವಿಷವನ್ನು ಪಾನ ಮಾಡಿಸುತ್ತಾ ಬಹುಮಕ್ಕಳನ್ನು ಕೊಲ್ಲುತ್ತಾ ಬಂದಿದ್ದಾಳೆ. ಬಹುಮಕ್ಕಳನ್ನು ಕೊಲ್ಲುತ್ತಾ ಬಂದರೆ ಬಂದು ಈ ಯಶೋದೆಯ ಮನೆಯಲ್ಲಿ ನೋಡಿದಳಂತೆ. ಆ ತೊಟ್ಟಲಲ್ಲಿ ಮಲಗಿರುವ ಮಗುವು ವಿಶ್ವನಾಯಕ ಇವಳನ್ನು ನೋಡಿ ಕಂಡು ನಕ್ಕು ಕರೆಯುತ್ತಿದ್ದಾನೆ ಎನ್ನುವಂತಿತ್ತು. ಯಶೋದೆ ಒಳಗಿರುವುದನ್ನರಿತು ಓಡೋಡಿ ಬಂದಿದ್ದೆ. ಈ ಪೂತನಿಯು ಆ ಮಗುವನ್ನು ಹೊತ್ತು ತನ್ನ ತಲೆಯ ಮೇಲೆ ಕೂರಿಸಿಕೊಂಡು ವಿಷಪಾನ ಮಾಡಿಸ್ತಾ ಇದ್ದರೆ ಜಗದೊಡೆಯನಾದ ಕೃಷ್ಣ ಕಂಡ, ಪಾಪಿ ಶಿಶುಘಾತಕಿ, ನೋಡಿ ನಿನ್ನನ್ನೇನು ಮಾಡುತ್ತೇನೆ ಎಂಬುದಾಗಿ ಆಕೆಯಲ್ಲಿರುವ ಶಕ್ತಿಯನ್ನೆಲ್ಲವನ್ನು ಹೀರಿ ಒಂದು ಸಲ ಅಂತ ಅಪ್ಪರಿಸಿದಳಂತೆ. ಗೋಕುಲದಲ್ಲಿರುವ ಜನಗಳೆಲ್ಲ ಗಡಗಡಗಡನೆ ಹೆದರು ಹೋದರು. ಏನಿದು ಏನಿದು ಸದ್ದಾಯಿತಲ್ಲ ಎಂದು ಓಡಿ ಬಂದು ನೋಡಿದರೆ ಈ ರಕ್ಕಸಿ ಬಿದ್ದಿದ್ದಾಳೆ ಎದೆ ಮೇಲೆ. ಆ ಮಗುವ ಅಂತ ಅಳುತ್ತಾ ಇದೆ. ಯಶೋದೆ ಓಡಿ ಬಂದು ಎತ್ಕೊಂಡ್ಬಿಟ್ಲ, ಅಯ್ಯೋ ನನ್ನ ಮಗುಗೆ ಏನಾಯ್ತಮ್ಮ, ಎಂಥ ಅನರ್ಥವಾಗಿ ಹೋಯ್ತು, ಯಾರೋ ಪಾಪಿಗಳು ದೃಷ್ಟಿ ಹಾಕಿಬಿಟ್ಟಿದ್ದಾರೆ, ನನ್ನ ಮಗು ಎಷ್ಟು ದೃಷ್ಟಿ ಆಯ್ತೋ, ಬೇಗ ವೈದ್ಯರನ್ನು ಕರ್ಕೊಂಬನ್ನಿ, ಮಂತ್ರವಾದಿಗಳನ್ನು ಕರ್ಕೊಂಬನ್ನಿ. ಏನರಿಯದವನಂತೆ ಪೂತನೆಯನ್ನು ಕೊಂದಂಥ ಈ ಪುಣ್ಯಾತ್ಮ ತಾಯಿ ತೊಡೆಯ ಮೇಲೆ ಸುಮ್ಮನಾದರೂ ಮಲಗಿದನಂತೆ. ಈ ಪೂತನೆಯು ಸತ್ತ ವಿಚಾರ ಕಂಸನಿಗೆ ತಿಳಿಯಿತೋ. ನನ್ನ ಕಡೆಯವರು ಈ ರೀತಿಯಾಗಿ ಸಾಯಬೇಕಾದರೆ, ಪೂತನೆಯು ಸಾಯಬೇಕಾದರೆ ಅಲ್ಲಿ ಯಾರೋ ಒಬ್ಬ ವಿಶೇಷವಾದ ಬಾಲಕನೇ ಇರಬೇಕು. ಅವನನ್ನು ಯಾರು ಎಂಬುದನ್ನು ನಾನು ಪತ್ತೆ ಹಚ್ಚಲೇಬೇಕು. ಶಕಟ ಶಕಟಾಸುರನಿದ್ದ ಏನೊಡೆಯ, ಹೋಗು ನೀನು, ಹೋಗಿ ನಮ್ಮ ಪೂತನೆಯನ್ನು ಸಂಹಾರ ಮಾಡಿದ ಬಾಲಕ ಯಾರು ಎತ್ತು ಎಂಬುದನ್ನು ತಿಳಿದು ಬಾ. ಅವನಂದ, ಒಡೆಯ ನೀನದರ ಚಿಂತೆಯನ್ನು ಬಿಡು, ಅವನು ಯಾರಾದರೆ ನನಗೇನಂತೆ. ಈಗಲೇ ಬಂಡಿಯ ರೂಪದಲ್ಲಿ ಹೋಗಿ ಅವರ ಮನೆ ಒಳಗಡೆಗೆ ನುಗ್ಗಿ ಆ ಮಗುವಿನ ಕಂಠದ ಮೇಲೆ ಹರಿದು ಅವನೀ ಜಗತ್ತಿನಲ್ಲಿ ಉಳಿದಿರಬಾರದು ಹಾಗೆ ಮಾಡಿಬಿಡುತ್ತೇನೆ, ಹೊರಟೇ ಎಂಬುದಾಗಿ ಆ ಶಕಟಾಸುರ ನೇರವಾಗಿ ಬಂದನಂತೆ. ಬಂದು ನಂದ ಗೋಕುಲದಲ್ಲಿ ಯಶೋದೆಯ ಮನೆಯನ್ನು ಹುಡುಕುತ್ತಿದ್ದಾನೆ. ಜಗದೊಡೆಯನಾದ ಕೃಷ್ಣ ಇದನ್ನೆಲ್ಲವನ್ನು ನೋಡಿ ನಗು ನಗುತ್ತಾ, ಬರಲಿ ಬರಲಿ, ಈ ಬರಬಹುದಾದ ರಕ್ಕಸನ ಸಂಹಾರವನ್ನು ಮಾಡಿಬಿಡ್ತೇನೆ ಎಂಬುದಾಗಿ ಎದುರು ನೋಡುತ್ತಿದ್ದರೆ ಶಕಟಾಸುರ ಬಂಡಿಯ ರೂಪದಲ್ಲಿ ನುಗ್ಗಿದ. ಪರಮಾತ್ಮ ಎಡಗಾಲಿನಲ್ಲಿ ಒಂದು ಸಲ ಒತ್ತ, ಆ ಶಕಟನು ಗಗನಕ್ಕೆ ಹಾರಿ ಕೆಳಕ್ಕೆ ರಪ್ಪನೆ ಬಿದ್ದು ನುಚ್ಚು ನೂರಾಗಿ ಹೋದ. ಹರಿ ಶಕಟಾಸುರನ ಸಂಹಾರವನ್ನು ಮಾಡಿಬಿಟ್ಟ. ಪರಮಾತ್ಮನ ಅನಂತ ಲೀಲೆಗಳನ್ನ ಕಂಡು ಆನಂದಿಸಿದ ಆ ಭಕ್ತರೇ ಪುಣ್ಯಾತ್ಮರು. ಪರಮಾತ್ಮ ರಕ್ಕಸರ ಪರಂಪರೆಯನ್ನೇ ಸಂಹಾರ ಮಾಡುತ್ತಾ ಬಂದ. ಶಕಟಾಸುರನಾದ ಮೇಲೆ ಒಮ್ಮೆ ತಾಯಿ ಯಶೋದೆ ಮಗನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಪಾಲುಣಿಸಬೇಕು ಎನ್ನುವಾಗ ಇದ್ದಕ್ಕಿದ್ದ ಹಾಗೆ ಭಾರವಾದನಂತೆ. ಹೊರಲಾರದ ತಾಯಿ, ಇದೇನು ಈ ಮಗು ಇಷ್ಟೊಂದು ಭಾರವಾಗಿದನಲ್ಲ ಅಂತ ಕೆಳಗಿಟ್ಟು ಒಲೆಯ ಮೇಲಿಟ್ಟಿದ್ದ ಹಾಲನ್ನು ನೋಡಿ ಬರುವುದಕ್ಕಾಗಿ ಒಳಗೆ ಹೋಗುವುದರೊಳಗಾಗಿ ಕಂಸನಿಂದ ಪ್ರೇರೇಪಿತನಾಗಿ ಬಂದಿದ್ದ ತೃಣಾವರ್ತ ಎಂಬತಕ್ಕಂಥಾತ ಸುಂಟರ ಗಾಳಿಯಂತೆ ಬಂದು ಎಳೆಯ ಮಗುವಂತಿದ್ದ ಪರಮಾತ್ಮನನ್ನು ಹೊತ್ತು ಗಗನ ಮಾರ್ಗಕ್ಕೆ ಹಾರಿದ. ಹಾರಿದರೆ ಅವನಿಗೆ ಭಾರವಾದ ಪರಮಾತ್ಮ ಹೊರಲಾರದೆ ಅಸುರ ಹಾಂತ ಕೆಳಗೆ ಬಿದ್ದು ಪ್ರಾಣವನ್ನು ಬಿಟ್ಟಿದ್ದಾನೆ. ಅನಂತಲೀಲಾ ವೈಭವನಾದ ಪರಮಾತ್ಮ ತಂದೆ ತಾಯಿಗಳ ಮನಸ್ಸಿಗೆ ಆನಂದವನ್ನು, ಭಕ್ತರ ಹೃದಯಕ್ಕೆ ಪರಮಾನಂದವನ್ನು ನೀಡುತ್ತಾ ಬೆಳೆಯುತ್ತಿದ್ದರೆ, ವಸುದೇವನಿಂದ ಪ್ರೇರೇಪಿತರಾಗಿರ್ತಕ್ಕಂಥ ಯಾದವ ಕುಲ ಗುರುಗಳಾಗಿರ್ತಕ್ಕಂಥ ಗರ್ಗರ ಒಮ್ಮೆ ಬಂದರಂತೆ. ನಂದಗೋಪ ಕೈಗಳನ್ನು ಜೋಡಿಸಿ, ಸ್ವಾಮಿ ನನ್ನ ಮಕ್ಕಳನ್ನ, ಅಂದರೆ ಇಲ್ಲಿರಬಹುದಾದ ಮಕ್ಕಳೆಲ್ಲರೂ ಕೂಡ ನನಗೆ ಮಕ್ಕಳ ಸಮಾನರಿದ್ದಾರೆ, ಅದರಲ್ಲಿ ನನ್ನ ಮಗನೂ ಇದ್ದಾನೆ, ಆತನಿಗೆ ಜಾತಕರ್ಮಾದಿಗಳನ್ನು ಮಾಡಿ ನಾಮಕರಣವನ್ನು ಮಾಡಬೇಕು. ರೋಹಿಣಿಯ ಮಗನಾಗಿರ್ತಕ್ಕಂಥ ಅವನಿಗೂ, ಯಶೋದೆಯ ಮಗನಾಗಿರತಕ್ಕಂಥ ಅವನಿಗೂ ಜಾತಕರ್ಮಾದಿಗಳನ್ನು ಮಾಡುವ ನೆಪದಲ್ಲಿ ಅವರಿಬ್ಬರಿಗೂ ಹೆಸರನ್ನಿಟ್ಟರಂತೆ, ರಾಮ ಕೃಷ್ಣ. ಆ ರಾಮನೇ ಮಹಾಬಲಶಾಲಿಯಾಗಿ ಬಲರಾಮನಿಂತಲೂ ಜಗದೊಡೆಯ ಕೃಷ್ಣನಿಂತಲೂ ಬೆಳೆಯುತ್ತಿದ್ದಾರೆ. ಏನವರ ಬಾಲಲೀಲೆಯನ್ನು ಹೇಳೋದಕ್ಕಾಗಲ್ವಂತೆ, ಬೆಳೆಯುತ್ತಿದ್ದಾರೆ ಬಾಲರು.

ಬಾಲಲೀಲಾ ವೈಭವನಾದ ಪರಮಾತ್ಮ ಹೇಗೆ ಬೆಳೆಯುತ್ತಿದ್ದಾನೆ? ತಾಯಂತೂ ಮಗನನ್ನು ಕಂಡು ಎಲ್ಲಿಗೂ ಹೋಗಬೇಡವೋ, ಇಲ್ಲೇ ಕೂತಿರು ಅಂದ್ರೆ ಎಲ್ಲೆಲ್ಲ ಹೋಗ್ತೀಯಲ್ಲ. ತಾಯಿ ಒಮ್ಮೆ ಮೊಸರನ್ನು ಕಡೆಯುವಾಗ ಆ ಬೆಣ್ಣೆಯನ್ನು ತೆಗೆಯುತ್ತಿದ್ದರೆ ಕೋಲನ್ನು ತಂದು ಗಡಿಗೆಯನ್ನೇ ಹೊಡೆದನಂತೆ. ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಹಿಡಿದು ಓಡಾಡುವ ಕೃಷ್ಣನನ್ನ ತಾಳು, ನಿನ್ನನ್ನೇನು ಮಾಡ್ತೇನೆ ನೋಡು ಎಂದು ಯಶೋಧೆ ಓಡಿಸಿಕೊಂಡು ಬಂದರೆ ಕೈಗೆ ಸಿಕ್ಕದೆ ಬಹಳ ದೂರ ಸುತ್ತಾಡಿಸಿದ. ತಾಯಿಗೆ ತಡೆಯಲಾರದ ಸಿಟ್ಟು ಬಂದು ಎಡ ತಂದು ಒಂದು ಮರದ ಹೊರಳು ಕಲ್ಲಿಗೆ ಒಂದು ಹಗ್ಗ ಕಟ್ಟಿ ಕೂರಿಸಿಬಿಟ್ಲು. ಕೂತಿರು ಇಲ್ಲೇ. ತಾಯಿ ಒಳಗಡೆಗೆ ಹೋದ ಕೂಡಲೇ ಕೃಷ್ಣ ಅದನ್ನು ಎಳಕೊಂಡು ಬಂದ. ಮನ ಮುಂದುಗಡೆ ಬೆಳೆದಿದ್ದಂಥ ಎರಡು ಮತ್ತಿ ಮರಗಳ ಮಧ್ಯದಲ್ಲಿ ತೂರಿದ ಜಗದೊಡೆಯ ಕೃಷ್ಣ. ಆ ಮರದ ಹೊರಳು ಕಲ್ಲು ಹೊರಗೆ ಬಾರದ ಕಾರಣ ತನ್ನ ಎಡಪಾದದಿಂದ ಎರಡು ಮರಗಳನ್ನು ಒದ್ದರೆ ಆ ಮರ ಮುರಿದು ಅಲ್ಲಿಂದ ಇರುವರು ಗಂಧರ್ವರಿದ್ದರಂತೆ, ಕುಬೇರನ ಮಕ್ಕಳಾದ ನಳಕೂವರ ಮಣಿಗ್ರೀವರೆಂಬತಕ್ಕಂಥ ಅವರು. ಅಯ್ಯೋ ಏನಾಯ್ತೋ ನನ್ನ ಮಗುವಿಗೆ ಅಂತ ಓಡಿ ಬಂದರೆ ಏನರಿಯದವನಂತೆ ಕೃಷ್ಣ ಅಲ್ಲಿ ಅಂತ ಅಳುತ್ತಿದ್ದ. ತಾಯಿ ಮಗುವನ್ನೆತ್ಕೊಂಡು ಬಂದಿದ್ದಾಳೆ. ಒಂದಲ್ಲ ಎರಡಲ್ಲ ಅನಂತ ಲೀಲೆಗಳನ್ನು ಆಡುತ್ತಿದ್ದಾನಂತೆ. ಕೊನೆಗೆ ರಕ್ಕಸರ ಹಾವಳಿ ಹೆಚ್ಚಾಯಿತು ಎಂಬುದಾಗಿ ಗೋಕುಲದಲ್ಲಿದ್ದವರೆಲ್ಲರೂ ನಂದನನ್ನು ಕೇಳಿ ಆ ಗೋಕುಲವನ್ನು ಬಿಟ್ಟು ಪಕ್ಕದಲ್ಲೇ ಇರತಕ್ಕಂಥ ಬೃಂದಾವನಕ್ಕೆ ಹೋಗಿದ್ದಾನೆ. ಬೃಂದಾವನದಲ್ಲಿ ಪರಮಾತ್ಮ ಆಡುತ್ತಿದ್ದಾನೆ ಬಾಲಲೀಲೆಗಳನ್ನ. ಬಾಲರೊಡನೆ ಸೇರಿ ಬಾಲು ಬೆಣ್ಣೆಗಳ ಕದ್ದು ತಿನ್ನುವ ಆಟದಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಆಟವಾಡುತ್ತಿದ್ದಾನೆ. ಎಲ್ಲಿ ನೋಡಿದ್ರು ಕೃಷ್ಣನ ಮಾತೆ, ನಮ್ಮನೇಲಿ ಬಂದಿದ್ದ ಹಾಲು ಕುಡ್ದ, ನಮ್ಮನೇಲಿ ಬಂದು ಮೊಸರು ಕುಡ್ದ, ನಮ್ಮನೇಲಿ ಬೆಣ್ಣೆ ತಗೊಂಡು ಹೋದ. ಈ ಚಾಡಿ ಕೇಳಿ ಕೇಳಿ ಕೇಳಿ ತಾಯಿಗೂ ಬಹಳ ಸಿಟ್ಟು ಬಂದ್ಬಿಡ್ತು. ಏನಮ್ಮ ಯಶೋಧ ಹೀಗೆಲ್ಲ ಮಾಡ್ತಾನಲ್ಲ? ಯಶೋಧೆ ನೋಡೋದು, ಯಾಕಮ್ಮ ನನ್ನ ಮೇಲೆ ಹೀಗೆಲ್ಲ ಹೇಳ್ತೀರ ನನ್ನ ಮಗನ ಮೇಲೆ? ನೋಡಿ ಒಂದು ಕೆಲಸ ಮಾಡಿ, ಈ ಸಲ ಏನಾದರೂ ನನ್ನ ಮಗ ನಿಮ್ಮ ಮನೆಗೆ ಬಂದ್ರೆ ಹಿಡ್ಕೊಂಬಂದ್ಬಿಡಿ. ಒಬ್ಬ ಮುದುಕಮ್ಮ ಬಂದಂದ್ಲು, ಅಯ್ಯೋ ಅದೇನು ಮಗನೇ ನಿನ್ನ ಮಗ, ಆ ಗಡಿಗೆ ಗಡಿಗೆ ಹಾಲೆಲ್ಲ ಕುಡಿದು ಬಿಟ್ನಲ್ಲ ಅಮ್ಮ. ಯಶೋಧೆ ಅಂದ್ಲಮ್ಮ, ಇನ್ನೊಂದ್ಸಲ ನನ್ನ ಮಗ ಬಂದ್ರೆ ನೀನು ಬಲವಂತವಾಗಿ ಎಳಕೊಂಬ ಇಲ್ಲಿಗೆ ಅವನಿಗೆ ಬುದ್ಧಿ ಕಲಿಸ್ತೇನೆ. ಇನ್ನೊಬ್ಬ ಅಮ್ಮ ಅಂದ್ಲು, ಅಮ್ಮ ನೆನ್ನೆ ನಮ್ಮ ಮನೆಗೆ ಬಂದು ಗಡಿಗೆಲ್ ಕೈ ಹಾಕಿ ಬೆಣ್ಣೆ ತಿಂತಿದ್ದ. ಏ ಕೃಷ್ಣ ಏನೋ ಮಾಡ್ತಿದ್ದೀಯಾ ಅಂದ್ರೆ ನನ್ನ ಬಂಗಾರದ ಕರು ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದೆ, ಇದರೊಳಗಡೆ ಇದೇನು ಅಂತ ನೋಡ್ತಾ ಇದ್ದೀನಿ ಅಂತ ಪುನಃ ಬೆಣ್ಣೆ ತಿಂತಾನಲ್ಲಮ್ಮ. ಅದಕ್ಕೆ ಯಶೋಧೆ ಅಂದ್ಲು, ಈ ಸಲ ಏನಾದ್ರೂ ಬಂದ್ರೆ ಹಿಡ್ಕೊಂಬಂದ್ಬಿಡಿ. ಇದನ್ನೆಲ್ಲ ಮರೆಯಲ್ಲಿ ನಿಂತು ಕೃಷ್ಣ ನೋಡ್ತಾ ಇದ್ದ. ಅವರೆಲ್ಲರೂ ಹೋದ ಮೇಲೆ ಮತ್ತೆ ಹುಡುಗರನ್ನು ಸೇರಿಸಿಕೊಂಡು ಆ ಮುದುಕಿಯ ಮನೆಗೆ ಬಂದಿದ್ದಾನೆ. ಆ ಮುದುಕಿಯ ಮನೆಯಲ್ಲಿ ಆತ ಅಂದರೆ ಆ ಮನೆಯ ಯಜಮಾನ ಸಂತೆಗೆ ಹೋಗಿದ್ದಾನೆ. ಅತ್ತೆ ಸೊಸೆಯರಿಬ್ಬರು ಮಲಗಿದ್ದರು. ಕೃಷ್ಣ ಬಂದಾಗ ಹಿಡ್ಕೊಂಬಿಡಬೇಕು ಅಂತ ಒಂದು ಗಡಿಗೆಯಲ್ಲಿ ಬೆಣ್ಣೆಯನ್ನಿಟ್ಟು ಅದನ್ನು ಹಾಗೆ ನೇತಾಡುವಂತೆ ತಾವು ಮಲಗುವ ಸ್ಥಳದ ಮೇಲುಗಡೆಯೇ ಕಟ್ಟಾಕಿದ್ರು. ಹಗ್ಗದಲ್ಲಿ ನೇತಾಡಿದ್ದು ಕೃಷ್ಣ ಬಂದು ತನ್ನ ಕೈ ಹೀಗಂದ. ಆ ನೇತಾಡುತ್ತಿರುವ ಹಗ್ಗದಲ್ಲಿರ್ತಕ್ಕಂಥದ್ದು ಹಾಗೇ ಕೈಗೆ ಬಂತು. ಬೆಣ್ಣೆಯನ್ನು ಸ್ನೇಹಿತರಿಗೂ ಹಂಚಿದ, ತಾನು ತಿಂದ, ಪುನಃ ಗಡಿಗೆಯನ್ನು ಅಲ್ಲೇ ಇಟ್ಟ. ಈ ಕೈಯೆಲ್ಲ ಬೆಣ್ಣೆಯಾಗಿತ್ತಲ್ಲ ನೋಡಿದ. ಅತ್ತೆ ಸೊಸೆಯರಿಬ್ಬರು ಮಲಗಿದ್ರು. ಅತ್ತೆ ಸೊಸೆ ಬಾಯಿ ಹತ್ರ ಸ್ವಲ್ಪ, ಸೊಸೆ ಮುಖದ ಹತ್ರ ಸ್ವಲ್ಪ ಬಳದ, ಹೊರಟೋದ. ಬೆಳಗ್ಗೆ ಆಯಿತು, ಸೊಸೆ ಎದ್ದು ಮನೆ ಕೆಲಸವನ್ನು ಮಾಡೋಣ ಅಂತ ಅತ್ತೆ ಕಾಲಿಗೆ ನಮಸ್ಕಾರ ಮಾಡೋಕೆ ನೋಡ್ತಾಳೆ. ಅತ್ತೆ ಮುಖದಲ್ಲಿ ಬೆಣ್ಣೆ. ನಮ್ಮತ್ತೆ ಇಷ್ಟು ವಯಸ್ಸಾದರೂ ಇಷ್ಟು ಗಟ್ಟಿಗೆ ಹಾಕಿದ್ದಾಳೆ ಅಂದರೆ ಇಷ್ಟು ಹಿಡಿದಪ್ಪ ಬೆಣ್ಣೆ ತಿಂತಾಳೆ. ಬರಲಿ ನಮ್ಮ ಯಜಮಾನರು, ಆಯಮ್ಮ ಸುಮ್ಮನಾದ್ಲು. ಅತ್ತೆ ಕಂಡುಬಿಟ್ಲು, ಸೊಸೆ ಕಸ ಗುಡಿಸ್ದೇನಮ್ಮ ಅಂತ ಮುಖ ನೋಡಿದ್ಲು. ಸೊಸೆ ಮುಖದಲ್ಲಿ ಬೆಣ್ಣೆ. ಆಹಾ ಇವಳು ಕಳ್ಳಿ ಹೇಳಿದ್ರು.

ಒರೆಸ್ಕೊಂಡ್ಬಿಡ್ತಾಳೆ, ಬಂದ್ಬಿಡ್ಲಿ ನನ್ನ ಮಗ ಅಂತ ಕಾದಿದ್ರೆ ಮಗ ಬಂದ, ನೋಡಿದೇನೋ ನಿನ್ನ ಹೆಂಡತಿ ಅಂತ ತಾಯಿ, ನೋಡ್ರಿ ನಿಮ್ಮಮ್ಮ ಅಂತ ಹೆಂಡತಿ. ಇವರಿಬ್ರು ಒಬ್ರನ್ನೊಬ್ರು ನೋಡಿ ನಗುತ್ತಿದ್ರೆ ಅವರಿಬ್ರನ್ನು ನೋಡಿ ಅವನ್ ನಗುತ್ತಾನೆ. ಇದನ್ನು ನೋಡಿ ಮುದುಕೇಂದ್ಲು ತಾಳು ಬರಲಿ ಕೃಷ್ಣ ಅವನು ಮಾಡಿರೋ ಕೆಲಸ ಅವ್ರ ತಾಯಿಗೆ ತೋರಿಸ್ತೇನೆ ಅಂತ ತಾನು ಹೊರಟು. ಇಲ್ಲಿ ಇನ್ನೊಬ್ಬರ ಮನೆಗೆ ನುಗ್ಗಿದ ಕೃಷ್ಣ, ಆ ಬೆಣ್ಣೆಗಡೆಗೆ ಕೈ ಹಾಕ್ತಿದ್ದ. ಆ ಮನೆ ಯಜಮಾನಿ ನೋಡಿದ್ದೆ ಸಿಕ್ಕದ ಅಂತ ಹಿಡಿದು ಒಂದು ಚೀಲದಲ್ಲಿ ಹಾಕೊಂಡು ಗಂಟು

ಆ ಬೆಣ್ಣೆಗಡೆಗೆ ಕೈ ಹಾಕ್ತಿದ್ದ. ಆ ಮನೆ ಯಜಮಾನಿ ನೋಡಿದ್ದೆ ಸಿಕ್ಕದ ಅಂತ ಹಿಡಿದು ಒಂದು ಚೀಲದಲ್ಲಿ ಹಾಕೊಂಡು ಗಂಟು ಹಾಕೊಂಡ್ಬಂದ್ಲು. ಇನ್ನೊಬ್ಬರ ಮನೆಯಲ್ಲಿ ಒಬ್ಬರ ಮನೆಯಲ್ಲಿ ಬಂದ ಕೃಷ್ಣ, ಆಯಮ್ಮ ಒಂದು ಪೆಟ್ಟಿಗೆಯಲ್ಲಿ ಹಾಕೊಂಡು ಎತ್ಕೊಂಡ್ಬಂದ್ಲು. ಇವರೆಲ್ಲರೂ ಯಶೋಧೆ ಮನೆಗೆ ಬಂದರು. ಯಶೋಧೆ ಕರೆದ್ರು, ನೋಡಮ್ಮ ನನ್ನ ಮುಖ ನೋಡಮ್ಮ ಅಂದ್ಲು ಬುದುಕಿ. ಎಲ್ಲಿ ಆ ಕೃಷ್ಣ, ಎಲ್ಲಿ ನಿದ್ದಾನೋ ಏನೋ ಅಮ್ಮ. ಯಶೋಧಮ್ಮ ಕೇಳಿದ್ ಇದೇನಮ್ಮ ಪೆಟ್ಟಿಗೆ? ಆ ಪೆಟ್ಟಿಗೆ ಆಯಮ್ಮ ಹೇಳಿದ್ಲು, ನಿನ್ನ ಮಗನಿದ್ರಲ್ಲಿ ಹಾಕಿದ್ದೀನಿ. ಹಾ, ಎಲ್ಲಿ ತೆಗಿಯಮ್ಮ ನೋಡೋಣ. ಆಯಮ್ಮ ಪೆಟ್ಟಿಗೆ ಬೀಗ ತೆಗೆದು ಮುಚ್ಚಳ ತೆಗೀತಾಳೆ. ಒಳಗಡೆ ಕೃಷ್ಣ ಇಲ್ಲ, ಪಾತ್ರೆ ಸಾಮಾನುಗಳಿತ್ತು. ಆಯಮ್ಮ ಅಂದ್ಲು, ಏನಿಲ್ಲ, ಕಂಚಿಗೆ ಹೋಗಿದ್ದೆ, ಒಳ್ಳೊಳ್ಳೆ ಪಾತ್ರೆ ತಂದೆ, ನಿನಗೆ ತೋರಿಸೋಣ ಅಂತ ತಗೊಂಬಂದೆ. ಆ ಚೀಲದ ಆಯಮ್ಮನಿಗೆ ಅನುಮಾನ, ನನ್ನ ಚೀಲದಲ್ಲೂ ಇದ್ದಾನೋ ಇಲ್ಲವೋ. ಸ್ವಲ್ಪ ಚೀಲ ಅಲ್ಲಾಡ್ದಾಗಾಯ್ತು. ಹಾ, ಇಲ್ಲ ಇಲ್ಲ ಇದ್ದಾನೆ ಅಮ್ಮ, ನಿನ್ನ ಮಗ ಇಲ್ಲಿದ್ದಾನೆ ನೋಡು ಅಂತ ಚೀಲವನ್ನು ಬಿಚ್ಚಿದ್ಲು. ಬಿಚ್ಚಿದ್ರೆ ಆ ಚೀಲದಲ್ಲಿ ಹಾಕಿ ಗಂಟು ಹಾಕಿದ್ಲಲ್ಲ ಗೋಪಿ, ಅವಳು ಗಂಡಾನೇ ಕೂತಿದ್ದಾನು ಒಳಗಡೆ. ಎದ್ದು ಬಿಟ್ಟ, ಯಾಕೆ ನನ್ನ ಹೇಳ್ಕೊಂಬಂದೆ? ಈ ತಾಯಿ ಕರೆದಂತೆ, ಕೃಷ್ಣ ಕೃಷ್ಣ ಅಂದ್ರೆ ಒಳಗಡೆಯಿಂದ ಆ ಅಂತ ಬಂದ. ಆ ಅಂತ ಬಂದ್ರೆ ಈ ತಾಯಿ ಅಂತಾಳಪ್ಪ, ಎಲ್ಲೂ ಹೋಗ್ಬೇಡ ಕಣೋ, ನೀನು ನೀನೆಲ್ಲೆಲ್ಲೋ ಹೋಗ್ತೀಯ ಎಲ್ಲ ಏನೇನು ಅಂತಾರೆ, ಏನಮ್ಮ ಹೋಗ್ಬೇಡಪ್ಪ,

ಕೃಷ್ಣ, ಎಲ್ಲೂ ಹೋಗ್ಬೇಡಪ್ಪ ನೀನು. ಇಲ್ಲಮ್ಮ ನಾನು ಎಲ್ಲೂ ಹೋಗೋಲ್ಲ, ಇಲ್ಲಿಲ್ಲೇ ಆಟವಾಡ್ತಾ ಇದ್ದೀನಿ. ಆಟವಾಡುತ್ತಾ ಕಾಲವನ್ನು ಕಳೆಯುತ್ತಿದ್ದಾನೆ ಜಗದೊಡೆಯ. ಗೋಪಾಲಕರೊಡನೆ ಗೋವುಗಳ ಜೊತೆಯಲ್ಲಿ ಕಾಲವನ್ನು ಕಳೆಯುತ್ತಿದ್ದರೆ ಕಂಸನಿಂದ ಬಂದ ರಕ್ಕಸರ ನಾಶವಾಗ್ತಾ ಇದೆಯಂತೆ. ಒಬ್ಬರಲ್ಲ ಇಬ್ಬರಲ್ಲ, ಕರುವಿನ ರೂಪದಲ್ಲಿ ಬಂದಂತ ವತ್ಸಾಸುರ, ಬಕಾಸುರ, ಅಘಾಸುರ, ಪ್ರಲಂಬ ಇವರನ್ನೆಲ್ಲರನ್ನೂ ಸಂಹಾರ ಮಾಡಿ ಜಗದೊಡೆಯನಾದ ಕೃಷ್ಣ ಪ್ರಶಂಸಿತೀಯನಾಗ್ತಾ ಇದ್ದಾನೆ. ಒಂದು ಸಲ ಇಂದ್ರಯಜ್ಞವನ್ನು ಮಾಡಬೇಕು ಎಂದಾಗ ತನ್ನ ತಂದೆಗೆ ಹೇಳಿದ, ಅಪ್ಪ ಈ ಯಜ್ಞ ಮಳೆ ಬರುತ್ತೆ ಎಂದಲ್ಲವೇ, ಹಾಗಲ್ಲ ನಾವು ಪರ್ವತದ ಪೂಜೆಯನ್ನು ಮಾಡೋಣ, ಗೋವರ್ಧನಗಿರಿ ಉತ್ಸವವನ್ನು ಮಾಡೋಣ, ಗೋವರ್ಧನಗಿರಿ ಉತ್ಸವವನ್ನು ಮಾಡೋಣ ಎಂದರೆ ಇಂದ್ರ ಪರಮಾತ್ಮನನ್ನು ಪರೀಕ್ಷೆ ಮಾಡಬೇಕು ಎಂಬುದಾಗಿ 7 ದಿವಸಗಳ ಕಾಲ ಅಗಾಧವಾದ ಮಳೆಯನ್ನು ಸುರಿಸಿದ. ಏನು ಬೃಂದಾವನವೆಲ್ಲೂ ಕೊಚ್ಚಿ ಹೋಗುತ್ತೇನೋ ಎನ್ನುವಂತಾಗಿದೆಯಂತೆ. ಜಗದೊಡೆಯನಾದ ಕೃಷ್ಣ ತನ್ನ ಕಿರುಬೆರಳಿನಲ್ಲಿ ಗೋವರ್ಧನಗಿರಿಯನ್ನು ಹೊತ್ತು ನಿಂತ. ಆ ಗಿರಿಯನ್ನು ಹೊತ್ತೊಡನೆಯೇ ಅದರ ಆಶ್ರಯದಲ್ಲಿ ಗೋವುಗಳು, ಗೋಪಾಲಕರು ಎಲ್ಲರೂ ಬಂದು ನಿಂತರು. ದೇವೇಂದ್ರ ತನಗಾದಂಥ ಅವಮಾನವನ್ನ ಸಹಿಸಲಾರದೆ ಬಂದು ಜಗತ್ತಿನ ಒಡೆಯನಾದ ಕೃಷ್ಣನನ್ನು ಬೇಡಿದರಂತೆ. ಒಡೆಯ, ನಿನ್ನ ಅಪಾರ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳದೆ ನಾನು ಹೀಗಾದೆ, ದಯಮಾಡಿ ನನ್ನನ್ನು ಕ್ಷಮಿಸು. ಕೃಷ್ಣನ ಮಹಿಮೆ ಅಗಾಧವಾಗ್ತಾ ಇದೆ. ಇದನ್ನೆಲ್ಲವನ್ನು ಕೇಳಿ ಕಂಸನು ಯಾರಿರಬಹುದು ಇವನು ಅನ್ನುವಾಗ ಒಮ್ಮೆ ಮಹಾನುಭಾವರಾದ ನಾರದರು ಬರ್ತಾ ಇದ್ದಾರಂತೆ. ನಾರಾಯಣ ಹರಿನಾರಾಯಣ ನಾರಾಯಣ.

ಗೋಪಾಲಕರ ಜೊತೆಯಲ್ಲಿ ಗೋವುಗಳನ್ನು ಕಾದ ಗೋವಿಂದ ಎನಿಸಿಕೊಂಡು ಭಕ್ತವತ್ಸರನಾಗಿ ಅನಂತ ಲೀಲಾ ವೈಭವದಿಂದ ಕೂಡಿ ಕಪಟನಾಟಕ ಸೂತ್ರಧಾರಿಯೆಂದೆನಿಸಿ ಮೆರೆಯುತ್ತಿದ್ದಾನೆ ಶ್ರೀಹರಿ. ಕೃಷ್ಣಾವತಾರವನ್ನು ಮಾಡಿ

ನಾರಾಯಣ ನಾರಾಯಣ, ಪೂಜ್ಯರಿಗೆ ನಮೋ ನಮಃ ಎಂದ ಕಂಸ. ಬಹಳ ಸಂತೋಷ. ಕಂಸಭೂಪಾಲ, ಏನ್ ಸಮಾಚಾರ? ಗುರುಗಳೇ, ಎಲ್ಲೋ ನನ್ನ ಶತ್ರು ಬೆಳೆಯುತ್ತಿದ್ದಾನಂತೆ. ಅವನಾರು ಎಲ್ಲಿದ್ದಾನೆ ಎಂಬುದೊಂದು ತಿಳಿಯಲಿಲ್ಲವಲ್ಲ ಗುರುಗಳೇ. ನಾರದರಂದ್ರಪ್ಪ,

ಇಷ್ಟು ಕಾಲ ನನಗೆ ಅರ್ಥವಾಗದೆ ಅನೇಕ ಜನ ಅಸುರರನ್ನು ಸಂಹಾರ ಮಾಡಿದವನು ಅವನೇ ಎಂದು ತಿಳಿಯುತ್ತಿದೆ. ಅವನನ್ನೇನು ಮಾಡಲಿ, ಅವನನ್ನೇನು ಮಾಡಲಿ? ನಾರದರಂದ್ರಪ್ಪ, ಸತ್ಯವಾದ ಮಾತು ಹೇಳುವುದಾದರೆ ದೈವ ಸಂಕಲ್ಪವೇನಿದೆಯೋ ಅದು ನಡೆದೇ ನಡೆಯುತ್ತೆ ಎನ್ನುವುದಕ್ಕೆ ಇನ್ನಾವುದನ್ನು ನಾವು ಹೇಳಬೇಕಾಗಿಲ್ಲ. ಆದರೂ ಸಹ ನೀನು ಒಮ್ಮೆ ಅದು ಯಾರು ಏನು ಎಂಬುದನ್ನು ತಿಳಿದು ಜಾಗೃತಿಯಾಗಿರು. ನಾರಾಯಣ ತನ್ನವರನ್ನೆಲ್ಲ ಸೇರಿಸಿದ ಮಂತ್ರಿಗಳೇ, ಸೇನಾಧಿಪತಿಗಳೇ, ಏನು ಮಾಡೋಣ? ಒಬ್ಬರಂದ, ಸ್ವಾಮಿ ಇದು ಹೀಗಾಗಿದೆ, ಆ ಕೃಷ್ಣ ತನ್ನ ಸ್ವಕ್ಷೇತ್ರದಲ್ಲಿರುವುದರಿಂದ ನಮಗೆ ಈಗ ತೊಂದರೆಯಾಗಿದೆ. ಅವನನ್ನು ನಮ್ಮೂರಿಗೆ ಕರೆಸ್ಕೊಂಡ್ಬಿಟ್ರೆ ನಾವು ಸಂಹಾರ ಮಾಡಿಬಿಡ್ಬೋದು. ಹಾಗಾದರೆ ಅವನನ್ನು ಯಾರೊಂದಿಗೆ ಕರೆಸೋಣ? ನಾವು ಯಾರು ಹೋದ್ರೆ ಅವ್ರು ಬರೋಲ್ಲ, ಯಾರು ಕಳಿಸಲ್ಲ. ಅಕ್ರೂರ ಯಾದವರಿಗೆಲ್ಲ ಪರಮ ಮಿತ್ರ, ಅವನನ್ನು ಕಳಿಸೋಣ. ಅಕ್ರೂರನನ್ನು ಕರೆಯಿಸಿ ಅನೇಕ ವಿಚಾರಗಳನ್ನು ಹೇಳಿ ಕೃಷ್ಣನನ್ನು ಕರೆತಾ. ಕೃಷ್ಣನನ್ನು ಕರೆತಾ ಎಂದರೆ ಆ ಅಕ್ರೂರ ಹೇಳಿದ, ಪರಮಾತ್ಮ ಮುಂದೇನಾಗಬೇಕಾಗಿದೆಯೋ ಎಲ್ಲ ನಿನ್ನ ಸಂಕಲ್ಪವೇ, ಇದು ಹೊರಟೆ ಎಂಬುದಾಗಿ ಅಕ್ರೂರ ಬರುತ್ತಿದ್ದಾನಂತೆ. ನೇರವಾಗಿ ಬಂದಿದ್ದಾನೆ ನಂದಗೋಪನ ಮನೆಗೆ. ಕರಗಳನ್ನು ಜೋಡಿಸಿದ ನಂದಗೋಪ, ದಯಮಾಡಿಸಿ ದಯಮಾಡಿಸಿ. ಅಕ್ರೂರ ಮಹಾರಾಜ, ನಿನ್ನ ಆಗಮನದಿಂದ ನಾವು ಧನ್ಯರಾದವು, ಏನಾಗಬೇಕಾಗಿದೆ? ಅಕ್ರೂರ ಹೇಳಿದ, ಅಯ್ಯ, ಜಗಕ್ಕೆಲ್ಲ ಕಲ್ಯಾಣವಾಗುವ ಕಾರ್ಯ ನಿನ್ನಿಂದ ಆಗಬೇಕಾಗಿದೆ. ಹಾ, ನನ್ನಿಂದಲೇ ಏನಾಗಬೇಕು? ಮಗನೆಂಬ ಮಮತೆಯಲ್ಲಿ ಮನೆಯೊಳಗಿರಿಸಿಕೊಂಡಿಗೆ ಮಾಧವನ, ನಿನ್ನ ಮಗ ಎಂಬ ಅಭಿಮಾನದಲ್ಲಿ ನಿನ್ನ ಮನೆಯಲ್ಲಿ ಇರಿಸಿಕೊಂಡಿದ್ದೀಯಪ್ಪ ಜಗದೊಡೆಯನಾಗಿರ್ತಕ್ಕಂಥ ಮಾಧವನನ್ನ. ಕಳುಹಿಸಿಕೊಡುವ ಕೃಷ್ಣನನ್ನ ಯಾಗ ಯಜ್ಞಗಳನ್ನು ಮಾಡಲಾಗದೆ ಸ್ವತಂತ್ರತೆಯಿಂದ ನಾರಾಯಣ ಗೋವಿಂದ ಎಂದು ಭಗವಂತನನ್ನು ಸ್ಮರಣೆ ಮಾಡಲಾಗದೆ ತತ್ತರಿಸುತ್ತಿರತಕ್ಕಂಥ ಜನಗಳಿಗೆ ಆ ಕಂಸಭೂಪಾಲನ ಹಾವಳಿಯಲ್ಲಿ ನರಳುತ್ತಿರತಕ್ಕಂಥ ಅನೇಕ ಜನ ಸತ್ಯವಂತರಿಗೆ ಜಗದೊಡೆಯನು ಅನುಗ್ರಹವಾಗಲಿ. ಕಂಸಭೂಪಾಲನ ಹಾವಳಿಯು ಅಡಗಲಿ, ಅದಕ್ಕೆ ಬರಬೇಕು ಕೃಷ್ಣ. ಈ ಕೂತಿದ್ದ ನಂದಗೋಪ, ಹಾ ಕೃಷ್ಣ. ಆಗ ಅಕ್ರೂರ ಹೇಳ್ತಾನೆ, ಅದೇ ಹೇಳಿದೆ ನಾನು ನಿನಗೆ, ಮಗನೆಂಬ ಮಮತೆ ನಿನ್ನಲ್ಲಿದೆ, ಅವನು ಮಾಧವ ಕಾಣಪ್ಪ. ಅಯ್ಯ ಕಳುಹಿಸಿಕೊಡು ಕೃಷ್ಣ. ಧಡ ಧಡನೆ ಓಡಿ ಬಂದವನು ಅಕ್ರೂರನ ಮುಂದೆ ನಿಂತನಂತೆ. ನಿಂತ ಕೂಡಲೇ ಅಕ್ರೂರ ಹೇಳಿದ, ಆಹಾ ಬಂದೆಯ ಮಾಧವ, ನೀನೇನು ಸಾಮಾನ್ಯನೇ ದೇವ, ಕಿರುಬೆರಳೊಳಗೆ ಗೋವರ್ಧನಗಿರಿಯನ್ನು ಪೊತ್ತೆ, ಗುರುವಿನ ಕಾಣಿಕೆಯಲ್ಲೆನಿಸಿ ಅನಿತ ರಕ್ಕಸರನ್ನು ಕೊಂದೆ, ಕಾಳಿಂಗನೆಂಬ ಘೋರ ಸರ್ಪವ ತುಳಿದು ಧರೆಯೊಳಗೆ ಶಾಂತಿಯನ್ನು ನೆಲೆಸಿದೆ, ಬಹುಜನರ ಮನದೊಳಗೆ ನೀ ನರ್ತಿಸುತ್ತಲಿ ನಿಂತೆ, ಮುರಳಿಗಾನಲೋಲ ಯದುಪತಿ.

ಹೇ ಗೋಪಾಲಕೃಷ್ಣ, ನಿನ್ನ ಈ ಅಸಾಧಾರಣವಾಗಿರ್ತಕ್ಕಂಥ ಅದ್ಭುತ ಲೀಲೆಗಳನ್ನು ಕೇಳಿದೆ. ಕಾಳಿಂಗನನ್ನು ಮುಡಿವಿದೆ, ತೃಣಾವರ್ತ ಅಘಾಸುರ ಭಕಾಸುರ ಧೇನುಕಾಸುರನೆಲ್ಲರನ್ನು ಸಂಹಾರ ಮಾಡಿದೆ, ಜೊತೆಗೆ ಗುರುವಿನ ಕಾಣಿಕೆ ಎಂದೆಂಬುದಾಗಿ ಲೋಕದಲ್ಲಿ ಅನ್ನಾವ ಶಿಷ್ಯನು ಈಯಲಾರದ ಕಾಣಿಕೆಯನ್ನಿತ್ತೆ. ಅಪಾರ ಮಹಿಮಾ ಸಂಪನ್ನ, ದಯಮಾಡಿಸಿ ನಮ್ಮನ್ನು ಕಾಪಾಡು. ಕೃಷ್ಣ ಪಕ್ಕದಲ್ಲಿ ತಿರುಗಿ ತನ್ನ ಅಣ್ಣ ನೆನೆಸಿಕೊಂಡ ಬಲರಾಮನ ಮುಖವನ್ನು ನೋಡಿದರೆ ಬಲರಾಮ ಹೇಳಿದ, ಹೋಗೋಣ ಕೃಷ್ಣ. ಕೃಷ್ಣ ಹೇಳಿದ, ಹೊರಡೋಣ ಹೊರಡೋಣ ಎಂದ ಕೂಡಲೇ ತಂದೆ ಓಡಿ ಬಂದ ಕೃಷ್ಣ. ಅಲ್ಲಿರ್ತಕ್ಕಂತ ಗೋವಳರೆಲ್ಲರೂ ಸೇರಿಕೊಂಡ್ರಂತೆ, ಕೃಷ್ಣ ಎಡಬಿಡದೆ ನಾವು ನಿನ್ನ ಸಂಗಡ ಇದ್ದವರಲ್ವೇನಪ್ಪ, ಹಾಗಾದ್ರೆ

ನಾವು ಮಾತ್ರ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ, ನಾವು ಬರ್ತೇವೆ. ಇಷ್ಟೇ ಹೇಳಿದೆ, ನೀವೆಲ್ಲ ಬರ್ತೀರಾ, ಹಾಗಾದ್ರೆ ನಡೀರಿ. ಯಶೋದೆ ಕಣ್ಣೀರು ಸುರಿಸಿ ಹೇಳ್ತಾಳೆ, ಬಹುಕಾಲದಿ ಮಗನೆಂಬ ಮಮತೆಯಲ್ಲಿ ಕಂಡೆ. ಕೃಷ್ಣ, ಯಾರೋ ಬಂದು ಕರೆದ ಮಾತ್ರದ ಅಕ್ಷರಕ್ಕೆ ನನ್ನನ್ನೆಲ್ಲ ಬಿಟ್ಟು ಹೋಗ್ತೀಯೇನೋ. ನೋಡಿ ಬಂದ ಅಮ್ಮ ಅಂತ ಬಾಚಿ ತಬ್ಬಿ ಕೃಷ್ಣ ಹೇಳ್ತಾನೆ, ಅಮ್ಮ ಹೋಗ್ತಾ ಇಲ್ಲ ಕಣಮ್ಮ, ನಾನು ಹೋಗ್ತಾ ಇರೋದು ಜಗತ್ತಿನ ಜನಗಳಿಗೆ ಕಲ್ಯಾಣವನ್ನುಂಟು ಮಾಡಲು, ಇದು ಹೊರಟೆ ಎಂಬುದಾಗಿ ಅಲ್ಲಿರುವ ಜನಗಳಿಗೆಲ್ಲರಿಗೂ ಎಲ್ಲರ ಮನೆಗಳಿಗೂ ಹೋಗಿ ಹೇಳಿ ಬರುತ್ತಿದ್ದರೆ ಗೋಪಿಯರು ಹೇಳ್ತಾರೆ, ಬೇಡ ಕೃಷ್ಣ, ಬೇಡ ಕೃಷ್ಣ, ನೀನು ಹೋದರೆ ನಮ್ಮಿಂದ ಇರೋಕ್ಕಾಗಲ್ಲ.

ಕೃಷ್ಣ ನೀನು ಹೋದದ್ದೇ ಆದರೆ ನಾವಿರ್ಲಾರವಪ್ಪ, ನಮ್ಮೆಲ್ಲರನ್ನೂ ಈ ರೀತಿಯಾಗಿ ಬಿಟ್ಟು ಹೋಗುವುದು ನ್ಯಾಯವಲ್ಲ ಕೃಷ್ಣ ಅಂದರೆ ಕೃಷ್ಣ ಎಲ್ಲರಿಗೂ ಸಮಾಧಾನವನ್ನು ಹೇಳುತ್ತಾ ನೇರವಾಗಿ ಹೊರಟನಂತೆ. ಬರುವಾಗ ಯಮುನಾ ನದಿ ಪ್ರಾಪ್ತವಾದರೆ ಆ ಯಮುನಾ ನದಿಯಲ್ಲಿ ಅಕ್ರೂರ ಸ್ನಾನ ಮಾಡಿದಾಗ ಆ ಭಕ್ತನಿಗೆ ತಾನು ದಿವ್ಯ ದರ್ಶನವನ್ನು ತೋರಿಸಿದ್ದಾನೆ. ಮುಂದೆ ಮಥುರಾ ನಗರಿಗೆ ಬಂದರೆ ಅಕ್ರೂರ ಹೇಳಿದ, ಬಾಸ್ವಾಮಿ ಒಳಗಡೆಗೆ ಹೋಗೋಣ, ಅಕ್ರೂರ ನೀನು ನಡೆ, ನಾನು ಬರುವಾಗ ಬರ್ತೇನೆ ಎಂಬುದಾಗಿ ಅಂದು ಕಳುಹಿಸಿ ಮಾರನೆಯ ದಿನ ನಗರವನ್ನು ಪ್ರವೇಶ ಮಾಡಿದ್ದಾನೆ ತನ್ನ ಸಂಗಡಿಗರೊಂದಡಗೂಡಿ ಜಗದೊಡೆಯನಾದ ಕೃಷ್ಣ. ಎದುರಾಗಿ ಬರುತ್ತಿದ್ದ ಅರಮನೆಗೆ ಬಟ್ಟೆಯನ್ನು ಒಗೆಯುವ ಮಡಿವಾಳರವನು, ಆ ಬಟ್ಟೆ ಒಗೆಯುವ ಮಡಿವಾಳರವನು ಬಂದರೆ ಅವನಲ್ಲಿರುವ ವಸ್ತ್ರಾಭರಣಗಳನ್ನೆಲ್ಲವನ್ನು ಕಸಿದುಕೊಂಡ ಎಲ್ಲರಿಗೂ ಹಂಚಿದ. ಮುಂದೆ ಬರುತ್ತಿದ್ದಾನೆ, ಮುಂದೆ ಬರುವಾಗ ನೇಯ್ಗೆಯವನೊಬ್ಬ ಭಕ್ತ ತಾನು ನೇಯ್ದ ದಿವ್ಯಾಂಬರವನ್ನು ಪರಮಾತ್ಮನಿಗೆ ಅರ್ಪಿಸಿದ. ಅಲ್ಲಿಂದ ಹೂವಾಡಿಗರ ಬೀದಿಯಲ್ಲಿ ಸುಧಾಮ ಎಂಬ ಒಬ್ಬ ಭಕ್ತ ಪರಮಾತ್ಮನಿಗೆ ಪುಷ್ಪಗಳನ್ನು ಅರ್ಪಿಸಿದ. ಇದನ್ನೆಲ್ಲವನ್ನು ಸ್ವೀಕರಿಸಿದ ಪರಮಾತ್ಮ ಅಂದಿನ ದಿನ ಪುನಃ ಹಿಂತಿರುಗಿ ಬರುತ್ತಾ ತಾನು ಕಾಲವನ್ನು ಕಳೆಯುವುದಕ್ಕಾಗಿ ಬಂದವನೇನು ಮಾಡಿದನಂತೆ, ಅಲ್ಲಿ ಸಿದ್ಧವಾಗಿತ್ತು ಯಾಗಮಂಟಪ, ಅಲ್ಲಿ ಧನುಸ್ಸಿನ ಪೂಜೆ ಎಂದು ಕರೆಸಿದರಲ್ಲ, ಅಲ್ಲಿ ಕಾವಲಿದ್ದವರನ್ನು ನೋಡಿದ. ಅಣ್ಣ ನಾವು ಬಂದು ಸುಮ್ಮನೆ ಹೋಗಬಾರದು, ಸ್ವಲ್ಪ ಇದರ ರುಚಿ ತೋರಿಸೋಣ ಅಂತ ನುಗ್ಗಿದರಂತೆ. ನುಗ್ಗಿ ಏನು ಮಾಡಿದ್ದಾನೆ, ಎಲ್ಲರನ್ನು

0: ಯಾಗ ಮಂಟಪದಲ್ಲಿ ಸಿದ್ಧವಾಗಿದ್ದದ್ದನ್ನೆಲ್ಲ ಸದೆಬಡದ, ಎದುರಾಗಿ ಬಂದವರೆಲ್ಲ ಸಂಹರಿಸಿದ, ಇಂದಿನ ಕೆಲಸ ಮುಗಿಯಿತು ಎಂಬುದಾಗಿ ಹಿಂತಿರುಗಿದ. ಎಲ್ಲರೋಡಿ ಬಂದರು ಕಂಸಭೂಪಾಲನ ಹತ್ರ. ಭೂಪಾಲ, ಆ ಕೃಷ್ಣ ಬಲರಾಮರು ಬಂದು ನಾಡಿನಲ್ಲಿ ಅನೇಕ ಹಾವಳಿಗಳನ್ನು ಮಾಡಿ ಯಾಗ ಮಂಟಪವನ್ನು ಹಾಳು ಮಾಡಿ ಧನಸನ್ನು ಮುರಿದರು. ಮುರಿದನೆ ಶಿವಧನುವನ್ನು. ದುರುಳ, ಏನ್ ಮಾಡ್ತಿದ್ದೀರಾ, ಏನ್ ಮಾಡ್ತಿದ್ದೀರಾ ಸುನಾಮ? ಹಾಗೆ ಓಡಿ ಬಂದರಂತೆ ಸುನಾಮ ಅನ್ನುವನು. ಒಡೆಯ, ಅದು ತಪ್ಪಿ ಹೋಯಿತು, ಈಗ ನೀನು ಭಯಪಡಬೇಡ. ಹೇಗೂ ನಾಳೆ ಬರ್ತಾರಲ್ಲ, ನಾಳೆ ಪೂಜೆಗೆ ಅವರು ಬರಲೇಬೇಕು. ನಾಳೆ ಕರೆಸಿರುವುದೇ ನಾಳೆಗಾಗಿ. ಅವರು ನಾಳೆ ಬಂದಾಗ ನಾನೊಂದು ಉಪಾಯವನ್ನು ಮಾಡಿದ್ದೇನೆ. ನಮ್ಮ ಆನೆ ಇದೆಯಲ್ಲ, ಕುವರಯ್ಯ ಪೀಡಾ ಎಂಬತಕ್ಕಂಥ ಆನೆ, ಆ ಕುವರಯ್ಯ ಎಂಬತಕ್ಕಂಥ ಆನೆಯನ್ನು ಬಿಟ್ಟು ಅವನನ್ನು ಮಾರ್ಗದಲ್ಲೇ ತುಳಿಸಿ ಬಿಡ್ತೇನೆ. ಕಂಸ ಹೇಳಿದ ಫಲ. ಅಂದಿಗೆ ನನ್ನ ಶತ್ರುಶೇಷ ನಾಶವಾಗುವಂತೆಯೇ ಸರಿ. ಕಳೆದಿರುಳು ರಾತ್ರಿ ಕಳೆದಿದೆಯಂತೆ ಜಗದೊಡೆಯ ನಗುತ್ತಿದ್ದಾನೆ. ಇನ್ನಾಗಬೇಕಾದದ್ದು ನೋಡೋಣ ಎಂದು ಊರನ್ನು ಪ್ರವೇಶ ಮಾಡುತ್ತಿದ್ದಂತೆಯೇ ದೂರದಲ್ಲಿ ಕಿರ್ರನೆ ಕಿರಿಚಿದೆ. ಆನೆ ಮೇಲೆ ಕುಳಿತಿರುವ ಮಾವಳಿಗರವನು ಕೃಷ್ಣ ಬಲರಾಮನ ಮೇಲೆ ಪ್ರಯೋಗಿಸಿದರಂತೆ. ಬರುತ್ತಿದೆ. ಆ ನಾಡಿನ ಜನಗಳೆಲ್ಲ ಹೆದರಿದ್ರು. ಏನಪ್ಪ ಇದು, ಏನಾಗುತ್ತಲ್ಲ, ಏನು ಅನರ್ಥವಾಗುತ್ತೆ ಎಂಬುದಾಗಿ ಎದುರು ನೋಡುತ್ತಿರುವುದೊಳಗಾಗಿ ಜಗದೊಡೆಯನಾದ ಕೃಷ್ಣ ಆ ಬರುವ ಆನೆಯ ಸೊಂಡಿಲನ್ನು ಹಿಡಿದ. ಬಲರಾಮದೇವ ಓಡಿ ಬಂದವರ ಬಾಲವನ್ನು ಹಿಡಿದ. ಆ ಪುಟ್ಟ ಬಾಲಕರು ಮದಿಸಿದ ಆನೆಯನ್ನು ಹಿಡಿದರೆ ಅಲುಗಾಡಲಾರದೆ ಜಗ್ಗಲಾರದೆ ಕಿರ್ರನೆ ಕೆರಚುತ್ತಿದೆಯಂತೆ ಆ ಆನೆ. ಒಂದು ಸಲ ಬಲವನ್ನೆಲ್ಲ ಬಿಟ್ಟು ಜಗದೊಡೆಯನ್ನು ಕೆಳಗುರುಳಿಸಿದರೆ ಆ ಮಾವುಟಿಗ ಜಾರಿ ಮೊದಲು ಕೆಳಗೆ ಬಿದ್ದ. ಅವನ ಮೇಲೆ ಆನೆ ಬಿದ್ದು ಬಿಡ್ತಾನೆ. ಅವನಂತೂ ಎಲ್ಲಿದ್ದಾನೆ ಅಂತಲೇ ಗೊತ್ತಾಗಲಿಲ್ಲ. ಪರಮಾತ್ಮ ಅದನ್ನು ಉರುಳಾಡಿಸಿದ. ಉರುಳಾಡಿಸಿ ಒಂಬೆಗೆ ಎತ್ತಿ ಕುಟ್ಟಿದನಂತೆ. ಆ ಆನೆ ಸತ್ತಿದೆ. ಅರಮನೆಯ ಪ್ರವೇಶ ಮಾಡುತ್ತಿರುವಾಗ ಜೊತೆಯಲ್ಲಿ ಸಿಕ್ಕಿದವರನ್ನೆಲ್ಲ ಸಂರಕ್ಷಣೆ ಮಾಡುತ್ತಿದ್ದರೆ ಕುಬ್ಜೆ ಎಂಬ ಆಕೆಯು ತಾನು ಸುಗಂಧ ಪರಿಮಳ ದ್ರವ್ಯಗಳನ್ನು ತಂದಾಗ ಡೊಂಕಾಗಿದ್ದ ಆ ಕುಬ್ಜೆಗೆ ಹರಿಯು ಅನುಗ್ರಹವನ್ನು ಮಾಡಿ ಸುಂದರಿಯನ್ನಾಗಿ ಮಾಡಿದ. ಹಿಂತಿರುಗಿ ಬಂದು ಆ ಅರಮನೆ ಪ್ರವೇಶ ಮಾಡುವಾಗ ಅರಮನೆಯಲ್ಲಿ ಕುಳಿತಿದ್ದಂಥ ಕಂಸ ನೋಡಿದ. ಹಿಡಿಯಿರಿ ಗೋಪಾಲಕರನ್ನ, ಸೇವಕರ ಏನ್ ಮಾಡ್ತಿದ್ದಾರೆ, ಹಿಡಿಯಿರಿ ಅವರನ್ನ. ಆಗ ಚಾಣೂರ ಮುಷ್ಟಿಕಾಸುರರು ಎಂಬತಕ್ಕಂಥ ಜಗಜ್ಜಟ್ಟಿಗಳು ಬಂದರಂತೆ ಮಲ್ಲ ಯುದ್ಧಕ್ಕೆ. ಬಂದೊಡನೆ ಕೃಷ್ಣ ಏನ್ ಮಾಡಿದ ಅಣ್ಣ.
1: ಇದುವರೆಗೆ ಕಥಾಕಾಲಕ್ಷೇಪ ಆರ್ ಗುರುರಾಜುಲು ನಾಯ್ಡು ಅವರಿಂದ ಕೇಳಿದಿರಿ. ಪ್ರಸಂಗ ಶ್ರೀಕೃಷ್ಣ ಅವತಾರ.
2: ಆಕಾಶವಾಣಿ ಮಂಗಳೂರು ಕೊಂಕಣಿ ಕಾರ್ಯಕ್ರಮ. ನಮಸ್ಕಾರ ಶ್ರೋತೃ ಬಾಂಧವನು. ಅಮ್ಗೆಲೆ ಆಯ್ಚ ಸಂದರ್ಶನ ಕಾರ್ಯಕ್ರಮ ಅಂತೂ ಯೋಗ ದಿನಾಚರಣೆ ಪ್ರಯುಕ್ತ ವಜ್ರೇಶ್ವರಿ ಆಯುರ್ ಯೋಗ ಕೇಂದ್ರ ಪತಂಜಲಿ ಚಿಕಿತ್ಸಾಲಯ ಚೆ ವೈದ್ಯ ಡಾಕ್ಟರ್ ಜ್ಞಾನೇಶ್ವರ್ ನಾಯಕ್ ಹಂಗೆಲ್ ಸಂಗಾತ ಚಲ್ಚೆ ಸಂವಾದ ಐಕುವ್ಯ ಸಂವಾದ ಚಲಾಯಿಸುಂದಿತ್ತಾತಿ ಚೇತನಾ ನಾಯಕ ಕೆ ಆಜಿ ಅಮ್ಗೆಲ್ ಸಂಗಾತ ಆಕಾಶವಾಣಿ ಸ್ಟುಡಿಯೋ ಅಂತೂ ಆಯುರ್ವೇದ ವೈದ್ಯ ಅನಿ ಯೋಗ ಶಿಕ್ಷಕ ಡಾಕ್ಟರ್ ಜ್ಞಾನೇಶ್ವರ್ ನಾಯಕ್ ಅಮ್ಗೆಲ್ ಸಂಗಾತ ಸತಿ ಡಾಕ್ಟರ್ ಮಾಮ್ ಆಯ್ಚ ಸಂದರ್ಶನ ಕಾರ್ಯಕ್ರಮಕ್ಕೆ ಪ್ರೀತೀಚ ಸ್ವಾಗತ ಅನಿ ನಮಸ್ಕಾರ.
3: ನಮಸ್ಕಾರ, ಧನ್ಯವಾದ.
2: ಅತ್ ಅಮ್ಗೆಲೆ ಜ್ಞಾನೇಶ್ವರ್ ನಾಯಕ್ ಡಾಕ್ಟರ್ ಮಮ್ಮಲೆ ಏಕ ಸಾನ ಕಿರುಪರಿಚಯ ಅಮ್ಗೆಲ್ ಐಕೋಪ್ಯಾಂಕ ಕೋಂದ್ಯೂಚಾಕ ಇಚ್ಚ ಪಾವುತ. ಹನಿ ಬಿ ಎಮ್ ಎಸ್ ಪದವಿ ಪ್ರಾಪ್ತ ಕೋರ್ನು 8 ವರ್ಷ ಮಂಗಳೂರು ಮಹಾನಗರ ಪಾಲಿಕೆ ಅಂತೂ ಆಯುರ್ವೇದ ವೈದ್ಯಾಧಿಕಾರಿ ಜಾವನು ಸ್ಯಾವಕೆಲ್ಲ ಪತಂಜಲಿ ಯೋಗಪೀಠ ಹರಿದ್ವಾರ ಬಾಬಾ ರಾಮದೇವ್ ಗುರುಜಿ ಸಂಪರ್ಕ ಆಕೆಯವನು 2000 ಸ ಅಂತೂ ಸಂಪೂರ್ಣ ಪತಂಜಲಿ ಯೋಗಪೀಠ ಅಂತ ಹನ್ನಿ ಸ್ಯಾವಕರ್ತ ಇಲ್ಲೆ ಅಂತಿ. ಪಂಚುಸಖಿ ಚರ್ಡ್ ಹರಿದ್ವಾರ ಅಂತೂ ವೆಗ್ವೆಗ್ಳೆ ತರಬೇತಿ ಸಭೆ ಶಿಬಿರ ಆಂದೋಲನ ಅಂತೆ ಭಾಗಿಜಲ್ಲೆಂತಿ. ಕರ್ನಾಟಕ ರಾಜ್ಯ ಅಂತೂ ಮಂಗಳೂರು ಕೇಂದ್ರೀಕೃತ ಜಾವನು ಸಶಕೆ ಚರ್ಡ್ ಉಚಿತ ಯೋಗ ಶಿಬಿರ ಉಪನ್ಯಾಸ ಆಯೋಜನ ಕೋರ್ನು ಸ್ವಯಂ ಯೋಗ ಶಿಕ್ಷಕ ಜಾವನು ಭಾಗಿಗೆತ್ತಿಲೆ ಅಮ್ಗೆಲೆ ಯೋಗ ಗುರು ಡಾಕ್ಟರ್ ಜ್ಞಾನೇಶ್ವರ್ ನಾಯ್ಕ್ ಮಾಮ್. 2007 ದೊಕ್ಕನು ಕೊಡಿಯಾಲ್ಚೆ ವಜ್ರೇಶ್ವರಿ ಪತಂಜಲಿ ಚಿಕಿತ್ಸಾಲಯ ಅಂತೂ ಉಚಿತ ಸಲಹೆ

0: ವೈದ್ಯಕೀಯ ವೃತ್ತಿ ಕೋರ್ನು ಜನಾಲೆ ಆರೋಗ್ಯ ವಡ್ಡೋಚೆ ಹಂಗೆಲೆ ವೃತ್ತಿ ಧರ್ಮ ಜಾವನೆ ಯಸ್. 2014-15 ಕರ್ನಾಟಕ ರಾಜ್ಯಾಚೆ ಆದರ್ಶ ಚಿಕಿತ್ಸಾಲಯ ಪ್ರಶಸ್ತಿ, 2016 ಚಿಕಿತ್ಸಾಲಯಾಚೆ ಆದರ್ಶ ವೈದ್ಯ ಪರಿಗಣನ ಕೋರ್ನು ಪ್ರಸ್ತುತ ಕರ್ನಾಟಕ ರಾಜ್ಯಾಚೆ ಸಹ ಪ್ರಭಾರಿ ಜಾವನು ಸ್ಯಾವಕರ್ತ ಸತಿ. ಡಾಕ್ಟರ್ ಮಾಮ್, ಪರ್ತೂನು ಸಂದರ್ಶನ ಕಾರ್ಯಕ್ರಮಕ್ಕ ಸ್ವಾಗತ ಕರ್ತ.
1: ನಮಸ್ಕಾರ.
0: ಐಚೆ ಸಂದರ್ಶನ ಕಾರ್ಯಕ್ರಮ ಯೋಗ ದಿನಾಚರಣೆ ಚ ಪ್ರಯುಕ್ತ ಜಾವನಸ ಯೋಗ ಮಳಾರಿಕಸನೆ ಅನಿ ಯೋಗ ಅಂತೂ ಅಷ್ಟೆ ಪ್ರಮುಖ ಹಂತ ಕಂಚಪುರ. ಡಾಕ್ಟರ್ ಮಾಮ್,
1: ಯೋಗ ಮುನ್ ಸಂಗ್ಲರಿ ಅಮ್ಕ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸಗಳೇ ವಿಶ್ವಕ ಆರೋಗ್ಯ ಕಯಕ ಅಧೀನ ಸಂಸ್ಥೆ ಬಾರಿ ಮುಖ್ಯ ಸಂಸ್ಥೆ. ತನ್ನಿ ಸಂಗಿಲ ಡೆಫಿನೇಷನ್ ಆಫ್ ಹೆಲ್ತ್ ಮಳಾರಿ ಆರೋಗ್ಯ ಮಳಕ ಸನೆ ಮುಣಕ ಡೆಫಿನೇಷನ್ ದಿತ್ತತೆ. ಟೋಟಲ್ ಹೆಲ್ತ್ ಈಸ್ ಎ ಕಂಪ್ಲೀಟ್ ಸ್ಟೇಟ್ ಆಫ್ ಫಿಸಿಕಲ್, ಮೆಂಟಲ್, ಸೋಷಲ್ ಆ್ಯಂಡ್ ಸ್ಪಿರಿಚುವಲ್ ವೆಲ್ ಬೀಯಿಂಗ್, ನಾಟ್ ಮೇರ್ಲಿ ಆಬ್ಸೆನ್ಸ್ ಆಫ್ ಡಿಸೀಸ್. ಮಳರಿ ಖಾಲಿ ಏಕ ವ್ಯಕ್ತಿಕ ಶಾರೀರಿಕ, ಮಾನಸಿಕ, ಸಾಮಾಜಿಕ ಅನೇಕ ಆಧ್ಯಾತ್ಮಿಕ ಉನ್ನತಿಯಸ್ಕ ಖಾಲಿ ರೋಗ ನಂತಿಲ್ ಮಾತ್ರ ಆರೋಗ್ಯವಂತ ವ್ಯಕ್ತಿನೇ ಮುಣ್ಮಣ್ತತಿ. ದಲರಿ ತಂತು ಫಿಸಿಕಲ್ ಫಿಟ್ನೆಸ್ ದವೋ, ಆಮೇಲೆ ಶಾರೀರಿಕದ ಮಾನಸಿಕದವೋ ಸಾಮಾಜಿಕದವೋ ಮಸ್ತ್ ಕಡೆ ಸಿಗೈತೆ. ದರೆ ಆಧ್ಯಾತ್ಮಿಕ ಆರೋಗ್ಯ ಮೊಳಕ ಸನೆ ಆಧ್ಯಾತ್ಮಿಕ ಆರೋಗ್ಯ ಆಮೇಲೆ ಯೋಗ ನಿಮಿತ್ತ ಮೇಳ್ತಾ ತದಕ್ಕೂ ಯೋಗ ಕಸನೆ ಮೂಡಿಸಂಗ್ಲರಿ ಸಂಪೂರ್ಣ ಆರೋಗ್ಯ ಮೆಳಕ ಮುಂದಲರಿ ಮನುಷ್ಯಕ. ಯೋಗ ಚಿತ್ತ ವೃತ್ತಿ ನಿರೋಧ, ಆಮೇಲೆ ಮನಾಚೆಕ ನೆಗೆಟಿವಿಟಿ ದೂರ ಕೊರ್ಚೆಕ ಸಾಧನ ಯೋಗ ಮುಣ ಸಂಗೀತ.
0: ಹಂತಶ್ಚೇ ಪ್ರಮುಖ ಹಂತ ಕಂಚಿಪುರ.
1: ಹಾ, ಯೋಗ ಅಂತೂ ಸಾಮಾನ್ಯ ಅವನು ಜನರಲಿ ಪೂರ ಜನ ನಿಮ್ಗೆಲ್ಲರಿ ಅವ್ನು ಯೋಗ ಕರ್ತಾ, ದಿವಸ ಅರ್ಧ ಗಂಟೆ ಯೋಗ ಕರ್ತಾ, ಮುಕ್ಕಾಲ್ ಗಂಟೆ ಯೋಗ ಕರ್ತಾ ಮುಂಚೆ ಕೇವಲ ಆಸನ ಕೊರ್ಚಕ್ಕ ಪ್ರಾಣಾಯಾಮ ಕೊರ್ಚಕ್ಕ ಯೋಗ ಆಸನ ಮಣ್ಮಾಡ್ತತಿ, ಯೋಗ ಮಣ್ಮಾಡ್ತತಿ. ತಲರಿ ಯೋಗ ಮುಂಚೆ ತಂತು ಅಷ್ಟಾಂಗ ಯೋಗ ಮಾಡ್ತತಿ, ಆಟ ಅಂಗಸ್ತಂತು ಸ್ಟೆಪ್ಸ್ ಅಸತಿ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಮಣ ಹ್ಯಾ ಟೋಟಲಿ ಆತಕ ಆಟ ಸ್ಟೆಪ್ಸ್ ಟೋಟಲಿ ಕೋರ್ನು ಯೋಗ ಅವನು ಮುಣ್ತತಿ. ತಂತು ಅಮ್ಮಿ ಕಸನ ಚಗಡಿ ಇಂಪಾರ್ಟೆನ್ಸ್ ಇತ್ತತಿ ಮುಣ್ಸಂಗ್ಲ ರೀ ಖಾಲಿ ಆಸನ ಕೋರೋಕನಿ ಪ್ರಾಣಾಯಾಮ ಕೋರೋಕೆ ಮಾತ್ರ ಅತಿ ಮುಖ್ಯವೈ ಜಲರಿ ತಿತ್ತ ಮಾತ್ರ ಯೋಗನೇ. ತದಕ್ಕೂ ಯೋಗ ಮುಂಚಕ್ಕೆ ವಿಸ್ತಾರ ಸಮುದ್ರ.
0: ಯೋಗ ಅತ್ತ ಮನುಷ್ಯಕ ಆರೋಗ್ಯ ಜಾವನಶ್ಚಾಕ ಮುಖ್ಯ ಪಾತ್ರ ಜಾವನಸ್ ಕೃಷಿ ಹೇ ಮುಖ್ಯ ಜಾವನಸ್ತ ತುಮ್ಗೆಲ್ಲ ಅಭಿಪ್ರಾಯ ಕಸನೆ.
1: ಯೋಗ ಆಯಕ ಆರೋಗ್ಯಕ ಫಿಸಿಕಲ್ ಫಿಟ್ನೆಸ್ ಹಾಕ ಆಮೇಲೆ ಆಸನ ಖಂಡಿತ ಉಪಯೋಗ ದತ್ತ. ಆಮೇಲೆ ಯೋಗ ಅಂತಾನೆ ಕೆಲವು ಜಿಮ್ಕಿ ಎಕ್ಸಸೈಸ್ಕಿ ವಿಂಗಡ್ ಕತ್ತಲೆ ಅಂಕ ತೋಡಿ ಡಿಫರೆನ್ಸ್ ಅಸ್ತ ಕಸಲ ಮುಣ್ಸಂಗ್ಲ ರೀ ಯೋಗಕ್ಕೆದ್ದ ನಿಧಾನದ ನಿಧಾನವೇ ಪ್ರಧಾನ. ಅಂತೂ ಜೋರು ಜೋರು ಫಾಸ್ಟ್ ಕೊರ್ಚೆ ಮಸ್ತ್ ಕೈ ಶರೀರಕ್ಕೆ ದಂಡನ್ನು ಕೊರ್ಚೆ ಕೈ ಏನ ಜಲರಿ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನವ ಬೋಧಸ್ಯ ಯೋಗೋ ಭವತಿ ದುಃಖ. ಮುಣ್ಸಂಗ್ಲ ರೀ ಅಮ್ಮಿ ಹೇ ಆಸನ ಪ್ರಾಣಾಯಾಮ ಕೊರ್ಕ ಮುಣ್ದಲ್ಲರಿ ಯುಕ್ತ ದಲ್ಲೇ ಏಕ ಆಹಾರ ಮಾಡ ಸಂತುಲಿತ ಆಹಾರ ವಿಹಾರ ಕೊರ್ಕ ಮಸ್ತಕಾಯಿ ಕಷ್ಟು ಕೋರ್ನ ಹೆಪುರ ಆಸನ ಕೊರ್ಕಮಣ್ಣ. ಹಂಗೆಲೆ ಹಂಗೆಲೆ ಏಜ್ ಆಗಿ ಸಂಬಂಧವನು ಅಮ್ಮಿ ಬಯಲ್ಮನ್ ಶಾಖ ವಿಂಗಡ, ದಲ್ಮನ್ ಶಾಖ ವಿಂಗಡ, ಚೆರಡುವಾಕ ವಿಂಗಡ, ಏಜ್ ದಲ್ಲಂಕ ರೋಗಶೀಲಕ ವಿಂಗಡ, ಆರೋಗ್ಯಶೀಲ ವ್ಯಕ್ತಿಕ್ಕೆ ವಿಂಗಡ ತಶಿ ಅಮ್ಕ ಕಂಚ ಸಾಧ್ಯಸ್ಕಿ ತಸಲ್ ಮಾತ್ರ ಕೊರ್ಚಕ ಯೋಗಾಚಕ್ ಸ್ಪೆಷಾಲಿಟಿ. ತಂತು ಯುಕ್ತಾಹಾರ ವಿಹಾರಸ ಯುಕ್ತ ಚೇಷ್ಟಸ್ಯ ಕರ್ಮಸು ಅಮ್ಮಿ ಕೊರ್ಚೆ ಕಾಮ ಅಂತ ಅಮ್ಮಿಕೆ ಅಲರ್ಟ್ ಅಶ್ಯ ತಂತು ಕಸನೇಕ ಚೇಡುಣ್ ದಾಯನ ತಶಿ ಬ್ಯಾಲೆನ್ಸ್ ಕೋನ್ ಪುಳೋಚೆವರೆ ಅಮ್ಗೆ ಯೋಗಾಚಕ ಭಾವನೆಸ್ತ ಅನಿ ಯುಕ್ತ ಸ್ವಪ್ನವ ಬೋಧಿಸ ಲಾಯಕ್ ನೀದ್ ಕಡಕ ತಾಣೆ ಕರೆಕ್ಟ್ ನೀದ್ ಕಡಕ ಸಂತುಲಿತ ನಿದ್ರೆ ಮಾಡ್ತತಿ. ಧ್ಯಾನ ಅಂದ್ರೆ ತಕ್ಕ ಯೋಗಿದ ಚದಾಯನ ಅನಿ ಹೋದ ಮಳರಿ ತಾನೆ ಎಚ್ಚರಸ್ತಾನವರೆ ಕರೆಕ್ಟ್ ತಾನು ಎಚ್ಚರಸ್ಕ ಕಣವೆ ಅದಕ್ಕೂ ತಯಾರಿ ಅಶೀಲಕ್ಕ ಹಚ್ಚಿ ಯೋಗಿ ಉಣ್ಮಾಡ್ತತಿ. ತ್ಯಾ ಕೊರ್ಕ ಮಾಡ್ದಾರಿ ಆಮೇಲೆ ಫಿಸಿಕಲ್ ಫಿಟ್ನೆಸ್ ಮೆಂಟಲ್ ಫಿಟ್ನೆಸ್ ಮೇಂಟೈನ್ ಕೊರ್ಕದಲ್ಲೆ ಆಸನ ಪ್ರಾಣಾಯಾಮ ಆಮೇಲೆ ಆಮೇಲೆ ಏಜಾಗ ಸಂಬಂಧವನು ಆಮೇಲೆ ಆಮೇಲೆ ರೋಗಕ್ಕೆ ಸಂಬಂಧವನು ಆಮೇಲೆ ಆಮೇಲೆ ಶಕ್ತಿಗೆ ಅನುಸಾರದವನು ಕೊರ್ಚಕ್ಕ ಯೋಗ ಉಣ್ಮಾಡ್ತತಿ. ಛೇ ಅದಕ್ಕೂ ಹೇ ಖಂಡಿತ ಪೂರ್ವಜನಕ್ಕೆ ಉಪಯೋಗ ದತ್ತ.
0: ಯೋಗ ಕರ್ತ ಸಿಲಾಂಕ ಏಕಾಗ್ರತ ಅನಿ ಸ್ಮರಣ ಶಕ್ತಿ ಚಡ್ ಜತ್ತ ಮಂಟತಿ ಹೇವೈವ
1: ಖಂಡಿತ ಕಸಲ ಮುಣ್ಸಂಗ್ಲ ರೀ ಯೋಗ ಅಂತೂ ಆಮೇಲೆ ಸಾಮಾನ್ಯ ಹಠ ಯೋಗ ಮಣ್ಮಂತತಿ ಅನಿ ರಾಜಯೋಗ ಮಣ್ತತಿ. ಹಠ ಯೋಗ ಮುಣ್ಸಂಗ್ಲ ರೀ ಶರೀರಕ ತೊಡೆ ತೆಂಚ ಆಸನ ಪ್ರಾಣಾಯಾಮ ಕೋರ್ನು ಷಟ್ಕ್ರಿಯ ಮುಣ್ಸಂಗ್ಲ ರೀ ಶುದ್ಧಿ ಕೋರ್ನು ಶರೀರ ಶುದ್ಧಿ ಕೋರ್ನು ಶರೀರ ಸೂರ್ಯ ಹಗುರ್ ಕೋರ್ನ ಯೋಗ ಹಗುರ್ ಕೆಲ್ಲಿ ಕೂಡಲೆ ತ ಮನುಷ್ಯ ಕಂಚಕ್ಕೆ ಏಕ ಒಗ್ಗಿಕೊಳ್ಳೋದು ಮಾಡ್ತಾವ ಕಂಚಕ್ಕೆ ಫಿಟ್ ದತ್ತ ಕಂಚಕ್ಕೆ ಕಷ್ಟ ಇಲ್ಲ ರೀ ದುಃಖ ಇಲ್ಲ ರೀ ರೋಗ ಇಲ್ಲ ರೀ ಪೂರಕ ಫಿಟ್ನೆಸ್ ಮೇಳ್ತಕ್ಕ ತ್ಯಾ ಕರ್ತಚಿ ತಾಣೆ ಫಿಸಿಕಲ್ ಫಿಟ್ನೆಸ್ ಮೆಳ್ತಚಿ ಪ್ರಾಣಾಯಾಮ ಕರ್ತತ ಅಮ್ಮಿ ಆಸನ ಕೆಲ ನಂತರ ಪ್ರಾಣಾಯಾಮ ಕರ್ತತಿ. ಆಸನ ಮೊಳಕನೆ ಸ್ಥಿರಂ ಸುಖಂ ಆಸನಂ ಅಮ್ಮಿ ಕಂಚೆಕ್ ಶರೀರಾಚೆ ಭಂಗಿ ಕರ್ತಾನ ಫಿಸಿಕಲ್ ಪೋಸ್ಚರ್ ಕರ್ತಾನ ಅಮ್ಗೆ ತಂತೆಯಕ ಸೂಕ್ ಮೆಳಕ ವಿನಃ ತ್ಯ ಕಂಚೆ ಕರ್ತಸ್ತಾನ ಜೋರು ದುಃಖ ದತ್ತ ದುಃಖ ಮುಣ್ಸಂಗ್ಲ ರೀ ತಕ್ಕ ಮಸ್ತ್ ಆಸನ ಮಣ್ಮಣತಿ ತಕ್ಕ ತಂತು ಬ್ಯಾಲೆನ್ಸ್ ಮೆಳ್ತಚಿ ಯೋಗಾಸನ ಆಸನ ಕರ್ತ ಬ್ಯಾಲೆನ್ಸ್ ಮೆಳ್ಕೊಳ್ಳೆ ತಾಣ ಮಗಿ ಪ್ರಾಣಾಯಾಮ ಕೊರ್ಚೆ ಆಸನ ಕರ್ತಾನ ಆಮೇಲೆ ಹೃದಯ ಬಡಿತಾನಿ ಶ್ವಾಸ ಬ್ರೀದಿಂಗ್ ರೇಟ್ ಜೋರ್ ದತ್ತವತ್ತ ತ್ಯಾ ಕಂಟ್ರೋಲ್ ಕಚ್ಕತ್ತಿ.

0: ರಮ್ಮಿ ನಂಕ ಮುಖಾಂತರ ಪ್ರಾಣಾಯಾಮ ಕರ್ತತಿ. ಪ್ರಾಣಾಯಾಮ ಕರ್ತ ಹಚ್ಚಿ ಬ್ರೀದಿಂಗ್ ಕಂಟ್ರೋಲ್ ಕರ್ತ ಹಚ್ಚಿ ಆಮೇಲೆ ಶಕ್ತಿ ವೃದ್ಧಿ ಕೊರ್ಚ ಶಕ್ತಿ ಕೆದ್ನೈ ಡಾರ್ಮೆಂಟ್ ಎನರ್ಜಿ ಮಳೆ ಆಮೇಲೆ ಬಿತ್ತರಿ ಸುಪ್ತದವನಶಲ್ ಶಕ್ತಿಕ ಉತ್ತೇಜನ ಕೊನ ಬಾಯರ್ ಕಡ್ಚಕ್ಕ ಅಮ್ಮಿ ಆಸನ ಪ್ರಾಣಾಯಾಮ ಕಲರಿ ಭಾರಿ ಹೆಲ್ಪ್ ದತ್ತ.
1: ಹಾಂ, ತಶ ತುಮಿ ಮಳೆ ಲೆಚ್ಚಿ ಪ್ರಾಣಾಯಾಮ ಮುನ್ ಸಂಗುನ್ ಪ್ರಾಣಾಯಾಮ ಮಳಾರಿ ಕಸನೆ ಅನಿ ಜನಾಂಕ ಹಜ್ಜ ನಿಮಿತ್ತ ಕಸನ್ ಲಾಭಸ್ ಅನಿ ಹಜ್ಜ ಪ್ರಕಾರ ಕಂಚಿಪುರೆ.
0: ಓಕೆ, ಪ್ರಾಣಾಯಾಮ ಮುನ್ ಸಂಗ್ಲೇ ಇಟ್ಸ್ ಅ ಪರ್ಟಿಕ್ಯುಲರ್ ಎಕ್ಸಸೈಸ್ ಅಮ್ಮಿ ಈ ಆಸನ ಕರ್ತಾನ ಶರೀರ ಕೈಕ ವ್ಯಾಯಾಮ ಮೇಳ್ತ ದಲರಿ ಅಮ್ಗೆ ಶರೀರ ವ್ಯಾಯಾಮ ಕರ್ತಾನ ಕಿತ್ಲೆ ಎನರ್ಜಿ ದೋಕಿತ ಎನರ್ಜಿ ಖಾಲಿ ಫುಡ್ ನಿಮಿತ್ ಮಾತ್ರ ಆಹಾರ ನಿಮಿತ್ ಮಾತ್ರ ಮೇಳ್ಚನೆ ಅಮ್ಮಿಗೆ ವಿಷಯ ವಾರಿ ಕಂಚಸ್ ಆಕ್ಸಿಜನ್ ನಾವು ಪ್ರಾಣವಾಯು ಕಂಚೆ ತಜ್ಜ ನಿಮಿತ್ತ ಆಮೇಲೆ 90% ಶರೀರ ಶಕ್ತಿ ಮಳಚೆ ತಜ್ಜ ನಿಮಿತ್ತ ತ ಪ್ರಾಣಾಯಾಮ ಮೋಣಸಂಗ್ಲಾರಿ ಯಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸ ಇವ್ರಿಗೆ ತಿರುವಿಚ್ಛೇದ ಪ್ರಾಣಾಯಾಮ ಪುರಾಜನ ಉಸಿರಾಡ್ಗೆತ್ತೈತಿ ದಲರಿ ಆಮೇಲೆ ಋಷಿಮಿ ನೀನೇಕೆ ವ್ಯವಸ್ಥಿತ ರೀತಿರಿ ಏಕ್ ದಿವಸ ಕಿತ್ಲೇ ಇವಳು ಎಸಿ ಏಕ್ ಬ್ರೀದಿಂಗ್ ಕರಿ ಆಮೇಲೆ ಶರೀರ ಅಂತೂ ಎಡ ಆಯ್ನಿ ಬಲ ನಾಡಿ ಕೆಶಾಸ್ಕಿ ನಂಕ ಅದಕ್ಕೂ ನಮ್ಮಿ ನಂಕ ಚೇಕ ನೋಸ್ಟ್ರಿಲ್ ನಾಸ ಮೂಲಾಸ್ಕಿ ತಜ್ಜ ಮುಖಾಂತರ ನಮಗೆ ಹೆಚ್ಚೆ ಕಂಚ ವಾರಿ ಕಂಚಸ ಪ್ರಾಣವಾಯು ಕಂಚಸ ತ ಖಂಡಿತ ಮೇಲೆ ಏಕ ಶರೀರಕ್ಕೆ ಶಕ್ತಿ ಮನಕ್ಕೆ ಶಕ್ತಿ ತ ಉದಾಹರಣೆಕ ಏಕ ಒಳ್ಳೆ ಘರ ಅಂತೂ ಏಕ ಓದ್ಕ ಟ್ಯಾಂಕ್ ಅಸ್ತ ಮೂಳ ಅಂತೂ ಸಂಪು ಮಣ್ ಮಾಡ್ತತಿ ತಕ್ಕೇಕ ಮೆಷಿನ್ ಗಾಲ್ನು ಅಮ್ಮಿ ಮೋಟ್ರ್ ಗಾಲ್ನು ಘರ ವೈರಸ್ಲ ಟ್ಯಾಂಕ್ ಹಾಕ ಕನೆಕ್ಟ್ ಕರ್ತತಿ ಉದ್ದ ಕಾಲ್ದಲ್ಲಿ ತದ್ನ ಮೋಟ್ರ್ ಆನ್ ಕೋರ್ನು ಸಂಪಾದಕ್ಕೂ ಉದ್ದ ಟ್ಯಾಂಕ ವೈರ್ ಹೊಡ್ತತಿ ತ್ಯಾಮೇಲೆ ಘರಕ್ಕೆ ಪೂರ ರೂಮ್ ಹಾಕ ಯೂಸ್ ಅತ್ತ ತಶಿಂಚಿ ಆಮೇಲೆ ಹಂಗಂತೂ ಏಕ್ ಪ್ರಾಣಾಯಾಮ ಕೆಲ್ಲಿ ಕೂಡ್ಲ ಮಸ್ತಿಷ್ಕಕ್ಕೆ ಶಕ್ತಿ ವೃದ್ಧಿ ಇದ್ದವನು ಸಗಳೇ ಶರೀರ ಚ ಅವಯವ ಕಂಟ್ರೋಲ್ ಕೊಡ್ಚೆ ಮಸ್ತಿಷ್ಕ ಕೆದ್ನ ಸುದೃಢದವನಸ್ಕಿ ಪ್ರತ್ಯೇಕ ಆರೋಗ್ಯ ಮನುಷ್ಯ ಹೆಲ್ಪ್ ದತ್ತ ನಿಮಿತ್ತ.
1: ಅಂತೂ ಕಂಚಿಪುರ ಪ್ರಕಾರ
0: ಪ್ರಾಣಾಯಾಮ ಅಂತೂ ಹಲವು ವಿಂಗಡ್ ವಿಂಗಡ್ ವಿಧಾಸ ತಂತು ಆಮೇಲೆ ಬ್ರೀದಿನ್ ನಾನು ಬ್ರೀದ್ ಔಟ್ ಮಾಡಿ ಪೂರಕ ಆಯ್ನ ರೇಚಕ ಮುಂಚೆ ಧೋನಿ ವಿಧಾನ ಭಾಳ ಮುಖ್ಯ ಭಾರಿ ಮುಖ್ಯ ಅನಿ ಅಮ್ಮಿ ಲಾಕ್ ಕರ್ತದೆ ಅಮ್ಮಿ ಬ್ರೀದ್ ಇನ್ ಕೋರ್ನು ಅಂತರ್ ಕುಂಭಕ ಅನಿ ಬಾಹ್ಯ ಕುಂಭಕ ಮನು ಬ್ರೀದಿಂಗ್ ಕರ್ತಿದ್ದ ಅಲ್ಲ ಸಾಮಾನ್ಯದವನು. ಪ್ರಾಣಾಯಾಮ ಅಂತೂ ಭಸ್ತ್ರಿಕಾ ಪ್ರಾಣಾಯಾಮ ಕಪಾಲ್ಭಾತಿ ಪ್ರಾಣಾಯಾಮ ಬಾಹ್ಯ ಪ್ರಾಣಾಯಾಮ ಉಜ್ಜಾಯಿ ಪ್ರಾಣಾಯಾಮ ಅನುಲೋಮಿಲಂ ಬ್ರಾಹ್ಮರಿ ಉದ್ಗೀತ್ ಪ್ರಣವಾಧ್ಯಾನ ಹೀಗೆ ಯಶಿಂಚಿ ಮಸ್ತು ನಮೂನೆ ಪ್ರಾಣಾಯಾಮ ಸ ಏಕೇಕ ಏಕೇಕ ಪ್ರಾಣಾಯಾಮಕ್ಕೆ ಏಕೇಕ ರೀತಿ ತ ಕೊರ್ಚೆ ತಜ್ಜಿ ವಿಧಾನ ವಿಂಗಡ ತ ಕಿತ್ಲು ವೇಳೆ ಕೆಲ್ಲ ಲಾಯ್ಕ ಕೆಲ್ ನಿಮಿತ್ತ ಕಸನ್ ಲಾಭ ದತ್ತ ತಪ್ಪು ವಿಧಾನ ಕೆಲ ಕಸನ್ ದತ್ತ ತಶ್ ಪೂರ ಮತ್ತೆ ತಜ್ಜಿ ನಿಮಿತ್ತ ಲಾಭ ಕಸನೆ ಹ್ಯಾ ಕೋಣ ಕೋರೇತ ಕೋಣ ಕೋರನ ಜಮುಣೆಕ ಯೋಗ್ಯ ಯೋಗ ಶಿಕ್ಷಕ ಮುಖಾಂತರ ಶಿಕ್ಲಾರಿ ಖಂಡಿತ ವ್ಯಕ್ತಿಕ ಭಾರಿ ಏಕ ಲಾಭ ದತ್ತ ಹೇ ಅಮ್ಕ ಅತ್ತಚ್ಚ ಜಗತ್ತಾಕ ಏಕ ನೌ ಜನರೇಷನಕ್ಕೆ ಭಾರಿ ಅಗತ್ಯ ಸಗಳೆ ವರ್ಲ್ಡಕ್ಕೆ ಅಗತ್ಯ ಸದಕ್ಕೂ ಹ್ಯಾ ಪ್ರಾಣಾಯಾಮನೆ ಆಸನ ಯೋಗಾಚಕ ಪ್ರಮುಖ ಅಂಗ ಆ ಸಾಮಾನ್ಯ ಜನಕ್ಕೆ ಕಟ್ರಾಕ್ಷನ ಶೈಲಿ ಸಾಧನ ತದಕ್ಕೂ ಪ್ರತ್ಯೇಕ ಹ್ಯಾಂಗ ಕೆಲರಿ ಖಂಡಿತ ಲಾಭ ದತ್ತ
1: ಅಥ ಪ್ರಾಣಾಯಾಮ ಕೊರ್ಚದಕ್ಕೂ ಕಸಪುರ ಲಾಭಸ ಜನಾಂಕ.
0: ಹಾ, ಪ್ರಾಣಾಯಾಮ ಕೆಲ ನಿಮಿತ್ತ ಉದಾಹರಣೆಕ ಅತ್ಯಕ ಮಳ್ಳ ಕಪಾಲ ಬಾತಿ ಮಣಕ್ ಪ್ರಾಣಾಯಾಮ ಸಂಗ್ಲ ಕಪಾಲ ಮೋಣಸಂಗ್ಲ ರೀ ಆಮೇಲೆ ನೀಡಲ್ಲ ಬಾತಿ ಮೋಣಸಂಗ್ಲಿ ಶೈನಿಂಗ್ ಮಳೆ ರೀ ಕಪಾಲ ಬಾತಿ ಪ್ರಾಣಾಯಾಮ ಅಂತ ಕಸನ್ ಕರ್ತ ಮೋಣಸಂಗ್ಲ ರೀ ಅಮ್ಮಿ ಫೋರ್ಸ್ಫುಲಿ ಆಮೇಲೆ ಶ್ವಾಸಕೋಶದಕ್ಕೂ ಆಮೇಲೆ ಶರೀರಕ್ಕೆ ಬಾಹ್ಯರೋಚಕಾಶಲ್ಲಿ ವಾರಸ್ನೋ ತ ಲಂಗ್ಸ ಮುಖಾಂತರ ಜೋರ್ದನ್ನು ಫೋರ್ಸ್ಫುಲಿ ಬಾಹ್ಯ ಲೆಕ್ಕೋಚ ಏಕ್ ಸೆಕೆಂಡಕ್ಕೆ ಏಕ್ ಲೆಕ್ಕವರೇನ್ ತದ್ನ ಶ್ವಾಸಕೋಶ ಶಕ್ತಿವರೆ ವೃದ್ಧಿ ದತ್ತ ಅನಿ ಆಮೇಲೆ ಅಂಗಾಚಿ ಬಿತ್ತರೆ ಹೆಚ್ಚು ಆಕ್ಸಿಜನ್ ವರೆ ಕ್ಲೀನ್ ಅವನು ವಾಪಸ್ ಎತ್ತ ತದ್ನ ಆಟೋಮೆಟಿಕಲಿ ನಾಡಿಯವರೆ ಶುದ್ಧಿ ದತ್ತ ಅನಿ ತಕ್ಕ ಮಸ್ತು ನಮೂನೆ ಡೈಜೆಸ್ಟಿವ್ ಸಿಸ್ಟಮ್ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಸಂಸ್ಥಾನ ಮಾಡ್ತಾಮಿ ಜೀರ್ಣವಹ ಸಂಸ್ಥಾನ ಶ್ವಸನವಹ ಸಂಸ್ಥಾನ ಮೂತ್ರವಹ ಸಂಸ್ಥಾನ ಪ್ರತ್ಯೇಕ ಮಸ್ಕ್ಯುಲರ್ ಸಿಸ್ಟಮ್ ಆಮೇಲೆ ರೀ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ನರ್ವಸ್ ಸಿಸ್ಟಮ್ ತಂಜ ಪೂರ ಸಿಸ್ಟಮ್ ಅಕಸಂದತ್ ಮಾಡ್ಸಂಗ್ಲ ರೀ ಏಕ್ ಎನರ್ಜಿ ಮೇಳ್ತ ಎನರ್ಜಿ ಸ್ಟೋರ್ ದತ್ತ ತದ್ನ ತಗಲೆ ಎಕ್ಸಿಸ್ಟಿಂಗ್ ಡಿಸೀಸ್ ಫಾರ್ ಎಕ್ಸಾಂಪಲ್ ಏಕ್ಲೆಕ್ ಅಸ್ತಮಾಸ ಮಸ್ತ್ ಸಮಯದಕ್ಕೂ ಬ್ರೀದಿಂಗ್ ಕರ್ತಾನ ತಕ್ಕ ಕುಯಿ ಕುಯಿ ಶಬ್ದೆತ್ತ ತದ್ನ ಕಸಂದತ್ತ ಮಾಡ್ಸಂಗ್ಲ ಶ್ವಾಸಕೋಶ ಚ ಶಕ್ತಿ ಊಂದವನಸ್ತ ತಾನ್ ಕಪಾಲ ಬಾತಿ ತಂತು ಕರ್ತಾನೆ ಎಷ್ಟು ಶಬ್ದೆತ್ತ ಎಷ್ಟು ಶಬ್ದೆತ್ತ ಮಳೆ ಏಕ್ ಸೆಕೆಂಡಕ್ಕ ಏಕ್ ಒಳ ತಿಶಿಚಿ ಸಗಳೇ ಶ್ವಾಸಕೋಶ ತಾಣೆ ಕಂಪ್ರೆಸ್ ಕೋನು ಶಕ್ತಿದಾಯಕದವನು ವಾರಿ ಬಾಹಿರ್ಗಲ್ ಕೂಡ ಕಸಂದತ್ತ ತಜ್ ಇಲಾಸ್ಟ್ರಿಸಿಟಿ ಇಂಪ್ರೂವ್ ದತ್ತ ಶ್ವಾಸಕೋಶ ಚ ಫೈಬರ್ಸ್ ಸ್ಟ್ರಾಂಗ್ ದತ್ತ ತದ್ನ ತಾಣ್ ತಿಸ್ಲೇ ತಾಣೆ ಪ್ರಾಣವಾಯು ಬಿತ್ತರ್ಗೆತ್ತನ ಶರೀರಾಚ ಪ್ರತ್ಯೇಕ ಅಂಗಾಂಗಕ್ಕೆ ಕಂಚೆ ಅಗತ್ಯ ಸಿಕ್ಕಿ ಪ್ರಾಣವಾಯು ಐದು ನಮೂನೆ ವಾತ ಸಮಯ ಪ್ರಾಣ ಉದಾನ ವ್ಯಾನ ಅಪಾನ ಸಮಾನ ತ ಪೂರ ಶುದ್ಧೀಕರಣದವನು ಪ್ರಾಣಾಯಾಮ ನಿಮಿತ್ತ ಮಸ್ತ್ ಸಮಯದಕ್ಕೂ ನಶೀಲ ರೋಗ ಕ್ರಾನಿಕ್ ಡಿಸಾರ್ಡರ್ಸ್ ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್, ಕೊಲೆಸ್ಟ್ರಾಲೋ, ಒಬೆಸಿಟಿ, ವೀಕ್ನೆಸ್, ಟಯರ್ಡ್ನೆಸ್, ಸುಸ್ತವಚ, ಅನಿದ್ರೆ, ಟೆನ್ಷನ್, ಆಂಗ್ಸೈಟಿ, ಡಿಪ್ರೆಷನ್, ಕಾನ್ಸ್ಟಿಪೇಷನ್, ಮಲಬದ್ಧತೆ, ಪೈಲ್ಸಿಕಿ, ಕಂಚ ಸಮಸ್ಯೆ ಅಸ್ಲರ್ವರೆ ತಕ್ಕ ಚೇರ್ದವಚ ಸೋಣತೆ ವಾಪಸ್ ಕರೆಕ್ಟ್ ತನ್ನ ನಿಯಮಿತ ಆಹಾರ ವಿಹಾರ ಕೋರ್ನ ಪ್ರಾಣಾಯಾಮ ಆಸನ ಕೆಲ ಮುಂದಲೇ ತಕ್ಕ ಖಂಡಿತ ಅವ್ನು 100 ನೇ 200% ತಕ್ಕ ನಾರ್ ಖಂಡಿತ ಸಮಸ್ಯೆ

0: ತನ್ನ ಕೆಲವೇ ಮಂಡಲ ರೀ ಊನ್ ದತ್ತು ಮುಂಚೆ ಗ್ಯಾರಂಟಿ.
1: ಅತ್ತ ಯೋಗ ಅನಿ ಆಯುರ್ವೇದಾಗ ಕಸನೇಕ ಸಂಬಂಧ ಸ
0: ಅವಿನಾಭಾವ ಸಂಬಂಧ ಸ ಕಸಲ ಮುಂಚಂಗ್ಲ ರೀ ದೊನ್ನಿಚೇ ಉದ್ದೇಶ ಎಕ್ಕುಚಿ ಆಯುರ್ವೇದ ಅಂತ ಉದ್ದೇಶ ಕಸನೇ ಮಣ್ಣ ನಿಮ್ಗೆ ರೀ ಆಯುರ್ವೇದ ಸಂಕ್ತಾತಿ ಹಿತಾಹಿತಂ ಸುಖಂ ದುಃಖಂ ಮಾಯಸ್ಸಸ್ಯ ಹಿತಾಹಿತಂ ಮಾನಂ ಚ ತಚ್ಚೇತ್ರೋಕ್ತ ಆಯುರ್ವೇದ ಸೌಚ್ಯತೆ ನಮ್ಗೆ ಕಂಚಿನಿಮಿತ ಹಿತ ದತ್ತ ಕಂಚಿನಿಮಿತ ಅಹಿತ ದತ್ತ ಕಂಚಿನಿಮಿತ ಸುಖ ಮೇಳ್ತಾ ಕಂಚಿನಿಮಿತ ದುಃಖ ಮೇಳ್ತಾ ಕಂಚಿನಿಮಿತ ಆಯುಸ್ಸು ವೃದ್ಧಿ ದತ್ತ ಕಂಚಿನಿಮಿತ ಆಯುಸ್ಸು ಕ್ಷೀಣ ದತ್ತ ಅನ್ನೋ ಅಂಕ ಜ್ಞಾನಗೆ ಯೋಚೆ ಆಯುರ್ವೇದ ಮಾಡ್ತದೆ. ಯೋಗ ಅಂತೂ ತೋಚಿಂಚಿ ಯೋಗ ಚಿತ್ತವೃತ್ತಿ ನಿರೋಧ ಯೋಗ ಮಾಡ್ಸಂಗ್ಲೆ ಮನಸ್ಸಿನ ಋಣಾತ್ಮಕ ಅಂಶಕ್ಕೆ ಸಂತ ದೂರ ಕೊರ್ಚೆ ಮಾಡಿ ತಕ್ಕ ಪೂರಕ ಉದ್ದೇಶಕ್ಕೆ ಮಾಡ ಟೋಟಲ್ ಹೆಲ್ತ್ ದವ ಕಾಮಕ ಮಾಡ್ತೀವಿ. ಅದಕ್ಕೂ ಯೋಗ ಆ್ಯಂಡ್ ಆಯುರ್ವೇದ ಏಕ ಎಕ್ಕಚಿ ಎಕ್ಕಚಿ ರೀತಿ ಚೇಕ ಸಿಸ್ಟಮ್ಸ್ ಅದಕ್ಕೂ ಆಯುರ್ವೇದ ಅಂತ ಆಮೇಲೆ ಆಹಾರ ವಿಹಾರ ಔಷಧ ಭಾರಿ ಇಂಪಾರ್ಟೆನ್ಸ್ ಇರ್ತತಿ. ಅಂತು ಶರೀರಕ್ಕೆ ಮನಕ ಶರೀರಕ್ಕೆ ರೋಗ ಏನತಿ ಕಸಂದವ ಕಾಮಿಸಕ ಯೋಗ ಕರ್ತ ರೋಗ ಆಯಿಲ್ ಮಗಿರಕ ಶೀತ ಕಂಟ್ರೋಲ್ ಕೊರ್ಕ ಮುಂಚೆ ಆಯುರ್ವೇದ ಚೇಡ್ ಇಂಪಾರ್ಟೆನ್ಸ್ ದಿತ್ತ
1: ಅಮ್ಮಿ ಯೋಗ ಅನಿ ಆಯುರ್ವೇದ ಉಲ್ಲೇತ ಸತಿ ತಶಿ ಹ್ಯಾ ದೋನಿ ಒಟ್ಟು ಕೋರ್ನು ಅತ್ತಮ್ಗೆಲ್ಲ ದಿನನಿತ್ಯ ಅಂತೂ ಏಕೆ ಕ್ಲಾಂಕೆ ಕೊಕ್ ನಮ್ಮನೆ ಏಕ ರೋಗಕ್ಕೆ ಏಕೋಕ್ ನಮ್ಮನೆ ದೂಕ್ಯಸ್ತ ಅಮಿತ ಕೃಷಿ ದೂರ್ ಕೊರೆತ ಅತ್ ಕೆಲವು ಜನ ಪಟ್ಟಿ ದೂಕ್ಯಸ್ತ ತಶಿ ಮನೆ ಮದ್ದು ಘ್ಯೋನು ಅನಿ ಯೋಗ ಕರ್ತ ಕೃಷಿ ತನ್ನಿಗೆ ಗೂಣು ಕೊರೆಯತ
0: ಬಾರ್ಲಾಕ್ ಪ್ರಶ್ನೆ ಹ್ಯಾ ಕಸಲೆ ಮಾಡ್ಸಂಗ್ಲ ರೀ ಕಸ ಪಟ್ಟಿದ್ದಕ್ಕಿನಂತ ಮುನಿಸ್ಕೊಂಡಿನ ಸಣ್ಣ ಚಿರಡುವ ನಿಮ್ಗೆ ರೀ ಯಂಗ್ ಏಜ್ ಚಕ್ ನಿಮ್ಗೆ ರೀ ಓಲ್ಡ್ ಏಜ್ ಚಕ್ ನಿಮ್ಗೆ ರೀ ಬಯಲ್ಮೇಶ ನಿಮ್ಗೆ ಕೋಣ ನಿಮ್ಗೆ ರೀ ಪಟ್ಟಿದ್ದಕ್ಕಿನಂತಿಲ್ ಕೊಣಿನ ಅಂತಿ ತಜ್ಜೆ ತೀವ್ರತೆ ಕೆಲವು ಜನ ಕಸನ ಇಷ್ಟು ಕಷ್ಟ ಭಕ್ತಾತಿ ಮಾತ್ರ ಗೇವನ್ಗನ್ ಪೂರ್ದತ್ತ ನಲ್ಲ ರೀ ತುಂಬ ನಿಮ್ಗೆ ಪ್ರಶ್ನೆ ಕಸನ ಮಾಡ್ಸಂಗ್ಲ ಖಾಲಿ ಯೋಗಾಸನ ತಾನೆ ಆಯುರ್ವೇದ ಅಂತ ಹ್ಯಾಂಗ ಗೂಣು ಕೊರೋ ದತ್ವ ಮಾಡ್ಸಂಗ್ಲ ರೀ ಖಂಡಿತಕ್ಕೆ ಯೋಗಾಸನ ಪ್ರಾಣಾಯಾಮಚೆಕ್ ಲಾಯಕ ವಿಷಯ ಕಸಲ್ ಯಾಕೆ ಮಾಡ್ಸಂಗ್ಲ ರೀ ಪಟ್ಟಿದ್ದಕ್ಕೆ ಶಿಲಕ ಸ್ಪೈನಲ್ ಕಾರ್ಡ್ ಆಮೇಲೆ ಮೇರುದಂಡ ಕಸನ ಮಾಡ್ತಾ ತಕ್ಕ ಇಂಜುರಿ ದಾವನ್ಕಿ ಕಿ ಪೊಳ್ಳಲ್ ನಿಮಿತ್ತಿ ಕೆಲವು ಜನಕ್ಕೆ ವಿವಿಧ ಆಹಾರ ವಿಹಾರ ನಿಮಿತ್ತ ಪಟ್ಟಿ ನರ ವೆರಿ ಸೂಕ್ಷ್ಮ ಆಮೇಲೆ ರಚನೆ ಸ್ಪೈನಲ್ ಕಾರ್ಡ್ ಮುಂಚೆ ತಜ್ಜ ಸೈಡ್ ಅದಕ್ಕೂ ನೀವು ನರಕ ಕಂಪ್ರೆಷನ್ ದಲ್ಲ ರೀ ಮಳೆ ಒತ್ತಡ ಚಡ್ದು ನಿರ್ವಹಣೆ ಭಯಂಕರ ಒತ್ತಡ ಮಳೆ ರೀ ಕೆಲವು ಜನ ವೀಕ್ ಆಸನು ಸಪೂರ್ದವನು ದಿಗ ಶಿಲಂಕ ಲೋ ಬ್ಯಾಕ್ ಕಾಮನ್ ಅಸ್ತ ಕೆಲವು ಜನ ತುರು ಆಸನು ಶಾರ್ಟ್ ಶಿಲಂಕ ಗಳೆ ದೂಕಿ ಸಾಮಾನ್ಯ ದವನಸ್ತ ಅಂಕ ದೊಗ್ಗಂಕೆ ಕಸನ ಮಾಡಿಸ್ಕೊಳ್ಳ ಫಾರ್ವರ್ಡ್ ಬೆಂಡಿಂಗ್ ಕೊರೋ ನಿಜ ಎದುರು ಬಗ್ಗುವಂಥ ಆಸನಗಳು ಮಾಡ್ತಾರಲ್ಲ ತ್ಯಾಪುರ ಕೊರು ನಿಜ ತನ್ನಿ ಮಕ್ಷಿ ಬೆಂಡ್ ಕೊರ್ಚ ಆಸನ ಮಾತ್ರ ಕೆಲವು ಸುಲಾಬೇರಿ ಯೋಗ್ಯ ಯೋಗ ಶಿಕ್ಷಕಲ್ ಮುಖಾಂತರ ಶಿಕ್ಕ ಉದಾಹರಣೆಗೆ ಮಕರಾಸನ ಮರ್ಕಟಾಸನ ಭುಜಂಗಾಸನ ಶಲಭಾಸನ ಸೇತು ಬಂಧಾಸನ ಕಂದರಾಸನ ತಸಲ್ಪುರ ಬ್ಯಾಕ್ವರ್ಡ್ ಬೆಂಡಿಂಗ್ ಅಶಿಲ್ಲ ಆಸನ ಕರ್ತಚಿ ತಾನೆ ಆಯುರ್ವೇದ ಅಂತೂ ಕೆಲವು ಆಹಾರ ಭಾರಿ ಕಸಲ ಮಾಡಿಸಲ್ಲ ಕೆದ್ನಕೈ ಪಟ್ಟಿದ್ದು ಕಶೀಲಕ ಮಲಬದ್ಧತೆ ಅಶನಜ ಮಲಬದ್ಧತೆ ಶೀಲಕ್ಕೆ ತಕ್ಕ ಪಟ್ಟಿದ್ದು ಗೂಂಡವ ಚಕಸೋಣ ತದಕ್ಕೂ ಆಯುರ್ವೇದ ಅಂತೂ ಕಸನ ಲಘು ವಿರೇಚನ ದಿತ್ತಚೆ ಲಘು ವಿರೇಚನ ಮಾಡಿಸಂಗ್ಲ ರೀ ಚಿಕೇಚೆ ಲೂಸ್ ಮೋಷನ್ ದಲ್ಲೇ ಮಣಿಕೇಚೆ ಫಾರ್ ಎಕ್ಸಾಂಪಲ್ ಏಕ ಲೋಳೆ ಸರ ಅಲೆವೆರಾಚೆ ಜ್ಯೂಸ್ ಕೊರ್ ಪೀಚ್ಕಿ ನಿಂದ ರೀ ಕಸನ ಮಾಡಿಸಂಗ್ಲ ರೀ ಪಾಟ್ ಕೆದ್ನೆ ಸುಲಾಭದ ಅಂತಕ್ಕ ಕಂಚೆ ಕಾಲ್ದತ್ಗೆ ಉತ್ಕ ಅಂಶ ಉಂಡ ದಶಿ ಆಮೇಲೆ ಪಟ್ಟಿ ಮತ್ತೆ ಡಿಸ್ಕ್ ಉಣಸ್ತ ಡಿಸ್ಕ್ ಕೆದ್ನೆ ಕಸಮ ಡ್ರೈದಲ್ಲಿ ಕೂಡ ತಜ್ಜೆ ಸಮಸ್ಯೆ ಸುರಿದತ್ತ ಹಂಗಂತ ಉತ್ಕ ಅಂಶ ಉಂಡಲ್ಲಿ ಕೂಡ ಡಿಸ್ಕ್ ಡ್ರೈದತ್ತ ಮಗಿರಿ ಡಿಹೈಡ್ರೇಟ್ ದತ್ತ ತಕ್ಕ ರೀಹೈಡ್ರೇಟ್ ಕೊಚ್ಚ ಮಳಿ ವಾಪಸ್ ತಕ್ಕ ಉತ್ಕ ಅಂಶ ಬರ್ಚ ಅಮ್ಮಿ ಪೀಲ್ ನಿಮಿತ್ಕಿ ಕೆಲವು ಆಸನ ಕೆಲ ನಿಮಿತ್ಕಿ ತ ವಾಪಸ್ ಓಪಚರ್ ಪೊಸಿಷನ್ ರೋಚನ್ ಬಸ್ತ ತದಕ್ಕೂ ಪಟ್ಟಿ ದೂಕಶೀಲಕ್ಕ ಕೆದ್ನೆ ಅಂಶ ಕೌಚನಜ್ಜ ತಾಣೆ ಕೆದ್ನೆ ಈ ಶುಡ್ ಅವಾಯ್ಡ್ ಎನಿ ಸೋರ್ ಥಿಂಗ್ಸ್ ತಾಣೆ ಮಸ್ತ್ ಅಂಶ ಕೆಲ್ ಕೂಡಲೇ ತಕ್ಕ ಪಟ್ಟಿ ದೂಕೈ ಗೂಂಡೋಜ್ ಐಕನ ತೆ ಭಾರಿ ಇಂಪಾರ್ಟೆಂಟ್ ಅನ್ನಿ ಮಲಬದ್ಧತೆ ಕಶನಜ್ಜ ರಾತ್ರಿ ತಾಣೆ ಕೆದ್ನೆ ಈಗ ವೆಜಿಟೇರಿಯನ್ ಸ್ವಯಂ ಮಂಡಲ ರೀ ಏಕ್ ಲಾಟ್ ದೂದ್ ಮಳೆ ದೂದ್ ಪಿಲ್ಲರ್ ಕಸಂದತ್ತ ಮುಣಸತಕ್ಕ ಲಘು ವಿರೇಚನ ಸಕಣಿ ಹುಟೇಲ್ ಕೂಡಲೇ ಮೋಷನ್ ಕ್ಲಿಯರ್ ದೋಚ್ಕೈತಿ ರಾತ್ರಿ ನಿದತ್ತಂತ ದೂದ್ ಪಿಲ್ಲಾರಿ ಕೆಲವು ಜನ ದೂದ್ ಅಗತ್ಯನ ಮಾಡ್ತಾ ಇದ್ದಲ್ಲ ರೀ ತಜ್ಜೆ ಔಷಧೀಯ ಗುಣ ನಿದ್ರಾಕಾರಕ ಗುಣ ಶಲಿಮಿತ ನರಮಂಡಲಕ್ಕೆ ಹೆಲ್ಪ್ ದಾವನು ಕೇವಲ ಹೇ ಔಷಧವರೇನೆ ಆಮೇಲೆ ಫುಡ್ ಅಂತೂ ಚಿ ಅಂಶ ಕವಚ ಊಣ್ಕೋರ್ನು ಹುಳಿ ಪದಾರ್ಥ ಊಣ್ಕರ್ಕ ಮಗಿರಿ ಕೆಲವು ಜನ ರಕ್ತ ಫಲ ಮುಂಗೋತ ಕೊಡೋ ಶಬ್ದ ಕೋಡು ಮಳೆ ಕೊಡು ಅಲೆವೆರಾ ಚೆಕ್ ಲಟೆಕ್ಸ್ ಗಮ್ಮದ ರಕ್ತ ಬೋಳು ಕೈ ಪಟ್ಟಿ ದುಃಖಿಸ್ಕಿ ತಜ್ಜೆ ರೇಖ ಹದ ಹುನೂತ್ ಕಾಂಚ್ಕಿ ಲೇಪ್ ವೆಂಕೋರ್ನು ಲೈಲ್ ಮುಂದಲ್ಲ ರೀ ಪಟ್ಟಿ ದುಃಖ ಊಣ್ದತ್ತ ಅನಿ ಸಂಗೀಲೆ ಆಸನ ಪ್ರಾಣಾಯಾಮ ತೊಡೆ ಕೆಲ ಮುಂದಲ್ಲ ರೀ ಪಟ್ಟಿ ದುಃಖ ಖಂಡಿತ ಗೂಣ್ದತ್ತ ತದಕ್ಕೂ ಯೋಗಾನಿ ಆಯುರ್ವೇದ ಅಂತೂಚಿ ಬ್ಯಾಕ್ ಪೇನ್ ಅಸಲು ಮಸ್ತನ ಮೇಲೆ ಕ್ರಾನಿಕ್ ಸಮಸ್ಯೆ ಪರಿಹಾರ ಕೊರಂಗೇವೆತ್
1: ಮೂಲ ವ್ಯಾಧಿ ಅಸಿಲಿ ಅನಿ ನೀದಪರ್ಣ ಅನಿದ್ರೆ ಮಂಟತಿ ತನ್ನ ಕಸ ಕೋರಿಕ
0: ಆ ಮೂಲೆ ವ್ಯಾಧಿ ಶ್ರೀಲಂಕ ಸಾಮಾನ್ಯದ ಅವನು ರಕ್ತಾರ್ಶಸ್ ಕೆಲವು ಜನ ಬ್ಲಡ್ ವಚ್ಚೆ ಸಮಸ್ಯೆ ಅಸ್ತ ಮೋಷನ್ ವಚ್ಚಕದೆಲ್ಲ ಪೂಡ ಅನ್ನೋದಲ್ಲಿ ಮೋಷನ್ ಒಟ್ಟು ಬ್ಲಡ್ ವಚ್ಚೆ ಭಾರಿ ಭಯಂಕರ ಸಮಸ್ಯೆ ಇದೆ ತಿತ್ತಲ್ ಸುಲಾಬೇರ್ ಗೂಂಡಾಯನ ಮನ್ ಮಂಟತಿ ಕೆಲವು ಮನಸಂಗ್ಲ ರೀ ಶಸ್ತ್ರಚಿಕಿತ್ಸಕೂ ಗೂಣ್ ಕೊರ್ಕ ಶಸ್ತ್ರಚಿಕಿತ್ಸೆ ಕೆಲವರೆ ವಾಪಸ್ ಇರ್ತ ಆಯುರ್ವೇದ ಅಂತೂ ಶಸ್ತ್ರಚಿಕಿತ್ಸಾ ಅಶಿಲೆ ಸರ್ವಶ್ರೇಷ್ಠ ಆಯುರ್ವೇದ ಅಂತ ಕಂಡು ಮನಸಂಗ್ಲ ರೀ ಆಜಿಕೋರೆ ಫಾದರ್ ಆಫ್ ಸರ್ಜರಿ ಈಸ್ ಆಚಾರ್ಯ ಸುಶ್ರುತ ವರ್ಲ್ಡ್ ಅಂತ ಕಿತ್ಲಿ ಜಾನ್ ಸರ್ಜನ್ ಸಕಿ ತಂಗಲ್ ನಿಮ್ಗೆ ರೀ ಒರಿಜಿನ್ ಆಫ್ ಸರ್ಜರಿ ಈಸ್ ಫ್ರಮ್ ಇಂಡಿಯಾ ಆಮೇಲೆ ಆಯುರ್ವೇದ ಅಂತ ಆಯುರ್ವೇದ ಅಂತೂ ಆಚಾರ್ಯ ಸುಶ್ರುತಾನ ಸರ್ಜರಿ ಹೆಂಗೆ ಪ್ರಜನ ಅಂದಲ್ಲ ತಂತು ಪೈಲ್ಸ್ ಹಾಕ ಮೂಲ ವ್ಯಾಧಿಕ ಕೆದ್ನೆ ಕಸನ ಮುಣ್ಸಂಗ್ಲ ರೀ ತಕ್ಕ ಮಲಬದ್ಧತೆ ದೋಚ ಸೊಡುನಜ್ಜ ಅಮ್ಮಿ ದ್ರಾಕ್ಷ ಒಣದ್ರಾಕ್ಷಿ ತ್ಯಾ ಉತ್ಕಾತಿ ಮೋನ್ ಕವಚ ನಿಮಿತ್ತ ಮೂಲಂಗಿ ಕವಚ ನಿಮಿತ್ತ

ಮಗರಿ ಸೂರ್ನು ಸೂರ್ನು ಭಾರಿ ಲಾಯಕ ಮೂಲವ್ಯಾಧಿಯ ಸಮಸ್ಯೆ ಇಲ್ಲ ಅನಿ ಕೋಣಕ್ಕೆ ಬ್ಲೀಡಿಂಗ್ ಪೈಲ್ಸ್ ಅಂತ ಮಾಡ್ದಲ್ಲ ರೀ, ಸಿಕ್ಕಾಪಟ್ಟೆ ಉಜ್ಜ ಸ್ವಯಂ ಮಾಡ್ದಲ್ಲ ತಣ್ಣ ಕೊತ್ತಂಬರಿ ಪಲ್ಯ ಅಂತೂ ತಾಜ ಲಾಯಕ ಜ್ಯೂಸ್ ಕೊರ್ನು ಚೂರು ಏಕ ಪಚ್ಚೆ ಕರ್ಪೂರ ಸಾನ ಹೆಂಗ ಅಲ್ನು ತನ್ನಂಗೆ ಕುಟ್ಕಟ್ಕೆಲ್ಲ ಕಿತ್ಲು ಹೊಡೆದತ್ತ ತಿತ್ಲ ಸಾನ ಏಕ ಕರ್ಪೂರ ಪಚ್ಚೆ ಕರ್ಪೂರ ಏಕ ಅರ್ಧ ಲಾಟ್ಕಿ ಏಕ ಲಾಟ್ ಕೊತ್ತಂಬರಿ ಪಲ್ಯಾಚ ರೋಸ್ ಕಂಚಸ್ ಲಾಯಕ ಶುದ್ಧ ಕೊತ್ತಂಬರಿ ಚ ಪಲ್ಯಾಚ ಏಕ ರೋಸ್ ಕಾಣು ತಂತು ಗಾಲ್ ತಾಣಿ ಪಿಲ್ ಮಂದಲ್ಲ ರೀ, ಬ್ಲೀಡಿಂಗ್ ಪ್ರಾಬ್ಲಮ್ ಸಾಲ್ವ್ ದತ್ತ ಅನಿ ಮೂಲಂಗಿ ಕೆಲ್ಲಿ ಮಿದ ಭಾರಿ ಚಂಗ ದತ್ತ ಮಗಿರಿ ಲೋಣಿ ತೂಪ ತಜ್ಜೊಟ ತೊಡೆ ಫುಡ್ ಸೇವನ್ ಕೆಲರಿ ಭಾರಿ ಲಾಯ್ಕತ್ತ ಮಗಿರಿ ಯೋಗಾಸನ ಅಂತೂ ಕೆದ್ನೈ ಅಮಿ ಕಸನ ಮುಂಡ್ಸಂಗಲ್ಲ ರೀ, ಆಮೇಲೆ ಎಡ ನಾಡಿ ಅನಿ ಬಲ ನಾಡಿ ದೋನೆಸ ಎಡ ಕಿಸ್ ಆಲ್ವೇಸ್ ಇಸ್ ಶೀತ ನಾಡಿ ಬಲ ಈಸ್ ಆಲ್ವೇಸ್ ಉಷ್ಣ ನಾಡಿ, ಅಮಿ ಬಲ ಇನಿ ಎಡ ದೋನಿ ಬ್ಯಾಲೆನ್ಸ್ ಕೊನೆ ಬ್ರೀದಿಂಗ್ ಕಲರಿ ನಾಡಿ ಶೋಧನ ಪ್ರಾಣಾಯಾಮ ಏನಲ್ಲ ರೀ ಅನುಲೋಮಿಲೋಮ್ ಪ್ರಾಣಾಯಾಮ ಕಲ ರೀ ಹಂಗಂತೂ ಹೀಟ್ ಪೂರ ಬ್ಯಾಲೆನ್ಸ್ ಕೊರ್ಚಿಕತ್ತೀರ, ಆಮೇಲೆ ನಂಕಜ್ ಉಸಿರಾಟ ಅಂತೂ ಅನುಲೋಮಿಲೋಮ್ ಪ್ರಾಣಾಯಾಮ ಕಲರಿ ಭಾರಿ ಸಹಾಯ ದತ್ತ ಮಗಿರಿ ಮೂಲ ಬಂದ ಮುಣಕ್ಕೆ ಸಂಗತಿ ಮೂಲ ಬಂದ ಮುಣಸಂಗಲ್ಲ ರೀ ಯೋಗ ಅಂತೂ ಆಸನ ಮಣಿಕೆಚಕ್ಕೆ ಬಂದ ಮುಣಸಂಗತಿ ಲಾಕಿಂಗ್ ಆಫ್ ಅವರ್ ಬಾಡಿ ಮೂಲ ಬಂದ ಮುಣಸಂಗಲ್ಲ ಆಮೇಲೆ ಮನಂತೂಚಿ ಮೂಲಾಧಾರ ಚಕ್ರ ಮುಣಸಂಗಲ್ಲ ರೀ ಗುದದ್ವಾರ ನಿ ಮೂತ್ರಜನಕಾಂಗ ಕಶಿ ಗಾಯಿಯ ಕ್ಷಾಣಗಲ್ಲ ಮಗಿರಿ ಗುದದ್ವಾರ ಬಿತ್ತರ್ ತಣ್ಣ ಮಣಿಕೆ ಕರ್ತಿಗೆ ತಶಿಂಚಿ ಆಮೇ ಮನಂತೂಚಿ ಗುದದ್ವಾರ ನಿ ಮೂತ್ರಜನಕ ಬಿತ್ತರ್ ತಣ್ಣ ಮಣಿಕೆ ಕೋರ್ನ ಏಕ ಸ್ಥಿತಿ ಕೊರ್ಚಕ ಮೂಲ ಬಂದ ಮುಣ್ತತಿ ತ್ಯಾಕೆಲ್ ತಶಿ ನಿಂದಲೇಕ ಹುನ ಉತ್ಕಾಂತು ಟಬ್ ಬಾತ್ ಹುಣ ಹುಣ ಉತ್ಕಂತು ಪಾಯಿ ಬಾಯರ್ ಗಾಲ್ನ ಕೂರ್ಟ್ ಬಿತ್ತರೆ ಬಸ್ತೇಶ ಕೋರ್ನು ಹ್ಯಾ ಮೂಲಬಂಧ ಎಕ್ಸಸೈಸ್ ಕೆಲ್ಲಾರಿ ತಕ್ಕ ಮೂಲವ್ಯಾಧಿ ಪರಿಹಾರದವಚೆ ಕಂಚೆ ಒಕ್ಕದ ನಿಮಿತ್ತವಚಕ್ಕೆ ಚೇಡ ಲಾಭ ತಂತೂ ಮೆಳತ ತಶಿಂಚಿ ತುಂಬಿ ನಿಮಗೆಲ್ಲ ಅನಿದ್ರೇಕ ಅನಿದ್ರೇಕ ಸನ ಮುಣಸಂಗಲ್ಲ ರೀ ಆಯುರ್ವೇದ ಕೆದ್ನೈ ಯದಾತು ಮನಸ್ಸಿ ಕ್ಲಾಂತೆ ಕರ್ಮಾತ್ಮನಃ ಕ್ಲಮಾನಿತ ವಿಷಯವು ನಿವೃತ್ತಂತೆ ತದಾ ಸ್ವಪತಿ ಮಾನವ ಮಳರಿ ಪಂಚಜ್ಞಾನೇಂದ್ರಿಯ ಸಕಂಡಕ್ಕೂ ಟಯರ್ಡ್ ದಾವನ್ ದಾವನ್ ದಾವನು ಫಾರ್ ಎಕ್ಸಾಂಪಲ್ ಏಕ ಪಾಂಚ್ ಲೈಟ ಅಸ್ಲ ರೀ ಏಕ ಫ್ಯಾನ್ ಏಕ ಕಂಪ್ಯೂಟರ್ ಏಕ ಟ್ಯೂಬ್ ಲೈಟ ತಶಿಂಚಿ ಎ ಸಿ ಹಜ್ಜೆ ಪೂರ ಏಕ ಏಕ ಸ್ವಿಚ್ ಏಕ ಮೈನ್ ಸ್ವಿಚ್ಚಾಕ ಕನೆಕ್ಟ್ ದಾವನ್ ಅಸ್ತ ಏಕ ಫ್ಯಾನ್ ಆನ್ ಅಸರಿ ಹದನು ಮನೆ ಹುಂದತ್ತ ಏಕ ಎ ಸಿ ಅನ್ನ ಫ್ಯಾನ್ ಹೊಂದ ಚಿಕೆ ಚೇಡ್ ಹೊಂದತ್ತ ಎ ಸಿ ಫ್ಯಾನ್ ಕಂಪ್ಯೂಟರ್ ಹೊಂದಲ್ಲ ಮಸ್ತ್ ಹೊಂದತ್ತ ತಶಿಂಚಿ ಫೈವ್ ಸೆನ್ಸರಿ ಆರ್ಗನ್ ಸಮಸ್ಯೆಗಳೇ ದೀಸೋ ಆಕ್ಟಿವ್ ದಾವನ್ ಅಸ್ತ ತಜ್ ವಿಷಯ ಪೂರ ಒಚ್ಚ ಕಂಚಾಕ ಮೇಲೆ ಮಸ್ತಿಷ್ಕಕ್ಕ ಮಸ್ತಿಷ್ಕ ತಾದಕ್ಕೂ ಭಾರಿ ಟಯರ್ಡ್ ದಾವನ್ ಅಸ್ತ ತಕ್ಕ ನಿವೃತ್ತಿ ಮೆಳಕ ಮುಣಸಂಗಲ್ಲ ರೀ ದೋಳೆನ ಪೊಳೋಚ್ ಬಂದು ಕೊರಕ ಕನ್ನ ನೈಕುಚ್ ಬಂದು ಕೊರಕ ತೊಣ್ಣನ ಉಲ್ಲೋಚ ಬಂದು ಕೊರಕ ಟೇಸ್ಟ್ ಕೌಚ್ ಬಂದು ಕೊರಕ ಸ್ಪರ್ಶ ಜ್ಞಾನ ಪೂರ ನಿವೃತ್ತಿ ದಲ್ಲಿ ಕೂಡ ಮನುಷ್ಯಕ್ಕೆ ನೀದೆತ್ತ ತೆ ನಿವೃತ್ತಿ ಕಂಚಂತ ಏಕ ಎಚ್ಚರಸ್ ಮಾಡಲು ಮನುಷ್ಯಕ್ಕೆ ನೀದೇನ ತೆ ಅದಕ್ಕೂ ತಾಣೆ ಧ್ಯಾನ ಪ್ರಾಣಾಯಾಮ ಕೆಲ್ಲಿ ಕೂಡಲ ಪಂಚಜ್ಞಾನೇಂದ್ರಕ್ಕೂ ನಿವೃತ್ತಿ ಗುಚತಕ್ಕೆ ಭಾರಿ ಲಾಯಕ ಹೆಲ್ಪ್ ದತ್ತ ತದಕ್ಕೂ ಯೋಗಾಸನ ಪ್ರಾಣಾಯಾಮ ಅಂತೂ ಧ್ಯಾನ ಶವಾಸನ ಮಾಡ್ತತಿ ಯೋಗ ನಿದ್ರಾಸನ ಮಾಡೋಣ ಸಂಗತಿ ಮಗಿರಿ ಬ್ರಾಹ್ಮರಿ ಪ್ರಾಣಾಯಾಮ ಕೊರ್ಚೆ ಪಂಚಜ್ಞಾನೇಂದ್ರಕ್ಕೆ ಶಕ್ತಿ ವೃದ್ಧಿ ಕೊರ್ಚೆ ವೇವ್ಸ್ ಕಿಶಿಯಕ್ಕೆ ಮನುಷ್ಯಕ ಹೋಲ್ ಬಾಡಿಯಕ್ಕೆ ಮಸಾಜ್ ಕೆಲರ್ತ ಖುಷಿ ದತ್ತಿಗೆ ತಿಶಿ ಸಮಗಲ್ಲಿ ಮಸ್ತಿಷ್ಕಕ್ಕೆ ಮಸಾಜ್ ಕೊರ್ಚೆ ಕೋಣೆ ಮಾಡ್ಸಂಗಲಿ ಶಬ್ದ ತರಂಗಾನ ಕಿಶಿ ಕಾನು ಬಂದು ಕೊರ್ನು ನಾಂಕನೆ ಬಂದು ಕೋರ್ನು ದೋಳೆನೆ ಬಂದು ಕೋರ್ನು ಶ್ವಾಸಗೆವನು ನಂಕಾದಕ್ಕೂ ಓಂಕಾರ ಮಳಾಮಣಿಗೆ ದಾಂತ ಚಬ್ಬನು ಓಂಕಾರ ಮಾಡ್ತಾನ ಏಕ ಶಬ್ದ ತರಂಗದ ಉತ್ಪನ್ನತ್ತ ತ ಶಬ್ದ ತರಂಗ ಬ್ರೈನ್ ಹಾಕ ಮಸ್ತಿಷ್ಕ ಆಚೆ ಪ್ರತ್ಯೇಕ ನರ ನಾಡಿ ಲಗ್ಲಿ ಕೂಡಲ ಲಾಯಕ ವೇವ್ಸ್ ಮಳ್ತ ಆಮ್ಕೆ ಕಶಿ ಮನುಷ್ಯಕ ಮರ್ದನ್ ನಾವು ಕಂಚಕ್ಕೆ ಮಸಾಜ್ ಕಲ್ಕೊಳ್ಳೆ ಖುಷಿ ದತ್ಕಿ ತಶಿ ಮಸ್ತಿಷ್ಕ ಖುಷಿದವನು ಮನುಷ್ಯಕ್ಕೆ ಲಾಯಕ ನೀದೆತ್ತ ಏಕ ಆಯುರ್ವೇದ ಅಂತ ತಿಶಿಂಚಿ ಆಮೇಲೆ ವಾಳಿ ವಾಳಿ ಎಮ್ಮಿ ಭಾರಿ ಲಾಯಕ ಪಟ್ಟಾಕನ್ನಿ ಭಾರಿ ಲಾಯಕ ಮಾಡ್ತತಿ ತೇ ವಾಳಿಚ ಸೂಪ್ ಕೊಂದು ಪಿಲ್ಲಾರಿ ಮನುಷ್ಯಕ್ಕೆ ಭಾರಿ ಲಾಯಕ ಕೆಲ ಆಮೇಲೆ ಶರೀರಕ್ಕ ಕಫ ವೃದ್ಧಿ ಕಫ ಮುಣಸಂಗಲ್ಲ ರೀ ಆಮೇಲೆ ಕಂಚಿ ಕಫನೈ ಏಕ ತತ್ವಸ ವಾತಪಿತ್ತ ಕಫ ಮುಣಕ್ ತಂತು ಆಮೇಲೆ ಏಕ ಸ್ಟಿಕ್ಕಿ ನೇಚರ್ ಅಶಿಲ್ಲ ಅನಿ ಆಯಿಲಿ ನೇಚರ್ ಅಶಿಲ್ಲ ಕಂಚ ಫುಡ್ ಎನ್ಝಿಮ್ ಕೆಲ್ಲಾರಿ ವಾಳಿಚ ಸೂಪ್ ಕೊಂದು ಪಿಲ್ಲಾರಿ ಲಾಯಕ್ ಲೋಸಣು ಮ್ಯಾಗಿರಿ ತಕ್ಕ ಮೀರೆ ಮ್ಯಾಗಿರಿ ತೂಪ ಮ್ಯಾಗಿರಿ ಜೀರೆ ನಿಘಾಲ್ನು ಲಾಯಕ್ ಪಾಲಕ್ ಸೂಪ್ ಮಾಡ್ಕೊಂಡು ಮಾಡ್ತದೆ ವಾಳಿಚ ಸೂಪ್ ಕೊಂದು ಪಿಲ್ ಮಾಡಲ್ಲ ರೀ ಮನುಷ್ಯಕ್ಕೆ ಲಾಯಕ್ ನೀದೆತ್ತ ಮಗಿರಿ ಆಯುರ್ವೇದದ್ದು ಒಣದ್ರಾಕ್ಷಿ ಬರೆ ತಂತವ್ರ ನಿದ್ರಾಕಾರಕ ಮಗಿರಿ ದೂದ್ವರೆ ರಾತ್ರಿಗೆ ಬೇತಾನಿ ಮತ್ತೆ ತಳ್ಬೇಕು ಕೆದ್ನೈ ಅಮಿತ್ ಪ್ರತಿನಿತ್ಯ ರಾತ್ರಿ ನಿದ್ದಕ್ಕದಲ್ಲ ಕೂಡ ಏಕ ತ್ಯಾಲ್ದವ ಅನ್ನೋ ಲಾಯಕ್ ಹಗ ಅದ ಮಸಾಜ್ ಕಲ್ಲ ರೀ ದೊಳ ಮುಚ್ಚಿನ ದೊಳೆ ಬಾಯಿರಿ ಏಕ ಚೂರು ತ್ಯಾಲ್ ಮಸಾಜ್ ಕೆಲ್ ಮಾಡ್ದಲ್ಲ ರೀ ಮಗಿರಿ ಕರ್ಣಪುರಾಣ ಮುನ್ ಕರ್ತತಿ ಅಂತ ಕೆಲವು ವೈದ್ಯ ನಕ್ ಮಾಡ್ತತಿ ಬಟ್ ನಿರಂತರ ಕರ್ತಲ್ಲಕ್ಕ ಕನ್ನಾಕ ಅನಿ ಕಸನೇಕ ಒಟ್ಟು ರಂಧ್ರ ನಾಂದಲ್ಲ ರೀ ಮಳೆ ಕನ್ನ ಬಿತ್ತರಿ ಟ್ಯಾರ್ ದಾಯಿನ ಮಾಡ್ದಲ್ಲ ರೀ ನಿಂದಲ್ಲಿ ಕಣ್ಣಂತೂ ಕಸನೆ ಡಿಸ್ಚಾರ್ಜ್ ದೋಚ ಕಸನೆ ಅತ್ತೆ ನಾ ಮಾಡ್ದಲ್ಲ ರೀ ಕಣ್ಣಾಗ ಪ್ರತಿನಿತ್ಯ ಆಯುರ್ವೇದ ಪ್ರಕಾರ ಕರ್ಣ ಪೂರಣ ಕಣ್ಣಾಗ ತ್ಯಾಲ್ಗಲ್ಚ ಪ್ರತಿನಿತ್ಯ ಆಯುರ್ವೇದ ಜೀವನ ಶೈಲಿ ಅಂತೂ ನಂಕಾಗ ತ್ಯಾಲ್ಗಲ್ಚ ನಸ್ಯ ಕರ್ಮ ಮಾಡ್ತದೆ ಕಣ್ಣಾಗ ಕರ್ಣ ಪೂರಣ ಮಾಡ್ತದೆ ಅಸಲ್ಪುರ ಕರ್ತಾರಬ್ಲೆ ಅನ್ ಆಯಿಲ್ ಪುಲಿಂಗ್ ತ್ಯಾಲ್ ಕಂಚ ತೊಣ್ಣದವ್ರು ಮಸ್ತು ಹೇಳೋ ದೋನ್ಗೆ ಅವನು ತೂ ಕೊರ್ಚೆ ತ್ಯಾಪುರ ಕಲ್ಲರಿ ಗಂಡು ಶಾಮಣ ಆಯುರ್ವೇದ ಅಂತ ಸಂಗತಿ ತ್ಯಾಪುರ ಕಲ್ಲರಿ ಊರ್ಧ್ವ ಜತ್ತುಗತ ವಿಕಾರ ಮಳಾರಿ ಆಮೇಲೆ ಹಡ್ದ ವೈರಿ ಮಳಾರಿ ಮತ್ತೆ ಯಾಕೆ ಕಸ್ಸಿನ ಸಮಸ್ಯೆ ಏನು ಮಾಡ್ತಾ ರೋಗ ಏನ ತಶಿಕೋಚೆ ಆಯುರ್ವೇದ ಅದು ಭಾರಿ ಒಳ್ಳೆಯ ವಿಜ್ಞಾನ ಅಂತ ಖಂಡಿತ ತಂತು ಕಂಚ ಆಜಿವರೆ ಕೊಣಕ್ಕೆ ಸಮಸ್ಯೆ ಇಲ್ಲ ರಾಂಗ್ ಕಸನೆ ಕೈಲ್ ಮಾಡ್ದಲೆ ವೈದ್ಯಕ ಗೊತ್ತಶಿಲ್ ಸೋಣ ವಿಂಗಡ್ ಕಂಚೆ ಕಮ್ಕೈ ಕ್ಲಾಗ್ ದತ್ತ ಮಾಡ್ಕೊಂಡು ಸೂರ್ ಕೆಲರ್ ತಂತ ಸಮಸ್ಯೆ ಅದಕ್ಕೆ ನಾವು ಗೊತ್ತ ಬಟ್ ಕಂಚ

0: आयुर्वेद तो आज तक समस्या कंचे को
1: आम्ही मस्त उल्लेले म्हणजे योग आणि आयुर्वेदा विषयारी या योग आणि प्राणायाम आणि करूक खंच समय सूक्त स्थळ कश्य सूक
0: भारी मुख्य ಯೋಗಾನುಶಾಸನ ಯೋಗ ಅಂತ ಕೆಲವು ಅನುಶಾಸನ ಮಳೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಸ್ತ ಯೋಗ ಅಂತೂ ಕಸನ ಮುಂಡ್ಸಂಗ್ಲಾ ರೀ ಕೊನೆ ಕೊರೆತ ಏಕ ಪಾನ್ಸ ವಸ್ತೆರಡು ಅಂತಾನೆ ಕೇಳಿಚೆ ತಕಡಕಡೆ ಒಚ್ಚೆಚ್ಚೆಕ ಯೋಗಾಸನ ಮುಣಮಣೆತ ತಂಕ ಮಸ್ತ್ ಒತ್ತಡ ಕಲೆ ತಂಕ ಮೈಂಡ್ ಸಂಚಲ ಅಸ್ತ ಚೆರಡು ಅಂಕ ದಲರಿ ಆಮಿ ತಂಕ ಟಚ್ ದೂಕ ಮಾಗಿರಿ ಕೆಲವು ಜನ ರೋಗ ಎತ್ತರ ಮಾತ್ರ ಆಮಿ ಯೋಗ ಕೊರಚಾ ಮಣ ಕೆಲವು ಜನ ಹಸ್ತ ಶುಗರ್ ಇಲ್ಲ ಮಕ್ಕ ವೈದ್ಯದವನ ಶಿಲ್ಮಿ ತಮಕ ಕಳ್ತ ಶುಗರ್ ಇಲ್ಲ ಯೋಗ ಕಿತ್ಲ ಕೊರಕ ಕಿಶ್ ಕೊರಕ ಮಣು ಸಾಮಾನ್ಯದವನು ನಸೀಬವನ್ ವ್ಯಕ್ತಿ ಕಸಂಕ ಅದು ಆರೋಗ್ಯ ಸುದೃಢ ಅಸ್ತಾನ ಚಿತ್ತ ಯೋಗಕ ಪ್ರಾಣಾಯಾಮಕ್ಕೆ ವ್ಯಾಯಾಮಕ್ಕೆ ಕೆಲವು ಯಂಗ್ ಜನರೇಷನ್ಕ್ಕೆ ಯೋಗ ನಕ್ಷ ದಿಸ್ತೆ ಕೆಲವು ಜನಕ್ಕೆ ತಕೊಂಡಿ ಗಾಡ್ ಸೊಳೆಯ ಮಂತಾರನ್ನು ಕೊಡ್ಚಿ ಯೋಗ ಹಿಮಾಲಯಚಿ ಋಷಿಮಿನ ಕೊರಚೆ ಮಣಲಾಗ್ತೈತಿ ಬಟ್ ತಿಶ್ ಕಾಯ್ನ ತನ್ನ ಕೆಲಿಮಿ ತನ್ನ ತಿತ್ತಲು ಸುದೃಢ ಅಮ್ಮಿ ಆಯ್ಕೈತೆ ಹಜಾರು ವರ್ಷ ವಂಚಿಲ್ ವರಸತಿ ಮುಣ ಸಂಗ್ತತಿ ವೈಕಿ ನಿಮ್ಮ ಪುಳೋಚಕ್ಕೆ ಹತ್ತದಲ್ಲಿ ತೀರ್ಕೊಳ್ಳಲೆ ಹಿಮಾಲಯ ಅಂತ ಗೆಲ್ಲ ರಸತಿ ಮುಣ ಸಂಚಪ ಐಕತದಿ ದಲರಿ ಯೋಗ ಕಶ್ ಕೆದ್ನ ಕೊರಕ ಮುಣ್ಸಂಗ್ಲ ರೀ ಯೂಜ್ವರಿ ಸೆಕೆಂಡ್ ಉಟೈಲ್ ಮಾಗಿರಿ ಬ್ರಾಹ್ಮಿ ಮುಹೂರ್ತರ ಉಟೈಲ್ ಮಾಗಿರಿ ಶೌಚಾದಿ ಕರ್ಮ ಬರ ದತ್ ಮಾಗಿರಿ ಸ್ನಾನ ಕೆಲ್ಲಂತರ ಯೋಗಾಸನ ಪ್ರಾಣಾಯಾಮಕ್ಕೆಲ್ಲ ಭಾರಿ ಲಾಯಕ ಕೆತ್ತ ಸ್ನಾನ ಕೆಲ್ಲಿ ಕೂಡಲೇ ತಗಲ್ ಬಾಡಿ ಚ ಲೈಟ್ ಬಾಡಿ ಲೈಟ್ನೆಸ್ ದತ್ತ ಬಾಡಿ ಜಡತ್ವ ದೂರ ದತ್ತ ಬಾಡಿ ಲೈಟ್ ದತ್ತ ತಗಲ್ ಫ್ಲೆಕ್ಸಿಬಿಲಿಟಿ ಬೆಂಡಿಂಗ್ ಚಿಕ್ಕ ಚೇಡ ದತ್ತ ಸೆಕೆಂಡಿಗೆ ಖಾಲಿ ಪೊಟ್ಟಕ ಶೌಚದಲ್ಲಿ ಮಾಗಿರಿ ಕಡೆ ವಚನ ಕ್ಲೀನ್ ದವನು ಉದ್ದಾನೆ ಪೀಲ್ ನಂತರ ಯೋಗ ಏಕಾಂತ ದೆಕ್ಲೇನ ಬಯಸನ್ನು ಕೊರೆತ ಮಸ್ತ್ ಜನ ಒಟ್ಟು ಬಯಸನ್ನು ಯೋಗ ಕ್ಲಾಸ್ ಅಂದಲ್ತಿಗಿನ ಕೊರೆತ ಬಟ್ ಸೆಕಣಿ ಆಮೇಲೆ ಬ್ರಾಹ್ಮಿ ಮುರ್ದತ್ತ ರೀ ಸೂರ್ಯೋದಯ ದೌಕದಲ್ಲಿ ಪೂಡೆ ಯೋಗಾಸನ ಪ್ರಾಣಾಯಾಮಕ್ಕೆಲ್ಲ ಭಾರಿ ಲಾಯಕ ಸೂರ್ಯೋದಯ ದೌಚ ಸಮಯಕ್ಕೆ ಸೂರ್ಯ ನಮಸ್ಕಾರಕ್ಕೆಲ್ಲ ಭಾರಿ ಲಾಯಕ ಅನಿ ಯೋಗಾಸನ ಪ್ರಾಣಾಯಾಮ ಕೊರ್ಕಾಮಂದಲ್ಲ ರೀ ಆಮೇಲೆ ಸಂಪೂರ್ಣ ಪರಿಸರ ಶುದ್ಧ ಸ್ಕ ನೈಂದಲ್ಲ ರೀ ಆಮೇಲೆ ಉಸಿರಾಟ ಕರ್ತಾನೆ ಏಕ ಮನ್ ದೀವನ್ ಉಸಿರಾಟ ಕರ್ತಾನ ಮಣ್ತತಿ ಮನಸ್ಸನ್ನು ತಿಮಿತದಲ್ಲಿ ಇಟ್ಕೊಂಡು ಉಸಿರಾಟದ ಮೇಲೆ ಗಮನ ಕೊಡಿ ಮಣ್ತಾನ ಆಮೇಲೆ ಕಸಂತ ಲಗ್ಗಿ ದುರ್ಗಂಧ ಎತ್ತಸ್ಕಿ ಏಕ ಬಯಕ ಜೋರ್ ಕೀರಲು ಧ್ವನಿ ಏಕ ಕರ್ಕಶ ಶಬ್ದ ತಸ್ ಮಂದಲ್ಲ ರೀ ಮನ ತಶಿ ಪರಿವರ್ತನ ದತ್ತ ಆಮೇ ಮಂತಾರೆ ಯಥಾ ಖಾದ್ಯತೆ ಅನ್ನಂ ತಥಾ ಸಂಪದ್ಯತೆ ಮನಃ ಯಥಾ ಚ ಪಿಯತೆ ವಾರಿ ತಥಾ ನಿಗದ್ಯತೆ ವಚಃ ಮನ್ಸಂಗ್ಲ ರೀ ಯಥಾ ಖಾದ್ಯತೆ ಆಮೇಲೆ ಕಂಚೆ ಅನ್ನ ಕತ್ತಸಕೆ ತಶಿ ಆಮೇಲೆ ಮನ್ ದತ್ಕೆ ಆಮೇಲೆ ಯಥಾ ಪಿಯತೆ ವಾರಿ ಆಮೇಲೆ ಕಂಚೆ ಉದ್ದ ಪಿತ್ತತ್ಕಿ ಕಸನ್ ದೃಶ್ಯ ಪಳೆತತ್ಕಿ ಕಸನ್ ಆಮೇಲೆ ಐಕತ್ತತ್ಕಿ ತಶಿಂಚಿ ಆಮೇಲೆ ಮಾತು ಆಮೇಲೆ ಉಲ್ಲೋಚವರೆ ತಶಿಂದತ್ಕೆ ಅದಕ್ಕೂ ಆಮೇಲೆ ಉಸಿರಾಟ ಕರ್ತಾನ ಭಾರಿ ಜಾಗ್ರತೆ ರೀ ಶುದ್ಧ ಪರಿಸರ ಅಂತೂ ಲಾಯಕ ಓಂಕಾರ ಚಾಂಡ್ ಕರ್ತತ್ಕಿ ಕಂಚೆ ಏಕ ಲಾಯಕ ಮೆಲೋಡಿಯಸ್ ಫ್ಲೂಟ್ಕಿ ಆಮೇಲೆ ಸಿತಾರ್ಕಿ ಆಮೇಲೆ ಕಂಚೆ ಏಕ ಲಾಯಕ ಇನ್ಸ್ಟ್ರೂಮೆಂಟ್ ಐಕತ್ತಿ ಕೆಲ ಮುಂದಲ್ಲ ರೀ ಆಮೇಲೆ ಮನ್ ಸಾತ್ವಿಕ ದಾವನಸ್ತ ಅನಿ ಕಂಚೆ ಏಕ ಅವಂಗಲೇ ಬೇರೆ ನೈಂದಲೇಕ ರುಕ್ಕ ಚ ಟೇಬಲ್ ಕಿ ಕಂಚಿ ಏಕ ವಸ್ತು ಚ ವೈರಿ ಬಯಸು ನಮ್ಮಿ ಯೋಗಾಸನ ಪ್ರಾಣಾಯಾಮಕ್ಕೆಲ್ಲ ಭಾರಿ ಲಾಯಕ ಜೋರ್ ಪಾವಸು ಜೋರ್ ಸಿಡ್ಲಿ ಎತ್ತಾನ ಜೋರ್ ಸಿಕ್ಕಾಪಟ್ಟೆ ಶೀಂಕರ್ತಂಚಿಗೆ ಜಾಗ್ರತೆ ಕೊರ್ಕ ಮಾಗಿರಿ ಪಾಟ್ ಫುಲ್ ಖಾವನು ಯೋಗಾಸನ ಪ್ರಾಣಾಯಾಮ ಇಮಿಡಿಯೇಟ್ಲಿ ಕೊರು ನಜ್ಜ ಎಕ್ಲನೇಕ ಜಾವಣ ಕೆಲ್ಲಾರಿ ಸೆಕಣಿ ಕೊರೆತ ನಿನ್ನ ರಾತ್ರಿ ಕೊರತೆ ಎಕ್ಲನೇಕ ಜಾವಣ ಕೆಲ್ ಮಂಡಲ್ಲ ರೀ ತ ಜೀರ್ಣದಲ್ಲಿ ಮಗಿರಿ ಮಳಾರಿ ಚಾರ್ ಗಂಟೆ ನಂತರ ದನ್ಪಾರಿಗೆ ಏಕ್ ಗಂಟೆ ಜಾವಣ ಕೆಲ ಸಂಜೆವಾಳ ಪಾಂಚ್ ಗಂಟೆ ನಂತರ ಕೊರೆತ ಸಾಣಕ್ಕೆ ಲೈಟ್ ಸ್ನ್ಯಾಕ್ಸ್ ಕಸನೆ ಕಲ್ಲ ಮಾಡಿದ್ರೆ ದೋನ್ ಗಂಟೆ ನಂತರ ತೆಕ್ಕ ದೋನ್ ಗಂಟೆ ನಂತರ ತ ದೂದ್ಕಿ ಏಕ್ ಜ್ಯೂಸ್ಕಿ ಪಿಲ್ಲ ಮಾಡಿದ್ರೆ ಏಕ್ ಗಂಟೆ ನಂತರ ಕೊರೆತ ಉದ್ದ ಪಿಲ್ಲ ಮಾಡಿದ್ರೆ 20 ನಿಮಿಷ ನಂತರ ತಾನು ಯೋಗಾಸನ ಪ್ರಾಣಾಯಾಮ ಕೊರೆತ
1: ಹನಿ ಚರಡು ಅಂಕ ಯುವಜನಾಂಕ ಕಂಚ ಪ್ರಕಾರ ಯೋಗ ಸೂಕ್ತ ಜಾನಸ್
0: ಆಕ್ಚುಲಿ ಚರಡು ಅಂಕ ಭಾರಿ ಅಗತ್ಯ ಸ ಸೂರ್ಯ ನಮಸ್ಕಾರ ತಂದು ಪೂರ ಆಸನ ಎತ್ತ ಪ್ರಾಣಾಯಾಮ ಎತ್ತ ಸಾನೇಕ 7-8 ವರ್ಷ ಚರಡು ಅನಿ ಯೋಗ ತಕ್ಕ ಹೈಟ್ ದಮಕ ಹೈಟ್ ದವಕ ಬಾಡಿ ಬಿಳ್ದವಕ ಚಿಲ್ಲಿ ಅಂಕ ಮಸ್ತ್ ಕೇಸವಕ ದೋಳಕ ಸೌಂದರ್ಯವಕ ಮಾಡಲ್ಲ ರೀ ಸೂರ್ಯ ನಮಸ್ಕಾರ ಭಾರಿ ಮುಖ್ಯ ತ್ಯಾ ಸೂರ್ಯ ನಮಸ್ಕಾರ ಕೆಲ ತಶಿಚಿ ಆಮೇಲೆ ಷಟ್ ಚಕ್ರ ಅಂಗ ಅಂತೂ ಸಗಳೇ ಬಾಡಿ ಕಂಟ್ರೋಲ್ ಕೊಡ್ತ ಚಕ್ರ ಕಂಚಿ ಮಾಡ್ತತಿ ತ್ಯಾ ಉದ್ದೀಪನ್ ದತ್ತ ಮನುಷ್ಯ ಕೆಕ್ ಪಳಿತರಕ್ಕೆ ಅಟ್ರಾಕ್ಷನ್ ಇತ್ತ ತದಿಗೆ ಚರಡು ಅಂಕ ಏಕ್ ಸಾತ್ವಿಕ ಆಹಾರ ದಿತ್ತಚ್ಚ ಸೂರ್ಯ ನಮಸ್ಕಾರ ಕೆಲ್ ಮಾಡಲ್ಲ ತ ಸುದೃಢ ದಾವನು ಚರಡು ಗುರೋದತ್ತಸ್ತತಿ ತನ್ನಿ ಮಸ್ತ್ ಕೈ ಕಷ್ಟ ಪಕ್ಷಕಸನ ಆಸನ ಪ್ರಾಣಾಯಾಮನೇ ತನಕ ಕೋರ್ಕ ಹೋಗೋದಲ್ಲ ಕೂಡ ಏಕ 10 ಮಿನಿಟ್ ತಾನೆ ಸೂರ್ಯ ನಮಸ್ಕಾರ ಮಂತ್ರ ಸಹಿತ ಸೂರ್ಯ ನಮಸ್ಕಾರ ಕೆಲ್ವೈ ಮಂಡಲ ರೀ ತಕ್ಕ ತಂತು ಕಸನ್ ಮೆಳ್ತಾ ಮಣ ಕಳ್ತಾ ಚೆಲ್ಲಿದವ ಚೆಲ್ಲದವ ತನ್ನ ಕೊರ್ಕ ಕೆಲ್ಲಿ ಮಾಗಿರಿ ತನಕ ತಂತು ತೊಡೆ ಬಾಡಿ ಲೈಟ್ನೆಸ್ ಕಳ್ತಾ ತಾಳೆ ಶಿಕ್ಷನ್ ಮುಖ ರೆತ್ತೋ ಸ್ಪೋರ್ಟ್ಸ್ ಆಗಲ್ಲ ತಂಗಿ ವಿಂದತ್ತ ತೆಂತ ಕಳ್ತ ಮೇಗಲೆ ಶಕ್ತಿ ಹೀಚಿ ಮಣು ತೋ ಆಮಗಿರಿ ವಿಂಗಡ ಆಸನ ಕಠಿಣ ಆಸನ ಕರ್ತ ಕರ್ತಚಿ ತಕ್ಕ ಅನುವಂಶ ಕೆಲವು ರೋಗ ತಗಲ ಅನ್ನಕ ಅಜ್ಜಕ ಅಮ್ಮ ಕನಿ ಅಕಂಚೆ ರೋಗ ಸ್ವಮಣದಲ್ಲ ತಗಲ್ ಮತ್ತಿರ್ತೆ ಪೂರ್ಣತಿ ತನ್ನ ಯೋಗಾಸನ ಪ್ರಾಣಾಯಾಮ ಅಂದಕ್ಕೂ ಕೆಲ ಮಾಡಿದ್ರೆ ತನ್ನ ಶುಭ ಅಂದವನಸ್ತ
1: ಪ್ರಾಯ ಜಲ್ಲಲಸ್ತಾತಿ ತಂಕ ಕಂಚೆ ಏಕ ವ್ಯಾಯಾಮ ಏಕೆ ಯೋಗ ಸೂಕ್ತ ಜಾನಸ್ತ
0: ಪ್ರಾಯದಲ್ಲಂಕ ಸಾಮಾನ್ಯದವನು ಅಮ್ಮಿ ಪಳೆಯಲು ಮಟ್ಟಕ್ಕೆ ಜಾಯಿಂಟ್ ಪೇನ್ ಅಸ್ತ ಮಗರಿ ಇಮ್ಯುನಿಟಿ ಊಣೆಸ್ತ ಅನಿ ಮಲಬದ್ಧತೆ ಮಳೆ ಕಾನ್ಸ್ಟಿಪೇಷನ್ ದೋಚೆ ತ್ಯಾ ಸಮಸ್ಯೆ ಅಸ್ತ ಪಟ್ಟಿ ದುಃಖಿಸ್ತ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಮಾಡ್ತತಿ ಕ್ಯಾಲ್ಸಿಯಂ ಹಂಗಂದ್ರೆ ಊಣೆಸ್ತ ಥ್ಯಾಂಪುರಸ್ತ ತಾನೆ ಆಸನ ಕೊರ್ಚಕ್ಕೆ ಚೇಡ ಪ್ರಾಣಾಯಾಮಕ್ಕೆ ಚಕ್ಕೆ ಒತ್ತುದಿಲ್ಲ ಲಾಯ್ಕ ಅನಿ ತೊಡೆ ಆಹಾರ ಅತ್ತು ಕಂಚಿ ಆಹಾರ ಗೆತ್ತಲೆ ತಕ್ಕ ದಾಯನ ಮಾಡ್ತಂಕ ಗೊತ್ತಸ್ತ ಅತ್ ಹೆಂಗಸ್ತ ಅಂತ ಅಣ್ಣೆ ಲೊಕ್ಕಣ್ಣಿ ಕೆಲ್ಲರಿ ವಿಂಗಳದತ್ತು ಮಾಡ್ತತಿ ದಲರಿ ಆ್ಯಸ್ ಹ್ಯಾಸ್ ಏಜ್ ಅಡ್ವಾನ್ಸಸ್, ಏಜ್

0: ಇರ್ತೈತಿ. ಆಮೇಲೆ ಶೀರ್ಯತೆ ಅನೇನತಿ ಶರೀರ ಮಳರಿ ದ್ಯಾಟ್ ವಿಚ್ ಡಿಜನರೇಟ್ ಈಸ್ ದ ಶರೀರ. ತ ಶರೀರ ಡಿಜನರೇಟ್ ದತ್ತ ಒತ್ತಾನ. ಆಮೇಲೆ ದಂತನ್ ಚಪ್ ದಂತ ಚಪ್ಚಿ ಶಕ್ತಿ ಉಂಡತ್ತ, ದೋಳ್ಯಾಕ ಪೊಳಕ್ ಶಕ್ತಿ ಉಂಡತ್ತ, ಕಣ್ಣಕ್ಕೆ ಐಕು ಶಕ್ತಿ ಉಂಡತ್ತ, ಆಮೇಲೆ ಜಾಯಿಂಟ್ ಚ ಫಾಸ್ಟ್ ಆಕ್ಟಿವಿಟೀಸ್ ಅನ್ನ ಉಂಡತ್ತ ಒತ್ತ. ತದ ತಕ್ಕ ಸಂಭವ ನಮ್ಮಿ ತಕ್ಕಿತ್ ಲೋಕಕ್ಕೆ ತಿತ್ಲ ಮಾತ್ರ ಫಿಲ್ ಕೊರ್ನು ಫಾರ್ ನಿಗ್ದಲಲ್ಲಿ ಕಡೆ ಪವನ ಮುಕ್ತಾಸನ ಅಂತತಿ. ಪವನ ಮುಕ್ತ ಪವನ ಮಳರಿ ವಾರ ಮುಕ್ತ ಮಾಡ್ತಾರೆ ರಿಲೀಸ್ ಕೊಡ್ಚೆ. ಪವನ ಮುಕ್ತಾಸನ ಓಲ್ಡ್ ಏಜ್ ಆಚಂಕ ಭಾರಿ ಲಾಗ್ದತ್ತ ಕಲ ಮಾಡ್ಸಂಗ ರೀ ಸಾನ್ ಚೆರಡಕ್ಕೆ ಕಫ ಪ್ರಧಾನ, ಯಂಗ ಶಿಲಕ್ಕೆ ಪಿತ್ತ ಪ್ರಧಾನಸ್ಥ, ಓಲ್ಡ್ ಏಜ್ ಅಂತೂ ವಾತ ಪ್ರಧಾನಸ್ಥ. ವಾತ ಮಾಡ್ಸಂಗ್ಲಿ ವಾಯು ತ್ಯಾ ಕೆದ್ದ ವಾಯು ನಿಷ್ಕಲಂದತ್ತ ಸಕಲ ಮುಖ ವಾಯು ನಿಷ್ಕಲಂದತ್ತ ತೆಂತಕ ಆರೋಗ್ಯ ಕಾಯಕಸ ಮುಣರ್ತುಕೆ ತದಕ್ಕೂ ತ್ಯಾತಣ ವಾಯು ಬಂದನಿಗೂ ಚಕೆನಜ್ಜ ಅನಿ ತಕ್ಕ ವಾಯು ದೋಷ ದೋಚಕನಜ್ಜ ತಜ್ಜಿಗತಿರ ಪವನ ಮುಕ್ತಾಸನ ಕೊರೆತ ಅನಿ ಸೂಕ್ಷ್ಮ ವ್ಯಾಯಾಮ ಸಿಂಪಲ್ ವ್ಯಾಯಾಮ ಅನಿ ಸನ್ಲೈಟ್ ಅಬೋಷನ್ ಚಿಕೆ ಹಂಗ ಹೂನ್ಕೊಂಡು ಗೆಚ್ಚೆ ಮಗಿರಿ ಫುಡ್ ಅಂತ ತೊಡೆ ತೂಪ ಕನ್ಸ್ಯೂಮ್ ಕೆಲರ್ ಭಾರಿ ಲಾಯಕ ಜಾಯಿಂಟ್ ಹಾಕಿ ಭಾರಿ ಸಮಸ್ಯೆ ಪರಿಹಾರ ಕೊಡ್ಚು ಭಾರಿ ಲಾಯ್ದತ್ತ ಅನಿ ನಿದ್ದನ್ ಕೊಡ್ಚೆ ಬಯಸನ್ ಕೊಡ್ಚೆ ಪ್ರಾಣಾಯಾಮ ಸಿಂಪಲ್ ದಾವನ ಶೈಲಿ ಕಠಿಣ ಆಸನ ಕೊರಗ ಒಚ್ಚಕನ ಜಕಲ ಮುಂಡ್ಸಂಗಲ ರೀ ಸಾಂದಕ್ಕೊನ್ ಕೊನ್ ಪ್ರಾಕ್ಟೀಸ್ ಸ್ವಯಂ ಮಂಡಲ ಮಾತಕ್ಕೆ ಸಹಾಯದತ್ತ ನೀಂದಲ್ಲ ರೀ ರಿಜಿಡ್ ಆಮೇಲೆ ಟಿಶ್ಯೂಸ್ ಆಮೇಲೆ ಅಂಗಾಚೆ ಜಾಯಿಂಟ್ ಅವಿನಿ ಲಿಗಮೆಂಟ್ಸ್ ಪೂರ ಟ್ಯಾರ್ ಅಂದ ಚಾನ್ಸ್ ಅಸ್ತತ್ತೆ. ಅದಕ್ಕೂ ತೊಯ ಕೊಣಕಿ ಹಾಕಲು ಕರ್ತ ಮಿಗಲ್ ಏಜ್ ಮುಂಡ್ಸಂಗಲ ರಾಮೇ ರಪ್ಪ ಕೊರ್ವ ಚಾನಜ್ಜ ತೊ ಸಾಂದಕ್ಕೊನ್ ಕರ್ತಸ್ತಿಸ್ತ. ಅದಕ್ಕೂ ಏಕೈಕ ವ್ಯಕ್ತಿ ಪ್ರಕೃತಿಕ ತಗಲ ಆಹಾರ ವಿಹಾರ ಔಷಧ ರೋಗ ಸಂದವನು ತನ್ನ ಆಸನ ಕೊರ್ಕದತ್ತ. ಯೋಗ ಕೆದ್ನೆ ಕಸ ಮಾಡೋದು ಜಾಗ್ರತೆ ರೀ. ಯೋಗ ಅಂತೂ ನಾವು ವಾಯ್ದತ್ತ ಅದಕ್ಕೂ ಆಮೇಲೆ ಶಕ್ತಿಯಾನುಸಾರವಾಗಿ ಆಮ್ ಯೋಗ ಕೊರ್ಕದತ್ತ.
1: ಅತ್ ಮಸ್ತೇಕ್ ಯುವ ಜನಾಲ್ಮತ್ತ ಅಂತ ಕಸನಸ್ ಮಾಡಾರಿ ಜಿಮ್ ಕೆಲ್ಲಾರಿ ಫಿಟ್ ಅಸ್ತ ಮಿಗಲ ಏಕ ದೇಹದಾಡ್ಯತೆ ಎತ್ತ ಮುನ್ಸಂಗುನು ಹೇ ಯೋಗ ಅಂತ ಅಮ್ಮಿ ಪಳೈತನ ಜಿಮ್ ಕಿತ್ಲೆ ಮುಖ್ಯ ಏಕೆ ಯೋಗ ಕಮ್ಮಿ ಕಿತ್ಲೆ ಪ್ರಾಧಾನ್ಯತೆ ದೇವ್ ಕಾಪಾಡತ.
0: ಜಿಮ್ ಇಸ್ ನಾಟ್ ಬ್ಯಾಡ್ ದಲರಿ ಜಿಮ್ ಕಸ ಮುಡ್ಸಂಗ್ಲ ಆಮೇಲೆ ಅಗತ್ಯಕ್ಕೆ ಚೇಡ್ ಕೆಲ್ ಕುಳತೆ ಆಮೇಲೆ ಬಾಡಿ ಡಿಜನರೇಟ್ ದತ್ತವತ್ತ. ಆಯುರ್ವೇದ ಅಂತೂ ಕೆತ್ತನೆ ವ್ಯಾಯಾಮ ಕಿತ್ಲೆ ಕೊರ್ಕ ಮುಡ್ಸಂಗ್ಲ ರೀ ಬಾರಿ ಲೇಕ ಓಲ್ಡ್ ಅಂತ ಕೊಣಿ ಜೀವನ ಶೇಷನ ಅರ್ಧ ಶಕ್ತಿಯ ನಿಷೇಭ್ಯಸ್ತು ಬಲಿಭೀ ಸ್ನಗ್ಧ ಭೋಜಿಭಿ. ಕೋಣೆಕ ವ್ಯಕ್ತಿ ತಗಲೆ ಸ್ನಿಗ್ಧ ಆಹಾರ ಮನ್ಸಂಗಲ್ಲ ಆಯಿಲ್ ಫುಡ್ ಲಾಯ್ಕ್ ಲೈಕ್ ತೂಪ ಈ ಪನಿ ಖಾವ್ ಚಂದ ಲಾಯ್ಕೊಂಡು ಕೌಕಮಣ ಆಯುರ್ವೇದ ಸ್ನಿಗ್ಧ ಆಹಾರ ಮನ್ಸಂಗ್ತ ಮಳಾರಿ ಆಯಿಲಿ ಕಂಟೆಂಟ್ ಫುಡ್ ಅಂತ ಕೌಕಮಣ ಸಂಗ್ತ ಆತ ಮಾಡೋನ್ ಕಸ ಮಾಡ್ತಾ ಆಯಿಲ್ ಕೌಚೆ ನಕ್ಕ ಮಾಡ್ಸಂಗ್ತ ದಲ್ಲಿ ಆಯುರ್ವೇದಕ್ಕೆ ಎದ್ದೈ ಅರ್ಧ ಶಕ್ತಿ ಕಾಲ್ದೋ ತಿತ್ಲ ವ್ಯಾಯಾಮ ಕೊರ್ಕ ಮಾಡ್ಸಂಗ್ತ ಆಮೇಲೆ ಜಿಮ್ ಅಂತ ಅರ್ಧ ಶಕ್ತಿ ಕರ್ತ ಅಂತ ಸೂರ್ಯ 5 ಮಿನಿಟ್ ಅಂತೂ ಅರ್ಧ ಶಕ್ತಿ ಕಾಲ್ದತ್ತ ಮಾಗಿರ್ ಕೆಲ್ಲ ಎಕ್ಸಸ್ ತತ್ತ. ಕೆಲವು ಬಾಯ್ಸ್ ಏಂಚ ಪ್ರೊಫೆಷನ್ ಬಾಡಿ ಬಿಲ್ಡರ್ ಕರ್ತಲ್ಕಿ ಸ್ಪೋರ್ಟ್ಸ್ ಆಶೀಲಕ್ಕಿ ತಕ್ಕ ಏಂಚ ಕಾಮತ್ ಏಚ್ ತಗಲಿ ಉದ್ಯೋಗ ಮೇಲೆ ತಾನು ಚೇಡ್ ಕೊರೆತ. ಕೇವಲ ಪ್ರದರ್ಶನಕ್ಕೋಸ್ಕರ ಬಾಡಿ ಜಿಮ್ ಮಸ್ತ್ ಕೊರ್ಚೆ ಚಾಂಗ್ ನೇಷದಿಸ್ತ ಕಲೆ ಮಾಡ್ಸಂಗ್ಲ ರೀ ಸರ್ವತ್ರ ಅತಿ ವರ್ಜೆಯದ್ ಕೇಂಚಿ ಯೋಗ ಕನಿ ತಕ್ಕ ಜಿಮ್ ಕಸನ್ ಡಿಫರೆನ್ಸ್ ಅಸ ಮಾಡ್ಸಂಗ್ಲ ರೀ ಜಿಮ್ ಈಸ್ ಅ ಫೋರ್ಸ್ಡ್ ಆಮೇಲೆ ಫೋರ್ಸ್ಫುಲ್ಲಿ ಆಮಿ ಆಮೇಲೆ ವೇಟ್ ಹಾಕಿ ಚೇಡ್ ಉಕ್ಕೊಳ್ಚೆ ತಂತು ಚೂರು ಮೈಂಡ್ ಚೂರು ಅಲರ್ಟ್ ಅಲರ್ಟ್ ನಾ ಮಾಡಲ್ಲ ರೀ ತಜ್ ಹೊಳ್ಳಿ ಡ್ಯಾಮೇಜ್ ದತ್ತ. ಅದಕ್ಕೂ ಜಿಮ್ ಅಂತೂ ಕೆದ್ನೆ ಕಸ ಮಾಡ್ಸಂಗ್ಲ ತೇಜಸ್ಸು ಯೋಗ ಮಾಡಿದ ಮಂಜ ತಜ್ಜು ಒಟ್ಟು ಯೋಗಾಸನ ಪ್ರಾಣಾಯಾಮ ಕೊಡ್ಕ. ಓಕೆ ಯಂಗ್ ಜನರೇಷನಾಗಿ ಜಿಮ್ ಇಸ್ ಎ ಗುಡ್ ತಂತ ಎಕ್ಸಸ್ ಕೊರುವ ಚನಜ್ಜ ತಕ್ಕ ಕಿತ್ಲೆ ಅಗತ್ಯದಿಸ್ತ ಯಾಕಳು ಹೂಮೆ ಒಂದು ತಕ್ಕ ಚಿಕ್ಕ ಬಾಡಿ ಶೇ ಫ್ರೇಮ್ ಶೇಪ್ ದವಕದೆಲ್ಲ ತಾನು ಕೊರೆತ ತಜ್ಜೊಟ್ಟು ತಾನು ಯೋಗ ಆಯುರ್ವೇದ ತಜ್ಜೊಟ್ಟು ಕೆಲ ಮಾಡಲ್ಲ ರೀ ಪ್ರಾಣಾಯಾಮ ಕೆಲ ಮಾಡಲ್ಲ ರೀ.
1: ಡಾಕ್ಟರ್ ಮ್ಯಾಮ್ ಅತ ತುಮಿ ಏಕ ಆಯುರ್ವೇದ ವೈದ್ಯ ಜಾವನು ತಶೀಚ್ ಯೋಗ ಶಿಕ್ಷಕ ಜಾವನು ಅಮ್ಗೆ ಲೇಕ ಐಕೋಪ್ಯಾಂಕ್ ಏ ಯೋಗ ದಿವಸ ಮಾತ್ರನೇ ಯೋಗ ದಿನಾಚರಣೆ ಕರ್ತನ ಪ್ರತಿ ದಿವಸ ತನ್ನಿ ತಂಗಲ ಜೀವನ ಅಂತೂ ಅಳವಡಿಸುನ್ ಗೆತ್ಲಾರ್ ಕಿತ್ಲೆ ಏಕ ಅಮ್ಗೆಲ್ಲ ಆರೋಗ್ಯ ಒಡ್ಡೊಯ್ಯತ ಅನಿ ಅಮ್ಗೆ ಲೇಕ ದಿನನಿತ್ಯ ಅಂತೂ ಹ್ಯಾ ಏಕ ಭಾಗ ಜಲ್ಲಾರ ಆರೋಗ್ಯ ಅಮ್ಗೆಲ್ ಕಿತ್ಲೆ ಸ್ಥಿರ ಜಾವನಸ್ತ ಅಶಿ ಮಸ್ತ್ ಏಕ ಮಾಹಿತಿ ಅಮ್ಗೆಲ್ ಐಕೋಪ್ಯಾಂಕ ದಿಲ್ಲಲ್ಲ ಸರ್ ತುಮ್ಗೆ ಲೇಕ ಬ್ಯುಸಿ ಶೆಡ್ಯೂಲ್ ಅಂತ ಹಂಗ್ಯವನು ಅಮ್ಗೆಲ್ಲ ಆಕಾಶವಾಣಿ ಸ್ಟುಡಿಯೋನು ಏಕ ಆಯುರ್ವೇದ ಯೋಗ ಅನಿ ತಕ್ಕ ಮೀ ಮನೆ ಮದ್ದು ಕಸ ಕೊರಿಯತ ಹ್ಯಾ ವಿಷಾರಿ ಮಸ್ತ್ ಮಾಹಿತಿ ದಿಲ್ಲಲ್ಲ ಸರ್ ತಶಿ ತುಮ್ಕ ಆಕಾಶವಾಣಿ ತರ್ಪೇನ ಅನಿ ಪೂರ ಐಕೋಪ್ಯಾಲ್ ತರ್ಪೇನ ಧನ್ಯವಾದ ಸಂಗ್ತ ಧನ್ಯವಾದ ಡಾಕ್ಟರ್ ಮ್ಯಾಮ್
0: ಧನ್ಯವಾದ ಪೂರ ಜನಕ್ಕೆ ಚಂದವ
2: ಎದ್ದೊಳ್ವರೇನು ಯೋಗ ದಿನಾಚರಣೆ ಪ್ರಯುಕ್ತ ವಜ್ರೇಶ್ವರಿ ಆಯುರ್ ಯೋಗ ಕೇಂದ್ರ ಬಿಜೆ ಪತಂಜಲಿ ಚಿಕಿತ್ಸಾಲಯ ಚೆ ವೈದ್ಯ ಡಾಕ್ಟರ್ ಜ್ಞಾನೇಶ್ವರ್ ನಾಯಕ್ ಹಂಗೆಲ್ ಸಂಗಾತ ಚಲ್ಲೆಲೆ ಸಂವಾದ ಐಕಲೆಂತಿ ಸಂವಾದ ಚಲಾಯಿಸಂದಿಲ್ಲೆ ಚೇತನಾ ನಾಯಕಕ್ಕೆ ಹಂಗಾಕ ಆಯ್ಚಿ ಕೊಂಕಣಿ ಕಾರ್ಯಕ್ರಮ ಸಮಾಪ್ತ ಜತ್ತ ನಮಸ್ಕಾರ.
3: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಧ್ಯೇಯದೊಂದಿಗೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾಡಿನಾದ್ಯಂತ ಯೋಗಪಟುಗಳು ಯೋಗಾಸಕ್ತರ ಅಮಿತೋತ್ಸಾಹದ ಮಧ್ಯೆ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಇಂದು ಬೆಳಗ್ಗೆ 6:30 to 8:30 ಆಚರಿಸಿದ ವರದಿಗಳು ಬಂದಿವೆ. ಯೋಗ ಈಗಲೇ ಅನುಷ್ಠಾನಕ್ಕಾಗಿ ಯೋಗಃ ಅಥ

0: ಅನುಷ್ಠಾನಂ ಎಂದ ಪತಂಜಲಿ ಮುನಿಯ ಆಶಯವನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರತಿಧ್ವನಿಸಿತು. ಯೋಗ 365 ದಿನಗಳಿಗಾಗಿ ಎಂಬ ಪ್ರತಿಜ್ಞೆಯನ್ನು ಯೋಗಾರ್ಥಿಗಳು ಕೈಗೊಂಡರು. ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲಿ ಕೇಂದ್ರ ಆಯುಷ್ ಸಚಿವಾಲಯ ಆಯೋಜಿಸಿದ್ದ ರಾಷ್ಟದ ಪ್ರಧಾನ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಯೋಗ ಎಲ್ಲರನ್ನೂ ಒಗ್ಗೂಡಿಸುವ, ಮಾನಸಿಕ ಸ್ವಾಸ್ಥ್ಯ ಮತ್ತು ಜಗತ್ತಿನ ಶಾಂತಿಗೆ ಅಡಿಪಾಯವಾಗಿದೆ ಎಂದರು.
1: 21 ಜೂನ್ ಕಾ ಯೇ ದಿನ ಪೃಥ್ವಿ ಕೇ ಕುಛ್ ಭೂಭಾಗ ಪರ್ ಸಾಲ ಮೇ ಸಬ್ಸೇ ಲಂಬೀ ಅವಧಿ ಕಾ ದಿನ ಹೋತಾ ಹೈ ಔರ್ ಅಂತಾರಾಷ್ಟ್ರೀಯ ಯೋಗ ದಿವಸ ಕೇ ಕಾರಣ 21 ಜೂನ್ ಕಾ ಯೇ ದಿನ ವಿಶ್ವ ಕೇ ಸಬ್ಸೇ ಬಡೆ ಸಾಮೂಹಿಕ ಉತ್ಸವ ಕಾ ದಿನ ಭೀ ಬನ್ ಗಯಾ ಹೈ. ಭಾರತ ಮೇ ಹಿಮಾಲಯ ಸೇ ಲೇಕರ್ ಹಿಂದ ಮಹಾಸಾಗರ ತಕ್ ಪೂರ್ವೋತ್ತರ ಔರ್ ಪೂರಬ್ ಮೇ ಬಂಗಾಲ ಸೇ ಲೇಕರ್ ಪಶ್ಚಿಮ ಮೇ ಸೌರಾಷ್ಟ್ರ ತಕ್ ಪೂರಾ ದೇಶ ಯೋಗ ಕೀ ಊರ್ಜಾ ಸೇ ಚೈತನ್ಯ ಸೇ ಭರಾ ಹುವಾ ನಜರ್ ಆ ರಹಾ ಪೂರಾ ದೇಶ ಪೂರಾ ವಿಶ್ವ ಏಕ ದೂಸರೆ ಸೇ ಜುಡಾ ಹುವಾ ನಜರ್ ಆ ರಹಾ ಔರ್ ಯಹೀ ತೋ ಯೋಗ ಕೀ ತಾಕತ್ ಹೈ ಯೋಗ ಸಬ್ಕೋ ಜೋಡ್ತಾ ಯೋಗ ಸಬ್ಕೋ ಸಾಥ್ ಲಾತಾ.
0: ಮಂಡ್ಯದ ಪಿಇಟಿ ಶಿಕ್ಷಣ ಸಂಸ್ಥೆಯ ಆವರಣದ ಕೆಎಸ್ಸಿಎ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಿಶ್ವ ಯೋಗ ದಿನಾಚರಣೆಗೆ ಚಾಲನೆ ನೀಡಿದರು. ಬೆಳಗಾವಿಯ ಸುವರ್ಣ ವಿಧಾನಸೌಧದ ಆವರಣದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಶ್ವ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡರು. ಯೋಗ ದಿನವನ್ನು ಪ್ರಜಾಪ್ರಭುತ್ವದ ಬಲವರ್ಧನೆಗೆ ಬಳಸಿಕೊಂಡ ಕೋಲಾರ ಜಿಲ್ಲಾ ಪಂಚಾಯಿತಿ ಮಾದರಿ ಸ್ವೀಪ್ ಚಟುವಟಿಕೆ ಮೂಲಕ ಗಮನ ಸೆಳೆಯಿತು. ಸರ್ ಎಂ ವಿಶ್ವೇಶ್ವರಾಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಕಾರ್ಯಕ್ರಮದಲ್ಲಿ ಮತದಾನದ ಮಹತ್ವ ಕುರಿತು ಜಿಲ್ಲಾಡಳಿತ ಅರಿವು ಮೂಡಿಸಿತು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗಾಗಿ ಕೇಂದ್ರ ಆಯುಷ್ ಸಚಿವಾಲಯದ ಯೋಗ ಸಂಗಮ ಪೋರ್ಟಲ್ನಲ್ಲಿ 600,000 ಸಂಸ್ಥೆಗಳು ಯೋಗ ಪ್ರದರ್ಶಿಸಲು ಹೆಸರು ನೋಂದಾಯಿಸಿದ್ದವು. 200,000 ಶಾಲೆ ಕಾಲೇಜುಗಳು, 322,000 ಸರ್ಕಾರಿ ಸಂಸ್ಥೆಗಳು, 16,000 ಅಧಿಕ ಖಾಸಗಿ ಸಂಸ್ಥೆಗಳು, 5,000 ಹೆಚ್ಚು ಸ್ವಯಂ ಸೇವಾ ಸಂಸ್ಥೆಗಳು, 44,000 ಸಾಮುದಾಯಿಕ ಗುಂಪುಗಳು ದೇಶದ 2,500 ಸ್ಥಳಗಳಲ್ಲಿ ಯೋಗ ಪ್ರದರ್ಶನದಲ್ಲಿ ಪಾಲ್ಗೊಂಡು ಗಮನ ಸೆಳೆದವು. ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಜುಲೈ 25, 26 ಮತ್ತು 27ರಂದು 3 ದಿನಗಳ ರಾಷ್ಟ್ರೀಯ ರೈತ ಸಮಾವೇಶ ಜರುಗಲಿದೆ ಎಂದು ರೈತ ಸಮಾವೇಶದ ಸ್ವಾಗತ ಸಮಿತಿ ಅಧ್ಯಕ್ಷ ಮಾಲೀಕಯ್ಯ ಗುತ್ತೇದಾರ್ ತಿಳಿಸಿದ್ದಾರೆ. ಸಾಮಾಜಿಕ ಹೋರಾಟಗಾರ ಅಣ್ಣಾ ಹಜಾರೆ, ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆ, ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿ, ಕನೆಹರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ, ಜಲತಜ್ಞ ರಾಜಸ್ಥಾನದ ರಾಜೇಂದ್ರ ಸಿಂಗ್ ಸೇರಿದಂತೆ ಕೇಂದ್ರ ಸಚಿವರುಗಳು ಭಾಗವಹಿಸಲಿದ್ದಾರೆ. ಬಾಲ್ಯ ವಿವಾಹ ತಡೆಗಟ್ಟಲು ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆ ಇರಿಸಿದೆ. ಕೇಂದ್ರದ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಲು, ಬಾಲ್ಯ ವಿವಾಹ ಮಾತ್ರವಲ್ಲದೆ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ನಿಶ್ಚಿತಾರ್ಥ ಮಾಡುವುದು ಅಥವಾ ಸಿದ್ಧತೆ ನಡೆಸುವುದು ಶಿಕ್ಷಾರ್ಹ ಅಪರಾಧವಾಗಿದೆ, ಕಾನೂನುಬಾಹಿರ ಎಂದು ಘೋಷಿಸಲಾಗಿದೆ. ವಿಕಸಿತ ಭಾರತ, ಉದ್ಯೋಗ ಖಾತ್ರಿ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ವಿಬಿ ಜಿರಾಮ್ಜಿ ಕಾಯ್ದೆ 2025 ಜುಲೈ 1ರಿಂದ ಜಾರಿಗೆ ಬರಲಿದ್ದು, ಕೇಂದ್ರ ಸರ್ಕಾರ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ 100ಕ್ಕೂ ಹೆಚ್ಚು ಪ್ರದೇಶ ಅಧಿಕಾರಿಗಳನ್ನು ನಿಯೋಜಿಸಲಿದೆ. ಊರಿಗೊಂದು ಕೆರೆ ಸಾಧ್ಯವಾಗದಿದ್ದರೂ ತಾಲೂಕಿಗೊಂದಾದರೂ ಹೊಸ ಕೆರೆಯನ್ನು ನಿರ್ಮಿಸಿ ಎಂದು ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಜಿಲ್ಲೆಯ ಎಲ್ಲ ತೆಹಸೀಲ್ದಾರ್ಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನೆಲ ಜಲ ಮಳೆ ನೀರು ಕೊಯ್ಲು, ಸಸಿ ನೆಡುವುದು ಹಾಗೂ ಕೆರೆಗಳ ಸಮರ್ಪಕ ನಿರ್ವಹಣೆ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ರಾಯಚೂರು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆ ಕುರಿತು ವಿಶೇಷ ತರಬೇತಿ ಕಾರ್ಯಾಗಾರ ಜರುಗಿತು. ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕಾಂದು ಚಾಲನೆ ನೀಡಿದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ತಿಂಗಳ 28ರಿಂದ ಜುಲೈ 1ನೇ ತಾರೀಖಿನವರೆಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಅಭಿಯಾನ ನಡೆಯಲಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಕಾಶಿ ಮಾಹಿತಿ ನೀಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ವನಿತಾ ವಿಹಾರ
1: ಕೆಲವರೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಯೋಗ ದಿನಾಚರಣೆಯ ಈ ವಿಶೇಷ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಡಾಕ್ಟರ್ ನವ್ಯ ಆರಾಧ್ಯ ಅವರು ಇದ್ದಾರೆ. ಆಯುರ್ವೇದ ವೈದ್ಯೆಯಾಗಿರುವ ಇವರು ಯೋಗವನ್ನು ಜೀವನ ಶೈಲಿಯ ಭಾಗವನ್ನಾಗಿ ಅಳವಡಿಸಿಕೊಂಡಿರುವ ಅನುಭವ ಉಳ್ಳ ಯೋಗ ತಜ್ಞೆಯೂ ಹೌದು. ದೇಹ ಮತ್ತು ಮನಸ್ಸಿನ ಸಮತೋಲನ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹಾಗೆ ಆರೋಗ್ಯಕರ ಬದುಕಿಗೆ ಯೋಗದ ಮಹತ್ವವನ್ನ ಸರಳವಾಗಿ ಜನರಿಗೆ ತಲುಪಿಸುವಲ್ಲಿ ಅವರು ಹಲವಾರು ಕಾರ್ಯಗಳನ್ನ ಮಾಡ್ತಾ ಬಂದಿದ್ದಾರೆ. ಇವತ್ತಿನ ಈ ಸಂಭಾಷಣೆಯಲ್ಲಿ ಅವರು ನಮ್ಮ ಜೊತೆ ಈ ಮನೆ ಜವಾಬ್ದಾರಿ ನಡುವೆ ಸಿಲುಕಿರುವ ಮಹಿಳೆಯರ ಆರೋಗ್ಯ ಸಮಸ್ಯೆಗಳನ್ನು ಯೋಗದ ಮೂಲಕ ಹೇಗೆ ಬ್ಯಾಲೆನ್ಸ್ ಮಾಡಬಹುದು, ಹೇಗೆ ಅದಕ್ಕೆ ಪರಿಹಾರ ಕಂಡುಕೋಬಹುದು ಅನ್ನೋದನ್ನ ಸುಲಭವಾಗಿ ವಿವರಿಸುತ್ತಾರೆ. ನವ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
2: ಥ್ಯಾಂಕ್ ಯು ಆಶಾ.
1: ನಮ್ಮ ಕೇಳುಗರಿಗೆ ನಿಮ್ಮ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಮಾಡಿಕೊಡ್ತೀರಾ?
2: ಆಯುರ್ವೇದ ವೈದ್ಯೆ, ಯೋಗ ಟೀಚರ್ ಮತ್ತೆ ರೀಜನರೇಟಿವ್ ಮೆಡಿಸಿನ್ ಸ್ಪೆಷಲಿಸ್ಟ್ ಆಗಿ ಹಾಗೂ ನನ್ನದೇ ಆದ ಒಂದು ಹೆಲ್ತ್ ಕೇರ್ ನಯೋಸ್ಮಿ ಹೆಲ್ತ್ ಗ್ಲೋಬಲ್ ಅನ್ನ ಫೌಂಡ್ ಮಾಡಿದ್ದೇನೆ.
1: ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಮಹಿಳೆಯರು ತುಂಬಾ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗುತ್ತೆ. ಮನೆ ಕೆಲಸ ಇರಬಹುದು, ಮಕ್ಕಳ ಜವಾಬ್ದಾರಿ ಇರಬಹುದು, ಆಫೀಸ್ ಸ್ಟ್ರೆಸ್ ಇರಬಹುದು. ಸೊ ಕೆಲಸ ನಿರತ ಮಹಿಳೆಯರ ಜೀವನ ಶೈಲಿಯಲ್ಲಿ ಯೋಗದ ಮಹತ್ವವನ್ನು ನೀವು ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ?
2: ಸೊ ಇವಾಗ 21st century ಹೆಣ್ಣು ಮಕ್ಕಳು ಅಂದ್ರೆ ನಾನೇ ಆಗಿರ್ಬೋದು, ನೀವೇ ಆಗಿರ್ಬೋದು, ಎಷ್ಟು ತರಹದ ಜವಾಬ್ದಾರಿಗಳನ್ನ ಹೊತ್ಕೊಂಡಿದೀವಿ. ನಮ್ಮ ವೃತ್ತಿ, ಕುಟುಂಬ ಆಗಿರ್ಬೋದು, ಮನೆಯವರ ಆರೋಗ್ಯ ಆಗಿರ್ಬೋದು, ಹಾಗೂ ಸಾಮಾಜಿಕ ಜವಾಬ್ದಾರಿ ಎಲ್ಲಾನು ನಾವು ತಗೊಳಕ್ಕೆ ಇಚ್ಛೆ ಪಡ್ತೀವಿ ಹಾಗೂ ಮಾಡ್ತಾ ಇದೀವಿ ಅಲ್ವಾ. ಸೊ ಅದಕ್ಕಾಗಿ ಇದನ್ನೆಲ್ಲಾನು ಸಮತೋಲನದಿಂದ ಒಂದು ಸಾಮಾಜಿಕ ಜವಾಬ್ದಾರಿಯನ್ನ ಚೆನ್ನಾಗಿ ನಿಭಾಯಿಸಬೇಕು ಅಂದ್ರೆ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯನ ಒಂದು ಸಮತೋಲನದಲ್ಲಿ ಇಟ್ಕೋಬೇಕು ಅಂದ್ರೆ ಯೋಗ ತುಂಬಾನೇ ಮುಖ್ಯ. ದಿನನಿತ್ಯದಲ್ಲಿ ಅದನ್ನ ವ್ಯಾಯಾಮದ ರೀತಿ ನೋಡದೆ ಅದನ್ನ ಜೀವನ ಶೈಲಿಯಾಗಿ ಅಳವಡಿಸ್ಕೊಂಡ್ರೆ ಮಾತ್ರ ನಮಗೆ ಅದರ ಉಪಯೋಗ ಆಗತ್ತೆ. ಯುಜ್ಯತೆ ಅನೇನೈತಿ ಯೋಗ ಅಂತ ಹೇಳ್ತೀವಿ ಅಂದ್ರೆ ಏನು? ಯೋಗ ಅಂದ್ರೆ ಮೇನ್ಲಿ ನಮ್ಮ ದೇಹ, ಮನಸ್ಸು ಮತ್ತೆ ಆತ್ಮನ ಒಂದುಗೂಡಿಸೋದೇ ಯೋಗ. ಸೊ ಇದು ಮೂರನ್ನು ನಾವು ಮಾಡೋ ಎಲ್ಲಾ ಕೆಲಸಗಳಲ್ಲಿ ಹಾಕಿದ್ರೆ ಮಾತ್ರ ಅದು ಪರಿಪೂರ್ಣವಾಗತ್ತೆ. ಸೊ ಆದ್ರಿಂದ ಎಲ್ಲ ಮಹಿಳೆಯರು ಯೋಗಾನ ಪ್ರತಿ ದಿನ ಪ್ರಾಕ್ಟೀಸ್ ಮಾಡೋದು ಖಡಾಖಂಡಿತ, ಇವಾಗಂತೂ ಮಾಡ್ಲೇಬೇಕು.
1: ಟೈಮ್ ಇಲ್ಲ ನನ್ಗೆ, ಬೆಳಿಗ್ಗೆ ಎದ್ದ ತಕ್ಷಣ ನಮ್ದು ಕೆಲಸ ಸ್ಟಾರ್ಟ್ ಆಗುತ್ತೆ. ಕೆಲಸ ಅಂತ ನೋಡದೆ ನಾವು ಅದನ್ನ ಜೀವನ ಶೈಲಿಯಲ್ಲಿ ಅಳವಡಿಸ್ಕೋಬೇಕು. ಇವನ ಊಟ ಹೇಗೆ ಮಾಡ್ತೀವಿ, ಸ್ನಾನ ಹೇಗೆ ಮಾಡ್ತೀವಿ, ಬ್ರಷ್ ಹೇಗೆ ಮಾಡ್ತೀವಿ, ಸೊ ಆ ಥರ ಅಳವಡಿಸ್ಕೋಬೇಕು. ಬಟ್ ಟೈಮ್ ಇಲ್ಲ ಅನ್ನೋರಿಗೆ ಯಾವ ರೀತಿ ಅವರು ಯೋಗವನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬಹುದು?
2: ಈಗ ಯಾವುದೇ ಮಹಿಳೆ ನನ್ನ ಹತ್ರ ಬಂದು ನನಗೆ ಯೋಗ ಮಾಡ್ಲಿಕ್ಕೆ ಸಮಯ ಇಲ್ಲ ಅಂತ ಹೇಳಿದ್ರೆ ನನಗೆ ಹೆಂಗೆ ಕೇಳಿಸುತ್ತೆ ಗೊತ್ತಾ? ನನಗೆ ಯೋಗ ಮಾಡಕ್ಕೆ ಇಷ್ಟ ಇಲ್ಲ ಅನ್ನೋದು ನನ್ನ ಬ್ರೈನ್ ಪ್ರೊಸೆಸ್ ಮಾಡುತ್ತೆ. ಬಿಕಾಸ್ ಇಷ್ಟ ಆಗಿರೋ ಕೆಲಸನ ನಾವು ಮಾಡೇ ಮಾಡ್ತೀವಿ. ಈಗ ನಮ್ಮ ಸನಾತನ ಧರ್ಮದಲ್ಲಿ ಏನೇನು ಮಾಡಬೇಕು ಅಂತ ನಮಗೆ ದಿನನಿತ್ಯದಲ್ಲಿ ಹೇಳ್ಕೊಟ್ಟಿದ್ದಾರೆ, ಅದರಲ್ಲಿ ಯೋಗನೂ ಒಂದು ಭಾಗ. ನಮಗೆ ನಾವು ಪ್ರಾಮುಖ್ಯತೆ ಕೊಟ್ಕೋಬೇಕು ಫಸ್ಟ್, ನಮ್ಮ ತಲೆನಲ್ಲಿ ಬರಬೇಕು. ಈಗ ಕೊಡ ತುಂಬಿದ್ರೆ ಮಾತ್ರ ಅದರಿಂದ ನೀರು ಹರಿಯಕ್ಕೆ ಸಾಧ್ಯ, ನಾವು ಬೇರೆಯವ್ರಿಗೆ ಕೊಡಕ್ಕೆ ಸಾಧ್ಯ. ನಮ್ಮ ಕೊಡದಲ್ಲೇ ನೀರಿಲ್ಲ ಅಂದ್ರೆ ನಾವು ಬೇರೆಯವ್ರಿಗೆ ಏನು ಕೊಡ್ತೀವಿ? ಖಾಲಿ ಕೊಡ ಹಾಕಕ್ಕಾಗತ್ತಾ? ಸೊ ನಾವು ಫಸ್ಟ್ ದೈಹಿಕವಾಗಿ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿ ಇರಬೇಕು, ಅವಾಗ ಮಾತ್ರ ನಾವು ಎಲ್ಲರನ್ನು ಚೆನ್ನಾಗಿ ನೋಡ್ಕೊಳಕ್ಕೆ ಸಾಧ್ಯ. ಸೊ ಎಲ್ಲರೂ ಎಲ್ಲ ಕೆಲಸ ಮಾಡಬಹುದು, ಅದನ್ನ 100% ಪರಿಪೂರ್ಣವಾಗಿ ಪರ್ಫೆಕ್ಟ್ ಆಗಿ ಮಾಡಿ ಅದರಿಂದ ಒಂದು ಆತ್ಮತೃಪ್ತಿ ಸಿಗುತ್ತಲ್ಲ, ಆತರ ಜೀವನ ಬೇಕು ಅಂದ್ರೆ ಯೋಗ ಮಾಡಲೇಬೇಕು.
1: ಈಗ ಟೈಮ್ ಇಲ್ಲ ಅನ್ನೋರಿಗೆ ನಾನೊಂದು 5 minutes 10 minutes ಯೋಗ ಮಾಡ್ತೀನಪ್ಪ ಅನ್ನೋರಿಗೆ ಯಾವ್ದಾದ್ರು ಸುಲಭವಾಗಿ ಮಾಡುವ ಯೋಗ ಅಭ್ಯಾಸ ನೀವು ಸಜೆಸ್ಟ್ ಮಾಡಬಹುದಾ?
2: 5 minutes ಪ್ರಾಣಾಯಾಮ ಮಾಡಿದ್ರು ಅದನ್ನ ದಿನನಿತ್ಯ ಮಾಡಬೇಕು, ಆಯ್ತಾ? ಸೊ ಮೊದಲನೇದಾಗಿ ಯೋಗ ಅಂದ್ರೆ ಅಷ್ಟಾಂಗ ಯೋಗ, ಅದರಲ್ಲಿ 8 ವಿಧಗಳಿದಾವೆ, 8 limbs. ಅದರಲ್ಲಿ ಈಗ ನಾವು ಮಾತಾಡ್ತಾ ಇರೋದು ಆಸನ, ಪ್ರಾಣಾಯಾಮ ಮತ್ತೆ ಧ್ಯಾನದ ಬಗ್ಗೆ ಮಾತ್ರ ನಾವು ಫೋಕಸ್ ಮಾಡ್ತಾ ಇದೀವಿ. ಸೊ 5 to 10 minutes ಅಂದ್ರೆ ಮೊದಲಿಗೆ ಪ್ರಾಣಾಯಾಮದ ಮೇಲೆ ಫೋಕಸ್ ಮಾಡಬೇಕು. ಸೊ ಮೊದಲಿಗೆ ನಿಮ್ಮ ಮನಸ್ಸಿನ ಸ್ಥಿತಿ ಚೆನ್ನಾಗಿದ್ರೆ ನಿಮ್ ದೈಹಿಕವಾಗಿ ಏನಾದ್ರೂ ಮಾಡಬಹುದು. ಆ ಮೋಟಿವೇಶನ್ ಬೇಕು ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಸೊ ಮೋಟಿವೇಶನ್ ತಗೊಂಡು ಯೋಗ ಮಾಡೋದಕ್ಕಿಂತ ಯೋಗ ಮಾಡಿ ಮೋಟಿವೇಶನ್ ಬರ್ಸ್ಕೊಂಡ್ರೆ ಚೆನ್ನಾಗಿರತ್ತೆ. ಓಕೆ, ಸೊ ಪ್ರಾಣಾಯಾಮ, ಸೊ ನಾಡಿ ಶುದ್ಧಿ ಪ್ರಾಣಾಯಾಮ ಅಂತೂ ಎಲ್ಲರಿಗೂ ಬರುತ್ತೆ. ಒಂದು ಒಳ್ಳೆಯನ್ನ ಮುಚ್ಕೊಂಡು ಇನ್ನೊಂದು ಒಳ್ಳೆಯಿಂದ ಉಸಿರು ತಗೊಂಡು ಇನ್ನೊಂದು ಕಡೆಯಿಂದ ಬಿಡೋದು. ಸೊ ಇದನ್ನ 6 to 7 rounds ಆರಾಮಾಗಿ ಮಾಡ್ಕೋಬಹುದು. ಸೊ
1: ಸುಮ್ನೆ ಕೂತಿದ್ದಾಗ್ಲೂ
2: ಪ್ರಾಕ್ಟಿಸ್ ಮಾಡಬಹುದು, ಇಲ್ಲ ಅಂದ್ರೆ ಇನ್ನೊಂದು ಜಾಗೃತ ಉಸಿರಾಟ ಅಂತ ಕರಿತೀವಿ. ಸೊ ಏನಪ್ಪಾ ಅದು ಅಂದ್ರೆ 4 seconds ಉಸಿರನ್ನ ಒಳಗೆ ಹೇಳ್ಕೊಳ್ಳೋದು.

0: ನಾಲ್ಕು ಸೆಕೆಂಡು ಹಿಡಿದಿಟ್ಕೊಳ್ಳೋದು, ಇನ್ನು 6 ಸೆಕೆಂಡ್ ಕಾಲ ಉಸಿರನ್ನ ನಿಧಾನವಾಗಿ ಆಚೆ ಬಿಡೋದು. ಇದನ್ನ ಒಂದು 10 ರೌಂಡ್ಸ್ ಮಾಡ್ಕೋಬಹುದು. ಸೊ ಪ್ರಾಣಾಯಾಮ ಮೊದಲು, ನೀವು ಎಷ್ಟೋ ಕೆಲಸ ಗಡಿಬಿಡಿಯಲ್ಲಿ ಎಲ್ಲ ಓಡಾಡ್ತಾ ಇರ್ತೀರ, ಸೊ ಮನಸ್ಸು ಒಂದು ಕಡೆ ಬರಬೇಕು ಅಂದ್ರೆ ಮೊದಲು ಇದನ್ನ ಮಾಡಬೇಕು. ಉಸಿರಾಟದ ಮೇಲೆ ಗಮನ, ಅನುಲೋಮ ವಿಲೋಮ ಅದೊಂದು ಪ್ರಾಣಾಯಾಮ. ಇದೆರಡು ಮಾಡ್ಕೊಂಡಾದ್ಮೇಲೆ ನಿಂತಲ್ಲೇನೆ ತಾಡಾಸನ, ಸೊ ನಿಲ್ಲದನ್ನ ಬೆನ್ನು ನೇರ ಮಾಡಿಕೊಂಡು ನಿಲ್ಲೋದು, ವೃಕ್ಷಾಸನ. ಇದೆಲ್ಲ ಈಸಿ, ನಿಂತಲ್ಲೇ ನೀವು ಅಡುಗೆ ಮನೆಯಲ್ಲಿ ಏನಾದರೂ ಕುಕ್ ಮಾಡ್ತಾನೆ ಅಲ್ಲೇ ನಿಂತಿರ್ತೀರ, ಅಲ್ಲೇ ಮಾಡ್ಕೋಬಹುದು ಅಲ್ವಾ. ಸೊ ಅರ್ಧ ಚಂದ್ರಾಸನ ಅಲ್ವಾ, ಆಮೇಲೆ ಗೋಮುಖಾಸನ. ಸೊ ಎಲ್ಲಿ ನಿಂತಿರ್ತೀರೋ ಅಲ್ಲೇ ಆರ್ಮ್ ರೊಟೇಷನ್ಸ್, ನಿಮ್ಮ ಭುಜಾನ ತಿರುಗಿಸುವಂತದ್ದು, ಕತ್ತನ್ನ ಸ್ಟ್ರೆಚ್ ಮಾಡುವಂತದ್ದು ಆ ಕಡೆ ಈ ಕಡೆಗೆ, ಅದೇ ಮುಖ್ಯವಾಗಿ ಮಾಡಬೇಕು.
1: ಓಕೆ, ಸೊ ಈಗ ತುಂಬಾ ಪ್ರಚಲಿತವಾದ ವರ್ಡ್ ಬಂದಿರೋದು ಡೆಸ್ಕ್ ಯೋಗ ಅಂತ ಹೇಳಿ. ಸೊ ಡೆಸ್ಕ್ ಮುಂದೆ ಗಂಟೆಗಟ್ಟಲೆ ಕುತ್ಕೊಂಡು ಕೆಲಸ ಮಾಡ್ತಾರೆ ಹೆಣ್ಮಕ್ಳು. ಸೊ ಅವರಿಗೆ ಸಾಮಾನ್ಯವಾಗಿ ತುಂಬಾ ಬೆನ್ನು ನೋವು ಇರಬಹುದು, ಕಾಲು ನೋವು ಇರಬಹುದು, ಈ ತರ ದೈಹಿಕ

0: ಸಾಮಾನ್ಯವಾಗಿ ಕಾಣಿಸುವ ದೈಹಿಕ ಸಮಸ್ಯೆ, ಮಾನಸಿಕ ಸಮಸ್ಯೆಗಳು ಮತ್ತೆ ಡೆಸ್ಕ್ ಯೋಗದ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ?
1: ಖಂಡಿತ. ಸೊ ಈಗ ಡೆಸ್ಕ್ ಯೋಗಕ್ಕಿಂತ ಚೇರ್ ಯೋಗ ಅಂತ ತುಂಬಾ ಫೇಮಸ್ ಆಗಿದೆ. ಸೊ ಡೆಸ್ಕ್ ಅಥವಾ ಕುರ್ಚಿ ಅಲ್ಲೇ ಕೆಲಸ ಮಾಡೋರು, ಎಲ್ಲಾ ಕಚೇರಿಗಳಲ್ಲಿರೋರು ಎಲ್ಲ ಅದೇ ತರ ಕೆಲಸ ಮಾಡೋದು ಅಲ್ವಾ. ಸೊ ಅದರಲ್ಲಿ ಏನು ಏನು ಮಾಡ್ಕೋಬಹುದು ಅಂದ್ರೆ, ನೀವು ಒಂದು ಚೇರ್ ಅಲ್ಲೇ ಕೂತಿರ್ತೀರ, ಸೊ ಫಸ್ಟ್ ಚೇರ್ ಅಲ್ಲಿ ವೀಲ್ಸ್ ಇರಬಾರದು. ಸೊ ಅದರಲ್ಲಿ ನೀವು ಒಂದು ರೂಲ್ಸ್ ಮಾಡ್ಕೋಬೇಕು, ಪ್ರತಿ ಗಂಟೆಗೆ ನಾನು 2 ನಿಮಿಷ ಸ್ಟ್ರೆಚ್ ಮಾಡ್ತೀನಿ, ಪ್ರತಿ ಗಂಟೆಗೆ 2 ನಿಮಿಷ ಪ್ರಾಣಾಯಾಮ ಮಾಡ್ತೀನಿ, ಪ್ರತಿ ಗಂಟೆಗೆ 1 ನಿಮಿಷ ಧ್ಯಾನ ಮಾಡ್ತೀನಿ ಇಷ್ಟೇ. ಇದನ್ನ ಪ್ರತಿ ಗಂಟೆನೂ 3 ಮಾಡ್ಬೇಕು ಅಂತಿಲ್ಲ, ಪ್ರತಿ ಗಂಟೆ ಒಂದೊಂದು. ಸೊ ಏನಾದ್ರೂ ಅಲಾರ್ಮ್ ಸೆಟ್ ಮಾಡ್ಕೊಳ್ಳೋದ, ರಿಮೈಂಡರ್ ಇಟ್ಕೊಳ್ಳೋದ, ಈ ತರ ಮಾಡ್ಕೊಂಡು ಕೂತಿರೋ ಸ್ಥಳದಲ್ಲೇನೆ ನಾನು ಅದು ಜಾಗೃತ ಉಸಿರಾಟ ಏನ್ ಹೇಳ್ದೆ 4-4-6 ಅದರದ್ದು ಏನ್ ಹೇಳ್ದೆ ಅದನ್ನ ಮಾಡ್ಕೋಬಹುದು. ಆಮೇಲೆ ಕೂತಲ್ಲೇನೆ ಮತ್ತೆ ಆಸನಗಳಿದಾವೆ. ಓಕೆ, ನೀವು ತಾಡಾಸನ ಅಂದ್ರೆ ಬೆನ್ನನ್ನ ಫಸ್ಟ್ ನೇರ ಮಾಡೋದು, ಅದು ಮಾಡ್ಕೋಬಹುದು. ಗೋಮುಖಾಸನ ಇನ್ನು ಗೊತ್ತೇ ಇದೆ, ಕೈಗಳನ್ನ ಹಿಂದೆ ಹಾಕಿ 2 ತರ ಮಾಡೋದು. ತುಂಬಾ ತರ ಇದೆ. ಅದರಲ್ಲಿ ಒಂದು ಮುಖ್ಯವಾಗಿ ಏನ್ ಮಾಡ್ಬೇಕು ಅಂದ್ರೆ ಅರ್ಧ ಮತ್ಸ್ಯೇಂದ್ರಾಸನ ಅಂತ ಬರುತ್ತೆ. ಒಂದು ಸೈಡ್ ಅಲ್ಲಿ ಚೇರ್ ಹ್ಯಾಂಡಲ್ ಇರತ್ತಲ್ಲ, ಅದನ್ನ 2 ಕೈಯಲ್ಲಿ ಹಿಡ್ಕೊಂಡು ಹಿಂದಕ್ಕೆ ತಿರುಗದು, ನಿಮ್ಮ ಮೇಲಿನ ಶರೀರನ ಅರ್ಧಕ್ಕೆ ಹಿಂದಕ್ಕೆ ತಿರುಗಿಸೋದು. ಅಲ್ಲಿ ಒಂದು 10 ಕೌಂಟ್ ಅಲ್ಲಿ ದೀರ್ಘ ಉಸಿರಾಟ ಮಾಡಬೇಕು, ಮತ್ತೆ ವಾಪಸ್ ಬಂದು ಇನ್ನೊಂದ್ ಕಡೆಗೆ ತಿರುಗೋದು. ಇದು ಆರಾಮಾಗಿ ಈಸಿಯಾಗಿ ಮಾಡಬಹುದು. ಸೊ ಎಲ್ಲರೂ ಮಾಡ್ತಾರೆ, ಏನ್ ಮಾಡ್ತಾರೆ, ಓ ಬೆನ್ನಿಡ್ಕೊಂಡಿದೆ ಹಿಂಗ್ ತಿರುಗ್ತೀನಿ ಹಂಗ್ ತಿರುಗ್ತೀನಿ, ತಿರುಗ್ತೀರಾ ಸರಿ, ಕಂಪ್ಲೀಟ್ ಆಗಿ ತಿರುಗಿ ಉಸಿರಾಟನ ದೀರ್ಘವಾಗಿ ಮಾಡಬೇಕು, ಅವಾಗಷ್ಟೇ ಅದನ್ನ ಯೋಗಾಭ್ಯಾಸ ಅಂತಾರೆ, ಇಲ್ಲಾಂದ್ರೆ ಸುಮ್ನೆ ಸ್ಟ್ರೆಚ್ ಆಗತ್ತೆ.
0: ಮಲ್ಟಿ ಟಾಸ್ಕಿಂಗ್ ಮಾಡ್ತಾರಲ್ಲ ಹೆಣ್ಮಕ್ಳು, ಅವರಲ್ಲಿ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಇರುತ್ತೆ, ಫೆಟೀಗ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಯೋಗ ಹೇಗೆ ಪರಿಹಾರ ನೀಡುತ್ತೆ ನವ್ಯ?
1: ಸೊ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇರೋ ವುಮೆನ್ ಅಂದ್ರೆ ಅದು ಅವರೇ ಚಾಯ್ಸ್ ಮಾಡ್ಕೊಂಡಿರೋದು, ಐ ಕ್ಯಾನ್ ಡೂ ಇಟ್, ಇಷ್ಟೆಲ್ಲ ಮಾಡ್ಬೋದು ಅಂತ ಮೊದಲೇ ದೃಢವಾಗಿ ನಿರ್ಧಾರ ಮಾಡಿರ್ತಾರೆ. ಸೊ ಎಲ್ಲಾ ಮಾಡಿದಾದ್ಮೇಲೆ ಬಟ್ ಅಟ್ ದ ಎಂಡ್ ಆಫ್ ದ ಡೇ ಆ ಮೆಂಟಲ್ ಫಟೀಗ್, ಫಿಸಿಕಲ್ ಫಟೀಗ್ ಅನ್ನೋದು ಇದ್ದೇ ಇರುತ್ತೆ. ಸೊ ಇಂಥವ್ರು ಏನ್ ಮಾಡ್ಬೋದು ಅಂದ್ರೆ ಕೆಲಸ ಮುಗಿಸಿ ಮನೆಗೆ ಹೋಗಿದ ತಕ್ಷಣ ಹಠ ಯೋಗ ಅಂದ್ರೆ ನಿಧಾನವಾದ ಯೋಗ, ಯಾವುದು ಸ್ಟ್ರೆಸ್ ಮಾಡ್ಕೊಳ್ದೆ ಕಂಪ್ಲೀಟ್ ಆಗಿ ಜಾಗ್ ಮಾಡ್ಕೊಂಡು ಆ ತರ ಎಲ್ಲ ಅಲ್ಲ, ನಿಧಾನವಾಗಿ ಸೌಮ್ಯ ಅಭ್ಯಾಸ ಅಂತ ಹೇಳ್ತೀವಿ. ಸೊ ನಿಧಾನವಾದ ಯೋಗ ಮಾಡಿಕೊಂಡು ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡಿ ಮೇನ್ ಆಗಿ ಯೋಗ ನಿದ್ರಾ ಅಂತ ಕರಿತೀವಿ. ಸೊ ಎಲ್ಲಾ ಯೋಗ ಸೆಷನ್ಸ್ ಎಂಡ್ ಅಲ್ಲಿ ಶವಾಸನ ಅಂತ ಮಾಡ್ತಾರೆ ಅಲ್ವಾ. ಸೊ ಆ ಶವಾಸನ ಪ್ರೊಸೀಜರ್ ಏನಿದೆ, ಬೆನ್ನ ಮೇಲೆ ಮಲಗಿ ನೆಲದ ಮೇಲೆ ಕಂಪ್ಲೀಟ್ ಆಗಿ ತಲೆಯಿಂದ ಕಾಲ್ವರೆಗೂ ಎಲ್ಲಾ ಭಾಗಗಳನ್ನು ಮಸಲ್ಸ್ನು ಸಡಿಲ ಮಾಡಿ ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಟ್ಟು ಆಮೇಲೆ ಕಂಪ್ಲೀಟ್ ಆಗಿ ಮೆಂಟಲಿ ರಿಲ್ಯಾಕ್ಸ್ ಮಾಡಿ ಒಂದು ಸಂಕಲ್ಪ ಮಾಡ್ಕೋಬೇಕು, ನಾನು ಆರೋಗ್ಯವಾಗಿದ್ದೀನಿ, ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ನಾನು ಎಲ್ಲಾ ತರದ ಏನು ಜವಾಬ್ದಾರಿ ಹೊತ್ಕೊಂಡಿದ್ದೀನಿ ಅದು ನನ್ನ ಕೈಯಲ್ಲಿ ಚೆನ್ನಾಗಿ ಮಾಡೋಕ್ಕಾಗತ್ತೆ, ಈ ತರ ಅಫರ್ಮೇಷನ್ಸ್ ಮಾಡಿಕೊಂಡು ಮತ್ತೆ ನಿಧಾನವಾಗಿ ಆ ಪೊಸಿಷನ್ ಇಂದ ಆಚೆ ಬರೋದು. ಇದು ಯೋಗ ನಿದ್ರಾ ಅಂತ ಕರಿತೀವಿ. 10-15 ಮಿನಿಟ್ಸ್ ಇದನ್ನ ಮಾಡಬೇಕು. ಇದು ನಾವು ರಾತ್ರಿ ಹೊತ್ತು 7-8 ಗಂಟೆ ಏನು ಮಲ್ಕೊಂಡು ರಿಲ್ಯಾಕ್ಸೇಷನ್ ಸಿಗುತ್ತಲ್ಲ ಅದು ಈ 15 ಮಿನಿಟ್ಸ್ ಅಲ್ಲೇ ಮೈಂಡಿಗೆ ಸಿಕ್ಬಿಡತ್ತೆ.
0: ಕೆಲಸದ ಒತ್ತಡದಿಂದ ಈ ಕೋಪ ಅಂಡ್ ಮೆಂಟಲ್ ಪೀಸ್ ಕಳ್ಕೊತಾರಲ್ಲ, ಅವರಿಗೆ ಯಾವ ರೀತಿಯ ಯೋಗ ಎಕ್ಸಸೈಸಸ್ ಹೆಲ್ಪ್ ಆಗುತ್ತೆ?
1: ಸೊ ಮೆಂಟಲ್ ಪೀಸಿಗೆ ಬಂದಾಗ ಪ್ರಾಣಾಯಾಮ ಧ್ಯಾನ ಮುಖ್ಯ. ಓಕೆ, ಸೊ ಈ ಉಸಿರಾಟ ಕ್ರಿಯೆ ನಾವೇನ್ ಹೇಳ್ಕೊಟ್ವಿ, ಪ್ರಾಣಾಯಾಮ ಏನ್ ಮಾಡ್ತಾ ಇದೀವಿ ಅದನ್ನ ಕಂಟಿನ್ಯೂಸ್ ಆಗಿ ಮಾಡಬೇಕು. ಡೀಪ್ ಬ್ರೀದಿಂಗ್ ಅಂತ ಬರುತ್ತೆ. ಈಗ ಸಡನ್ ಆಗಿ ನಿಮ್ಗೆ ಕೋಪ ಬಂತು, ಆಗ ಏನ್ ಮಾಡ್ಬೇಕು, ನೀವು ಫಸ್ಟ್ ರೆಕಗ್ನೈಸ್ ಮಾಡ್ಕೋಬೇಕು, ಓಕೆ ನನಗೆ ಕೋಪ ಇದೆ. ಸೊ ಅವಾಗ ಏನ್ ಮಾಡ್ಬೇಕು, ತಕ್ಷಣ ಸ್ಟಾಪ್ ಮಾಡಿ ಕಣ್ಮುಚ್ಚಿ ನಿಧಾನವಾಗಿ ಉಸಿರು ತಗೊಂಡು ನಿಮ್ ಥಾಟ್ ಮೇಲೇನೆ ಏನಾಗ್ತಾ ಇದೆ, ಯಾಕಾಗ್ತಾ ಇದೆ ಅಂತ ಯೋಚನೆ ಮಾಡಿ ಉಸಿರಾಟದ ಮೇಲೆ ಆಮೇಲೆ ಆಚೆ ಬಿಡ್ಬೇಕು. ಸೊ ಈಗ ಕೋಪ ತಾಪ ಅಂದ್ರೆ ಏನು, ಬಿಸಿ, ಬಿಸಿಯಿಂದಾನೇ ಕೋಪ ತಾಪ ಆಗದು. ಸೊ ಬಾಡಿಯಲ್ಲಿ ಸರ್ಕ್ಯುಲೇಷನ್ಸ್ ಜಾಸ್ತಿ ಆಗಿ ಸೊ ನಮ್ ಸೆಲ್ಸ್ ಏನ್ ಮಾಡುತ್ತೆ, ಹೀಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈಗ ಏನ್ ಮಾಡ್ಬೇಕು, ನಾವು ಕೂಲ್ ಡೌನ್ ಮಾಡಬೇಕು. ಸೊ ಅದಕ್ಕೆ ಶಿಥಿಲಿ ಪ್ರಾಣಾಯಾಮ ಅಂತ ಇದೆ ನಮ್ಮಲ್ಲಿ. ಓಕೆ, ನಾಲ್ಗೆನ ರೋಲ್ ಮಾಡಿ ಅಪ್ಪರ್ ಪ್ಯಾಲೆಟ್ಗೆ ಸ್ಟಿಕ್ ಮಾಡಿ ಬಾಯಿಂದ ದೀರ್ಘವಾಗಿ ಉಸಿರನ್ನ ಎಳ್ಕೊಂಡು ಹಿಡಿದಿಟ್ಕೊಂಡು 1-5 ಸೆಕೆಂಡ್ ಮೂಗಿಂದ ಬಿಡಬೇಕು. ಇದು ಶಿಥಿಲಿ ಪ್ರಾಣಾಯಾಮ, ಬಾಡಿನ ಕೂಲ್ ಡೌನ್ ಮಾಡಕ್ಕೇನೆ ಮಾಡೋದು. ಆಮೇಲೆ ಲೆಫ್ಟ್ ಸೈಡ್ ನಾಸ್ಟ್ರಲ್ ಬ್ರೀದಿಂಗ್, ಓಕೆ, ಚಂದ್ರ ಬ್ರೀದಿಂಗ್. ಓಕೆ, ಸೂರ್ಯ ಹೀಟಿಗೆ, ಚಂದ್ರ ಕೋಲ್ಡ್ಗೆ. ಸೊ ರೈಟ್ ಸೈಡ್ ಇಸ್ ಸೂರ್ಯ, ಲೆಫ್ಟ್ ಸೈಡ್ ಇಸ್ ಚಂದ್ರ. ಸೊ ಲೆಫ್ಟ್ ಸೈಡ್ ನಾಸ್ಟ್ರಲ್ ಇಂದ ಪ್ರಾಣಾಯಾಮ ಮಾಡೋದು. ಓಕೆ, ಒಂದು 10-12 ರೌಂಡ್ಸ್ ಮಾಡ್ಕೊಂಡ್ರೆ ಆ ಕೋಪ ಎಲ್ಲ ಏನ್ ಬಂದಿದೆ ಆರಾಮಾಗಿ ಬಾಡಿ ಕೂಲ್ ಆಗುತ್ತೆ.
0: ಈಗ ಯೋಗದಲ್ಲಿ ಒಂದು ಭ್ರಾಮರಿ ಅಂತ ಏನೋ ಇದೆಯಲ್ಲ,
1: ಭ್ರಾಮರಿ ಪ್ರಾಣಾಯಾಮನೂ ಇದೆ. ಸೊ ಅದು ಅಷ್ಟೇ, ಮೈಂಡ್ ನ ಕಾಮ್ ಡೌನ್ ಮಾಡಕ್ಕೆ. ಸೊ ನಾಡಿ ಶುದ್ಧಿ ಆಯ್ತು, ನಿಮ್ಗೆ ಶಿಥಿಲಿ ಆಯ್ತು, ನೆಕ್ಸ್ಟ್ ಭ್ರಾಮರಿ ಮಾಡ್ಕೋಬೇಕು. ಸೊ 2 ಕೈಗಳನ್ನ

0: ಮುಖದ ಐದು ಭಾಗದಲ್ಲಿ ಇಟ್ಟು ಕಿವಿನ ಮುಚ್ಚಿ ಹೆಬ್ಬೆರಳಲ್ಲಿ ಜೋರಾಗಿ ಉಸಿರೆಳ್ಕೊಂಡು ನಾಲ್ಗೆ ಮಡ್ಚಿರ್ಬೇಕು. ಅದು ಭ್ರಾಮರಿ ತರ ಸೌಂಡ್ ಮಾಡಬೇಕು,
1: ದುಂಬಿ ತರ.
0: ಆಗ ಏನಾಗುತ್ತೆ, ನಮ್ಮ ತಲೆ ಒಳಗಡೆ ಈಗ ಗಂಟೆ ಹೊಡೆದಾಗ ಹೆಂಗೆ ಒಳಗಡೆ ಎಲ್ಲ ರೌಂಡ್ ಹೊಡಿಯತ್ತೆ ಅಲ್ಲ ಸೌಂಡು, ಆ ಥರ ನಾವೇ ಕ್ರಿಯೇಟ್ ಮಾಡ್ಕೊಂಡಂಗೆ. ಸೊ ಆವಾಗ ಥಾಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ, ಬಂದಿರೋ ಕೋಪ ಎಲ್ಲ ಕಡಿಮೆ ಆಗುತ್ತೆ.
1: ಆ್ಯಂಡ್ ನನಗೆ ನಿಮ್ಮ ಪರ್ಸ್ನಲ್ ಯೋಗ ಜರ್ನಿ ಬಗ್ಗೆ ಸ್ವಲ್ಪ ಹೇಳ್ತೀರಾ, ಯಾಕೆ ಸ್ಟಾರ್ಟ್ ಮಾಡಿದ್ರಿ, ಹೇಗೆ ನಿಮ್ಮಲ್ಲಿ ಬರೋ ಪೇಷಂಟ್ಸ್ಗೆಲ್ಲ ನೀವು ಯಾವ ರೀತಿಯ ಸಲಹೆ ಕೊಡ್ತೀರಾ ಅಂತ?
0: ಸೊ ನನ್ನ ಜರ್ನಿ ನಾನು ಸ್ಟಾರ್ಟ್ ಮಾಡಿದ್ದು ಅಂದರೆ, ನಾನು ಆಯುರ್ವೇದ ವೈದ್ಯೆ, ನನಗೆ ಆಯುರ್ವೇದ ಕೋರ್ಸ್ ಆದಮೇಲೆ ಬೇರೆ ಏನಾದರೂ ಮಾಡಬೇಕಿತ್ತು, ಎಮ್ ಡಿ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಸೊ ಬೇರೆ ಏನೂ ಐಡಿಯಾಸ್ ಇಲ್ಲ. ಬಟ್ ನನಗೆ ದೇಶ ನೋಡಬೇಕು, ದೇಶ ನೋಡೋ ಆಸೆ, ದುಡ್ಡಿಲ್ಲ, ನಾನು ಆಗ ಇನ್ನೂ ಸ್ಟೂಡೆಂಟ್, ನಾನೇನು ಅರ್ನ್ ಮಾಡ್ತಾ ಇಲ್ಲ, ಹೆಂಗೆ ದೇಶ ನೋಡೋದು, ದೇಶ ಸುತ್ತೋದು ಅಂತ ಕ್ವೆಶನ್ ಬಂತು. ಆಗ ನಾನು ಆಗ್ತಾನೆ ಫೇಸ್ಬುಕ್ ಎಲ್ಲ ತುಂಬ ಫೇಮಸ್, ಇನ್ನು ಇನ್ಸ್ಟಾಗ್ರಾಮ್ ಬಂದಿಲ್ಲ, ಸೊ ಫೇಸ್ಬುಕ್ಕಲ್ಲಿ ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್, ಯೋಗ ಒಂದು ಮಾಡಿಕೊಂಡ್ರೆ ಎಲ್ಲ ಫಾರಿನ್ ಕಂಟ್ರಿಯಲ್ಲೂ ಯೋಗ ಟೀಚರ್ ಆಗ್ಬೋದು. ಆಯುರ್ವೇದ ಕೋರ್ಸ್ ಇಂಡಿಯಾದಲ್ಲಿ ಅಷ್ಟು ಪ್ರಾಧಾನ್ಯತೆ ಇದೆ, ಬಟ್ ಆಚೆ ಹೋದ್ರೆ ಸ್ವಲ್ಪ ಕಡಿಮೆ, ಬೇರೆ ಬೇರೆ ಎಕ್ಸಾಮ್ಸ್ ಬರೀಬೇಕು, ಅದು ಕಷ್ಟ ಆಯಿತು. ಸೊ ಯೋಗ ಅಲ್ಲೇನು, ನಿಮ್ದು ಒಂದು ಸರ್ಟಿಫಿಕೇಶನ್ ಇದ್ರೆ ಎಲ್ಲಾದರೂ ಹೋಗಿ ಯಾವ ಸ್ಟುಡಿಯೋದರಲ್ಲಾದರೂ ಹೋಗಿ ಯೋಗ ಟೀಚರ್ ಆಗ್ಬೋದು, ಯಾವ ದೇಶಕ್ಕಾದರೂ ಓಡಾಡ್ಬೋದು. ಇದು ನನ್ನ ಪ್ಲಾನ್ ಫಸ್ಟ್. YIC ಅಂತ ಸ್ವಾಮಿ ವಿವೇಕಾನಂದ ಯೋಗ ಆಶ್ರಮದಲ್ಲಿದೆ, ಸೊ ಅಲ್ಲಿ ಹೋಗಿ ಒಂದು ತಿಂಗಳು ಅಲ್ಲೇ ಇದ್ದು ಈ ಕೋರ್ಸ್ ಕಂಪ್ಲೀಟ್ ಮಾಡಿದೆ. ಸೊ ಅದಾದಮೇಲೆ ನಾನು ಎಷ್ಟು ಚೇಂಜ್ ಆದೆ ಅಂದರೆ, ನಾನು ಭಗವದ್ಗೀತೆ ಓದಲಿಕ್ಕೆ ಶುರು ಮಾಡಿದೆ ಮನೆಗೆ ಬಂದು. ಸೊ ಅದು 200-hour ಕೋರ್ಸ್ ಅಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟು ನಾನು ಆಯುರ್ವೇದ ಪ್ರಾಕ್ಟೀಸ್ ಶುರು ಮಾಡಿದೆ, ಅಲ್ಲಿ ಬರೋ ಪೇಷಂಟ್ಸ್ಗೆಲ್ಲನೂ ಥೆರಪಿ ಯೋಗ ಅಂತ ಕರಿತೀವಿ. ಸೊ ಈಗ ರೋಗಿಗಳಿಗೆ ಹೇಳ್ಕೊಡೋ ಯೋಗಗಳು ಥೆರಪಿ ಯೋಗ. ಓಕೆ, ಸೊ ಅದು ಸ್ಟಾರ್ಟ್ ಆಯಿತು. ಅದಾದಮೇಲೆ ನನಗೆ ಇನ್ನೂ ಬೇರೆ ದೇಶಕ್ಕೆ ಹೋಗಬೇಕು ಮಾಡಬೇಕು ಅಂತಾನೇ ಇತ್ತು. ಇದೊಂದೇ ಸರ್ಟಿಫಿಕೇಟ್ ಸಾಲಲ್ಲ ಅಂತ ಇನ್ನೊಂದು 500-hour ಅಡ್ವಾನ್ಸ್ ಸರ್ಟಿಫಿಕೇಟು ಮೈಸೂರಲ್ಲಿ ಮಾಡಿದೆ, ಹಾಂ, ಯೋಗ ಶಾಲಾದಲ್ಲಿ. ಸೊ ಅಲ್ಲೂ ರೆಸಿಡೆನ್ಷಿಯಲ್, 3 ತಿಂಗಳು ಅಲ್ಲೇ ಇದ್ದು ಅಲ್ಲೇ ಪ್ರಾಕ್ಟೀಸ್ ಮಾಡಿ ಅಲ್ಲೇ ಮಾಡಿ ಅದಾಗಿದ ತಕ್ಷಣ ನಾನು ದುಬೈಗೆ ಹೊರಟೆ, ಯೋಗ ಟೀಚರ್ ಆಗಿ ಮತ್ತು ಡಯಟೀಷಿಯನ್ ಆಗಿ. ಅಲ್ಲಿ ಆಯುರ್ವೇದ ಪ್ರಾಕ್ಟೀಸ್ ಸ್ವಲ್ಪ ಕಷ್ಟ, ಇಂಡಿಯನ್ ವೇ ಆಫ್ ಡಯಟೀಷಿಯನ್ ಮತ್ತು ಯೋಗ ಇನ್ಸ್ಟ್ರಕ್ಟರ್ ಆಗಿ ಅಲ್ಲಿ ಒಂದು ಹೊಸ ಯೋಗ ಸ್ಟುಡಿಯೋದಲ್ಲಿ ಕಂಪ್ಲೀಟ್ ಮ್ಯಾನೇಜ್ಮೆಂಟ್, ನಂದು ಕಂಪ್ಲೀಟ್ ಮ್ಯಾನೇಜ್ಮೆಂಟು, ಟೀಚರು ಮತ್ತು ಇನ್ನೂ ತುಂಬ ಕಾಲೀಗ್ಸ್ ಇದ್ದರು. ಸೊ ಅಲ್ಲಿ ಹಂಗೆ ಜಾಯ್ನ್ ಆಗಿ 1 ವರ್ಷ ಅಲ್ಲೇ ವರ್ಕ್ ಮಾಡಿದ್ದು, ಬರೀ ಫಾರಿನರ್ಸ್. ಸೊ ಫಾರಿನರ್ಸಿಗೆ ಇರೋ ಅಷ್ಟು ಇಂಟ್ರೆಸ್ಟು ಯೋಗದಲ್ಲಿ ಇಂಡಿಯನ್ಸಿಗೆ ಆ್ಯಕ್ಚುಲಿ ಇಲ್ಲ. ಎವ್ರಿ ಡೇ ಬರ್ತಾರೆ ಅವರು ವಿದೌಟ್ ಫೀಲ್, ಎವ್ರಿ ಡೇ ಎವ್ರಿ ಮಂತ್ರ ಚಾಂಟ್ ಮಾಡ್ತಾರೆ. ಸೊ ಅವರಿಗೆ ಅಲ್ಲಿ ಎಷ್ಟು ಇಂಟ್ರೆಸ್ಟಿಂದ ಮಾಡ್ತಾರೆ ಅಂದರೆ, ಸೊ ನನಗೆ ಅಲ್ಲಿಂದ ಬರೋಕ್ಕೆ ಇಷ್ಟ ಇರಲಿ. ಸೊ ಅಲ್ಲೇ ಕಂಟಿನ್ಯೂ ಆಯಿತು, ಎವ್ರಿಥಿಂಗ್ ವೆಂಟ್ ವೆಲ್. ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ಕನ್ಸಲ್ಟಿಂಗ್ ಫ್ಯೂ ಅದರ್ ಯೋಗ ಸ್ಟುಡಿಯೋಸ್. ನಾನು ಒಟ್ಟಿಗೆ ಒಂದು 5 ಯೋಗ ಸ್ಟುಡಿಯೋಸ್ಗೆ ಕನ್ಸಲ್ಟ್ ಮಾಡ್ತಾ ಇದ್ದೆ, ಬಿಕಾಸ್ ನಾನು ಇಂಡಿಯನ್ ಆಗಿರೋದ್ರಿಂದ ನನ್ನ ಚಾಂಟಿಂಗ್ ತುಂಬ ಚೆನ್ನಾಗಿತ್ತು, ಸಾಂಸ್ಕ್ರಿಟ್ ಶ್ಲೋಕಗಳು, ಆಮೇಲೆ ಆಯುರ್ವೇದ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನನಗೆ ಸಾಂಸ್ಕ್ರಿಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಾದಮೇಲೆ ಏನಾಯಿತು, ಮೈ ಬ್ರದರ್ಸ್ ಮ್ಯಾರೇಜ್ ಗಾಟ್ ಫಿಕ್ಸ್ಡ್, ಸೊ ಐ ಹ್ಯಾಡ್ ಟು ಕಮ್ ಫ್ರಮ್ ದೇರ್, ಕೋವಿಡ್ ಟೈಮ್. ಸೊ ಬಂದೆ, ಹಿಸ್ ಮ್ಯಾರೇಜ್ ಅನ್ ಆಲ್ ಹ್ಯಾಪೆಂಡ್ ಆ್ಯಂಡ್ ದೆನ್ ದ ಕೋವಿಡ್ ಅನ್ ಆಲ್ ಸ್ಟಾರ್ಟೆಡ್. ಓಕೆ, ದೆನ್ ವಿಲ್ ಸ್ಟೇ ಬ್ಯಾಕ್ ಅಂತ ಅಂದ್ಬಿಟ್ಟು ಇಟ್ ಸ್ಟೇಡ್ ಬ್ಯಾಕ್. ಸೊ ಅದಾದ್ಮೇಲೆ ಇಟ್ ಸ್ಟಾರ್ಟೆಡ್ ಮೈ ಜರ್ನಿ ಹಿಯರ್, ಆಯುರ್ವೇದ ಯೋಗ ಒಟ್ಟಿಗೆ ಶುರು ಆಯಿತು.
1: ಓಕೆ, ಯಾರು ಮೊಬೈಲ್ ಇಲ್ಲದೆ ಇರಲ್ಲ,
0: ಹೌದು,
1: ಯಾವಾಗಲೂ ಮೊಬೈಲ್. ಸೊ ಮೊಬೈಲಿಂದ ಲೈಕ್ ನೆಕ್ ಮಸಲ್ಸ್ ಆ್ಯಂಡ್ ಹ್ಯಾಂಡ್ ಮಸಲ್ಸ್ ಎಲ್ಲ ಪೇನ್ ಉಂಟಾಗುತ್ತೆ. ಸೊ ಅದರಿಂದ ಮತ್ತೆ ಐ ಮಸಲ್ಸ್ಗೂ ಸ್ಟ್ರೈನ್ ಆಗುತ್ತೆ. ಸೊ ಇದಕ್ಕೆ ಏನಾದರೂ ಯೋಗಗಳಿದಾವ?
0: ಹೌದು, ಖಂಡಿತ. ಸೊ ನಾವು ಫಸ್ಟು ಕಣ್ಣಿಗೆ ಬರೋಣ ಮೇಲಿಂದ. ಸೊ ನಿಮ್ಮ ಐ ಬಾಲ್ನ ಹಿಡಿದಿಟ್ಕೊಂಡಿರೋದೇ ಮಸಲ್ಸು. ಸೊ ನೀವು ಒಂದೇ ಕಡೆ ನೋಡ್ತಾ ಇರೋದ್ರಿಂದ, ಒಂದೇ ಸ್ಕ್ರೀನ್, ಆ ಲೈಟ್ ಏನು ಬರ್ತಾ ಇದೆ, ಲೈಟ್ ರೇಸ್, ಅದರಿಂದ ಡ್ಯಾಮೇಜ್ ಆಗ್ತಾನೆ ಇರುತ್ತೆ. ನೀವು ಐ ಬಾಲ್ಸ್ ಇಟ್ಕೊಂಡಿರೋ ಮಸಲ್ಸ್ನ ಟ್ರೈನ್ ಮಾಡಲಿಲ್ಲ ಅಂದರೆ ಅದೂ ಬೇರೆ ಮಸಲ್ಸ್ ಥರ ಬಿದೋಗತ್ತೆ, ಅದಕ್ಕೂ ಸ್ಟ್ರೆಂತ್ ಇರಲ್ಲ ಅಲ್ವಾ. ಸೊ ಏನು ಮಾಡಬೇಕು, ಕಣ್ಣನ್ನು ತಿರುಗಿಸುವಂಥ ಕ್ರಿಯೆ, ಮೇಲಿಂದ ಕೆಳಗೆ, ಸೈಡ್ ವೈಸ್, ಎಡದಿಂದ ಬಲಕ್ಕೆ, ಆಮೇಲೆ ಕಂಪ್ಲೀಟ್ ಸರ್ಕಲ್ ಮಾಡುವಂಥದ್ದು. ಓಕೆ, ಇದು 3 ವೇರಿಯೇಷನ್ಸ್ನ ಡೈಲಿ 2-3 ಸಲ ಮಾಡ್ಕೋಬಹುದು. ಸುಮ್ಮನೆ ಕೂತಿರ್ತೀವಿ, ಅಲ್ಲಿ ಸ್ಕ್ರೀನ್ ನೋಡೋದ್ ಬದಲು ಗೋಡೆ ನೋಡಿಕೊಂಡು ಇಷ್ಟನ್ನ ಮಾಡ್ಬೋದು. ಆಮೇಲೆ ಪಾಮಿಂಗ್ ಅಂತ ಕರಿತೀವಿ, ಕೈನ ಉಜ್ಜಿಬಿಟ್ಟು 1-5 ಸೆಕೆಂಡು, ಅದರಿಂದ ವಾರ್ಮ್ತ್, ಬಿಸಿ ಏನು ಬರುತ್ತೆ ಅದನ್ನು ಕಣ್ಣ ಮೇಲೆ ಶಾಖದ ಥರ ಇಡೋದು. ನೀವಿಟ್ಟರೆ ನಿಮ್ಗೆ ಗೊತ್ತಾಗುತ್ತೆ, ಅಬ್ಬಾಬಾ ಹಹಾ ಅಂತೀವಿ, ಆವಾಗಲೇ ಗೊತ್ತಾಗುತ್ತೆ ಎಷ್ಟು ಟಯರ್ಡ್ ಆಗಿರುತ್ತೆ ಕಣ್ಣಿಗೆ ಅಂತ ಅಂದ್ಬಿಟ್ಟು. ಸೊ ಕೋಲ್ಡ್ ಪ್ಯಾಡ್ನ ಇಟ್ಕೊಳ್ಳೋದು, ಕ್ಯೂಕಂಬರ್ಸ್ ಇಟ್ಕೊಳ್ಳೋದು, ಅದನ್ನೆಲ್ಲನೂ ಮಾಡ್ಬೋದು. ಅದಾದಮೇಲೆ

0: ಈ ಟೆಕೀಸ್ ಏನಿದ್ದಾರೆ ಅಂದ್ರೆ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡೋರು, ಕಂಪ್ಲೀಟ್ ಆಗಿ ಫೋನ್ ನೋಡೋರು, ಸೊ ಅವ್ರಿಗೆ ಬೇರೆ ಆಪ್ಷನ್ ಇರಲ್ಲ, ವರ್ಕ್ ಮಾಡಲೇಬೇಕು ಅಲ್ವಾ. ಅಂತವರಿಗೆ ಒಂದು ಟೆಕ್ನಿಕ್ ಏನಂದ್ರೆ 20-20-20 ಅಂತ ರೂಲ್ ಇದೆ. ಏನು ಅಂದ್ರೆ 20 ನಿಮಿಷಕ್ಕೆ ಒಂದ್ಸಲ 20 ಅಡಿ ದೂರ ಇರುವಂತ ಆಬ್ಜೆಕ್ಟ್ ನ 20 ಸೆಕೆಂಡ್ ನೋಡಬೇಕು. ಇದು 20-20 ಮಾಡಬೇಕು. ಇದನ್ನ ನೀವು 2 ಅವರಿಗೊಂದ್ಸಲ, 3 ಅವರಿಗೊಂದ್ಸಲ, ಇಲ್ಲ 1 ಅವರಿಗೊಂದ್ಸಲ ಮಾಡ್ಕೊಳ್ತಾ ಇದ್ರೆ ಆ ಟೈರ್ಡ್ನೆಸ್ ಏನಾಗಿದೆಯಲ್ಲ, ಈ ಶಾರ್ಟ್ ಸೈಟೆಡ್ ಅಲ್ಲಿ ಏನ್ ಟೈರ್ಡ್ನೆಸ್ ಆಗಿದೆಯಲ್ಲ ಅದು ಕಡಿಮೆ ಆಗತ್ತೆ. ಅವಾಗ ಮೈಂಡ್ ಸ್ವಲ್ಪ ಬೇರೆ ಕಡೆ ಹೋಗಿ ಮೈಂಡ್ ಮತ್ತೆ ರಿಆಕ್ಟಿವೇಟ್ ಆಗತ್ತೆ.
1: ಡೆಸ್ಕ್ ಯೋಗ, ಚೇರ್ ಯೋಗದಲ್ಲೇ ಬರುತ್ತೆ ಕುತ್ಕೊಂಡು ಮಾಡುವಂತ
0: ಆರಾಮಾಗಿ. ಸೊ ಇವಾಗ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಸ್ಕೂಲಲ್ಲಿ ಯೋಗ ಹೇಳ್ಕೊಡ್ತಾರೆ, ಸೊ ಆಫೀಸ್ಗೆ ಹೋಗೋ ಅವರಿಗೆ ಆಫೀಸ್ ಅಲ್ಲೇ ಯೋಗ ಮಾಡಿಸ್ಬೇಕು. ಸೊ ನಾವಷ್ಟೇ ಅಲ್ಲ, ನಾನು ಈ ಆರ್ಗನೈಸೇಷನ್ಸ್ ಗೆ ಏನ್ ಹೇಳೋದಂದ್ರೆ, ಒಂದ್ 20-30 ನಿಮಿಷ ಎಲ್ಲರಿಗೂ ಸ್ವಲ್ಪ ಬ್ರೇಕ್ ಅಂತ ಕೊಟ್ಟು, ಒಂದ್ ಸ್ಮಾಲ್ ರೂಮ್ ಅಂತ ಮಾಡಿ, ಅದರಲ್ಲಿ ಇವನ್ನ ಹೇಳ್ಕೊಟ್ರೆ ನಿಮ್ಗೆ ಪ್ರೊಡಕ್ಟಿವಿಟಿನೂ ಜಾಸ್ತಿ ಆಗತ್ತೆ, ನಿಮ್ ಎಂಪ್ಲಾಯೀಸು ಚೆನ್ನಾಗಿರ್ತಾರೆ.
1: ಯೂಶ್ವಲಿ ಲೈಕ್ ಬಿಗಿನರ್ಸ್ ಅಂತ ಹೇಳ್ತಾರಲ್ಲ, ಯೋಗ ಏನು ಗೊತ್ತಿಲ್ಲ ನಾನು ಪ್ರಾಕ್ಟೀಸ್ ಮಾಡ್ಬೇಕು ಅಂತ, ಅವರು ಇನಿಷಿಯಲಿ ಲೈಕ್ ಫುಲ್ ಎಂಥೂಸಿಯಾಸ್ಟಿಕ್ ಆಗಿ ಏನಾದರೂ ಮಿಸ್ಟೇಕ್ಸ್ ಮಾಡ್ತಾರೆ. ಯಾಕಂದ್ರೆ ಯೋಗದಲ್ಲಿ ಆಸನಗಳೆಲ್ಲ ಮಾಡುವಾಗ ಲೈಕ್ ಭಂಗಿ ಕರೆಕ್ಟ್ ಆಗಿರ್ಬೇಕು ಅದೆಲ್ಲ ಇರುತ್ತಲ್ವಾ, ಏನೇನು ತಪ್ಪುಗಳು ಮಾಡ್ತಾರೆ ಮತ್ತೆ ಅದನ್ನ ಹೇಗೆ ಕರೆಕ್ಷನ್ಸ್ ಮಾಡ್ಕೋಬೇಕು?
0: ಸೊ ಮೊದಲನೇದು ಏನ್ ಹೇಳೋದಂದ್ರೆ, ಇನ್ನೊಬ್ರನ್ನ ನೋಡಿ ನಾನು ಅವ್ರ ತರನೇ ಮಾಡ್ತೀನಿ ಅಂತ ಹೋಗ್ಬಾರ್ದು. ಎಲ್ಲರ ಬಾಡಿನೂ ಡಿಫ್ರೆಂಟು, ಆಮೇಲೆ ಎಲ್ಲರೂ ಯಾವಾಗ ಯೋಗ ಸ್ಟಾರ್ಟ್ ಮಾಡಿರ್ತಾರೆ, ಯಾರ್ಯಾರ ಅಭ್ಯಾಸ ಯಾವ ತರ ಇರತ್ತೆ ಅಂತ ನಮಗ್ ಗೊತ್ತಿರಲ್ಲ. ಸೊ ಅವರು ಆಸನಗಳನ್ನ ಫುಲ್ಲು ಮಾಡ್ತಾ ಇದ್ದಾರೆ, ಅಷ್ಟು ಬಿ ಡೀಪ್ ಆಗಿ ಬೆಂಡ್ ಆಗ್ತಾ ಇದ್ದಾರೆ, ನಾನು ಆಗ್ತೀನಿ ಅಂತ ಮಾಡೋದು ಮೊದಲನೇ ತಪ್ಪು. ಓಕೆ, ಬಿಕಾಸ್ ಎವ್ರಿ ಡೇ ಪ್ರತಿದಿನ ಅಭ್ಯಾಸ ಮಾಡೋದ್ರಿಂದ ಅಷ್ಟೇ ಆಸನಗಳನ್ನು ಪರ್ಫೆಕ್ಟ್ ಆಗಿ ರೀಚ್ ಮಾಡೋಕ್ಕೆ ಸಾಧ್ಯ. ಮೊದಲನೇದು ಬೇರೆಯವ್ರನ್ನ ನೋಡಿ ಮಾಡಬೇಡಿ, ನಿಮ್ಮ ಬಾಡಿಗೆ ಏನಾಗುತ್ತೋ ಅಷ್ಟೇ ಮಾಡಬೇಕು. ಓಕೆ, ಇನ್ನೊಂದು ಮಾರ್ಗದರ್ಶನ ಚೆನ್ನಾಗಿರ್ಬೇಕು, ನಿಮ್ಮ ಟೀಚರ್ ಕರೆಕ್ಟ್ ಆಗಿರ್ಬೇಕು. ನೀವು ಮನೆಯಲ್ಲೇ ಮಾಡ್ಕೊಂಡ್ರು ಈಗ ವಿಡಿಯೋಸ್ ನೋಡ್ಕೊಳ್ತಾ ಇದ್ದೀರಾ, ಆ ವಿಡಿಯೋಸಲ್ಲಿ ಯೂಶ್ವಲಿ ಬರೀ ಏನು ಕೇಳಿಸ್ಕೋತಾರೆ ಅಂದರೆ ಆ ಆಸನ, ಈ ಆಸನ, ಹಿಂಗೆ ಮಲ್ಕೊಳ್ಳಿ, ಹಿಂಗೆ ಕೈಯತಿ ಅಷ್ಟೇ. ಬಟ್ ಅದ್ರ ಮಧ್ಯ ಅವರು ಉಸಿರಾಟದ್ದು ಏನು ಹೇಳ್ತಾ ಇದ್ದಾರೆ, ಟೇಕ್ ಅ ಡೀಪ್ ಬ್ರತ್, ಈಗ ಉಸಿರು ಒಳಗೆ ತಗೊಳ್ಳಿ ಅಂತ ಹೇಳ್ತಾರೆ, ಈಗ ಹಿಡಿದಿಟ್ಕೊಳ್ಳಿ ಅಂತ ಹೇಳ್ತಾರೆ, ಆಚೆ ಬಿಡಿ ಅಂತ ಹೇಳ್ತಾರೆ, ಅದ್ರ ಬಗ್ಗೆನೂ ಗಮನ ಹರಿಸ್ಬೇಕು. ಆಮೇಲೆ ಬೆನ್ನು ನೇರ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಈಗ ತುಂಬಾ ಜನಕ್ಕೆ ಏನಾಗ್ತಾ ಇದೆ ಅಂದ್ರೆ, ಯೋಗ ಮಾಡಿನೇ ಸರ್ವೈಕಲ್ ಸ್ಪಾಂಡ್ಲೋಸಿಸ್, ಲಂಬಾರ್ ಸ್ಪಾಂಡ್ಲೋಸಿಸ್ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಪೋಸ್ಚರ್ಸ್ ಕರೆಕ್ಟ್ ಆಗಿ ಇಲ್ಲ, ಆಲ್ರೆಡಿ ಪ್ರೀ ಎಕ್ಸಿಸ್ಟಿಂಗ್ ಇರುತ್ತೆ. ಅವ್ರು ಯೋಗಾಗೆ ಹೋಗುವಾಗ ಯಾಕೆ ಸ್ಟಾರ್ಟ್ ಹೋಗಕ್ಕೆ ಯಾಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ, ನೋವು ಸ್ಟಾರ್ಟ್ ಆಗಿದೆ, ಅದ್ರ ಮುಂಚೆ ಪ್ರಿಕಾಷನ್ಸ್ ತಗೊಂಡು ಮಾಡೋರು ತುಂಬಾ ಕಡಿಮೆ. ಸೊ ಅದರಿಂದಾಗಿ ತುಂಬಾ ಗಮನ ಕೊಟ್ಟು ಬೆನ್ನುಗಳನ್ನ ಸ್ಟ್ರೈಟ್ ಆಗಿ ಇಟ್ಕೊಂಡು, ಕಾಲುಗಳು ಯಾವ ಕಡೆ ಸ್ಟ್ರೈಟ್ ಆಗಿರ್ಬೇಕು ಎಲ್ಲಾನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕು, ದೀರ್ಘವಾದ ಉಸಿರಾಟ ಮಾಡಬೇಕು. ಸೊ ಅವಾಗ ದೇಹ ಮತ್ತು ಮನಸ್ಸು, ಆತ್ಮ ಅಲೈನ್ಮೆಂಟ್ ಏನು ಹೇಳ್ತೀವಿ ಅದು ಕರೆಕ್ಟ್ ಆಗಿ ರೀಚ್ ಆಗುತ್ತೆ.
1: ಓಕೆ, ಅಂಡ್ ಯೋಗ ಮಾಡುವಾಗ ನೀವು ಧ್ಯಾನ, ಪ್ರಾಣಾಯಾಮ ಅಂಡ್ ಆಸನ ಹೇಳಿದ್ರಲ್ಲ, ಮೂರೂ ಕಂಬೈನ್ ಮಾಡಿ ಮಾಡಬೇಕಾ ಅಥವಾ ಲೈಕ್ ನಾನು ಒಂದು 5 ನಿಮಿಷ ಪ್ರಾಣಾಯಾಮ ಮಾಡ್ತೀನಿ, ನೆಕ್ಸ್ಟ್ ಈವ್ನಿಂಗ್ ಟೈಮಲ್ಲಿ ಆಸನ ಮಾಡ್ತೀನಿ ಅಂದ್ರೂ ನಡೆಯುತ್ತಾ?
0: ನಿಮಗೆ ತುಂಬ ಟೈಮ್ ಇದೆಯಾ, ಡಿಫ್ರೆಂಟಾಗಿ ಮಾಡ್ಕೊಳ್ಳಿ, ಎಲ್ಲ ಟೈಮು ಇಲ್ವಾ? ನೀವು ಆಸನ ಮಾಡುವಾಗ್ಲೇ ಡೀಪ್ ಬ್ರೀದಿಂಗ್ ಮಾಡಿಕೊಂಡು ನಿಮ್ಮ ಉಸಿರಾಟದ ಮೇಲೇ ಗಮನ ಕೊಟ್ಕೊಂಡು ಮಾಡಿದ್ರೆ ಮೂರು ಅಲ್ಲೇ ಸಿಕ್ಬಿಡತ್ತೆ. ಓಕೆ, ಅದು ಡಿಸೈನ್ ಮಾಡಿರೋದೇ ಆ ಥರ. ಸೊ ಅದಾದಮೇಲೆ ಇನ್ನು ಪ್ರಾಣಾಯಾಮ, ನೀವು ಟೈಮ್ ಇದೆ ಅಂತಂದರೆ ಕಂಪ್ಲೀಟ್ ಬೇರೆ ಬೇರೆ ಏನಿದೆ, ನಾಡಿ ಶುದ್ಧಿ, ಭ್ರಾಮರಿ, ಕಪಾಲಭಾತಿ, ಎಲ್ಲ ಆ ಥರದ್ದೆಲ್ಲನೂ ಮಾಡ್ಕೋತಾ ಹೋಗ್ಬೋದು.
1: ಈಗಿನ ಟ್ರೆಂಡ್ ಏನಂದರೆ ವೆಯ್ಟ್ ರೆಡ್ಯೂಸ್ ಮಾಡೋಕ್ಕೆ ಜಿಮ್ಮಿಗೆ ಹೋಗ್ತೀನಿ ಅಂಥೇಳಿ, ಯೋಗದಿಂದನೂ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಸಾಧ್ಯನಾ?
0: ಡೆಫಿನೆಟ್ಲಿ, ಯೋಗದಿಂದ ನಿಮಗೆ ಬರೀ ಮಸಲ್ ಮತ್ತು ಫ್ಯಾಟ್ ಮೇಲೆ ವರ್ಕ್ ಆಗಲ್ಲ, ನಿಮಗೆ ಒಳಗಿರೋ ಆರ್ಗನ್ಸ್, ಹಾರ್ಮೋನ್ ಸೈಕಲ್ಸ್ ಏನಿದೆ, ಆಮೇಲೆ ವಿಮೆನ್ನಲ್ಲಿ ಮೇಯ್ನ್ ಆಗಿ ನಾವು ಹಾರ್ಮೋನ್ಸ್ ಮತ್ತು ಯೂಟ್ರಿಸ್ ಸೈಕಲ್ ಮೇಲೆ ಫೋಕಸ್ ಮಾಡಬೇಕು.
1: ಸೊ ಗರ್ಲ್ಸ್ ಆರ್ ಸಫರಿಂಗ್ ಫ್ರಮ್ ಆಲ್ ದೀಸ್ ಹಾರ್ಮೋನಲ್ ಪ್ರಾಬ್ಲಮ್ಸ್,
0: ಈಗ ಅದು ಕಾಮನ್ ಆಗಿಬಿಟ್ಟಿದೆ. ಸೊ ಇವಾಗ ಅದು ಕಾಮನ್ ಆಗಿಬಿಟ್ಟಿದೆ, ಪಿ ಸಿ ಓ ಎಸ್ ನ ಇವಾಗ ಪಿ ಎಂ ಓ ಎಸ್ ಅಂತ ಮಾಡಿದೀವಿ. ಸೊ ಏನು ಅಂದರೆ ಬರೀ ಅದು ಯೂಟ್ರಿಸ್ ಓವರಿಗೆ ಸಂಬಂಧಪಟ್ಟಿದ್ದಲ್ಲ, ಎಂಟೈರ್ ಬಾಡಿ ಮೆಟಬಾಲಿಸಮ್ಗೆ ಸಂಬಂಧಪಟ್ಟಿದ್ದು ಅಂತ. ಸೊ ಯೋಗದಿಂದ ನಿಮಗೆ ಗೊತ್ತಿಲ್ಲದೇನೆ ನೀವು ಇದೆಲ್ಲ ಕರೆಕ್ಟ್ ಮಾಡ್ತಾ ಇದ್ದೀರಾ, ನೀವು ಇದಕ್ಕೆ ಸೈನ್ಸೇ ಓದ್ ಬರಬೇಕು ಅಂತಿಲ್ಲ, ಯೋಗದಲ್ಲಿ ಆಲ್ರೆಡಿ ಪಂಡಿತರು ಇದನ್ನೆಲ್ಲ ಕರೆಕ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಕರೆಕ್ಟ್ ಆಗಿ ಯೋಗ ಮಾಡೋದ್ರಿಂದ ನಿಮ್ದು ಫುಲ್ ಹಾರ್ಮೋನಲ್ ಸೈಕಲ್ಲು, ಏನು ಹೆಚ್ ಪಿ ಓ ಎಸ್ ಆಕ್ಸಿಸ್ ಇದೆ, ನಿಮ್ದು ಯುಟ್ರಿಸ್ ಹೆಲ್ತ್ ಏನಿದೆ ಎಲ್ಲಾನು ಸರಿ ಮಾಡ್ಕೋಬಹುದು.
1: ಆಫೀಸ್ ಅಲ್ಲಿ ಯೋಗನ ಒಂದು ನೀವು ಆವಾಗಲೇ ಹೇಳಿದ್ರಿ ಪಾರ್ಟ್ ಆಫ್ ಅವರ್ ಲೈಫ್ ಅನ್ನೋ ತರ ಮಾಡ್ಕೊಳ್ಳೋದಾದ್ರೆ, ಏನಾದ್ರೂ 3 ಟೆಕ್ನಿಕ್ಸ್ ಫಾಲೋ ಮಾಡೋದಾದ್ರೆ ಆಲ್ ಆಫೀಸಸ್.
0: ಓಕೆ, ಆಲ್ ಆಫೀಸರ್ಸ್ಗೆ ಮೇನ್ಲಿ 3

0: ಈ ಟೆಕ್ನಿಕ್ಸ್ ಏನಂದ್ರೆ, ಮೊದಲನೇದು ಸ್ಟ್ರೆಚ್ ಮಾಡೋದು, ಕುತ್ತಿಗೆ ಮತ್ತೆ ಭುಜಾನ ಸ್ಟ್ರೆಚ್ ಮಾಡಬೇಕು. ಓಕೆ, ಅದಾದ್ಮೇಲೆ ಎರಡನೇ ಟೆಕ್ನಿಕ್ ಏನಂದ್ರೆ ಉಸಿರಾಟ ಜಾಗರೂಕತೆ. ನಾನು 4-4-6 ಏನಿದೆ ಅದನ್ನು ಕಂಪ್ಲೀಟ್ ಆಗಿ ಮಾಡಿ ನಾಡಿ ಶುದ್ಧಿ ಅಲ್ಲೇ ಮಾಡ್ಕೊಳ್ಳಿ. ಮೂರನೇದೇನು ಅಂದರೆ ನೀವು ವರ್ಕ್ ಮಾಡೋ ಮುಂಚೆನೆ 1 ನಿಮಿಷ ಧ್ಯಾನ ಮಾಡ್ಕೊಳ್ಳಿ, ಸ್ಟಾರ್ಟ್ ಮಾಡೋ ಮುಂಚೆನೆ. ಅವಾಗ ನಿಮಗೆ ವರ್ಕಿಂಗ್ ಪ್ರಾಸೆಸ್ಸು ಆರಾಮಾಗುತ್ತೆ, ನಿಮಗೆ ಡಿಸಿಷನ್ ಮೇಕಿಂಗು ಕರೆಕ್ಟ್ ಆಗಿರುತ್ತೆ, ಫೋಕಸ್ ಮಾಡ್ಬೋದು. ಇದು ಮೂರು ಮಾಡ್ಕೊಂಡು
1: ಇಟ್ಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಮನೆಯಲ್ಲೇ ಕೆಲಸ ಮಾಡೋ ಮಹಿಳೆಯರು ಹೌಸ್ ಹೋಲ್ಡ್ ವರ್ಕ್ ಮಾಡ್ತಾರೆ, ಅವರಿಗೆ ಎಲ್ಲ ಕೆಲಸಗಳನ್ನು ಅಲ್ಲೇ ಮಾಡ್ಕೊಳ್ತಾ ಹೋಗ್ತಿರುವಾಗ ಅವ್ರಿಗೆ ಎಕ್ಸಸೈಸ್ ಅಲ್ಲೇ ಆಗತ್ತೆ ಅಂತ ಎಲ್ಲರ ಭಾವನೆ. ಸೊ ಡೂ ದೇ ರಿಕ್ವೈರ್ ಲೈಕ್ ಯೋಗ ಸೆಪರೇಟ್ಲಿ?
0: ಹೌದು. ಸೊ ಮನೆ ಕೆಲಸ ಮಾಡುವಾಗ ಏನಂದ್ರೆ ನಿಮ್ದು ಒಂದೊಂದೇ ಭಾಗ ವರ್ಕ್ ಆಗ್ತಾ ಇರುತ್ತೆ. ಪಾತ್ರೆ ತೊಳಿತಾ ಇರ್ತೀರಾ, ಬರೀ ಕೈಯಷ್ಟೇ ಆಡ್ತಾ ಇರುತ್ತೆ, ಮನಸ್ಸಿನೆಲ್ಲೋ ಇರುತ್ತೆ, ನಿಂತ್ಕೊಂಡಿರ್ತೀರಾ, ಎಲ್ಲಿ ಕ್ಯಾಲರಿ ಬರ್ನ್ ಆಗ್ತಾ ಇದೆಯಾ ಇಲ್ಲ. ಸೊ ಕಸ ಗುಡಿಸ್ತಾ ಇದ್ದೀರಾ, ಸುಮ್ಮನೆ ಗುಡಿಸ್ತಾ ಇದ್ದೀರಾ, ವಾಕ್ ಮಾಡ್ಕೊಂಡಿದ ಅನ್ನುವ ಕಸ ಗುಡಿಸ್ತಾ ಇದ್ದೀರಾ, ಏನು ವರ್ಕ್ ಆಗ್ತಾ ಇದೆ ಇಲ್ಲ. ನಿಮ್ದು ಹಾರ್ಟ್ ಬೀಟ್ ಏನಾದರೂ ರೈಸ್ ಆಗ್ತಾ ಇದೆಯಾ ಇಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಫುಲ್ ಜಾಸ್ತಿ ಆಗ್ತಾ ಇದೆಯಾ ಇಲ್ಲ. ಇದೆಲ್ಲ ಮೈಲ್ಡ್ ಟೆಕ್ನಿಕ್ಸ್, ಇಷ್ಟಾದರೂ ಮಾಡ್ಬೇಕು ಮಿನಿಮಮ್ ಅಂತ ಹೇಳಿರೋದವರು.
1: ಓಕೆ ಓಕೆ
0: ಓಕೆ. ಸೊ ಮಿನಿಮಮ್ ಮನೆ ಕೆಲಸ, ಮ್ಯಾಕ್ಸಿಮಮ್ ಅಂದ್ರೆ ಯೋಗ ವಾಕಿಂಗ್ ಮಾಡ್ಲೇಬೇಕು.
1: ನಿಮ್ ಸಲಹೆ ಅಂದ್ರೆ ಮನೆ ಕೆಲಸ ಮಾಡೋ ಮಹಿಳೆಯರಿಗೂ ಯೋಗದ ಅವಶ್ಯಕತೆ ಇದೆ ಅಂತ?
0: ಅವರಿಗೆ ತುಂಬಾ ಇರೋದು, ಅವ್ರ ಮನೆ ಕೆಲಸ ಮಾಡಿ ಎಲ್ಲ ಆರ್ಗನ್ಸ್ ಆಲ್ರೆಡಿ ಯುನೋ ಮಸಲ್ಸ್ ಮತ್ತೆ ಡಿಸ್ಕ್ಸ್ ಎಲ್ಲ ಬಲ್ಜ್ ಆಗೋಗಿರುತ್ತೆ, ಅವ್ರಿಗೆ ಕರೆಕ್ಟ್ ಮಾಡ್ಕೊಳಕ್ ಮೇನ್ಲಿ ಬೇಕಾಗಿರೋದು.
1: ಓಕೆ, ಇವತ್ತು June 21st ವಿಶ್ವ ಯೋಗ ದಿನ. ಈ ಸಂದರ್ಭದಲ್ಲಿ ಆಸ್ ಅ ಯೋಗ ಟೀಚರ್ ಕೇಳುಗರಿಗೆ ನಿಮ್ಮ ಸಲಹೆಯಿಂದ ಈ ಕಾರ್ಯಕ್ರಮನ ಮುಕ್ತಾಯ ಮಾಡೋಣ.
0: ಭಗವದ್ಗೀತೆನಲ್ಲಿ ಕೃಷ್ಣ ಭಗವಾನ್ ಅರ್ಜುನನಿಗೆ ಏನು ಹೇಳಿದಾನೆ ಅಂದರೆ, ಮನಸ್ಸಿನ ಗುಣಾನೇ ಚಂಚಲ, ನೀನು ಅದನ್ನ ಯೋಗದಿಂದಾನೇ ಹಿಡಿದಿಟ್ಕೋಬೇಕು. ನಿನ್ನ ಬಲ ಅತಿ ಹೆಚ್ಚು ಮಾಡ್ಕೊಳ್ಳಕ್ಕೆ, ನೀನು ಸಾಧನೆ ಮಾಡೋಕ್ಕೆ, ನಿನ್ನ ದೈಹಿಕ ಆರೋಗ್ಯನ ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ಯೋಗ ಮಾಡಬೇಕು ಅಂತ ಕೃಷ್ಣ ಭಗವಂತನೇ ಹೇಳಿಬಿಟ್ಟಿದ್ದಾನೆ. ಸೊ ಆರೋಗ್ಯನೇ ಭಾಗ್ಯ, ಆರೋಗ್ಯದಿಂದಲೇ ಎಲ್ಲ ಸಾಧ್ಯ ಅಂತ ನಮ್ಮ ಅಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ಇದನ್ನೆಲ್ಲ ನಾವು ಚೆನ್ನಾಗಿ ಇಟ್ಕೋಬೇಕು ಅಂದರೆ ಯೋಗನ ಜೀವನ ಶೈಲಿಯಾಗಿಯೇ ಕನ್ವರ್ಟ್ ಮಾಡ್ಕೋಬೇಕು, ಅದನ್ನು ವ್ಯಾಯಾಮ ಅಂತ ನೋಡಲೇಬೇಡಿ. ಸೊ ನೀವು ದಿನಾ ಬೆಳಗ್ಗೆ ಎದ್ದು ನಿಮ್ಮದು ಏನು ಸ್ವಚ್ಛ ಕಾರ್ಯ ಇದೆ ಅದನ್ನು ಮಾಡಿಕೊಂಡು 20 ನಿಮಿಷ ಖಂಡಿತವಾಗಿ ಯೋಗ ಮಾಡಿ, ನಿಮ್ಮ ಮನೆಯವರಿಗೆಲ್ಲನೂ ಮಾಡಿಸಿ. ಇದರಿಂದ ನಿಮ್ಮ ಕುಟುಂಬನೂ ಚೆನ್ನಾಗಿರುತ್ತೆ, ನಿಮ್ಮದು ವರ್ಕ್ ಪ್ಲೇಸೂ ತುಂಬ ಆರೋಗ್ಯಕರವಾಗಿರುತ್ತೆ.
1: ಕೇಳುಗರೆ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ನಮ್ಮ ಜೊತೆ ಡಾಕ್ಟರ್ ನವ್ಯ ಆರಾಧ್ಯ ಅವರು ಕೆಲಸ ನಿರತ ಮಹಿಳೆಯರಿಗೆ ಯೋಗ ಯಾವ ರೀತಿ ಸಹಾಯ ಮಾಡುತ್ತೆ ಅಂತ ತುಂಬಾ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೀವು ಎಲ್ಲರೂ ಅವರ ಸಲಹೆಯನ್ನು ತಗೋತೀರಾ ಅಂತ ಅನ್ಕೊಂತಾ ಈ ಕಾರ್ಯಕ್ರಮನ ಮುಗಿಸೋಣ. ನವ್ಯ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಅಂಡ್ ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ.
0: ಥ್ಯಾಂಕ್ ಯು ಸೋ ಮಚ್, ಇದೊಂದು ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಆಶಾ ಅವರೇ.

0: ಇದುವರೆಗೆ ವನಿತಾ ವಿಹಾರ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.

ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿ ಆರಂಭಿಸಿರುವ 100.3 FM ಟೆಲಿಕ್ವೀಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜೂನ್ 23 ಮಂಗಳವಾರ ಬೆಳಗ್ಗೆ 11:30 12:30 ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211 9999, 2222611, ನಮ್ಮ STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ಇದೇ ಜೂನ್ 23 ಮಂಗಳವಾರ ಬೆಳಗ್ಗೆ 11:30 12:30

ಕೇಳುಗರೆ, ಇಂದು ಮಧ್ಯಾಹ್ನ 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮದಲ್ಲಿ ಪಿಎಂ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. 1 ಗಂಟೆ 20 ನಿಮಿಷಕ್ಕೆ ಸ್ವರಮಾಧುರ್ಯ ಎಂ

ವೆಂಕಟೇಶ್ ಕುಮಾರ್ ಅವರು ಹಾಡಿದ ವಚನಗಳನ್ನು ಕೇಳುವಿರಿ. 1:30 ಚಕೋರಿ, ಕೇಳುಗರ ಕೋರಿಕೆಯ ಸಂದೇಶಗಳನ್ನಾಧರಿಸಿದ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು, 2:40 ನಾಟಕ ಮಾರನಾಯಕನ ದೃಷ್ಟಾಂತ, ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ನಾಟಕದ ಕನ್ನಡ ರೂಪಾಂತರ, ಎಚ್ಎನ್ ಶಿವಪ್ರಕಾಶ್ ಪ್ರಸ್ತುತಿ, ಅಭಿವ್ಯಕ್ತ ಮಂಗಳೂರು.

ಪ್ರಿಯ ಕೇಳುಗರೆ, ಈ ಸಂಜೆ 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮ. ಚಂದ್ರಿಕಾ ಮಲ್ಯ ಅವರಿಂದ ಭಾಷಣ. ಆರೋಗ್ಯಕರ ವೃದ್ಧಾಪ್ಯಕ್ಕೆ ಯೋಗ. 5:30ಕ್ಕೆ ಚಿತ್ರಗೀತೆಗಳು, 6:10ಕ್ಕೆ ಭಕ್ತಿಗೀತೆಗಳು, 6:30ಕ್ಕೆ ತುಳು ಚಿತ್ರಗೀತೆಗಳು.

ಕೆಳಗರೆ ಈ ಸಂಜೆ 6:50 ಐಸಿಸಿ ಟಿ20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಅಂಗವಾಗಿ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ತಂಡಗಳ ನಡುವೆ ಇಂಗ್ಲೆಂಡ್ನಲ್ಲಿ ನಡೆಯಲಿರುವ ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆಯ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ ಕೇಳುವಿರಿ.

0: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 12:35 ಆಗಲಿದೆ. ಇನ್ನು ಮುಂದೆ ಆರೋಗ್ಯ ಕಾರ್ಯಕ್ರಮ, ಯೋಗದ ಪ್ರಯೋಜನಗಳು ಹಾಗೂ ಯೋಗ ದಿನದ ಮಹತ್ವದ ಕುರಿತು ಮಂಗಳೂರು ವೆನ್ಲಾಕ್ ಆಯುಷ್ ವಿಭಾಗದ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಶಾಂತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
1: ಸಂದರ್ಭದಲ್ಲಿ ಯೋಗದ ಮಹತ್ವ ಈ ಕುರಿತು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಕಾಶ್ ಎಜೆ ಅವರೊಂದಿಗೆ ಸಂದರ್ಶನ ನಡೆಸಿಕೊಡುತ್ತಾರೆ ಲತೀಶ್ ಪಾಲ್ದಾನೆ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿನವನ್ನ ನಾವು ವಿಶ್ವ ಯೋಗ ದಿನ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಯೋಗವನ್ನ ಯಾಕೆ ಮಾಡಬೇಕು, ಅದರಿಂದ ಏನು ಅನುಕೂಲ ಇದೆ, ಯಾರು ಮಾಡಬೇಕು, ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಮಂಗಳೂರಿನ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯ ಆಯುಷ್ ವಿಭಾಗದ ವೈದ್ಯಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಪ್ರಕಾಶ್ ಎಜೆ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ಇವತ್ತಿನ ಯೋಗ ದಿನ ಏನಿದೆ, ಇದಕ್ಕೆ ಏನಾದರೂ ಈ ಬಾರಿ ಘೋಷವಾಕ್ಯ ಅಂತ ಏನಾದರೂ ಇದೆಯಾ? ಹೇಗೆ?
3: ಮೊಟ್ಟ ಮೊದಲಾಗಿ ಎಲ್ಲರಿಗೂ 12ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಪ್ರತಿ ವರ್ಷ ಕೂಡ ನಮ್ಮ ಮಿನಿಸ್ಟರ್ ಆಫ್ ಆಯುಷ್ ಅವರು ಒಂದೊಂದು ಥೀಮ್ ಕೊಡ್ತಾ ಬಂದಿದ್ದಾರೆ. ಈಗ ನಾವು ಕಳೆದ ವರ್ಷ ಹೋಲಿಸಿದರೆ ಅವರು ಏನು ಹೇಳಿದ್ರು ಅಂದರೆ ಯೋಗ ಫಾರ್ ಒನ್ ಅರ್ಥ್ ಒನ್ ಹೆಲ್ತ್ ಅಂತ ಹೇಳಿದರು. ಈ ವರ್ಷ ವಿಶೇಷವಾಗಿ ಯೋಗ ಫಾರ್ ಹೆಲ್ದಿ ಏಜಿಂಗ್, ಅಂದರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಧ್ಯೇಯ ವಾಕ್ಯದೊಂದಿಗೆ ಆಚರಿಸಲಾಗ್ತಾ ಇದೆ. ವಿಶೇಷವಾಗಿ ಈಗ ಯಾಕೆ ಈ ವಿಷಯನ ತಗೊಂಡ್ರು ಅಂತಂದರೆ, ಯೋಗದಿಂದ ಎಲ್ಲವೂ ಸಾಧ್ಯ. ಅಂದರೆ ಮುಖ್ಯವಾಗಿ ಏಜ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಬರುತ್ತೆ. ಈಗ ಮನುಷ್ಯನ ಒಂದು ಆಯಸ್ಸು ಕ್ಷೀಣಿಸ್ತಾ ಬಂದಾಗ ವಯೋಸಹಜ ದೌರ್ಬಲ್ಯಗಳು ಅಂತ ಹೇಳ್ತವೆ. ಹಾಗಾಗಿ ಈ ವಯಸ್ಸಾಗುವ ಪ್ರಕ್ರಿಯೆಯನ್ನು ಆರೋಗ್ಯಕವಾಗಿ ಹೇಗೆ ಎದುರಿಸಬಹುದು ಮತ್ತು ವೃದ್ಧಾಪ್ಯದ ಲಕ್ಷಣಗಳನ್ನು ಮುಂದೂಡಲು ಈ ಯೋಗ ಅತ್ಯಂತ ಪರಿಣಾಮಕಾರಿ ಅಂತ ಅವರು ಮನಗಂಡು ಇದು ಪ್ರೂವ್ ಆಗಿರುವಂತದ್ದು. ಹಾಗಾಗಿ ಇವತ್ತು ಈ ವಿಷಯಕ್ಕೋಸ್ಕರ ಅವರು ಒಂದು ಥೀಮ್ ಆಗಿ ಇಟ್ಕೊಂಡಿದ್ದಾರೆ.
2: ಈಗ ಈ ಬಾರಿ ಹಾಗಾದ್ರೆ ಘೋಷವಾಕ್ಯ ಇರುವಂತಹದ್ದು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅನ್ನುವಂಥದ್ದು.
3: ಹೌದು.
2: ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ, ಈ ಯೋಗವನ್ನ ಎಷ್ಟು ವಯಸ್ಸಿನ

0: ವಯಸ್ಸಿನವರೆಗೆ ಮಾಡಬಹುದು ಮತ್ತು ಎಷ್ಟು ವಯಸ್ಸಿನ ನಂತರ ಮಾಡಬಹುದು?
1: ಈಗ ಈ ಯೋಗವನ್ನು ಸಣ್ಣ ಮಕ್ಕಳಿಂದ ಹಿಡಿದು ಕೂಡ ಸಾಧಾರಣ ನಾವು ಏಜ್ ಆಗುವ ತನಕ ನಮ್ಮ ಒಂದು 90 ವರ್ಷದಲ್ಲಿ 100 ವರ್ಷದಲ್ಲಿ ಕೂಡ ಈ ಯೋಗ ಮಾಡಬಹುದು. ನಾವು ಗಮನಿಸಬಹುದು ಹಿಂದಿನ ಋಷಿಮುನಿಗಳು ಕೂಡ ಅವರು ಸುಮಾರು ವರ್ಷಗಳ ಕಾಲ ಮಾಡಿಕೊಂಡು ಆರೋಗ್ಯವಾಗಿದ್ರು. ಹಾಗಾಗಿ ಈ ಯೋಗಕ್ಕೆ ಅದರದೇ ಆದಂತಹ ಒಂದು ಕೆಲವು ಟೆಕ್ನಿಕ್ಗಳಿದೆ. ಈಗ ಒಂದು ಸಣ್ಣ ಮಕ್ಕಳಿಗೆ ನಾವು ಏನು ಮಾಡ್ತೇವೆ ಅಂದರೆ ತುಂಬ ಅವರಿಗೆ ಧ್ಯಾನದಾಗಲಿ ಅಂತಲೇ ಹೇಳಿಕೊಡೋದು, ಸಣ್ಣ ಸಣ್ಣ ಅವರಿಗೆ ಕಲ್ಚರಲ್ ಯೋಗ ಆಸನಗಳು ಪೋಸಸ್ಗಳನ್ನು ಹೋಗೋಣ, ಅವರಿಗೆ ಖುಷಿಯಾಗುವಂಥ ಯೋಗ ಆಸನಗಳನ್ನು ಹೇಳಿಕೊಡ್ತೇವೆ. ಅದೇ ಥರ ನಾವು ಒಂದು ಮಿಡ್ಲಲ್ ಏಜ್ ಬಂದಾಗ ಕೆಲವು ಈಗ ಸೂರ್ಯ ನಮಸ್ಕಾರ ಮತ್ತು ಕೆಲವೊಂದು ಕ್ಲಿಷ್ಟಕರದ ಆಸನಗಳು, ಕೆಲವೊಂದು ಶೀರ್ಷಾಸನ, ಬ್ಯಾಲೆನ್ಸಿಂಗ್ ಆಸನ, ಇಂಥದನ್ನು ಒಂದು ಸರ್ಟನ್ ಏಜಲ್ಲಿ ನಾವು ಹೇಳಿಕೊಡ್ತೇವೆ. ಅದೇ ಥರ ಈ ಏಜ್ ರಿಲೇಟ್ ಬಂದಾಗ ನಿಮ್ಗೆ ಆಶ್ಚರ್ಯ ಆಗ್ಬೋದು ಹೇಗೆ ಮಾಡಲಿಕ್ಕೆ ಇದೆಲ್ಲ ಸಾಧ್ಯ ಅಂತ. ಅವಾಗ ನಾವು ಅಲ್ಲಿ ಕೆಲವೊಂದು ಅಂತ ಸರಳವಾದಂಥ ಆಸನಗಳು, ಈಗ ಧ್ಯಾನ, ಒಂದು ಏಜ್ ಆದ ಸರ್ಟನ್ ಏಜ್ ಆದಂತ ನಾವು ಪ್ರಾಣಾಯಾಮಕ್ಕೆ ಜಾಸ್ತಿ ಒತ್ತು ಕೊಡುತ್ತೇವೆ. ಅದಂತಂದರೆ ಉಸಿರಾಟದ ವ್ಯಾಯಾಮ, ಅದನ್ನು ಮಾಡಿದ್ರಿಂದ ಕೂಡ ನಾವು ಆರೋಗ್ಯವಾಗಿರಲಿಕ್ಕೆ ಇದು ಬಹಳ ಪರಿಣಾಮಕಾರಿಯಾಗಿರುವಂಥ. ಸಣ್ಣ ಮಕ್ಕಳಿಂದ ಹಿಡಿದು ಕೂಡ ಮುದುಕರವರು ಕೂಡ ಈ ಆಸನವನ್ನು ಮಾಡ್ಬೋದು. ಅದನ್ನು ನಮ್ಮ ಯೋಗ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಸಣ್ಣ ಮಗುವಿಂದ ಹಿಡಿದು ಹಣ್ಣು ಮುದುಕರವರೆಗೆ ಮಾಡಬಹುದು ಅನ್ನೋದು ಶಾಸ್ತ್ರದಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ.
0: ಈಗ ಯೋಗ ಮಾಡುವುದರಿಂದ ಏನೆಲ್ಲ ಅನುಕೂಲಗಳಿವೆ?
1: ಯೋಗದಿಂದ ಏನೆಲ್ಲ ಅನುಕೂಲ ಇಲ್ಲ ಅಂತ ನಾವು ಕೇಳಬೇಕು, ಯಾಕಂದ್ರೆ ಅಷ್ಟು ಇದರಲ್ಲಿಂದ ಬೆನಿಫಿಟ್ ಇದೆ. ಯಾಕಂತಂದ್ರೆ ಇವತ್ತು ಸಣ್ಣ ಮಕ್ಕಳಿಂದ ಹಿಡಿದು ಈಗ ನಮ್ಮ ಮಾನಸಿಕ ಒತ್ತಡ, ಸ್ಟ್ರೆಸ್, ಇದರಿಂದ ರೋಗ ಬರ್ತದೆ ಅಂತ ಇತ್ತೀಚೆಗೆ ನಮಗೆ ಬರ್ತಾ ಇದೆ. ಆದರೆ ಯೋಗಶಾಸ್ತ್ರದಲ್ಲಿ ಸಾವಿರಾರು ಒಂದು 5,000 ವರ್ಷಗಳಿಂದ ಹಿಂದೆ ಹೇಳಿದ್ದಾರೆ. ಅಂದರೆ ಏನಂತಂದರೆ ರೂಟ್ ಆಫ್ ದ ಕಾಸ್ ಡಿಸೀಸ್ಗೆ ಇರುವಂಥದ್ದು ಸ್ಟ್ರೆಸ್ ಅಂತ, ಮಾನಸಿಕ ಒತ್ತಡ. ಇವತ್ತು ನಾವು ಅದನ್ನು ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ, ಈಗ ಮನಸ್ಸಿನ ಮುಖಾಂತರ ದೇಹಕ್ಕೆ ಬರುವಂಥ ರೋಗಗಳು ಅಂತ. ಈಗ ನೀವು ಗಮನಿಸ್ಬೋದು ಈ ಕೆಲವು ಇನ್ಫೆಕ್ಷಸ್ ಡಿಸೀಸ್ ಅಂತ ಇರ್ಬೋದು, ಅಥವಾ ಈ ಕಮ್ಯುನಿಕೇಬಲ್ ಡಿಸೀಸ್ ಅಂದರೆ ಒಬ್ಬರಿಗಿಂದ ಒಬ್ಬರಿಗೆ ಹರಡುವಂಥ. ಈಗ ಲಾಸ್ಟ್ COVID-19 ಬಂದಿತ್ತು, ಆಮೇಲೆ ನಮಗೆ ಟ್ಯೂಬರ್ಕ್ಯುಲೋಸಿಸ್ ಇರ್ಬೋದು, ಹೀಗೆ ಕೆಲವು ಇನ್ಫ್ಲುಯೆನ್ಸ್, ಹೀಗೆ ಇದೇನು ಮಾಡುತ್ತಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ. ಅದಕ್ಕೆ ಏನಾಗುತ್ತೆ, ಔಷಧಿಗಳು ಬೇಕಾಗುತ್ತದೆ. ಆದರೆ ಅವಾಗ ಏನಾಗುತ್ತೆ, ನಮಗೆ ಆ ಔಷಧ ತಗೊಂಡ್ರೆ ಕಡಿಮೆ ಆಗುತ್ತೆ. ಆದರೆ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಏನು ಹೇಳ್ತೇವೆ, ನಮ್ಮ ಜೀವನ ಶೈಲಿಯಿಂದ ಬರುವಂಥ ಕಾಯಿಲೆಗಳು, ಈಗ ಒಬೆಸಿಟಿ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್, ಎಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ಕೇವಲ ಔಷಧಿಗಳಿಂದ ಅದಕ್ಕೆ ಪರಿಹಾರ ಇಲ್ಲ. ಅದಕ್ಕೆ ಏನಂತಂದ್ರೆ ನಾವು ಯೋಗದ ಮುಖಾಂತರ ಪರಿಹಾರ ಕಂಡುಕೊಳ್ಬಹುದು. ಈಗ ನೀವು ಒಂದು ಈಗ ಒಬೆಸಿಟಿಗೆ ನೀವು ಏನೋ ಟ್ಯಾಬ್ಲೆಟ್ ಆಗಲಿ ಔಷಧಿ ಇರ್ಬೋದು, ಅದನ್ನು ನಾವು ಇಷ್ಟು ತಗೊಳ್ಳುವಂಥದ್ದು ಅಲ್ವಾ, ಅದರಿಂದ ನಾವು ಜೀವನ ಶೈಲಿಯಿಂದ ಬರುವಂಥ ರೋಗಗಳಿಗೆ ಔಷಧಿಗಳು, ಅದನ್ನು ನಾವು ಅದನ್ನು ಕರೆಕ್ಟಾಗಿ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಕರೆಕ್ಟಾಗಿ ಅದನ್ನು ಅಳವಡಿಸಬೇಕಂತ, ಅದನ್ನು ಕರೆಕ್ಟಾಗಿ ನಾವು ಫಾಲೋ ಮಾಡಬಹುದು, ಯೋಗದ ಮುಖಾಂತರ ಇದಕ್ಕೆ ಪರಿಹಾರ ಇದೆ.
0: ಈಗ ಪ್ರಾರಂಭದಲ್ಲಿ ಯೋಗವನ್ನು ಕಲಿಯುವವರು ಯಾವ ರೀತಿಯ ಆಸನಗಳಿಂದ ಪ್ರಾರಂಭಿಸಬಹುದು?
1: ಇದು ಒಂದು ಒಳ್ಳೆಯ ಪ್ರಶ್ನೆ. ಈಗ ಯೋಗದಂತಂದರೆ ನಮ್ಮಲ್ಲಿ ಮೊದಲು ಈಗ ಯೋಗ ಅಂದ ತಕ್ಷಣ ಏನು ಮಾಡ್ತಾರೆ ಅಂತಂದರೆ ಬಂದ ತಕ್ಷಣ ಆಸನ ಹೇಳಿಕೊಡ್ತೇವೆ. ಇದಕ್ಕೆ ಅಷ್ಟಾಂಗ ಯೋಗ ಅಂತ ಇದೆ. ಇಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ 8 ಮೆಟ್ಟಿಲುಗಳು ನಮಗೆ ಪತಂಜಲಿ ಮಹರ್ಷಿಯವರು ಹೇಳಿರುವಂಥದ್ದು. ಈಗ ಈ ಪತಂಜಲಿ ಮಹರ್ಷಿಯವರು ನಾವು ಯೋಗದ ಪಿತಾಮಹ ಅಂತ ಕರೀತೇವೆ, ಫಾದರ್ ಆಫ್ ಯೋಗ ಅಂತ. ಅದೇನಂತಂದರೆ ಈಗ ಯೋಗ ಎನ್ನುವಂಥ ಒಂದು ಶಬ್ದ ಏನು, ವರ್ಡ್ ಏನಿದೆ, ಅದು ಯುಜ್ಜಿನ್ ಅಂತ ಬಂದಿರುವಂಥದ್ದು. ಈಗ ನೀವು ಸಾಮಾನ್ಯವಾಗಿ ಯೋಗ ಅಂದ ತಕ್ಷಣ ಎಲ್ಲ ಕೇಳಬಹುದು, ಈಗ ಭಗವದ್ಗೀತೆಯಲ್ಲಿ ಕೂಡ ಅದರ ಮೆನ್ಷನ್ ಇದೆ, ಅದೇ ರೀತಿ ಕೆಲವು ವೇದ ಉಪನಿಷತ್ತುಗಳು ಎಲ್ಲದರಲ್ಲೂ ಕೂಡ ಯೋಗ ಎನ್ನುವಂಥ ಶಬ್ದ ಮೆನ್ಷನ್ ಇದೆ. ಹಾಗಾಗಿ ಪತಂಜಲಿ ಮಹರ್ಷಿಯವರು ಆ ಯೋಗ ಎನ್ನುವನ್ನು ಎಲ್ಲದರಿಂದ ಕ್ರೋಢೀಕರಿಸಿ ಉಪನಿಷತ್ ಇರ್ಬೋದು, ವೇದ ಎಲ್ಲ ಕರಗಿಸಿ ಒಂದು ಅಷ್ಟಾಂಗ ಯೋಗ ಅಂತ ಮಾಡಿದರು. ಹಾಗಾಗಿ ಅವರನ್ನು ನಾವು ಫಾದರ್ ಆಫ್ ಯೋಗ ಅಥವಾ ಯೋಗದ ಪಿತಾಮಹ ಅಂತ ಕರಿತಾ ಇದ್ದೇವೆ. ಇದರಲ್ಲಿ ಏನಂತಂದ್ರೆ ಇಲ್ಲಿ ಮುಖ್ಯವಾಗಿರುವಂಥದ್ದು ಹೆಚ್ಚಿನವರಿಗೆ ಇದ್ರ ಮಾಹಿತಿ ಇರುವುದಿಲ್ಲ, ಕ್ರಿಯಾಸ್ ಅಂತ ಬರುತ್ತವೆ ಇದರಲ್ಲಿ, ಅದು ನಾವು ಮಾಡುವಂಥದ್ದು ಇದರಲ್ಲಿ. ಅದರಲ್ಲಿ ವಮನದೌತಿ ಅಂತ ಇದೆ, ನೇತಿ ಅಂತ ಇದೆ, ಆಮೇಲೆ ಕಪಾಲಭಾತಿ, ಇದೆಲ್ಲ ಬರುವಂಥದ್ದು ಈ ಕ್ರಿಯಾಸ್. ಅದನ್ನು ಮಾಡಿ ನಿರಂತರವಾಗಿ ದೇಹಶುದ್ಧಿ ಆದ ನಂತರ ಯೋಗಾಸನಗಳು ಮಾಡುವಂಥದ್ದು. ಈ ಯೋಗಾಸನಗಳಲ್ಲಿ ಮತ್ತೇನಂತಂದ್ರೆ ಈ ಆಸನಗಳಿದೆ, ಅದು ಹೇಳಿದಾಗ ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ 8 ಮೆಟ್ಟಿಲುಗಳಿದೆ. ಅದರಲ್ಲಿ 3 ಮತ್ತು 4 ಮೆಟ್ಟಿಲು ಆಸನಗಳು ಮತ್ತು ಪ್ರಾಣಾಯಾಮಗಳಂತ ಬರ್ತವೆ. ಯಮದಲ್ಲಿ ನಮಗೆ ಯಮ ಅಂತಂದರೆ ನಮಗೆ ಅದು ನಿಯಮಗಳು ಅಂತಂದರೆ ಸಾಮಾಜಿಕವಾಗಿ ಒಬ್ಬ ವ್ಯಕ್ತಿ ಯಾವ ಥರ ಇರಬೇಕು ಅಂತ. ಆ ಯಮದಲ್ಲಿ ಕೂಡ ಅಹಿಂಸೆ, ಸತ್ಯ, ಆಸ್ಥೆಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತ ಬರುವಂಥದ್ದು. ಅದನ್ನು ಫಾಲೋ ಮಾಡಬೇಕು, ಅದನ್ನು ನಾವು ಪ್ರತಿಯೊಬ್ಬ ಮನುಷ್ಯನು ಯಾವ ಥರ ಅಂದರೆ ದಿನನಿತ್ಯದಲ್ಲಿ ನಾವು ಫಾಲೋ ಮಾಡ್ಬೋದು. ಇದರಲ್ಲಿ ಅಹಿಂಸೆ ಅಂತ, ಅಹಿಂಸೆ ಅಂದರೆ ಹಿಂಸೆಯನ್ನು ನಾವು ಕೊಡದೇ ಇರೋದು. ಹಿಂಸೆ ಅಂತಂದರೆ ಖಾಲಿ ಹೊಡೆಯುದು ಬಡಿಯುವುದಂತಲ್ಲ, ನಿಮಗೆ ದೈಹಿಕವಾಗಿರ್ಬೋದು ಅದು ಮಾನಸಿಕವಾಗಿ, ಯಾರಿಗೂ ಕೂಡ ನಾವು ಅದನ್ನು ಅವರಿಗೆ ಹಿಂಸೆ ಮಾಡಬಾರದು, ದೈಹಿಕವಾಗಿರಲಿ ಮಾನಸಿಕವಾಗಿ ಹಿಂಸೆ ಮಾಡಬಾರದು ಅಂತ ಇದೆ. ಅದೇ ರೀತಿ ಸೆಕೆಂಡ್ ಪಾಯಿಂಟ್ ಬರೋದು ಸತ್ಯ ಅಂತ, ಅಂದರೆ ಯಾವಾಗಲೂ ನಾವು ಸತ್ಯವನ್ನೇ ನುಡಿಬೇಕು. ಯಾಕಂತಂದರೆ ನಮ್ಮ ಈ ದೇಶದ ಧ್ಯೇಯ ಕೂಡ ಅದೇ ಅಲ್ಲ, ಸತ್ಯಮೇವ ಜಯತೆ ಅಂತ. ಹಾಗೆ ಪ್ರತಿಯೊಬ್ಬರು ಕೂಡ ಸತ್ಯ ನೋಡಿದರೆ ಅಲ್ಲಿ ಸುಳ್ಳು ಹೇಳುವಂಥ ಪ್ರಮೇಯ ಬರುವುದಿಲ್ಲ, ಹಾಗಾಗಿ ಯಾರಿಗೂ ಅವನು ಹೆದರಬೇಕಂತಿಲ್ಲ. ಆ ಒಂದು ಸಿಸ್ಟಮ್ನ ಅಲರ್ಸಿಕೊಡ್ಬೇಕು ಅಂತ ಹೇಳಿದ್ದಾರೆ. ಮೂರನೇದ ಅಂದರೆ ಆಸ್ತೆಯ ಅಂತ, ಅಂದರೆ ಆಸ್ತೆ ಅಂದರೆ ಯಾವುದು ವಿಷಯವನ್ನು ಕದಿಯಬಾರದು ಅಂತ. ಅಂದರೆ ಯಾವುದೇ ಒಂದು ವಿಚಾರ ಇರ್ಬೋದು ಅಥವಾ ಹಣ ಇರ್ಬೋದು ಅಥವಾ ವಸ್ತು ಇರ್ಬೋದು, ಯಾವುದನ್ನು ಕೂಡ ಇನ್ನೊಬ್ಬರದ್ದು ನಾವು ಅಪೇಕ್ಷೆ ಪಡಬಾರದು ಅನ್ನುವಂಥ ವಿಚಾರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದು ಕೂಡ ನಾವು ಒಬ್ಬ ವ್ಯಕ್ತಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ. ಅಂದರೆ ಬ್ರಹ್ಮಚರ್ಯ ಅಂದ ನಂತರದ ಬರುತ್ತದೆ, ಬ್ರಹ್ಮಚರ್ಯ ಅಂದರೆ ಬ್ರಹ್ಮನ ಕಡೆ ಚಲ

ಅಂದ್ರೆ ಬ್ರಹ್ಮ ಅಂದ್ರೆ ಅಕ್ಷರ. ಹೆಚ್ಚು ಹೆಚ್ಚು ಒಳ್ಳೆ ಬುಕ್ಸ್ ಗಳನ್ನು ಓದುವಂತದ್ದು, ಹೆಚ್ಚು ನಾಲೆಜ್ ಬೆಳೆಸಿಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್ ಒಬ್ಬನಿಗೆ ಅಂತ. ಅದೇ ರೀತಿ ಅಪರಿಗ್ರಹ ಅಂತ ಬರುತ್ತೆ, ಅದಂದ್ರೆ ಯಾರಿಂದ ಕೂಡ ಏನೋ ತೆಗೆದುಕೊಳ್ಳದೆ ಇರುವಂತದ್ದು. ಈಗ ಇನ್ನೊಬ್ಬರಿಂದ ನಾವು ಹಣ ತಗೊಳ್ಳೋದು, ಲಂಚ ತಗೊಳ್ಳೋದು, ಇಂಥ ಅಂದ್ರೆ ಅನ್ಯ ರೀತಿಯಲ್ಲಿ ಯಾವುದನ್ನು ತೆಗೆದುಕೊಳ್ಳದೆ ಇರುವಂತದ್ದು ಕೂಡ ಇರುವಂಥದ್ದು. ಇದಿಷ್ಟು ಯಮನ ಅಂದ್ರೆ ಸಾಮಾಜಿಕ ನಿಯಮಗಳಲ್ಲಿ ಬರುವಂತದ್ದು ಯಮ ಅಂತಂದ್ರೆ. ಅದೇ ಅಹಿಂಸೆ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಇದು ಎಷ್ಟು ಋಷಿಮುನಿಗಳು ಒಂದಕ್ಕೊಂದು ಲಿಂಕ್ ಮಾಡಿದ್ದಾರೆ. ಅಂದ್ರೆ ಅಹಿಂಸೆ ಅಂತ ಮಾಡಿದ ತಕ್ಷಣ ಒಬ್ಬನಿಗೆ ನೀವು ಯಾರಿಗೂ ಹಿಂಸೆ ಮಾಡದಿದ್ರೆ ಸುಳ್ಳು ಹೇಳೋ ಪ್ರಮೇಯ ಬರೋದಿಲ್ಲ, ಆಯ್ತಾ. ಹಾಗಾಗಿ ಸತ್ಯ ಫಾಲೋ ಮಾಡಬಹುದು. ಸತ್ಯ ನಾವು ಇದ್ರೆ ಯಾರಿಂದ ಕೂಡ ಏನು ಕದಿಬೇಕಂತಿಲ್ಲ, ಅಥವಾ ಏನು ಎಕ್ಸ್ಪೆಕ್ಟ್ ಮಾಡ್ಬೇಕಂತಿಲ್ಲ. ಅದೇ ರೀತಿ ಬ್ರಹ್ಮಚರ್ಯ ಒಳ್ಳೆ ಓದಿದ್ರೆ ನಮಗೆ ಯಾರಿಂದ ಏನು ತಗೊಳ್ಬೇಕಂತಿಲ್ಲ, ನಮ್ಮಲ್ಲಿ ನಾಲೆಜ್ ಬೆಳ್ಕೊಳ್ಳುವಂಥದ್ದು. ಇದೇ ರೀತಿ ಕೂಡ ಇವರು ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಸ್ಟೆಪ್ ಬರುವಂಥದ್ದು ನಿಯಮ ಅಂತ ಬರುತ್ತೆ. ನಿಯಮದಲ್ಲಿ ಕೂಡ ಇವರು ನಮಗೆ ಒಂದು 4-5 ಸ್ಟೆಪ್ಸ್ ಹೇಳಿದ್ದಾರೆ. ಒಂದು ಶೌಚ ಅಂತ. ಶೌಚ ಅಂತಂದ್ರೆ ಶುದ್ಧತೆ. ಅಂದ್ರೆ ಶುದ್ಧತೆ ಅಂದರೆ ನಾವು ಬಹಿರಂಗವಾಗಿ ಕೂಡ ಶುದ್ಧತೆಯಲ್ಲಿ ಇರಬೇಕು, ಮತ್ತೆ ಅಂತರಂಗವಾಗಿ ಕೂಡ ನಾವು ಶುದ್ಧತೆಯಲ್ಲಿ ಮೈಂಟೈನ್, ಕ್ಲೀನ್ ಆಗಿರುವಂಥದ್ದು ಬಹಳ ಮುಖ್ಯ. ಮನಸ್ಸು ಕೂಡ ನಮ್ಮ ಶುದ್ಧತೆ ಬಗ್ಗೆ ಯಾವುದೇ ಒಂದು ಎಲ್ಲ ವಿಚಾರದಲ್ಲಿ ಕೂಡ ಶುದ್ಧತೆಯನ್ನು ಮೈಂಟೈನ್ ಮಾಡ್ಕೊಳ್ಳುವಂಥದ್ದು ಹಾಗೆ. ಮತ್ತೊಂದು ಸಂತೋಷ ಅಂತ ಹೇಳಿದ್ದಾರೆ. ಸಂತೋಷ ಅಂದರೆ ಇದು ಸಂಪತ್ತು ಅಂತ ಹೇಳ್ತೇವೆ ನಾವು. ಅಂದ್ರೆ ಇದ್ದದ್ರಲ್ಲಿ ಸಂತೃಪ್ತಿ ಪಡಬೇಕು. ಈಗ ನಮ್ಮಲ್ಲಿ ಕಾರ್ ಇದೆ, ಇನ್ನೊಬ್ಬರಲ್ಲಿ ಕಾರ್ ಇಂದ ನಾವು ಕಾರ್ ಆಸೆ ಪಡೋದು, ಇನ್ನೊಬ್ಬ ದೊಡ್ಡ ಗಾಡಿಯಿಂದ ಇನ್ನೊಂದು ಆತರ ಪ್ರೆಸೆಂಟ್ ಸೀನರಿ ಹಾಗೆ ಇದೆ. ಹಾಗಾಗಿ ಅದನ್ನು ನಾವು ಅವಾಯ್ಡ್ ಮಾಡೋದು ಬಹಳ ಇದು. ನಮ್ಮಲ್ಲಿ ಏನಿದೆ ಅದರಲ್ಲಿ ನಾವು ಸಂಪತ್ತಲ್ಲಿ ಖುಷಿಯಲ್ಲಿ ಪಡ್ಕೊಳ್ಳೋದು ಇಂಪಾರ್ಟೆಂಟ್ ಇರುವಂಥದ್ದು. ಮತ್ತೊಂದು ತಪಸ್ಸು ಅಂತ ಹೇಳ್ತಾರೆ. ತಪ ಅಂದ್ರೆ ಬಿಸಿ, ಅಂದ್ರೆ ನಿರಂತರ ಪ್ರಯತ್ನ. ಅಂದ್ರೆ ಯಾವುದೇ ಒಬ್ಬ ಒಂದು ಕೆಲಸ ಮಾಡಿದ್ರೆ ಅದೇ ಅವನಲ್ಲಿ ಪ್ರಯತ್ನ ಬೇಕು ನಮಗೆ. ಅಂದ್ರೆ ಇವತ್ತು ನಾನು ಇದು ಮಾಡಿ ಕೆಲಸ ಮಾಡಿದ್ದೇನೆ, ಇನ್ನು ಮುಂದೆ ಇನ್ನೂ ಒಳ್ಳೇದು ಮಾಡ್ತಾನೆ, ಈ ತರ ಒಂದು ಪ್ರಯತ್ನ ಬೇಕು. ಆ ಪ್ರಯತ್ನ ಇದ್ದಾಗ ಮನುಷ್ಯ ಸಕ್ಸಸ್ ಆಗ್ಲಿಕ್ಕೆ ಲೈಫಲ್ಲಿ ಸಾಧ್ಯ ಆಗುತ್ತೆ. ಅದು ಕೂಡ ಋಷಿಮುನಿಗಳ ಚಿಂತನೆ ಆಗಿದೆ. ಮತ್ತೆ ಸ್ವಾಧ್ಯಾಯ ಅಂತ ಇದೆ. ಇದರಲ್ಲಿ ಎರಡು ಇದೆ. ಸ್ವಾಧ್ಯಾಯ ಅಂದ್ರೆ ಒಂದು ನಮ್ಮನ್ನು ನಾವು ಸ್ಟಡಿ ಮಾಡ್ಕೊಳ್ಳುವಂಥದ್ದು, ಮತ್ತೊಂದು ಸುವಾಧ್ಯಾಯ ಒಳ್ಳೆಯದನ್ನು ಅಧ್ಯಯನ ಮಾಡ್ಕೊಳ್ಳುವಂಥದ್ದು. ಇದು ಕೂಡ ಇವತ್ತು ಇಂಪಾರ್ಟೆಂಟ್, ನಮ್ಮನ್ನು ನಾವು ಕೂಡ ಸ್ಟಡಿ ಮಾಡಬೇಕು. ಅದೇ ರೀತಿ ಒಳ್ಳೆಯದನ್ನು ಕೂಡ ಸ್ಟಡಿ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಕೊನೆಯದಾಗಿ ಈಶ್ವರ ಪ್ರಣಿಧಾನ ಅಂತ. ಈಶ್ವರ ಪ್ರಣಿಧಾನ ಅಂತಂದ್ರೆ ವಿಶೇಷವಾದ ಶಕ್ತಿ ಇದು. ಏನಂತಂದ್ರೆ ನಾವು ಇವತ್ತು ಏನಾದರೂ ಒಂದು ಸಾಧನೆ ಮಾಡಿದ್ರೆ, ಈಗ ನೋಡಿರ್ಬೋದು ಯಾರಿಗಾದ್ರೂ ಒಂದು ಏನಾದರೂ ಒಂದು ಯಾವುದೋ ಒಂದು ಫೀಲ್ಡ್ ಸಾಧನೆ ಮಾಡಿದ್ರೆ ಮತ್ತೆ ಅವನಿಗೆ ಅಹಂ ಬರ್ತದೆ. ಹಾಗಾಗಿ ಅವನ ಮನಸ್ಸಲ್ಲಿ ಏನು ಕೊಡ್ಬೇಕು, ನಮಗಿಂತ ಒಬ್ಬರು ದೇವರು ಎನ್ನುವಂಥ ಒಂದು ಶಕ್ತಿ ಇದೆ, ಅದನ್ನು ನಾವು ಮನಸ್ಸಲ್ಲಿ ಅಳವಡಿಸಿಕೊಂಡ್ರೆ ನಮಗೆ ಏನಂದ್ರೆ ಅಹಂಕಾರ ಬರೋದಿಲ್ಲ. ಇಲ್ಲಾಂದ್ರೆ ನಾನೇ ಗಾಡ್ ಅಂತ ಅನ್ನುವಂಥದ್ದು ಒಂದು ಅಹಂಕಾರ ಬರುತ್ತೆ, ಅದು ಕೂಡ ಇರಬಾರದು ಅನ್ನುವಂಥ ಕ್ರಮದಲ್ಲಿ ನಿಯಮಗಳು. ನಿಯಮಗಳಂದ್ರೆ ಪ್ರೈವೇಟ್ ಲೈಫ್, ನಮ್ಮಲ್ಲಿ ನಾವು ಇನ್ನು ಅಳವಡಿಸಿಕೊಳ್ಬೇಕು ಅಂತಲೂ ಹೇಳಿದ್ದಾರೆ. ಹಾಗಾಗಿ ಇಷ್ಟನ್ನು ಆಸನ ಆಯಿತು, ನಿಯಮ ಆಯಿತು, ನಂತರ ಆಸನಗಳು ಬರ್ತವೆ. ಯಮ, ನಿಯಮ, ನಂತರ ಆಸನಗಳು, ಮೂರರಿಂದ ಆಸನಗಳು ಬರ್ತವೆ. ಇದರಲ್ಲಿ ಕೂಡ ಆರೋಗ್ಯ ರಕ್ಷಣೆ ಮಾಡಲಿಕ್ಕೆ ಯಾವ ಥರ ಹೇಳಿದ್ದಾರೆ ಅಂತ. ಆಸನದಲ್ಲಿ ಏನು ಮಾಡುತ್ತೆ, ನಮ್ಮ ಆರೋಗ್ಯವಾಗಿ ಇರಬೇಕಾದ್ರೆ ಯಾವ ಥರ ಮಾಡಬೇಕು, ಕೆಲವೊಂದು ಆಸನಗಳು ಮಾಡಬೇಕಾಗುತ್ತೆ. ಕೆಲವು ಯೋಗದಲ್ಲಿ ಗಮನಿಸಿರ್ಬೋದು, ಮುಂದಕ್ಕೆ ಬಾಗುವಂಥ ಆಸನಗಳು, ಹಿಂದಕ್ಕೆ ಬಾಗುವಂಥ ಆಸನಗಳು, ಸೈಡಿಗೆ ಬಾಗುವಂಥದ್ದು, ಅದೇ ರೀತಿ ಬ್ಯಾಲೆನ್ಸಿಂಗ್ ಆಸನ, ರಿಲ್ಯಾಕ್ಸೇಷನ್ ಇರುವಂಥದ್ದು, ಇದೆಲ್ಲವೂ ಕೂಡ ಆಸನದಲ್ಲಿ ಹೇಳಿದರೆ. ಯೋಗದಲ್ಲಿ ಇಷ್ಟೇ ಹೇಳಿದ್ರು ಅವರು ಪತಂಜಲಿ ಮಾಸ್ಟರ್, ಸ್ಥೈರ್ಯಂ ಆರೋಗ್ಯಂ ಚ ಅಂಗಲಾಮ ಲಾಭಂ ಅಂತ. ಅಂದರೆ ಆರೋಗ್ಯ ಸಿಗ್ತದೆ, ಶರೀರದಲ್ಲಿ ಸಡಿಲ ಆಗುತ್ತೆ, ಆಮೇಲೆ ಶರೀರ ಸ್ಥಿರವಾಗುತ್ತೆ ಅಂತ. ಇಷ್ಟು ಈಗ ನಮ್ಗೆ ಅಷ್ಟಿದ್ರೆ ಸಾಕಲ್ಲ, ನಮಗೆ ಒಂದು ಲೈಟ್ನೆಸ್ ಬಾಡಿಯಲ್ಲಿ ಬಂದರೆ ಮತ್ತೆ ನಮ್ಮದು ಶರೀರದಲ್ಲಿ ಸಡಿಲತೆ ಇದ್ರೆ, ಅದೇ ರೀತಿ ಆರೋಗ್ಯ ಶರೀರ ಸ್ಥಿರವಾಗಿದ್ರೆ ಆರೋಗ್ಯ ಇರುತ್ತದೆ ಏನು ಅಂತ ಕೊಟ್ಟಿದ್ದಾರೆ. ಅದೇ ಆದ ನಂತರ ಆಸನ ಆದ ನಂತರ ಅದರಲ್ಲಿ ಪ್ರಾಣಾಯಾಮ ಅಂತ ಬರುತ್ತೆ. ಇದು ನೆಕ್ಸ್ಟ್ ಬರುವಂಥ ಆಸನ ಆದಮೇಲೆ. ಈ ಪ್ರಾಣಾಯಾಮ ಕೂಡ ಅಷ್ಟೇ, ಒಂದು ಉಸಿರಾಟದ ವ್ಯಾಯಾಮ, ಒಂದು ಶರೀರದ ಸೂಕ್ಷ್ಮ ಸ್ಥಿತಿ ಏನಿದೆ ಇಲ್ಲಿ ಮಾಡುವಂಥ. ಇದರಲ್ಲಿ ಕೂಡ ನಮಗೆ ಹಲವಾರು ರೀತಿಯಂಥ ಪ್ರಾಣಾಯಾಮಗಳನ್ನು ಹೇಳಿದ್ದಾರೆ. ಅದರಲ್ಲಿ ನಮಗೆ ಏನಂತಂದರೆ ಒಂದು ಬಿಸಿ ಆಗುವಂತಹ ಪ್ರಾಣಾಯಾಮಗಳು, ತಂಪು ಆಗುವಂಥ ಪ್ರಾಣಾಯಾಮಗಳು, ಬ್ಯಾಲೆನ್ಸಿಂಗ್ ಇರುವಂಥ ಪ್ರಾಣಾಯಾಮಗಳು, ಇದರಲ್ಲಿ ಕೂಡ ಬಹಳಷ್ಟುಗಳು ಬರ್ತವೆ. ಇದೆಲ್ಲವೂ ಕೂಡ ಪ್ರಾಣಾಯಾಮ ಇರುವಂಥದ್ದು ನಮ್ಮ ಶ್ವಾಸಕೋಶಕ್ಕೆ ಬಹಳ ಉತ್ತಮ ಆಗಿರುವಂಥ, ನಮ್ಮ ಏನಿದೆ ಲಂಗ್ ಕೆಪಾಸಿಟಿ ಏನಿದೆ ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಬಹಳ ಉತ್ತಮವಂಥ ಪ್ರಾಣಾಯಾಮಗಳು. ಇದನ್ನು ಗಮನಿಸಿರ್ಬೋದು ನೀವು, ಲಾಸ್ಟ್ ಟೈಮ್ ಕೊರೋನಾ ಬಂದಲ್ಲಿ ಬಹಳಷ್ಟು ಶ್ವಾಸಕೋಶ ವೀಕ್ ಆಗಿ ಬಹಳಷ್ಟು ಜನ ಉಸಿರಾಟ ತೊಂದರೆಗೊಳಗಾಗಿದ್ರು. ಅಂತ ಸಂದರ್ಭದಲ್ಲಿ ನಾವು ಈ ಪ್ರಾಣಾಯಾಮ ಮಾಡೋದ್ರಿಂದ ತುಂಬಾ ಜನಕ್ಕೂ ಬಹಳ ಅನುಕೂಲವಾಗಿದೆ ಅಂತದನ್ನು ನಾವು ಇದನ್ನು ಹೇಳಿಕ್ ಇಷ್ಟಪಡ್ತೇನೆ. ಅದೇ ರೀತಿ ಐದನೇ ಪ್ರತ್ಯಾಹಾರ, ಅಂದ್ರೆ ಪ್ರತಿಹಾರ, ಇಂದ್ರಿಯ ಮೇಲೆ ನಿಗ್ರಹ. ಇವತ್ತು ನೋಡಿರ್ಬೋದು ನೀವು, ನಮ್ಮ ಮನಸ್ಸು ಅಷ್ಟೇ, ನಾವು ಇವತ್ತು ಇಲ್ಲಿ ಕೂತಿದ್ರೆ ನಾವು ಅಮೆರಿಕ ಕೂಡ ಯೋಚನೆ ಮಾಡ್ಬೋದು, ದೇಹ ಇಲ್ಲೇ ಇರ್ತದೆ ಅಲ್ವಾ. ನಮ್ಮ ಈ ಪಂಚೇಂದ್ರಗಳು ಏನಿದೆ ಹೊರಮುಖವಾಗಿದೆ. ನಾವು ಯೋಗದಲ್ಲಿ ಋಷಿಮುನಿಗಳು ಹೇಳ್ತಾರೆ ಎಲ್ಲವನ್ನು ಒಳಮುಖ ಮಾಡಿ ಅಂತ. ಈಗ ನಮ್ಮ ಮನಸ್ಸು ಕೂಡ ಏನಾಗುತ್ತೆ, ಕಣ್ಣು ಹೊರಗೆ ನೋಡ್ತಾ ಇರ್ತವೆ, ನಾವು ನಮ್ಮ ಕಿವಿಗಳು ಕೂಡ ಇಷ್ಟ ಹೊರಗೆ ಕೇಳ್ತಾ ಇರ್ತದೆ. ಅದನ್ನೆಲ್ಲ ಯೋಗದಲ್ಲಿ ಏನಂತಂದ್ರೆ ಅದನ್ನು ಒಳಮುಖ ಮಾಡಬೇಕು, ಪ್ರತ್ಯಾಹಾರದಲ್ಲಿ ಒಳಮುಖ ಮಾಡಿ ಅಂತ ಹೇಳುವಂಥದ್ದು. ಹಾಗಾಗಿ ಇದು ಕೂಡ ಬಹಳ ಇಂಪಾರ್ಟೆಂಟ್. ಇವತ್ತು ನೀವು ಗಮನಿಸಿರ್ಬೋದು, ನಮಗೆ ಹೊರಗೆ ಹೋದ ತಕ್ಷಣ ನೋಡಿದೆಲ್ಲ ತಗೊಳ್ಬೇಕಂತ ಆಗ್ತದೆ ಅಲ್ವಾ. ಈಗ ನಮ್ಮಲ್ಲಿ ನೋಡಿ, ಈಗ ದುಡ್ಡು ನಮ್ಮ ಪರ್ಸಲ್ಲಿ ಒಂದು 1,000 rupees ಇದ್ರೆ ನಾವು ಹೊರಗಡೆ ಹೋದ್ರೆ ಏನಾಗುತ್ತೆ, ನೋಡೋ ತಗೊಳಕಂತ ಆಗುತ್ತೆ. ಅದೇ ನಮ್ಮ ಪರ್ಸಲ್ಲಿ ದುಡ್ಡು ಇಲ್ಲ ಅಂತ ಆದ್ರೆ ನಾವು ಹೊರಗೋದ್ರೆ ತಗೊಳ್ಬೇಕಂತ ಆಗತ್ತಾ, ಇಲ್ಲ.
ಹಾಗೇನೆ ನೀವು ಹೊರಗಡೆ ಹೋಗುವಾಗ ಒಂದು ಒಳ್ಳೆ ಸ್ಮೆಲ್ ಬಂತು ಗೋಬಿ ಮಂಚೂರಿದು, ನಮಗೆ ತಿನ್ಬೇಕಂತಾಗುತ್ತೆ. ಮನಸ್ಸಿಗೆ ನೀವು ಮನಸ್ಸಲ್ಲಿ ಮಾಡಿದ್ರು ಬೇಡ ಅಂತ ಅಂದಿರುತ್ತೆ, ಆದರೂ ನಮಗೆ ಟೆಂಪ್ಟ್ ಆಗ್ತದೆ. ಹಾಗಾಗಿ ಆ ಥರ ಆಗಬಾರ್ದು, ಮನಸ್ಸನ್ನು ನಿಗ್ರಹ ಮಾಡಬೇಕು ಎನ್ನುವಂಥದ್ದು ಇಲ್ಲಿ ಕೊಟ್ಟಿರುವಂಥದ್ದು. ಆಮೇಲೆ ಧಾರಣ ಬರುತ್ತೆ, ಧರಿಸುವಂಥದ್ದು, ದೇಹ ಮನಸ್ಸನ್ನು ನಾವು ಧರಿಸುವಂಥದ್ದು ಕೊನೆ. ಮತ್ತೆ ಧ್ಯಾನ ಬರುತ್ತೆ ಇದರಲ್ಲಿ ಕೊನೆಯಲ್ಲಿ, ಧರಿಸಿದನ್ನು ಧ್ಯಾನ ಮಾಡುವಂಥದ್ದು. ಈಗ ನಾವು ಏನಂತಂದರೆ ಒಂದು ವಿಷಯ ಏನಾದರೂ ತಗೊಂಡ್ರೆ ಅದರ ಬಗ್ಗೆ ನಾವು ಕೆಲಸ ಪೂರ್ತಿ ಆಗೋವರೆಗೂ ಅದರ ಮೇಲೆ ಧ್ಯಾನ ಮಾಡಿ ಆ ಕೆಲಸವನ್ನು ಕಂಪ್ಲೀಟ್ ಮಾಡುವಂಥದ್ದು ಬೇಕಾಗುತ್ತೆ. ಈಗ ಕೆಲವು ಅರ್ಧಂಬರ್ಧ ಕೆಲಸ

0: ಮಾಡ್ತಾರೆ, ಯಾವುದೋ ಒಂದರಲ್ಲಿ ಕಾನ್ಸಂಟ್ರೇಷನ್ ಇರೋದಿಲ್ಲ, ಹಾಗೆ ಕೂಡ ಮಾಡಬಾರ್ದು. ನಾವು ಏನಾದರೂ ಒಂದು ಕೆಲಸವನ್ನು ಇದು ಮಾಡಿದರೆ ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡೋದು ಮುಖ್ಯವಾಗಿರುತ್ತದೆ. ಲಾಸ್ಟ್ ಬರುವಂಥದ್ದು ಇದರಲ್ಲಿ ಸಮಾಧಿ ಅಂತ ಬರುತ್ತೆ ಯೋಗದ್ದು. ಲಾಸ್ಟ್ ಉದ್ದೇಶ ಏನಂದ್ರೆ ಸಮಾಧಿ. ಸಮಾಧಿ ಅಂದರೆ ಮಣ್ಣಾಗೋದಂಥದ್ದಲ್ಲ. ಇದರಲ್ಲಿ ಏನಂತಂದರೆ ಸಮ್ಯಕ್ ಆದಿ ಸಮಾಧಿ ಅಂತೇಳಿ ಪತಂಜಲಿಯವರು ಹೇಳಿದ್ದಾರೆ. ಅಂದರೆ ಮನಸ್ಸಿನ ಸಮಾಧಾನಕರ ಸ್ಥಿತಿ. ಈಗ ಇದರಲ್ಲಿ ನಿಮ್ಮ ಚಿಂತನೆ, ಮಾತು, ಕರ್ಮ, ಕೆಲಸ ಮಾಡುವಂಥ, ನೀವು ಏನು ಮನಸ್ಸಲ್ಲಿ ನಿಮ್ಮದು ಯೋಚನೆ ಬರ್ತದೆ ಅದೇ ಥರ ಮಾತಾಡ್ತೀರಿ, ಏನು ಮಾತಾಡ್ತೀರಿ ಅದೇ ಕೆಲಸ ಮಾಡ್ತೀರಿ, ಇದು ಇಲ್ಲಿ ಇರುವಂಥದ್ದು. ಅಂದರೆ ಯೋಗದಲ್ಲಿ ನಮ್ಗೆ ಅಷ್ಟಾಂಗ ಯೋಗದ ಕೊನೆಯ ಸಾರ ಏನಂದರೆ ಸಮಾಧಿ. ಸಮಾಧಿ ಏನಂದರೆ ಮನಸ್ಸಿನ ಸಮಾಧಾನಕರವಾದ ಸ್ಥಿತಿ. ಯಾರೇ ಒಬ್ಬ ವ್ಯಕ್ತಿ, ಒಬ್ಬ ಯೋಗಿ ಅಂತ ನಾವು ಹೇಳಿಕೆ, ಅವನು ಯೋಗಾಸನ ಕಲ್ತಿರ್ಬೇಕಂತಲ್ಲ, ಒಳ್ಳೆ ಯೋಗಾಸನ ಮಾಡಬೇಕಂತಲ್ಲ, ಅವನ ಮನಸ್ಸಿನ ಸ್ಥಿತಿ ಸಮಾಧಾನಕರವಾಗಿದ್ದರೆ ಅವನನ್ನು ನಾವು ಯೋಗಿ ಅಂತ ಕರಿಬೋದು ಅಂತೇಳಿ ವಿಚಾರವನ್ನು ನಮ್ಮ ಪತಂಜಲಿ ಮಹರ್ಷಿಗಳು ಕೊಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ಕೇವಲ ಯೋಗ ಮಾಡಿದರೆ ಅವನು ಯೋಗಿ ಅಥವಾ ಯೋಗ ಮಾಡಿದಾಗಾಯಿತು ಅಂತ ಅನ್ಕೊಳ್ತೇನೆ, ಅದಾಗಲ್ಲ, ಅವನ ಮನಸ್ಸಿನ ಸಮಾಧಾನಕರವಾದ ಸ್ಥಿತಿಯಲ್ಲಿ ಇರುವಂತ.
1: ಅಂದ್ರೆ ಒಟ್ಟಾರೆಯಾಗಿ ಯೋಗ ದೈಹಿಕ ಒಂದು ವ್ಯಾಯಾಮ ಆಗಿದ್ರೂ ಕೂಡ ಅದರ ಅಂತಿಮ ಉದ್ದೇಶ ಮಾನಸಿಕವಾಗಿ ನೆಮ್ಮದಿಯನ್ನು ಪಡೆಯುವಂತಹ. ಡಾಕ್ಟರ್, ಈಗ ಈ ಯೋಗವನ್ನ ಪ್ರಾರಂಭಿಸುವಾಗ, ಅಂದ್ರೆ ಈಗ ಸುಮಾರು ಪುಸ್ತಕಗಳು ಬರ್ತವೆ, ಇಂಟರ್ನೆಟ್ ನಲ್ಲಿ ವಿಡಿಯೋಗಳಿವೆ, ಅದನ್ನ ನೋಡಿ ಕಲ್ತ್ರೆ ಆಗುತ್ತಾ?
0: ಬಹಳಷ್ಟು ನಮ್ಮ ಹಾಸ್ಪಿಟಲಲ್ಲಿ ನೋಡುವಂಥ ಕೇಸ್ಗಳಲ್ಲಿ ತುಂಬ ಜನ ಬರ್ತಾರೆ, ನಮಗೆ ಆ ತೊಂದರೆ ಇತ್ತು, ಹಾಗಾಗಿ ನಾವು ಅದನ್ನು ಯೂಟ್ಯೂಬಲ್ಲಿ, ಈಗ ನಿಮ್ಗೆ ಗೊತ್ತಿರುವ ಸೋಷಿಯಲ್ ಮೀಡಿಯಾ ಬಹಳಷ್ಟು ಆಕ್ಟಿವ್ ಇದೆ, ಯೂಟ್ಯೂಬಲ್ಲಿ ನೋಡಿದ್ದು ಇದು ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಅಂತ. ಹಾಗಾಗಿ ಇದು ಬಹಳ ತಪ್ಪಿದು. ಮುಖ್ಯವಾಗಿ ಯೋಗವನ್ನು ಗುರುಮುಖನೇ ಕಲ್ತಿರಬೇಕು. ಅದೇ ರೀತಿ ಈಗ ಏನಾಗಿದೆ ಅಂತಂದರೆ ಎಲ್ರಿಗೂ ಒಂದೊಂದು ಹೆಲ್ತ್ ಇಶ್ಯೂಸ್ ಇರುತ್ತೆ. ಈಗ ಒಂದು ಪ್ರಾಣಾಯಾಮ ಇರ್ಬೋದು, ಆಸನ ಇರ್ಬೋದು, ಒಬ್ಬರು ಮಾಡಿ ನಾವು ರೆಕಮೆಂಡ್ ಮಾಡಿದರೆ ಅದನ್ನ ಎಲ್ರಿಗೆ ರೆಕಮೆಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವರ ದೇಹ ಸ್ಥಿತಿ ಯಾವ ಥರ ಇರ್ತದೆ ಮತ್ತು ಅವರ ಮಾನಸಿಕ ಸ್ಥಿತಿ ಯಾವ ಥರ ಇರ್ತದೆ ಅದೆಲ್ಲ ನೋಡಿ ನಾವು ಅವರಿಗೆ ಯೋಗವನ್ನು ಹೇಳಿಕೊಡಬೇಕಾಗತ್ತೆ. ಈಗ ನಾವು ಹೇಳಿದಾಗೆ ಈಗ ಈ ಕ್ರಿಯೆಯಲ್ಲಿ ಈಗ ಪ್ರಾಣಾಯಾಮ ಅಂತ ಹೇಳಿ ಈಗ ಒಂದು ಕಪಾಲಭಾತಿ ಅಂತ ನೀವು ಕೇಳಿರ್ಬೋದು, ಫೋರ್ಸ್ಫುಲ್ ಆಗಿ ಉಸಿರನ್ನು ಹೊರಹಾಕುವಂಥದ್ದು. ಈಗ ಅದು ಟಿವಿಗಳಲ್ಲೆಲ್ಲ ಎಲ್ಲರೂ ಯೋಗದ ಸ್ವಲ್ಪ ಕಲಿತವ್ರು ಬಂದು ಹೇಳ್ತಾರೆ ಇದನ್ನು ಮಾಡಿದರೆ ಭಾಳ ಒಳ್ಳೇದು, ವೇಟ್ ಕಡಿಮೆ ಆಗುತ್ತೆ ಅಂತ. ಈಗ ಅದೇ ಕಪಾಲಭಾತಿಯಲ್ಲಿ ಬಹಳಷ್ಟು ಸೈಡ್ ಎಫೆಕ್ಟ್ಗಳಿವೆ. ಏನಂತಂದರೆ ತುಂಬ ಅದನ್ನು ಮಾಡೋದ್ರಿಂದ ಈಗ ಬಿ ಪಿ ನಾರ್ಮಲ್ ಇರುತ್ತೆ, ಅದು ಬಾಡಲ್ಲಿ ಅಂದರೆ ಬಿ ಪಿ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ, ಎಷ್ಟೋ ಸಲ ನಮಗೆ ಅವರಿಗೆ ಸ್ಟ್ರೋಕ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅದೇ ರೀತಿ ನಾವು ಹೆಚ್ಚು ಕಂಟಿನ್ಯೂ ಮಾಡ್ತಾ ಹೋದರೆ ಅದರಿಂದ ಅವರಿಗೆ ಹಾರ್ಟ್ ರೇಟ್ ಸಂಬಂಧಗಳು ಬರುವಂತಿರ್ತದೆ, ಹರ್ನಿಯ ಸಮಸ್ಯೆಗಳು, ಈವನ್ ಲೋ ಬ್ಯಾಕ್ ಪೇನ್, ಅದು ಕೂಡ ಈ ನಮ್ಮ ಕಪಾಲಭಾತಿಯನ್ನು ಮಾಡೋದ್ರಿಂದ ಅದು ಬರೋ ಚಾನ್ಸಸ್. ಆ್ಯಕ್ಚುಲಿ ಕಪಾಲಭಾತಿ ಅನ್ನುವಂಥದ್ದು ಅದು ನಾವು ಕ್ರಿಯೆಯಲ್ಲಿ ಬರುವಂಥದ್ದು. ಇದನ್ನು ಏನು ಮಾಡ್ತಾರೆ, ಕೆಲವು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾಡಿದ್ರಿಂದ ತುಂಬ ಸಮಸ್ಯೆಗಳಾಗುವಂಥದ್ದು ಇದೆ. ಅದೇ ರೀತಿ ಕೆಲವು ಆಸನಗಳು ಏನು ಮಾಡಿತ್ತಂದರೆ ನಮಗೆ ಬ್ಲಡ್ ಫ್ಲೋನ್ ಇಂಪ್ರೂವ್ ಮಾಡುವಂಥ ಆಸನಗಳಿರ್ತವೆ, ಅದರಿಂದ ಕೂಡ ಅವರಿಗೆ ಕೆಲವರಿಗೆ ಈಗ ಶೀರ್ಷಾಸನ ಎನ್ನುವಂಥದ್ದು ಅಥವಾ ಫಾರ್ವರ್ಡ್ ಮುಂದೆ ಬಾಗಿ ಮಾಡುವಂಥ ಆಸನಗಳು, ಅದರಿಂದ ಕೆಲವರಿಗೆ ಕಣ್ಣಿನ ಸಮಸ್ಯೆಗಳಿದ್ದರೆ ಅಥವಾ ಹೈಪರ್ ಟೆನ್ಷನ್ ಇದ್ದರೆ ಇದರಿಂದ ಕೂಡ ಜಾಸ್ತಿ ಆಗುವ ಚಾನ್ಸಸ್ ಇರುತ್ತದೆ. ಹೀಗಾಗಿ ಯೋಗವನ್ನು ಒಬ್ಬರು ಡಾಕ್ಟರ್ ಮುಖಾಂತರ ಅಥವಾ ಸರಿ ತಿಳಿದುಕೊಂಡಂಥ ಗುರಿ ಮುಖಾಂತರ ಮಾಡಿದರೆ ಬಹಳ ಉತ್ತಮವಾಗಿರುವಂಥದ್ದು.
1: ಈಗ ಪ್ರತಿನಿತ್ಯ ಮಾಡಬೇಕಾ ಮತ್ತು ಎಷ್ಟು ಹೊತ್ತು ಮಾಡಬೇಕಾಗುತ್ತೆ
0: ಯೋಗವನ್ನು? ನೀವು ಒಂದು ದಿನದಲ್ಲಿ ನೀವು 24 ಗಂಟೆಯಲ್ಲಿ ಒಂದು ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆ ಮಾಡಿದರೆ ಬಹಳ ಒಳ್ಳೆಯದು. ಅದೇ ರೀತಿ ಈಗ ಕೆಲವರಿಗೆ ಟೈಮ್ ಸಿಗೋದಿಲ್ಲ, ಈಗಿನ ಬಿಸಿ ಶೆಡ್ಯೂಲ್ ಲೈಫಲ್ಲಿ, ಅವಾಗ ಏನಾಗುತ್ತೆ ಅಂತಂದರೆ ನಾವು ನಿಮ್ಮ ಅನುಗುಣಕವಾಗಿ ಯಾವುದು ಸಾಧ್ಯ ಆಗುತ್ತೆ, ಒಂದು 1/2 hour ಈಗ ಬೆಳಿಗ್ಗೆ ಒಂದು 1/2 hour ಮಾಡಿದರೆ, ಈವ್ನಿಂಗ್ ಟೈಮ್ ಸಿಕ್ಕಿದಾಗ 1/2 hour ಮಾಡಿ, ಮತ್ತು ಈಗ ಕೆಲವು ಆಸನಗಳನ್ನು ನೀವು ಬೆಳಿಗ್ಗೆ ಮಾಡಬೇಕಾಗತ್ತೆ, ಕೆಲವು ಪ್ರಾಣಾಯಾಮಗಳನ್ನು, ಕೆಲವು ಮುದ್ರೆಗಳನ್ನು ಮತ್ತು ಕೆಲವು ರಿಲ್ಯಾಕ್ಸ್ ಟೆಕ್ನಿಕ್ಗಳನ್ನು ನೀವು ಎನಿ ಟೈಮ್ ಕೂಡ ಮಾಡ್ಬೋದು, ಅದಕ್ಕೆ ಏನಾದರೂ ರಿಸ್ಟ್ರಿಕ್ಷನ್ ಇಲ್ಲ. ಈಗ ಯೋಗಾಸನಗಳು ಏನಂತಂದರೆ ಆಸನಗಳೇನಂದರೆ ಹೊಟ್ಟೆ ಖಾಲಿ ಇರಬೇಕು ಅಂತ ನಮ್ಮದು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಅದಕ್ಕೆ ಅದನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಮುಖ್ಯವಾಗಿ ಅಂತಂದರೆ ಒಂದು ಹೆವಿ ಊಟ ಮಾಡಿ ಆದ ನಂತರ ಒಂದು 4 ಗಂಟೆ ನೀವು ಯಾವುದೇ ಯೋಗಾಸನಗಳ ಅಭ್ಯಾಸಗಳು ಮಾಡಲಿಕ್ಕಿಲ್ಲ. ಲೈಟ್ ನೀವು ತಿಂದಿದ್ರೆ ಒಂದು 45 minutes ಬಿಟ್ಟು ನೀವು ಯೋಗಾಸನ ಪ್ರಾಣಾಯಾಮನ ಕೂಡ ಮಾಡ್ಬೋದು.
1: ಯೋಗದ ಈ ಪ್ರಾರಂಭದಲ್ಲಿ ಕಲಿಬೇಕಾದ್ರೆ ಈಗ ಧ್ಯಾನ ಮತ್ತು ಪ್ರಾಣಾಯಾಮದ ಬಗ್ಗೆ ತಾವು ಹೇಳಿದ್ರಿ, ಈ ಧ್ಯಾನ ಮತ್ತು ಪ್ರಾಣಾಯಾಮ ಯಾಕೆ ಮುಖ್ಯ ಆಗುತ್ತೆ?
0: ಇದು ಏನಂತಂದರೆ ಈ ಧ್ಯಾನ ಮತ್ತು ಪ್ರಾಣಾಯಾಮ ಇದು ನಮ್ಮ ಮನಸ್ಸಿನ ಏನಿದೆ ವೇಗವನ್ನು ಶಾಂತ ಮಾಡಲಿಕ್ಕೆ ಅಥವಾ ಸ್ಟ್ರೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ಇದು ಬಹಳ ಪರಿಣಾಮಕಾರಿಯಾಗಿ ವರ್ಕ್ ಆಗ್ತಾ ಇದೆ. ಈಗ ನೋಡಿರ್ಬೋದು, ಈಗ ನಮಗೆ ಯಾರತ್ತಾದರೂ ಕೂಡ ಒಮ್ಮೆ ಮಾತಾಡಿದರೆ, ನಮಗೇನಾದರೂ ಹೇಳಿದರೆ, ಯಾರಾದರೂ ಕೆಟ್ಟದಾಗಿ ಬೈದರೆ ಒಮ್ಮೆಲೆ ಸಿಟ್ಟು ಬಂದು ಬಿಡುತ್ತೆ, ನಮಗೆ ಅಷ್ಟು ಪೇಷನ್ಸ್ ಇರೋದಿಲ್ಲ. ಅವಾಗೇನಾಗುತ್ತೆ, ನಮಗೆ ಸಿಟ್ಟು ಬಂದ ತಕ್ಷಣ ಇಂಟರ್ನಲ್ ಆಗಿ ನಮ್ಮ ದೇಹದಲ್ಲಿ ಕೆಲವು ಬದಲಾವಣೆ ಆಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ರೆಸ್ಪಿರೇಟರಿ ಜಾಸ್ತಿ ಆಗುತ್ತೆ, ಇದರಿಂದ ಏನಾಗುತ್ತೆ ನಮ್ಮ ದೇಹದ ಮೇಲೆ ಒಂದು ವಿಶೇಷವಾದಂಥ ಒಂದು ಒತ್ತಡ ಬೀಳರಿಂದ ಆ ಮಾನಸಿಕ ಒತ್ತಡ ಏನಾಗುತ್ತೆ ದೇಹಕ್ಕೆ ಬಂದು ಅಲ್ಲಿಂದ ನಮಗೆ ಒಂದೊಂದು ಡಿಸೀಸ್ಗಳಿಗೆ ಸ್ಟಾರ್ಟ್ ಆಗುತ್ತೆ. ಹೇಳಿದೆ ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ, ಈ ಡಯಾಬಿಟಿಸ್, ಅಸ್ತಮಾ ಅಥವಾ ಇದೇ ರೀತಿಯಾದ ಹೈಪರ್ ಟೆನ್ಷನ್ ಇದೆಲ್ಲವೂ ಕೂಡ ಇದರಿಂದ ಆಗುತ್ತೆ. ಈ ನಾವು ಯೋಗವನ್ನು ಪ್ರತಿನಿತ್ಯ ಯೋಗ ಮಾಡಲು ಏನಾಗುತ್ತಂತೆ, ಈ ನಾವು ಒಂದು ಪ್ಯಾರಾ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೇವೆ, ಇದು ಆಕ್ಟಿವ್ ಆಗುತ್ತೆ. ಇದು ಆಕ್ಟಿವ್ ಆದಾಗ ಏನಾಗುತ್ತೆ ಅವ್ರದ್ದು ಹಾರ್ಟ್ ರೇಟ್ ಇರ್ಬೋದು ಅಥವಾ ರೆಸ್ಪಿರೇಟರಿ ರೇಟ್ ಇದು ಕಡಿಮೆ ಮಾಡಲಿಕ್ಕೆ ಅದು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ. ಇವತ್ತು ಗಮನಿಸಿರ್ಬೋದು, ನಮಗೆ ಒಳ್ಳೆ ಊಟ ಮಾಡಬೇಕಂತ ಅನಿಸ್ತಂತ ಅಂದ್ಕೊಳ್ಳಿ, ನೀವು ಒಳ್ಳೆ ಒಂದು ಟೇಬಲ್ ಮೇಲೆ ಒಂದು ಒಳ್ಳೆ ಬಿರಿಯಾನಿ ಇದೆ, ಒಂದು ಒಳ್ಳೆ ಫುಡ್ ಇದೆ, ನಿಮಗೆ ಇದ್ದಾಗ ಊಟ ಮಾಡಬೇಕು ಅನ್ನಿಸುವಲ್ಲಿ ಒಳ್ಳೆ ಹಸಿವಾಗಿರುತ್ತೆ. ಇನ್ನು ಊಟ ಮಾಡಬೇಕು ಅನ್ನಿಸಲು ಒಂದು ಫೋನ್ ಬರ್ತದೆ, ಯಾರಾದರೂ ತಮ್ಮ ಆಪ್ತರು ತೀರ್ಕೊಂಡ್ರು ಅಂತ ಹೇಳಿ, ಅವಾಗೇನಾಗುತ್ತೆ ನಮಗೆ ಊಟ ಮಾಡಬೇಕು ಅನಿಸುತ್ತೆ ಆ ವಿಷಯ ಕೇಳಿದ ತಕ್ಷಣ ಇಮಿಡಿಯೇಟ್ ನಮಗೆ ಊಟ ಮಾಡಬೇಕು ಬೇಡ ಅನಿಸುತ್ತೆ. ಅದು ಏನಂತಂದ್ರೆ ಮತ್ತೆ ಅದೇ ವಿಚಾರ

0: ಮನಸ್ಸಿಗೆ ಬರ್ತಾ ಇರ್ತದೆ. ಆದರೆ ಅದು ಏನು ತೋರಿಸ್ತದೆ ಅಂದರೆ ಈ ಮನಸ್ಸು ಮತ್ತು ದೇಹಕ್ಕೆ ಡೈರೆಕ್ಟ್ ಆಗಿ ಸಂಬಂಧ ಇದೆ. ಹಾಗಾಗಿ ಆ ಮನಸ್ಸು ಮತ್ತು ದೇಹವನ್ನು ಒಂದು ಮಾಡಬೇಕು ಅಂತ ಇದೇ ನಮ್ಮ ಯೋಗದ ಮುಖ್ಯ ಉದ್ದೇಶ. ಈಗ ನೋಡಿ, ಈಗ ಒಬ್ಬರು ನಾವು ಇಲ್ಲಿ ಕೂತಾಗ ಏನಾಗುತ್ತೆ ಅಂತಂದರೆ, ಈ ಮನಸ್ಸಿದು ಗುಣ ಯಾವ ಥರ ಇದೆ ಅಂತಂದರೆ ಅದು ತುಂಬ ಫಾಸ್ಟ್ ಇದೆ, ಆಮೇಲೆ ಮತ್ತೆ ಬಹಳ ಸೂಕ್ಷ್ಮ. ಯಾರಾದರೂ ನಮ್ಗೆ ಏನಾದರೂ ಅಂದುಕೊಂಡ್ರೆ ನಮ್ಮ ಮನಸ್ಸಲ್ಲಿ ಅದೇ ಇರ್ತದೆ. ದೇಹ ಹಾಗೆ ಅಲ್ಲ, ದೇಹ ಸ್ವಲ್ಪ ಜಡ ಅಂತ ಹೇಳ್ತೇವೆ ನಾವು. ಅಂದರೆ ನಾವು ಈಗ ನಿಂತುಕೊಂಡಿದ್ರೆ ಕೂತ್ಕೊಳ್ಬೇಕನ್ನಿಸ್ತದೆ, ಕೂತ್ಕೊಂಡ್ರೆ ಮಲಗಬೇಕನ್ನಿಸ್ತದೆ, ಮಲಗಿದ್ರೆ ನಿದ್ದೆ ಮಾಡೋ ಅಂತ ಅನಿಸ್ತದೆ. ಏನು ಮಾಡುತ್ತೆ ಅದು, ಎರಡಕ್ಕೆರಡು ತದ್ವಿರದೇ ಇದೆ, ದೇಹ ಮತ್ತು ಮನಸ್ಸು. ಅದನ್ನು ಒಂದು ಮಾಡಬೇಕು. ಯಾವುದೇ ಒಬ್ಬರು ಫೀಲ್ಡಲ್ಲಿ ಒಂದು ಒಳ್ಳೆ ಹೆಸರು ಮಾಡಬೇಕಂತಂದ್ರೆ ಅವರ ದೇಹ ಮನಸ್ಸು ಒಂದೇ ರೀತಿ ಇದ್ರೆ ಮಾತ್ರ ಅವ್ರಿಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವತ್ತು ಯೋಗ ಮತ್ತು ನಮ್ಮ ಸ್ಟ್ರೆಸ್ ಏನಿದೆ, ಸ್ಟ್ರೆಸ್ ಇರ್ಬೋದು ಅಥವಾ ಆಂಗ್ಸೈಟಿ ಇರ್ಬೋದು, ಇದನ್ನು ಕಡಿಮೆ ಮಾಡಲಿಕ್ಕೆ ಯೋಗ ಮತ್ತು ಪ್ರಾಣಾಯಾಮ ಎರಡೂ ಕೂಡ ಅಷ್ಟು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ.
1: ಈಗ ಡಾಕ್ಟ್ರೆ, ನಾನು ಜಿಮ್ಗೆ ಹೋಗ್ತೇನೆ, ಹಾಗೇನೆ ಜುಂಬಾ ಮಾಡ್ತೇನೆ, ಅದರ ಮೇಲೆ ನಾನು ಯೋಗ ಮಾಡಲೇಬೇಕಾ?
0: ಈ ಜಿಮ್ ಮತ್ತೆ ಈ ಜಾಗಿಂಗ್ ಎಲ್ಲರೂ ಹೋಗ್ತಾರೆ, ಕೆಲವು ತುಂಬಾ ಫಾಸ್ಟ್ ಆಗಿ ಇದು ಮಾಡ್ತಾರೆ, ಮತ್ತೆ ಕೆಲವು ಈ ಶಾರೀರಿಕ ಕಾರ್ಯ ಬಹಳ ಒಳ್ಳೇದು, ಮಾಡೋದು ತಪ್ಪಂತ ಹೇಳ್ತಿಲ್ಲ. ಆದ್ರೆ ಏನಾಗುತ್ತೆ ಅಂತಂದ್ರೆ ಅದ್ರಿಂದ ನಮ್ಮ ಫಿಸಿಕಲ್ ಫಿಟ್ನೆಸ್ ಕಾಪಾಡ್ಕೊಳ್ಬಹುದು. ಓಕೆ, ಆಮೇಲೆ ಅದಕ್ಕೆ ಏನಂದ್ರೆ ಅದು ಸರ್ಟನ್ ಏಜ್ ತನಕ ಮಾಡಬಹುದು, ನಮ್ಮ ಜಿಮ್ ಆಗಲಿ ಬೇರೆ ಆಕ್ಟಿವಿಟೀಸ್ ನಾವು ಒಂದು ಸಣ್ಣ ಸರ್ಟನ್ ಏಜ್ ವರೆಗೆ, ನಂತರ ಅದನ್ನು ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಈ ಏನಂತ ಓನ್ಲಿ ನಮ್ಮ ಎಕ್ಸಸೈಜ್ಗಳು ಏನಿದೆ ಅದು ಏನು ಮಾಡ್ತದೆ, ಖಾಲಿ ಫಿಸಿಕಲ್ ಫಿಟ್ನೆಸ್ಗೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡೋದು, ಮೈಂಡ್ಗೆ ಅದು ರಿಲೇಟೆಡ್ ಆಗಿ ಯಾವುದೂ ಇಲ್ಲ. ಈಗ ನೀವು ಜಿಮ್ಮಲ್ಲಿ ಇರ್ಬೋದು, ಅದು ಏನಾಗುತ್ತೆ, ನೀವು ಅದನ್ನು ಮಾಡೋದ್ರಿಂದ ನಿಮಗೆ ಜಾಸ್ತಿ ಕನ್ಸಂಪ್ಷನ್ ಬೇಕು, ಎನರ್ಜಿ ಬೇಕಾಗುತ್ತೆ. ಈಗ ನೀವು ಈಗ ಜಿಮ್ ಮಾಡ್ತೀರಿ ಬಾಡಿ ಲಾಸಿಗೆ ಅಂತೇಳಿ, ಆಮೇಲೆ ಏನು ಮಾಡ್ತಾರೆ, ನಿಮಗೆ ತುಂಬ ಅದು ಜಿಮ್ ಆಗಿ ಆದ ನಂತರ ತುಂಬ ಹಸಿವಾಗುತ್ತೆ, ಏನು ತಿನ್ಬೇಕು ಅನಿಸ್ತದೆ. ಅದರಿಂದ ಏನಾಗುತ್ತೆ, ನಮ್ಮದು ಸ್ವಲ್ಪ ಇನ್ಪುಟ್ ಜಾಸ್ತಿ ಆಗುತ್ತೆ. ಓಕೆ, ಕ್ಯಾಲೋರಿಸ್ ಬರ್ನ್ ಆಗುತ್ತೆ, ಆಮೇಲೆ ಏನಾಗುತ್ತೆ, ನಾವು ಜಾಸ್ತಿ ತಿಂತೇವೆ. ಆಮೇಲೆ ಒಬ್ಬ ಸಾಧಾರಣ ವ್ಯಕ್ತಿ ಅವನೊಂದು ಒಂದು ತಿಂಗಳು ಜಿಮ್ಮಿಗೆ ಹೋಗಿರ್ತಾನೆ, ನಂತರ ಒಂದು ತಿಂಗಳಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಆದ್ರೆ ಅವನು ತಿನ್ನೋದು ಕೆಪಾಸಿಟಿ ಏನಿರುತ್ತೆ ಅದಷ್ಟೇ ಇರ್ತದೆ, ಅದೇನು ಕಡಿಮೆ ಆಗುದಿಲ್ಲ, ಅದಕ್ಕೆ ಬಾಡಿ ಅದಷ್ಟಾಗಿರುತ್ತೆ ಅದು. ಹಾಗಾಗಿ ಅವ್ರದ್ದು ಏನಾಗುತ್ತೆ, ಆ ಥರ ಆಗೋದ್ರಿಂದ ಕೆಲವು ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ತಲೆದಿರುವಂಥ ಚಾನ್ಸಸ್ ಇರುತ್ತೆ. ಮತ್ತೆ ಮೈಂಡ್ ಕಾನ್ಸಂಟ್ರೇಟ್ ಆಗಿ ಅವರು ರಿಲೇಟೆಡ್ ಯಾವುದು ಮಾಡೋದಿಲ್ಲ, ಅವರು ಕೇವಲ ಫಿಸಿಕಲ್ ಒಂದು ಮಸಲ್ಸ್ ಡೆವಲಪ್ ಮಾಡಬೇಕು ಅಥವಾ ಒಂದು ಚೆಸ್ಟಿಗರ ಚೆಸ್ಟ್ ಬೈಸೆಪ್ ಈ ಥರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಯೋಗ ಯಾವತ್ತೂ ಹಾಗೆ ಮಾಡೋದಿಲ್ಲ. ಅದರಲ್ಲಿ ಯೋಗದಲ್ಲಿ ಏನಿರ್ತದೆ ಅಂದರೆ ಹೋಲ್ ಬಾಡಿನ ಕನ್ಸಿಡರ್ ಮಾಡ್ತೇವೆ, ಮತ್ತು ಯೋಗದಲ್ಲಿ ಎಲ್ಲಿಯೂ ಕೂಡ ಫಾಸ್ಟ್ ಆಗಿ ಮಾಡೋಂಥ ಮೂಮೆಂಟ್ ಇಲ್ಲ, ಎಲ್ಲವೂ ಕೂಡ ಅದು ವರಿ ಸ್ಲೋ ಆಗಿ ನಂತರ ಇದ್ದು ಉಸಿರಾಟದೊಂದಿಗೆ ಮಾಡುವಂಥದ್ದು. ಈಗ ನಿಮ್ಮದು ಫಿಸಿಕಲ್ ಆಗಿರ್ಬೋದು, ಮತ್ತು ಈ ಜಿಮ್ಮಲ್ಲಿ ಮತ್ತೆ ಒಂದು ವಿಶೇಷ ಏನಂತಂದ್ರೆ, ನೀವು ಅಲ್ಲಿ ಕೆಲವು ಮುಂದಕ್ಕೆ ಬಾಗುವಂಥ ಆಸನಗಳು ಜಾಸ್ತಿ ಮಾಡ್ತೀರಿ, ಬೆಂಡ್ ಫಾರ್ವರ್ಡ್ ಬೆಂಡಿಂಗ್, ಹಿಂದ್ಗಡೆ ಸೈಡ್ ಬೆಂಡ್ ಮಾಡುವಂಥದ್ದು, ಬ್ಯಾಕ್ ಸೈಡ್ ಬೆಂಡುವಂಥದ್ದು, ಬ್ಯಾಲೆನ್ಸಿಂಗ್ ಯಾವುದೂ ಇರುವುದಿಲ್ಲ. ಆದರೆ ಯೋಗದಲ್ಲಿ ಹಾಗೆಲ್ಲ, ನಮ್ಗೆ ಎಲ್ಲ ರೀತಿಯ ಒಂದು ದೇಹಕ್ಕೆ ಬೇಕಾಗುವಂಥದ್ದು ಫ್ಲೆಕ್ಸಿಬಲ್, ನಮ್ಮ ದೇವರು ಯಾವ ಥರ ನಮ್ಮ ದೇಹ ಬಾಡಿಗೆ ಕೊಟ್ಟಿದ್ದಾನೆ ಅದಕ್ಕೆ ಮೂವ್ಮೆಂಟ್ ಆಗೋ ಥರ ಈ ಯೋಗವನ್ನು ಆಸನಗಳನ್ನು ಇಲ್ಲಿ ಸಿದ್ಧಪಡಿಸಿದ್ದಾರೆ.
1: ಈಗ ಈ ಯೋಗಕ್ಕೂ ಆಯುರ್ವೇದಕ್ಕೂ ಏನಾದರೂ ಸಂಬಂಧ ಇದೆಯಾ ಡಾಕ್ಟ್ರೆ?
0: ಯೋಗ ಮತ್ತು ಆಯುರ್ವೇದ ಇದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ, ಇದು ಕೂಡ ಆಯುರ್ವೇದ ಕೂಡ ಅದು ಬಹಳ ಹಿಂದಿನಲ್ಲೂ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥದ್ದು. ಯೋಗ ಕೂಡ ಇದು ಕೂಡ ಬಹಳ ಹಿಂದಿನಿಂದ ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಒಂದು ಯೋಗ ಇರುವಂಥದ್ದು, ಒಂದಕ್ಕೊಂದು ಇಂಟರ್ಲಿಂಕ್ ಆಗಿದೆ. ಇದರಲ್ಲಿ ಅಂತಂದರೆ ಯೋಗದಲ್ಲಿ ಯಾವುದೇ ರೀತಿಯಾದಂಥ ಔಷಧಿಗಳ ಸೇವನೆಗಳ ಇವರು ಮೆನ್ಷನ್ ಮಾಡಲಿಲ್ಲ. ಇದು ಕೇವಲ ಅವರು ದೇಹ ಮನಸ್ಸಿಗೆ ಸಂಬಂಧಪಟ್ಟದ್ದು ಮತ್ತು ದೇಹಕ್ಕೆ ಸಂಬಂಧಪಟ್ಟಂಥ ಇರುವಂಥದ್ದು. ವ್ಯಾಯಾಮಗಳಿರು, ಆಸನಗಳಿರ್ಬೋದು, ಪ್ರಾಣಾಯಾಮಗಳಿರ್ಬೋದು, ಮೆಡಿಟೇಷನ್, ಮುದ್ರೆ, ಇದರಲ್ಲಿ ಯಾವುದೇ ಕೂಡ ಒಂದು ಔಷಧಿಗಳ ರೂಪದಲ್ಲಿ ಅದನ್ನು ಉಪಯೋಗಿಸಲಿಕ್ಕೆ ಇರಲಿರುವಂಥದ್ದು.
1: ಈಗ ಇನ್ನು ಆಯುಷ್ ಬಗ್ಗೆ ಮಾತಾಡೋದಾದ್ರೆ, ಆಯುಷ್ ಇಲಾಖೆಯ ಬಗ್ಗೆ ಮಾತಾಡೋದಾದ್ರೆ, ಈ ಯೋಗದ ಪ್ರಚಾರಕ್ಕಾಗಿ ತಾವು ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀರಾ?
0: ಈ ಸತಿ ನಾವು ಯೋಗ ದಿನಾಚರಣೆ ಅಂಗವಾಗಿ ನಮಗೆ ಬಂದ ಗೈಡ್ಲೈನ್ಸ್ ಪ್ರಕಾರ ಎಲ್ಲ ಸ್ಕೂಲ್ ಕಾಲೇಜಸ್ಗಳಲ್ಲಿ ಮತ್ತೆ ಸರ್ಕಾರಿ ಕಚೇರಿಗಳಿಗೆ, ಆಕ್ಚುಲಿ ಎಂಪ್ಲಾಯೀಸ್ಗಳಿಗೆ, ಅವರೊಂದಿಗೆ ಮಾಡುವಂಥ ವರ್ಕಲ್ಲಿ ಅವರಿಗೆ ಟೆನ್ಷನ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಅದನ್ನು ಅವರು ಸೆಪ್ರೇಟ್ ಯೋಗ ಅಂತಲ್ಲ, ಆಫೀಸ್ ಅವರಲ್ಲೇ ಯಾವ ಥರ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಅದೊಂದು ನಮಗೆ ಯೋಗ ಮಾಡಬೇಕು ಅಂತ ಒಂದು ಗೈಡ್ಲೈನ್ಸ್ ಬಂದಿದೆ. ಅದೇ ರೀತಿ ಎಲ್ಲ ಹಾಸ್ಟೆಲ್ಸ್ಗಳಲ್ಲಿ ಮತ್ತು NCC, ಅದೇ ರೀತಿ ನಮ್ಮ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇಂಥ ಮಕ್ಕಳಿಗೆ ಕೂಡ ಯೋಗ ಮಾಡಬೇಕಂತ ಮಾಡಿದೆ. ನಾವು ಈಗಾಗಲೇ ನಮ್ಮ ಆಯುಷ್ ಇಲಾಖೆ ವತಿಯಿಂದ ಎಲ್ಲ ಸ್ಕೂಲ್ಗಳಲ್ಲಿ, ಕಚೇರಿಗಳಲ್ಲಿ ಕೂಡ ನಾವು ಹೋಗಿ ಯೋಗನ ಕೊಟ್ಟಿದ್ದೇವೆ. ಅದೇ ರೀತಿ ಮಿನಿಸ್ಟರ್ ಆಫ್ ಆಯುಷ್ ಅವರು ಒಂದು ವೈ ಬ್ರೇಕ್ ಆ್ಯಪ್ ಅಂತ ಒಂದು ರಿಲೀಸ್ ಮಾಡಿದ್ದಾರೆ, ಕಳೆದ ವರ್ಷನೇ ಮಾಡಿದ್ದಾರೆ, ಒಂದೆರಡು ಮೂರು ವರ್ಷ ಆಯಿತು. ಅದರ ಬಗ್ಗೆ ಹೆಚ್ಚು ಮಾಹಿತಿ ಕೊಡಿ ಅಂತ ಹೇಳಿ ಎಲ್ಲ ಕಡೆ ಇದರ ಮಾಹಿತಿ ಕೊಡಬೇಕು ಅಂತ ಹೇಳಿದ್ದಾರೆ. ಅದು ವೈ ಬ್ರೇಕ್ ಆ್ಯಪ್ ಅಂತಂದರೆ ನಿಮ್ಮ ಮೊಬೈಲಲ್ಲೇ ಒಂದು ಆ್ಯಪ್ ಇದೆ, 5 ನಿಮಿಷದ್ದು ಇರುವಂಥದ್ದು, ಕೇವಲ 5 ಮಿನಿಟ್ ಯೋಗ ಅಂತೇಳಿ, 5 ಮಿನಿಟ್ಸ್ ಬ್ರೇಕ್ ಅಂತ, ವೈ ಬ್ರೇಕ್ ಅಂದರೆ ಯೋಗ ಬ್ರೇಕ್ ಎನ್ನುವಂಥದ್ದು. ನೀವು ನಿಮ್ಮ ಪ್ಲೇಸ್ಟೋರೊಳಗೆ ಹೋಗಿ ವೈ ಬ್ರೇಕ್ ಅಂತ ನೀವು ಟೈಪ್ ಮಾಡಿದರೆ ಒಂದು ಆ್ಯಪ್ ಬರ್ತದೆ ಮಿನಿಸ್ಟರ್ ಆಫ್ ಆಯುಷ್ ಅವ್ರದ್ದು, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಿಮಗೆ 5 ನಿಮಿಷದಲ್ಲಿ ಆಗುವಂಥ ಆಸನಗಳು, ಕೂತ್ಕೊಂಡೆ ನೀವು ಚೇರಲ್ಲೇ ಕೂತ್ಕೊಂಡೆ ಮಾಡುವಂಥದ್ದು, ಅದರಲ್ಲಿ 3 ರೀತಿಯ ಆಸನಗಳಿವೆ ಮತ್ತು ಪ್ರಾಣಾಯಾಮಗಳಿದೆ ಮತ್ತೊಂದು ಧ್ಯಾನ ಇದೆ. ಇದು ಕೇವಲ 5 ನಿಮಿಷದಲ್ಲಿ ಮುಗೀತದೆ ಇದು, ಅದು ಅದರ ಸ್ಟೆಪ್ ಆ್ಯಂಡ್ ಸ್ಟೆಪ್ ಆಗಿ ಅದರಲ್ಲಿ ಗೈಡ್ ಮಾಡಿದ್ದಾರೆ, ಅದರಲ್ಲಿ ಯಾವ ಥರ ಮಾಡಬೇಕು ಅಂತೇಳಿ ಇನ್ಸ್ಟ್ರಕ್ಷನ್ ಕೂಡ ಇದೆ.
1: ಹಾಗೆ ಏನಾದರೂ ಯೋಗ ದಿವಸದ ಸಂದರ್ಭದಲ್ಲಿ ಏನಾದರೂ ವಿಶೇಷ ಕಾರ್ಯಕ್ರಮಗಳಿದೆಯಾ?
0: ಖಂಡಿತ ಇದೆ. ನಮ್ಮ ಜಿಲ್ಲಾಡಳಿತ ವತಿಯಿಂದ ನಾವು ಈ ಸತಿ ನಮ್ಮ ಟೌನ್ ಹಾಲ್ ಅಲ್ಲಿ ಮಾಡ್ಲಿಕ್ಕಿದೆ. ಸಾಧಾರಣ ಒಂದು 500 ಜನ ಸೇರುವಂತ ವ್ಯವಸ್ಥೆ ಇದೆ. ಅದರಲ್ಲಿ ನಾವು ಹಲವಾರು ಪ್ರೋಟೋಕಾಲ್, ಈಗ ಕಾಮನ್ ಪ್ರೋಟೋಕಾಲ್ ಇದೆ, ಅದು 7 ಟು

0: 7:45 ಮಾಡಬೇಕೆಲ್ಲ ಇಡೀ ವೈಡಲ್ಲಿ ಮಾಡುವಂಥದ್ದು ಆ ಪ್ರೋಟೋಕಾಲ್ ನಾವು ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಹಲವಾರು ಕಾರ್ಯಕ್ರಮ ಆಮೇಲೆ ಧ್ಯಾನ ಕ್ಲಾಸನ್ನು ಅವೆಲ್ಲ ಅರೇಂಜ್ ಮಾಡಲಿಕ್ಕಿದ್ದೇವೆ.
1: ಡಾಕ್ಟರ್, ಕಡೆಯದಾಗಿ ಈ ಯೋಗ ದಿನದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಸಂದೇಶ ಕೊಡೋದಾದ್ರೆ ಏನು ಹೇಳ್ತೀರಾ?
0: ನಿಮಗೆ ಯೋಗವನ್ನು ಎಲ್ಲರೂ ಮಾಡಬೇಕು. ಇದು ನಾವು ನಮಗೆ ಅಲ್ಲ, ಇದು ಕೆಲವರ ಮನಸ್ಸು ಮೆಂಟಾಲಿಟಿ ಏನಿದೆ ಅಂದರೆ ನಮಗೆ ಬಿಸಿ ಇದ್ದೇವೆ, ಬಿಸಿ ಲೈಫಲ್ಲಿ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತು ಕೆಲವರಿಗೆ ಟೈಮ್ ಇಲ್ಲದವರು ಇದ್ದವರಿಗೆ ಮಾತ್ರ ಮಾಡ್ಬೋದು ಅಂತ, ಆ ಥರ ಅಲ್ಲ. ಯೋಗ ಇದು ಕೇವಲ ದೈಹಿಕವಾಗಿ ಅಂತಲ್ಲ, ದೈಹಿಕ ಮಾನಸಿಕವಾಗಿ ಆರೋಗ್ಯವಾಗಿರಲಿಕ್ಕೆ ಇದು ಬಹಳ ಪರಿಣಾಮಕಾರಿ. ಮತ್ತು ಕೆಲವರು ಅಂದ್ಕೊಳ್ಬೋದು ನನಗೆ ಯಾವುದೇ ರೀತಿಯಂಥ ಆರೋಗ್ಯ ಸಮಸ್ಯೆಗಳಿಲ್ಲ, ನಾನು ಹೆಲ್ದಿಯಾಗಿದ್ದೇನೆ, ನಾನು ಯಾಕೆ ಮಾಡಬೇಕು ಅಂತ. ಇದರಲ್ಲಿ ಮುಖ್ಯವಾಗಿ ಯೋಗದಲ್ಲಿ ಏನಂತಂದರೆ ನಮಗೆ ಇವತ್ತು ಸಮಸ್ಯೆ ಇಲ್ಲದಿರ್ಬೋದು, ಮುಂದಿನ ದಿನಗಳಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಯೋಗದಿಂದ ನಮಗೆ ಮೂರು ಲಾಭ ಇದೆ. ಏನಂತಂದರೆ ಒಂದು ಪ್ರಿವೆಂಟಿವ್ ಆಸ್ಪೆಕ್ಟ್, ಅಂದರೆ ರೋಗ ಬಾರದಾಗಿ ನಾವು ತಡೆಗಟ್ಟಬಹುದು. ಓಕೆ, ನಂತರ ಏನಂತಂದರೆ ಕ್ಯೂರೇಟಿವ್, ನಮಗೆ ಸಪೋಸ್ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ನಾವು ಅದನ್ನು ಈ ಯೋಗ ಮುಖಾಂತರ ಕಡಿಮೆ ಮಾಡ್ಕೊಳ್ಬೋದು. ಅದೇ ರೀತಿ ಪ್ರಮೋಟಿವ್, ನಾವು ಹೆಲ್ದಿಯಾಗಿ ಅಂದರೆ ನಾವು ಇನ್ನೂ ಹೆಲ್ದಿಯಾಗಿರಲಿಕ್ಕೆ ಇದು ಸಹಾಯ ಮಾಡ್ತದೆ. ಈ ಮೂರು ಆಸೆಪ್ಟ್ ಬೇರೆ ಯಾವ ಸಿಸ್ಟಮಲ್ಲಿ ಇಲ್ಲ, ಕೇವಲ ನಮ್ಮ ಯೋಗದಲ್ಲಿ ಮಾತ್ರ ಇದೆ. ಹಾಗಾಗಿ ಎಲ್ಲರೂ ಇದನ್ನು ಅಳವಡಿಸಿ, ನಿಮ್ಮ ಮನೆಯವರು ಇರ್ಬೋದು, ಹಿರಿಯರು ಇರ್ಬೋದು, ಮಕ್ಕಳಿರ್ಬೋದು, ಎಲ್ಲರಿಗೂ ಕೂಡ ಇದು ಮಾಡಿ ನಾವು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಎಲ್ಲರೂ ಮಾಡಿದರೆ ಮಾತ್ರ ಇದೊಂದು ಸಫಲತೆ ಕೊಡುತ್ತೆ ಅಂತ ನನ್ನ ಅಭಿಪ್ರಾಯ.
1: ಧನ್ಯವಾದಗಳು ಡಾಕ್ಟ್ರೆ. ಈ ಯೋಗ ದಿನದ ಸಂದರ್ಭದಲ್ಲಿ ಈ ಯೋಗ ದಿನದ ಮಹತ್ವವನ್ನು ಹಾಗೆ ಯೋಗದ ಮಹತ್ವವನ್ನು ನಮಗೆ ತಿಳಿಸಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು ನಿಮಗೂ ಕೂಡ.
2: ಇದುವರೆಗೆ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಈ ಕುರಿತು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಕಾಶ್ ಎಜೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಡೆಸಿಕೊಟ್ಟವರು ಲತೀಶ್ ಪಾಲ್ದಾನೆ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಸಮಯ 1 ಗಂಟೆ. ಈಗ ಪ್ರಗತಿ ಪಥ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಸ್ಟ್ಯಾಂಡಪ್ ಇಂಡಿಯಾ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
2: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ದೇಶದ ಜನರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು, ಭಾರತವನ್ನ ಆರ್ಥಿಕವಾಗಿ ಸದೃಢ ದೇಶವನ್ನಾಗಿ ಮಾಡಬೇಕು, ಜನರು ಉದ್ಯೋಗಿಗಳಾಗಬಾರ್ದು, ಬದಲಾಗಿ ಉದ್ಯೋಗದಾತರಾಗಬೇಕು ಎನ್ನುವಂತಹ ಆಶಯವನ್ನು ಇಟ್ಟುಕೊಂಡು ಅನೇಕ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದೆ. ಸ್ವಂತ ಉದ್ಯೋಗವನ್ನು ಕೈಗೊಳ್ಳೋದಕ್ಕೆ ಯುವಜನರಿಗೆ, ಮಹಿಳೆಯರಿಗೆ ಹಲವಾರು ಮಹತ್ವದ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. ಅವುಗಳಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಯೋಜನೆ ಎಂದರೆ ಸ್ಟ್ಯಾಂಡಪ್ ಇಂಡಿಯಾ. ಜನರು ಹೊಸ ಉದ್ಯೋಗವನ್ನು ಮಾಡಲು, ಸ್ಟಾರ್ಟ್ಅಪ್ಗಳನ್ನು ಆರಂಭ ಮಾಡಲು, ವ್ಯವಹಾರಗಳನ್ನು ಆರಂಭ ಮಾಡಲು ಸರ್ಕಾರ ಜಾರಿಗೊಳಿಸಿದ ಮಹತ್ವದ ಯೋಜನೆಗಳಲ್ಲಿ ಇದು ಕೂಡ ಒಂದು. ಈ ಯೋಜನೆಯಲ್ಲಿ ಸುಮಾರು 10 ಲಕ್ಷ ರೂಪಾಯಿಯಿಂದ 1 ಕೋಟಿ ರೂಪಾಯಿವರೆಗೆ ಜನರು ಸಾಲವನ್ನು ಪಡೆದುಕೊಳ್ಬಹುದು. ಸ್ಟ್ಯಾಂಡಪ್ ಯೋಜನೆಯಲ್ಲಿ ಒಂದು ಬ್ಯಾಂಕ್ನ ಬ್ರಾಂಚ್ನಿಂದ ಒಟ್ಟು 2 ಜನರಿಗೆ ಮಾತ್ರ ಸಾಲ ಸೌಲಭ್ಯವನ್ನು ಕೊಡಲಾಗುತ್ತೆ. ಈ ಯೋಜನೆಯಡಿಯಲ್ಲಿ ಯಾವುದೇ ಬ್ಯಾಂಕ್ನ ಒಂದು ಬ್ರಾಂಚ್ನಿಂದ ಒಬ್ಬ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ವ್ಯಕ್ತಿಗೆ ಹಾಗೂ ಓರ್ವ ಮಹಿಳೆಗೆ ವ್ಯಾಪಾರವನ್ನು ಮಾಡಲು ಸಾಲವನ್ನ ಕೊಡ್ತಾರೆ. ಒಬ್ಬ ವ್ಯಕ್ತಿ ಉತ್ಪಾದನೆ, ಸೇವೆ, ಕೃಷಿ, ವ್ಯಾಪಾರ ಹೀಗೆ ಯಾವ

ಯಾವುದಾದರೂ ಕಾರ್ಯಕ್ಕೆ ಅಥವಾ ವ್ಯಾಪಾರಕ್ಕೆ ಆ ಹಣವನ್ನ ವಿನಿಯೋಗ ಮಾಡುವುದಾದ್ರೆ ಮಾತ್ರ ಈ ಸಾಲವನ್ನ ಸರ್ಕಾರ ಅವರಿಗೆ ಕೊಡುತ್ತೆ. ಯಾವುದೇ ಒಂದು ಪಾಲುದಾರಿಕೆ ವ್ಯಾಪಾರಕ್ಕಾಗಿ ಈ ಯೋಜನೆ ಅಡಿಯಲ್ಲಿ ಸಾಲವನ್ನ ಪಡೆಯೋದಾದ್ರೆ ಈ ಸಾಲವನ್ನ ಪಡೆಯುವ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿ ಅಥವಾ ಮಹಿಳೆ ಸುಮಾರು 51% ಸಂಸ್ಥೆಯ ಪಾಲುದಾರಿಕೆಯನ್ನ ಹೊಂದಿರಬೇಕು ಅನ್ನುವಂತಹ ನಿಯಮವನ್ನ ಕೇಂದ್ರ ಸರ್ಕಾರ ವಿಧಿಸಿದೆ. ಹಾಗಾದ್ರೆ ಈ ಯೋಜನೆಯಡಿಯಲ್ಲಿ ಸಾಲವನ್ನ ಪಡೆಯಲಿಕ್ಕೆ ಬೇಕಾದಂತಹ ಅರ್ಹತೆಗಳೇನು ಅದನ್ನ ನೋಡೋಣ. 18 ವರ್ಷಕ್ಕಿಂತ ಮೇಲ್ಪಟ್ಟ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿ ಅಥವಾ ಮಹಿಳಾ ಉದ್ಯೋಗಿ ಈ ಯೋಜನೆಯನ್ನ ಲಾಭವನ್ನ ಪಡೆಯಲಿಕ್ಕೆ ಅರ್ಹರು. ಈ ಯೋಜನೆ ಅಡಿಯಲ್ಲಿ ಕೇವಲ ಗ್ರೀನ್ ಫೀಲ್ಡ್ ಯೋಜನೆಗಳಿಗೆ ಸಾಲವನ್ನು ನೀಡಲಾಗುತ್ತೆ. ಗ್ರೀನ್ ಫೀಲ್ಡ್ ಅಂದ್ರೆ ಉತ್ಪಾದನೆ, ಸೇವೆ, ಕೃಷಿಯಲ್ಲಿ ವ್ಯಾಪಾರ ಮಾಡೋದು, ಇವುಗಳಿಗೆ ಮಾತ್ರ ಸಾಲವನ್ನು ಕೊಡ್ತಾರೆ. ಬೇರೆ ಉದ್ದೇಶಗಳಿಗಾಗಿ ಸಾಲವನ್ನು ಕೊಡಲಾಗೋದಿಲ್ಲ. ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಅಥವಾ ಮಹಿಳೆ ಸುಮಾರು 51% ಸಂಸ್ಥೆಯ ಪಾಲುದಾರಿಕೆಯನ್ನು ಹೊಂದಿರಬೇಕು ಅನ್ನುವಂತಹ ನಿಯಮ ಕೂಡ ಇದೆ. ಸಾಲ ಪಡೆಯುವವರು ಬೇರೆ ಯಾವುದೇ ಬ್ಯಾಂಕ್ನಲ್ಲಿ ಅಥವಾ ಹಣಕಾಸು ಸಂಸ್ಥೆಯಲ್ಲಿ ಸಾಲವನ್ನು ಪಡೆದಿರಬಾರದು. ಬೇರೆ ಕಡೆ ಸಾಲ ಇದ್ರೆ ಸ್ಟ್ಯಾಂಡಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ ಅವರಿಗೆ ಸಾಲವನ್ನು ಕೊಡ್ಲಿಕ್ಕಾಗೋದಿಲ್ಲ. ಹಾಗಾದ್ರೆ ಈ ಸಾಲಕ್ಕೆ ಬಡ್ಡಿದರ ಎಷ್ಟಿದೆ? ತುಂಬಾ ಬಡ್ಡಿದರವನ್ನ ವಿಧಿಸಿ ಅನೇಕ ಸಂಸ್ಥೆಗಳು ಅಥವಾ ಬ್ಯಾಂಕ್ಗಳು ಸಾಲವನ್ನು ಕೊಡ್ತವೆ. ಆದ್ರೆ ಈ ಯೋಜನೆಯ ವಿಶೇಷ ಏನು ಅಂದ್ರೆ ಇದು ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಜನರಿಗೆ ವ್ಯಾಪಾರವನ್ನು ಆರಂಭ ಮಾಡಲಿಕ್ಕೆ ಸಾಲವನ್ನ ಕೊಡ್ತಾರೆ. ಜನರು ವ್ಯಾಪಾರವನ್ನ ಆರಂಭ ಮಾಡಲಿಕ್ಕೆ ತುಂಬಾ ಕಷ್ಟ ಆಗಬಾರ್ದು, ಹಣಕಾಸಿನ ಅಡಚಣೆ ಆಗಬಾರ್ದು, ಹೆಚ್ಚು ನಷ್ಟ ಕೂಡ ಉಂಟಾಗಬಾರ್ದು ಎನ್ನುವಂತಹ ಒಂದು ಉದ್ದೇಶ ಈ ಯೋಜನೆಯ ಹಿಂದಿದೆ. ಹಾಗಾಗಿ ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಸ್ಟ್ಯಾಂಡಪ್ ಯೋಜನೆಯಲ್ಲಿ ಅವರಿಗೆ ಸಾಲವನ್ನ ಕೊಡಲಾಗುತ್ತೆ. ಈ ಸಾಲಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡೋದು ಹೇಗೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಸ್ಟ್ಯಾಂಡಪ್ ಇಂಡಿಯಾ ಪೋರ್ಟಲ್ ಸಂಭಾವ್ಯ ಸಾಲಗಾರರಿಗೆ ವಿವಿಧ ಏಜೆನ್ಸಿಗಳ ಮೂಲಕ ಈ ಸಾಲದ ಮಾಹಿತಿಯನ್ನ ಕೊಡ್ತಾ ಇದೆ. ಸಾಲವನ್ನ ಪಡೆಯಲು ಬ್ಯಾಂಕ್ ಅನ್ನ ಸಂಪರ್ಕ ಮಾಹಿತಿಯನ್ನ ಕೂಡ ಪಡೆದುಕೊಳ್ಳಬಹುದು. ನೇರವಾಗಿ ಬ್ಯಾಂಕ್ ಅನ್ನ ಸಂಪರ್ಕ ಮಾಡಿದ್ರು ಕೂಡ ಅಲ್ಲಿ ಮಾಹಿತಿಯನ್ನ ಕೊಡ್ತಾರೆ, ಅಥವಾ ಆನ್ಲೈನ್ ಅಲ್ಲಿ ಸ್ಟ್ಯಾಂಡಪ್ ಇಂಡಿಯಾ ಪೋರ್ಟಲ್ನ ಮೂಲಕ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಪೋರ್ಟಲ್ಗೆ ಹೋಗಿ ಅದರ ನೋಂದಣಿ ಪುಟದಲ್ಲಿ ಅರ್ಜಿದಾರರು ಮೊದಲು ರಿಜಿಸ್ಟರ್ ಅನ್ನುವಂತಹ ಪದದ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದ ಬಳಿಕ ಅದು ಕೇಳುವಂತಹ ಕೆಲವು ಸಣ್ಣ ಸಣ್ಣ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಬೇಕಾಗತ್ತೆ. ಉತ್ತರವನ್ನ ನೋಡಿಕೊಂಡು ಅದರ ಆಧಾರದ ಮೇಲೆ ಆ ಅಭ್ಯರ್ಥಿ ಈ ಒಂದು ಯೋಜನೆಗೆ ಸಿದ್ಧನಾ ಅಲ್ಲವಾ, ಅರ್ಹನಾ ಅಲ್ಲವಾ ಅನ್ನುವಂತಹ ನಿರ್ಣಯವನ್ನ ಆ ಪೋರ್ಟಲ್ ಕೈಗೊಂಡು ಆ ಬಳಿಕ ಅಭ್ಯರ್ಥಿಗೆ ತರಬೇತಿ ಅಥವಾ ಸಿದ್ಧ ಸಾಲಗಾರ, ಇಂಗ್ಲಿಷ್ನಲ್ಲಿ ಟ್ರೈನಿ ಆರ್ ರೆಡಿ ಬಾರೋವರ್ ಎಂದು ಪರಿಗಣನೆಯನ್ನ ಮಾಡಲಾಗುತ್ತೆ. ಅರ್ಜಿದಾರರಿಗೆ ಸ್ಟ್ಯಾಂಡಪ್ ಇಂಡಿಯಾ ಸಾಲಕ್ಕೆ ತಮ್ಮ ಅರ್ಹತೆ ಎಷ್ಟಿದೆ ಅನ್ನುವಂಥದ್ದನ್ನು ಕೂಡ ಆ ಪೋರ್ಟಲ್ ತಿಳಿಸಿಕೊಡುತ್ತೆ. ತರಬೇತಿ ಪಡೆದ ಸಾಲಗಾರರು ನಂತರ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬಹುದು ಮತ್ತು ಪೋರ್ಟಲ್ ಮೂಲಕ ಲಾಗಿನ್ ಆಗ್ಬಹುದು. ಪೋರ್ಟಲ್ಗೆ ಲಾಗಿನ್ ಆದ ನಂತರ ಸಾಲಗಾರರು ಡ್ಯಾಶ್ಬೋರ್ಡ್ ಸೈಟ್ ಅನ್ನ ಕಾಣ್ತಾರೆ. ಹಾಗಾದ್ರೆ ಈ ಅರ್ಜಿಯ ಲಾಭ ಪಡೆಯಲಿಕ್ಕೆ ಯಾವೆಲ್ಲ ದಾಖಲೆಗಳನ್ನ ಅರ್ಜಿದಾರರು ಹೊಂದಿರಬೇಕು? ಅರ್ಜಿಯನ್ನ ಭರ್ತಿ ಮಾಡುವಾಗ ಅದಕ್ಕೆ ಲಗತ್ತಿಸಲು ಪಾಸ್ಪೋರ್ಟ್ ಸೈಜಿನ ಫೋಟೋ ಬೇಕಾಗುತ್ತೆ. ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ಗುರುತಿನ ಪುರಾವೆ ಬೇಕು. ವೋಟರ್ ಐಡಿ, ಪಾಸ್ಪೋರ್ಟ್ ನಂತಹ ವಿಳಾಸದ ಪುರಾವೆ ಕೂಡ ಬೇಕು ಮತ್ತು ಪಾಲುದಾರಿಕೆಯ ವಿವರ, ಆ ಬ್ಯಾಂಕ್ನಲ್ಲಿ ನಿಮ್ಮ ಪಾಲುದಾರಿಕೆ ಇರುವ ಬಗ್ಗೆ ಅದರ ದಾಖಲೆ ಅಥವಾ ವಿವರ ಬೇಕು. ಬಾಡಿಗೆ ಒಪ್ಪಂದದ ಪತ್ರ ಬೇಕು. ಕಳೆದ 3 ವರ್ಷದ ಬ್ಯಾಲೆನ್ಸ್ ಶೀಟ್ ಎಷ್ಟಿದೆ ಅನ್ನುವಂಥದ್ದನ್ನು ಒದಗಿಸಬೇಕಾಗತ್ತೆ. ನಿಮ್ಮ ಆಸ್ತಿ ಎಷ್ಟಿದೆ, ಬೇರೆ ಕಡೆ ಸಾಲ ಇದೆಯೋ ಇಲ್ವೋ, ಇದೇ ಮೊದಲ ಬ್ಯಾಂಕ್ನಲ್ಲಿ ನೀವು ಸಾಲವನ್ನು ಪಡಿತಾ ಇದ್ದೀರೋ, ಈ ಬಗ್ಗೆ ಪೂರ್ಣ ಮಾಹಿತಿಯನ್ನು ನೀವು ಒದಗಿಸಬೇಕಾಗತ್ತೆ. ಬ್ಯಾಂಕ್ನಿಂದ ಕೊಡುವಂತಹ ಇತರ ಬೇರೆ ಬೇರೆ ರೀತಿಯ ದಾಖಲೆಗಳನ್ನು ಕೂಡ ನೀವು ಹೊಂದಿರಬೇಕಾಗತ್ತೆ. ಹಾಗಾದ್ರೆ ಸಾಲ ಮರುಪಾವತಿಯನ್ನ ಮಾಡೋದು ಹೇಗೆ, ಎಷ್ಟು ಅವಧಿಯಲ್ಲಿ ಸಾಲವನ್ನ ತುಂಬಬೇಕು, ಒಂದೇ ಗಂಟೆಗೆ ಅಷ್ಟು ಮೊತ್ತವನ್ನ ಪಾವತಿಸಬೇಕಾ, ಈ ರೀತಿಯ ಪ್ರಶ್ನೆಗಳು ಕೂಡ ಇರ್ತವೆ. ಸಾಮಾನ್ಯವಾಗಿ ಯಾವುದೇ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಯಿಂದ ಸಾಲವನ್ನ ಪಡೆದಾಗ ಸಾಲವನ್ನ ಮರುಪಾವತಿ ಮಾಡೋದಕ್ಕೆ ನಿಗದಿತವಾದ ಒಂದು ಮರುಪಾವತಿ ಅವಧಿಯನ್ನ ಕೊಟ್ಟಿರ್ತಾರೆ. ಹಲವಾರು ಬ್ಯಾಂಕ್ಗಳು ಅಥವಾ ಹಣಕಾಸು ಸಂಸ್ಥೆಗಳಲ್ಲಿ ಈ ಸಾಲ ಮರುಪಾವತಿ ಅವಧಿಯನ್ನ ಸಾಲ ಪಡೆದಿರುವವರೇ ಗೊತ್ತು ಮಾಡಬಹುದು. ನಾವು ಅಧಿಕ ಮರುಪಾವತಿ ಪಡೆಯುವುದು ಅಥವಾ ನಾವು ಅಧಿಕ
ಮರುಪಾವತಿ

0: ಅವಧಿಯನ್ನ ಪಡೆದಿರುವುದು ಉತ್ತಮ. ಯಾಕಂದ್ರೆ ವ್ಯಾಪಾರ ಅದು ಎಷ್ಟು ಸಮಯವನ್ನ ತೆಗೆದುಕೊಳ್ಳುತ್ತೆ, ನಾವು ಲಾಭವನ್ನ ಪಡೆದುಕೊಳ್ಳಕ್ಕೆ ಎಷ್ಟು ಸಮಯ ಬೇಕಾಗ್ಬಹುದು, ಬೇಗ ಲಾಭಾಂಶ ಕೈಗೆ ಬಂದು ಬಿಡುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಇರುತ್ತೆ. ಹಾಗಾಗಿ ದೀರ್ಘಾವಧಿ ಸಮಯವನ್ನ ಸರ್ಕಾರ ನಮಗೆ ಕೊಟ್ಟರೆ ಸಾಲವನ್ನ ಮರುಪಾವತಿ ಮಾಡಲಿಕ್ಕೆ ಹೊಸದಾಗಿ ವ್ಯಾಪಾರವನ್ನ ಉದ್ಯೋಗವನ್ನ ಆರಂಭ ಮಾಡುವವರಿಗೆ ತುಂಬಾ ಅನುಕೂಲ ಆಗುತ್ತೆ. ಹಾಗಾಗಿ ಸರ್ಕಾರದ ಯೋಜನೆಗಳಿಗೆ ನಿಗದಿತ ಮರುಪಾವತಿ ಅವಧಿ ಇದ್ದೇ ಇರುತ್ತೆ. ಅದೇ ರೀತಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ, ಹೀಗೆ ದೇಶದಲ್ಲಿ ಹಿಂದುಳಿದವರು, ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದವರು, ಮಹಿಳೆಯರು, ಬಂಡವಾಳ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ತಮ್ಮ ದೊಡ್ಡ ದೊಡ್ಡ ಕನಸುಗಳಿಗೆ ನೀರು ಬಿಡುವಂತಹ ಪರಿಸ್ಥಿತಿ ಬರಬಾರದು. ಅವರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ಉದ್ಯೋಗವನ್ನ ಬೇರೆಯವರಿಗೆ ಉದ್ಯೋಗವನ್ನ ಕೊಡುವ ರೀತಿಯಲ್ಲಿ ಉದ್ಯೋಗದಾತರಾಗಿ ತಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಬೇಕು. ಸಮಾಜಕ್ಕೆ ಅವರು ಆಶ್ರಯವನ್ನ ನೆರವನ್ನ ಕೊಡುವ ರೀತಿಯಲ್ಲಿ ತಾವು ಬೆಳಿಬೇಕು, ಇತರರಿಗೂ ಸಹಾಯ ಮಾಡುವಂತಹ ರೀತಿಯಲ್ಲಿ ಅವರು ಶಕ್ತರಾಗಬೇಕು ಅನ್ನುವಂತಹ ಒಂದು ಮಹತ್ವದ ಗುರಿಯನ್ನ, ಕನಸನ್ನ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯನ್ನ ಜಾರಿಗೊಳಿಸಿದೆ. ಆದಷ್ಟು ಜನರಿಗೆ ಇದರ ಮಾಹಿತಿ ಗೊತ್ತಿರಲ್ಲ. ಇಂತಹ ಒಂದು ಉತ್ತಮವಾದ ಯೋಜನೆಯನ್ನು ಸರ್ಕಾರ ನಮಗೆ ಕೊಡ್ತಾ ಇದೆ ಅನ್ನುವಂತಹ ಮಾಹಿತಿ ಇಲ್ಲದೆ ಅನೇಕ ಯುವಕರು, ಮಹಿಳೆಯರು ತಮ್ಮ ಕನಸನ್ನ ನನಸು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಈ ಒಂದು ಮಾಹಿತಿಯಿಂದ ಸಾಕಷ್ಟು ಜನರಿಗೆ ಇದರ ಬಗ್ಗೆ ಅರಿವು ಮೂಡಿದರೆ ಅವರು ಸರ್ಕಾರದ ಈ ಒಂದು ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯಿಂದ ಸಾಲವನ್ನು ಪಡೆದು ಅದನ್ನ ಬಳಸಿಕೊಂಡು ವ್ಯಾಪಾರವನ್ನ, ಉದ್ದಿಮೆಯನ್ನ ಪ್ರಾರಂಭ ಮಾಡಿ ಸಶಕ್ತ ಭಾರತದ, ಆರ್ಥಿಕವಾಗಿ ಸದೃಢವಾದಂತಹ, ಸ್ವಾವಲಂಬಿಯಾದಂತಹ ಭಾರತದ ನಿರ್ಮಾಣಕ್ಕೆ ಒಂದು ನೆರವನ್ನ ನೀಡಿದ್ರೆ, ಅದರಲ್ಲಿ ತಾವು ಭಾಗಿದಾರರಾದ್ರೆ ಕೇಂದ್ರ ಸರ್ಕಾರದ ಕನಸಿಗೆ, ನರೇಂದ್ರ ಮೋದಿ ಜಿಯವರು ಜಾರಿಗೊಳಿಸಿದಂತಹ ಈ ಯೋಜನೆಗೆ ಒಂದು ಸಾರ್ಥಕತೆ ಸಿಗತ್ತೆ. ಅನೇಕ ಜನರು ಈ ಒಂದು ಮಾಹಿತಿಯನ್ನ ಪಡೆದುಕೊಳ್ಳಬೇಕು, ಸಾಲವನ್ನ ಪಡೆದು ಉದ್ದಿಮೆಗಳನ್ನ, ವ್ಯಾಪಾರಗಳನ್ನ ಸ್ಥಾಪನೆ ಮಾಡಿ ಯೋಜನೆಗೆ ಸಾರ್ಥಕತೆಯನ್ನ ತಂದುಕೊಡಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಕೂಡ. ಹೌದು,
1: ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಹಡಗು ನಿರ್ಮಾಣ ವಲಯದಲ್ಲಿ ಭಾರತ ಹೊಸ ದೃಷ್ಟಿಕೋನದೊಂದಿಗೆ ಮುನ್ನಡೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ಯೋಗ ಜಾಗತಿಕ ಸಮುದಾಯಕ್ಕೆ ಭಾರತದ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆ ನೀಡಿದ ಅತ್ಯಮೂಲ್ಯ ಕೊಡುಗೆ ರಾಷ್ಟಪತಿ ದ್ರೌಪದಿ ಮುರ್ಮು. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಲೋಪವೆಸಗಲು ಯತ್ನಿಸುವವರಿಗೆ ಶಿಕ್ಷಣ ಸಚಿವರ ಕಠಿಣ ಎಚ್ಚರಿಕೆ, ಪರೀಕ್ಷಾರ್ಥಿಗಳಿಗೆ ಶುಭ ಹಾರೈಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಟ್ಯುನೀಷಿಯಾ ವಿರುದ್ಧ ಜಪಾನ್ಗೆ 4-0 ಅಂತರದ ಭರ್ಜರಿ ಗೆಲುವು. ಮತ್ತು ತ್ರಿರಾಷ್ಟ ಏಕದಿನ ಕ್ರಿಕೆಟ್ ಪಂದ್ಯಾವಳಿ ಫೈನಲ್ನಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ಧ ಬೃಹತ್ ಮೊತ್ತದತ್ತ ಭಾರತ ಎ ತಂಡ, ವೈಭವ್ ಸೂರ್ಯವಂಶಿಯಿಂದ ಅತಿವೇಗದ ಅರ್ಧಶತಕ. ವಾರ್ತೆಗಳ ವಿವರ: ಭಾರತವು ಹಡಗು ನಿರ್ಮಾಣ ವಲಯದಲ್ಲಿ ಹೊಸ ದೃಷ್ಟಿಕೋನದೊಂದಿಗೆ ಮುನ್ನಡೆಯುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಕೋಲ್ಕತ್ತಾದಲ್ಲಿಂದು ಸ್ವದೇಶಿ ತಂತ್ರಜ್ಞಾನದ ಐಎನ್ಎಸ್ ದುನಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರೈ ಯುದ್ಧ ನೌಕೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಿ ಅವರು ಮಾತನಾಡಿದರು. ನೌಕಾಪಡೆಯ ಯುದ್ಧ ಕಾರ್ಯಾಚರಣೆ ಹಾಗೂ ಕರಾವಳಿ ರಕ್ಷಣೆಯನ್ನು ಬಲಪಡಿಸುವ ಈ ನೌಕೆಗಳ ನಿರ್ಮಾಣ, ದುರಸ್ತಿ ಮತ್ತು ನಿರ್ವಹಣೆಯನ್ನು ಒಂದು ಪ್ರಮುಖ ರಾಷ್ಟೀಯ ಮಿಷನ್ನ ಭಾಗವಾಗಿ ಸರ್ಕಾರ ಪರಿಗಣಿಸಿದೆ ಎಂದು ಅವರು ತಿಳಿಸಿದರು. ಮುಂಬರುವ ವರ್ಷಗಳಲ್ಲಿ ಕಡಲ ವಲಯ ಲಕ್ಷಾಂತರ ಹೊಸ ಉದ್ಯೋಗಗಳನ್ನು ಸೃಷ್ಟಿಸಲಿದ್ದು, ಇದನ್ನು ಅಭಿವೃದ್ಧಿ ಹೊಂದಿದ ಭಾರತದ ಉದ್ಯೋಗ ಚಾಲಕ ಶಕ್ತಿಯಾಗಿ ಪರಿಗಣಿಸಲಾಗಿದೆ ಎಂದು ಪ್ರಧಾನಿ ಹೇಳಿದರು. ದೇಶದ ರಕ್ಷಣಾ ರಫ್ತು ಅಭೂತಪೂರ್ವ ವೇಗದಲ್ಲಿ ಬೆಳೆದಿದ್ದು

2014ರಲ್ಲಿದ್ದ 700 ಕೋಟಿ ರೂಪಾಯಿಗಳಿಂದ ಇಂದು ಸುಮಾರು 40,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಶೇಕಡಾ 75%ಕ್ಕೂ ಹೆಚ್ಚು ಸ್ವದೇಶಿ ಸಾಮಗ್ರಿಗಳನ್ನು ಹೊಂದಿರುವ ಈ ನೌಕೆಗಳ ನಿರ್ಮಾಣದಲ್ಲಿ 200ಕ್ಕೂ ಹೆಚ್ಚು ಎಂಎಸ್ಎಂಇಗಳು ಭಾಗಿಯಾಗಿವೆ ಎಂದು ನೌಕಾಪಡೆ ತಿಳಿಸಿದೆ. ಇಂದು ಜಗತ್ತಿನಾದ್ಯಂತ 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ. ಆರೋಗ್ಯಕರ, ಸಕ್ರಿಯ ಮತ್ತು ಘನತೆಯುಳ್ಳ ವಯೋವೃದ್ಧಿಗಾಗಿ ಯೋಗವನ್ನು ಜೀವನ ಪರ್ಯಂತದ ಅಭ್ಯಾಸವನ್ನಾಗಿ ಅಳವಡಿಸಿಕೊಳ್ಳುವುದರ

0: ಮಾಡಲಾಗುತ್ತಿದೆ. ಆರೋಗ್ಯಕರ, ಸಕ್ರಿಯ ಮತ್ತು ಘನತೆಯುಳ್ಳ ವಯೋವೃದ್ಧಿಗಾಗಿ ಯೋಗವನ್ನು ಜೀವನ ಪರ್ಯಂತದ ಅಭ್ಯಾಸವನ್ನಾಗಿ ಅಳವಡಿಸಿಕೊಳ್ಳುವುದರ ಮಹತ್ವವನ್ನು ಸಾರುವ ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಯೋಗವು ಜಾಗತಿಕ ಸಮುದಾಯಕ್ಕೆ ಭಾರತದ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆ ನೀಡಿದ ಅತ್ಯಮೂಲ್ಯ ಕೊಡುಗೆಯಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಬಣ್ಣಿಸಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನದ ಅಂಗವಾಗಿ ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ನಡೆದ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇಂದಿನ ಸವಾಲುಗಳ ಜಗತ್ತಿನಲ್ಲಿ ಯೋಗವು ಮನುಕುಲವನ್ನು ಶಾಂತಿ ಮತ್ತು ಸಾಮೂಹಿಕ ಕಲ್ಯಾಣದತ್ತ ಮುನ್ನಡೆಸುತ್ತದೆ ಎಂದರು. ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬ ಘೋಷಣೆಯಡಿ ನಡೆದ ಈ ಆಚರಣೆಯಲ್ಲಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ರಾಷ್ಟಪತಿಗಳೊಂದಿಗೆ ಭಾಗವಹಿಸಿದ್ದರು. ಇದಕ್ಕೂ ಮುನ್ನ ಪಶ್ಚಿಮ ಬಂಗಾಳದಲ್ಲಿ ಕೋಲ್ಕತ್ತಾದ ಐತಿಹಾಸಿಕ ರೆಡ್ ರೋಡ್ನಲ್ಲಿ ಇಂದು ಮುಂಜಾನೆ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನದ ಪ್ರಧಾನ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡು ಯೋಗ ಪ್ರದರ್ಶನವನ್ನು ಮುನ್ನಡೆಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಯೋಗವು ಕೇವಲ ದೈಹಿಕ ಶ್ರಮದ ಸಾಧನವಲ್ಲ ಮತ್ತು ಇದು ಯಾವುದೇ ಒಂದು ವಯೋಮಾನಕ್ಕೆ ಸೀಮಿತವಾದುದಲ್ಲ, ಬದಲಿಗೆ ಅದು ಮಾನವ ಚೈತನ್ಯದ ಅಭಿವ್ಯಕ್ತಿಯಾಗಿದೆ ಎಂದು ತಿಳಿಸಿದರು. 20ನೇ ವಯಸ್ಸಿಗಿಂತ 40ರಲ್ಲಿ ಹೆಚ್ಚಿನ ದೈಹಿಕ ನಮ್ಯತೆಯನ್ನು ಹೊಂದುವುದು, 30ನೇ ವಯಸ್ಸಿಗಿಂತ 50ರಲ್ಲಿ ಹೆಚ್ಚು ಚೈತನ್ಯಪೂರ್ಣವಾಗಿರುವುದು ಹಾಗೂ 50ರ ವಯಸ್ಸಿಗಿಂತ 70ರ ವಯಸ್ಸಿನಲ್ಲಿ ರೋಗ ರುಜಿನಗಳನ್ನು ತಡೆದುಕೊಳ್ಳುವ ಶಕ್ತಿಯೊಂದಿಗೆ ಸದೃಢ ದೇಹ ಹೊಂದುವ ಗುರಿ ಇಟ್ಟುಕೊಂಡಿರಬೇಕು ಎಂದು ಅವರು ಕರೆ ನೀಡಿದರು. ಇಂದು ನಡೆಯಲಿರುವ ನೀಟ್ ಯುಜಿ 2026ರ ಮರುಪರೀಕ್ಷೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಆಟವಾಡದಂತೆ ಹಾಗೂ ಲೋಪವೆಸಗಲು ಯತ್ನಿಸುವ ಬದ್ಧತೆ ಇಲ್ಲದ ವ್ಯಕ್ತಿಗಳಿಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕಠಿಣ ಎಚ್ಚರಿಕೆ ನೀಡಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೀಟ್ ಯುಜಿ ಮರುಪರೀಕ್ಷೆಗೆ 22 ಲಕ್ಷ ವಿದ್ಯಾರ್ಥಿಗಳು ಹಾಜರಾಗುತ್ತಿದ್ದಾರೆ. ವಿದ್ಯಾರ್ಥಿಗಳು ಯಾವುದೇ ಭಯ ಅಥವಾ ಆತಂಕವಿಲ್ಲದೆ ಪರೀಕ್ಷೆ ಬರೆಯುವಂತೆ ಮನವಿ ಮಾಡಿ ಶುಭ ಹಾರೈಸಿದರು. ಪರೀಕ್ಷೆಯನ್ನು ಸುಗಮವಾಗಿ ನಡೆಸಲು ಅಗತ್ಯವಿರುವ ಎಲ್ಲ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಿಬಿಎಸ್ಇ ಪರೀಕ್ಷಾ ಫಲಿತಾಂಶಗಳ ಕುರಿತು ಮಾತನಾಡಿದ ಸಚಿವರು, ಉಳಿದಿರುವ ಫಲಿತಾಂಶಗಳನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದು ತಿಳಿಸಿದರು. ಒಟ್ಟು 17 ಲಕ್ಷ ಅಭ್ಯರ್ಥಿಗಳ ಪೈಕಿ ಸುಮಾರು 15.5 ಲಕ್ಷ ವಿದ್ಯಾರ್ಥಿಗಳ ಫಲಿತಾಂಶಗಳನ್ನು ಈಗಾಗಲೇ ಪ್ರಕಟಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಮತ್ತೊಂದೆಡೆ ಪರೀಕ್ಷಾ ಕೇಂದ್ರಗಳಿಗೆ 1:30 ನಂತರ ಯಾರಿಗೂ ಪ್ರವೇಶವಿರುವುದಿಲ್ಲ ಎಂದು ತಿಳಿಸಿರುವ ಎನ್ಟಿಎ ಪ್ರವೇಶ ಪತ್ರ ಮತ್ತು ಗುರುತಿನ ಚೀಟಿಗಳೊಂದಿಗೆ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಬೇಗನೆ ತಲುಪುವಂತೆ ಸೂಚಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜಸ್ಥಾನದ ಸಂಪೂರ್ಣ ಗಡಿ ಪ್ರದೇಶವನ್ನು ಸಂಪರ್ಕಿಸುವ ರೈಲು ಜಾಲ ಸ್ಥಾಪನೆಗೆ ಮಹತ್ವಾಕಾಂಕ್ಷಿ ಯೋಜನೆಯ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಇಂದು ಬಿಕಾನೇರ್ ರೈಲು ನಿಲ್ದಾಣದಲ್ಲಿ ಲಾಲ್ಗಢ ಸಬರಮತಿ ರೈಲಿಗೆ ಚಾಲನೆ ನೀಡುವ ಮುನ್ನ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ಯೋಜನೆಯು ಗಡಿ ಪ್ರದೇಶದ ಜನರಿಗೆ ರೈಲು ಸಂಪರ್ಕ ಕಲ್ಪಿಸುವುದರ ಜೊತೆಗೆ ರಾಷ್ಟೀಯ ಭದ್ರತಾ ದೃಷ್ಟಿಯಿಂದಲೂ ಅತ್ಯಂತ ಮಹತ್ವದ್ದಾಗಿರಲಿದೆ. ಈ ಯೋಜನೆಯ ವಿವರವಾದ ಯೋಜನಾ ವರದಿ ಸಿದ್ದಪಡಿಸಲಾಗುತ್ತಿದೆ ಎಂದು ತಿಳಿಸಿದರು. ದೇಶಾದ್ಯಂತ ಭಾರತೀಯ ರೈಲ್ವೆಯ ಆಧುನೀಕರಣ ಕಾರ್ಯಗಳು ವೇಗವಾಗಿ ನಡೆಯುತ್ತಿವೆ ಎಂದ ಸಚಿವರು, ರಾಷ್ಟ್ರದಾದ್ಯಂತ 1,300 ರೈಲು ನಿಲ್ದಾಣಗಳ ಪುನರ್ ಅಭಿವೃದ್ಧಿ ಮತ್ತು ಆಧುನೀಕರಣ ಕಾರ್ಯ ಪ್ರಗತಿಯಲ್ಲಿದ್ದು ರಾಜಸ್ಥಾನದ ಹಲವು ನಿಲ್ದಾಣಗಳು ಇದರಲ್ಲಿ ಸೇರಿವೆ ಎಂದು ತಿಳಿಸಿದರು. ರಾಜಸ್ಥಾನದಲ್ಲಿ ಪ್ರಸ್ತುತ 76,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ರೈಲ್ವೆ ಯೋಜನೆಗಳು ಅನುಷ್ಠಾನಗೊಳ್ಳುತ್ತಿವೆ. ಕಳೆದ 12 ವರ್ಷಗಳ ಹಿಂದೆ ರಾಜ್ಯಕ್ಕೆ ಕೇವಲ 650 ಕೋಟಿ ರೂಪಾಯಿಗೂ ಸ್ವಲ್ಪ ಹೆಚ್ಚಿನ ರೈಲ್ವೆ ಅಭಿವೃದ್ಧಿ ಅನುದಾನ ದೊರೆಯುತ್ತಿತ್ತು. ಆದರೆ ಇದೀಗ ರಾಜಸ್ಥಾನದಲ್ಲಿ ರೈಲ್ವೆ ಅಭಿವೃದ್ಧಿ ಕಾಮಗಾರಿಗಳಿಗೆ ವಾರ್ಷಿಕವಾಗಿ 10,000 ಕೋಟಿ ರೂಪಾಯಿಗೂ ಹೆಚ್ಚು ಹೂಡಿಕೆ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಮರನಾಥ ಯಾತ್ರಿಕರ ಸುಗಮ ಮತ್ತು ತೊಂದರೆರಹಿತ ನೋಂದಣಿಯನ್ನು ಸ್ಥಳದಲ್ಲೇ ಖಚಿತಪಡಿಸಿಕೊಳ್ಳಲು 75 ಡೇಟಾ ಎಂಟ್ರಿ ಆಪರೇಟರ್ಗಳಿಗೆ ನಿನ್ನೆ ಜಿಲ್ಲಾ ಪ್ರಧಾನ ಕಚೇರಿಯಲ್ಲಿ ತರಬೇತಿ ಕಾರ್ಯಕ್ರಮ ನಡೆಸಲಾಯಿತು. ವಾರ್ಷಿಕ ಯಾತ್ರೆಯ ಸಮಯದಲ್ಲಿ ಅನುಸರಿಸಬೇಕಾದ ಇಕೆವೈಸಿ ಕಾರ್ಯವಿಧಾನಗಳನ್ನು ನಿರ್ವಾಹಕರಿಗೆ ಪರಿಚಯಿಸಿಕೊಡಲು ಈ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಯಾತ್ರೆಗೆ ಆನ್ಲೈನ್ ನೋಂದಣಿ ಈಗಾಗಲೇ ಆರಂಭವಾಗಿದೆ. ಸ್ಥಳದಲ್ಲೇ ನೋಂದಣಿಗಾಗಿ ಟೋಕನ್ ವಿತರಣೆ

0: ಇದೇ 30ರಿಂದ ಪ್ರಾರಂಭವಾಗಲಿದೆ. ಸ್ಥಳದಲ್ಲಿ ನೋಂದಣಿ ಮತ್ತು ಇಕೆವೈಸಿ ಇಲ್ಲದ ನೋಂದಣಿಗಳನ್ನು ಇಕೆವೈಸಿಗೆ ಪರಿವರ್ತಿಸುವ ಪ್ರಕ್ರಿಯೆ ಜುಲೈ 1ರಿಂದ ಪ್ರಾರಂಭವಾಗಲಿದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 6,550 ರೂಪಾಯಿ ಪ್ರಕ್ರಿಯಾ ಶುಲ್ಕ ಪಾವತಿಸಿದರೆ 10 ಲಕ್ಷ ರೂಪಾಯಿ ಸಾಲ ನೀಡಲಾಗುವುದು ಎಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಮಾಹಿತಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕವು ಈ ಕುರಿತು ಪ್ರಸಾರವಾಗುತ್ತಿರುವ ಪತ್ರವು ನಕಲಿಯಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಇಂತಹ ಸುಳ್ಳು ಮತ್ತು ದಾರಿ ತಪ್ಪಿಸುವ ಮಾಹಿತಿಗಳ ಬಗ್ಗೆ ಸಾರ್ವಜನಿಕರು ಎಚ್ಚರಿಕೆಯಿಂದಿರಬೇಕು. ಯಾವುದೇ ಮಾಹಿತಿಯನ್ನು ನಂಬುವ ಮುನ್ನ ಅಧಿಕೃತ ಮೂಲಗಳಿಂದಲೇ ದೃಢೀಕರಿಸಿಕೊಳ್ಳುವಂತೆ ಸಂಸ್ಥೆ ಮನವಿ ಮಾಡಿದೆ. ಒಟ್ಟು 94 ಭಾರತೀಯ ಸಿಬ್ಬಂದಿಯನ್ನು ಒಳಗೊಂಡಿರುವ ಹಾಗೂ 8.6 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಕಚ್ಚಾ ತೈಲವನ್ನು ಹೊತ್ತೊಯ್ಯುತ್ತಿರುವ 3 ಭಾರತೀಯ ಧ್ವಜದ ತೈಲ ನೌಕೆಗಳು ನಿನ್ನೆ ಹೊರ್ಮುಸ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿದ್ದು ಭಾರತದ ಪ್ರಯಾಣ ಬೆಳೆಸಿವೆ ಎಂದು ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ದೇಶ್ ವೈಭವ್, ದೇಶ್ ವಿಭೋರ್ ಮತ್ತು ಸನ್ಮಾರ್ ಹೆರಾಲ್ಡ್ ಎಂಬ ಹೆಸರಿನ ತೈಲ ನೌಕೆಗಳು ಈ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿವೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಸಚಿವ ಸೋನೋವಾಲ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೃಢ ನಾಯಕತ್ವದಲ್ಲಿ ಭಾರತದ ಕಡಲ ಹಿತಾಸಕ್ತಿಗಳನ್ನು ರಕ್ಷಿಸಲು ಮತ್ತು ಭದ್ರಪಡಿಸಲು ಸರ್ಕಾರ ಅತ್ಯಂತ ಆದ್ಯತೆಯ ಮೇರೆಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ಗ್ವಾಡಾಲುಪ್ಪೆಯಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಎಫ್ ಗುಂಪಿನ ಪಂದ್ಯದಲ್ಲಿ ಟ್ಯುನೀಷಿಯಾ ವಿರುದ್ದ ಜಪಾನ್ ತಂಡ 4-0 ಗೋಲುಗಳ ಅಂತರದ ಭರ್ಜರಿ ಜಯ ಸಾಧಿಸಿದೆ. ಇದಕ್ಕೂ ಮುನ್ನ ಕನ್ಸಾಸ್ ನಗರದಲ್ಲಿ ನಡೆದ ಈಕ್ವೆಡಾರ್ ಮತ್ತು ಕ್ಯುರಸೌ ನಡುವಿನ ಈ ಗುಂಪಿನ ಪಂದ್ಯ ಯಾವುದೇ ಗೋಲುಗಳಿಲ್ಲದೆ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಇಂದು ಅಟ್ಲಾಂಟಾದಲ್ಲಿ ನಡೆಯಲಿರುವ ಎಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ಮತ್ತು ಸೌದಿ ಅರೇಬಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಶ್ರೀಲಂಕಾದ ದಂಬುಲಾದಲ್ಲಿ ಇಂದು ನಡೆಯುತ್ತಿರುವ ಭಾರತ ಶ್ರೀಲಂಕಾ ಅಫ್ಘಾನಿಸ್ತಾನದ ಎ ತಂಡಗಳ ನಡುವಿನ ತ್ರಿರಾಷ್ಟ್ರ ಏಕದಿನ ಕ್ರಿಕೆಟ್ ಸರಣಿಯ ಫೈನಲ್ ಪಂದ್ಯ ಪ್ರಗತಿಯಲ್ಲಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಎ ತಂಡ ಇತ್ತೀಚಿನ ವರದಿ ಬಂದಾಗ 45.3 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 322 ರನ್ ಗಳಿಸಿ ಆಡುತ್ತಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಹಡಗು ನಿರ್ಮಾಣ ವಲಯದಲ್ಲಿ ಭಾರತ ಹೊಸ ದೃಷ್ಟಿಕೋನದೊಂದಿಗೆ ಮುನ್ನಡೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ಯೋಗ ಜಾಗತಿಕ ಸಮುದಾಯಕ್ಕೆ ಭಾರತದ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆ ನೀಡಿದ ಅತ್ಯಮೂಲ್ಯ ಕೊಡುಗೆ, ರಾಷ್ಟಪತಿ ದ್ರೌಪದಿ ಮುರ್ಮು. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಲೋಪವೆಸಗಲು ಯತ್ನಿಸುವವರಿಗೆ ಶಿಕ್ಷಣ ಸಚಿವರ ಕಠಿಣ ಎಚ್ಚರಿಕೆ, ಪರೀಕ್ಷಾರ್ಥಿಗಳಿಗೆ ಶುಭ ಹಾರೈಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಟ್ಯುನೀಷಿಯಾ ವಿರುದ್ದ ಜಪಾನ್ಗೆ 4-0 ಅಂತರದ ಭರ್ಜರಿ ಗೆಲುವು. ಹಾಗೂ ತ್ರಿರಾಷ್ಟ್ರ ಏಕದಿನ ಕ್ರಿಕೆಟ್ ಪಂದ್ಯಾವಳಿ ಫೈನಲ್ನಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ಧ ಬೃಹತ್ ಮೊತ್ತದತ್ತ ಭಾರತ ಎ ತಂಡ, ವೈಭವ್ ಸೂರ್ಯವಂಶಿಯಿಂದ ಅತಿವೇಗದ ಅರ್ಧಶತಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕೆಳಗುರೇ ಒಂದು ಪ್ರಕಟಣೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದ ಕೆಲವು ಭಾಗಗಳಲ್ಲಿ ಮುಂದಿನ 2 ಗಂಟೆಗಳಲ್ಲಿ ಗುಡುಗು ಸಹಿತ ಜೋರಾದ ಗಾಳಿ ಹಾಗೂ ಮಳೆ ಬೀಳುವ ಸಂಭವವಿರುವುದರಿಂದ ನಾಗರಿಕರು ಸುರಕ್ಷಾ ನಿಯಮಗಳನ್ನು ಮುಂಜಾಗ್ರತೆಯಾಗಿ ಪಾಲಿಸಬೇಕೆಂದು ಹವಾಮಾನ ಇಲಾಖೆಯ ಪ್ರಕಟಣೆ ತಿಳಿಸಿದೆ. ಆಕಾಶವಾಣಿ ಮಂಗಳೂರು. ಈಗ ಸ್ವರಮಾಧುರ್ಯ. ಎಂ ವೆಂಕಟೇಶ್ ಕುಮಾರ್ ಅವರು ಹಾಡಿದ ವಚನಗಳನ್ನು ಕೇಳೋಣ. ಮೊದಲಾಗಿ ಅಕ್ಕ ಮಹಾದೇವಿಯವರ ವಚನ, ಗುರುವಿನ ಕರುಣದಿಂದ.

ಸ್ವರ ಮಾಧುರ್ಯ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಕೆಳಗರೆ ಒಂದು ಪ್ರಕಟಣೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ, ಕೊಡಗು, ಚಾಮರಾಜನಗರ ಹಾಗೂ ಮೈಸೂರು ಭಾಗಗಳಲ್ಲಿ ಮುಂದಿನ 3 ಗಂಟೆಗಳಲ್ಲಿ ಗುಡುಗು ಸಹಿತ ಜೋರಾದ ಮಳೆ ಮತ್ತು ಗಾಳಿ ಬೀಳುವ ಸಂಭವವಿರುವುದರಿಂದ ನಾಗರಿಕರು ಸುರಕ್ಷಾ ನಿಯಮಗಳನ್ನು ಮುಂಜಾಗ್ರತೆಯಾಗಿ ಪಾಲಿಸಬೇಕೆಂದು ಹವಾಮಾನ ಇಲಾಖೆಯ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ ಆಕಾಶವಾಣಿ ಮಂಗಳೂರು. ಈಗ ಚಕೋರಿ ಕೇಳುವರ ಸಂದೇಶಗಳನ್ನಾಧರಿಸಿದ ಕನ್ನಡ ಚಿತ್ರದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. ಪುಷ್ಪಕ ವಿಮಾನ ಚಿತ್ರದ ಗೀತೆ ಹಾಡಿದವರು ಇಂದು ನಾಗರಾಜ್ ಮತ್ತು ಸಂಗಡಿಗರು. ಪವನ್ ಒಡೆಯರವರ ಸಾಹಿತ್ಯಕ್ಕೆ ಸಂಗೀತ ಚರಣ್ ರಾಜ್. ಅಪೇಕ್ಷೆ ಕಾರ್ಕಳ, ಹಿರ್ಗಾನ, ನೆಲ್ಲಿಕಟ್ಟೆಯಿಂದ ಇಂದಿರಾ, ರಮಾನಂದ, ಪವಿತ್ರ, ಅಪ್ರಮೇಯ ಮತ್ತು ಆರಾಧ್ಯ ಇವರಿಗಾಗಿ ಈ ಗೀತೆ.

ಈಗ ಕೇಳಿ ಮಂಜೇಶ್ವರ ಮೇಯಪದವು ಕುಳೂರು ಚಿನಾಲದ ಚಂದ್ರಹಾಸ ಹರಿಣಾಕ್ಷಿ ಹವ್ಯಾಸ್ ಕೃತಿಕಾ ಧನವಂತಿ ಬೆಜ್ಜ ಭಂಡಾರಮನೆ ಕಾರ್ತಿಕ್ ಹಾಗೂ ಪ್ರಣೀತಿವರಿಗಾಗಿ ರೋಮಾಂಚನ ಚಿತ್ರದ ಗೀತೆ ಹಾಡಿದವರು ಬಿ ಆರ್ ಛಾಯಾ.

ಈಗ ಕೇಳಿ ಎಲ್ ಎನ್ ಶಾಸ್ತ್ರಿಯವರು ಹಾಡಿದ ಮಲ್ಲಾ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ವಿ ರವಿಚಂದ್ರನ್. ಸಂದೇಶ ಕಳುಹಿಸಿದವರು ಕಲಬುರಗಿ ಜಿಲ್ಲೆ ಮಾದನಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ, ಭಾಗ್ಯಜ್ಯೋತಿ ಮತ್ತು ಮನೆಯವರು.

ಈಗ ಕೇಳಿ ಕವಚ ಚಿತ್ರದ ಗೀತೆ. ಹಾಡಿದವರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಶ್ರೇಯಾ ಜಯದೀಪ್. ಸಾಹಿತ್ಯ ಮತ್ತು ಸಂಗೀತ ವಿ ನಾಗೇಂದ್ರ ಪ್ರಸಾದ್. ಸಂದೇಶ ಕಳುಹಿಸಿದ್ದಾರೆ ರತ್ನಾಕರ, ಜಯಲಕ್ಷ್ಮಿ, ಮೋನಿಕಾ, ಉಗ್ಗಿಲ್ಬೆಟ್ಟು, ಉಪ್ಪೂರು.

ಈಗ ಕೇಳಿ ರಾಜೇಶ್ ಕೃಷ್ಣ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿದ ಒಲವೇ ಜೀವನ ಲೆಕ್ಕಾಚಾರ ಚಿತ್ರದ ಹಾಡು. ಗೀತರಚನೆ ನಾಗತಿಹಳ್ಳಿ ಚಂದ್ರಶೇಖರ್, ಸಂಗೀತ ಮನೋಮೂರ್ತಿ. ಸಂದೇಶ ಕಳುಹಿಸಿದವರು ರಾಘವ ಮಣಿಯಾಣಿ, ಶಕುಂತಲಾ, ಪ್ರೀತಂ, ಪ್ರೀತಿಕಾ ಬೆಟ್ಟಂಪಾಡಿಯಿಂದ.

ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಮಧ್ಯಾಹ್ನದ ಸುದ್ದಿಗಳು ದೆಹಲಿ ಕೇಂದ್ರದಿಂದ.

ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 2:30 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಕೇಳುವಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಎಲ್ಲೆಡೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ. ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಸಾಮೂಹಿಕ ಯೋಗಾಭ್ಯಾಸ. ಯೋಗದ ಮೂಲಕ ಭಾರತ ಇಡೀ ಜಗತ್ತನ್ನು ಬೆಸೆದಿದೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರ ಸೇರಿದಂತೆ ಹಲವೆಡೆ ನೀಟ್ ಯುಜಿ ಮರುಪರೀಕ್ಷೆ ಪ್ರಗತಿಯಲ್ಲಿ ಬಿಗಿ ಭದ್ರತೆ. ರಾಜ್ಯದಲ್ಲಿ ನೈರುತ್ಯ ಮುಂಗಾರು ಚುರುಕು, 6 ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಘೋಷಣೆ. ವಿಶ್ವದಾದ್ಯಂತ ಇಂದು 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಯಿತು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ, ಈ ವರ್ಷದ ಧ್ಯೇಯದೊಂದಿಗೆ ಯೋಗಪಟುಗಳು, ಯೋಗಾಸಕ್ತರ ಅಮಿತೋತ್ಸಾಹದ ಮಧ್ಯೆ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಇಂದಿನ ದಿನವನ್ನು ಆಚರಿಸಲಾಯಿತು. ರಾಜ್ಯ ಆಯುಷ್ ಇಲಾಖೆ ವತಿಯಿಂದ ಬೆಂಗಳೂರಿನ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ವಿಧಾನಸಭೆ ಉಪಾಧ್ಯಕ್ಷ ರುದ್ರಪ್ಪ ಲಮಾಣಿ, ರಾಜಕೀಯ ನಾಯಕರು ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಸಚಿವ ಯುಟಿ ಖಾದರ್, ವಿಶ್ವಮಟ್ಟದಲ್ಲಿ ಮನ್ನಣೆ ಪಡೆದಿರುವ ಯೋಗವನ್ನು ನಾವು ಹೆಚ್ಚಿನ ಜನರಿಗೆ ಪರಿಚಯಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುತ್ತಿದೆ ಎಂದು ತಿಳಿಸಿದರು. ಈ ಯೋಗ ದಿನಾಚರಣೆ ಒಂದು ದಿನಕ್ಕೆ ಸೀಮಿತವಾಗದೆ ಇಡೀ ಜೀವಸಂಕುಲದ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದಡಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ವರ್ಷವಿಡೀ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ರಾಜ್ಯದ ವಿವಿಧೆಡೆ ಇಂದು ಆಚರಿಸಲಾಯಿತು. ಬೆಳಗಾವಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆಯುಷ್ ಇಲಾಖೆ ಸಹಯೋಗದಲ್ಲಿ ಸುವರ್ಣ ವಿಧಾನಸೌಧದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡರು. ಬಳಿಕ ಮಾತನಾಡಿದ ಅವರು, 5,000 ವರ್ಷಗಳ ಇತಿಹಾಸ ಹೊಂದಿರುವ ಯೋಗಾಸನವನ್ನು 140ಕ್ಕೂ ಹೆಚ್ಚಿನ ದೇಶಗಳು ಒಪ್ಪಿಕೊಂಡಿವೆ. ಆಧುನಿಕ ಜೀವನ ಶೈಲಿಯಲ್ಲಿ ಉತ್ತಮ ಆರೋಗ್ಯ ಹೊಂದಲು ಯೋಗಾಭ್ಯಾಸ ಅಗತ್ಯ ಎಂದರು.
1: ಯೋಗಾಸನ ನಾನು ಹೇಳಿದಂಗೆ ಪ್ರಿವೆಂಟಿವ್, ಇದು ಹೆಚ್ಚು ಎಷ್ಟು ಮಾಡ್ತಾ ಹೋಗ್ತೇವೆ ಅಷ್ಟು ದೇಹ ಮತ್ತು ಮನಸ್ಸು ಎರಡೂ ಸಮಚಿತ್ತದಲ್ಲಿರ್ತದೆ. ಯಾರು ದೇಹ ಮತ್ತು ಸಮಚಿತ್ತದಲ್ಲಿರ್ತಾರ ಅವರು ಉತ್ತಮವಾದಂತಹ ಸಾಧನೆಯನ್ನು ಮಾಡಬಲ್ಲರು. ಹಾಗಾಗಿ ನಾನು ತಮಗಿಷ್ಟ ಹೇಳೋದು, ಅಟ್ಲೀಸ್ಟ್ ಒಂದು ದಿವಸ ಅಕಸ್ಮಾತ್ ಆಗಿಲ್ಲ ಅಂದರೆ ಮಾಡಿದರೆ ಭಾಳ ಒಳ್ಳೆಯದು. ಒಂದು ವಾರಕ್ಕೊಂದು 4-5 ದಿವಸ ಆದರೂ ಯೋಗಾಸನವನ್ನು ಮಾಡಿದರೆ ಅದು ಒಂದು ಭಾಳ ದೊಡ್ಡವಾದಂತಹ ಪರಿವರ್ತನೆಯನ್ನು ನಮ್ಮ ಮನಸ್ಸಿನಲ್ಲಿ ತರ್ತದೆ.
0: ಮಂಡ್ಯ ನಗರದ ಕೆಎಸ್ಸಿಎ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ವಿಶ್ವ ಯೋಗ ದಿನಾಚರಣೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಯೋಗ ಸಹಕಾರಿ.

0: ಬಾರಿ ಎಂದರು. ಯೋಗದ ಮೂಲಕ ಭಾರತವು ಇಡೀ ಜಗತ್ತನ್ನು ಬೆಸೆದಿದೆ. ಯೋಗ ಜನಸಾಮಾನ್ಯರ ಜೀವನ ಶೈಲಿಯ ಅವಿಭಾಜ್ಯ ಅಂಗವಾಗಿದೆ ಎಂದರು. ಇದೇ ವೇಳೆ ಸಚಿವರು ವಿವಿಧ ಆಸನಗಳನ್ನು ಪ್ರದರ್ಶಿಸಿದರು. ಬೆಂಗಳೂರಿನ ದೂರದರ್ಶನ ಕೇಂದ್ರದಲ್ಲಿ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪಾಲ್ಗೊಂಡು ತಾಯಿಯ ಹೆಸರಿನಲ್ಲಿ ಒಂದು ಗಿಡ ಅಭಿಯಾನದಡಿ ಸಸಿ ನೆಟ್ಟರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ನೆಲಮಂಗಲ ಹಾಗೂ ಹೊಸಕೋಟೆ ತಾಲೂಕುಗಳಲ್ಲಿ ಸ್ಥಳೀಯ ಆಡಳಿತ ಹಾಗೂ ವಿವಿಧ ಯೋಗ ಸಂಸ್ಥೆಗಳ ನೇತೃತ್ವದಲ್ಲಿ ಯೋಗ ದಿನ ಆಚರಿಸಲಾಯಿತು. ಮೈಸೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಯೋಗವು ಭಾರತದ ಪುರಾತನ ಪರಂಪರೆಯಾಗಿದೆ. ಯೋಗಾಭ್ಯಾಸ ಕೇವಲ ದೈಹಿಕ ಚಲನೆ ಮಾತ್ರವಲ್ಲದೆ ಸಹಿಷ್ಣುತೆ ಮತ್ತು ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಎಂದು ಅವರು ಹೇಳಿದರು. ಬಾಗಲಕೋಟೆಯಲ್ಲಿ ಮಾತನಾಡಿದ ಸಂಸದ ಪಿಸಿ ಗದ್ದಿಗೌಡರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಯತ್ನದಿಂದ ಯೋಗಕ್ಕೆ ಜಾಗತಿಕ ಮಾನ್ಯತೆ ದೊರೆತಿದ್ದು ಜೂನ್ 21ನ್ನು ವಿಶ್ವ ಯೋಗ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದು ಹೇಳಿದರು.
1: ಯೋಗಾಭ್ಯಾಸವನ್ನು ನಾವು ಬಹಳಷ್ಟು ಚಿಕ್ಕಂದಿನಿಂದ ಆ ಒಂದು ಸಾಧನೆ ಮಾಡ್ತಾ ಬಂದ್ರೆ ಇವತ್ತು ನಮಗೆ ಆರೋಗ್ಯ ಚೆನ್ನಾಗಿರ್ತದೆ, ಮಾನಸಿಕವಾಗಿ ಸದೃಢತೆಯಿಂದಿರ್ತೇವೆ. ನಾವು ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಬಹಳಷ್ಟು ಲವಲವಿಕೆಯಿಂದ ಬಹಳಷ್ಟು ಉತ್ಸಾಹದಿಂದ ಮಾಡ್ತೇವೆ, ಹಾಗೇನೆ ಒಂದು ನೆಮ್ಮದಿಯ ಬದುಕನ್ನು ಬದುಕ್ತೇವೆ ಅನ್ನೋ ಉದ್ದೇಶದಿಂದ ಈ ಒಂದು ಯೋಗ ಬಹಳಷ್ಟು ಮಹತ್ವ ಆಗ್ತದೆ. ಇವತ್ತು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯವನ್ನು ಕೋರ್ತೇನೆ. ನಾವೆಲ್ಲರೂ ಕೂಡ ಆರೋಗ್ಯದಿಂದ ಇದ್ದು ಮುಪ್ಪಿನ ಅವಸ್ಥೆಯಲ್ಲೂ ಕೂಡ ಒಳ್ಳೆ ಬದುಕನ್ನು ಬದುಕೋಣ.
0: ಬಳ್ಳಾರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮಹಮ್ಮದ್ ಹ್ಯಾರಿಸ್ ಸುಮೇರ್ ಪಾಲ್ಗೊಂಡು ಯೋಗದ ಮಹತ್ವ ತಿಳಿಸಿದರು. ಇದೇ ವೇಳೆ ಸಾರ್ವಜನಿಕರು ವಿವಿಧ ಆಸನಗಳನ್ನು ಪ್ರದರ್ಶಿಸಿದರು. ಎಸ್ಐಆರ್ ಬಗ್ಗೆ ಜಾಗೃತಿ ಮೂಡಿಸುವ ಯೋಗ ಪ್ರದರ್ಶನ ಗಮನ ಸೆಳೆಯಿತು. ಹಾಸನದಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಸೇರಿದಂತೆ ಹಲವರು ಯೋಗಾಸನಗಳಲ್ಲಿ ಪಾಲ್ಗೊಂಡರು. ಯೋಗ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಹಕಾರಿ ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು. ವಿಜಯನಗರ ಜಿಲ್ಲೆಯ ವಿಶ್ವಪ್ರಸಿದ್ಧ ಹಂಪಿಯ ಆನೆಲಾಯದ ಮುಂಭಾಗದಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆ ವತಿಯಿಂದ ಯೋಗ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಕಮಲಾಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರು, ಪುರಾತತ್ವ ಇಲಾಖೆಯ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಸೇರಿದಂತೆ 200 ಜನರು ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡರು. ಕೋಲಾರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸದ ಎಂ ಮಲ್ಲೇಶ್ ಬಾಬು, ದೈನಂದಿನ ಒತ್ತಡದ ಜೀವನದಲ್ಲಿ ಪ್ರತಿಯೊಬ್ಬರೂ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿತ್ಯವೂ ಯೋಗಾಭ್ಯಾಸ ಮಾಡುವುದು ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದರು. ನೈರುತ್ಯ ರೈಲ್ವೆ ವತಿಯಿಂದ ಹುಬ್ಬಳ್ಳಿಯಲ್ಲಿ ಚಾಲುಕ್ಯ ರೈಲ್ವೆ ಇನ್ಸ್ಟಿಟ್ಯೂಟ್ನಲ್ಲಿ ನಡೆದ ಯೋಗ ಕಾರ್ಯಕ್ರಮದಲ್ಲಿ ರೈಲ್ವೆ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಅವರ ಕುಟುಂಬಸ್ಥರು ಪಾಲ್ಗೊಂಡಿದ್ದರು. ನೈರುತ್ಯ ರೈಲ್ವೆ ಬೆಂಗಳೂರು ವಿಭಾಗದ ವತಿಯಿಂದ ಎಂಜಿ ಕಾಲೋನಿಯ ರೈಲ್ವೆ ಮೈದಾನದಲ್ಲಿಂದು 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಯಿತು. ರೈಲ್ವೆ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಅವರ ಕುಟುಂಬ ಸದಸ್ಯರು ಪಾಲ್ಗೊಂಡು ಸಾಮೂಹಿಕವಾಗಿ ಯೋಗ ಪ್ರದರ್ಶಿಸಿದರು. ಈ ವೇಳೆ ಮಾತನಾಡಿದ ಬೆಂಗಳೂರು ವಿಭಾಗದ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಅಶುತೋಷ್ ಕುಮಾರ್ ಸಿಂಗ್, ದೈನಂದಿನ ಜೀವನದಲ್ಲಿ ಯೋಗದ ಮಹತ್ವದ ಬಗ್ಗೆ ವಿವರಿಸಿದರು. ಯೋಗವು ದೈಹಿಕ ಆರೋಗ್ಯಕ್ಕೆ ಮಾತ್ರವಲ್ಲದೆ ಮಾನಸಿಕ ಯೋಗಕ್ಷೇಮ ಮತ್ತು ಮನಃಶಾಂತಿಗೆ ಸಹಕಾರಿಯಾಗಿದೆ ಎಂದರು. ಆರ್ಟ್ ಆಫ್ ಲಿವಿಂಗ್ನ ಯೋಗ ತರಬೇತುದಾರ ಕಿಶೋರ್ ಮತ್ತು ಅವರ ತಂಡದ ಮಾರ್ಗದರ್ಶನದಲ್ಲಿ ಯೋಗಾಭ್ಯಾಸ ನಡೆಸಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇಂದು ನೀಟ್ ಯುಜಿ ಮರುಪರೀಕ್ಷೆ ನಡೆಯುತ್ತಿದೆ. ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರಗಳಲ್ಲಿ ಬಿಗಿ ಭದ್ರತೆಯಲ್ಲಿ ಪರೀಕ್ಷೆ ಪ್ರಗತಿಯಲ್ಲಿದ್ದು ಯಾವುದೇ ಲೋಪವಾಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 8 ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು 3374 ವಿದ್ಯಾರ್ಥಿಗಳು ನೀಟ್ ಯುಜಿ ಪರೀಕ್ಷೆ ಎದುರಿಸುತ್ತಿದ್ದು ವಿದ್ಯಾರ್ಥಿಗಳಿಗೆ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯವಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯುತ್ ವ್ಯವಸ್ಥೆ, ಸಿಸಿ ಕ್ಯಾಮೆರಾ ಅಳವಡಿಕೆ, ಆಂಬ್ಯುಲೆನ್ಸ್ ಸೇವೆ, ಸ್ವಚ್ಛತೆ ಮತ್ತು ಪರೀಕ್ಷೆಗೆ ಹಾಜರಾಗುವ ವಿಶೇಷಚೇತನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ವೀಲ್ಚೇರ್ ವ್ಯವಸ್ಥೆಯನ್ನು ಆರೋಗ್ಯ ಘಟಕದಿಂದ ಕಲ್ಪಿಸಲಾಗಿದೆ. ಘನತ್ಯಾಜ್ಯದಿಂದ ಹಸಿರು ಇದ್ದಿಲು ಉತ್ಪಾದಿಸುವ ದೇಶದ ಎರಡನೇ ಘಟಕ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಶೀಘ್ರವೇ ಕಾರ್ಯಾರಂಭ ಮಾಡಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 78 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಘಟಕವನ್ನು ನಿರ್ಮಿಸಲಾಗುತ್ತಿದ್ದು, ದೇಶದಲ್ಲಿ ವಾರಾಣಸಿ ಬಿಟ್ಟರೆ ಹುಬ್ಬಳ್ಳಿಯಲ್ಲಿಯೇ ಈ ಅತ್ಯಾಧುನಿಕ ಉತ್ಪಾದನಾ ಘಟಕ ಸ್ಥಾಪಿಸಲಾಗುತ್ತದೆ.

0: ಮಾಡಲಾಗುತ್ತಿದೆ. ಇದರಿಂದ ಮಹಾನಗರದ ಕಸಕ್ಕೆ ಮುಕ್ತಿ ದೊರೆಯಲಿದೆ ಎಂದರು. ರಾಯಚೂರು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನೇರ ಸಂದರ್ಶನ ಆಯೋಜಿಸಲಾಗಿದ್ದು, ಆಸಕ್ತ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗುವಂತೆ ಕೋರಲಾಗಿದೆ. ನೇರ ಸಂದರ್ಶನದಲ್ಲಿ 2 ಖಾಸಗಿ ಕಂಪನಿಗಳು ಭಾಗವಹಿಸಿ ತಮ್ಮಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ನೇರವಾಗಿ ಭರ್ತಿ ಮಾಡಿಕೊಳ್ಳಲಿದ್ದಾರೆ. ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಎಲ್ಲಾ ಪದವೀಧರ ಆಸಕ್ತ 18-28 ವರ್ಷಗಳವರೆಗಿನ ಅಭ್ಯರ್ಥಿಗಳು ಈ ಮೇಳದಲ್ಲಿ ಭಾಗವಹಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0853223164 ಹಾಗೂ 9008211750ಗೆ ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಉದ್ಯೋಗಾಧಿಕಾರಿ ನವೀನ್ ಕುಮಾರ್ ಸಂಗೇಪಾಗ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಚುರುಕುಗೊಂಡಿದ್ದು 6 ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಉಡುಪಿ, ದಕ್ಷಿಣ ಕನ್ನಡ, ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದ್ದು, ಬೆಂಗಳೂರಿನಲ್ಲಿ ಸಾಧಾರಣ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಪ್ರಾದೇಶಿಕ ಕಚೇರಿ ಮಾಹಿತಿ ನೀಡಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ತಿಂಗಳ 28ರಿಂದ ಜುಲೈ 1ನೇ ತಾರೀಖಿನವರೆಗೆ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ನಡೆಯಲಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಕಾಶಿ ಮಾಹಿತಿ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ಲೆಡೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಸಾಮೂಹಿಕ ಯೋಗಾಭ್ಯಾಸ. ಯೋಗದ ಮೂಲಕ ಭಾರತ ಇಡೀ ಜಗತ್ತನ್ನು ಬೆಸೆದಿದೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರ ಸೇರಿದಂತೆ ಹಲವೆಡೆ ನೀಟ್ ಯುಜಿ ಮರುಪರೀಕ್ಷೆ ಪ್ರಗತಿಯಲ್ಲಿ ಬಿಗಿ ಭದ್ರತೆ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಚುರುಕು, 6 ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ
2: ನಾಟಕ ಮಾರನಾಯಕನ ದೃಷ್ಟಾಂತ. ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ನಾಟಕದ ಕನ್ನಡ ರೂಪಾಂತರ HS ಶಿವಪ್ರಕಾಶ್. ಪ್ರಸ್ತುತಪಡಿಸುವವರು ಅಭಿವ್ಯಕ್ತ ಮಂಗಳೂರು. ಕೇಳಿ ನಾಟಕ ಮಾರನಾಯಕನ ದೃಷ್ಟಾಂತ.

0: ಅಂದಾಗೆ ಶ್ರೋತೃಗಳೇ, ನೀವು ಇವತ್ತು ಈ ಕಾಡಿನೊಳಗೆ ಸಿಕ್ಕಾಕೊಂಡ್ ಬಿಟ್ರಿ.
1: ಅಲ್ಲ, ನೀವು ಇಲ್ಲಿಗೆ ಯಾಕೆ ಬಂದ್ರಿ? ಯಾವ ಸಿರಿಗೋಸ್ಕರ ಬಂದ್ರಿ? ಹೋಗ್ಲಿ ಬಿಡಿ, ಹೊಸದಾಗಿ ಬಂದಿದ್ದೀರಿ, ನಿಮ್ಗೆ ಸ್ವಲ್ಪ ಸ್ಥಳ ಪರಿಚಯ ಮಾಡಿಸ್ತೀವಿ.
2: ಈ ಕಾಡಿನಲ್ಲಿ ವಿಶೇಷ ಅಂದ್ರೆ ಎರಡು ವಸ್ತುಗಳು. ಒಂದು ಹೂವಲ್ಲಿ ನೋಡಿ, ಸತ್ತ ಮಗುನ ಹೊತ್ತು ನಿಂತಿರೋ ಹುಚ್ಚಿ ಹಾಗೆ ಕಾಣ್ತಾ ಇರುವಂತ ಆ ಬೆಟ್ಟದ ಮೇಲಿನ ಪಾಳುಕೋಟೆ. ಇನ್ನೊಂದು ಅದರ ಸುತ್ತ ಯಾವತ್ತಿನಿಂದಲೋ ಬೆಳ್ಕೊಂಡಿರೋ ದಟ್ಟ ಕಾಡು.
0: ಅಷ್ಟೇ ಅಲ್ಲ, ಈ ಕಾಡಿನಲ್ಲಿ ಇನ್ನೂ ಒಂದು ವಿಶೇಷ ಇದೆ.
1: ಹಾ, ಅದೇ ಅದೇ, ಒಂದರ್ಥದಲ್ಲಿ ಈ ಕಾಡಿನ ಕತೆ ಅಂದ್ರೆ ಮಾರನಾಯಕನ ಕತೆ.

0: ಕೇಳಿದ್ರ ಕೇಳಿದ್ರ, ಅವನ ಜೀವ ಈ ಕಾಡಿನ ತುಂಬ ಅಲೆದಾಡ್ತಾ ಇರುತ್ತೆ. ಅವನ ಈ ಕೂಗು ಈ ಕಾಡಿನ ಗುಂಡಿಗೆ ನಡಗಿಸುತ್ತಿರುತ್ತೆ.
1: ನಾವೀಗ ನಿಮಗೆ ಆ ಮಾರನಾಯಕನ ಕಥೆ ಹೇಳ್ತೀವಿ. ಅವನ ಕತೆ ಈ ಕಾಡಿನ ಕತೆ, ಏನಂತೀರಾ? ಒಂದಾನೊಂದು ಕಾಲದಲ್ಲಿ ಈ ಕಾಡಿನ ಮಧ್ಯೆ ಮಾಂಡಲೀಕಪುರ ಅಂತ ಒಂದು ಊರಿತ್ತು. ಅದರ ಸುತ್ತ ಒಂದು ಕೋಟೆ. ಅಲ್ಲೊಬ್ಬ ರಾಜ, ಹೆಸರು ಭದ್ರಪ್ಪ ನಾಯಕ. ಆತ ತನ್ನ ದೊಡ್ಡಪ್ಪ ರುದ್ರಪ್ಪ ನಾಯಕನನ್ನು ಕೊಂದು ತಾನು ರಾಜನಾದ. ಆ ರುದ್ರಪ್ಪ ನಾಯಕನಿಗೆ ಸಿದ್ಧನಾಯಕ ಅನ್ನೋ ಒಬ್ಬ ಮಗ. ಅವನು ಬಹಳ ಸೌಮ್ಯ. ಅವನಿಗೆ ಈ ಭಯಂಕರ ಘಟನೆ ನೋಡಿ ಬದುಕಿನಲ್ಲಿ ವೈರಾಗ್ಯ ಬಂದು ಅವನು ಜೈನ ಮುನಿಯಾಗಿಬಿಟ್ಟ.
2: ಆತ ಈ ಕಾಡಿನೊಳಗೆ 20 ವರ್ಷಗಳಿಂದ ತಪಸ್ಸು ಮಾಡುತ್ತಿದ್ದಾನೆ. ಸಂಜೀವಿನಿ ವಿದ್ಯೆ ಕಲ್ತಿದ್ದಾನೆ ಅಂತ ಜನ ಹೇಳ್ತಾ ಇರ್ತಾರೆ.
0: ಆ ಭದ್ರಪ್ಪ ನಾಯಕನಿಗೆ ಸಿದ್ಧಿ ವೃದ್ಧಿ ಅಂತ ಇಬ್ಬರು ರಾಣಿಯರು. ಹಿರಿರಾಣಿ ಸಿದ್ಧಿ ಮಗ ವೀರನಾಯಕ ಕಿರಿರಾಣಿ ವೃದ್ಧಿ ಮಗ ಧೀರನಾಯಕನಿಗಿಂತ ತುಂಬಾ ಚಿಕ್ಕವನು. ರಾಜನ ಆ ಇಬ್ಬರು ರಾಣಿಯರು ಪರಸ್ಪರ ದ್ವೇಷದಿಂದ ಒಬ್ಬ

0: ಒಬ್ಬರಿಗೊಬ್ಬರು ವಿಷ ಹಾಕಿ ಇಬ್ಬರೂ ಸತ್ರು. ಸ್ವಲ್ಪ ವರ್ಷಗಳ ನಂತರ ಕಿರಿಯವನಾದ ವೀರನಾಯಕ ತನ್ನ ಅಣ್ಣ ಧೀರನಾಯಕನಿಗೆ ತನ್ನ ತಂದೆ ರಾಜ್ಯಭಾರ ವಹಿಸಿಕೊಡೋದನ್ನ ತಪ್ಪಿಸ್ಬೇಕು ಅಂತ ತನ್ನ ತಂದೆ ವಿರುದ್ಧನೇ ಬಂಡೆದ್ದ. ಕೆಲವು ಜನ ಬಂಡುಕೋರರ ಸಹಾಯದಿಂದ
1: ಆಗ ರಾಜರಾದ ಭದ್ರಪ್ಪ ನಾಯಕ ತನ್ನ ನೆಚ್ಚಿನ ಬಂಟ ಮತ್ತು ಸೋದರಳಿಯ ಮಾರನಾಯಕ ಎನ್ನುವ ದಂಡನಾಯಕನನ್ನು ಕರೆದು ಆ ದಂಗೆಯನ್ನು ಹತ್ತಿಕ್ಕುವುದಕ್ಕೆ ಕಳುಹಿಸಿದ. ಮಾರನಾಯಕ ಮತ್ತು ವೀರನಾಯಕನ ಮಧ್ಯೆ ಯುದ್ಧ ನಡೆಯುತ್ತಾ ಇದ್ದ ಕಾಲದಲ್ಲಿ ಒಂದು ರಾತ್ರಿ ಮೂರು ಕಾಟೇರಿಗಳು, ಅಂದ್ರೆ ಪಿಶಾಚಿಗಳು, ಅಲ್ಲಿ ಬಿದ್ದಿದ್ದ ಸತ್ತ ದೇಹಗಳನ್ನು ತಿನ್ನೋಕೆ ಬಂದು.
2: ಹಾ, ನಮ್ಮ ನಾಟಕ ಪ್ರಾರಂಭವಾಗುವುದು ಇಲ್ಲಿಂದಲೇ.

0: ಮುಚ್ಚಾಲೆ ಕಣ್ಣ ಮುಚ್ಚಾಲೆ, ನೀರಿನ ಒಲೆ ಮೇಲೆ ಗಾಳಿ ತಪ್ಪಲೆ,
1: ಕತ್ತಲೆ ಮೈಗೆ ಹಗಲು ಕಾಮಾಲೆ.
0: ಅಕ್ಕ ಈ ರಣಭೂಮಿ ಎಷ್ಟು ಚೆನ್ನಾಗದಕ್ಕ, ಇದನ್ನು ನೋಡ್ತಾ ಇದ್ರೆ ನನ್ನ ಬಾಯಲ್ಲಿ ನೀರ್ ಬರ್ತದೆ.
2: ಇದು ಒಂದು ದೊಡ್ಡ ತಟ್ಟೆ ಹಂಗೆ, ಅದ್ರ ತುಂಬಾ ಗಮ್ ಗಮ ಗಮ್ ಗಮ ತಿಂಡಿ ತೀರ್ಥಗಳು.
1: ಅಬ್ಬಬ್ಬಬ್ಬಬ್ಬ, ದೊಡ್ಡಣ್ಣ ಚಿಕ್ಕಣ್ಣ ಹುಡುಗಣ ಮುದುಕಣ್ಣ ಕುದುರೆಣ ಆನೆಣ್ಣ,
0: ಅದ್ರ ಮನೆ ಕಾಯುವಾಗ ನನಗೆ ಒಂದಾದ್ರೂ ಹಸಿ ಬಾಣಂತಿ ಹಸ್ಗೂಸಿನ ಎಣ ಸಿಕ್ಲಿಲ್ವಲ್ಲ ಕಯ್ಯ.
2: ತೂ ನಿನ್ನ ಆಸೆಗೆ ಬೆಂಕಿ ಬೀಳ, ಅಂತವು ಊರೂರೊಳಗೆ ಬಾವಿ ಬಾವಿಲಿ ಬಿದ್ದು ಒದಾಡ್ತಾ ಇರ್ತಾವೆ. ಇಂಥ ದೊಡ್ಡ ಯುದ್ಧ ನಡೀದೆ ಇದ್ರೆ ಇಂಥ ರುಚಿ ರುಚಿ ಊಟ ನಮ್ಗೆ ಯಾವ ಲೋಕದಲ್ಲ ಕಯ್ಯ ಸಿಗ್ತಾ ಇತ್ತು.
1: ಈ ಯುದ್ಧದಲ್ಲಿ ಇಷ್ಟು ಜನಾನ ಹೊರ್ದಾಕಿ ನಮ್ಗೆ ಹೊಟ್ಟೆ ಬಿರಿಯೋ ಹಾಗೆ ತಿಂಡಿ ತಿನ್ನಿಸಿದ್ನಲ್ಲ ಆ ದಳವಾಯಿ ಮಾರನಾಯಕ, ಇದ್ ಕಡೆ ಬರ್ತಾ ಇದ್ದಾನೆ.
0: ಅಕ್ಕಯ್ಯ ಅವನ್ಗೆ ಏನಾರ ಒಂದು ಬಹುಮಾನ ಕೊಡ್ಬೇಕಲ್ಲ, ಏನ್ ಕೊಡೋಣ?
1: ಅವನ್ನ ರಾಜನ್ ಮಾಡೋಣ. ಹಾ ಒಂದ್ ದಿವ್ಸ ರಾಜ,
2: ಒಂದ್ ದಿವ್ಸದ ರಾಜ,
0: ಒಂದ್ ದಿವ್ಸದ ರಾಜ.
1: ಬಂದೇ ಬಿಟ್ಟ, ಬನ್ನಿ ಬನ್ನಿ ಪಕ್ಕಕ್ಕೆ ಬನ್ನಿ.
2: ಪಾಪ ಚಿಂತೆಯಿಂದ ಬೆಂದು ಹೋಗಿರಾಗಿದ್ದಾನೆ.
0: ಇಂಥ ವೀರನ್ಗೆ ಅದು ಎಂತ ಚಿಂತೆ ಅಂತೀನಿ,
2: ತಾನ್ ಗೆದ್ಕೊಟ್ ಭೂಮಿ ತನ್ಗೆ ಇಲ್ಲ.
0: ಪಾಪ
2: ತಾನು ಉಳಿಸಿದ ರಾಜ್ಯ ತನ್ಗೆ ಇಲ್ಲ.
0: ಪಾಪ
1: ಇಷ್ಟೆಲ್ಲ ಮಾಡಿ ನನ್ಗೇನ್ ಪ್ರಯೋಜನ ಅಂತ ಅಲ್ವಾ.
3: ಯಾರಿವರು? ನನ್ನೆದೆಯ ಮಾತುಗಳನ್ನ ನನಗೆ ಗೊತ್ತಿರುವುದಕ್ಕಿಂತ ಸ್ಪಷ್ಟವಾಗಿ ನುಡಿಯುವಂಥವರು ಹೇಳಿ, ಯಾರು ನೀವು?
0: ಸದ್ಯಕ್ಕಂತೂ ಏನೂ ಪ್ರಯೋಜನ ಇಲ್ಲ.
1: ಅಂದರೆ ಮುಂದಕ್ಕೆ?
2: ಆ ರಾಜನ್ ಕಿರೆ ಮಗ ಧೀರನಾಯಕ ಇದ್ದಾನಲ್ಲ, ಆ ಹೆಂಬೇಡಿ ಅವನ್ಗೆ ಪಟ್ಟ.
1: ಹಾಗಾದ್ರೆ ಹಿರೇ ಮಗನ್ಗೆ?
0: ಹಿರೇ ಮಗನ್ಗೆ ತಲೆದಂಡ.
1: ಆ ಹೇಡಿಗೆ ಪಟ್ಟ ಈ ವೀರಮಾರನಾಯಕನ್ಗೆ ಮೂರು ನಾಮದ ಪಟ್ಟೇನಾ?
0: ಈಗ ಅವನು ಭದ್ರಪ್ಪ ನಾಯಕನನ್ನು ಕಾಣೋದಕ್ಕೆ ಹೋಗ್ತಾ ಇದ್ದಾನೆ. ಬನ್ನಿ ಬನ್ನಿ ಈ ಕಡೆ.

0: ನಮ್ಮ ಸಾರ್ವಭೌಮತ್ವಕ್ಕೆ ಸವಾಲ್ ಹಾಕಿರುವವನು ಯಾರೆಂದು ನೀವೆಲ್ಲ ಬಲ್ಲಿರಿ, ಇನ್ನು ಯಾರೂ ಅಲ್ಲ. ನಮ್ಮ ಮಗನೇ, ನಮ್ಮ ಕರುಳ ಬಳ್ಳಿಯೇ ನಮ್ಮ ಕೊರಳನ್ನು ಸುತ್ತಿ ಅಮೃತ ಬಳ್ಳಿಯ ಹಾಗೆ ಜೀವ ಹಿಂಡುತ್ತಿದೆ ನಮ್ಮ ವಂಶದ ಬೃಹತ್ ವೃಕ್ಷಕ್ಕೆ. ನಿಮಗೆಲ್ಲರಿಗೂ ಗೊತ್ತಿದೆ ಈ ವಿಷಯ. ಆತ ಇಬ್ಬಾಗ ಮಾಡಿ ನಮ್ಮ ಸೇನೆಗಳನ್ನು ಕುಟಿಲ ಕುಹಕಗಳಿಂದ ಬಂಡೆದ್ದಿದ್ದಾನೆ. ಬಂಡೆದ್ದು ಈಗ ಇಬ್ಬಂದಿತನದೊಳಗೆ ದಬ್ಬಿದ್ದಾನೆ ಈ ಸಿರಿಯ ರಾಜ್ಯದ ಅರಸು ಪ್ರಜೆ ಎಲ್ಲರನ್ನು. ಅಧಿವಯಸ ಹದ್ದು ಮೀರಿದವನ ವರ್ತನೆಯನ್ನು ಹತ್ತಿಕ್ಕಲೆಂದು ನಿಷ್ಠ ಸೈನಿಕರೊಡನೆ ಅವನೆದುರು ಸೆಣಸುತ್ತಿದ್ದಾನೆ ನಮ್ಮ ನೆಚ್ಚಿನ ಬಂಟ ಸೋದರಳಿಯ ವೀರ ಮಾರನಾಯಕ. ಏನು ಹೊಸ ಸುದ್ದಿ ರಣರಂಗದಿಂದ?
1: ಪ್ರಭು, ಈ ಮುಂಜಾನೆ ಕತ್ತಲ ಗಡಿಗೆ ಮೂಡಣದ ದಂಡು ಲಗ್ಗೆ ಇಕ್ಕುವ ಹೊತ್ತು. ಕತ್ತಲು ತೂರುವ ಹಾಗೆ ನಿಷ್ಠಾವಂತ ಸೈನಿಕರ ಕಂಗಳ ಮೇಲೆ ನಿಮ್ಮ ಪುತ್ರ ವೀರನಾಯಕ ಬಂಡುಕೋರರ ದಂಡು ತಂದು ಹಠಾತ್ ಮುತ್ತಿಕೊಂಡನು ನಮ್ಮೆಲ್ಲರನ್ನು. ನಮ್ಮ ಪಡೆಗಿಂತ ಮುಪ್ಪಟ್ಟು ದೊಡ್ಡದಾಗಿದ್ದ ಆ ಪಡೆಯ ಜೊತೆ ನಿಷ್ಠೆ ಎಂಬ ಅಪ್ರತಿಹತ ಆಯುಧ ತೊಳೆದು ಕಾದ ತೊಡಗಿದೆವು ನಾವು. ಆದರೂ ಅವರ ಸಂಖ್ಯಾಬಲದ ಮುಂದೆ ಸೋಲನೊಪ್ಪುವ ಕಾಲ ಇನ್ನೇನು ಬಂತು ಎನ್ನುವುದರಲ್ಲಿ, ಬಂಡುಕೋರರ ದಂಡು ವಿಜಯದಂಚಿನಲ್ಲಿ ನಿಂತು ಅಬ್ಬರಿಸುತ್ತಿರುವಾಗ ಒಂದು ದೊಡ್ಡ ಕೊರಳಿನ ಶಂಖದಂತಹ ಭೀಕರ ಕೂಗು ಹೇಷಾರವ.
0: ಅರ್ಥವಾಯಿತು. ನಮ್ಮ ಮಾರನಾಯಕನ ಹೊರತು ಯಾರು ಬರುತ್ತಾರೆ ಇಂಥ ಗಳಿಗೆಗಳಲ್ಲಿ ನಮ್ಮೊಡಲು ಜೀವಗಳ ಕಾಪಾಡುವಂಥವರು? ಹರಿಭಟರ ಸಂಖ್ಯಾಬಲವ ಕಂಡು ಎದೆಗುಂದಲಿಲ್ಲವೇನು ಆ ಉರಿಯಾಳು?
1: ಎದೆಗುಂದಿದರು. ಇರುವೆ ಸೇನೆಯ ಕಂಡು ಉರಗ ಹೆದರುವ ಹಾಗೆ, ಅಥವಾ ಕುರಿಯ ಮಂದೆಯ ಮುಂದೆ ಬರಗ ಹೆದರುವ ಹಾಗೆ. ನಟ್ಟಿರುಳ ಪಾಳೆಯದೊಳಗೆ ನುಗ್ಗಿದ ದಿನಮಣಿಯಂತೆ ಅವರ ಖಡ್ಗ ನಿಮ್ಮ ಶತ್ರುವಾಗಿರುವ ಪುತ್ರನ ಮತ್ತು ಅವನ ಪಡೆಗಳ ಪ್ರತಿಯೊಂದು ಪಟ್ಟು ಹೊಡೆತಕ್ಕೆ ಪ್ರತಿಪಟ್ಟು ಪ್ರತಿ ಹೊಡೆತ ನೀಡತೊಡಗಿತ್ತು. ಉರುಳಿದ್ದ ನಮ್ಮವರ ಒಂದೊಂದು ಹೆಣಕ್ಕೆ ಅತ್ತ ಕಡೆ ಮೂರು ಹೆಣ. ಈ ಸುದ್ದಿ ತಿಳಿಸಲು ನಾಗಾಲೋಟದಿಂದ ಬಂದಿದ್ದೇನೆ ತಮ್ಮ ಸನ್ನಿಧಾನಕ್ಕೆ. ಓ ನೋವು, ನೋವು!
0: ಎಲ್ಲರೂ ನೋಡಿ, ಇವನ ಮೈಯ ಗಾಯಗಳು ಎಂಥ ಅನರ್ಘ್ಯ ಒಡವೆಗಳು ಪದ್ಮರಾಗದ ಹಾಗೆ ರಾಜನಿಷ್ಠರದಯಕ್ಕೆ. ಇಂಥ ವಜ್ರಗಳಿಂದ ಕಿಕ್ಕಿರಿದ ರಾಜಬೊಕ್ಕಸ ಎಂದೂ ಬರಿದಾಗುವುದಿಲ್ಲ. ಇರಲಿ, ಆಮೇಲೆ ಯಾರ ಕಡೆ ತಿರುಗಿರಬೇಕು ಅದೃಷ್ಟ ದೇವತೆಯ ಕುಡಿನೋಟ?
2: ಪ್ರಭು, ಬಿರುಗಾಳಿಯಂತೆ ಮತ್ತೊಬ್ಬ ಇತ್ತ ಕಡೆ ಧಾವಿಸುತ್ತಿದ್ದಾನೆ, ಸನ್ನಿಧಾನದ ಮನದ ಉದ್ವೇಗಕ್ಕಿಂತ ವೇಗವಾಗಿ.
3: ಪ್ರಭು, ರಕ್ತ ಸೋರುವ ನನ್ನ ಮೈಯೊಳಗಿನಿಂದ ಪ್ರಾಣ ಎಲ್ಲಿ ಸೋರಿ ಹೋದಿತೋ ಎಂಬ ಆತಂಕ ಒಂದು ಕಡೆ, ಎದೆಯೊಳಗೆ ಮಿಕ್ಕಿ ಉಕ್ಕುತ್ತಿರುವ ಸಂತಸ ಎಲ್ಲಿ ಚೆಲ್ಲಿ ಹೋದಿತೋ ಎಂಬ ಭೀತಿ ಇನ್ನೊಂದು ಕಡೆ. ತಮ್ಮ ಕಾತುರಕ್ಕಿಂತ ಆತುರವಾಗಿ ಬಂದಿದ್ದೇನೆ. ಎಲ್ಲರೂ ಆಲಿಸಿರಿ, ವಿಜಯ ನಮಗೆ.
0: ಬಾ ಮಾರನಾಯಕ, ಬಾ, ಸ್ವಾಗತ ನಿನಗೆ ಈ ನೆಲದ ಹಿತಚಿಂತಕನೆ. ನಮ್ಮ ನೆತ್ತರ ನದಿಯೊಳಗೆ ಎದ್ದ ಆ ಧಾವಾನಲವನ್ನು ಹತ್ತಿಕ್ಕುವಲ್ಲಿ ನೀನು ಪಟ್ಟ ಪ್ರಯತ್ನಗಳ ವರದಿ ಕೇಳಿದೆವು.
4: ಆದರೆ ಈ ವಿಜಯ ಅದೆಷ್ಟು ಸಿಹಿಯೋ ಅಷ್ಟೇ ಕಹಿ ಮಹಾಪ್ರಭು. ಯಾವ ಕೂಸನ್ನು ಈ ತೋಳುಗಳಿಂದ ಎತ್ತಿ ಆಡಿಸಿದ್ದೇನೋ ಆತನೇ ಬೆಳೆದು ನಿಂತಾಗ ಸರಪಳಿಗಳಿಂದ ಕಟ್ಟಿ ಸೆಳೆದು ತಂದಿದ್ದೇನೆ.
0: ಮರೆತು ಬಿಡು ಮಾರನಾಯಕ ಆ ಧೂರ್ತನನ್ನು. ತನಗೆ ಜನ್ಮ ಕೊಟ್ಟ ಪವಿತ್ರ ಸ್ಥಾನವನ್ನೇ ವಿದ್ರೋಹದಿಂದ ಅಪವಿತ್ರಗೊಳಿಸಲು ಬರುವ ಇಂಥ ಪುತ್ರನಾದರೂ ಶತ್ರುವಿನ ಹಾಗೆ. ಈಗ ಅವನ ಮುಸುಡಿ ನೋಡುವ ಬಯಕೆಯೂ ನಮಗುಳಿದಿಲ್ಲ. ಪ್ರಜೆಯಾಗಿ ರಾಜನ ವಿರುದ್ಧ, ಮಗನಾಗಿ ತಂದೆಯ ವಿರುದ್ಧ ಅವನು ಕತ್ತಿ ಎತ್ತಿದ್ದಾನೆ. ಅವಳಿ ಅಪರಾಧಗಳ ಅವನಿಗೆ ಅವಳಿ ಮರಣದಂಡನೆಯನ್ನು ನೀಡುವುದು ಸಾಧ್ಯವಿಲ್ಲವಲ್ಲ ಅನ್ನುವ ವಿಷಾದ ನಮಗೆ. ನಮ್ಮ ಹೊಟ್ಟೆಯೊಳಗಿದ್ದು ನಮಗೆ ಕುತ್ತಾದ ಆ ದುಷ್ಟನಿಗೆ ಸಮಸ್ತ ಪ್ರಜೆಗಳ ಮುಂದೆ ನೇಣು ಹಾಕಿಸಿ ಈ ಪೃಥ್ವಿಯ ಪಿತೃದ್ರೋಹಿಗಳಿಗೆ ಆ ದೃಶ್ಯ ಮರೆಯಲಾಗದ ಪಾಠವಾಗಿರಲಿ. ಯಾರಲ್ಲಿ ನಮ್ಮಿಚ್ಛೆಯನ್ನು ಸಂಬಂಧಪಟ್ಟವರಿಗೆ ಕೂಡಲೇ ತಿಳಿಸಿ.
2: ಅಪ್ಪಣೆ ಮಹಾಪ್ರಭು.

0: ಧನ್ಯವಾದಗಳು ಮಾರನಾಯಕ. ನಮ್ಮ ಈ ರೋಗಗ್ರಸ್ತ ರಾಜ್ಯಕ್ಕೆ ನೀನು ಕೇವಲ ದಂಡನಾಯಕನಲ್ಲ, ಚಿಕಿತ್ಸಕ ಕೂಡ. ನಮ್ಮ ಅಕ್ಕರೆಯ ಮಗನೆನ್ನಬಹುದಾದಷ್ಟು ಚಿಕ್ಕವನಾದರೂ ಕೂಡ ಮುಪ್ಪಿನ ನಮ್ಮನ್ನು ನೀನೇ ಪಿತನೆಂಬಂತೆ ರಕ್ಷಿಸಿದೀಯ. ನಿನ್ನ ಬೆಲೆ ಕಟ್ಟಲಾಗದ ನೆರವಿಗೆ ಸರಿದೊರೆಯಾದ ಬಹುಮಾನ ನೀಡುವಷ್ಟು ಭಾಗ್ಯ ನಮಗಿಲ್ಲ. ನಮ್ಮ ದಾರಿದ್ರ್ಯದಲ್ಲೇ ಅನರ್ಘ್ಯವಾದ ಕೆಲವು ಉಡುಗೊರೆಗಳನ್ನು ನಿನಗೆ ನೀಡಲಿದ್ದೇವೆ. ಈ ಉದ್ದೇಶಕ್ಕಾಗಿ ನಾಳೆ ನಿನ್ನ ಮನೆಯಲ್ಲಿ ಅತಿಥಿಗಳಾಗುತ್ತೇವೆ. ಕೇಳಿ ಆಸ್ಥಾನಿಕರೇ, ಪ್ರಜೆಗಳೇ, ಎಷ್ಟು ದಿನ ನಮ್ಮ ತಲೆ ಮೇಲೆ ಕೂತಿದ್ದ ಶೋಕ ಪರ್ವತ ಕರಗಿ ಹಗುರವಾಗಿದೆ ನಮ್ಮ ಹೃದಯ. ಮೃಗಯ ವಿಹಾರಕ್ಕೆ ಹೋಗುವ ಇಚ್ಛೆ ಮರುಕಳಿಸಿದೆ. ಅದಕ್ಕೆ ಮೊದಲು ನಾಳೆ ರಾತ್ರಿ ನಮ್ಮ ಅಚ್ಚುಮೆಚ್ಚಿನ ನೆಂಟ ಮಾರನಾಯಕನ ಮನೆಯಲ್ಲಿ ವಿಜಯೋತ್ಸವ ಆಚರಿಸಲಿದ್ದೇವೆ. ನಮಗೀಗ ಆಯುಷ್ಯ ಕೊರೆ ಇರುವ ಕಾರಣ ಹಿಂತಿರುಗಿದ ಕೆಲವು ದಿನಗಳಲ್ಲೇ ಈ ನಮ್ಮ ಕಿರಿಯ ಮಗ ಹದಿಹರೆಯದ ಧೀರನಾಯಕನಿಗೆ ಪಟ್ಟ ಕಟ್ಟುತ್ತೇವೆ. ಆದರೂ ಅವನು ಇನ್ನೂ ಎಳೆಯನಿರುವುದರಿಂದ ಅವನಿಗೆ ಪ್ರಬುದ್ಧತೆ ಪ್ರಾಪ್ತವಾಗುವವರೆಗೆ ನಾವೇ ಅಧಿಕಾರ ಸೂತ್ರ ಹಿಡಿದಿರುತ್ತೇವೆ. ಇದು ಈನಾಡ ಹಿತಕ್ಕಾಗಿ.
1: ಅಭಿನಂದನೆಗಳು ಮಾರನಾಯಕ, ನಿನ್ನ ಶೌರ್ಯದಿಂದಲೇ ಈ ನೆಲಕ್ಕೆ ರಕ್ಷಣೆ.
2: ಅಭಿನಂದನೆಗಳು ಮಾರನಾಯಕ, ನಿನ್ನ ಶಕ್ತಿಯಿಂದಲೇ ಈ ನೆಲಕ್ಕೆ ಪೋಷಣೆ.
3: ಇಂಥ ಶಕ್ತಿ ಶೌರ್ಯಗಳೇ ಸಾರ್ವಭೌಮಪ್ರಾಯ ಈ ರಾಜ್ಯಕ್ಕೆ ಮಾತ್ರವಲ್ಲ, ಮೂರು ಲೋಕಕ್ಕೆ.
4: ನೋಡಿ ಇದು ಎಂಥ ವ್ಯಂಗ್ಯ! ನಮ್ಮಂಥವರ ಶೌರ್ಯ ಧೈರ್ಯ ಎಲ್ಲ ಇನ್ನೇನು ಮೃತ್ಯುವಿನ ಬಾಯ ತುತ್ತಾಗಲಿರುವ ಮುದಿ ಹದ್ದುಗಳ ರಕ್ಷಣೆಗೆ, ಅಥವಾ ಅರಮನೆಯ ಗೂಡಲ್ಲಿ ಭದ್ರೆಯರ ತೆಕ್ಕೆಯಲ್ಲಿ ಸುಭದ್ರವಾಗಿರುವ ಎಳೆಯ ಪಾರಿವಾಳದ ಮರಿಯ ಪಟ್ಟಾಭಿಷೇಕಕ್ಕೆ ಚಪ್ಪರ ಹಾಕುವುದಕ್ಕೆ, ಡೋಲು ಬಜಾಯಿಸುವುದಕ್ಕೆ? ಶಕ್ತಿ ಸಾಹಸಗಳು ಮಾತ್ರ ಎತ್ತಿ ಹಿಡಿದಿಡುವ ಈ ನೆಲಕ್ಕೆ ನಿಶಕ್ತಿ ನಿರ್ವೀರ್ಯಗಳ ಪ್ರಭುತ್ವ ಯಾಕೆ ಬೇಕೋ ಗೊತ್ತಿಲ್ಲ. ಇರಲಿ, ಈ ತರದ ಆಲೋಚನೆಗಳು ಅಲೆ ಅಲೆಯಾಗಿ ಬರತೊಡಗಿದರೆ ಸಾಕು, ಬಗೆಗಣ್ಣ ಮುಂದೆ ಎಂಥೆಂಥವೋ ಚಿತ್ರಗಳು, ವಿಚಿತ್ರಗಳು. ಏನಾದರಾಗಲಿ, ನಾನು ಕೂಡ ರಾಜವಂಶದವನೇ, ನನ್ನಲ್ಲಿರುವುದು ರಾಜರ ರಕ್ತ. ಹೀಗೆಲ್ಲ ತಲೆ ಕೆಡಿಸಿಕೊಳ್ಳಲು ಈಗ ಸಮಯವಿಲ್ಲ. ನಾಳೆಯ ವಿಜಯೋತ್ಸವಕ್ಕೆ ತಕ್ಕ ಏರ್ಪಾಡುಗಳನ್ನು ಮಾಡಬೇಕು. ಆದಷ್ಟು ಬೇಗ ಮನೆ ತಲುಪಲಿಕ್ಕೆ ನಡುರಾತ್ರಿ ಕಾಡನ್ನು ಹಾಯಬೇಕು.

0: ಕತ್ತಲಿನ ಗೊಂಡಾರಣ್ಯ ಕತ್ತರಿಸುವ ಬೆಳ್ಳಿ ಕುಡುಗೋಲು ಹಾಗೆ ಚಂದ್ರನ ಕತ್ತರಿಸಿದ ಭಾಗ. ನಾಳೆ ಅಮಾವಾಸ್ಯೆ, ಈ ಗೊಂಡಾರಣ್ಯ ಆ ಕ್ಷೀಣ ಬಿಂಬವನ್ನು ನುಂಗಿ ನೊಣೆಯುತ್ತದೆ. ಕತ್ತಲಿಗೆ ಕೊರಳು ಬಂದಂತೆ, ಆ ಕೊರಳನ್ನು ಕೊಲೆಗಡುಕ ಕತ್ತರಿಸಲೆಂದು ಹತ್ತಿರ ಹತ್ತಿರ ಬಂದಂತೆ ಹೆದರಿ ಕಿರುಚುತ್ತಿದೆ ಈ ಕಾಡು. ಚಂದ್ರನಾಯಕ ಕೇಳಿಸಿಕೋ, ಎಂಥ ವೀರನ ಛಾತಿಗೂ ಭೀತಿಯಾಗೋ ಹಾಗೆ.
1: ಇವತ್ತು ರಾತ್ರಿ ಈ ಕಾಡಿಗೆ ಕತ್ತಲಿನ ಮತ್ತು ಹಿಡಿದಿದೆ. ಇವುಗಳಲ್ಲಿ ಯಾವುದೋ ನಿಗೂಢ ಭೀಕರ ಕತೆ ಅಡಗಿದಂತಿದೆ.
0: ಇದೇನು ವಿಚಿತ್ರ! ನನ್ನ ಪಕ್ಕದಲ್ಲೇ ಇರುವ ನಿನ್ನ ಮಾತು ಒಂದು ಕ್ಷಣ ಆಕಾಶದಲ್ಲಿ ಗುಡುಗಿದ ಹಾಗೆ, ಇನ್ನೊಂದು ಸಲ ನೆಲದಾಳದ ಪಿಸು ಮಾತಿನಂತೆ, ಮತ್ತೊಮ್ಮೆ ಹಿಂದಿಂದ ಮುಂದಿಂದ ಬಲದಿಂದ ಎಡದಿಂದ ತುಸು ತುಸು ಕೇಳಿ ಬಂದಂತೆ ಭಾಸವಾಗ ಹತ್ತಿದೆ. ಚಂದ್ರನಾಯಕ ಹೇಳು, ಎಲ್ಲಿದ್ದೀಯಾ? ಎಡದಲ್ಲೋ ಬಲದಲ್ಲೋ ಮೇಲೋ ಕೆಳಗೋ?
1: ಮಾರನಾಯಕ, ನಿನ್ನ ಬಳಿಯಲ್ಲೇ ಇದ್ದೇನೆ.
0: ಸುಳ್ಳು! ಮೇಲೆ ಯಾವುದೋ ಮರದಲ್ಲಿ ಕೂತು ಸುಳ್ಳು ಹೇಳುತ್ತಿದ್ದೀಯ.
1: ಮಾರನಾಯಕ, ನಿನ್ನ ಮಾತೆ ನನಗೆ ಕೇಳಿಸುತ್ತಿಲ್ಲ.
0: ಚಂದ್ರನಾಯಕ ಎಲ್ಲಿ? ನೀನೆಲ್ಲಿ?
2: ಇಗೋ ಇಲ್ಲಿ,
3: ಇಗೋ ಇಲ್ಲಿ.
2: ರಾಜಾದಿ ರಾಜ, ಅಸಮ ಸೂರ್ಯ ತೇಜ,
3: ಅನಂತ ಯಶೋ ನವ ಸೋಮ, ಅರಿಸಮೂಹ ವಿನಾಶಕ ಭೀಮ,
4: ರಣರಂಗ ವಿಶಿನ ಸಿಂಹ, ಭುವನೇಕ

0: ರಕ್ಷಕ ಶ್ರೀರಾಮ.
1: ರಮಣೀಯ ರಮಣಿ ಕಂಠೀಹಾರ
0: ಮಹಾಪ್ರಭು ಮಾರಣ
2: ಯಾರು? ಮಹಾರಾಜರ ಬಿರುದಿಗೆ ನನ್ನ ಹೆಸರನ್ನು ಜೋಡಿಸುತ್ತಿರುವವರು, ಅವರು ಜೀವಂತವಾಗಿರುವಾಗ, ಯುವರಾಜರು ಜೀವಂತವಾಗಿರುವಾಗ ನಾನು ಹೇಗೆ ರಾಜನಾದೆ ಹೇಳಿ, ಇದು ಹೇಗೆ ಸಾಧ್ಯ?
1: ನಿಜ ಹೇಳಿದ್ರೆ ಯಾರೂ ನಂಬಲ್ಲ. ನೀನೇ ಹೇಳಕ್ಕಯ್ಯ, ನಾವೇಳಿದ್ದು ನಿಜ ಆಗಿಲ್ವಾ?
3: ರಾಜನ್ ಹಿರೇ ಮಗನ್ಗೆ ಗಲ್ಲಾಗಿಲ್ವಾ?
0: ಕಿರೇ ಮಗನ್ಗೆ ಪಟ್ಟಂತಾಗಿಲ್ವಾ?
1: ಅಕ್ಕಯ್ಯ, ಈ ನರ ಪ್ರಾಣಿಗೆ ತಾನು ಏನು ಅಂತಲೇ ಗೊತ್ತಿಲ್ಲ.
3: ತಾನು ಏನು ಅಂತ ಗೊತ್ತಿದ್ರೆ ಅವನು ತಾನೇ ಆಗ್ತಾ ಇರ್ಲಿಲ್ಲ.
0: ಹಂಗಾದ್ರೆ ಏನಾಗ್ತಾ ಇದ್ದ?
3: ರಾಜ ಆಗ್ತಾ ಇದ್ದ.
1: ಹಂಗಿದ್ರೆ ಇವಾಗ ಆಗಲ್ವಾ?
3: ಆಗೋದಿಕ್ಕೆ ದಾರಿಲಿ ಒಂದು ಕಂಟಕ ಇದೆ. ಆ ಕಂಟಕ ಕಳೆದ್ರೆ ಅವನು ರಾಜ, ಅವನ ಹೆಂಡತಿ ರಾಣಿ,
1: ಅವನ ಮಗ,
3: ಅವನ ಮಗ ಚಕ್ರವರ್ತಿ.
2: ಹೇಳಿ, ಯಾವುದು ಆ ಕಂಟಕ?
1: ಅಪಾಲೆ ತಿಪ್ಪಾಲೆ ಕಣ್ಣ ಮುಚ್ಚಾಲೆ
0: ನೀರಿನ
4: ಎಲ್ಲಿ ಕಾಟೇರಿಗಳು? ಯಾವುದು ನನಗೊದಗಿದ ಕಂಟಕ? ಓ, ಇಂಥ ಅನುಭವ ಹಿಂದೆಂದೂ ಆಗಿರಲಿಲ್ಲ. ಓಡಿದಷ್ಟು ನಿಂತಲೇ ನಿಂತಿರುವ ಹಾಗೆ, ನಿಂತ ಜಾಗವೇ ಓಡಿ ಹೋಗುವ ಹಾಗೆ ವಿಚಿತ್ರ ಭಾವಗಳು. ಎಲ್ಲಿ ಆ ವಿಚಿತ್ರ ಧ್ವನಿಗಳ ವಿಕೃತ ರೂಪಗಳು?
5: ಆ ಮಾರನಾಯಕರೇ, ನೀವೆಲ್ಲಿ ಈ ಕಾಡಿನಲ್ಲಿ ಕರಗೆ ಹೋದಿರೋ ಎಂದು ಹೆದರಿ ಹೋಗಿದ್ದೆ. ಸದ್ಯ ನೀವು ಮತ್ತೆ ಕಂಡಿರಲ್ಲ.
4: ನೀನೆಲ್ಲಿ ಕಳೆದು ಹೋಗಿದ್ದೆ ಚಂದ್ರನಾಯಕ?
5: ನೀವು ಮರೆಯಾದ ಕೂಡಲೇ ಯಾವುದೋ ಮಾಯದ ನಿದ್ದೆ ನನ್ನನ್ನು ಆವರಿಸಿತು. ಎಷ್ಟು ಹೊತ್ತೋ ಗೊತ್ತಿಲ್ಲ. ಎದ್ದಾಗ ನೀವು ನಿಮ್ಮ ಜೊತೆಗೆ ಅರ್ಥವಾಗದ ಭಾಷೆ ಆಡಿಕೊಳ್ಳುವುದು ಕೇಳಿಸಿತು. ಧ್ವನಿ ಮಾತ್ರ ನಿಮ್ಮದೆಂದು ಗುರುತು ಸಿಕ್ಕಿತು.
4: ನಿನ್ನನ್ನು ಯಾವ ಕ್ರೂರ ಮೃಗ ತಿಂದು ಹಾಕಿತೋ ಎಂದು ಗಾಬರಿಯಾಗಿದ್ದೆ.
5: ಆ ಅಲ್ಲಿ ನೋಡಿ, ನಿಮ್ಮ ಮನೆಯ ಬೆಳಕು ಕಾಣತೊಡಗಿದೆ.
4: ಹಾ, ನಮ್ಮ ಕಾವಲುಗಾರರ ಧ್ವನಿಗಳು ಕೇಳತೊಡಗಿವೆ. ನಡಿ ಹೋಗೋಣ.

0: ಬಸಿರಲ್ಲಿ ಬೆಟ್ಟ ಹೊರಳುವ ಹಾಗೆ ನಿನ್ನ ಬರವಿನ ಮೊದಲ ಸೂಚನೆಗಳು. ತತ್ತರಿಸುತ್ತೇನೆ, ಒಂದೊಂದು ಸಲ ತರತರ ನಡುಗಿ ಹೋಗುತ್ತೇನೆ. ಕಿಕ್ಕಿರಿದ ಕಾರ್ ಮೋಡದೊಳಗೆ ಮಿಂಚಿನ ಹಾವು ಹೊರಳಿಕೊಳ್ಳುವ ಹಾಗೆ ನಿನ್ನ ಹೊರಳಾಟ ನನ್ನ ಬಸಿರಲ್ಲಿ. ಯಾರ ಜೊತೆ ಹೇಳಲಿ ನೀ ಕೊಡುವ ಈ ಸಿಹಿ ನೋವುಗಳ ಕಹಿ ಸುಖದ ಕಥೆಗಳನ್ನು? ಆಹ್ ಆಹ್, ನೋವು ಯಾಕೆ ಇನ್ನೂ ಬಂದಿಲ್ಲ ನನ್ನೊಡೆಯರು? ಕದನ ಕೊನೆಯಾಗಿ ಅವರು ಬೀದಿ ಬೀದಿಯ ಜಯಘೋಷಗಳ ಮಧ್ಯೆ ವಿಜಯಲಕ್ಷ್ಮಿಯ ಜುಟ್ಟು ಹಿಡಿದು ಅರಮನೆಗೆ ಸೆಳೆದೊಯ್ದರೆಂಬ ಸುದ್ದಿ ಮಧ್ಯಾಹ್ನವೇ ಬಂತು. ಯಾಕೆ ಬಂದಿಲ್ಲ ಇನ್ನು? ಹಾ, ಹೊರಳಾಡಬೇಡ ಮಗನೇ, ಇಷ್ಟೊಂದು ಬಿರುಸಾಗಿ ಸುಖದ ಸೂಜಿಗಳಿಂದ ಚುಚ್ಚಬೇಡ. ನನ್ನ ನಡುವಿನ ಸುತ್ತ ನರ ನರದ ತಂತುವನು, ನರ ನರದ ನೋವಿನ ಮರದ ಇನಿವಣ್ಣು ಸಿಕ್ಕುವ ಮೊದಲೇ ನನ್ನನ್ನು ಇಲ್ಲವಾಗಿಸಬೇಡ ಮಗನೇ. ಆ ಆ, ಸಹಿಸಲಾರೆ. ಎಲ್ಲಿ ಹಾಳಾದರೂ ಈ ಸೇವಕಿಯರು? ಯಾರಲ್ಲಿ ಯಾರಲ್ಲಿ ಯಾರಲ್ಲಿ?
1: ಅಪ್ಪಣೆ ಮಹಾರಾಣಿ.
2: ಮಹಾರಾಜರ ಚಿನ್ನದ ಗಣಿ.
3: ನಿನ್ನರಸನಿಗೆ ಮಕುಟಮಣಿ.
0: ಯಾರು ನೀವು? ನಿಮ್ಮ ರೂಪ ಅದೆಷ್ಟು ಭೀಕರವೋ ಅಷ್ಟೇ ಗೋಜು ಗೋಜಲು ನಿಮ್ಮ ಮಾತುಗಳು. ನಾನೆಲ್ಲಿಯ ಮಹಾರಾಣಿ? ಈ ನಾಡಿನ ರಾಣಿಯರು ಯಾರೂ ಉಳಿಯುವುದಿಲ್ಲ. ಇನ್ನು ನನ್ನರಸರು

0: ರಾಜರಾದರು? ಯಾರು ನೀವು ಹೇಳಿ.
1: ನಾವು ಯಾರು, ಎಲ್ಲಿಂದ ಬಂದೆವು, ಯಾಕೆ ಬಂದೆವು?
2: ನಾವು ಯಾರೂ ಅಲ್ಲ, ನಾವು ಬರಲೇ ಇಲ್ಲ. ಯಾಕೆ ಗೊತ್ತಿಲ್ಲ.
3: ಆದರೆ ನನಗೆ ಏನು ಗೊತ್ತು? ಅದು ನಿನಗೆ ಏನಾದರೂ ಗೊತ್ತಾ? ಆ ನಿನ್ನ ಹೊಟ್ಟೆಯೊಳಗೆ ಗುಟ್ಟಾಗಿ ಹುಟ್ಟುತ್ತಿರುವುದು ಏನೆಂದು ಗೊತ್ತು? ಅದು ಬಸಿರೊಳಗೆ ಕೂತು ಪ್ರಸವ ಕಾಲಕ್ಕೆ ಕಾಯುತ್ತಾ ಇದೆ.
0: ಹಾಗಾದ್ರೆ ದಯವಿಟ್ಟು ಹೇಳಿ, ನನ್ನ ಬಸಿರಲ್ಲಿ ಹುಟ್ಟುವ ಮಗು ಎಂಥವನು? ಅದೃಶ್ಯವಾಗಿರುವ ಅವನ ಅದೃಷ್ಟ ಹೇಗಿದೆ?
1: ಅವನು ಯಾರಿಗೂ ಹುಟ್ಟದ ಮಗ, ಹುಟ್ಟಿಸದ ಮಗ, ಹುಟ್ಟಿದವರ ಹುಟ್ಟಡಗಿಸುವ ಮಗ, ವಜ್ರಕಾಯ. ಅವನು ಮೂರು ಲೋಕಗಳ ಚಕ್ರವರ್ತಿ ಆಗಲೆಂದು ನಿನ್ನ ಗಂಡ ಇನ್ನೇನು ಬರೀ ರಾಜನಾಗಲಿದ್ದಾನೆ.
0: ನನ್ನೆದೆಯೊಳಗೆ ರೆಕ್ಕೆಗಳನ್ನು ಮುಚ್ಚಿಕೊಂಡಿದ್ದ ಕಪ್ಪು ಹಕ್ಕಿಗಳನ್ನು ಎಬ್ಬಿಸುತ್ತಿವೆ ನಿಮ್ಮ ಮಾತುಗಳು. ಒಗಟುಗಳನ್ನು ಬಿಟ್ಟು ನಿಜ ಹೇಳಿ. ನಿಮ್ಮ ಭವಿಷ್ಯವಾಣಿಯನ್ನು ನಿಜವಾಗಿಸಲು ಈ ಬಸಿರ ಸೊಂಟದ ಬೆನ್ನ ಉರಿಬೇನೆಗಳನ್ನು ಸಾವಿರ ಪಟ್ಟು ಹೆಚ್ಚಾಗಿ ಅನುಭವಿಸಿ ಬಿಡಬಲ್ಲೆ.
1: ನೀನು ಹಾಗೆ ಮಾಡಬಲ್ಲೆ ಎಂಬುದನ್ನು ನಾವು ಬಲ್ಲೆವಾದ್ದರಿಂದಲೇ ನಾವು ಇಲ್ಲಿ ತನಕ ಬಂದಿದ್ದು. ಆದರೆ ನಿನ್ನ ಬಸಿರು ಮತ್ತು ಚಕ್ರಾಧಿಪತ್ಯದ ಮಧ್ಯೆ ಒಂದು ದೊಡ್ಡ ಮುಳ್ಳೆದ್ದಿದೆಯಲ್ಲ.
2: ಆ ಮುಳ್ಳನ್ನು ಮುಳ್ಳಿಗಿಂತಲೂ ಹರಿತವಾದ ಕತ್ತಿಯಿಂದ ಕತ್ತರಿಸಬೇಕಲ್ಲ.
3: ನಾಳೆ ಅಮಾವಾಸ್ಯೆ, ಶುಭ ದಿವಸ. ನಾಳೆಯೇ ಆ ಮುಳ್ಳನ್ನು ಕೀಳಬೇಕು.
1: ಕೀಳದಿದ್ದರೆ ನಿನ್ನ ಹುಟ್ಟಿದ ಮಗುವಿನ ಬಾಯಿಗೆ ಮಣ್ಣು ಹಾಕು.
0: ಯಾವುದು ಆ ಮುಳ್ಳು? ನೇರ ಮಾತಿನಲ್ಲಿ ಹೇಳಿ.
1: ನಾನು ಹೋಗುತ್ತೇನೆ ಕಿಟಕಿಯೊಳಗಾಸಿ,
2: ನಾನು ನುಸುಳುತ್ತೇನೆ ಕದದ ತಳಗಾಸಿ,
3: ನಾನು ತೂರುತ್ತೇನೆ ಗೋಡೆಯೊಳಗಾಸಿ.
0: ಎಲ್ಲಿ ಹೋದಿರಿ ವಿಚಿತ್ರ ಜೀವಿಗಳೇ? ಪಂಜು ಕಣ್ಣುಗಳನ್ನು ಕಪ್ಪು ಜಲದಲ್ಲಿ ಅದ್ದಿದ ಹಾಗೆ ಹಠಾತ್ ನಂದಿ ಹೋದಿರಿ. ಹಸಿದ ಕಣ್ಣಿನ ಮುಂದೆ ಷಡ್ರಸದ ತಟ್ಟೆ ನಿಕ್ಕಿ ನಾನು ಕೈ ಚಾಚುವುದರಲ್ಲಿ ಬಾಯಿಗೆ ಸಿಕ್ಕದ ಹಾಗೆ ಮಾಯ ಮಾಡಿದ್ದೀರಿ. ಎಲ್ಲಿ ಹೋದಿರಿ? ಆ ಎಲ್ಲಿ ಹೋದಿರಿ? ಆ ಎಲ್ಲಿ ಹೋದಿರಿ
4: ಮಂಗಳೆ?
0: ಎಲ್ಲಿ ಹೋದಿರಿ?
4: ಇದೇನು ನಿನಗೆ ನೀನೇ ಪರಕೀಯಳೆಂಬಂತೆ ಯಾಕೆ ಮಾತಾಡುತ್ತಿದ್ದೀಯಾ? ಯಾರು ಬಂದಿದ್ದರು ಇಲ್ಲಿ?
0: ಕಾಟೇರಿಗಳು.
4: ಮೂವರಿದ್ದರೇನು?
0: ಹೌದು, ಪಂಜಿನಂತ ಕಣ್ಣು. ಏನು ಹೇಳಿದವು ಅವು ನಿಮಗೆ?
4: ಅರಸನ ಬಿರುದುಗಳನ್ನು ಕರೆದು ಒಂದೊಂದಾಗಿ ಕೊನೆಗೆ ಅವನ ಹೆಸರನ್ನು ಅಳಿಸಿ ಮಾರನಾಯಕ ಎಂದು ಜೋಡಿಸಿದವು. ನಾಳೆ ಅಮಾವಾಸ್ಯೆ ಕಂಟಕವೊಂದನ್ನು ದಾಟಿದರೆ ನನ್ನ ತಲೆಯ ಮೇಲೆ ಖಂಡಿತ ಕಿರೀಟ ಎಂದವು.
0: ಇದನ್ನು ನನಗೂ ಹೇಳಿದವು, ಜೊತೆಗೆ
4: ಇನ್ನೇನು ಹೇಳಿದವು?
0: ಬಸಿರ ಬೇನೆ ತಾಳಲಾಗದೆ ಹೊರಳುತ್ತ ಹೊರಳುತ್ತಿರುವಾಗ ಬಂದು ಸಮಾಧಾನ ನೀಡಿ ಬಂಧುಗಳ ಹಾಗೆ ಈ ಬಸಿರಲ್ಲಿ ವಜ್ರಕಾಯನ ಜನನ ಘಟಿಸುವುದೆಂದು ಭರವಸೆ ನೀಡಿದವು. ಅವನು ಮೂಲೋಕಗಳಲ್ಲಿ ಚಕ್ರವರ್ತಿಯಾಗಿ ಮೆರೆಯುವನಂತೆ. ನಾಳೆ ಅಮಾವಾಸ್ಯೆ, ನಮಗೊದಗಿರುವ ಕಂಟಕವೊಂದು ಬಿಟ್ಟು ಹೋದರೆ ನಮ್ಮ ಸಂತಾನದ ಸಂತಸದ ಭವಿಷ್ಯ ಸತ್ಯವಾಗುವುದಂತೆ.
4: ಹಾಗಾದರೆ ಆ ಕಾಟೇರಿಗಳು ನಮ್ಮ ಬಯಕೆಗಳ ಅಧೋಲೋಕಗಳಿಂದ ಹೊರಬಂದು ಪ್ರತ್ಯಕ್ಷವಾದವರು. ಸ್ವಪ್ನಗಳ ಕಪ್ಪು ಮಣ್ಣಲ್ಲಿ ಹುದುಗಿರುವ ಆಕಾಂಕ್ಷೆ ಬೀಜಗಳನ್ನು ಮೊಳಕೆ ಒಡೆಸಿ ಬೆಳೆಸಿ ಹೆಮ್ಮರವಾಗಿ ಅದರ ಕೊಂಬೆಯ ತುಂಬ ಇನಿವಣ್ಣುಗಳನ್ನು ಹೇರಿರುವವರು. ನಿನಗೆ ತಿಳಿಸಿದರೇನು ಆ ಕಂಟಕ ಯಾವುದೆಂದು?
0: ಇಲ್ಲ.
4: ಹಾ, ಮತ್ತೊಂದು ವಿಷಯ. ವಿಜಯೋತ್ಸವದ ಆಚರಣೆಗೆಂದು ನಾಳೆ ಮಹಾಪ್ರಭುಗಳು ನಮ್ಮ ಮನೆಗೆ ಸಪರಿವಾರ ಬರುವವರಿದ್ದಾರೆ. ನಾನು ಈಗಿಂದೀಗಲೇ ತತ್ಸಂಬಂಧ ಸಿದ್ಧತೆಗಳನ್ನು ಮಾಡತೊಡಗುತ್ತೇನೆ. ನೀನು ವಿಶ್ರಮಿಸಿಕೋ. ಅಗೋ ನೋಡು, ಮೂಡಣದಲ್ಲಿ ನೆತ್ತರಿನ ಕೋಡಿ ಒಡೆದುಕೊಳ್ಳತೊಡಗಿದೆ. ಅದು ಕಪ್ಪಗಾಗುವ ಮೊದಲು ಸಂಜೆ ಹೊತ್ತಿಗೆ ರಾಜ ಬರಬಹುದು. ನೀನು ವಿಶ್ರಮಿಸಿಕೋ.

ತಡೆಯಿರಿ, ಕೆಳಗಿಳಿಸಿ, ದಾರಿಗಳು ಕಲಸಿ ಹೋಗುತ್ತಿವೆ. ಯಾರಾದರೂ ಹೋಗಿ ಆ ಎತ್ತರದ ಮರ ಹತ್ತಿ ಸುತ್ತಲು ನೋಡಿ, ಮಾರನಾಯಕನ ಮನೆ ಎಷ್ಟು ದೂರದಲ್ಲಿದೆ ತಿಳಿದು ಹೇಳಿ.

0: ಏ ಭಟ, ಹೋಗು, ಆ ಮರ ಹತ್ತಿ ನೋಡು, ಇವತ್ತು ಈ ಕಾಡಿಗೆ ಹುಚ್ಚು ಹಿಡಿದಂತಿದೆ.
1: ನಮಗೂ ಹಾಗೆ ಅನಿಸುತ್ತಿದೆ ಧೀರನಾಯಕ. ಎಷ್ಟೋ ವರ್ಷಗಳಿಂದ ನಾವು ಈ ಅರಣ್ಯ ಹೊಕ್ಕಿರಲಿಲ್ಲ. ಇಂದು ಅದೇ ನಮ್ಮೊಳಗೆ ಹೊಕ್ಕು ದಿಕ್ಕುಗಳು ಕಕ್ಕಾಬಿಕ್ಕಿಯಾಗಿ ಕಲಸಿ ಹೋಗುತ್ತಿವೆ.
0: ಅಂತೂ ದಾರಿ ಸಾಗುತ್ತಿಲ್ಲ, ಇದು ಅಪಶಕುನ. ಅಪಘಾತ ಅಪಘಟನೆಗೆ ಮೊದಲ ಪೀಠಿಕೆ. ಸುತ್ತಿ ಬಳಸಿ ಬಳಲಿದ್ದು ಸಾಕು, ಇನ್ನು ಅರಮನೆಗೆ ಹಿಂದಿರುಗೋಣ.
2: ಮಹಾಪ್ರಭು, ಆ ಎತ್ತರದ ಮರದ ತುದಿಯಿಂದ ನೋಡಿದರೆ ಮಾರನಾಯಕರ ಮನೆ ದೂರವೇನೂ ಇಲ್ಲ.
1: ಹೋಗು, ಈ ಬಟನೊಂದಿಗೆ ಹೋಗಿ ಆ ಮಾರನಾಯಕ ಇಲ್ಲಿಗೆ ಬಂದು ನಮ್ಮನ್ನು ಕರೆದೊಯ್ಯಬೇಕೆಂದು ತಿಳಿಸುವ. ಬಾ ಧೀರನಾಯಕ, ನಿನ್ನ ಜೊತೆ ಒಂದೆರಡು ಮಾತಾಡಬೇಕಿದೆ. ಚೆನ್ನಾಗಿ ಕೇಳಿಸಿಕೊ. ಈ ರಾಜ್ಯಭಾರ ಅದೆಷ್ಟು ಭಾರ! ಮಕುಟ ಧರಿಸುವುದು ಎಂತಹ ಇರಿಸುಮುರಿಸು! ಸ್ಪಷ್ಟವಾಗಿ ತಿಳಿಸುತ್ತೇನೆ. ಹಾ, ಅದಕ್ಕೆ ಮೊದಲು ನಿನ್ನೆ ನನಗಾದ ಶುಭ ಸ್ವಪ್ನ ಏನೆಂದು ಕೇಳು. ಆ ಸ್ವಪ್ನದಲ್ಲಿ ನಾನು ಇದೇ ಅಥವಾ ಇಂತಹುದೇ ಮರದಡಿ ವಿಶ್ರಮಿಸುತ್ತಾ ಕೂತಾಗ ಮೂರು ಕಾಟೇರಿಗಳು ಪ್ರತ್ಯಕ್ಷ. ಅವು ಹೇಳಿದವು, ಇನ್ನು ಮುಂದೆ ದಂಗೆ ಪಿತೂರಿಗಳ ಭೀತಿ ನಿನಗಿಲ್ಲ. ಭದ್ರನಾಯಕ, ಈ ಅಮಾವಾಸ್ಯೆ ಕಳೆದರಾಯಿತು. ಅಮರನಾಗುವೆ ನೀನು, ಅಮರವಾಗುವುದು ನಿನ್ನ ಕುಲ ಎಂದು. ಧೀರನಾಯಕ, ಇದು ಶುಭದ ನಾಂದಿ. ಆದರೂ ಅರಸಾದ ಮೇಲೆ ನೀನು ಹಗಲಿರಳು ಎಚ್ಚರವಾಗಿರಬೇಕು. ಕೇವಲ ಶತ್ರುಗಳ ಬಗ್ಗೆ ಅಲ್ಲ, ಮಿತ್ರರ ಬಗ್ಗೆ, ಮಡದಿಯರ ಬಗ್ಗೆಯೂ ಕೂಡ. ಎಂದಲ್ಲ ನಾಳೆ ಈ ಮಾರನಾಯಕ ಎದುರಾಳಿಯಾಗುವುದು ನಿಶ್ಚಿತ. ಸದಾ ಎಚ್ಚರವಿರಲಿ.

0: ದೀಪಗಳು ತಳಮಳಿಸುತ್ತಿವೆ. ಮೋಡದ ಕರಾಳ ರಾಕ್ಷಸ ಲಕ್ಷ ನಕ್ಷತ್ರಗಳನ್ನು ಚಂದ್ರನ ಜೊತೆಗೆ ತಿಂದು ತೇಗುವ ಹಾಗೆ ಗುಡುಗು. ಗಾಳಿ ಈಗ ಒದ್ದೆಯಾಗುತ್ತಿದೆ, ಕಪ್ಪು ಮಳೆ ನುಗ್ಗಲಿದೆ. ಇನ್ನೇನು, ಇತ್ತ ಕಡೆ ಈ ಕತ್ತಲೆಯ ಮೈಯನ್ನು ತೋಯಿಸಿ ತೊಳೆದು ಒಳಗಿರುವ ಕಪ್ಪಿಗಿಂತಲೂ ಕಪ್ಪು ಜೀವಗಳನ್ನು ಬಯಲು ಮಾಡುವ ಹಾಗೆ ಆರಿ ಹೋಗುತ್ತಿವೆ ಎಲ್ಲಾ ದೀಪಗಳು.
1: ಯಾರಲ್ಲಿ ಪಂಜುಗಳನ್ನು ಹೊತ್ತಿಸಿ
0: ಮತ್ತೆ ಕಾದ ಸೀಸದ ಕಾಲುವೆಗಳು ಹರಿದಂತೆ ನರ ನರದ ತಂತುಗಳಲ್ಲಿ ಮತ್ತೆ ಹೊರಳುತ್ತಿದೆ ಕೂಸು ಬಸಿರೊಳಗೆ. ಇಲ್ಲ, ಕಂಟಕ ನಿವಾರಣೆಯಾಗುವ ತನಕ ಆಚೆ ಬರುವ ಹಾಗಿಲ್ಲ ಇದು ಆ ಕಾಟೇರಿಗಳ ಪ್ರಕಾರ. ಯಾವುದು ಆ ಕಂಟಕ? ಯಾವುದು ನನ್ನ ಪತಿಯ ರಾಜಮುಕುಟದ ಮುಳ್ಳು, ಚಕ್ರಾಧಿಪತ್ಯದ ಪೀಠದ ಮುಳ್ಳು? ಯಾವುದು?

0: ಕತ್ತಲಲ್ಲಿ ಮಿಂಚು, ಕಾಡಿನಲ್ಲಿ ಮಿಂಚು, ಮೌನದಲ್ಲಿ ಸಿಡಿಲು. ನಮ್ಮ ಮನೆ ಹಿಂದೆ ಒಂದು ಮುದಿಮರ ಬಿತ್ತು, ಅದೇ ಆ ಸದ್ದು. ಮಿಂಚು, ಯಾವುದು ಆ ಮುಳ್ಳು? ಮಿಂಚು.
1: ಮಂಗಳೆ,
0: ನಿಮ್ಮ ಮಗ ಹುಟ್ಟಿನ ಬಾಗಿಲನ್ನು ತಟ್ಟುತ್ತಿದ್ದಾನೆ, ಕುಟ್ಟುತ್ತಿದ್ದಾನೆ. ಆ ಮೂಲೋಕದೊಡೆಯನಿಗೆ ಮೂರು ಗೇಣಿನ ಬಸಿರು ಉಸಿರು ಗಟ್ಟಿಸುತ್ತಿದೆ.
1: ಹಾಗಾದರೆ ಸೂಲಗಿತ್ತಿಯನ್ನು ಕರೆಸುತ್ತೇನೆ.
0: ಬೇಡ ಬೇಡ, ಕಂಟಕ ನಿವಾರಣೆಯಾಗದ ಹೊರತು ಈ ಸೂಲು ಸಾಧ್ಯವಿಲ್ಲ. ಆ ಕಾಟೇರಿಗಳ ಪ್ರಕಾರ
1: ನಾನು ಯೋಚಿಸುತ್ತಿದ್ದೇನೆ, ಯಾವುದು ಆ ಕಂಟಕ ಎಂದು.
0: ಈಗ ತಾನೇ ಬೇರು ಸತ್ತ ಹಾಳು ಮುದಿಮರ ಸಿಡಿಲು ತಾಕಿ ಉರುಳಿಕೊಂಡಿತು.
1: ಹಾ, ನನಗೂ ಆ ಸದ್ದು ಕೇಳಿಸಿತು.
0: ಆಗ ಮಿಂಚು ಆ ಕಂಟಕ ಏನೆಂದು ನನಗೆ ಹೇಳಿಕೊಟ್ಟಿತು. ಹೋಗಿ, ಅಮಲಲ್ಲಿ ಮಲಗಿರುವ ಆ ಮುದಿಗೂಬೆಯನ್ನು ಮುಗಿಸಿಬಿಡಿ.
1: ಏನಂದೆ? ಅದು ಅದು ಹೇಗೆ ಸಾಧ್ಯ ಇಷ್ಟೊಂದು ಜನರ ಸಮ್ಮುಖದಲ್ಲಿ?
0: ಯಾಕೆ, ನಿಮ್ಮ ಮನಸ್ಸಲ್ಲಿ ಹೂತಿದ್ದನ್ನು ಆಚೆ ತೆಗೆದದ್ದಕ್ಕೆ ಹೀಗೆ ಬೆವರುತ್ತಿದ್ದೀರಾ? ನಿಮ್ಮ ಮನಸ್ಸಲ್ಲಿ ಹುಟ್ಟಿ ನನ್ನ ಧ್ವನಿಯಲ್ಲಿ ಹೊರಬರುತ್ತಿರುವ ಕಟುವಾದ ಕಟ್ಟಪ್ಪಣೆಯನ್ನು ಕಿವಿಗೊಟ್ಟು ಕೇಳಿಕೊಳ್ಳಿ. ಎಲ್ಲ ನಿರ್ಧರಿಸಿದ್ದೇನೆ. ಈ ಅಬ್ಬರ ಆರ್ಭಟದಲ್ಲಿ ಯಾರಿಗೂ ಏನು

0: ಕೇಳಲಾಗುವುದಿಲ್ಲ, ನಿಮ್ಮ ಹೆಜ್ಜೆ ನಿಮಗೆ ಕೇಳಿಸುವುದಿಲ್ಲ. ಹೋಗಿ, ಸತ್ತಂತೆ ಮಲಗಿರುವ ಅರಸನ ಬಳಲಿದ ಜೀವಕ್ಕೆ ಕಠಾರಿಯಿಂದ ಬಿಡುಗಡೆ ಕೊಡಿ. ಅಂಥದೇ ಅಮಲಿನ ನಿದ್ದೆಯ ಮುದ್ದೆಯಾಗಿರುವ ಅವನ ಮೊದ್ದು ಮಗನ ಅಂಗೋಪಾಂಗಗಳಲ್ಲಿ ಆ ಮುದಿನೆತ್ತರನ್ನು ಧಾರಾಳವಾಗಿ ಬಳಿದು ಬಿಡಿ.
1: ಆದರೂ ನಿನ್ನ ಮಾತನ್ನು ಕಾರ್ಯಗತಗೊಳಿಸುವಲ್ಲಿ ನನ್ನ ಕೈಗಳು, ಅದಕ್ಕಿಂತಲೂ ಹೆಚ್ಚಾಗಿ ನನ್ನ ಕಠಾರಿ ಹಿಂಜರಿಯುತ್ತಿದೆ.
0: ಆದರೆ ವಜ್ರಕಾಯ ಮುನ್ನುಗ್ಗುತ್ತಿದ್ದಾನೆ. ಆ ಕಂಟಕ ಅವನ ಬಾಗಿಲನ್ನು ಅಡ್ಡಗಟ್ಟಿದೆ. ಆ ಕಂಟಕವನ್ನು ಕತ್ತರಿಸಿ.
1: ಸರಿ, ಮುಗಿಸಿ ಬಿಡುತ್ತೇನೆ ಆ ಮುದಿ ಜೀವವನ್ನು.
2: ಅಕ್ಕ, ಅಲ್ಲಿ ನೋಡಿ, ಈಗ ರಾಜನ ಮಲಗು ಮನೆ ಮೆಟ್ಟಿಲನ್ನು ಮಾಯರನಾಯ್ಕ ಮುಟ್ಟಿದ್ದಾನೆ.
3: ಹತ್ತು ಮೆಟ್ಟಿಲುಗಳ
2: ಹತ್ತುತ್ತಿದ್ದಾನೆ.
3: ಒಂದೋ

0: ಆಕಾಶವಾಣಿ ಮಂಗಳೂರು. ಸಮಯ 5 ಗಂಟೆ. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 ಮೀಟರ್, 1089 kHz, ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 MHz. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ನಿಲಯದ ಸಮಸ್ತರ ಪರವಾಗಿ ಪ್ರಮೀಳಾ ಮುರಳಿ ಮಾಡುವ ನಮಸ್ಕಾರ ಹಾಗೂ ಈ ಸಂಜೆಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೇ, ನಮ್ಮ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಂಗಳೂರು ಕೊಂಕಣಿ ಕಾರ್ಯಕ್ರಮ. ನಮಸ್ಕಾರ ಶ್ರೋತೃ ಬಾಂಧವನು, ಆಮೇಲೆ ಐಚಿ ಕಾರ್ಯಕ್ರಮ ಅಂತೂ ಶ್ರೀಮತಿ ಚಂದ್ರಿಕಾ ಮಲ್ಯ ಹನ್ನಿ ಪ್ರಸ್ತುತ ಕರ್ಚೆ ಭಾಷಣ ಕುವ್ಯ. ವಿಷಯ ಆರೋಗ್ಯಕರ ವೃದ್ಧಾಪ್ಯಾಕ ಯೋಗ.
2: ವಸುದೈವ ಕುಟುಂಬಕಂ ಮಳಲ ದೃಷ್ಟಿಕೋನ ಆರೋಗ್ಯಕರ ಅನಿ ಶಾಂತಿಯುತ ವಿಶ್ವಾಚ ರಚನೆಕ ಯೋಗಾಧಾರಿತ ಜೀವನಶೈಲಿ ಅತಿ ಅವಶ್ಯ. 2014 ಭಾರತಾಚೆ ಪ್ರಧಾನಮಂತ್ರಿ ಮಾನ್ಯಸ್ತ ನರೇಂದ್ರ ಮೋದಿನ ವಿಶ್ವಸಂಸ್ಥೆಂತು ವಿಶ್ವಯೋಗ ದಿವಸ ಆಚರಣೆಚೋ ಪ್ರಸ್ತಾವದ ವರ್ಲೋ. ವಿಶ್ವಸಂಸ್ಥೆಚೆ ಸರ್ವ ಸದಸ್ಯ ರಾಷ್ಟ್ರಾನಿ ಯೇ ಮಾನ್ಯ ಕೆಲೆ. ಜೂನ್ 21, 2015 ಪೈಲೆ ಪೌಟಿ ಅಂತಾರಾಷ್ಟ್ರೀಯ ಯೋಗ ದಿವಸ ಮಣು ಸಗಳೇ ವಿಶ್ವಾಂತು ಆಚರಣೆ ಕೆಲ. ಹ್ಯಾ ವಿಶ್ವಯೋಗ ದಿವಸ ಆಚರಣೆ ನಂತರ ಭಾರತಾಚೆ ಪಾರಂಪರಿಕ ಯೋಗಶಾಸ್ತ್ರಕ ರಾಜಯೋಗ ಐಲೋ ಮುಣಿಯತ್. ಭಾರತಾಂತು ಅನಿ ವಿದೇಶಾಂತು ವಿಶ್ವಯೋಗ ದಿವಸ ಆಚರಣೆ ನಂತರ ಶಿಕ್ಷಣ ಕ್ರೀಡಾ ಕೈಗಾರಿಕಾ ದೇಶ ಮಧ್ಯೆ ಪರಸ್ಪರ ಸಂಬಂಧಾಂತು ಖೂಬ್ ಬದಲಾವು ದಿಸುನ್ಯತ್ತಸ್. ಅಂತಾರಾಷ್ಟ್ರೀಯ ಯೋಗ ದಿವಸ ಆಚರಣ ಕೊರುಂಕ ಆರಂಭ ಕೋರ್ನು ಬಾರ ವರಸ ಜಲ್ಲೆ. ಹ್ಯಾ ವರಸ ಆರೋಗ್ಯಕರ ವೃದ್ಧಾಪ್ಯಾಕ ಯೋಗ ಮಳಲೆ ವಿಚಾರಕ ಮಹತ್ವ ದಿವನು ಯೋಗ ದಿವಸ ಆಚರಣ ಕರ್ತ ಸತಿ. ವಿಜ್ಞಾನಾಂತು ಅಭಿವೃದ್ಧಿ ಜಲ್ಲೆಲ್ ತಶೀಂಚಿ ಮನುಷ್ಯ ಅಪ್ಲೆ ವಿಕಾಸ ಕೊರುಂಕ ಪಳೈತ. ಹ್ಯಾ ಸಾಧನೆ ಕೊರುಂಕ ಮನ ಮುಖ್ಯ ಕಾರಣ ಜತ. ವಿಕಾಸ ಅಭಿವೃದ್ಧಿ ಮಾನವ ಕಲ್ಯಾಣಕ ಉಪಕಾರಿ ಜಾವಕ ಜಲ್ಲರಿ ಅಮ್ಗೆಲ್ ಮನಾಕ ಉತ್ತಮ ಸಂಸ್ಕಾರು ಜಾವಕ. ಮನುಷ್ಯಾಲೆ ಸಮಗ್ರ ವಿಕಾಸಚಿ ತಗೆಲೆ ಜೀವನಾಚೆ ಪರಮ ಉದ್ದೇಶ. ಪ್ರತಿಯೇಕ ಮನುಷ್ಯನ ಶಾರೀರಿಕ ಮಾನಸಿಕ ಬೌದ್ಧಿಕ ನೈತಿಕ ಅನಿ ಆಧ್ಯಾತ್ಮಿಕ ಜಾವನು ಅಭಿವೃದ್ಧಿ ಜಾವಚೇಂಚಿ ತಗೆಲೆ ಸಮಗ್ರ ವಿಕಾಸ ಮೋಣು ಶ್ರೀ ಅರವಿಂದ ಸಂಗ್ತಾತಿ. ಪ್ರತಿಯೇಕ ವ್ಯಕ್ತಿಲೆ ಭಿತ್ತರಿ ದೈವತ್ವ ಅಸ್ತ. ದೈವತ್ವ ಪ್ರಕಟ್ ಕೊರ್ಚೇಂಚಿ ಜೀವನಾಚೆ ಪರಮ ಧ್ಯೇಯ. ಅಪ್ನಾಲೆ ಅಂತರ್ಬಾಹ್ಯ ಪ್ರವೃತ್ತಿಕ ಸಂಸ್ಕಾರ ದಿಲ್ಯ ಉಪ್ರಾಂತಚಿ ದೈವತ್ವ ಪ್ರಕಟ ಜತ. ಯೇ ಸಂಸ್ಕಾರ ಕರ್ಮ ಜ್ಞಾನ ಭಕ್ತಿ ಅನಿ ಸಂಯಮಾನ ಕೋರ್ಯೇತ. ಹಕ್ಕಾಚಿ ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗ ಅನಿ ಅಷ್ಟಾಂಗಯೋಗ ಮಂಟಾತಿ. ಹಂತುಲ್ ಪೈಕಿ ಖಂಚೆ ಏಕ್ ಜವೋ ಸರ್ವ ಮೇಳವನು ಸಂಸ್ಕಾರ ಕೊರ್ಚೆ ಮುಖಾಂತರ ಅಪ್ನಾಲೆ ಉದ್ದೇಶ ಸಾಕಾರ ಕೊರಿಯತ ಮೋಣು ಸ್ವಾಮಿ ವಿವೇಕಾನಂದ ಸಂಗ್ತಾತಿ. ಖಂಚೇ ಫಲಾಪೇಕ್ಷೆ ನತ್ತಿಲೆ ಕಾಮ್ ಕೆಲ್ಯಾರಿ ಮನ ಕರ್ಮಬಂಧನ ಸಕುನು ಮುಕ್ತ ಜತ್ತ. ತೆದನ ಮನ ಸ್ಥಿರ ಅಸುನು ಶಾಂತ ಅಸ್ತ ಏಂಚಿ ಕರ್ಮಯೋಗ ಜಾವನು ಅಸ. ಭಕ್ತಿ ಮಳಾರಿ ಅಮ್ಗೆಲ್ ಮನಾಂತು ಜಾವುಚೆ.

ವಿಂಗ್ವಿಂಗಡ್ ನಮುನೆಚೊ ಭಾವನಾ ಉಂಚಾಯಕ ಹಡುನು ಅನಂತ ಶಕ್ತಿಂತು ಸ್ಥಿರ ಕೂರ್ನು ಶಾಂತ ಸಮಾಧಾನ ಸ್ಥಿತಿರಿ ದವರ್ಚೇಂಚಿ ಭಕ್ತಿಯೋಗಾಚೆ ಲಕ್ಷಣ. ಐಚೆ ಸ್ಪರ್ಧಾತ್ಮಕ ಜಗತ್ಯಾಂತು ಮನುಷ್ಯಾಲೆ ಮನಾಂತು ಸಹಜ ಜಾವನು ಸಂಘರ್ಷ ಅಸ್ತ ಜಲ್ಲ್ಯಾರಿ ಭಕ್ತಿ ನಿಮಿತ್ತ ಯೇ ಭಾವನಾ ಸಂಘರ್ಷ ನಿವಾರಣ ಜಾವನು ಮನ ಶಾಂತ ಸ್ಥಿತಿಂತು ಅಸ್ತ ಹಕ್ಕ ಭಕ್ತಿಯೋಗ ಮಂಟಾತಿ. ಅಮ್ಗೆಲೆ ಜೀವನಾಂತು ಸಿದ್ಧಾಂತಿಕ ಜಾವನು ಥೊಡೆ ಸಮಸ್ಯಾ ಹುಸ್ಕೊ ಸಹಜ ಜಾವನು ಯೌಚೆ ಅಸ್ತ. ಜೀವ ಆತ್ಮ ಪರಮಾತ್ಮ ಅಥವಾ ಮೋಕ್ಷ ಪುನರ್ಜನ್ಮ ನರಕ ಇತ್ಯಾದಿ ವಿಷಯಾಂತು ಪ್ರಶ್ನ ಅಮ್ಗೆಲ್ ಮನಾಂತು ಎತ್ತಾತಿ. ಹ್ಯಾ ಪ್ರಶ್ನೆಕ ಉತ್ತರ್ ಮೇಳ್ಕಾ ಜಲ್ಲಾರಿ ಅಮ್ಮಿ ಜ್ಞಾನಯೋಗ ವಚ್ಚುಕ. ಅಮ್ಗೆಲೆ ಬುದ್ಧಿ ಪರೀಕ್ಷೆಕ ಯಾ ಏಕ ಸಾಧನ ಮಾನಸಿಕ ತನಾವಾಸವನು ಗೊಂದೊಳ್ನತ್ತಿಲೆ ಶಾಂತ ಸ್ಥಿತಿಂತು ಅಮ್ಕ ಜ್ಞಾನಯೋಗ ದವರ್ತ. ಜೀವನಾಂತುಲೆ ಸರ್ವ ಪ್ರಯತ್ನಾಂಚೆ ಯಶಸ್ಸಾಕ ಮಾನಸಿಕ ಸಂಸ್ಕಾರ ಮುಖ್ಯ. ಪಾತಂಜಲ ಯೋಗ ಸೂತ್ರಾಂತು ಸಂಗಿಲ್ ಪ್ರಮಾಣ ಅಷ್ಟಾಂಗ ಯೋಗ ಹರ್ ಏಕ್ ವ್ಯಕ್ತಿಕ ಸರಳ ಅನಿ ನಿಶ್ಚಿತ ವಿಧಾನ. ಅತ್ತ ಅಮ್ಮಿ ಯೋಗಶಾಸ್ತ್ರ ಅಥವಾ ಯೋಗ ಮಳ್ಯಾರಿ ಕಸಲ ಮುಣ್ಪೊಳೊಯ. ಯೋಗ ಮಳ್ಯಾರಿ ಜೋಡ್ಸುಚೆ ಸಂಯೋಗ ಎಕ್ಟಾಯಿ ಕೊರ್ಚೆ ಕೇಂದ್ರೀಕರಣ ಕರ್ಚೆ ಮಳಲೋ ಅರ್ಥು ಎತ್ತ. ಯುಜ್ ಮಳಲೆ ಸಂಸ್ಕೃತ ಶಬ್ದಾಸವನು ಯೋಗ ಶಬ್ದ ಉಬ್ಜಲ. ಶರೀರ ಅನಿ ಮನ ಜೀವಾತ್ಮ ಅನಿ ಪರಮಾತ್ಮಕ ಏಕ ಕೊರ್ಚೆ. ಬುದ್ಧಿ ಮನ ಅನಿ ಭಾವನೆ ವೈರಿ ಕಾಬು ಅಥವಾ ಸಂಯಮದ ವರ್ಚೆ ಯೋಗ ಮಣುನ್ಗೆತ್ತ. ಶರೀರ ಅನಿ ಮನ ಏಕತ್ರ ಕೊರನು ಶ್ವಾಸ ವೈರಿ ಧ್ಯಾಸದವರ್ನು ಕೊರ್ಚೆ ವಿವಿಧ ವ್ಯಾಯಾಮಕ ಯೋಗಾಸನ ಮಣ್ತತಿ. ಅಮ್ಮಿ ದಾಂತ ಘಸುಚೆ ತೋಂಡ ಧೂಚೆ ನೌಚೆ ಮಲಮೂತ್ರ ವಿಸರ್ಜನ ಇತ್ಯಾದಿ ಬಾಹ್ಯ ಶರೀರಾಚೆ ಸ್ವಚ್ಛತಾ ಕಾರ್ಯ ಕರ್ತತಿ. ಪರಂತು ದೇಹ ಬಿತ್ತವೈಲೆ ಅಂಗ ಅಮ್ಮಿ ಯೋಗಕ್ರಿಯಾ ಮುಖೇನ ಸ್ವಚ್ಛಕೊರ್ಕ. ಸ ನಮನೆಚೋ ಯೋಗಕ್ರಿಯಾ ಅಸತಿ ದೌತಿ ಬಸ್ತಿ ನೇತಿ ಕಪಾಲಭಾತಿ ನೌಲಿ ಅನಿ ತ್ರಾಟಕ ಇತ್ಯಾದಿ ಅಮ್ಗೆಲೆ ಶ್ವಾಸನಾಳ ಅನ್ನನಾಳ ಜಠರ ಗುದದ್ವಾರ ದೋಳೆ ಇತ್ಯಾದಿ ಸ್ವಚ್ಛಕೊರ್ನು ಆರೋಗ್ಯ ವಾಡೈತ. ಭಸ್ತ್ರಿಕಾ ಕಪಾಲಭಾತಿ ಕೆಲ್ಲೆಲೆ ನಿಮಿತ್ತ ಶ್ವಾಸಕೋಶ ಸಂಬಂಧಿ ಅನಿ ಸೈನಸ್ ಅಸಲ ಸಮಸ್ಯೆ ನಿವಾರಣ ಜತ. ಅಗ್ನಿ ವಾಯು ಆಕಾಶ ಪೃಥ್ವಿ ಅನಿ ಜಲ ಪಂಚಭೂತ ತತ್ವ ಅಸುನು ಅಮ್ಗೆಲ್ ಹತ್ತ ಬೊಟ್ಟ ತುದಿರಿ ತಚ್ಚ ಪ್ರಭಾವ ಚಡ್ ಅಸ್ತ. ಅಮ್ಮಿ ಹತ್ತ ಬೊಟ್ಟ ವಿವಿಧ ರೀತಿರಿ ಸಂಯೋಜನ ಕೊರ್ನು ಅಮ್ಗೆಲ್ ಶರೀರಾಂತು ಅಸಮತೋಲನಾರಿ ಅಶಿಲೆ ಪಂಚಭೂತ ತತ್ವ ಸಮತೋಲನಾಕ ಹಡೊಂಕ ಜತ್ತ. ಹ್ಯಾ ಪ್ರಕ್ರಿಯೆಕ ಮುದ್ರಾ ಮಣ್ತತಿ. ಮುದ್ರಾ ಚಡ್ ಜಾವನು ಪೂಜೆಕ ನೃತ್ಯಕ ಅನಿ ಯೋಗಶಾಸ್ತ್ರಾಂತು ವಾಪರ್ ಜತ್ತ. ಬಂದ ಮಳ್ಯಾರಿ ಧೊರ್ಚೆ ಅಥವಾ ನಿಯಂತ್ರಣ ಕೊರ್ಚೆ. ಪ್ರಾಣ ಸಂಚಾರಾಚೋ ದೀಶಾ ಸಮ ಕರ್ಚಾಕ ಅನಿ ನಿರ್ದಿಷ್ಟ ನಾಡಿಂತು ಹೊಳ್ಚಿತಶಿ ಕರ್ಚಾಕ ಬಂಧ ಅವಶ್ಯ. ಥೊಡೆ ಸ್ನಾಯು ಅನಿ ಶ್ವಾಸು ನಿಯಂತ್ರಣ ಕೊರ್ನು ಬಂಧ ಕರ್ತಾತಿ. ಯಾ ಸರ್ವ ಯೋಗ್ಯ ಗುರು ಮುಖ್ಯನ ಶಿಕ್ಕೂನು ಕೊರ್ಕ. ಯಾ ಇತ್ಲೆ ಅಮ್ಮಿ ಅಷ್ಟಾಂಗ ಯೋಗಾಂತು ವಾಪರ್ ಜೌಚೆ ವಿಧಿ ಯಾ ಪೌಂಡೆ ಪಳೈಲೆ. ಯಾ ಸರ್ವ ಅಮ್ಗೆಲೆ ಶಾರೀರಿಕ ಮಾನಸಿಕ ಸಾಮಾಜಿಕ ಅನಿ ಆಧ್ಯಾತ್ಮಿಕ ಆರೋಗ್ಯಕ ಅವಶ್ಯ ಅಸುನು ಅಮ್ಮಿ ಸರ್ವಾನಿ ನಿತ್ಯ ಪಾಲನ್ ಕೊರ್ಕ. ತ್ಯಾ ಖತ್ತಿರಿ ಯೋಗ ಚಿತ್ತವೃತ್ತಿ ನಿರೋಧ ಮಂಟಾತಿ. ಅಷ್ಟಾಂಗ ಯೋಗಾಚೆ ತಿನ್ನೀಚೆ ಅನಿ ಚಾರೀಚೆ ಅಂಗ ಆಸನ ಅನಿ ಪ್ರಾಣಾಯಾಮ. ಆಜಿ ಜನಸಾಮಾನ್ಯಾಲೆ ಉತ್ತರಾಂತು ಯೋಗ ಮನಸ್ಸುನ್ ಘೆತ್ತ. ಆಸನ್ ಮಳ್ಯಾರಿ ಆರೋಗ್ಯವಂತ ಶರೀರಕ ಸರಳ ಸುಖಕರ ದೈಹಿಕ ವ್ಯಾಯಾಮ. ವ್ಯಾಯಾಮ ಕರ್ತಾನ ಶರೀರ ಖಂಚೈ ಅವಸ್ಥೆಂತು ಯಾ ಸ್ಥಿತಿರಿ ಸುಖ ದಿಲ್ಯಾರಿ ತ್ಯಾ ಆಸನ್ ಮಣೋನ್ ಗೆತ್ತ. ಹೇಂಚಿ ಪತಂಜಲಿ ಮುನಿ ಅಪ್ಲೆ ಯೋಗ ಸೂತ್ರಾಂತು ಸ್ಥಿರಂ ಸುಖಂ ಆಸನಂ ಮಣ್ತ. ರಬ್ಬೋನು ಬೈಸೂನು ನಿದ್ದೋನು ಬಕ್ಸೂನು ತಿರ್ಪೂನು ಕರ್ಚೆ ವಿವಿಧ ವ್ಯಾಯಾಮಾಂತು ಜೀವಾಕ ತ್ರಾಸನತ್ತಿಲೆ ಸುಖ ಮೇಳ್ಕ ಅನಿ ತಜ್ಜ ಪರಿಣಾಮ ಬರೋ ಅಸುಖ. ಆಸನಾಂತು
शरीराक पोषण दिवचे, ध्यानाक पूर

ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ತುಳು ಸಿನಿಮಾದ ಪದ ಕೇಂದರ್ ಆಕಾಶವಾಣಿ ಮಂಗಳೂರು.
1: ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ 25 ವರ್ಷಗಳ ಸಂಭ್ರಮ. ಜೂನ್ 27ರವರೆಗೂ ಎಕ್ಸ್ಟೆಂಡ್ ಆಗಿದೆ ದ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಕ್ಯಾಂಪ್. ಕಡಿಮೆ ಪೇನ್, ಪರ್ಸನಲೈಸ್ಡ್ ಕೇರ್ ಮತ್ತು ಹೆಚ್ಚು ಆಕ್ಯುರೇಟ್ ರಿಸಲ್ಟ್ಸ್. ಎಕ್ಸ್ಪರ್ಟ್ ಸರ್ಜನ್ಸ್ ಇಂದ ಫ್ರೀ ಕನ್ಸಲ್ಟೇಷನ್ಗೆ ಇಂದೇ ರಿಜಿಸ್ಟರ್ ಮಾಡಿ ಮತ್ತು 100,000ವರೆಗೂ ಉಳಿಸಿ. ಕರೆ ಮಾಡಿ 9611819633ಗೆ ಅಥವಾ ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ ಭೇಟಿ ನೀಡಿ.
2: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು.

0: ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಕೇಳುಗರೆ, ನಾಳೆ ಬೆಳಗ್ಗೆ 6:30 ಚಿಂತನ ಗುಡ್ಡಪ್ಪ ಗೌಡ ಬಲ್ಯ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ನಿಖಿತ್ ಅಂಪಾರ್, 7:15 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. ಆಕಾಶವಾಣಿ ಮಂಗಳೂರು, ಸಮಯ 6:37 ಆಗಲಿದೆ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: का भरोसा भी। अपने नजदीकी पोस्ट ऑफिस से आज ही संपर्क करें या लॉग इन करें indiapost.gov.in पर।
1: Hey guys!
2: ಇವತ್ತು ಪಾರ್ಟಿ ಬೇಕೇ ಬೇಕು. ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ. ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ. ಏ ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
3: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
1: ಬೈ ಗರ್ಲ್ಸ್.
2: ಎಲ್ಲಿ ಹೋಗ್ತಿದ್ಯಾ? ಕೇಳಿಸಲ್ವಾ?
1: ನೋ ಶೇರಿಂಗ್.
3: RBI ಹೇಳ್ತಾ ಇದೆ ಜಾಗರೂಕರಾಗಿರಿ, ಜಾಗರೂಕರಾಗಿರಿ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ನಾನು ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನು ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
6: ಹ್ಞೂ, ನಾನು ಅಷ್ಟೇ. ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅಂದ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪು, ಲಾಂಗ್ ಜಂಪಲ್ಲೆಲ್ಲ.
5: ನಿಂಗೆ ನೆನಪಿದೆಯಾ, ನಾವಿಬ್ರು 8th class ಇರ್ತಾ ನೀನು ಫಸ್ಟ್ ರ್ಯಾಂಕ್ ಬಂದೆ, ನಾನು 2nd rank ಬಂದೆ ಅಂತ ನಮ್ಮಮ್ಮ ನಂಗೆ ಬೈದಿದ್ರು.
6: ಹೌದು, ಯಾರು ಕಲಿಸಿದ್ರು ನೆನಪಿಲ್ಲ. ಆದರೆ ಎಲ್ಲರೂ ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ಕೆ ಬಿದ್ವಿ ಅಲ್ವಾ? ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
5: ದೇವ್ರ ದಯೆ, ನಮ್ಮ ಪೇರೆಂಟ್ಸ್ ನಮಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದು ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿಅಡಿಕ್ಷನ್ ಸೆಂಟರ್ ಸೇರಿಕೊಂಡೆ. ಇಲ್ಲಿ ಯಾರೂ ನನ್ನ ಜಡ್ಜ್ ಮಾಡಲ್ಲ, ನಾನು ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
6: ನಾನು ನೀವೆಲ್ಲ ಹೇಳಿದ ಕೇಳಿ ರಿಹಾಬ್ ಸೇರ್ಕೋಬೇಕಿತ್ತು, ತಡ ಮಾಡಿಬಿಟ್ಟೆ. ಆದರೆ ನಾನು ಮತ್ತೆ ಮೊದಲಿನ ಜೀವನಕ್ಕೆ ಹೋಗ್ತೀನಾ?
5: ಖಂಡಿತ ಸರಿ ಹೋಗ್ತೀಯಾ ಕಣೋ. ಆದರೆ ಏನು ಮಾಡಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನ ಅರಿಸಿ, ಡ್ರಗ್ಸ್ ಅಲ್ಲ.
7: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
8: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
9: ಏಕೆಂದರೆ ನೀರು ಜೀವಜಲ.
7: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಯೋಗವು ಆರೋಗ್ಯಕರ ಸಮತೋಲಿತ ಜೀವನಕ್ಕೆ ಅತ್ಯಂತ ವಿಶ್ವಾಸಾರ್ಹ ಮಾರ್ಗ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ದೈಹಿಕ ಮಾನಸಿಕ ಒತ್ತಡದಿಂದ ಮುಕ್ತರಾಗಲು ಯೋಗ ಅವಶ್ಯಕ, ಕೇಂದ್ರ ಸಚಿವ ವಿ ಸೋಮಣ್ಣ. ಬೆಂಗಳೂರಿನ ಕುಡಿಯುವ ನೀರಿಗಾಗಿ ಮೇಕೆದಾಟು ಯೋಜನೆ ಅಗತ್ಯ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ರಾಜ್ಯದ ಐವರಿಗೆ ಇದೇ ಮಂಗಳವಾರ ರಾಷ್ಟ್ರಪತಿ ಅವರಿಂದ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ. ಹಾಗೂ ರಾಜ್ಯದೆಲ್ಲೆಡೆ ಬಿಗಿ ಭದ್ರತೆ ನಡುವೆ ಸುಗಮವಾಗಿ

ಅಂಗವಾಗಿ ನಡೆದ ನೀಟ್ ಯುಜಿ ಮರುಪರೀಕ್ಷೆ. ವಿಶ್ವಾದ್ಯಂತ ಇಂದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲಾಯಿತು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಈ ವರ್ಷದ ಧ್ಯೇಯವಾಕ್ಯದೊಂದಿಗೆ ಎಲ್ಲೆಡೆ ಯೋಗಾಸನ ಪ್ರದರ್ಶನಗಳೊಂದಿಗೆ ಅದರ ಮಹತ್ವವನ್ನು ತಿಳಿಸಲಾಯಿತು. ಆಯುಷ್ ಇಲಾಖೆ ವತಿಯಿಂದ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಭಾಗವಹಿಸಿ ಯೋಗಾಭ್ಯಾಸ ಮಾಡಿದರು. ಬಳಿಕ ಮಾತನಾಡಿದ ಅವರು, ಭಾರತದ ಪ್ರಾಚೀನ ಸಂಪ್ರದಾಯದ ಅಮೂಲ್ಯ ಕೊಡುಗೆಯಾದ ಯೋಗವು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತೇಜಿಸುವ ಅತ್ಯಂತ ವಿಶ್ವಾಸಾರ್ಹ ಸಾಧನವಾಗಿದೆ ಎಂದರು. ಇಂದಿನ ಸ್ಪರ್ಧಾತ್ಮಕ ಮತ್ತು ಒತ್ತಡದ ಜೀವನ ಶೈಲಿಯು ಅನೇಕ ದೈಹಿಕ ಮತ್ತು ಮಾನಸಿಕ ಸವಾಲುಗಳನ್ನು ಸೃಷ್ಟಿಸಿದ್ದು, ಯೋಗವು ಆರೋಗ್ಯಕರ ದೇಹ, ಶಾಂತ ಮನಸ್ಸು ಮತ್ತು ಸಕಾರಾತ್ಮಕ ದೃಷ್ಟಿಕೋನವನ್ನು ಒದಗಿಸುತ್ತದೆ ಎಂದು ಹೇಳಿದರು. ಯೋಗ, ಪ್ರಾಣಾಯಾಮ ಮತ್ತು ಜ್ಞಾನವನ್ನು ನಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ಳಬೇಕಾದ ಅಗತ್ಯವಿದ್ದು, ಪ್ರತಿದಿನ ಕೆಲವೇ ನಿಮಿಷಗಳ ಯೋಗಾಭ್ಯಾಸವು ಅನೇಕ ರೋಗಗಳಿಂದ ರಕ್ಷಿಸಿ ಹೊಸ ಚೈತನ್ಯವನ್ನು ತುಂಬುತ್ತದೆ ಎಂದರು. ಈ ವೇಳೆ ಸಚಿವರಾದ ಯುಟಿ ಖಾದರ್ ಮತ್ತಿತರರು ಉಪಸ್ಥಿತರಿದ್ದರು. ದೈಹಿಕ ಮಾನಸಿಕ ಒತ್ತಡದಿಂದ ಹೊರಬರಲು ಯೋಗ ಅತ್ಯಂತ ಅವಶ್ಯಕವಾಗಿದೆ ಎಂದು ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಸಚಿವ ವಿ ಸೋಮಣ್ಣ ಅಭಿಪ್ರಾಯಪಟ್ಟಿದ್ದಾರೆ. ತುಮಕೂರಿನಲ್ಲಿ ಇಂದು ಆಯೋಜಿಸಿದ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಸ್ತುತ ವಿವಿಧ ಕಾರಣಗಳಿಂದ ಜನರು ಮಾನಸಿಕ ಒತ್ತಡಗಳಿಂದ ಬಳಲುತ್ತಿದ್ದಾರೆ. ಅತಿಯಾದ ಮೊಬೈಲ್ ಅವಲಂಬನೆಯಿಂದಾಗಿ ಖಿನ್ನತೆಗೆ ಒಳಗಾಗಿ ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದಾರೆ. ಇಂತಹ ಸಮಸ್ಯೆಗಳಿಗೆ ಯೋಗ ಒಂದೇ ಪರಿಹಾರ ವಾಗಿದೆ ಎಂದರು. ಯೋಗ ಕೇವಲ ಒಂದು ದಿನದ ಆಚರಣೆಗೆ ಸೀಮಿತವಾಗದೆ ಜನರ ಬದುಕಿನ ಭಾಗವಾಗಬೇಕು ಎಂದು ಅವರು ಕರೆ ನೀಡಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ರಾಜ್ಯದ ವಿವಿಧೆಡೆ ಇಂದು ಆಚರಿಸಲಾಯಿತು. ಗದಗದಲ್ಲಿ ಜಿಲ್ಲಾ ಆಯುಷ್ ಇಲಾಖೆ ಜಿಲ್ಲಾಡಳಿತ ವತಿಯಿಂದ ಜರುಗಿದ ಯೋಗ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಎಸ್ ವಿ ಸಂಕನೂರ, ಯೋಗದಿಂದ ಆರೋಗ್ಯಕರ ಜೀವನ ರೂಪಿಸಿಕೊಳ್ಳಲು ಸಾಧ್ಯವೆಂದು ತಿಳಿಸಿದರು. ಚಿತ್ರದುರ್ಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಶ್ರೀ ಕೆಎಸ್ ನವೀನ್ ಪಾಲ್ಗೊಂಡರು. ಯೋಗದಿಂದ ದೈಹಿಕ ಆರೋಗ್ಯದ ಜೊತೆಗೆ ರೋಗಮುಕ್ತ ಸಮಾಜ ನಿರ್ಮಾಣ ಸಾಧ್ಯ ಎಂದು ಹೇಳಿದರು. ಆರೋಗ್ಯಕರ ಜೀವನಕ್ಕಾಗಿ ನಿತ್ಯ ಯೋಗಾಭ್ಯಾಸವನ್ನು ಅಳವಡಿಸಿಕೊಳ್ಳಬೇಕು ಎಂದು ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಕರೆ ನೀಡಿದರು. ಕಾರವಾರದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ, ಪ್ರತಿದಿನ ಯೋಗ ಅಭ್ಯಾಸ ಮಾಡುವುದರಿಂದ ಮನಸ್ಸಿನಲ್ಲಿ ಸಕಾರಾತ್ಮಕ ಚಿಂತನೆಗಳು ಮೂಡಲಿವೆ ಎಂದು ತಿಳಿಸಿದರು. ವಿಜಯಪುರದಲ್ಲಿ ಯೋಗ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹರೀಶ ಎ, ಯೋಗ ಮಾಡುವುದರಿಂದ ದೇಹ ಮತ್ತು ಮನಸ್ಸು ಒಗ್ಗೂಡುತ್ತದೆ. ನಿತ್ಯ ಯೋಗ ಮಾಡುವುದರಿಂದ ಆರೋಗ್ಯ ಸುಧಾರಿಸುವುದಲ್ಲದೆ ಸದೃಢವಾಗಿ ಇರಬಹುದಾಗಿದೆ ಎಂದು ಹೇಳಿದ್ದಾರೆ. ಯಾದಗಿರಿಯಲ್ಲಿ ಅಪರ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ ಮಾತನಾಡಿ, ಆರೋಗ್ಯಕರ ಜೀವನ ಶೈಲಿ ಮತ್ತು ದೀರ್ಘಾಯುಷ್ಯಕ್ಕಾಗಿ ಯೋಗ ಅತ್ಯುತ್ತಮ ಸಾಧನವಾಗಿದ್ದು, ನಿಯಮಿತ ಯೋಗಾಭ್ಯಾಸವು ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಸದೃಢವಾಗಿಸುತ್ತದೆ ಎಂದು ತಿಳಿಸಿದ್ದಾರೆ. ಹಾವೇರಿಯಲ್ಲಿ ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ಮಂಟಗೋಡಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಲ್ಜಿತ್ ಕುಮಾರ್ ಮತ್ತಿತರರ ಅಧಿಕಾರಿಗಳು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಹಾಗೂ ಯೋಗಪಟುಗಳು ವಿವಿಧ ಆಸನಗಳ ಪ್ರದರ್ಶನದ ಮೂಲಕ ಯೋಗ ದಿನಾಚರಣೆಯಲ್ಲಿ ಭಾಗಿಯಾದರು. ಆರೋಗ್ಯಕರ ಜೀವನ ಶೈಲಿ ಮತ್ತು ದೀರ್ಘಾಯುಷ್ಯಕ್ಕಾಗಿ ಯೋಗ ಅತ್ಯುತ್ತಮ. ಭಾರತ ಯೋಗ ಪರಂಪರೆಯ ದೇಶವಾಗಿದ್ದು, ಯೋಗದಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸಿಗಲಿದೆ ಎಂದು ತಿಳಿಸಿದರು. ಹಾವೇರಿಯಲ್ಲಿ ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ಮಂಟಗೋಡಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಲ್ಜಿತ್ ಕುಮಾರ್ ಮತ್ತಿತರರ ಅಧಿಕಾರಿಗಳು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಹಾಗೂ ಯೋಗಪಟುಗಳು ವಿವಿಧ ಆಸನಗಳ ಪ್ರದರ್ಶನದ ಮೂಲಕ ಯೋಗ ದಿನಾಚರಣೆಯಲ್ಲಿ ಭಾಗಿಯಾದರು. ಚಾಮರಾಜನಗರದಲ್ಲಿ ಯೋಗ ದಿನಾಚರಣೆ ಉದ್ಘಾಟಿಸಿದ ಜಿಲ್ಲಾಧಿಕಾರಿ ಶ್ರೀರೂಪ, ಭಾರತ ಯೋಗ ಪರಂಪರೆಯ ದೇಶವಾಗಿದ್ದು, ಯೋಗದಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸಿಗಲಿದೆ ಎಂದು ತಿಳಿಸಿದರು. ಕೊಪ್ಪಳದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಕೆ ರಾಜಶೇಖರ ಬಸವರಾಜ ಹಿಟ್ನಾಳ್, ಮನುಷ್ಯನ ದೇಹ ಮತ್ತು ಮನಸ್ಸನ್ನು ಒಂದಾಗಿಸಿ ಪ್ರಕೃತಿಯೊಂದಿಗೆ ಜೋಡಿಸುವ ಮಹಾನ್ ಶಕ್ತಿ ಯೋಗಕ್ಕಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಜಿ ಪ್ರಭು, ಉತ್ತಮ ಮಾನಸಿಕ ಮತ್ತು ದೈಹಿಕ ಸದೃಢತೆ ಹಾಗೂ ಸಮತೋಲನಕ್ಕೆ ಯೋಗಾಭ್ಯಾಸ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಮಡಿಕೇರಿಯಲ್ಲಿ ನಡೆದ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ನಗರಸಭೆ ಅಧ್ಯಕ್ಷರಾದ ಪಿ ಕಲಾವತಿ, ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಯೋಗ ಸಹಕಾರಿಯಾಗಿದೆ ಎಂದರು.

0: ಶ್ರೀರಂಗಪಟ್ಟಣ ಟಿಪ್ಪು ಸುಲ್ತಾನ ಬೇಸಿಗೆ ಅರಮನೆ ಆವರಣದಲ್ಲಿ ವಿಶೇಷ ಯೋಗ ದಿನಾಚರಣೆ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ರಮೇಶ ಬಂಡಿಸಿದ್ದೇಗೌಡ, ಕಾರ್ಯಕ್ರಮದಲ್ಲಿ ಕ್ರಮಬದ್ಧ ರೀತಿಯಲ್ಲಿ ಯೋಗ ಮಾಡುವುದರಿಂದ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಬಹುದು, ದೈಹಿಕ ಸಮಸ್ಯೆಗಳು ದೂರವಾಗಿ ನೆನಪಿನ ಶಕ್ತಿ ಹೆಚ್ಚುತ್ತದೆ ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಮುಂಗಾರು ಕ್ಷೀಣಿಸಿದ್ದು ಕಾವೇರಿ ವಿಚಾರದಲ್ಲಿ ತಮಿಳುನಾಡು ಮತ್ತೆ ವಿವಾದ ಮಾಡುತ್ತಿರುವುದು ಸರಿಯಲ್ಲ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ HD ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡಿಗೆ ನಿಗದಿಗಿಂತ 2 ಪಟ್ಟು ನೀರು ಬಿಡಲಾಗಿದೆ. ಆದಾಗ್ಯೂ ಈಗ ಮಳೆ ಕೊರತೆಯಿಂದ ಸಂದರ್ಭದಲ್ಲಿ ನೀರಿಗಾಗಿ ಒತ್ತಡ ಹೇರುವುದು ಸೂಕ್ತವಲ್ಲ ಎಂದರು. ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗಾಗಿ ಮೇಕೆದಾಟು ಯೋಜನೆ ಅಗತ್ಯವಾಗಿದೆ. ಈ ಯೋಜನೆ ಅನುಷ್ಠಾನವಾದರೆ ಎರಡೂ ರಾಜ್ಯಗಳಿಗೂ ಲಾಭವಾಗಲಿದೆ ಎಂದು ಅವರು ತಿಳಿಸಿದರು. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ಇದೇ 23 ಮಂಗಳವಾರ ದೆಹಲಿಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ವೈದ್ಯಕೀಯ ಸೇವೆಗಾಗಿ ಡಾ ಪ್ರಭಾಕರ್ ಕೋರೆ, ಶಿಕ್ಷಣ ತಂತ್ರಜ್ಞ ಶಶಿಶೇಖರ್ ವೆಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಉದ್ಯಮಿ ಟಿಟಿ ಜಗನ್ನಾಥನ್, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ಇಂದು ನೀಟ್ ಯುಜಿ ಮರುಪರೀಕ್ಷೆ ಸುಗಮವಾಗಿ ನಡೆಯಿತು. ಬೆಂಗಳೂರಿನ 68, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 8, ಚಿಕ್ಕಬಳ್ಳಾಪುರ ಜಿಲ್ಲೆಯ 6, ಹಾವೇರಿಯಲ್ಲಿ 5 ಪರೀಕ್ಷಾ ಕೇಂದ್ರ ಸೇರಿದಂತೆ ಇತರೆಡೆ ಯಾವುದೇ ಲೋಪವಿಲ್ಲದಂತೆ ಮರುಪರೀಕ್ಷೆ ನಡೆಯಿತು. ಪರೀಕ್ಷಾ ಕೇಂದ್ರಗಳಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ವಿದ್ಯಾರ್ಥಿಗಳಿಗೆ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯವಾಗಿತ್ತು. ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯುತ್ ವ್ಯವಸ್ಥೆ, ಸಿಸಿ ಕ್ಯಾಮೆರಾ ಅಳವಡಿಕೆ, ಆಂಬ್ಯುಲೆನ್ಸ್ ಸೇವೆ, ಸ್ವಚ್ಛತೆ ಮತ್ತು ಪರೀಕ್ಷೆಗೆ ಹಾಜರಾಗುವ ವಿಶೇಷಚೇತನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ವೀಲ್ಚೇರ್ ವ್ಯವಸ್ಥೆಯನ್ನು ಆರೋಗ್ಯ ಘಟಕದಿಂದ ಕಲ್ಪಿಸಲಾಗಿತ್ತು. ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಇಂದು ಅಧಿಕಾರ ಸ್ವೀಕರಿಸಿದರು. ನಗರದ ಅರಮನೆ ಮೈದಾನದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರಿಸಿದ್ದರು. ಈ ವೇಳೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಮತ್ತಿತರ ಹಲವು ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಮಲ್ಲಿಕಾರ್ಜುನ ಖರ್ಗೆ, ಪಕ್ಷಕ್ಕೆ ಶ್ರಮಪಟ್ಟ ಪ್ರತಿ ನಾಯಕರಿಗೆ ಮುಂದೆ ಉತ್ತಮವಾದ ಭವಿಷ್ಯವಿದೆ ಎಂದರು. ಚಿತ್ರದುರ್ಗ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠದ ಪೀಠಾಧ್ಯಕ್ಷರಾದ ಡಾ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರನ್ನು ಪ್ರತಿಷ್ಠಿತ ನಾಡಪ್ರಭು ಕೆಂಪೇಗೌಡ ರಾಷ್ಟೀಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ದುರ್ಬಲವಾಗಿತ್ತು. ರಾಜ್ಯಾದ್ಯಂತ 1 ಅಥವಾ 2 ಸ್ಥಳಗಳಲ್ಲಿ ಮಳೆಯಾಗಿದ್ದು, ಬೆಂಗಳೂರು HAL GKVK 3 ಸೆಂಟಿಮೀಟರ್, ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ 2, ಬೀದರ್ನಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 3 ದಿನ ರಾಜ್ಯದ ಹವಾಮಾನದಲ್ಲಿ ಗಮನಾರ್ಹ ಬದಲಾವಣೆ ಇಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯೋಗವು ಆರೋಗ್ಯಕರ ಸಮತೋಲಿತ ಜೀವನಕ್ಕೆ ಅತ್ಯಂತ ವಿಶ್ವಾಸಾರ್ಹ ಮಾರ್ಗ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ದೈಹಿಕ ಮಾನಸಿಕ ಒತ್ತಡದಿಂದ ಮುಕ್ತರಾಗಲು ಯೋಗ ಅವಶ್ಯಕ, ಕೇಂದ್ರ ಸಚಿವ ವಿ ಸೋಮಣ್ಣ. ಬೆಂಗಳೂರಿನ ಕುಡಿಯುವ ನೀರಿಗಾಗಿ ಮೇಕೆದಾಟು ಯೋಜನೆ ಅಗತ್ಯ, ಕೇಂದ್ರ ಸಚಿವ HD ಕುಮಾರಸ್ವಾಮಿ. ರಾಜ್ಯದ 5 ಇದೇ ಮಂಗಳವಾರ ರಾಷ್ಟಪತಿ ಅವರಿಂದ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ. ಹಾಗೂ ರಾಜ್ಯದೆಲ್ಲೆಡೆ ಬಿಗಿ ಭದ್ರತೆ ನಡುವೆ ಸುಗಮವಾಗಿ ನಡೆದ ನೀಟ್ ಯುಜಿ ಮರುಪರೀಕ್ಷೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
4: ಮಹಿಳೆಯರ ಮೇಲಿನ ಯಾವುದೇ ರೂಪದ ದೌರ್ಜನ್ಯವು ಶಿಕ್ಷಾರ್ಹ ಅಪರಾಧವಾಗಿದೆ.

0: ಅನಾವಶ್ಯಕವಾಗಿ ಸ್ಪರ್ಶಿಸಿದಾಗ, ಯಾರಾದರೂ ಕೆಟ್ಟ ದೃಷ್ಟಿಯಿಂದ ಫುಸಲಾಯಿಸಿ ಆಶೆ ತೋರಿಸಿದಾಗ ಹೆಣ್ಣು ಮಕ್ಕಳೇ ಜಾಗೃತರಾಗಿ. ಯಾವುದೇ ಸ್ವರೂಪದ ಅಸಮಾನತೆ, ಲಿಂಗ ತಾರತಮ್ಯ ಮತ್ತು ಲೈಂಗಿಕ ದೌರ್ಜನ್ಯದ ವಿರುದ್ಧ ಸೆಟೆದು ನಿಲ್ಲುವುದು ಸ್ತ್ರೀಯರ ಹಕ್ಕು. ಹೆಣ್ಣು ಗಂಡು ಸಮಾನ, ಸಮಾನತೆ ಮತ್ತು ಸುಖಿ ಸಮಾಜದ ನಿರ್ಮಾಣಕ್ಕೆ ಕಟಿಬದ್ಧರಾಗೋಣ.
1: ಆಕಾಶವಾಣಿ ಸಮಯ 6:50:49. ಇಂಗ್ಲೆಂಡಿನ ಮ್ಯಾಂಚೆಸ್ಟರ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳ ನಡುವೆ ನಡೆಯಲಿರುವ ಟಿ20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಪಂದ್ಯದ ವೀಕ್ಷಕ ವಿವರಣೆಯ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇನ್ನೀಗ. ನ್ಯೂಸ್ ಆನ್ ಏರ್ ಆಪ್ನಲ್ಲಿ ನಮ್ಮ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

0: ಆಕಾಶವಾಣಿ ಬೆಂಗಳೂರು, ಸಮಯ 6:52. ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಅಡಿಕೆ ಆಧಾರಿತ ಕೃಷಿ ಈ ಕುರಿತು ಡಾ ಬಿ ನಾರಾಯಣ ಸ್ವಾಮಿ ಅವರೊಂದಿಗೆ ಸಂದರ್ಶನ. ತುರ್ವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳಲಿದ್ದೀರಿ. ಆತ್ಮೀಯ ರೈತ ಬಾಂಧವರೇ, ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಅಡಿಕೆ ಆಧಾರಿತ ಕೃಷಿ ಈ ಕುರಿತು ಡಾ ಬಿ ನಾರಾಯಣ ಸ್ವಾಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ.
1: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಕೃಷಿಯಲ್ಲಿ ಒಂದು ವಾಣಿಜ್ಯ ಬೆಳೆಯಾದ ಅಡಿಕೆ ಬೆಳೆಯ ಜೊತೆಗೆ ಬೆಳೆಯುವಂತಹ ಉಪ ಬೆಳೆಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಅಡಿಕೆ ಬೆಳೆ ಇದು ದೀರ್ಘಾವಧಿ ಬೆಳೆ, 6-8 ವರ್ಷದ ನಂತರ ಇದು ತಮಗೆ ಫಲ ಕೊಡುತ್ತೆ. ಆದರೆ ಅಡಿಕೆ ಹಾಗಾಗಿ 6-8 ವರ್ಷ ನೀವು ಏನು ಉತ್ಪನ್ನ ಇಲ್ಲದೆ ನೀವು ಬದುಕೋಕ್ಕಾಗಲ್ಲ. ಹಾಗಾಗಿ ಅಡಿಕೆ ಬೆಳೆ ಆಧಾರಿತ ಕೃಷಿ ಯಾವ ಥರ ಮಾಡಿಕೊಂಡ್ರೆ ತಮಗೆ ಲಾಭದಾಯಕ ಅನ್ನೋದ್ರ ಕುರಿತು ಮಾಹಿತಿ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ನಿವೃತ್ತ ಕೃಷಿ ವಿಜ್ಞಾನಿ ಡಾಕ್ಟರ್ ಬಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ನಾರಾಯಣ ಸ್ವಾಮಿ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ ತಿಮ್ಮಪ್ಪ ಕೌಟ್ರೆ.
1: ಇವತ್ತು ನಮಗೆ ಅಡಿಕೆ ಬೆಳೆ ಆಧಾರಿತ ಕೃಷಿ ಇದರಲ್ಲಿ ಏನೇನು ಬರುತ್ತೆ, ಯಾವ್ಯಾವುದನ್ನು ಹೊಸದಾಗಿ ನಮ್ಮ ರೈತರು ಅಳವಡಿಸ್ಕೊಳ್ಬೋದು, ಒಂದೊಂದಾಗಿ ಹೇಳಿ ನಾರಾಯಣ ಸ್ವಾಮಿ ಅವರೇ.
2: ಸಂತೋಷ ಕೌಟ್ರೆ. ಈಗ ಮುಖ್ಯವಾಗಿ ಅಡಿಕೆ ಬೆಳೆಯ ವಿಸ್ತೀರ್ಣ ಅಗಾಧವಾಗಿ ಆಗ್ತಾ ಇದೆ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ತಮಗೆ ಬಂದಿದೆ. ಎಲ್ಲ ಕಡೆಯೂ ಕೂಡ ಇದೇ ಒಂದು ಮಾತುಗಳು. ಏನಪ್ಪ, ಅಡಿಕೆ ಬೆಳೆಯದೇ ಇರತಕ್ಕಂಥ ಜಾಗದಲ್ಲೂ ಕೂಡ ಇದನ್ನು ಚಿತ್ರದುರ್ಗ, ಬಳ್ಳಾರಿ, ಈ ಭಾಗದಲ್ಲಿ ಕೋಲಾರ, ಈ ಭಾಗದಲ್ಲೂ ಕೂಡ ಅಡಿಕೆಯನ್ನು ಬೆಳೀತಾ ಇದ್ದಾರಲ್ಲ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ. ವಿಷಯ ಅದೇನೇ ಇರಲಿ, ಅಡಿಕೆ ಅತಿ ಹೆಚ್ಚು ನೀರನ್ನು ಬಯಸ್ತಕ್ಕಂತಹ ಒಂದು ಇದು. ಈಗಾಗಲೇ ಕರಾವಳಿ ಪ್ರದೇಶ, ತುಮಕೂರು, ಮಲೆನಾಡು ಮತ್ತು ಅರೆಮಲೆನಾಡು ಪ್ರದೇಶಗಳಲ್ಲಿ ಹೆಚ್ಚು ಚಾಲ್ತಿಯಲ್ಲಿದ್ದಂತಹ ಬೆಳೆ ಇವತ್ತಿನ ದಿವಸ ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ, ತುಮಕೂರು, ಕೋಲಾರ, ಮಂಡ್ಯ, ಈ ಎಲ್ಲ ಭಾಗದಲ್ಲೂ ಇದರ ವಿಸ್ತೀರ್ಣ ಜಾಸ್ತಿ ಆಗ್ತಾ ಇದೆ. ಅದೇನೇ ಇರಲಿ, ಇದರ ವೈಜ್ಞಾನಿಕ ಬೇಸಾಯ ಕ್ರಮಗಳನ್ನು ಮೊದಲಿಗೆ ರೈತ ಅರಿತು ಅವುಗಳಿಂದ, ತಾವು ಹೇಳಿದ್ರಿ, 5-6 ವರ್ಷಗಳ ನಂತರವೇ ಅದರ ಒಂದು ಫಸಲು ಬರ್ತದೆ, ಅಲ್ಲಿವರೆಗೂ ಏನು ಮಾಡಬೇಕು ರೈತ ಭೂಮಿನಲ್ಲಿ ಅಂಥೇಳಿ, ಆ ಒಂದು ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ಸಂಶೋಧನೆಗಳನ್ನು ನಡೆಸಿ ಅದರಲ್ಲಿ ಪ್ರಧಾನ ಬೆಳೆ ಅಡಿಕೆಯಲ್ಲಿ ಲಾಭ ಬರೋದಕ್ಕೆ ಮೊದಲು ನಾವು ಪ್ರಾರಂಭದ ವರ್ಷಗಳಲ್ಲೇ ಲಾಭವನ್ನು ಪಡೆಯಲಿಕ್ಕೆ ಮಿಶ್ರ ಬೆಳೆಗಳು ಅಥವಾ ಅಂತರ ಬೆಳೆಗಳನ್ನು ಏನೆಲ್ಲ ಆಯಾ ಒಂದು ಪರಿಸ್ಥಿತಿಗೆ ತಕ್ಕಂತೆ ಅವುಗಳನ್ನು ಬೆಳೆದು ಆ ಲಾಭವನ್ನು ಮಾಡ್ಕೊಳ್ತಾರಲ್ಲ, ಅದು ಒಂದು ರೈತರ ಒಂದು ಜಾಣ್ಮೆ ಆಗಬೇಕಾಗಿದೆ. ಕಾರಣ ಇವತ್ತಿನ ದಿವಸ ಯಾವುದೋ ಒಂದು ಬೆಳೆಯ ಮೇಲೆ ರೈತ ಅವಲಂಬನೆ ಆದರೆ ಸಾಕಾಗೋದಿಲ್ಲ.
1: ಆಯಿತು, ಈಗ ಏನೇನು ಅವಕಾಶ ಇದೆ ನಮ್ಮ ರೈತರಿಗೆ? ಆ ಒಂದು ನೀವು 1 ಎಕರೆ ಅಡಿಕೆ ಗಿಡ ಹಾಕಿದ್ರಿ, 8 ವರ್ಷ ತನಕ ಕಾಯಕ್ಕಾಗಲ್ಲ,
2: ಆಗೋದಿಲ್ಲ.
1: ನೀವು 5-6 ವರ್ಷ ಅಂತ ಹೇಳಲ್ಲ, ನಾನು 8 ವರ್ಷದ ನಂತರನೇ ಬರೋದದು

0: ಸುಮ್ಮನೆ ಹೇಳೋದಲ್ಲ. ಅದು ಏನೇನು ಹೋಗಿ ಮಾಡ್ಬೋದು ಬೆಳೀಲಿಕ್ಕೆ ಒಂದೊಂದಾಗಿ ಹೇಳಿ ನಾರಾಯಣ ಸ್ವಾಮರು.
1: ತುಂಬ ಸಂತೋಷ. ಇದು ಅತ್ಯುತ್ತಮವಾದಂಥ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ಪ್ರಧಾನವಾಗಿ ಅಡಿಕೆ ಬೇಸಾಯದಲ್ಲಿ ರೈತ ಆಯ್ಕೆ ಮಾಡ್ತಕ್ಕಂತಹ ಬೆಳೆಗಳು, ಬೇಸಾಯ ಕ್ರಮಗಳು ಎಲ್ಲ ಪ್ರದೇಶಕ್ಕೂ ಒಂದೇ ಆಗಿರೋದಿಲ್ಲ. ತಾವು ಹೇಳಿದ್ರಿ, ಈಗ ಕರಾವಳಿ ಪ್ರದೇಶದ ರೈತನ ಪರಿಸ್ಥಿತಿ ಬೇರೆ ಇರುತ್ತೆ, ಮಲೆನಾಡು ಮತ್ತು ಅರೆಮಲೆನಾಡು ಪ್ರದೇಶದ ಅಡಿಕೆ ಬೆಳೆಗಾರನ ಪರಿಸ್ಥಿತಿ ಬೇರೆ ಇರ್ತದೆ, ಬಯಲುಸೀಮೆಯ ಅಡಿಕೆ ಬೆಳೆಗಾರನ ಪರಿಸ್ಥಿತಿ ಬೇರೆ ಇರ್ತದೆ, ಮತ್ತು ಅಲ್ಲಿ ಬೆಳೆಯಬಹುದಾದಂತಹ ಉಪಬೆಳೆಗಳ ಒಂದು ವಾತಾವರಣವೂ ಕೂಡ ಬೇರೆ ಆಗಿರುತ್ತೆ ಅನ್ನೋದನ್ನು ರೈತ ಗಮನಿಸಬೇಕಾಗ್ತದೆ. ಇಷ್ಟೆಲ್ಲ ಅಂಶಗಳ ಜೊತೆಗೆ ಅಡಿಕೆಯ ಯಾವ ಹಂತದಲ್ಲಿ ಯಾವ ಉಪಬೆಳೆ ಅಲ್ಲಿ ಬದುಕುತ್ತೆ ತೋಟದಲ್ಲಿ ಅನ್ನೋದು ಕೂಡ ಬಹಳ ಮುಖ್ಯ. ನೆರಳನ್ನ ಬಯಸ್ತಕ್ಕಂತ ಬೆಳೆನ
0: ಅಲ್ಲ, ಒಂದು ಅಂದಾಜಿನ ಪ್ರಕಾರ ನೀವು ಹೇಳಿ ಏನೇನು ಬೆಳಿಲಿಕ್ಕೆ ಸಾಧ್ಯ ಇದೆ.
1: ಹೌದು, ಅದರಲ್ಲಿ ವಿಶೇಷವಾಗಿ ತಂತ್ರಜ್ಞಾನಗಳನ್ನೇ ನಾವು ಬಿಡುಗಡೆ ಮಾಡಿದ್ದೇವೆ. ಏನಾದರೆ ಅದಕ್ಕಾಗಿ ವಿಶೇಷವಾಗಿ ಸಂಶೋಧನಾಲಯಗಳು, ಕೃಷಿ ವಿಶ್ವವಿದ್ಯಾನಿಲಯ, ತೋಟಗಾರಿಕಾ ವಿಶ್ವವಿದ್ಯಾನಿಲಯ, ಜೊತೆಗೆ CPCRI ಕೇಂದ್ರೀಯ ಪ್ಲಾಂಟೇಷನ್ ಬೆಳೆಗಳ ಸಂಶೋಧನಾ ಸಂಸ್ಥೆ, ನಾನು ಕೂಡ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ತು 13 ವರ್ಷ. ಅಲ್ಲಿ ಅಡಿಕೆಯನ್ನು ಪ್ರಾರಂಭ ಮಾಡಿದ್ದಾದ ಮೇಲೆ ಮೊದಲ ಒಂದು 2-3 ವರ್ಷದವರೆಗೂ ನಾವು 9 ಅಡಿ 9 ಅಡಿಗೆ ಸಾಲಿಗೆ ಇಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಅಂತರವನ್ನು ಕೊಡ್ತೇವೆ. ಮಧ್ಯಂತರ ಭಾಗ ಏನಿರ್ತದೆ ಅದು ಬಿಸಿಲಿಗೆ ಎಕ್ಸ್ಪೋಸ್ ಆಗಿ ಹಾಗೆಯೇ ಇರ್ತದೆ. ಗಿಡ ಬೆಳೆದಂತೆಲ್ಲ ನೆರಳು 4 ಗಿಡಗಳ ಮಧ್ಯೆ ಬರಲಿಕ್ಕೆ ಏನು ಪ್ರಾರಂಭ ಆಗುತ್ತೆ, ಆ ಪಾರ್ಷಿಯಲ್ ಅರೆ ಪ್ರಮಾಣದ ಬೆಳಕನ್ನು ಬಳಸಿಕೊಂಡು ಬೆಳೀತಕ್ಕಂಥ ತರಕಾರಿ ಬೆಳೆಗಳು, ಎಲ್ಲ ಪ್ರದೇಶಕ್ಕೂ ತರಕಾರಿ ಬೆಳೆಗಳನ್ನು ಅಡಿಕೆ ತೋಟದಲ್ಲಿ ಪ್ರಾರಂಭಿಕ 3 ವರ್ಷದಲ್ಲಿ ಬೆಳೀಬೋದು. ಕರಾವಳಿ ಭಾಗದಲ್ಲಿ ಗೆಡ್ಡೆ ಗೆಣಸುಗಳನ್ನು ಬೆಳೀತೆ, ಬಯಲು ಸೀಮೆಯಲ್ಲಾದರೂ ಕೂಡ ತರಕಾರಿಗಳನ್ನು, ಹೂವಿನ ಬೆಳೆಗಳನ್ನು, ಈಗ ಚೆಂಡು ಹೂವು ಬೆಳೀಬೋದು, ದೊಡ್ಡ ದೊಡ್ಡ ರೋಸನ್ನು ಅಥವಾ ಅದೇ ರೀತಿ ಬಹುವಾರ್ಷಿಕ ಹೂವಿನ ಬೆಳೆಗಳನ್ನು ನಾವು ರೆಕಮೆಂಡ್ ಮಾಡೋದಿಲ್ಲ. ಸರಳ ಪ್ರಮಾಣದಲ್ಲಿ ಮಾರುಕಟ್ಟೆಯನ್ನು ಆಧಾರವಾಗಿಟ್ಟುಕೊಂಡು ಆ ಒಂದು ಹಬ್ಬ ಹರಿದಿನಗಳನ್ನು ಗಣನೆಗೆ ತೆಗೆದುಕೊಂಡು ನಾವು ನಮ್ಮ ಮಾರುಕಟ್ಟೆಗೆ ಹೊಂದಾಣಿಕೆ ಆಗೋದಾದರೆ, ಈಗ ಗೌರಿಬಿದನೂರು ಅಥವಾ ಕೋಲಾರ ಈ ಪ್ರಾರಂಭ, ಬೆಂಗಳೂರಿನ ಸುತ್ತಮುತ್ತಲಿನ ಅಡಿಕೆ ತೋಟದಲ್ಲಿ ನೀರಾವರಿ ವ್ಯವಸ್ಥೆ ಇದೆ ಎಂದಾಗ ರೈತನು ಹೊಂದಾಣಿಕೆ ಮಾಡಿಕೊಡಬಹುದಾದಂಥ ತರಕಾರಿಗಳು ಬೇರೆ ಆಗಿರುತ್ತದೆ. ಆ ಕರಾವಳಿ ಭಾಗ ಮಂಗಳೂರು ಅಥವಾ ಕರಾವಳಿ ಭಾಗ ಉತ್ತರ ಕನ್ನಡಕ್ಕೆ ಹೋದಾಗ ಅಲ್ಲಿನ ಒಂದು ಮಾರುಕಟ್ಟೆಗೆ ಅನುಕೂಲಕ್ಕೆ ತಕ್ಕಂತೆ ತರಕಾರಿಗಳನ್ನು, ಆಯಾ ಭಾಗದ ತರಕಾರಿಗಳನ್ನು ಹೊಂದಾಣಿಕೆ ಮಾಡಬೇಕು. ಇದು 3-6 ವರ್ಷದವರೆಗೂ ಈ ರೀತಿಯ ಇದು. ಮತ್ತೆ ಕೆಲವು ಭಾಗದಲ್ಲಿ ಗೆಡ್ಡೆ ಗೆಣಸುಗಳನ್ನು ಬೆಳೀತಾರೆ, ಎನ್ನಾರ್ಪುರ ಈ ಕಡೆ ಈ ಭಾಗದಲ್ಲಿ, ಅವುಗಳು ಕೇರಳ ಈ ಭಾಗದಲ್ಲೇ ಮಾರ್ಕೆಟ್. ಹಾಗೆ ಗೆಡ್ಡೆ ಗೆಣಸುಗಳನ್ನೇ ಎಲ್ಲರೂ ಕೋಲಾರದ ಮಂಡ್ಯದ ರೈತ ಅಡಿಕೆ ತೋಟದಲ್ಲಿ ಬೆಳಿಬೇಕು ಅಂತೇನಿಲ್ಲ. ಆಯಾ ಭಾಗದಲ್ಲಿ ಬೆಳೆಯಬಹುದು ಮಾರುಕಟ್ಟೆಯಲ್ಲಿ ವ್ಯವಸ್ಥೆ ಇರತಕ್ಕಂತಹ ತರಕಾರಿ, ಹಣ್ಣು ಮತ್ತು ಹೂವಿನ ಬೆಳೆಗಳನ್ನು ತೆಗೆದುಕೊಳ್ಬಹುದು. ಈಗ ಹಣ್ಣಿನ ಬೆಳೆಗಳನ್ನು ಹೊಂದಾಣಿಕೆ ಮಾಡೋದು ಬಹಳ ಕಷ್ಟ, ಆದರೆ ಎಲ್ಲ ಭಾಗದಲ್ಲೂ, ಕರಾವಳಿ ಆಗಿರಲಿ, ಬಯಲುಸೀಮೆ ಆಗಿರಲಿ, ಎಲ್ಲ ಭಾಗದಲ್ಲೂ ಅಡಿಕೆ ತೋಟದಲ್ಲ ಪ್ರಾರಂಭದಲ್ಲೇ ಅಡಿಕೆಯನ್ನು ನೆಟ್ಟ ದಿವಸದಿಂದಲೇ ಬಾಳೆಯನ್ನು ನೆಡಬಹುದು. ಇದನ್ನು ಒಂದು ಗಮನಿಸಬೇಕು ರೈತರು. ನೆರಳನ್ನು ಒದಗಿಸಿದಂತಾಗುತ್ತೆ ಅಡಿಕೆ ತೋಟದಲ್ಲಿ, 9 ಅಡಿ 9 ಅಡಿ ಕೊಟ್ಟ ನಂತರ ನಾವು ಸಾಲಿನಲ್ಲಿ ಕೂಡ ಬಾಳೆಯನ್ನು ಹಾಕಿ, ಆದರೆ ಒಂದಂತೆ ನಿಜ, ಅಡಿಕೆ ಬೆಳೆದಂತೆಲ್ಲ ನಿಮಗೆ ನೆರಳು ಬರಲಿಕ್ಕೆ ಶುರು ಆಗುತ್ತೆ 4 ಮರಗಳ ಮಧ್ಯೆ. ಆ ಸಂದರ್ಭದಲ್ಲಿ ಬಾಳೆಯನ್ನು, ಏಲಕ್ಕಿ ಬಾಳೆಯನ್ನೇ ನಾವು ಹೊಂದಾಣಿಕೆ ಮಾಡಬೇಕು.
0: ಇದರ ಜೊತೆಗೆ ನೀವು ಹುಲ್ಲನ್ನು ಬೆಳಿಬಹುದು,
1: ಮಧ್ಯಂತರ ಜಾಗದಲ್ಲಿ ಹುಲ್ಲನ್ನು ಬೆಳಿಬೇಕು. ಅಲ್ಲಿ
0: ದೊಡ್ಡ ಪ್ರಮಾಣದಲ್ಲಿ ನಿಮಗೆ ದೊಡ್ಡ ಬೆಳೆ ಇದು ಹುಲ್ಲು, ಹುಲ್ಲಿಗೆ ಬಾಳೆ ಬೆಳೆಯಬಹುದು. ದೊಡ್ಡ ಪ್ರಮಾಣದಲ್ಲಿ ನೀವು ಹುಲ್ಲನ್ನು ಬೆಳ್ಕೋಬಹುದು.
1: ಸೀಮೆ ಹಸುಗಳನ್ನು ನೀವು ಸಾಕಾಣಿಕೆ ಮಾಡಿ ಆ ತೋಟದಲ್ಲಿ ಸಿಗತಕ್ಕಂತಹ, ಅದು ಇಡೀ 1 ಎಕರೆ ಇದೇನೆ, 1 ಎಕರೆಗೂ ಹುಲ್ಲು ಹಾಕಿ ಅಂತ ನಾವು ಹೇಳೋದಿಲ್ಲ. 1/2 ಎಕರೆ ಹುಲ್ಲು ಹಾಕಿ ಅಥವಾ 1 ಸೀಮೆ ಹಸುವನ್ನು ಮೇಂಟೈನ್ ಮಾಡೋದಾದ್ರೆ
0: ಇಲ್ಲ. ಈಗ ಅಲ್ಲಿ ನೀವು ಬಾಳೆ ತೋಟಕ್ಕೆ ನೀವು ಆಕಳನ್ ಬಿಟ್ಟರೆ ಅದು ಮತ್ತೆ
1: ಬಿಡ್ಲಿಕ್ಕಲ್ಲ, ಅದು ಒಯ್ದು ಅದನ್ನ ಸಾಕಣೆ ಮಾಡ್ಲಿಕ್ಕೆ.
0: ದೊಡ್ಡ ಪ್ರಮಾಣದಲ್ಲಿ ನೀವು ಹುಲ್ಲು ಬೆಳ್ಕೊಳ್ಳೋಕೆ ಅವಕಾಶ ಇದೆ,
1: ಅವಕಾಶಗಳಿವೆ.
0: ಮತ್ತೆ
1: 1 ಮೀಟರ್ ಸುತ್ತಳತೆನಲ್ಲಿ ನಾವೇನು ಡಿಸ್ಟರ್ಬ್ ಮಾಡಿದ್ರ, ತೊಂದರೆಯನ್ನು ಕೊಡದೋರ ಅಡಿಕೆ ಮರದ ಬುಡದ ಸುತ್ತಲೂ, ಈ ಉಳಿಕೆ ಭಾಗದಲ್ಲಿ ನೀವು ಯಾವ ಬೆಳೆ ಬೇಕಾದರೂ ಹೊಂದಾಣಿಕೆ ಮಾಡ್ಕೊಳ್ಬಹುದು. ಈಗ ನೋಡಿ,
0: ಇಲ್ಲ
1: ಜಾಯಿಕಾಯಿ
0: ಬುಡದಲ್ಲೂ ಕೂಡ ನೀವು ಹುಲ್ಲು ಬೆಳೆದ್ರೆ ಏನು ಸಮಸ್ಯೆ ಆಗಲ್ಲ. ಸಣ್ಣ
1: ಪೋಷಕಾಂಶಗಳನ್ನ ನಿರ್ವಹಣೆ ಮಾಡುವಾಗ ಅಡಿಕೆಗೆ ಹಾಕದಂತ ಪೋಷಕಾಂಶಗಳು ಆ ಬೇರೆ ಬೆಳೆಗಳು ತಿನ್ನದಿದ್ದಂತೆ ನೋಡ್ಕೋಬೇಕು.
0: ಮತ್ತೆ ಈಗ ಹೂವು ಬೆಳಿಬಹುದು, ಹೂ ಬೆಳಿಬಹುದು, ಮತ್ತೆ ಕನಕಾಂಬರ ಬೆಳಿಬಹುದು,
1: ತರಕಾರಿಗಳಲ್ಲಿ ಮೆಣಸಿನಕಾಯಿ, ಬದನೆಕಾಯಿ, ಮತ್ತೆ
0: ತರಕಾರಿ
1: ಬಯಲುಸೀಮೆನಲ್ಲಿ ಚಿತ್ರದುರ್ಗ ದಾವಣಗೆರೆ ಕಲ್ಲಂಗಡಿಯನ್ನ ಬೆಳಿಬಹುದು.
0: ಹೌದು,
1: ಮೊದಲ 1-3-4 ವರ್ಷದ ತೋಟದಲ್ಲಿ
0: ನಾವು
1: ಬಿಸಿಲು ಬರ್ತವೆ,
0: ಆಮೇಲೆ ಮತ್ತಿನ್ನೇನು, ಈಗ
1: ಕುಂಬಳಕಾಯಿಯನ್ನ ಬೆಳೀತಾರೆ,
0: ಅದು ಬೆಳಿಬಹುದು. ನಾವು ಜೇನು ಪೆಟ್ಟಿಗೆಯನ್ನ ಇಡಬಹುದು,
1: ಅದು ನಾವು ಉಪ ಕಸುಬಿನಲ್ಲಿ
0: ಅದಾಯಿತು.
1: ಜೇನುಪೆಟ್ಟಿಗೆ
0: ನೀವು

0: ಒಂದು ಹಂತಕ್ಕೆ ಹೋದ್ರೆ ನೀವು ಸರಿಯಾಗಿ ಒಂದು ಎಕರೆಯಲ್ಲಿ ಸುತ್ತಮುತ್ತ ಬೇಲಿ ಹಾಕೊಂಡಿದ್ರೆ ನೀವು ಅಲ್ಲಿ ನೀವು ಕೋಳಿನೂ ಕೂಡ ಸಾಕೊಳ್ಬಹುದು. ಅದು ನಿಮಗೆ ಮಿಶ್ರ ಬೇಸಾಯ ಎಲ್ಲ ಅದು ನಿಮ್ ದೊಡ್ಡ ಆದಾಯ ತಂದ್ಕೊಡೋ ಸಾಧ್ಯತೆನೇ ಇದೆ. ನಿಮ್ ಬುದ್ಧಿವಂತಿಕೆ ಅಲ್ಲಿ ಉಪಯೋಗಿಸಬೇಕಾಗುತ್ತೆ. ನಾವು ಹೇಳೋದಕ್ಕೆ
1: ಅಲ್ಲಿನ ಹುಳ ಉಪ್ಪಟೆಗಳನ್ನು ತಿಂದು ಬದುಕುವಂತ ಒಂದು ಕೋಳಿ ಸಾಕಣೆ
0: ಎರಡೆರಡು ತರದಿಂದ, ಒಂದು ನಿಮ್ಗೆ ಆಟೋಮೆಟಿಕ್ ಆಗಿ ಸ್ವಲ್ಪ ಪ್ರಮಾಣದ ಗೊಬ್ಬರ ಕೂಡ ಅಲ್ಲಿ ಸಿಗುತ್ತೆ, ಕೋಳಿ ಗೊಬ್ಬರ ಅಲ್ಲೇ ಸೇರ್ಕೊಂಡ್ಬಿಡುತ್ತೆ. ಮತ್ತೆ ನೀವು ರೈತರು ನೀವು ನಿರೀಕ್ಷೆ ಮಾಡಿದಂತ ನೀವು ಪ್ರಯತ್ನ ಹಾಕಿದ್ರೆ ನಿಮ್ಗೆ ಅಗಾಧ
1: ಹೊರಗಡೆಯಿಂದ ನಾವು ಪರಿಕರಗಳನ್ನು ತೆಗೆದುಕೊಂಡು ಬರೋದಲ್ಲದೆ ಅಲ್ಲೇ ದೊರೆಯುವಂತಹ ತ್ಯಾಜ್ಯಗಳು ಅದೇ ಬೆಳೆಗೆ ಪೋಷಕಾಂಶಗಳಾಗಿ ಸಿಗುತ್ತೆ. ಸಮಗ್ರ ಬೇಸಾಯ ಪದ್ಧತಿ ಅಂತ ಕರೀತಾರೆ.
0: ಅದೇ ನಿಜ. ಆಮೇಲೆ ನೀವು ಕೆಲವು ಪಕ್ಷಿಗಳಿಗೂ ಕೂಡ ಅವಕಾಶ ಕೊಟ್ಟಂಗಾಗುತ್ತೆ, ಆಶ್ರಯ ಕೊಟ್ಟಂಗಾಗುತ್ತೆ.
1: ಇಷ್ಟೇ ಅಲ್ಲ ತಿಮ್ಮಪ್ಪ, ಕೊಟ್ಟರೆ ಸಾಮಾನ್ಯವಾಗಿ ನೀವೀಗ ನೋಡಿರಿ, ಯಾರೇ ಆಗಲಿ ಇವತ್ತು ಅಡಿಕೆ ತೋಟದಲ್ಲಿ ಇವತ್ತು ಬಯಲು ಸೀಮೆಯ ಜನ ವೀಳ್ಯದೆಲೆಯನ್ನ ಬೆಳೀತಾರೆ. ಕರಾವಳಿ ಭಾಗದ ಯಾವುದೇ ಜನ ನೋಡಿ, ಮಲೆನಾಡು ಪ್ರದೇಶದ ಜನ ನೋಡಿ, ಯಾವುದೇ ಒಂದು ಅಡಿಕೆ ಮೇಲೆ ಇವತ್ತಿನ ದಿವಸ ನೆಚ್ಚಿಕೊಂಡಿಲ್ಲ.
0: ಕೋಕೋ ಬೆಳೆಬಹುದು, ಕಾಫಿ ಬೆಳೀತಾರೆ,
1: ಕಾಫಿ ಬೆಳೀತಾ ಇದ್ದಾರೆ. ಕಾಫಿಯಲ್ಲಿ ಅಡಿಕೆ ಇವತ್ತು ಪ್ರಧಾನವಾಗಿ ಕೊಡಗಿನಲ್ಲಿ ನಾವು ಕಾಣ್ತಾ ಇದ್ದೇವೆ, ಚಿಕ್ಕಮಗಳೂರಿನಲ್ಲಿ ಕಾಣ್ತಾ ಇದ್ದೇವೆ. ಜೊತೆಗೆ ಅಡಿಕೆಯೊಂದಿಗೆ ನೀವು ಜಾಯಿಕಾಯಿ, ಲವಂಗ, ಕಾಳುಮೆಣಸು,
0: ತುಳಸಿ
1: ಬೆಳೀತಾ ಇದ್ದಾರೆ, ಶುಂಠಿ ಬೆಳಿಬಹುದು, ತುಳಸಿ ಬೆಳಿಬಹುದು. ಔಷಧೀಯ ಸಸ್ಯಗಳಲ್ಲಿ ತುಳಸಿ ಸೇರುತ್ತೆ. ಜೊತೆಗೆ ಈ ಅನಾನಸ್ ಅನ್ನ ಬೆಳೀತಾರೆ. ನಿಮ್ಗೆ ಮಾರುಕಟ್ಟೆ ಯಾವುದು ಅನುಕೂಲ ಮಾಡಿಕೊಡುತ್ತೆ?
0: ನಿಂಬು ಬೆಳಿಬಹುದು.
1: ಕಾರವಾರ ಭಾಗದಲ್ಲಿ ಹೋದಾಗ ಆ ಮಾರುಕಟ್ಟೆಯನ್ನು ನಾವು ಗಣನೆಗೆ ತೆಗೆದುಕೊಳ್ಳಿ. ಮಂಗಳೂರಿನ ಭಾಗದಲ್ಲಿ ಆದಾಗ ನಾವು ತೆಗೆದುಕೊಳ್ಬೇಕು. ಬಯಲು ಸೀಮೆಯಲ್ಲಾದರೂ ಕೂಡ ಇವತ್ತಿನ ದಿವಸ ಕೊಕ್ಕೋವನ್ನು ಬೆಳಿಬಹುದು. ಮಂಡ್ಯ, ತುಮಕೂರಿನ ಭಾಗದ ಜನ ಇವತ್ತಿನ ದಿವಸ ಎರಡು ಸಾಲಿಗೆ ಒಂದರಂತೆ 5.4 ಅಡಿಗೆ ನಾವು ಇದು ಮಾಡ್ತೇವೆ. ಅಡಿಕೆಯನ್ನು 9 ಅಡಿಗೆ ಸಾಲನ ಮಾಡ್ತೇವೆ. ಎರಡು ಸಾಲಿಗೆ ಮಧ್ಯೆ ಒಂದರಂತೆ ಕೊಕ್ಕೋವನ್ನು ವೈಜ್ಞಾನಿಕವಾಗಿ ನಾವು ಶಿಫಾರಸು ಮಾಡ್ತೇವೆ.
0: ಗಡ್ಡೆಗಳನ್ನು ಕೂಡ ಗಡ್ಡೆಗಳ ನಾವು ಬಹಳ ಅದಕ್ಕೆ ಲಕ್ಷ್ಯ ಕೊಡ್ತಾ ಇಲ್ಲ. ನಾವು
1: ಹೌದು
0: ಇದರಲ್ಲಿ 16 ಪ್ರಕಾರಗಳು ಇದಾವೆ.
1: ಹೌದು
0: ನಮ್ಮ ರಾಜ್ಯ ಸರ್ಕಾರ ಈ ಒಂದು ಗಡ್ಡೆ ಗೆಣಸುಗಳ ಬೆಳಿಲಿಕ್ಕಾಗಿ ಈಗ ಉತ್ತರ ಕನ್ನಡ ಜಿಲ್ಲೆಯ ಅದು ಜೊಯಿಡಾ ತಾಲೂಕಿನಲ್ಲಿ ಒಂದು ಕೇಂದ್ರವನ್ನೇ ಅವರು ಸ್ಥಾಪನೆ ಮಾಡಿದ್ದಾರೆ. ಪ್ರತಿ ವರ್ಷ ಅದರದ್ದು ಉತ್ಸವ ಕೂಡ ಒಂದು ವಾರ ನಡೀತದೆ. ಹಾಗಾಗಿ ಅದು ಅಲ್ಲಿ ಇರೋದಷ್ಟೇ ಅಲ್ಲ, ಎಲ್ಲ ಕಡೆ ಅದು ನಮ್ಮ ಹಿರಿಯರು ಮಾಡ್ತಾ ಇದ್ರು.
1: ಭಾಗದಲ್ಲಿ
0: ನಿರ್ಲಕ್ಷ್ಯ ಮಾಡಿದ್ದೇವೆ, ಕಂಡು ಬಂದಿಲ್ಲ. ಅದು ಆರೋಗ್ಯಕ್ಕೆಲ್ಲವೂ ತುಂಬಾ ಸಹಕಾರಿಯಾಗಿವೆ.
1: ಖಂಡಿತ, ವೈಜ್ಞಾನಿಕವಾದಂತಹ ಕ್ರಮದಲ್ಲಿ ಸಂಶೋಧನಾಲಯಗಳಿಂದ ನಾವು ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿ ಯಾವ ಬೆಳೆ ಪದ್ಧತಿ ಯಾವ ಭಾಗಕ್ಕೆ ಸೂಕ್ತ ಅಂತಕ್ಕಂಥದ್ದನ್ನು ನಾವು ಶಿಫಾರಸು ಮಾಡಿದ್ದೇವೆ. ಕರಾವಳಿ ಭಾಗದಲ್ಲಿ ನಾನು ಹೇಳಿದೆ, ಅಡಿಕೆಯನ್ನು ನೆಟ್ಟಂತಹ ಪ್ರಾರಂಭದಿಂದಲೇ ಬಾಳೆಯನ್ನು ಬೆಳೀಬಹುದು. ಅಡಿಕೆ ಎಷ್ಟು ಜೀವಿತಾವಧಿ ಇರುತ್ತೆ ಅಡಿಕೆ ತೋಟದ್ದು, ಅಲ್ಲಿವರೆಗೂ ಬಾಳೆಯನ್ನು ನಾವು ಮಿಶ್ರ ಬೆಳೆಯಾಗಿ ಬೆಳೀಬಹುದು. ಕಾಳುಮೆಣಸನ್ನು ಬೆಳೀಬಹುದು, ಲವಂಗ, ಜಾಯಿಕಾಯಿ, ಇದು ಸರ್ವೇ ಸಾಮಾನ್ಯವಾಗಿ ಕರಾವಳಿ ಭಾಗದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದೇ ಕೊಡಗು ಚಿಕ್ಕಮಗಳೂರಿಗೆ ನೀವು ಬಂದಾಗ ಕಾಫಿಯಲ್ಲಿ ಅಡಿಕೆಯನ್ನು ಬೆಳೀತಾ ಇರ್ತಾರೆ. ಕಾಳುಮೆಣಸನ್ನ ನಾವು ಯಾವುದಕ್ಕೆ ಹಬ್ಬಿಸ್ತೀವಿ? ಅಲ್ಲಿ ಬೇರೆ ಮರ ಜಾತಿಗೆ ಇರ್ತಕ್ಕಂಥ ಅಡಿಕೆ ತೋಟ ಅಥವಾ ಕಾಫಿ ತೋಟದಲ್ಲಿ ಇರ್ತಕ್ಕಂಥ ಮರಗಳಿಗೆ ಅಡಿಕೆಯನ್ನು ಹಬ್ಬಿಸ್ತಾರೆ.
0: ಇನ್ನೊಂದು, ನಾವು ಈಗ ಏನು ಅಡಿಕೆ ಬೆಳೆ ಬೇಸಾಯದಲ್ಲಿ ನಾವು ಏಲಕ್ಕಿನ ಮರ್ತು ಬಿಟ್ಟು.
1: ಹೌದು, ಅಡಿಕೆಯಲ್ಲಿ ಏಲಕ್ಕಿ, ಏಲಕ್ಕಿಯನ್ನು ಎಲ್ಲ ಭಾಗದಲ್ಲಿ ಬೆಳೆ ಅದನ್ನ ನಾನು ಹೇಳಿದ್ದು.
0: ಏಲಕ್ಕಿ ಅಂದ್ರೆ ಅದು ಸ್ಪೈಸ್ ಕ್ವೀನ್ ಅಂತ,
1: ಸಾಂಬಾರ ಬೆಳೆಗಳ ಒಂದು
0: ರಾಣಿ. ಅದು ನಾವು ಇವತ್ತೇ ಬಹಳ ಬೆಳೆ ಸಿಗಲ್ಲ, ಉತ್ಪನ್ನ ಇಲ್ಲ ಅಂತ ಹೇಳಿ ಬಹಳ ರೈತರು ಅದನ್ನು ಕಣೆಗೆಡಿಸಿಬಿಟ್ಟಿದ್ದಾರೆ. ಅದು ಹಾಗಲ್ಲ, ಇವತ್ ನೀವು ಅದನ್ನ ನಿರ್ಲಕ್ಷ್ಯ ಮಾಡಂಗೇ ಇಲ್ಲ,
1: ಮಾಡಂಗೇ ಇಲ್ಲ.
0: ಯಾಕಂದ್ರೆ ಅದರಿಂದ ಇದ್ದಂತ ಲಾಭ, ಅದರಿಂದ ಇದ್ದಂತ ಒಂದು ಪ್ರಯೋಜನ ಬೇರೆ ಬೆಳೆಗಳಲ್ಲಿ ಇಲ್ಲ.
1: ಇಲ್ಲ,
0: ಹಾಗಾಗಿ ರೈತ ಬಾಂಧವರು ಈಗ ಏಲಕ್ಕಿ ಬೆಳೆ ಅವಕಾಶ ಇದ್ರೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ.
1: ಅದಕ್ಕೆ ಕೊಟ್ರೆ ನಾವು ಹೇಳಿದ್ದು, ಆಯಾ ಪ್ರದೇಶಗಳಲ್ಲಿ ಬೆಳೆಯಬಹುದಾದಂತಹ ಯಾವುದೇ ಬೆಳೆಯನ್ನು ನಾವು ಮಾರುಕಟ್ಟೆಯ ಆಧಾರದಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಳ್ಬಹುದು. ಮಡಿಕೇರಿಗೆ ಬಂದಾಗ, ಕರಾವಳಿ ಭಾಗಕ್ಕೆ ಒಂದು ಬಂದಾಗ, ಅಥವಾ ಉತ್ತರ ಕರ್ನಾಟಕಕ್ಕೆ ಬಂದಾಗ, ಬಯಲುಸೀಮೆಗೆ ಬಂದಾಗ ಯಾವ ಬೆಳೆಗಳು ಹೊಂದಾಣಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಸಂಶೋಧನೆ ಆಗಿದೆ. ಅದನ್ನು ಗಮನಕ್ಕೆ ತೆಗೆದುಕೊಳ್ಬೇಕು. ಮತ್ತೊಂದು, ಯಾವುದೇ ಉಪಬೆಳೆಯನ್ನು ಬೆಳೆದಾಗ ಅದು ಬೆಳಕಿಗೆ, ಪೋಷಕಾಂಶಗಳಿಗೆ, ನೀರಿನ ಅಂಶಕ್ಕೆ, ರೋಗ ಮತ್ತು ಕೀಟಗಳಿಗೆ ಪೈಪೋಟಿ ನಡೆಸಬಾರದು. ಈಗ ಒಂದು ಅಡಿಕೆ ಬೆಳಿತೀವಿ ಅಂತೆ, ಅಡಿಕೆಯಲ್ಲಿ ನಾವು ತೆಂಗನ್ನು ಬೆಳೆಯುವಂಥದ್ದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಅದು ಒಂದು ರೀತಿಯ ಮೂರ್ಖತನ ಅಂತ ನಾವು ಹೇಳಬೇಕು. ಕಾರಣ, ಅಡಿಕೆ ಮತ್ತು ತೆಂಗು ಒಂದೇ ಜಾತಿಗೆ, ಒಂದೇ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಬೆಳೆ ಆಗಿರೋದ್ರಿಂದ, ಅಡಿಕೆಗೆ ಬರ್ತಕ್ಕಂಥ ರೋಗ ಮತ್ತು ತೆಂಗಿಗೆ ಬರ್ತಕ್ಕಂಥ ರೋಗ ಒಂದೇ ಆಗಿರೋದ್ರಿಂದ, ಅಡಿಕೆಗೆ ಬಿಸಿಲು ಎಷ್ಟು ಬೇಕು, ತೆಂಗಿಗೂ ಅಷ್ಟೇ ಬಿಸಿಲು ಬೇಕಾಗಿರೋದ್ರಿಂದ ಒಂದಕ್ಕೊಂದು ಪೈಪೋಟಿ ನಡೆಸಬಾರದು. ಒಂದಕ್ಕೆ ಬಂದಂತಹ ರೋಗ ಮತ್ತೊಂದು ಬೆಳೆಗೆ ಬರಬಾರದು. ಸುಳಿ ಕೊಳೆ ರೋಗ ತೆಂಗಿಗೂ ಬರ್ತದೆ, ಅಡಿಕೆಗೂ ಬರ್ತದೆ. ಈ ಕಾರಣದಿಂದಾಗಿ ಒಂದೇ ಜಾತಿಗೆ ಸೇರತಕ್ಕಂತಹ ಬೆಳೆಗಳನ್ನು ನಾವು ಒಂದೇ ಜಾಗದಲ್ಲಿ ನಾವು ಬೆಳೆಯೋದಕ್ಕೆ ರೆಕಮೆಂಡ್ ಮಾಡೋದಿಲ್ಲ.

0: ಬಾರ್ಡರ್ ಬೆಳೆಯಾಗಿ ತೆಂಗನ್ನು ಬೆಳೆದು ನೀವು ಮಧ್ಯೆ ಅಡಿಕೆಯನ್ನು ಬೆಳಿಬಹುದು. ಇದನ್ನು ನಾವು ಶಿಫಾರಸು ಮಾಡ್ತೇವೆ. ಅಡಿಕೆ ತೋಟದ ಮಧ್ಯೆ ಮಧ್ಯೆಯೇ ನೀವು ತೆಂಗನ್ನು ಬೆಳೆಯಿರಿ ಎರಡು ಸಾಲು ಅಂತ ಹೇಳೋದಾದ್ರೆ ಅದು ಮೂರ್ಖತನ. ಈ ಕಾರಣದಿಂದಾಗಿ ನಾವು ಯಾವ ಉಪ ಬೆಳೆಗಳನ್ನು ಒಂದು ಅಡಿಕೆ ತೋಟದಲ್ಲಿ ಬೆಳಿತೇವೆ ಅದರಿಂದ ಬೆಳಕಿಗೆ ಪೈಪೋಟಿ ಆಗಬಾರ್ದು, ನೀರಿಗೆ ಪೈಪೋಟಿ ಆಗಬಾರ್ದು, ಜೊತೆಗೆ ರೋಗ ರುಜಿನಗಳು ಒಂದು ಬೆಳೆಗೆ ಬಂದದ್ದು ಮತ್ತೊಂದು ಬೆಳೆಗೆ ಹಬ್ಬೋ ಆಗಿ ಇರಬಾರ್ದು. ಈ ಕಾರಣದಿಂದಾಗಿ ನಾವು ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸಿ ಅಂತ ನಾವು ಹೇಳ್ತೇವೆ. ಆ ಕಾರಣಕ್ಕಾಗಿ 9 ಅಡಿ 9 ಅಡಿ ನಾವು ಒಂದು ಸಾಲಿನ ಗಿಡದ ಅಂತರವನ್ನು ಹೇಳಿದಾಗ 1 ಮೀಟರ್ ಸುತ್ತಳತೆಯಲ್ಲಿ ನೀವು ತೊಂದರೆ ಕೊಡದೂರ ಬೇಸಾಯ ಕ್ರಮಗಳಿಗೆ, ಅಂದರೆ ಗೊಬ್ಬರ ಹಾಕ್ಲಿಕ್ಕೆ ಆಗ್ಬೋದು ಅಥವಾ ಸಾವಯವ ಪೋಷಕಾಂಶಗಳನ್ನು ಒದಗಿಸ್ಲಿಕ್ಕೆ ಜಾಗವನ್ನು ಬಿಟ್ಟು ಉಳಿದೆಲ್ಲ ಭಾಗವನ್ನು ನಾವು ಉಪ ಬೆಳೆಗಳಿಗೆ ಬಳಸ್ಕೊಳ್ಬಹುದು. ಇವತ್ತಿನ ದಿವಸ ಒಂದು ಉದಾಹರಣೆ, ಕರಾವಳಿ ಭಾಗದಲ್ಲಿ 1 ಎಕರೆ ಅಡಿಕೆ ತೋಟದಲ್ಲಿ 20-25 ಜಾಯಿಕಾಯಿ ಗಿಡಗಳನ್ನು ಬೆಳೆದಿರ್ತಕ್ಕಂಥ ರೈತ ಆ ವರ್ಷ ಅಡಿಕೆಗಿಂತಲೂ ಕೂಡ ಜಾಯಿಕಾಯಿ 25 ಮರದಲ್ಲಿ ಹೆಚ್ಚು ಲಾಭ ಮಾಡಿರ್ತಕ್ಕಂತಹ ಅಂಕಿಅಂಶಗಳು ನಮ್ಮ ಜೊತೆನಲ್ಲಿದೆ, ಅಂದರೆ ಮಾರುಕಟ್ಟೆ. ಅದೇ ರೀತಿ ಜಾಯಿಕಾಯಿ, ಲವಂಗ, ಈ ರೀತಿ
1: ದಾಲ್ಚಿನಿ
0: ಮತ್ತು ಜೊತೆಗೆ ತಾವು ಹೇಳಿದ್ರೆ ಏಲಕ್ಕಿ. ಏಲಕ್ಕಿ ಚಿಕ್ಕಮಗಳೂರು ಮತ್ತು ನಿಮ್ಮ ಕೊಡಗಿನ ಭಾಗದಲ್ಲಿ, ಅರೆಮಲೆನಾಡು ಭಾಗದಲ್ಲಿ ಏಲಕ್ಕಿಯನ್ನು ಬೆಳೆದಾಗ ಕೆಲವೊಮ್ಮೆ ಅಡಿಕೆಗಿಂತಲೂ ಹೆಚ್ಚು ಲಾಭ ಏಲಕ್ಕಿನಲ್ಲಿ, ಕಾಳುಮೆಣಸಿನಲ್ಲಿ ಬರುತ್ತೆ.
1: ನಿರೀಕ್ಷೆ ಮಾಡದ ಲಾಭ ತಂದು ಕೊಡ್ತಾವೆ,
0: ಬರ್ತದೆ ಉಪ ಬೆಳೆಗಳಿಂದ ಬರ್ತದೆ. ಆ ಕಾರಣದಿಂದಾಗಿ
1: ಅಂದ್ರೆ ನಿಮ್ ನಿಮ್ ಬಿಟ್ಟು ವಿಚಾರ, ಅದು ನೀವು ಅಲ್ಲಿರ್ತೀರಿ, ನೀವು ವಿಚಾರ ಮಾಡಿ ನಿಮ್ಮ ಹೊಲನ ಹೇಗೆ ಮಾಡ್ಕೊಳ್ಬಹುದು, ನೀವು ಮಂದಿ ಎಲ್ಲ ಸೇರಿ ಮಾಡ್ಕೋಬೇಕು
0: ಅಷ್ಟೇ ಅಲ್ಲ ಗೌಡ್ರೆ. ಅದ್ರ ಜೊತೆಗೆ ನನ್ನಲ್ಲಿ ಯಾವ ರೀತಿಯ ಹೊಂದಾಣಿಕೆಗೆ ಅವಕಾಶಗಳಿದೆ, ನೀರಾವರಿ ವ್ಯವಸ್ಥೆ ಸರಿಯಾಗಿದೆಯಾ ಅದನ್ನ ನೋಡಿ. ಈಗ ಡ್ರಿಪ್ ಇರಿಗೇಷನ್ ಮಾಡಿದಾಗ 2-3 ಬೆಳೆಗೆ ಮಾತ್ರ ಡ್ರಿಪ್ ಇರಿಗೇಷನ್ ಅಲ್ಲಿ ಅಡಿಕೆ ಜೊತೆನಲ್ಲಿ ಮಾಡಲಿಕ್ಕೆ ಸಾಧ್ಯ, ಬಾಳೆಗೆ ಹಾಕ್ತೀರಿ. ಉಳಿದ 5-6 ಬೆಳೆಗಳಿದ್ರೆ ಏನು ಮಾಡ್ತೀರಿ, ಸ್ಪ್ರಿಂಕ್ಲರ್ ಟೈಪಿನ ನೀರಾವರಿ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗ್ತದೆ. ಇಡೀ ತೋಟಕ್ಕೆ ನೀರನ್ನು ತೋಯಿಸ್ತಕ್ಕಂಥದ್ದು ಅದು ಮಾಡ್ತಾರೆ, ಕರಾವಳಿ ಭಾಗದ ಮಾಡ್ತಾರೆ. ಅಲ್ಲಿ ಕೂಡ ಪರ್ಫೋ ಇರಿಗೇಷನ್ ಅಂತ ಹೇಳ್ತೀವಿ, ಸ್ಪ್ರಿಂಕ್ಲರ್ ಪೈಪ್ಗಳನ್ನು, ಹೋಸ್ ಪೈಪ್ಗಳನ್ನು ಬದಲಾಯಿಸಿ ಅದಕ್ಕೆ ರಂಧ್ರಗಳನ್ನು ಮಾಡಿರ್ತೇವೆ. ನೀರನ್ನು ಬಿಟ್ಟಾಗ ಇಡೀ ತೋಟವನ್ನು ತೋಯಿಸುತ್ತೆ ಅದು, ಬಾಳೆಗೂ, ಕಾಳುಮೆಣಸಿಗೂ, ತರಕಾರಿ ಬೆಳೆಗೂ ಮತ್ತು ಅಡಿಕೆಗೂ, ಒಟ್ಟಾರೆ ತೋಟವನ್ನು ಅದು ತೋಯಿಸುವಂಥ ಕ್ರಮದಲ್ಲಿ ನೀರಾವರಿ ಪದ್ಧತಿಯನ್ನು ಬದಲಾವ ಆ ಕ್ರಮ ನಿಮ್ಮಲ್ಲಿ ಇದೆಯಾ ಅದನ್ನು ಒಂದು ಹೊಂದಾಣಿಕೆ ಮಾಡಿಕೊಳ್ಬೇಕು. ನನ್ನಲ್ಲಿ ಎಷ್ಟು ನೀರು ದೊರೀತವೆ ಅದನ್ನು ಒಂದು, ಮತ್ತು ನನ್ನ ಮಾರುಕಟ್ಟೆಗೆ ಯಾವ ತರಕಾರಿ ನಮಗೆ ತುಂಬ ಸಮೀಪ ಇದೆ ಹೊಂದಾಣಿಕೆ ಮಾಡ, ಸಾಂಬಾರು ಬೆಳೆಗಳು ಯಾವುದು ಹೊಂದಾಣಿಕೆ ಆಗುತ್ತೆ ನನ್ನ ಪ್ರದೇಶಕ್ಕೆ. ತಾವು ಕಾಫಿ ಹೇಳಿದ್ರಿ, ಕಾಫಿನ ಎಲ್ಲ ಪ್ರದೇಶದಲ್ಲಿ ಬೆಳೆದು ಬಿಡೋಕ್ಕಾಗೋದಿಲ್ಲ ಅಡಿಕೆನಲ್ಲಿ, ಮಲೆನಾಡು ಅರೆ ಮಲೆನಾಡಲ್ಲಿ ಹೆಚ್ಚು ಇಳುವರಿ ಬರ್ತದೆ, ಬೆಳೆ ಬರ್ತದೆ, ನಮ್ಗೆ ಇಳುವರಿನೂ ಬರಬೇಕಲ್ಲ. ಮತ್ತು ರೋಗ ಮತ್ತು ರೋಗಜನಗಳಿಗೆ ವಿಶೇಷ ಕಾಳಜಿಯನ್ನು ಯಾವ ರೀತಿ ಒದಗಿಸ್ಬೇಕಂದ್ರೆ, ಬಾಳೆಗೆ ಬರ್ತಕ್ಕಂಥ ರೋಗ ಕೀಟಕ್ಕೆ ಅದು ವಿಶೇಷವಾಗಿ ಸ್ಪ್ರೇ ಮಾಡಿ, ಅಡಿಕೆಗೆ ಬರ್ತಕ್ಕಂಥ ರೋಗಕ್ಕೆ ಅಡಿಕೆಗೆ ವಿಶೇಷವಾಗಿ ಪ್ರತ್ಯೇಕವಾಗಿ ನಾವು ಕ್ರಮ ತೆಗೆದುಕೊಳ್ಬೇಕು. ಬಾಳೆ ಮತ್ತು ಉಪ ಬೆಳೆಗಳಿಗೆ ಅಥವಾ ಅಡಿಕೆಗೆ ಆಗ್ತಕ್ಕಂತಹ ಏನು ಪೋಷಕಾಂಶಗಳಿದೆ ಬೇರೆ ಬೇರೆ ಪ್ರಮಾಣ ಶಿಫಾರಸು ಮಾಡಿರ್ತವೆ, ಅದನ್ನು ಪ್ರತ್ಯೇಕವಾಗಿ ಹಾಕಬೇಕಾಗ್ತದೆ ಸೀಸನಲ್ಲಿ. ಅದನ್ನು ಒಂದನ್ನು ಮುಂಜಾಗ್ರತೆಯನ್ನು ವಹಿಸಿದ್ರೆ ರೋಗ ರುಜಿನಗಳು ಮತ್ತು ಕೀಟ ಔಷಧಿಗಳು ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಕ್ರಮ ಅನುಸರಿಸಬೇಕು, ಅಡಿಕೆಗೆ ಬೇರೆ ಕ್ರಮ ಅನುಸರಿಸಬೇಕು, ಪೋಷಕಾಂಶಗಳು ಕೂಡ ಅದೇ ರೀತಿಯೇ, ಸಾವಯವ ಪದ್ಧತಿಗಳು ಕೂಡ ಬೇರೆ ಬೇರೆ ಬೆಳೆಗೆ ಬೇರೆ ಬೇರೆ ಅನುಸರಿಸೋದ್ರಿಂದ ನಾವು ಎಲ್ಲ ಬೆಳೆಗಳಲ್ಲಿ ಹೆಚ್ಚು ಲಾಭಾಂಶವನ್ನು ಉತ್ಪಾದನೆಯನ್ನು ಮಾಡಿ ಲಾಭಾಂಶವನ್ನು ಪಡೀಲಿಕ್ಕೆ ಅವಕಾಶ ಆಗ್ತದೆ ಎಂದೂ ಕೂಡ ನಾವು ಖಾಲಿ ಬಿಡಲಿಕ್ಕೆ ಆಗೋದಿಲ್ಲ. ಅಡಿಕೆಯನ್ನು ನೆಟ್ಟ ದಿವಸದಿಂದ ಉಪ ಬೆಳೆಯಿಂದ ಲಾಭ ಮಾಡಿಕೊಂಡು ಅಡಿಕೆ ಬರಲಿಕ್ಕೆ 5-6 ವರ್ಷ ಬೇಕು ನಿರಂತರವಾದಂಥ ಒಂದು ಇಳುವರಿಗೆ, ಅದರ ಲಾಭಾಂಶ ಬರಲಿಕ್ಕೆ. ಅಲ್ಲಿವರೆಗೂ ಕೂಡ ಲಾಭಾಂಶ ಮಾಡಿಕೊಳ್ಳಿಕ್ಕೆ ನಾವು ಸೀಸನ್ಗೆ ತಕ್ಕಂತೆ, ಆಯಾ ಪ್ರದೇಶಕ್ಕೆ ತಕ್ಕಂತೆ ನನ್ನಲ್ಲಿ ದೊರೆಯುವಂತಹ ನೀರಾವರಿ ಅಂಶ ಮತ್ತು ಪೋಷಕಾಂಶಗಳ ಅಂಶಗಳ ಆಧಾರದ ಮೇಲೆ ಬೆಳೆ ಪದ್ಧತಿಗಳನ್ನು ಅಳವಡಿಸ್ಕೊಂಡ್ರೆ ಅಡಿಕೆಯಲ್ಲಿ ಹೆಚ್ಚು ಲಾಭವನ್ನು ಮುಂದಿನ ದಿನಗಳಲ್ಲೂ ಕೂಡ ನಾವು ಪಡೀಲಿಕ್ಕೆ ಅವಕಾಶ ಆಗ್ತದೆ ಅನ್ನೋದನ್ನು ರೈತರು ಒಂದು
1: ಜಾಣತನದಿಂದ ತಾವು ಹೆಜ್ಜೆ ಹಾಕಬೇಕು, ಮೊದಲೇ ವಿಚಾರ ಮಾಡ್ಕೋಬೇಕು, ಏ ನಾನು ಏನೇನು ಇಲ್ಲಿ ಮಾಡ್ಕೊಳ್ಬಹುದು ಅಂತ. ಹೌದಲ್ಲ, ಹಾಗಾಗಿ ಹೊಸ ರೈತರು ಮತ್ತು ಹಳೆ ರೈತರು ಅನ್ನೋದಿಲ್ಲ ಇಲ್ಲಿ. ನಿಮ್ಮ ನಿಮ್ಮ ಜಾಣತನ ನಿಮ್ಮನ್ನು ರಕ್ಷಣೆ ಮಾಡ್ತದೆ, ನಿಮ್ಮ ಕೈ ಹಿಡಿತದೆ. ಏ ಅಡಿಕೆ ಬೆಳೆ ಬಂದಿಲ್ಲ, ಅಡಿಕೆ ಬೆಳೆ ಬಂದಿಲ್ಲ ಅಂದರೆ ಇನ್ನೊಂದು ಹೇಳಿದ್ರೆ ತಾವು ಹೇಳಿದ್ರಲ್ಲ, ಜಾಯಿಕಾಯಿ ಬೆಳೆ ಬಂತಲ್ಲ, ಜಾಯಿಕಾಯಿ ಬೆಳೆ ಅಡಿಕೆ ಬೆಳೆಗಿಂತ ಜಾಸ್ತಿ ಲಾಭ ತಂದು ಕೊಟ್ಬಿಡ್ತು ಅಂದರೆ ನೀವು ಆವಾಗ ಖುಷಿ ಆಗುತ್ತೆ ಇಲ್ಲ. ಹಾಗಾಗಿ ಆಯಿತು, ಡಾಕ್ಟರ್ ನಾರಾಯಣ ಸ್ವಾಮಿ ಅವರೇ ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಅಡಿಕೆ ಕೃಷಿಯಲ್ಲಿ ಮತ್ತೇನು ನೀವು ಬೆಳ್ಕೊಳ್ಳೋಕ್ಕೆ ಸಾಧ್ಯ, ಉಪ ಅಡಿಕೆ ಆಧಾರಿತ ಬೇಸಾಯದ ಬಗ್ಗೆ ಮಾಹಿತಿ ಮಾಡಿಕೊಟ್ರಿ, ತುಂಬ ಸಂತೋಷ. ಕೆಲವು ರೈತರು ಇರ್ತಾರೆ ಡಾಕ್ಟರ್ ನಾರಾಯಣ ಸ್ವಾಮಿಯವರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಿರ್ತಾರೆ, ಅವರು ದಯವಿಟ್ಟು ಈ ನಂಬರ್ಗೆ ಸಂಪರ್ಕ ಮಾಡಿ. ಫೋನ್ ಸಂಖ್ಯೆ ಇರುತ್ತವೆ 9408029345 ಮತ್ತೊಮ್ಮೆ ಧನ್ಯವಾದಗಳು, ನಮಸ್ಕಾರ.

0: ನಮಸ್ಕಾರ.
1: ಅಡಿಕೆ ಆಧಾರಿತ ಕೃಷಿ ಈ ಕುರಿತು ಡಾಕ್ಟರ್ ಬಿ ನಾರಾಯಣಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ಗೌಡ. ಇನ್ನೀಗ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದಗಳು.

0: ಅದಕ್ಕೆ ಕಾರಣರು ಯಾರು? ನಮ್ಮ ಸುಖ ಬಾಳ್ವೆಗೆ ಬೇಕಾದ ಗಾಳಿ, ನೀರು, ಮಣ್ಣು ಯಾರಿಂದ ಕಲುಷಿತಗೊಳ್ಳುತ್ತಿದೆ? ನಮ್ಮಿಂದಲೇ ತಾನೇ.
1: ಮಣ್ಣು ಕಲುಷಿತಗೊಂಡರೆ ಆಹಾರದ ಕೊರತೆ, ನೀರಿನ ಕೊರತೆ, ಹವಾಮಾನ ವೈಪರೀತ್ಯ, ಕೃಷಿ ಜೀವನದಲ್ಲಿ ಏರುಪೇರು, ಹೀಗೆ ಹಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು.
0: ಮಣ್ಣಿಂದ ಬಂದ ಕಾಯಕ್ಕೆ ಮಣ್ಣಿನ ಬಗ್ಗೆ ಕಾಳಜಿ ಬೇಡವೇ?
2: ಹರತಿ ಮಾ ಪ್ರಣಾ.
1: ಮಣ್ಣಿನ ಫಲವತ್ತತೆಯ ರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಹೊಣೆ.
0: ಮಣ್ಣಿನ ನಾಶ ಮನುಕುಲದ ನಾಶ.

0: ತುರ್ವೇಕೆರೆ ತಾಲೂಕು ಮಂತ್ರಿಕೆನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳಿದಿರಿ. ಸಮಯ 7:31:35.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಸಕಲ ಜೀವಿಗಳ ತಾಣ ಮಣ್ಣು.
4: ವಿಷಗಳಿಂದ ಆಗುತ್ತಿದೆ ಹುಣ್ಣು.
5: ಭೂಮಿ ಹಸಿರ ಸಂಪತ್ತಿನ ಆಗರ.
4: ಕುಂದದಿರಲಿ ನಮ್ಮ ಸಡಗರ.
6: ಹಸುರಿನ ಬಣ್ಣ ಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು.
7: ಆಸೆಗಳಿಗೆ ಕಡಿವಾಣ ಇರಲಿ,
4: ಕಲ್ಮಶಗಳು ಸೇರದಂತಿರಲಿ.
6: ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ ಒಳ್ಳೆಯದೆಲ್ಲ ಬೇಕು.

0: ಮಣ್ಣಿನಿಂದಲೇ ಆಹಾರ,
1: ಮಣ್ಣಿನಿಂದಲೇ ಆರೋಗ್ಯ,
2: ಮಣ್ಣಿನಿಂದಲೇ ಆನಂದ.
3: ಉಳುವ ಎತ್ತು ಬೆಳೆಯುವ ಭೂಮಿ, ನೇಗಿಲೆ ನಮಗೆ ಆಧಾರ.
1: ಮಣ್ಣೇ ಜೀವ, ಮಣ್ಣೇ ದೈವ.
4: ಮಣ್ಣೆ ಕೊಡುವುದು ಬದುಕನು, ಆ ಬದುಕೆ ಕೊಡುವುದು ಬೆಳಕನು.
5: ಕೃಷಿ ರಂಗ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 7:34 ನಿಮಿಷಗಳಾಗಲಿದೆ. ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ.

0: ನೀರಿನ ಅಭಾವವನ್ನು ಕಡೆಗಾಣಿಸಲು ನಾವೆಲ್ಲ ಪಣತೊಡಬೇಕು. ನೀರಿಲ್ಲದೆ ಜೀವಿಗಳು ಇರಲಾರವು, ಜೀವ ಉಳಿಯಲಾರದು.
1: ರೈತನ ನೋವಿಗೆ ಕರಗಿತು ಮೋಡ, ಸುರಿಯುತ್ತ ನೆಲದಲ್ಲಿ ಹರಿದಿದೆ ನೋಡ.
0: ನೀರನ್ನು ಮಿತವಾಗಿ ಬಳಸಿರಿ. ತ್ಯಾಜ್ಯ ವಸ್ತುಗಳನ್ನು ಕೆರೆ ಬಾವಿ ನದಿಗಳಿಗೆ ಎಸೆಯದಿರಿ. ಕೈಗಾರಿಕೆಯ ತ್ಯಾಜ್ಯಗಳನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿರಿ. ಮಳೆಗಾಲದಲ್ಲಿ ಭೂಮಿಗೆ ಬಿದ್ದ ನೀರು ವ್ಯರ್ಥ ಹರಿದು ಹೋಗದಂತೆ ನೋಡಿಕೊಳ್ಳಿ. ಜೀವನಾಧಾರವಾದ ನೀರಿನ ಮತ್ತು ಜಲಮೂಲದ ರಕ್ಷಣೆ ಪ್ರತಿಯೊಬ್ಬನ ಕರ್ತವ್ಯ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ಅಭಿವೃದ್ಧಿಯ ಫಲ ಸಮಾಜದ ಎಲ್ಲಾ ವರ್ಗಕ್ಕೂ ತಲುಪಿದಾಗ ಮಾತ್ರ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ, ರಾಷ್ಟಪತಿ ದ್ರೌಪದಿ ಮುರ್ಮು. ಸ್ವಿಟ್ಜರ್ಲೆಂಡ್ನಲ್ಲಿಂದು ಪಶ್ಚಿಮ ಏಷ್ಯಾ ಸಂಘರ್ಷ ಕೊನೆಗೊಳಿಸುವ ನಿಟ್ಟನಲ್ಲಿ ಅಮೆರಿಕ ಇರಾನ್ ಮಾತುಕತೆ ಆರಂಭ. ದೇಶ ವಿದೇಶಗಳಲ್ಲಿ ವಿಜೃಂಭಣೆಯಿಂದ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ. ತಮಿಳುನಾಡಿನ ಸಮುದ್ರಾಹಾರ

ಕಾರ್ಖಾನೆಯಲ್ಲಿ ಅಮೋನಿಯಾ ಅನಿಲ ಸೋರಿಕೆ, 7 ಸಾವು, 70 ಮಂದಿ ಅಸ್ವಸ್ಥ. ಹಾಗೂ ತ್ರಿಕೋನ ಏಕದಿನ ಕ್ರಿಕೆಟ್ ಎ ಸರಣಿ ಫೈನಲ್ನಲ್ಲಿ ಆತಿಥೇಯ ಶ್ರೀಲಂಕಾ ವಿರುದ್ಧ 66 ರನ್ಗಳಿಂದ ಗೆದ್ದ ಭಾರತ ಎ ತಂಡ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಮಧ್ಯಪ್ರದೇಶದ ಜಬಲ್ಪುರನಲ್ಲಿರುವ ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ವಿವಿಧ ವಿಭಾಗಗಳಲ್ಲಿ ಚಿನ್ನದ ಪದಕಗಳನ್ನು ಪ್ರದಾನ ಮಾಡಿದರು. ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಅವರು, ವಿಶ್ವವಿದ್ಯಾಲಯಕ್ಕೆ ಹೆಸರಾಗಿರುವ ರಾಣಿ ದುರ್ಗಾವತಿ ಅವರು ಧೈರ್ಯ, ಶೌರ್ಯ ಮತ್ತು ಪರಾಕ್ರಮದ ಪ್ರತೀಕವಾಗಿದ್ದರು. ಭಾರತೀಯ ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದು ಮುಂದಿನ ಪೀಳಿಗೆಗೂ ಪ್ರೇರಣೆಯಾಗಿದ್ದಾರೆ ಎಂದು ತಿಳಿಸಿದರು. 2047ರೊಳಗೆ ವಿಕಸಿತ ಭಾರತ ನಿರ್ಮಾಣದ ಗುರಿ ಸಾಧಿಸಬೇಕಾದರೆ ಅಭಿವೃದ್ಧಿಯ ಫಲಗಳು ಸಮಾಜದ ಪ್ರತಿಯೊಂದು ವರ್ಗ ಹಾಗೂ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಬೇಕು. ಶಿಕ್ಷಣವು ವ್ಯಕ್ತಿ ಹಾಗೂ ಸಮಾಜದ ಅಭಿವೃದ್ಧಿಗೆ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದ್ದು ಆದಿವಾಸಿ ಸಮುದಾಯಗಳ ಶಿಕ್ಷಣ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ನಿರಂತರ ಪ್ರಯತ್ನಗಳು ನಡೆಯಬೇಕು ಎಂದು ಅವರು ಒತ್ತಿ ಹೇಳಿದರು. ನಾಳೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಕುನ್ಹೋ ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದು, ಸಹರಿಯ ಬುಡಕಟ್ಟು ಸಮುದಾಯದ ಸದಸ್ಯರು, ಚೀತಾ ಟ್ರ್ಯಾಕ್ಟರ್ಗಳು ಹಾಗೂ ಉದ್ಯಾನವನದ ಕ್ಷೇತ್ರ ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಲಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಮಧ್ಯಂತರ ಒಪ್ಪಂದವನ್ನು ಬಲಪಡಿಸುವ ಮತ್ತು ಪಶ್ಚಿಮ ಏಷ್ಯಾ ಸಂಘರ್ಷವನ್ನು ಕೊನೆಗೊಳಿಸುವ ಪ್ರಯತ್ನಗಳನ್ನು ಪರಿಗಣಿಸುವ ಗುರಿಯನ್ನು ಹೊಂದಿರುವ ಮಾತುಕತೆಗಳು ಇಂದು ಸ್ವಿಟ್ಜರ್ಲೆಂಡ್ನ ಬರ್ಗೆನ್ ಸ್ಟಾಕ್ನಲ್ಲಿ ಪ್ರಾರಂಭವಾದವು. ಕತಾರ್ ಮತ್ತು ಪಾಕಿಸ್ತಾನ ಈ ಮಾತುಕತೆಯ ಮಧ್ಯಸ್ಥಿಕೆ ವಹಿಸುತ್ತಿದೆ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅಮೆರಿಕದ ನಿಯೋಗವನ್ನು ಮುನ್ನಡೆಸುತ್ತಿದ್ದರೆ, ಇರಾನ್ನ ನಿಯೋಗವನ್ನು ಸ್ಪೀಕರ್ ಮೊಹಮ್ಮದ್ ಬಕರ್ ಗಾಲಿಬಾಬ್ ಮತ್ತು ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಜಿ ನೇತೃತ್ವ ವಹಿಸಿದ್ದಾರೆ. ಲೆಬನಾನ್ ಮೇಲೆ ಇಸ್ರೇಲ್ ನಡೆಸಿದ ನಿರಂತರ ದಾಳಿಯಿಂದಾಗಿ ಟೆಹರಾನ್ ಮತ್ತೆ ಹಾರ್ಮೂಜ್ ಜಲಸಂಧಿಯನ್ನು ಮುಚ್ಚಿದ ನಂತರ ಈ ಸಭೆ ನಡೆದಿದೆ. ಆದಾಗ್ಯೂ ಜಲಮಾರ್ಗವು ಎಲ್ಲಾ ಹಡಗುಗಳಿಗೆ ಮುಕ್ತವಾಗಿದೆ ಎಂದು ಯುಎಸ್ ಮಿಲಿಟರಿ ಹೇಳಿದೆ. ಕತಾರ್ ಮತ್ತು ಪಾಕಿಸ್ತಾನದ ಪ್ರತಿನಿಧಿಗಳೊಂದಿಗೆ ಟೆಹರಾನ್ ಮತ್ತು ವಾಷಿಂಗ್ಟನ್ ನಂತರದಲ್ಲಿ ಚತುರ್ಭುಜ ಮಾತುಕತೆಗಳು ಭಾಗವಹಿಸಲಿವೆ. ಕ್ಷಮಿಸಿ, ಕತಾರ್ ಮತ್ತು ಪಾಕಿಸ್ತಾನದ ಪ್ರತಿನಿಧಿಗಳೊಂದಿಗೆ ಟೆಹರಾನ್ ಮತ್ತು ವಾಷಿಂಗ್ಟನ್ ನಂತರದಲ್ಲಿ ಚತುರ್ಭುಜ ಮಾತುಕತೆಗಳಲ್ಲಿ ಭಾಗವಹಿಸಲಿವೆ. 4 ಪಕ್ಷಗಳ ಮಾತುಕತೆಗೆ ಮುಂಚಿತವಾಗಿ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಅವರನ್ನು ಒಳಗೊಂಡ ಅಮೆರಿಕ ನಿಯೋಗ ಮತ್ತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅಳಿಯ ಜೆರೆಡ್ ಕುಷ್ನರ್ ಪಾಕಿಸ್ತಾನದ ಮಧ್ಯಸ್ಥಿಕೆ ತಂಡದೊಂದಿಗೆ ಸಭೆ ನಡೆಸಿದರು. ಇಂದು 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಪ್ರಪಂಚದಾದ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಧ್ಯೇಯ ವಾಕ್ಯದಡಿಯಲ್ಲಿ ಈ ದಿನವನ್ನು ಆಚರಿಸಲಾಗುತ್ತಿದೆ. ಮಸ್ಕತ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ಆವರಣದಲ್ಲಿ ವಿಶೇಷ ಕಾರ್ಯಕ್ರಮವೊಂದನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವು ರಾಜತಾಂತ್ರಿಕ ಸದಸ್ಯರು, ಭಾರತೀಯ ವಲಸಿಗರು ಮತ್ತು ಒಮನ್ನಾದ್ಯಂತ ಯೋಗ ಉತ್ಸಾಹಿಗಳನ್ನು ಒಗ್ಗೂಡಿಸಿತು. ಸಾಮೂಹಿಕವಾಗಿ ಪ್ರದರ್ಶಿಸಿದ ಸಾಮಾನ್ಯ ಯೋಗವನ್ನು ಒಳಗೊಂಡ ಈ ಕಾರ್ಯಕ್ರಮವು ಪ್ರದೇಶಾದ್ಯಂತ ಯೋಗ ಮತ್ತು ಯೋಗಾಸನ ಹೆಚ್ಚುತ್ತಿರುವ ಜನಪ್ರಿಯತೆಯನ್ನು ಪ್ರದರ್ಶಿಸಿತು. ಮತ್ತೊಂದೆಡೆ ಕತಾರ್ನ ದೋಹಾದಲ್ಲಿ ಭಾರತೀಯ ಸಮುದಾಯ ಮತ್ತು ಇತರ ವಲಸಿಗ ಗುಂಪುಗಳಿಂದ 2000ಕ್ಕೂ ಹೆಚ್ಚು ಯೋಗ ಉತ್ಸಾಹಿಗಳು ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. ಇದು ಕತಾರ್ನಲ್ಲಿ ಪ್ರಾಚೀನ ಅಭ್ಯಾಸದ ಹೆಚ್ಚುತ್ತಿರುವ ಜನಪ್ರಿಯತೆಯನ್ನು ಒತ್ತಿ ಹೇಳುತ್ತದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇಆದ್ಯಂತ ಸಾವಿರಾರು ನಿವಾಸಿಗಳು ಇಂದು ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. ಇದು ಮೆಗಾ ಯೋಗ ಅಧಿವೇಶನಗಳೊಂದಿಗೆ ಸಮುದಾಯ ಸ್ಥಳಗಳನ್ನು ಸ್ವಾಸ್ಥ್ಯ ಮತ್ತು ಸಾಂಸ್ಕೃತಿಕ ವಿನಿಮಯದ ಕೇಂದ್ರಗಳಾಗಿ ಪರಿವರ್ತಿಸಿತು. ದುಬೈನಲ್ಲಿ ಭಾರತದ ರಾಯಭಾರ ಕಚೇರಿಯು ದುಬೈ ಪೊಲೀಸರ ಸಹಯೋಗದೊಂದಿಗೆ ದುಬೈ ಪೊಲೀಸ್ ಅಧಿಕಾರಿಗಳ ಕ್ಲಬ್ನಲ್ಲಿ ಯೋಗ ಆಚರಣೆಯನ್ನು ಆಯೋಜಿಸಲಾಗಿತ್ತು. ಶಾಲಾ ಮಕ್ಕಳು, ಕುಟುಂಬಗಳು ಮತ್ತು ವೈದ್ಯ ಸಮುದಾಯದ ಉತ್ಸಾಹಿಗಳು ಸೇರಿದಂತೆ ಎಲ್ಲಾ ವಯಸ್ಸಿನ ಸುಮಾರು 1500ಕ್ಕೂ ಹೆಚ್ಚು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಲಡಾಖ್ನ ಲೇಹ್ನಲ್ಲಿ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಆರೋಗ್ಯಕರ, ಸಂತೋಷದಾಯಕ ಮತ್ತು ಹೆಚ್ಚು ಶಾಂತಿಯುತ ಸಮಾಜಕ್ಕಾಗಿ ನಾಗರಿಕರು ಯೋಗವನ್ನು ತಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ಳುವಂತೆ ಕರೆ ನೀಡಿದರು. ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯಗಳು ಮತ್ತು ಅವುಗಳ ಅಧೀನದಲ್ಲಿರುವ ಇಲಾಖೆಗಳು ಇಂದು ನವದೆಹಲಿಯಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದವು. ಸಂವಹನ ಸಚಿವಾಲಯದ ಅಧೀನದಲ್ಲಿರುವ ದೂರಸಂಪರ್ಕ ಇಲಾಖೆಯು ನವದೆಹಲಿಯ

0: ಸಂಚಾರ್ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು 100ಕ್ಕೂ ಹೆಚ್ಚು ಸಿಬ್ಬಂದಿಗಳು ಯೋಗ ಅಧಿವೇಶನದಲ್ಲಿ ಭಾಗವಹಿಸಿ ವಿವಿಧ ಯೋಗ ಆಸನಗಳು, ಧ್ಯಾನದ ಅಭ್ಯಾಸಗಳನ್ನು ಮಾಡಿದರು. ಗೃಹ ವ್ಯವಹಾರಗಳ ಸಚಿವಾಲಯ, ಭೂ ಸಂಪನ್ಮೂಲ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ, ವಿದೇಶಾಂಗ ಸಚಿವಾಲಯದ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಹಾಗೂ ಭಾರತ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರರ ಕಚೇರಿ ಜಂಟಿಯಾಗಿ ನವದೆಹಲಿಯ ಕರ್ತವ್ಯ ಭವನದಲ್ಲಿ ಯೋಗ ದಿನಾಚರಣೆಯನ್ನು ಆಯೋಜಿಸಿದ್ದವು. ಆರೋಗ್ಯಕರ ಜೀವನ ಶೈಲಿ ಮತ್ತು ಸಮಗ್ರ ಯೋಗಕ್ಷೇಮವನ್ನು ಉತ್ತೇಜಿಸುವಲ್ಲಿ ಯೋಗದ ಮಹತ್ವವನ್ನು ಈ ಕಾರ್ಯಕ್ರಮವು ಬಿಂಬಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿನ ಪೆರಿಯಪಾಳ್ಯಂನಲ್ಲಿರುವ ಸಮುದ್ರಾಹಾರ ರಫ್ತು ಕಂಪನಿಯಲ್ಲಿ ಇಂದು ಸಂಭವಿಸಿದ ಅಮೋನಿಯಾ ಅನಿಲ ಸೋರಿಕೆಯಿಂದ ಕನಿಷ್ಠ 7 ಜನರು ಸಾವನ್ನಪ್ಪಿದ್ದು 70ಕ್ಕೂ ಹೆಚ್ಚು ಕಾರ್ಮಿಕರು ಅಸ್ವಸ್ಥಗೊಂಡಿದ್ದಾರೆ. ಪ್ರಾಥಮಿಕ ವರದಿಗಳ ಪ್ರಕಾರ ರಕ್ಷಣಾ ಮತ್ತು ವೈದ್ಯಕೀಯ ಕಾರ್ಯಾಚರಣೆಗಳು ಮುಂದುವರಿದಂತೆ ಸಾವಿನ ಸಂಖ್ಯೆ ಹೆಚ್ಚಾಗಬಹುದು. ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ, ವಿಶೇಷ ರಾಸಾಯನಿಕ, ಜೈವಿಕ ಮತ್ತು ಪರಮಾಣು ನಿರ್ವಹಣಾ ತಂಡಗಳೊಂದಿಗೆ ತಕ್ಷಣದ ರಕ್ಷಣಾ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿ ಕಟ್ಟುನಿಟ್ಟಾದ ಸುರಕ್ಷತಾ ಶಿಷ್ಟಾಚಾರಗಳ ಅಡಿಯಲ್ಲಿ ಸೋರಿಕೆಯನ್ನು ತಡೆಗಟ್ಟಲು ಪ್ರಯತ್ನ ನಡೆಸಲಾಗಿದೆ. ಘಟನೆಯ ಕುರಿತು ತನಿಖೆ ನಡೆಸಲು 3 ಸದಸ್ಯರ ಉನ್ನತ ಮಟ್ಟದ ಸಮಿತಿಯೊಂದನ್ನು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ರಚಿಸಿದ್ದು 24 ಗಂಟೆಗಳ ಒಳಗೆ ವರದಿ ಸಲ್ಲಿಸುವಂತೆ ಸಮಿತಿಗೆ ನಿರ್ದೇಶನ ನೀಡಿದ್ದಾರೆ. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ನಡೆದ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಮರುಪರೀಕ್ಷೆಯನ್ನು ಇಂದು ಬಿಗಿ ಭದ್ರತೆಯ ನಡುವೆ ಸರಾಗವಾಗಿ ನಡೆಸಲಾಯಿತು. ಭಾರತದ 551 ನಗರಗಳು ಮತ್ತು ವಿದೇಶಗಳ 14 ನಗರಗಳಲ್ಲಿ 22.79 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದರು. ಪರೀಕ್ಷೆಯನ್ನು ಮಧ್ಯಾಹ್ನ 2 ಸಂಜೆ 5:15 ಇಂಗ್ಲಿಷ್ ಸೇರಿದಂತೆ 12 ಭಾರತೀಯ ಭಾಷೆಗಳಲ್ಲಿ ನಡೆಸಲಾಯಿತು. ದಂಬುಲ್ಲಾದಲ್ಲಿ ಇಂದು ನಡೆದ ತ್ರಿಕೋನ ಏಕದಿನ ಕ್ರಿಕೆಟ್ ಎ ಸರಣಿಯ ಫೈನಲ್ ಪಂದ್ಯದಲ್ಲಿ ಭಾರತ ಎ ತಂಡ ಆತಿಥೇಯ ಶ್ರೀಲಂಕಾ ಎ ತಂಡವನ್ನು 66 ರನ್ಗಳಿಂದ ಸೋಲಿಸಿ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಎ ತಂಡ ನಿಗದಿತ 50 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 377 ರನ್ಗಳ ಭಾರಿ ಮೊತ್ತ ಪೇರಿಸಿತು. ಭಾರತ ಪರ ವೈಭವ್ ಸೂರ್ಯವಂಶಿ ಕೇವಲ 11 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸಿ 29 ಎಸೆತಗಳಲ್ಲಿ 94 ರನ್ಗಳನ್ನು ಗಳಿಸಿ ಶ್ರೀಲಂಕಾ ಬೌಲರ್ಗಳ ಬೆವರಿಳಿಸಿದರು. ಶ್ರೀಲಂಕಾ ಎ ತಂಡದ ಪರ ಕುಗತಾಸ್ ಮಥುಲನ್, ರವೀಂದು ಫರ್ನಾಂಡೋ ಹಾಗೂ ವನುಜಾ ಸಾಹನ್ ತಲಾ 2 ವಿಕೆಟ್ ಪಡೆದರು. ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫೋರ್ಡ್ ಕ್ರೀಡಾಂಗಣದಲ್ಲಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಗುಂಪು 1 ಪಂದ್ಯದಲ್ಲಿ ಇಂದು ಭಾರತ ದಕ್ಷಿಣ ಆಫ್ರಿಕಾ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಭಾರತ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಭಾರತ 8 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 68 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭಿವೃದ್ಧಿಯ ಫಲ ಸಮಾಜದ ಎಲ್ಲಾ ವರ್ಗಕ್ಕೂ ತಲುಪಿದಾಗ ಮಾತ್ರ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ, ರಾಷ್ಟಪತಿ ದ್ರೌಪದಿ ಮುರ್ಮು. ಸ್ವಿಟ್ಜರ್ಲೆಂಡ್ನಲ್ಲಿಂದು ಪಶ್ಚಿಮ ಏಷ್ಯಾ ಸಂಘರ್ಷ ಕೊನೆಗೊಳಿಸುವ ನಿಟ್ಟಿನಲ್ಲಿ ಅಮೆರಿಕ ಇರಾನ್ ಮಾತುಕತೆ ಆರಂಭ. ದೇಶ ವಿದೇಶಗಳಲ್ಲಿ ವಿಜೃಂಭಣೆಯಿಂದ ನಡೆದ 12 ಅಂತಾರಾಷ್ಟೀಯ ಯೋಗ ದಿನಾಚರಣೆ. ತಮಿಳುನಾಡಿನ ಸಮುದ್ರಾಹಾರ ಕಾರ್ಖಾನೆಯಲ್ಲಿ ಅಮೋನಿಯಾ ಅನಿಲ ಸೋರಿಕೆ, 7 ಸಾವು, 70 ಮಂದಿ ಅಸ್ವಸ್ಥ. ಹಾಗೂ ತ್ರಿಕೋನ ಏಕದಿನ ಕ್ರಿಕೆಟ್ ಎ ಸರಣಿ ಫೈನಲ್ನಲ್ಲಿ ಆತಿಥೇಯ ಶ್ರೀಲಂಕಾ ವಿರುದ್ಧ 66 ರನ್ಗಳಿಂದ ಗೆದ್ದ ಭಾರತ ಎ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

0: ಶೈಲಿ ಆರೋಗ್ಯ ಸಮಸ್ಯೆಯ ನಿವಾರಣೆಯಲ್ಲಿ ಯೋಗದ ಪಾತ್ರ. ಈ ಕುರಿತು ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಯೋಗ ಸಮಿತಿಯ ಅಧ್ಯಕ್ಷರಾದ ವಿನಾಯಕ ಗುಡಿಗಾರ್.
1: ಆತ್ಮೀಯ ಬಂಧುಗಳೇ, ನಿಮ್ಮೆಲ್ಲರಿಗೂ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಭಾರತೀಯರಿಗೆ ಸಂತಸದ ದಿನ. ನಮ್ಮ ಪರಂಪರೆ ಸಂಸ್ಕೃತಿ ಭಾಗವಾಗಿರುವಂಥ ಯೋಗವು ಪ್ರಪಂಚದಾದ್ಯಂತ ಅನೇಕ ರಾಷ್ಟ್ರಗಳು ಯೋಗ ದಿನಾಚರಣೆಯನ್ನು ಆಚರಿಸುವುದರ ಮೂಲಕವಾಗಿ ತಮ್ಮ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಂಡಿದ್ದಾರೆ. ಯೋಗ ನಿನ್ನೆ ಮೊನ್ನೆದಲ್ಲ, 5000 ವರ್ಷ ಹಳೆಯ ಪ್ರಾಚೀನ ಅಭ್ಯಾಸವಾಗಿದೆ. ಯೋಗ ಕೇವಲ ದೈಹಿಕ ವ್ಯಾಯಾಮವಲ್ಲ, ಇದು ದೇಹ ಮತ್ತು ಮನಸ್ಸಿನಲ್ಲಿ ಆರೋಗ್ಯವಾಗಿರಲು ಸಂಪೂರ್ಣ ಮಾರ್ಗವಾಗಿದೆ. ಪತಂಜಲಿ ಮಹರ್ಷಿಗಳು ತಮ್ಮ ಸೂತ್ರದಲ್ಲಿ ಹೇಳ್ತಾರೆ, ಯೋಗಶ್ಚಿತ್ತ ವೃತ್ತಿ ನಿರೋಧ. ಯೋಗ ಮನಸ್ಸಿನ ವಿಕಾರವಾದ ಮನೋಭಾವನೆಗಳನ್ನು ಹೊರಗೆ ಹಾಕುತ್ತದೆ. ಯೋಗ ದೇಹವನ್ನು ಸದೃಢವಾಗಿರಿಸುವುದರ ಜೊತೆಗೆ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಪ್ರತಿದಿನ ನಿಮಗೆ ಉತ್ತಮ ಭಾವನೆಯನ್ನು ಮೂಡಿಸುತ್ತದೆ. ಅದಕ್ಕಾಗಿ ಹೆಚ್ಚು ಹೆಚ್ಚು ಜನರು ಆರೋಗ್ಯವಾಗಿ ಇರಲು ಮತ್ತು ಸಂತೋಷವಾಗಿರಲು ಯೋಗದತ್ತ ಮುಖ ಮಾಡುತ್ತಿದ್ದಾರೆ. ಇಂದಿನ ಕಾರ್ಯನಿರತ ಜಗತ್ತಿನಲ್ಲಿ ಮಧುಮೇಹ, ಹೃದಯ ರೋಗ, ರಕ್ತದೊತ್ತಡ ಮತ್ತು ಮಾನಸಿಕ ಒತ್ತಡದಂಥ ಜೀವನ ಶೈಲಿ ಸಮಸ್ಯೆಗಳಿಗೆ ವಿರುದ್ಧ ಹೋರಾಡಲು ಯೋಗ ಸಹಾಯವಾಗುತ್ತದೆ. ಹೀಗೆ ಯೋಗ ಅನೇಕ ರೀತಿಯಲ್ಲಿ ನಮ್ಮನ್ನು ಆರೋಗ್ಯವಾಗಿಡುವ ಜೊತೆಗೆ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಬಂಧುಗಳೇ, ಇಂದು ನಾನು ಜೀವನ ಶೈಲಿ ರೋಗಗಳನ್ನು ಯೋಗದ ಮೂಲಕ ಹೇಗೆ ನಿರ್ವಹಿಸುವುದು, ಈ ವಿಷಯದ ಕುರಿತು ನಾನು ಇವತ್ತು ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೇನೆ. ಹಾಗಾದರೆ ಜೀವನ ಶೈಲಿ ರೋಗಗಳೆಂದರೇನು? ಜೀವನ ಶೈಲಿ ರೋಗಗಳೆಂದರೆ ಕ್ರಮವಲ್ಲದ ಜೀವನ ಶೈಲಿ ಅಂತ ಅರ್ಥ. ಅಂದರೆ ನಮ್ಮ ಲೈಫ್ ಸ್ಟೈಲ್ಗಳನ್ನು ಬದಲಾವಣೆ ಮಾಡಿಕೊಂಡಿರುವುದು, ಆ ಬದಲಾವಣೆಯಿಂದ ರೋಗಗಳನ್ನು ನಾವು ಉತ್ಪತ್ತಿ ಮಾಡಿಕೊಳ್ಳೋದು. ಹಾಗಾದರೆ ನಾವು ಜೀವನ ಶೈಲಿ ಏನು ಬದಲಾವಣೆ ಮಾಡಿಕೊಳ್ತಾ ಇದ್ದೀವಿ? ಬಹಳಷ್ಟು ಜನ ವ್ಯಾಯಾಮಗಳನ್ನು ಮಾಡೋದೇ ಇಲ್ಲ. ಕೆಲಸದ ಒತ್ತಡದ ನೆಪದಿಂದ ಬಹಳಷ್ಟು ಜನ ವ್ಯಾಯಾಮಗಳನ್ನು ಮರೆತು ಬಿಟ್ಟಿದ್ದಾರೆ. ಕೆಲಸದ ಒತ್ತಡದಲ್ಲಿ ಸರಿಯಾದ ಸಮಯದಲ್ಲೂ ಊಟವೂ ಕೂಡ ಮಾಡೋದಿಲ್ಲ. ಮತ್ತೆ ಕೆಟ್ಟ ಆಹಾರ ಪದ್ಧತಿಯಾಗಿದೆ. ಮನೆಯಲ್ಲಿ ಮಾಡಿ ಬೇಯಿಸುವಂಥ ಆಹಾರಗಳನ್ನು ಈಗ ಊಟ ಮಾಡೋದು ಭಾಳ ಕಡಿಮೆ ಆಗಿಬಿಟ್ಟಿದೆ. ಹೊರಗಿನಲ್ಲಿಯ ಆಹಾರಗಳ ರುಚಿ ಹಿಡಿಸ್ತಾ ಇದೆ. ಹಾಗಾಗಿ ಕೆಟ್ಟ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ತಾ ಇದ್ದಾನೆ. ಹಾಗೆ ಮಾನಸಿಕ ಒತ್ತಡ, ಕೆಲಸದ ಒತ್ತಡ ಇರ್ಬೋದು ಅಥವಾ ಮನೆಯ ಸಮಸ್ಯೆಗಳ ಒತ್ತಡಗಳಿರ್ಬೋದು ಅಥವಾ ಹೊರಗಿನ ಯಾವುದಾದ್ರೂ ಒಂದು ಸಮಸ್ಯೆಯನ್ನು ತಲೆಯಲ್ಲಿ ಇಟ್ಟುಕೊಂಡು ಆ ಮಾನಸಿಕ ಒತ್ತಡಕ್ಕೆ ಖಿನ್ನತೆಗೆ ಒಳಗಾಗ್ತಾರೆ. ವ್ಯಾಯಾಮ ಮಾಡದೇ ಇರುವುದು ಒಂದು ಕ್ರಮವಾದರೆ ಇನ್ನೊಂದು ಊಟ. ಬಹಳ ಮಹತ್ವದ ವಿಷಯ ಇದು. ಆಹಾರ ಪದ್ಧತಿ ಬಹಳ ಇಂಪಾರ್ಟೆಂಟ್. ನಮಗೆ ನಾವು ಯಾವ ರೀತಿ ಆಹಾರವನ್ನು ಸೇವಿಸ್ತಾ ಇದ್ದೀವಿ ಎನ್ನುವಂಥ ಯೋಚನೆ ಪ್ರತಿಯೊಬ್ಬರು ಕೂಡ ಮಾಡಬೇಕು. ಆಹಾರದ ಬಗ್ಗೆ ಭಗವದ್ಗೀತೆಯಲ್ಲೂ ಕೂಡ ಉಲ್ಲೇಖವಿದೆ. ಹಠಯೋಗದಲ್ಲಿ ಆಹಾರದ ಪರಿಕಲ್ಪನೆ ಇದೆ. ಅನೇಕ ಋಷಿ ಮುನಿಗಳು ತಮ್ಮ ಗ್ರಂಥದಲ್ಲಿ ಆಹಾರದ ಬಗ್ಗೆ ಉತ್ತಮವಾದ ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ. ಹಠಯೋಗದಲ್ಲಿ ಆಹಾರದ ಬಗ್ಗೆ ಉತ್ತಮವಾದ ಒಂದು ಮಾಹಿತಿಯನ್ನು ಕೊಡ್ತಾರೆ. ಸುಸಿದ್ಧ ಮಧುರಾಹಾರ ಚತುರ್ಧ್ವಂಸ ವಿವರ್ಜಿತ ಭೂಜ್ಯತೆ ಶಿವ ಸಂಪ್ರೀತೆ ಮಿತಾಹಾರ ಸ ಉಚ್ಯತೆ. ಸ್ನಿಗ್ಧವಾಗಿ ರುಚಿಕರವಾಗಿರುವ ಆಹಾರವನ್ನು ಹೊಟ್ಟೆಯಲ್ಲಿ ಕಾಲು ಭಾಗವನ್ನು ಉಳಿಸಿ ಶಿವಪ್ರೀತಿಗೋಸ್ಕರ ಸೇವಿಸಬೇಕು. ಸ್ನಿಗ್ಧ ಅಂದರೆ ಮೃದುವಾಗಿ ಸಿಹಿಯಾಗಿರುವಂಥದ್ದು. ಮಿತವಾಗಿ ಋತಕ್ಕನುಗುಣವಾಗಿ ಹಿತವಾಗಿ ಮಿತವಾಗಿ ಋತ್ಬುಕ್ ಮಿತಬುಕ್ ಅಂತ ಹೇಳ್ತಾರೆ. ಅಂದರೆ ಋತಕ್ಕನುಗುಣವಾಗಿ ಹಿತವಾಗಿ ಮಿತವಾಗಿ ಆಹಾರವನ್ನು ಸೇವಿಸಬೇಕು. ನಮ್ಮ ಆಹಾರದಲ್ಲಿ ಬದಲಾವಣೆಯಾಗಿದೆ. ಬೆಳಗಿನ ಸಮಯದಲ್ಲಿ ನಾವು ಕೆಲಸಕ್ಕೆ ಹೋಗಬೇಕಾದರೆ ಒತ್ತಡದಿಂದ ಸರಿಯಾದ ಆಹಾರವನ್ನು ಸೇವಿಸೋದಿಲ್ಲ. ಮಧ್ಯಾಹ್ನಕ್ಕೆ ಸಮಯದಲ್ಲಿ ಸಮಯದ ಅಭಾವದಿಂದ ಸ್ವಲ್ಪ ಊಟ ಮಾಡಿಬಿಡ್ತಾರೆ. ಆಮೇಲೆ ರಾತ್ರಿಗೆ ಬಂದಾಗ ಹೆಚ್ಚು ಹೆಚ್ಚು ಆಹಾರಗಳನ್ನು ಸೇವಿಸ್ತಾರೆ. ಈ ಪಾರ್ಟಿ ಮೋಜು ಮಸ್ತಿ ಸಲುವಾಗಿ ರಾತ್ರಿ ಆಹಾರಗಳ ಸೇವಿಸುವುದು ಜಾಸ್ತಿ ಆಗಿಬಿಟ್ಟಿದೆ. ಇದು ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಬೊಜ್ಜನ್ನು ಉತ್ಪತ್ತಿ ಮಾಡುತ್ತೆ. ಆ ಬೊಜ್ಜಿನಿಂದ ಅನೇಕ ರೋಗಗಳನ್ನು ನಾವು ಉತ್ಪತ್ತಿ ಮಾಡ್ತೇವೆ. ಹಾಗಾಗಿ ಆಹಾರ ಸೇವನೆ ಕೂಡ ನಮಗೆ ಬಹಳ ಅದರ ಪರಿಕಲ್ಪನತೆ ಎಂದು ನಾವು ತಿಳ್ಕೊಳ್ಬೇಕಾಗತ್ತೆ. ಬೆಳಗ್ಗೆ ಎಷ್ಟನ್ನು ಊಟ ಮಾಡಬೇಕು, ಮಧ್ಯಾಹ್ನಕ್ಕೆ ಎಷ್ಟನ್ನು ಸೇವಿಸಬೇಕು, ರಾತ್ರಿ ಹೇಗೆ ಸೇವಿಸಬೇಕು. ಅದಕ್ಕೆ ಹೇಳ್ತಾರೆ ಬೆಳಗ್ಗೆ ಅತಿ ಹೆಚ್ಚು ಆಹಾರವನ್ನು ರಾಜನಂತೆ ಸೇವಿಸಬೇಕು, ಮಧ್ಯಾಹ್ನ ಮಂತ್ರಿಯಂತೆ ಸೇವಿಸಬೇಕು, ರಾತ್ರಿ ಭಿಕ್ಷುಕನಂತೆ ಅಂದರೆ ಸ್ವಲ್ಪ ಆಹಾರವನ್ನು ಸೇವಿಸಬೇಕು ಅಂತ ಹೇಳ್ತಾರೆ. ಹಾಗಾಗಿ ಆಹಾರದ ಪರಿಕಲ್ಪನೆ ಕೂಡ ನಮಗೆ ಬಹಳ ಮುಖ್ಯ. ನೀರನ್ನು

ನೀರನ್ನು ಯಾವಾಗ ಸೇವಿಸಬೇಕು, ಯಾವ ಸಂದರ್ಭದಲ್ಲಿ ಎಷ್ಟು ನೀರನ್ನು ಕುಡಿಯಬೇಕು, ಇದು ಕೂಡ ಅದೇ ರೀತಿಯಲ್ಲಿ ಕೆಟ್ಟ ಆಹಾರ ಪದ್ಧತಿ, ಅದನ್ನು ಈಗಾಗಲೇ ಹೇಳಿದ್ದೇನೆ ನಾನು. ಅದರ ಜೊತೆಗೆ ಈ ಜಂಕ್ ಫುಡ್ ಅಂತ ಆಹಾರಗಳನ್ನು ಸೇವನೆ ಕೂಡ ಮಾಡುವುದರಿಂದ ಅದರಿಂದ ಕೂಡ ನಮಗೆ ಅನೇಕ ರೋಗಗಳು ಉತ್ಪತ್ತಿ ಆಗ್ತಾ ಇದೆ. ಹಾಗಾದರೆ ಜೀವನ ಶೈಲಿ ರೋಗಗಳು ಯಾವ್ಯಾವುದು ಅಂತ ನಾವು ತಿಳ್ಕೊಂಡಿದ್ದೀವಿ. ಮೊದಲನಾಗಿ ಮಧುಮೇಹ, ಹೃದಯ ರೋಗ, ರಕ್ತದೊತ್ತಡ, ಮಾನಸಿಕ ಒತ್ತಡ, ಥೈರಾಯ್ಡು, ಅನೇಕ ರೋಗಗಳು ನಾವು ಜೀವನ ಶೈಲಿಯಿಂದ ನಮ್ಮನ್ನು ನಾವೇ ಉತ್ಪತ್ತಿ ಮಾಡ್ಕೊಳ್ತಾ ಇದ್ದೀವಿ. ಅದರ ಜೊತೆಗೆ ಅನೇಕ ಉದ್ಯೋಗದಲ್ಲೂ ಕೂಡ ನಮಗೆ ಬೆನ್ನು ನೋವು ಇರ್ಬೋದು, ಸೊಂಟ ನೋವು ಇರ್ಬೋದು, ಮಂಡಿ ನೋವು ಇರ್ಬೋದು, ಇದು ಕೂಡ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಳ್ಳಲು ಬರುವಂತಹ ಇದು ಕೂಡ ಒಂದು ರೀತಿಯ ನೋವುಗಳು ಅಂತ ಹೇಳ್ಬೋದು. ಹಾಗಾದರೆ ಇದಕ್ಕೆಲ್ಲ ಯೋಗದಲ್ಲಿ ಪರಿಹಾರ ಇದೆಯಾ? ಖಂಡಿತ ಇದೆ. ಯೋಗದಲ್ಲಿ ಪ್ರತಿಯೊಂದಕ್ಕೂ ಕೂಡ ಪರಿಹಾರ ಇದೆ. ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಪ್ರತಿನಿತ್ಯ ಮಾಡಬೇಕು. ಇದೊಂದು ಜೀವನ ಕ್ರಮವಾಗಬೇಕು. ಹೇಗೆ ಊಟ ನಿದ್ರೆ ಇಲ್ಲದೆ ಮನುಷ್ಯ ಬದುಕುವುದಿಲ್ಲವೋ ಅದೇ ರೀತಿ ಯೋಗ ಇಲ್ಲದೆ ಮನುಷ್ಯನ ಜೀವನ ಸಾಗೋದೇ ಇಲ್ಲ. ಯಾರು ಯೋಗವನ್ನು ಮಾಡಿ ಮುಂದಿನ ಜೀವನ ಇರುತ್ತೋ ಅವನ ಜೀವನ ಉತ್ತಮವಾಗಿರುತ್ತೆ. ಹಾಗಾದರೆ ಇವೆಲ್ಲ ರೋಗಗಳನ್ನು ನಾವು ಯೋಗದ ಮೂಲಕ ಹೇಗೆ ನಿವಾರಣೆ ಮಾಡಿಕೊಳ್ಬೋದು? ಉದಾಹರಣೆಗೆ ಮಧುಮೇಹವನ್ನು ಆಯ್ಕೆ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಡಯಾಬಿಟಿಸ್ ಅಂತ ಕರಿತೀವಿ. ಮಧುಮೇಹ ಮನುಷ್ಯನಲ್ಲಿ ಹೇಗೆ ನಮ್ಮನ್ನು ನಾವು ಉತ್ಪತ್ತಿ ಮಾಡ್ಕೊಳ್ತೀವಿ? ನಮ್ಮ ದೇಹದಲ್ಲಿರುವಂತಹ ಮೇಧೋಜರಕ ಗ್ರಂಥಿ ಅಂದರೆ ಪೆನಕ್ರಿಯಾಸ್ ಅಂತ ಹೇಳುತ್ತೆ, ಪೆನಕ್ರಿಯಾಸಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ. ಈ ಇನ್ಸುಲಿನ್ ನಮ್ಮ ದೇಹದಲ್ಲಿರುವಂಥ ರಕ್ತದಲ್ಲಿರುವಂಥ ಗ್ಲೂಕೋಸನ್ನು ತೆಗೆದುಕೊಂಡು ನಮ್ಮ ಜೀವಸತ್ವಗಳಿಗೆ ಕೊಡುವಂಥ ಕೆಲಸವನ್ನು ಮಾಡ್ತದೆ. ಯಾವಾಗ ಪೆನ್ಕ್ರಿಯಾಸ್ ಕೆಲಸ ಮಾಡೋದಿಲ್ವೋ ಆವಾಗ ಡಯಾಬಿಟಿಸ್ ಸ್ಟಾರ್ಟ್ ಆಗುತ್ತೆ. ನಾವು ಇದಕ್ಕೆ ಅನೇಕ ಆಸನಗಳ ಜೊತೆಗೆ ಪ್ರಾಣಾಯಾಮವನ್ನು ನಿರಂತರವಾಗಿ ಮಾಡುವುದರಿಂದ ನಮ್ಮ ಡಯಾಬಿಟಿಸ್ ರೋಗವನ್ನು ನಾವು ನಿವಾರಣೆ ಮಾಡಿಕೊಳ್ಬೋದು. ಅದಕ್ಕೆ ವಕ್ರಾಸನ, ಅರ್ಧಮಶ್ಚಂದ್ರಾಸನ, ಗೋಮುಖಾಸನ, ಮಂಡೂಕಾಸನ, ಹೀಗೆ ಅನೇಕ ಆಸನಗಳನ್ನು ಮಾಡುವುದರಿಂದ, ಕಪಾಲಭಾತಿ ಪ್ರಾಣಾಯಾಮದ ಕ್ರಿಯೆಗಳನ್ನು ಮಾಡುವುದರಿಂದ ನಮ್ಮ ಡಯಾಬಿಟಿಸನ್ನು ನಿವಾರಣೆ ಮಾಡಿಕೊಳ್ಬೋದು. ಹಾಗಾಗಿ ಯೋಗ ಒಂದು ಚಿಕಿತ್ಸಾ ಪದ್ಧತಿ ಅಂತ ಕೂಡ ನಾವು ಹೇಳಬಹುದು. ಯೋಗ ಅನೇಕ ರೋಗಗಳಿಗೆ ಚಿಕಿತ್ಸೆಯನ್ನು ಮಾಡುತ್ತೆ ಹಾಗೂ ನಿವಾರಣೆಯನ್ನು ಕೂಡ ಮಾಡುತ್ತೆ. ಹಾಗೆ ನಾವು ರಕ್ತದೊತ್ತಡ ಬಿ ಪಿ ಅಂತ ಹೇಳ್ತೀವಿ, ಇದು ಕೂಡ ನಮ್ಮ ಹೃದಯದಲ್ಲಿ ಇರುವಂತಹ ರಕ್ತಗಳನ್ನು ಸರಿಯಾದ ರೀತಿಯಲ್ಲಿ ಸಂಚಾರವಾಗದೇ ಇದ್ದರೆ ರಕ್ತದೊತ್ತಡ ಅಂತ ಹೇಳ್ತೀವಿ. ಬ್ಲಾಕೇಜ್ಗಳಾಗುವಂಥದ್ದು, ಹೃದಯದ ಸಮಸ್ಯೆಗಳಿರುವಂಥದ್ದು, ಈ ರೋಗಗಳು ಉತ್ಪತ್ತಿಯಾಗುತ್ತೆ. ಅದಕ್ಕೆಲ್ಲ ಏನು ಪರಿಹಾರ ಮಾಡ್ಬೋದು? ನಿರಂತರವಾದ ಪ್ರಾಣಾಯಾಮ ಮಾಡುವುದರ ಮೂಲಕವಾಗಿ ದೇಹದ ರಕ್ತ ಸಂಚಾರವನ್ನು ಸುಗಮವಾಗಿ ಮಾಡ್ಬೋದು, ರಕ್ತದೊತ್ತಡವನ್ನು ನಿವಾರಣೆ ಮಾಡ್ಬೋದು. ಬಿ ಪಿ ಸಮಸ್ಯೆ, ಬಿ ಪಿ ಲೋ ಇರ್ಬೋದು, ಬಿ ಪಿ ಹೈ ಇರ್ಬೋದು, ಆ ಸಮಸ್ಯೆಯನ್ನು ಅನುಲೋಮ ವಿಲೋಮ ಪ್ರಾಣಾಯಾಮ ಹಾಗೆ ಭಸ್ತ್ರಿಕಾದ ಬ್ರೀತಿಂಗ್ ಎಕ್ಸಸೈಸ್ ಮಾಡುವುದರ ಮೂಲಕವಾಗಿ ಈ ರೋಗವನ್ನು ನಿವಾರಣೆ ಮಾಡ್ಬೋದು. ಅದಕ್ಕೆ ಹೆಚ್ಚು ಕಠಿಣ ಅಭ್ಯಾಸಗಳ ಅವಶ್ಯಕತೆ ಇರುವುದಿಲ್ಲ. ಕೆಲವೊಂದು ಸಿಂಪಲ್ ಆಸನಗಳನ್ನು ಮಾಡುವುದರ ಮೂಲಕವಾಗಿ ನಾವು ಬಿ ಪಿ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಬೋದು. ಹಾಗೆ ಬೊಜ್ಜು, ನಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಳಿ. ಈ ಬೊಜ್ಜು ಇವೆಲ್ಲ ರೋಗಗಳಿಗೆ ಮೇನ್ ಕಾರಣ. ಯಾಕಂತ ಹೇಳಿದ್ರೆ ಮನುಷ್ಯನಲ್ಲಿ ಯಾವಾಗ ಬೊಜ್ಜು ಹೆಚ್ಚು ಜಾಸ್ತಿ ಆಗುತ್ತೋ ಆವಾಗ ನಿಧಾನಕವಾಗಿ ಅದು ಡಯಾಬಿಟಿಸ್ಗೂ ಆಗುತ್ತೆ ಮತ್ತು ಅದರಿಂದ ಹೃದಯಕ್ಕೂ ಕೂಡ ಸಮಸ್ಯೆಗಳಾಗುತ್ತೆ. ಈ ಮೂಲ ಕಾರಣ ಬೊಜ್ಜು. ಹಾಗಾದರೆ ಈ ಬೊಜ್ಜನ್ನು ಕಡಿಮೆ ಮಾಡುವುದು ಹೇಗೆ ಅಥವಾ ತೂಕವನ್ನು ಕಡಿಮೆ ಮಾಡೋದು ಹೇಗೆ? ಇದು ಹೆಚ್ಚಾಗಿ ರಾತ್ರಿ ಸಮಯದಲ್ಲಿ ಭೋಜನ ಮಾಡಿದಾಗ, ನಾವು ಹೇಳ್ತೀವಿ ರಾತ್ರಿ ಸೇವನೆ ಮಾಡಿರುವಂಥ ಆಹಾರಗಳು ಹೇಗೆ ಬೊಜ್ಜನ್ನು ಕನ್ವರ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ರಾತ್ರಿ ಸಮಯದಲ್ಲಿ ಆಹಾರಗಳು ಜೀರ್ಣವಾಗುವುದಿಲ್ಲ, ಆ ಸಮಯದಲ್ಲಿ ನಮ್ಮ ಅದು ಬೊಜ್ಜಾಗಿ ಅಥವಾ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಆಗಿ ಉತ್ಪತ್ತಿಯಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಆಹಾರದ ಕ್ರಮ ಬಹಳ ಇಂಪಾರ್ಟೆಂಟ್. ನಾವು ಆಹಾರವನ್ನು ಹೇಗೆ ಸೇವಿಸಬೇಕು, ಮಿತವಾಗಿ ಸೇವಿಸಬೇಕು, ಈ ಪದ್ಧತಿಯನ್ನು ಇದರಲ್ಲಿ ತಿಳ್ಕೊಳ್ಬೇಕು. ರಾತ್ರಿ ಭೋಜನವನ್ನು ಕಡಿಮೆ ಮಾಡಬೇಕು, ಕರಿದು ತಿನ್ನುವಂಥ ತಿನಿಸುಗಳನ್ನು ಕಡಿಮೆ ಮಾಡಬೇಕು, ಜಂಕ್ ಫುಡ್ ಅಂತ ಆಹಾರಗಳನ್ನು ಕಡಿಮೆ ಮಾಡಬೇಕು, ಹೊರಗಿನ ಆಹಾರಗಳನ್ನು ಕಡಿಮೆ ಮಾಡಬೇಕು. ಅದಕ್ಕೆ ಕೆಮಿಕಲ್ಲು ಅಥವಾ ಇನ್ನಿತರ ಆಹಾರಗಳನ್ನು ಸೇವಿಸೋದ್ರ ಮೂಲಕವಾಗಿ ಆಹಾರವನ್ನು ರಾಸಾಯನಿಕವಾಗಿ ಮಾಡಿಬಿಟ್ಟುಬಿಡಿರುತ್ತೆ. ಹಾಗಾಗಿ ಆಹಾರವನ್ನು ಭಾಳ ಮಿತವಾಗಿ ಬಳಸಬೇಕು. ಅಷ್ಟೇ ಅಲ್ಲ, ಆ ಬೊಜ್ಜನ್ನು ಕರೆಸಲಿಕ್ಕೆ ಕಠಿಣ ಆಗಬೇಕು, ಯೋಗಾಭ್ಯಾಸಗಳನ್ನು ಮಾಡಬೇಕು. ಯೋಗಿಂಗ್, ಜಾಗಿಂಗ್, ಸೈಕ್ಲಿಂಗ್, ಅನೇಕ ವ್ಯಾಯಾಮಗಳನ್ನು ಮಾಡುವುದರ ಮೂಲಕವಾಗಿ ನಾವು ಆ ಬೊಜ್ಜನ್ನು ಕಡಿಮೆ ಮಾಡಬೇಕು. ಅದು ಕೇವಲ ಒಂದು ದಿನದ ಎರಡು ದಿನದಲ್ಲಿ ಆಗುವಂಥದ್ದಲ್ಲ. ಪ್ರತಿನಿತ್ಯ ಯೋಗಾಭ್ಯಾಸವನ್ನು ಮಾಡೋದ್ರ ಮೂಲಕವಾಗಿ ನಿಮ್ಮ ದೇಹದ ತೂಕದ ಬ್ಯಾಲೆನ್ಸ್ ಆಗಿರಬೇಕು, ಅದು ದೇಹ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು. ಆಮೇಲೆ ಅದರಿಂದ ಅನೇಕ ರೋಗಗಳು ನಿಧಾನಕವಾಗಿ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಮಾನಸಿಕ ಒತ್ತಡ, ಈ ಮಾನಸಿಕ ಒತ್ತಡದಿಂದ

0: ಬಹಳಷ್ಟು ಜನರು ತಪ್ಪು ನಿರ್ಣಯಗಳನ್ನು ಮಾಡ್ಕೊಳ್ಳೋದೇ ಜಾಸ್ತಿ. ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಮನಸ್ಸು ಪ್ರಶಾಂತತೆ ಇರೋದೇ ಇಲ್ಲ, ಮನಸ್ಸು ಕೆರಳು ಹೋಗುತ್ತೆ. ಎಷ್ಟೋ ಜನರು ಆತ್ಮಹತ್ಯೆ ಮಾಡಲಿಕ್ಕೆ ಮೂಲ ಕಾರಣವೇ ಮಾನಸಿಕ ಒತ್ತಡ, ಮನಸ್ಸನ್ನು ಶಾಂತಗೊಳಿಸಲಿಕ್ಕೆ ಬರೋದೇ ಇಲ್ಲ. ಅದನ್ನು ಸರಿಯಾಗಿ ಹತೋಟಿಯಲ್ಲಿ ಇಡೋದು, ಅದನ್ನು ನಾವೇನು ಮಾಡಬೇಕು? ಧ್ಯಾನ. ಯೋಗದಲ್ಲಿ ಪ್ರಾಣಾಯಾಮ ಮಾಡುವುದರ ಜೊತೆಗೆ ಧ್ಯಾನವನ್ನು ಮಾಡಬೇಕು. ಆ ಧ್ಯಾನದಿಂದ ಮನಸ್ಸನ್ನು ಕಂಟ್ರೋಲಿಗೆ ತಗೊಳ್ಬೇಕು, ಏಕಾಗ್ರತೆಗೆ ತಗೊಳ್ಬೇಕು. ಯಾವತ್ತೂ ನೀವು ಧ್ಯಾನದಲ್ಲಿ ಬರ್ತೀರೋ, ಮನಸ್ಸಿನಲ್ಲಿ ಏನು ತಪ್ಪುಗಳ ನಿರ್ಣಯ ಆಗ್ತಾ ಇದೆ, ನಾನೇನನ್ನು ಸರಿ ಮಾಡಬೇಕು, ಅದನ್ನೆಲ್ಲ ನಿಮ್ಮ ಧ್ಯಾನದಲ್ಲಿ ಉತ್ತರವನ್ನು ಕಂಡುಕೊಳ್ತಾ ಹೋಗ್ತೀರಿ. ಹಾಗಾಗಿ ಆ ಮಾನಸಿಕ ಒತ್ತಡನ ನಿಧಾನಕವಾಗಿ ನಾವು ಕಡಿಮೆ ಮಾಡಬೇಕು ಅಂದರೆ ಅದು ಕೂಡ ಅನುಲೋಮ ವಿಲೋಮ, ಬ್ರೀತಿಂಗ್ ಎಕ್ಸಸೈಜ್, ಪ್ರಾಣಾಯಾಮಗಳನ್ನು ಮಾಡುವುದರಿಂದ ನಾವು ನಿಧಾನಕವಾಗಿ ನಮ್ಮ ಮನಸ್ಸನ್ನು ಕೂಡ ಪ್ರಶಾಂತಗೊಳಿಸಬಹುದು. ಹಾಗಾಗಿ ನಮ್ಮ ಜೀವನ ಕ್ರಮಗಳು ತಪ್ಪಾಗಿದೆ, ಅದನ್ನು ಈಗಲಾದರೂ ಸರಿಪಡಿಸೋಣ. ಅದರಿಂದ ಬರುವಂಥ ಅನೇಕ ರೋಗಗಳಿದೆ, ಅದನ್ನು ವ್ಯಾಯಾಮ ಮಾಡುವುದರ ಮೂಲಕವಾಗಿ, ಪ್ರಾಣಾಯಾಮ ಮಾಡುವುದರ ಮೂಲಕವಾಗಿ ನಾವು ಕಡಿಮೆ ಮಾಡಿಕೊಳ್ಳೋಣ. ನಾವು ಇವತ್ತು ಕಡಿಮೆ ಮಾಡಿಕೊಳ್ಳಲಿಲ್ಲ ಆದರೆ ಮುಂದೆ ಪಶ್ಚಾತ್ತಾಪಕ್ಕೆ ಒಳಗಾಡಬೇಕಾಗತ್ತೆ. ಈಗಾಗಲೇ ನಮ್ಮ ಸುತ್ತಮುತ್ತಲೆಲ್ಲ ನಾವು ನೋಡ್ತೀವಿ, ವಯಸ್ಸಾದವ್ರ ಪರಿಸ್ಥಿತಿಗಳನ್ನು ನೋಡ್ತೀವಿ, ಹಾಸಿಗೆ ಮೇಲೆ ಬಿದ್ದಂತಹ ವಯಸ್ಸಾದವರನ್ನು ನೋಡ್ತೀವಿ. ಅವರು ನೋಡಿದರೆ ಕನಿಕರ ಆಗುತ್ತೆ. ನಮ್ಮ ಮುಂದಿನ ಭವಿಷ್ಯ ಇದೇ ಥರ ಆಗ್ಬೋದಾ? ಆ ಥರ ಇರಲಿಕ್ಕೆ ಬಯಸ್ತೀರಾ? ಖಂಡಿತವಾಗಿ ಇಲ್ಲ. ಹಾಗಾದರೆ ನಮ್ಮ ಕೊನೆಯ ಗಳಿಗೆ ತನಕ ನಮ್ಮ ದೇಹವನ್ನು ಕಾಪಾಡಿಕೊಳ್ಬೇಕು, ಸದೃಢವಾಗಿಟ್ಕೊಳ್ಬೇಕು, ಮನಸ್ಸು ಪ್ರಶಾಂತವಾಗಿಟ್ಕೊಳ್ಬೇಕು, ನಾವು ಬದುಕಿರೋ ತನಕವೂ ಆರೋಗ್ಯವಾಗಿರಬೇಕು ಅಂದರೆ ಅದು ಯೋಗ ಮಾಡಬೇಕು. ಹಾಗಾಗಿ ನಮ್ಮ ಜೀವನ ಪದ್ಧತಿಗಳನ್ನು ಸರಿಯಾಗಿ ಇಟ್ಕೊಳ್ಳೋಣ, ಆಹಾರ ಪದ್ಧತಿಗಳನ್ನು ಸರಿಯಾಗಿ ಬಳಸೋಣ, ಅದರ ಜೊತೆಗೆ ಪ್ರತಿದಿನ ಯೋಗಾಭ್ಯಾಸ ಮಾಡೋಣ, ದೈಹಿಕ ಚಟುವಟಿಕೆ ಮಾಡೋಣ, ಪ್ರಶಾಂತವಾಗಿ ಇಲ್ಲಿಗೆ ಧ್ಯಾನವನ್ನು ಮಾಡೋಣ. ಇವೆಲ್ಲ ಮಾಡುವುದರ ಜೊತೆಗೆ ನಮ್ಮ ಮನಸ್ಸು ಪ್ರಶಾಂತವಾಗಿರುವ ಜೊತೆಗೆ ದೈಹಿಕ ಕೂಡ ಸದೃಢವಾಗಿರುತ್ತೆ. ಹಾಗಾಗಿ ಬಂಧುಗಳೇ, ಈಗೆಲ್ಲ ಎಷ್ಟು ತಪ್ಪುಗಳು ಮಾಡಿಕೊಂಡಿದ್ದೀವಿ ನಮಗೆ ಗೊತ್ತಿಲ್ಲ, ಆದರೆ ಈಗಾಗಲೇ ಅನೇಕ ಯೋಗ ಕ್ಲಾಸ್ಗಳಿದೆ, ಅನೇಕ ಗುರುಗಳಿದ್ದಾರೆ. ಆದಷ್ಟು ನಾವು ಅದನ್ನು ಕಲಿತುಕೊಂಡು ನಮ್ಮನ್ನು ನಾವು ಆರೋಗ್ಯವಾಗಿಟ್ಕೊಳ್ಳುವ, ನಾವು ಆರೋಗ್ಯವಾಗಿದ್ದರೆ ಬೇರೆಯವರಿಗೂ ಕೂಡ ಆರೋಗ್ಯದ ಪರಿಕಲ್ಪನೆ ತಿಳಿಸಬಹುದು. ಹಾಗಾಗಿ ನಮ್ಮೆಲ್ಲರ ಜೀವನವನ್ನು ಸದೃಢಗೊಳಿಸೋಕ್ಕೆ, ಆರೋಗ್ಯವಂತರಾಗಿರಲಿಕ್ಕೆ ಯೋಗವನ್ನು ಪ್ರತಿನಿತ್ಯ ಮಾಡೋಣ. ನಾವೆಲ್ಲರೂ ಆರೋಗ್ಯವಾಗಿದ್ದರೆ ಸಮಾಜ ಆರೋಗ್ಯವಾಗಿರುತ್ತೆ. ಸಮಾಜ ಆರೋಗ್ಯವಾಗಿದೆ ಅಂತ ಹೇಳಿದ್ರೆ ಅದು ಭಾರತ ಆರೋಗ್ಯವಾಗಿರುತ್ತೆ, ಪ್ರಪಂಚ ಆರೋಗ್ಯವಾಗಿರುತ್ತೆ. ಎಲ್ಲರೂ ಆರೋಗ್ಯವಾಗಿದ್ದಾಗ ಅದರ ಅನುಭವ ಬೇರೆ, ಆ ಆನಂದ ಬೇರೆ. ಜಾಗತಿಕ ಮಟ್ಟದಲ್ಲಿ ಯುದ್ಧ ತಾಂಡವಾಡ್ತಾ ಇದೆ, ಅವರೆಲ್ಲ ಮನಸ್ಸುಗಳು ಏನಾಗಿದ್ದಾವೆ ಅಂತ ಹೇಳಿದ್ರೆ ಆ ವಿಕಾರವಾಗಿದೆ. ಅವೆಲ್ಲದಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಯೋಗವನ್ನು ಮಾಡುವುದರ ಮೂಲಕವಾಗಿ ನಮ್ಮ ಜೀವನವನ್ನು ಸದೃಢವಾಗಿ ಗೊಳಿಸ್ಕೊಳ್ಬೇಕು, ಪಾವನವಾಗಿ ಗೊಳಿಸಬೇಕು. ಬಂಧುಗಳೇ, ನಾವೆಲ್ಲರೂ ಇಂದು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಸಂಕಲ್ಪವನ್ನು ಮಾಡೋಣ. ಈಗಲಾದರೂ ಯೋಗವನ್ನು ಮಾಡುವುದರ ಮೂಲಕವಾಗಿ ನಮ್ಮ ಜೀವನವನ್ನು ಆರೋಗ್ಯಮಯವಾಗಿಟ್ಕೊಳ್ಳೋಣ. ನಮ್ಮ ಕನಸನ್ನು ಸಾಕಾರಗೊಳಿಸಲಿಕ್ಕೆ ಯೋಗವನ್ನು ಆಯ್ಕೆ ಮಾಡಿಕೊಳ್ಳೋಣ. ನಾವು ಯೋಗವನ್ನು ಮಾಡಿ ಇನ್ನೊಬ್ಬರಿಗೂ ಆರೋಗ್ಯವನ್ನು ತಿಳಿಸೋಣ. ನಮ್ಮ ಕುಟುಂಬ ಆರೋಗ್ಯವಾಗಿರುವ ಜೊತೆಗೆ ಸಮಾಜದ ಆರೋಗ್ಯದ ಪರಿಕಲ್ಪನೆಯನ್ನು ಕೂಡ ಮಾಡೋಣ. ಬಂಧುಗಳೇ, ಬನ್ನಿ ಯೋಗ ಮಾಡೋಣ, ಆರೋಗ್ಯವಾಗಿರೋಣ.
1: ಜೀವನ ಶೈಲಿ ಆರೋಗ್ಯ ಸಮಸ್ಯೆಯ ನಿವಾರಣೆಯಲ್ಲಿ ಯೋಗದ ಪಾತ್ರ. ಈ ಕುರಿತು ಮಾತನಾಡಿದವರು ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಯೋಗ ಸಮಿತಿಯ ಅಧ್ಯಕ್ಷರಾದ ವಿನಾಯಕ ಗುಡಿಗಾರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು, ಸಮಯ 8:13. ಚಿತ್ರಗೀತೆಗಳು. ಮಧುರ ಸಂಗಮ ಚಿತ್ರದ ಒಂದು ಗೀತೆ ಎಸ್ ಜಾನಕಿಯವರ ಧ್ವನಿಯಲ್ಲಿದೆ. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರ ಗೀತರಚನೆಗೆ ರಾಜನ್ ನಾಗೇಂದ್ರ ಸಂಗೀತ ನೀಡಿದ್ದಾರೆ.

ಕಾಂತಾರ ಎ ಲೆಜೆಂಡ್ ಭಾಗ ಒಂದು ಚಿತ್ರದ ಗೀತೆ ಅಜನೀಶ್ ಬಿ ಲೋಕನಾಥ್ ಮೈಮೆ ರಾಮದಾಸ್ ಅವರ ಧ್ವನಿಯಲ್ಲಿದೆ. ಶಶಿರಾಜ್ ಕಾವೂರ್ ಅವರ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ಅಜನೀಶ್ ಬಿ ಲೋಕನಾಥ್.

ರಮೇಶ್ ಚಂದ್ರ ಅವರ ಧ್ವನಿಯಲ್ಲಿ ಸಲ್ಯೂಟ್ ಚಿತ್ರದ ಗೀತೆ ಕೇಳಿದ್ರಿ. ಭರತ್ ಬಾಬು ಅವರ ಗೀತ ರಚನೆಗೆ ರಾಜ್ ಭಾಸ್ಕರ್ ಸಂಗೀತ ನೀಡಿದ್ದರು. ಆಕಾಶವಾಣಿ ಬೆಂಗಳೂರು, ಸಮಯ 8:09:36. ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಇನ್ನು ಕೆಲವೇ ಕ್ಷಣಗಳಲ್ಲಿ.

ಆಕಾಶವಾಣಿ ಸಮಯ 8:44:41. 8:45 ಸರಿಯಾಗಿ ದೆಹಲಿ ಕೇಂದ್ರದಿಂದ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳಲಿದ್ದೀರಿ.

ಆಕಾಶವಾಣಿ ಬೆಂಗಳೂರು, ಸಮಯ 9:15:15. ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸೀಮಾ ರಾಯಕರ್ ಅವರಿಂದ ಭಾವಗೀತೆಗಳನ್ನು ಕೇಳಲಿದ್ದೀರಿ. ಮೊದಲಿಗೆ ಬಿಎಂ ಶ್ರೀಕಂಠಯ್ಯ ಅವರ ಒಂದು ರಚನೆ, ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಪ್ಪಿನಲ್ಲಿ.

0: ಸೀಮಾ ರಾಯ್ಕರ್ ಅವರ ಧ್ವನಿಯಲ್ಲಿ ಬಿಎಂ ಶ್ರೀಕಂಠಯ್ಯ, ಕುವೆಂಪು ಮತ್ತು ಡಾಕ್ಟರ್ ಜಿಎಸ್ ಶುರುದ್ರಪ್ಪ ಅವರ ರಚನೆಗಳನ್ನು ಕೇಳಿದಿರಿ. ಭಾವಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.
1: ಆಕಾಶವಾಣಿ

ರಾಷ್ಟ್ರೀಯ ನಾಟಕ ವಿಧವಾ ತಾಯಿ. ಮೂಲ ಮುನ್ಷಿ ಪ್ರೇಮಚಂದ್. ಬಾನುಲಿ ರೂಪಾಂತರ ವಿನೋದ್ ಶರ್ಮಾ. ಕನ್ನಡ ಅನುವಾದ ಡಾ ಚೇತನ್ ಕುಮಾರ್ ನಾಯಕ್. ನಿರ್ದೇಶನ ಡಾ ಶಶಿಧರ ನರೇಂದ್ರ. ಕೇಳಿ ರಾಷ್ಟ್ರೀಯ ನಾಟಕ ವಿಧವಾ ತಾಯಿ.

0: ನಮಸ್ಕಾರ, ನಾನು ಈ ನಾಟಕದ ಸೂತ್ರಧಾರ. ಈಗ ಇಲ್ಲಿ ಅಯೋಧ್ಯನಾಥ ಲಾಲ್ಜಿಯವರ ನಿಧನ ಆಗಿದ. ಅವ್ರದ್ದು ಸುಖದ ಸಾವು. ಅವ್ರಿಗೆ 4 ಗಂಡು ಮಕ್ಕಳು, ಒಬ್ಬ ಮಗಳಿದ್ದಾಳೆ. ಒಂದು ದೊಡ್ಡ ಮನೆ, 2 ತೋಟ, ಸಾಕಷ್ಟು ಬಂಗಾರ, ಹಣ, ಒಟ್ಟಾರೆ ಸಾಕಷ್ಟು ಉಳಿಸಿ ಹೋಗ್ಯಾರ. ದೊಡ್ಡ 3 ಗಂಡು ಮಕ್ಕಳ ಮದುವೆ ಆಗಿದೆ. ಇನ್ನ ಕೊನೆಯವ ಸೀತಾನಾಥ, ಅವ ಇನ್ನೂ ಕಲೀಲಿಕತ್ತ. ಹಂಗ ಮಗಳದು ಮದುವೆ ಆಗಿಲ್ಲ. ಲಾಲ್ಜಿ ಅವರ ಪತ್ನಿ ಫೂಲಮತಿ ಈಗ ವಿಧವೆ, ಆದರೂ ಎಲ್ಲವನ್ನೂ ನಿಭಾಯಿಸುವ ಛಾತಿಯವಳು.
1: ಕಾಂತನಾಥ, ಇದೇನು ಹಿಟ್ಟು ಬರೀ 3 ಚೀಲ ತಂದಿಯಲ್ಲೋ? ನಾನು 5 ಚೀಲ ತರ್ಲಿಕ್ಕೆ ಹೇಳಿದ್ನಪ್ಪ. ಮತ್ತೆ ತುಪ್ಪದ ಡಬ್ಬಿ 5 ತಂದಿರಿ, ನಾನು 10 ಡಬ್ಬಿ ತರ್ಲಿಕ್ಕೆ ಹೇಳಿದ್ದೆ. ಇವತ್ತು 12ನೇ ದಿವಸ ಶ್ರಾದ್ದ, ಊರಿನ ಜನ ಎಲ್ಲ ಊಟಕ್ಕೆ ಬರ್ತಾರ ಅನ್ನೋದು ಮರ್ತ ಬಿಟ್ಟಿರೇನು? ಬಾವಿ ತೋಡಿದ ಮನುಷ್ಯಾಗ ಕುಡಿಯಾಕ ನೀರಿಲ್ಲ, ನಾಚಿ ಆಗುದಿಲ್ಲ ನಿಮಗ.
2: ಅವ್ವ,

0: ನಾವೆಲ್ಲ ಮಾತಾಡಿಕೊಂಡ ಎಷ್ಟೆಷ್ಟು ಬೇಕೋ ಅಷ್ಟಂದೇವಿ, ಹೆಚ್ಚಿಗೆ ತಂದು ಕೆಡಿಸೋದ್ಯಾಕಂತ.
1: ಅಂದ್ರೆ ನನ್ನ ಮಾತೆ ಕಿಮ್ಮತ್ತಿಲ್ಲ ಅನ್ನಂಗಾತು.
0: ಇಲ್ಲ ಅಂತ ಯಾರು ಹೇಳ್ತಾರವ್ವ, ಆದ್ರೆ ಲಾಭ ಹಾನಿನೂ ನೋಡ್ಬೇಕಲ್ಲ. ಎಷ್ಟು ಬೇಕು ಅಷ್ಟು ತಂದ್ರೆ ಸಾಕು, ಜಾಸ್ತಿ ಸಾಮಾನು ತಂದು ಖರ್ಚಾಗದ ಉಳಿದ್ರೆ ನಿನಗ ನುಕ್ಸಾನ ಏನು?
1: ಅಲ್ಲಪ್ಪ, ನನ್ನ ಫಾಯ್ದೆ ನುಕ್ಸಾನ ಚಿಂತೆ ನೀವು ಮಾಡಬೇಡ್ರಿ. ತಿಳಿತಾ ನೋಡು, ಈಗಿಂದೀಗ ಹೋಗಿ ತುಪ್ಪ ಡಬ್ಬಿ ತಗೊಂಬ. ಏನು ಸರಿಯಾಗಿ ಕೇಳಿಸ್ಕೋ, ನಾ ಹಾಕಿದ ಗಿರಿ ದಾಟುವಂಗಿಲ್ಲ, ಹುಷಾರ.
0: ಆದ್ರ ಅದು
1: ಈಗ ನೀನು ಏನು ಹೇಳಬೇಡ ನನಗ. ನಾಲ್ಕು ಜನ ಏನ್ ಮಾತಾಡ್ಕೊಂಡಿರಿ, ಇಸ್ಮಾರಿ ಆಗಿರೇನು? ಹೋಗ ನೋಡಿ.
0: ಅವ್ವ ನಾ ಹೇಳುದು ಕೇಳು.
1: ಏನ್ ಕೇಳುದದ? ನೀವೆಲ್ಲ ಸೇರಿ ನನಗ ಅಪಮಾನ ಮಾಡಕ್ ನಿಂತೀರಿ. ತಮ್ಮ ಇದಕ್ಕೆಲ್ಲ ಅನುಭವ ಬೇಕು. ದೊಡ್ಡ ಸಸಿಗೆ ಇಷ್ಟು ಜನಕ್ಕೆ ಏನೇನ್ ಸಾಮಾನು ಬೇಕು ಅನ್ನೋದು ತಿಳುವಳಿಕೆ ಬೇಡ. ನಾಲ್ಕು ಜನ ಬಂದಾಗ ಅಡಿ ಕಡಿಮೆ ಬಿದ್ರ ಏನ್ ಮಾಡ್ತೀರಿ? ನಗಪಾಟ್ಲು. ನಿಮ್ ತಂದಿಲ್ಲಂತ ನೀವು ಮಾಡಿದ್ದ ಕಾರ್ಬಾರ್ ಆಗೈತಿ. ಅವ್ರಿಲ್ಲಂದ್ರೆ ಏನಾತು? ನಾ ಇನ್ನೂ ಜೀವಂತ ಇದ್ದೀನಿ.
0: ಹಂಗಲ್ಲವ್ವ, ನೀ ಹಿಂದೆ ಮುಂದೆ ನೋಡಿದ ಮಾತಾಡ್ಲಿಕ್ಕೆ ಶುರು ಮಾಡ್ತೀನಿ.
1: ನಡಿ ನಡಿ, ಹೇಳಿದ ಕೆಲಸ ಮಾಡ್ಕೊಂಡ್ ಬನ್ನಡಿ.

0: ಬಡಿ ಬಹು.
1: ಅತ್ತೆಯವ್ರ,
0: ತಿಜೋರಿ ಬಾಗ್ಲ ಯಾಕ್ ತೆಗಿಲಿಕ್ಕತ್ತಿ? ನಾನು ತಗಿ ಅಂತ ಹೇಳಿದ್ದೆ ನಿನಗ.
1: ಪ್ಯಾಟಿಯಾಗ ಸಾಮಾನು ಯಾರು ಪುಗ್ಸಟ್ಟಿ ಮಾರೋದಿಲ್ಲ ಅತ್ತಿ, ದುಡ್ಡು ಕೊಟ್ಟೇ ತರಬೇಕಾಗ್ತದ.
0: ನೀವು ಏನೇನ್ ಸಾಮಾನು ಎಷ್ಟೆಷ್ಟು ತಂದಿರಿ ಯಾರಿಗ ಗೊತ್ತು? ಸರಿ ಲೆಕ್ಕ ಆಗೋರ್ಗು ದುಡ್ಡು ಕೊಡೋದಿಲ್ಲ ನಾನು.
1: ಎಲ್ಲ ಲೆಕ್ಕಾಚಾರ ಆಗ್ಯದ.
0: ಆಗ್ಯದಂದ್ರೆ ಯಾರು ಮಾಡಿದ್ರು?
1: ಯಾರು ಮಾಡ್ಯಾರ ಅಂದ್ರ ಗಂಡ್ ಮಕ್ಳೆಲ್ಲ ಸೇರಿ ಮಾಡ್ಯಾರ. ಅವ್ರಿಗೆ ಕೇಳ್ರಿ, ನನಗ ಇವರು ದುಡ್ಡು ತಗೊಂಡ್ ಬಾ ಅಂತ ಹೇಳಿದ್ರು. ಅದಕ್ಕ ತಿಜೋರಿ ಬಾಗ್ಲ ತೆಗೆದೆ.
0: ಯಾರು ಹೇಳಿದ್ದು? ತಾನ ಮನಿ ಯಜಮಾನ ಅಂತ ತಿಳ್ಕೊಂಡೆ ನಿನ್ ಗಂಡ. ಅವ ಈ ಬಾಳ ದೊಡ್ಡ ಮನುಷ್ಯ ಆಗ್ಯಾನಲ್ಲ.
2: ಅವ ನಾ ಹೇಳು ಕೇಳು, ಸುಮ್ಮಾಗು.
0: ಹೌದಪ್ಪ, ನೀ ಹೇಳಿದ ಬುದ್ಧಿ ಮಾತು ನನ್ ಯಾರು ಹೇಳಬೇಕು? ಅಲ್ಲ, ಊಟಕ್ ಬಂದವರಿಗೆ ಒಂದ ಪಂಕ್ತಿ ಒಳಗೂ ಕೂಡಿಸಿರಿ ಅಂದ್ರೆ ಎಲ್ಲಾ ಗಡಿಬಿಡಿ ಮಾಡಿ ಬಂದವರಿಗೆ ಹೊತ್ತು ಹಾಕಿ ನೀವೆಲ್ಲ ಹೊಟ್ಟಿ ತುಂಬ ಹೊಡೆದು ನಿದ್ದಿ ಮಾಡ್ಬೇಕಂತ ಮಾಡಿರನ. ಇವತ್ತ ನಿಮ್ ತಂದಿಲ್ಲ ಅಂತ ನಿಮ್ದು ಮಾಡಿದ್ದ ಕಾರಬಾರ ಆಗೈತಿ. ನಡ್ ಜನರು ಊಟಕ್ಕೆ ಲಕ್ಷ ಕೊಡು.
2: ಏ ಹೇಳಿದ್ ಕೇಳಿಸ್ತಿಲ್ಲೋ, ದುಡ್ಡು ತಗೊಂಡ್ ಹೋಗ.
1: ಆತಾತು, ಅದ್ರ ಸಲುವಾಗಿ ತಿಜೋರಿ ಬಾಗ್ಲ ತೆಗಿಲಿಕ್ಕತ್ತಿದ್ದೆ.
2: ಆತಾತು, ತಗೊಂಬ ಹೋಗು.
0: ನೋಡಿರ ನೋಡು ಏನ್ ಗದ್ಲದು. ಏ ಸೀತಾನಾಥ, ಅಲ್ಲಿ ನೋಡು ಜನ ಯಾಕ ಎದ್ದು ಹೋಗ್ಲಿಕ್ಕತ್ತಾರ?
3: ಅವ್ವ, ಬಡಿಸಿದ ಪಲ್ಯದೊಳಗ ಸತ್ ಇಲಿ ಬಿದ್ದದಂತ ಎಲ್ಲಾ ಜನ ಬಡಿಸಿದ ಊಟ ಬಿಟ್ಟು ಹೊಂಟಾರ.
0: ಏನು? ಹ್ಮ್, ಊಟದಾಗ ಸತ್ ಇಲಿ ಬಿದ್ದದ?
3: ಹೌದವ್ವ.
0: ಅಯ್ಯೋ ದೇವ್ರೆ, ಇದೇನಾದಪ್ಪ ಅಂತೀನಿ. ಸತ್ ಇಲಿ ಬಿದ್ದು ಊಟನ ಮಂದಿ ಹೆಂಗ್ ಮಾಡ್ಯಾರಪ್ಪ? ಮಾಡಿದ್ದೆಲ್ಲ ಮಣ್ಣು ಪಾಲಾತು, ಸಾವಿರಾರು ರೂಪಾಯಿ ನೀರಾಗ ಹೋಮ ಮಾಡ್ದಂಗಾತು. ನಿಮಗೇನು ನಾಚಿಗೆ ಮರ್ಯಾದೆ ಏನು ಇಲ್ಲನಪ್ಪ. ತಂದೆಯವ್ರ ಶ್ರಾದ್ದಕ್ಕೆ ಬಂದವರಿಗೆ ಅಪಮಾನ ಮಾಡಿದ್ರಿ. ಅವ್ರ ಆತ್ಮಕ್ಕೆ ಶಾಂತಿನರೇ ಹೆಂಗ್ ಸಿಕ್ಕಿತು? ಮುಂದೆ ನಮ್ಮ ಮನೆ ಬಾಗಿಲಿಗೆ ಯಾರು ಬರ್ಲಾರ್ದಂಗ ಮಾಡಿದ್ರಲ್ಲೋ.
2: ಯಾಕೀ ಸುಮ್ಮಾಗು, ನಮ್ ಕಡೆಯಿಂದ ದೊಡ್ಡ ತಪ್ಪಾಗ್ಯದ, ಅಪರಾಧ ಆಗ್ಯದ, ಒಪ್ಕೋತೀವ್ ನಾವು. ಆದ್ರೆ ಅದಕ್ಕಂತ ಪ್ರಾಣ ತಗೋತೇನು ಹೇಳು? ಕೆಲವೊಂದ್ಸಲ ತಪ್ಪ ಆಗ್ತಾವ, ಯಾರು ಬೇಕಂತ ಮಾಡೋದಿಲ್ಲ. ನಾವು ಜೀವ ಕೊಟ್ಟು ನಿನ್ಗೆ ಆರಾಮ ಆಗುವಂಗಿದ್ರ ಹಂಗ ಮಾಡ್ತೀವಿ. ನಮ್ಮನ್ನ ಕೊಂದಾಕು.
0: ಹೌದಾತಪ್ಪ, ತಪ್ಪು ನಿಮ್ದಲ್ಲ. ಇಂತ ದಿನ ನೋಡ್ಲಿಕ್ಕೆ ನಾನಿನ್ನು ಬದುಕಿದ್ದೀನಲ್ಲ. ನನ್ನ ಹಣೆ ಬರ.
1: ನಮಗೇನ್ ಗೊತ್ತು, ಆ ಕುಮುದಂಗೆ ಇಷ್ಟು ಸಣ್ಣ ಕೆಲಸನು ಮಾಡ್ಲಿಕ್ ಬರೋದಿಲ್ಲ ಅಂತ. ತರಕಾರಿ ಬೇಯಿಸೋ ಮುಂದ ಸರಿಯಾಗಿ ನೋಡ್ಬೇಕಾಗಿತ್ತು. ಇದ್ರಾಗ ನಮ್ದೇನ್ ತಪ್ಪದ?
2: ಅವ ಚಿಕ್ಕಂಗ್ ಮಾತಾಡ್ಬೇಡ, ಇದ್ರಾಗ ಕುಮುದಾಳ ತಪ್ಪು ಇಲ್ಲ, ನಿನ್ ತಪ್ಪು ಇಲ್ಲ.
0: ಹೌದಪ್ಪ,
2: ಕೈ ತಪ್ಪಿ ಆಗಿದ ಕೆಲಸಿದು. ನೋಡು ಎಷ್ಟು ಮಂದಿ ಅಡಿಗೆ ಮಾಡಬೇಕಾದ್ರೆ ಕೆಲವೊಮ್ಮೆ ಇಂಥ ತಪ್ಪು ಹಾಗೆ ಆಗ್ತಾವು. ಪಲ್ಯ ಹಾಕೋ ಮುಂದೆ ಸರಿಯಾಗಿ ನೋಡ್ಬೇಕಾಗಿತ್ತು. ಆ ತರಕಾರಿ ರಾಶಿ ಒಳಗ ಇಲಿ ಸದ್ ಬಿದ್ದು ಯಾರಿಗ ಗೊತ್ತಿದ್ಯಾಳು?
0: ಹೌದಪ್ಪ, ಬುದ್ಧಿ ಅಂತೂ ಮೊದ್ಲೇ ಇಲ್ಲಿ ನಿನಗ. ಮತ್ತೀಗ ದೊಡ್ಡ ದೊಡ್ಡ ಮಾತಾಡ್ತಾನೆ. ನಡಿ ನಡಿ.
2: ಏನ್ ದೊಡ್ಡ ಮಾತು? ನಾವೇನ್ ದೊಡ್ಡ ತಪ್ಪು ಮಾಡಿವನು? ಯಾರಿಗೆ ಚೂರಿ ಹಾಕಿವನ್ ನಾವು? ಉಪ್ಪು ಸಕ್ರಿ ಹಿಟ್ಟು ಹಾಕ್ಬೇಕಾದ್ರೆ ಸರಿಯಾಗಿ ನೋಡಿದ್ರೆ ಕೆಲವೊಮ್ಮೆ ತಪ್ಪು ಆಗ್ತಾವ.
0: ಕಾಂತ, ಏನ್ ಮಾತಾಡ್ತೀವ ನೀನು? ಸತ್ತಿ ಇಲಿ ತಿನಿಸಿ ಬಂದವರ ಧರ್ಮ ಪ್ರಶ್ನ ಮಾಡ್ತೀನಿ
2: ಅಲ್ವಾ? ಹಳೆ ಕಾಲದ ಮಾತಾಡ್ಲಿಕ್ಕೆ ಹತ್ತಿಯಲ್ಲ. ಇದ್ರಾಗ ಧರ್ಮ ಭ್ರಷ್ಟ ಆಗುವಂತದ್ದು ಏನದ ಹೇಳು? ಊಟದ ಎಲೆ ಬಿಟ್ಟು ಹೋದವರು ಎಲ್ಲಾ ಧರ್ಮವಂತರು ಅಂತ ತಿಳ್ಕೊಂಡೆ ನೀನು?
0: ದೇವ್ರ ನಿನ್ನ ಬಾಯಿಯೊಳಗ

ಬರ್ಲಿಕ್ಕತ್ತೇವ ಅಂದ್ರೆ ಆ ಧರ್ಮನ ದೇವ್ರ ಕಾಪಾಡಬೇಕು. ನಡ್ರಿ ನಡ್ರಿ, ಊಟ ಮಾಡಿ ಹೊದ್ದು ಮಲ್ಕೋರಿ. ಚಿಂತೆ ನಿಮಗಿಲ್ಲ, ದೇವ್ರು ನನಗ್ ಕೊಟ್ಟಾನ, ನನಗ್ ಕೊಟ್ಟಾನ ಚಿಂತೆನ.

0: ಅಲ್ಪ ಉಮಾನಾಥ ದಯಾನಾಥ ಸೀತಾನಾಥ ಅಲ್ಲ ನೋಡ್ರಿ, ಮುರಾರಿ ಲಾಲ್ ಅವ್ರ ಮನೆಗೆ ಹೆಣ್ಣು ಕೊಡೋದು ಅಂತ ಅಪ್ಪ ಹೇಳ್ತಿದ್ರು.
1: ಹೌದು,
0: ಆದ್ರೆ ಈಗ ಅಪ್ಪ ಇಲ್ಲ, ಅವ್ರ ಜೋಡಿನ ಅವ್ರ ಮಾತು ಹೋತು.
1: ಹಂಗಂತೆ
0: ನೋಡು, ಮುರಾರಿ ಪಂಡಿತರು ವಿದ್ವಾನ್ ಇದ್ದಾರ, ಸದ್ಗುಣಿ ಇದ್ದಾರ, ಹೌದು, ಆದ್ರೆ ತನ್ನ ವಿದ್ಯಾ ಮತ್ತು ವ್ಯಕ್ತಿತ್ವವನ್ನು ಹಣಕ್ಕಾಗಿ ಮಾರಿಕೊಳ್ಳೋರನ್ನ ನಂಬೋ ಹಂಗಿಲ್ಲ. ಅಂತ ವ್ಯಕ್ತಿ ಮನೆಗೆ ನಮ್ಮ ಕುಮದಾಳನ್ನು ಕೊಡೋದು ನನಗೆ ಸರ್ವಥಾ ಒಪ್ಪಿಗೆ ಇಲ್ಲ. ವರದಕ್ಷಿಣೆ ಇಲ್ಲದ ಮದುವೆ ಮಾಡ್ಕೋತೀವಿ ಅಂದ್ರೆ ಸಹಿತ ನಾವು ಒಪ್ಪುದಿಲ್ಲ. 10 ಲಕ್ಷ ರೂಪಾಯಿ ಮದುವೆಗೆ ಕೊಡೋರು ಯಾರು?
1: ಹೌದೌದು,
0: ಸಾಧ್ಯ ಇಲ್ಲ. ಅವರು ಬೇರೆ ಸಂಬಂಧ ಹುಡುಕ್ಲಿ, ಈಗ ನಮ್ಮ ಹತ್ರ 20 ಲಕ್ಷ ರೂಪಾಯಿ ಏನ್ಪ ಅಂದ್ರೆ ಒಬ್ಬೊಬ್ಬರಿಗೆ 5-5 ಲಕ್ಷ ಬಂದಂಗಾತು. ಮದುವೆಗಂತ ನಾವು 100,000 ಗಟ್ಟಲೆ ಖರ್ಚು ಮಾಡಿದ್ರ ಮುಂದ ಆಕಾಶ ನೋಡ್ಬೇಕಾಗಿತ್ತು.
2: ಹೌದಣ್ಣ, ನನಗೂ ದವಾಖಾನೆ ಶುರು ಮಾಡಬೇಕಂದ್ರ ಈಗ 5 ಲಕ್ಷ ರೂಪಾಯಿ ತುಂಬಾ ಅವಶ್ಯಕತೆ ಅದ. ನನಗ್ ಬರೋ ಪಾಲಿನ್ಯಾಗ ನಾನು ಒಂದು ಪೈಸಾನು ಕೊಡೋದಿಲ್ಲ ನೋಡ್ ಮತ್ತ. ಅಲ್ಲ, ದವಾಖಾನೆ ಶುರುವಾದ ಕೂಡಲೇ ಕೈಯಾಗ ದುಡ್ಡು ಬಾ ಅಂದ್ರೆ ಇಲ್ಲಿಂದ ಬರಬೇಕು?
1: ನೋಡ್ರಪ್ಪ, ನನ್ನ ವಿಚಾರಂತೂ ಬೇರೆನದ. ನಾನು ಒಂದು ಪತ್ರಿಕೆ ಶುರು ಮಾಡಬೇಕು ಅಂತ ಅನ್ಕೊಂಡಿನಿ. ಪ್ರೆಸ್, ಪತ್ರಿಕೆ ಅಂದ್ರ 10 ಲಕ್ಷ ರೂಪಾಯಿ ಆದ್ರೂ ಬೇಕೇ ಬೇಕಾಗ್ತದೆ. ಬರೇ ಬೇರೆ ಪತ್ರಿಕೆಗಳಿಗೆ ಲೇಖನ ಬರೋದು ಜೀವನ ಮಾಡೋದು ಬಹಳ ಕಷ್ಟ ಐತಿ.
0: ಅಲ್ಲೋ ದಯಾನಾಥ, ಸಿಕ್ಕ ಸಿಕ್ಕದ ಲೇಖನ ಯಾರು ಪ್ರಕಟಿಸ್ತಾರೆ ಹೇಳು? ಏನು ಪತ್ರಿಕೆಯವ್ರು ಸುಮ್ ಸುಮ್ಮನೆ ದುಡ್ಡು ಕೊಡ್ತಾರೇನು? ಲೇಖನ 4 ಮಂದಿ ಓದುವಂಗಿರ್ಬೇಕೇನಪ್ಪ.
1: ಅಣ್ಣ, ನನ್ನ ಲೇಖನ ಓದುಗರು ಬಹಳ ಮೆಚ್ಚಿಕೊಂಡು ಪ್ರತಿಕ್ರಿಯೆ ನೀಡ್ತಾರ. ಹಿಂಗಾಗಿ ನಾ ಅಡ್ವಾನ್ಸ್ ಹಣ ತಗೊಳ್ದ ಯಾವ ಪತ್ರಿಕೆಗೂ ಬರೀದಿಲ್ಲ ನೋಡು.
0: ನಾನ್ ನಿಂದ ಹೇಳುದಿಲ್ಲಪ್ಪ, ಬೇರೆದವರಿಗೂ ಹಿಂಗ ಮಾಡ್ತಾರೇನು? ಎಲ್ಲಾ ಲೇಖಕರಿಗೂ ಗೌರವಧನ ಸಿಗ್ತದ ಅಂತ ಹೇಳಿ ಬರುವುದಿಲ್ಲ.
3: ಅಯ್ಯ ಬಿಟ್ರಿ ಈ ಎಲ್ಲ ಮಾತನ್ನು, ಮದುವೆ ಬಗ್ಗೆ ಮಾತಾಡ್ರಿ. ವಧು ಹಣೆ ಬರಹ ಚಲೋ ಇದ್ರ ಕೊಟ್ಟ ಮನೇನೆ ಸ್ವರ್ಗ ಮಾಡಿ ಆರಾಮ ಇರ್ತಾಳ. ಅದೃಷ್ಟ ಇರದಿದ್ರ ಶ್ರೀಮಂತರ ಮನೆಗೆ ಹೋದ್ರು ದರಿದ್ರತನ ತರ್ತಾಳ.
0: ಅದು ಅಲ್ಲದ ಇದ ವರ್ಷ ನಮ್ ಸೀತಾನಾಥನ ಮದುವೆನೂ ಮಾಡಬೇಕಾಗಿದ.
4: ಅಣ್ಣ, ನಿಮಗ ನನ್ನ ಮದುವೆ ಕಾಳಜಿ ಬೇಡ. ಹ್ಞೂ, ಯಾವ್ದಾದ್ರೂ ಒಳ್ಳೆ ಕೆಲಸ ಸಿಗುತ್ತನ ನಾನು ಮದುವೆ ಚಿಂತೆ ಮಾಡುವುದೇ ಇಲ್ಲ. ಈ ಹೊತ್ತು ದೇಶಕ್ಕೆ ನನ್ನಂತಹ ಯುವಕರ ಅವಶ್ಯಕತೆ ಬಹಳ ಅದ. ನನಗೆ ಸಿಗೋ ದುಡ್ಡು ನೀವು ಕುಮದಾನ ಮದುವೆಗೆ ಬಳಸಬಹುದು. ಎಲ್ಲಾ ವಿಷಯ ನಿರ್ಧಾರ ಆದ್ಮೇಲೆ ಪಂಡಿತ್ ಮುರಾರಿ ಲಾಲ್ ಅವರ ಸಂಬಂಧ ಕಡ್ಕೊಳ್ಳೋದು ಯಾಕೋ ಸರಿ ಅನ್ಸೋದಿಲ್ಲ.
2: ಹೌದಪ್ಪ ಸೀತಾನಾಥ, ಆದ್ರ ಸಂಬಂಧ ಉಳಿಸ್ಕೊಳ್ಬೇಕಂದ್ರ 10 ಲಕ್ಷ ರೂಪಾಯಿ ಖರ್ಚು ಮಾಡ್ಬೇಕಲ್ಲ.
4: ಅಲ್ಲಣ್ಣ, ನಾನು ನನ್ನ ಪಾಲಿನ ದುಡ್ಡು ಕೊಡ್ತೀನಿ ಅಂತ ಹೇಳಿನಲ್ಲ.
2: ಅಲ್ಲೋ, ಇನ್ನ 5 ಲಕ್ಷ ಅದೇ ಗಿಡದಾಗಿಂದ ಉದುರ್ತಾವೇನ?
4: ಹಿಂಗ ಮಾಡೋಣ, ಮುರಾರಿ ಲಾಲ್ ಅವರಿಗೆ ಸ್ವಲ್ಪ ಕಡಿಮೆ ಖರ್ಚು ಮಾಡ್ಲಿಕ್ಕೆ ಹೇಳೋಣ. 5 ಲಕ್ಷ ರೂಪಾಯಿದಾಗ ಆರಾಮಾಗಿ ಮದುವೆ ಮಾಡೋಣ.
2: ಕಾಂತಣ್ಣ ಕೇಳಕ್ ಹತ್ತಿ ಎನ್ನಿ ನೀವು ಮಾತು?
0: ಪಾಪ ಸೀತಾನಾಥಕ ಏನ್ ಗೊತ್ತು?
1: ಅಲ್ಲ, ಇದರಿಂದ ನಿಮಗೇನ್ ನುಕ್ಸಾನ್ ಆಗ್ತದಂತೆ? ನಾನು ಮುರಾರಿ ಪಂಡಿತ ನಮ್ ವೈರಿ ಅಂತೂ ಅಲ್ಲಲ್ಲ. ಅದು ಅಲ್ದ ನಮ್ ಪೈಕಿ ಸೀತಾನಾಥ ತನ್ನ ಪಾಲಿನ ದುಡ್ಡು ತ್ಯಾಗ ಮಾಡ್ಲಿಕ್ಕೂ ಮುಂದೆ ಬಂದಾನ. ಈಗ ಅವಾಗ ಅರ್ಜೆಂಟ್ ಆಗಿ ಅಂತ ಕೆಲಸ ಮಾಡೋದು ಏನಿಲ್ಲ. ಮುಂದೆ ಪರೀಕ್ಷೆ ಪಾಸ್ ಆದ್ಮೇಲೆ ಸರ್ಕಾರದ ಏನಾದ್ರೂ ಕೆಲಸ ಇಲ್ಸ ಸಿಗಬಹುದು.
0: ಏ ದಯಾ, ಸೀತಾನಾಥ ಬೋಳೆ ಮನಸ್ಸಾಯ್ದಾನೇನಪ್ಪ ಅವಾಗ ಇದು ಗೊತ್ತಿಲ್ಲ. ಒಮ್ಮೊಮ್ಮೆ 1 ರೂಪಾಯಿ ಸಹಿತ 1 ಲಕ್ಷಕ್ಕೆ ಸಮ ಆಗ್ತದಂತ ಯಾರಿಗ ಗೊತ್ತು? ನಾಳೆ ನೌಕರಿ ಸಲುವಾಗಿ ವಿದೇಶಕ್ಕೆ ಹೋಗೋ ಅವಕಾಶ ಬಂದರೂ ಬರಬಹುದು. ಆವಾಗ ವಿದೇಶಕ್ಕೆ ಹೋಗೋ ಬರೋ ಖರ್ಚು ಹ್ಯಾಂಗ್ ಮಾಡ್ತಾನೆ ಹೇಳು. ಸಿದಾನಾಥ, ಆಗಿನ ತಪ್ಪು ಹೇಳಿಕತ್ತೆ ನೆನಪ?
4: ಅಣ್ಣ, ಹಂಗಾದಾಗ ನನಗ ರೊಕ್ಕದ ಅವಶ್ಯಕತೆ ಬರಬಹುದು ಅನಿಸ್ತದ.
0: ಹಂಗಂದ್ರ ನಿನ್ನ ಪಾಲಿನ ರೊಕ್ಕ ತಗೋಂತ ಯಾಕೆ ಹೇಳ್ತಿ?
4: ಹಂಗಂದ್ರ ಅಣ್ಣ, ನಿಮ್ಗೇನ್ ಸರಿ ಅನಿಸ್ತದ ಹಂಗ ಮಾಡ್ರಿ. ನಾನು ವಿದೇಶಕ್ಕೆ ಹೋಗದಿದ್ರೂ ಪರವಾಗಿಲ್ಲ, ಆದ್ರ ನಮ್ ಕುಮುದ ಒಳ್ಳೆ ಮನಿ ಸೇರ್ಬೇಕು.
0: ಅಲ್ಲಪ್ಪ, ನೀ ಹಿಂಗ ಯಾಕೆ ವಿಚಾರ ಮಾಡ್ತಿ? ಕಡಿಮೆ ಖರ್ಚೊಳಗ ಮದುವೆ ಆಗುವಂತ ಸಂಬಂಧ ನೋಡೋದು ಒಳ್ಳೇದಲ್ಲೇನು?
2: ಹೌದು.
0: ಅಂದಂಗ ಪಂಡಿತ ದೀನ್ ದಯಾಳ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನದ?
2: ಅವರು ತುಂಬಾ ಒಳ್ಳೆ ವ್ಯಕ್ತಿ, ಎಂಎ ಬಿಎ ಆಗದೇ ಇದ್ರು ಪರವಾಗಿಲ್ಲ, ತಮ್ಮ ಪೌರೋಹಿತ್ಯ ಕೆಲಸದಿಂದ ಸಾಕಷ್ಟು ಸಂಪಾದನೆ ಮಾಡ್ತಾರವ್ರು.
1: ಇದೆಲ್ಲ ಸರಿ ಅಣ್ಣ, ಅವಾಗ ಒಂದು ಮಾತು ಕೇಳಿದ್ರೆ ಚಲೋ ಆಗೋದಿಲ್ಲ?
0: ಅವನ ಬಾಯಾಗ ಬರೀ ಮುರಾರಿ ಲಾಲ್ ಹೆಸರ ಅದ, ಅವಾಗ ಗೊತ್ತಿಲ್ಲ ಈಗ.

0: ಕಾಲ ಸಾಕಷ್ಟು ಬದಲಾಗಿದೆ ಅಂತ. ಕುಮದಾಳನ್ನ ಮುರಾರಿ ಪಂಡಿತರ ಮನೆಗೆ ಕಳಿಸೋದು ಅಂತ ಅಕ್ಕಿ ವಿಚಾರದ. ಹಂಗೇನಾರ ಆದ್ರೆ ನಾವು ಬದುಕೋದು ಕಷ್ಟ ಆದೀತು
1: ಅಣ್ಣ. ನಿನಗ ಇನ್ನೊಂದು ವಿಷಯ ಗೊತ್ತಿಲ್ಲ.
0: ಏನದು?
1: ಅವ್ವ ತನ್ನ ಬಂಗಾರ, ಒಡವಿ, ವಸ್ತ್ರ ಎಲ್ಲಾನು ಕುಮದಾಳಿಗೆ ಕೊಡೋದು ಗ್ಯಾರಂಟಿ. ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ರಿ.
0: ಹೌದು, ಇದ್ರ ಬಗ್ಗೆ ನಮಗೇನ್ ಮಾಡ್ಲಿಕ್ಕೆ ಬರುದಿಲ್ಲ ಏನಪ್ಪ. ಯಾಕಂದ್ರೆ ತಾಯಿಯಿಂದ ಬಂದ ಸ್ತ್ರೀಧನ ಅಕ್ಕಿದ, ಅದ್ರ ಮ್ಯಾಲಿಗೆ ಪೂರ ಅಧಿಕಾರದ ಏನಪ್ಪ.
1: ಇದು ಒಪ್ಪ ಮಾತಲ್ ಬಿಡು, ಇದೆಲ್ಲ ಕಾನೂನಿಗೆ ವಿರುದ್ಧ ಅನಿಸ್ತದ. ಇಡೀ ಆಸ್ತಿಗೆ ನಾವು ನಾಲ್ಕು ಜನ ಪಾಲುದಾರಿದ್ದೀವಿ. ಮತ್ತೆ ಈ ಎಲ್ಲಾ ಒಡವಿಗಿನೂ ಅವು ಮಾತ್ರ ಒಡತಿ ಅನ್ನೋದನ್ನ ನಾವು ಒಪ್ಪೋದಿಲ್ಲ.
0: ಹೌದೌದು,
1: ಈ ಎಲ್ಲಾ ಒಡವಿಗಳ ಸಹಾಯದಿಂದನ ಅವ್ವ ಈ ಕುಮದಾಳ ಮದುವಿನ ಮುರಾರಿ ಪಂಡಿತರ ಮಗನ ಜೊತೆ ಮಾಡ್ತಾಳ. ನೀ ಹೂ ಅಂದ್ರ ಅಣ್ಣ ನಾ ಅವನ ಜೊತೆ ಮಾತಾಡ್ತೇನೆ.
0: ನೋಡಪ್ಪ ನನಗೇನಿದು ಸರಿ ಅನ್ಸುದಿಲ್ಲ.
1: ಹಂಗಾದ್ರೆ ನೀ ಸುಮ್ನಿದ್ ಬಿಡು, ನಡುಕ ಬಾಯಿ ಹಾಕಬೇಡ, ನಾ ಮಾತಾಡ್ತೀನಿ. ಒಡವಿ ಕಿಮ್ಮತ್ತು ಏನಿಲ್ಲ ಅಂದ್ರೂ 10 ಲಕ್ಷಕ್ಕಿಂತ ಕಡಿಮೆ ಅಂತೂ ಆಗುದಿಲ್ಲ. ಆಮೇಲೆ ನಿಮ್ಗ ಕಿರಿಕಿರಿ ಆಗ್ಬೋದು ನೋಡು.
2: ಆಗ್ಲಿ ನೋಡಿ, ಏನಾಗ್ಲಿ
0: ಏನಾದ್ರು ನೋಡೋಣ ಬರ್ರಿ.
1: ಹ್ಮ್ ಬರ್ರಿ.

0: ಉಮಾನಾಥ ದಯಾನಾಥ ಏನಾಗಿದು? ಯಾಕೋ ಒಂಥರ ಹೆದರ್ದಂಗ್ ಕಾಣಿಸ್ಲಿಕ್ಕತ್ತಿರಲ್ಲ.
1: ಅವ ಇತ್ತಿತ್ತಲಾಗ ಸಮಾಚಾರ ಪತ್ರಿಕೆಯೊಳಗ ಲೇಖನ ಬರೆಯೋದು ಅಂದ್ರ ಅದು ಅಷ್ಟು ಸುಲಭದ ಮಾತಲ್ಲ. ಎಷ್ಟು ನಾವು ಎಚ್ಚೆತ್ಕೊಂಡು ಬರೆದ್ರು ಕೂಡ ಕೆಲವು ಸಲ ಓದುಗರು ಅದನ್ನ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರ. ದಯಾನಾಥ ಒಂದು ಲೇಖನ ಬರ್ಕೊಂಡೀಗ ಬಹಳ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಾನ.
0: ಹೌದನಪ್ಪ,
1: ಯಾರಾದ್ರೂ ಈಗ ಜಾಮೀನು ಕೊಡಬೇಕು, ಕೊಡದಿದ್ರ ಪೊಲೀಸರು ಅವನ್ನ ಅರೆಸ್ಟ್ ಮಾಡಬಹುದು. ತಕ್ಷಣಕ್ಕೆ 50,000 ಕೊಡಬೇಕಾಗ್ಯದ ಈಗ.
0: ಅಲ್ಲಪ್ಪ, ಹಂಗಂದ್ರೆ ಅಂತ ಲೇಖನ ಯಾಕೆ ಬರೀತಿರಪ್ಪ? ಇದಕ್ಕೇನೋ ಉಪಾಯ ಇಲ್ಲನ? 50,000 ದಂಡ ಕಟ್ಟಬೇಕ?
2: ಹೌದವ್ವ, ಯಾರ ಬಗ್ಗೆ ಲೇಖನ ಬರ್ದಿನಲ್ಲ ಅವ ಬಹಳ ಖಡಕ ಮನುಷ್ಯ ಅದಾನವ. ಎಷ್ಟು ಪ್ರಯತ್ನ ಪಟ್ಟೆ, ದುಡ್ಡು ಕೊಡದಿದ್ರೆ ಬಿಡುದಿಲ್ಲ ಅಂತಾನ.
0: ಅಲ್ಪ, ನೀನು ಕಾಂತಾನಾಥನ ಹತ್ರ ದುಡ್ಡನ್ನ ವ್ಯವಸ್ಥೆ ಮಾಡ್ಲಿಕ್ಕೆ ಹೇಳಬೇಕಾಗಿತ್ತು.
1: ಅವ ನಿನಗೆ ಅವನ ಸ್ವಭಾವ ಗೊತ್ತಾದ ಅಲ್ವಾ?
0: ಹೌದಪ್ಪ.
1: ದುಡ್ಡು ಅಂದ್ರೆ ಅವ ಜೀವನ ಬಿಡ್ತಾನ. ದಯಾನಾಥಗ ಶಿಕ್ಷೆ ಆದ್ರೂ ಅವ ಏನ್ ಸಹಾಯ ಮಾಡೋ ಮನುಷ್ಯ ಅಲ್ಲ.
2: ಹಿಂಗಾಗಿ ಅವ ನಮಗ ಈ ವಿಷಯ ಹೇಳಕ್ ಹೋಗಿಲ್ಲ.
0: ನೀವು ನನ್ನ ದುಡಿ ನಡ್ರಿ, ಅದ್ ಹೆಂಗ್ ಕೊಡುದಿಲ್ಲ ನಾನ ನೋಡ್ತೇನೆ.
2: ಬೇಡವ, ಬೇಡ, ಅವನ ಹತ್ರ ಹೋಗುದ್ ಬೇಡ.
0: ಹಂಗಂದ್ರ ಏನ್ ಮಾಡ್ತೀನಿ ಮಗನ? ದಂಡ ಕಟ್ಟಬೇಕಲ್ಲ. ನನ್ನ ಹತ್ರ ಅಂತೂ ದುಡ್ಡಿಲ್ಲಪ್ಪ. ಅಲ್ಲ, ಒಡವೆ ಅದಾವ ನಾನು. ಅವನ್ನ ಒತ್ತೆ ಇಟ್ಟು ದಂಡ ಕಟ್ಟು. ಆಪ ನಡಿ, ಹೋಗು ನಡಿ.
2: ಇಲ್ಲವ, ಇಲ್ಲ, ಇದು ಸರಿಯಲ್ಲ.
0: ಯಾಕಪ್ಪ?
2: ನಿನ್ನ ಒಡವಿ ಗಿರ್ವಿ ಇಟ್ಟು ನನ್ನನ್ನ ಕಷ್ಟದಿಂದ ಪಾರಾಗುವಂತಿಯಲ್ಲ.
0: ಯಾಕೋಪ್ಪ?
2: ಬೇಡವ, ಬೇಡ. ಬಹಳ ಅಂದ್ರೆ 5-10 ಶಿಕ್ಷೆ ಆಗ್ಬಹುದು ಅಷ್ಟ.
0: ಎಂತ ಮಾತಂತಾಡ್ತೀಯೋ ಮಗನ, ನಿನ್ನ ಸಹಾಯಕ್ಕೆ ಬಾರದ ಬಂಗಾರ ಒಡವಿ ಇಟ್ಟುಕೊಂಡು ನಾನು ಏನ್ ಮಾಡ್ಲಪ್ಪ?
2: ಉಮಾಣ್ಣ, ನೀ ಏನ್ ಹೇಳ್ತಿ? ನಾನಿನಾಗ ಮೊದಲ ಹೇಳಿದೆ, ಅವಂಗ್ ಹೇಳುವ ಅವಶ್ಯಕತೆ ಇಲ್ಲ ಅಂತ. ನೋಡೀಗ ಬಹಳ ಅಂದ್ರೆ ಏನಕ್ಕಿತ್ ನನಗ, ಜೈಲ್ ಹೌದಲ್ಲ.
1: ಛೇ ಛೇ, ಅವಾಗ ಹೇಳ್ದ ಹಂಗ ಇರ್ಲಿಕ್ಕೆ ಹೆಂಗಾಗ್ತಿತ್ತು? ನೋಡು, ನೀ ಜೈಲು ಸೇರಬಾರದು, ಅವನ ಒಡವಿನೂ ಉಳಿಬೇಕು.
0: ನಿಮ್ಮ ಸಲುವಾಗಿ ಒಡವಿ ಅಷ್ಟ ಅಲ್ಪ, ನಾನು ಜೀವ ಕೊಡ್ಲಿಕ್ಕೂ ತಯಾರದೇನು.
2: ಅವ್ವ, ಏನಾಗ್ಲಿ, ನಿನ್ನ ಒಡವಿ ನನಗೆ ಬೇಡವ.
0: ಯಾಕಪ್ಪ?
2: ನಂಗೆ ಬೇಡ. ನಾನು ನಿನ್ನ ಹೊಟ್ಟ್ಯಾಗ ಹುಟ್ಟಬಾರ್ದ ಇತ್ತವ, ಹುಟ್ಟಬಾರ್ದ. ನಾ ಮಗ ಅನ್ನಿಸಿಕೊಳ್ಳಿಕ್ಕೆ ಯೋಗ್ಯಲ್ಲವ? ಯೋಗ್ಯಲ್ಲ.
0: ಸಾಕಪ್ಪ ಸಾಕು, ನೀ ಒಡವಿ ತಗೊಳದಿದ್ರೆ ನಾನ ಹೋಗಿ ಒತ್ತಿ ಇಟ್ಟು ರೊಕ್ಕ ತರ್ತೀನಿ, ಮತ್ ಮ್ಯಾಲೆ ಜಾಮೀನ್ ಕೊಟ್ಟು ನಿನ್ನ ಬಿಡಿಸ್ಕೊಂಡ್ ಬರ್ತೀನಿ. ಆತಮ್ಮ, ನಾ ಜೀವಂತ ಇರುವವರೆಗೂ ನಿನ್ ಯಾರು ಮುಟ್ಟಂಗಿಲ್ಲಪ್ಪ, ನಿನ್ ಯಾರು ಮುಟ್ಟಂಗಿಲ್ಲ.
1: ಏ, ಮತ್ ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ ಐತಿಯೋ ದಯಾನಾಥ? ಅವನ ಒಡವಿನ ತಗೋ, ಆದ್ರ ಒಂದು ಮಾತು ಮಾತ್ರ ನೆನ್ಪಿಡು. ನಿನ್ನ ಕೈಯಾಗ ಹಣ ಬಂದ ತಕ್ಷಣ ಈ ಒತ್ತಿ ಇಟ್ಟಂತ ಅವನ ಒಡವಿನ ಬಿಡಿಸ್ಕೊಂಡು ತಂದು ಅವು ಕೊಡಬೇಕು. ತಿಳಿತಿಲ್ಲೋ?
2: ಆಯ್ತು. ಹಂಗಾದ್ರೆ ಅವನು ಒಡವಿ ತಗೋಣ ಅಂತೀಯನು?
0: ಹೌದು, ತಗೋಯಣ. ತಗೋಪ್ಪ, ತಗೋ. ನಾನು ಸ್ವಲ್ಪ ಗಂಗಾ ಜಲ ತಗೊಂಡ್ಬರ್ತೀನಿ, ಹೋಗ್ಬರ್ತೀನಿ.
2: ಆಯ್ತವ. ಏ ಉಮಾನಾಥ, ನಮ್ಮ ಉಪಾಯ ಹೆಂಗ್ ಪರಿಸ್ಥಿತಿ ನೋಡು.
1: ನಮ್ಮ ಉಪಾಯ ಸಕ್ಸಸ್ ಆತು ಬಿಡು.
2: ಅವು ಎಷ್ಟು ಲೋಕ ಒಪ್ಪಿಸ್ಬಿಟ್ಟಿವಲ್ಲ ಹುಚ್ಚದಳಕ್ಕೆ.

0: ಮೂರು ತಿಂಗಳು ಉರುಳಿದವು. ನಾಲ್ಕು ಮಂದಿ ಸಹೋದರರು ತಮ್ಮ ಅವ್ವನ ಒಡವೆಗಳನ್ನು ಒತ್ತಿ ಇಟ್ಟು ಬಂದ ಹಣದಿಂದ ಮಜಾ ಮಾಡಿದರು. ಆದ್ರೆ ತಮ್ಮ ಅವ್ವನ ಮನಸ್ಸನ್ನ ಯಾವ ಕಾರಣಕ್ಕೂ ನೋಯಿಸಬಾರದು ಅಂತ ತಮ್ಮ ಹೆಂಡಂದರಿಗೂ ಹೇಳುತ್ತಿದ್ರು. ಅವ್ವ ಫೂಲ್ಮತಿ ಏನ ಅಂದ್ರು, ಯಾವ ವಿಷಯ ಹೇಳಿದ್ರು ಮನಸ್ಸಿಗೆ ಹಚ್ಚಿಕೊಳ್ಳದನ ಅವ್ವನ ಸೇವಾ ಮಾಡ್ಕೋತ ಇರಬೇಕು ಅಂದಿದ್ರು. ಪಾಪ ಮೃದು ಹೃದಯದ ಫೂಲ್ಮತಿಗೆ ಸುಳ್ಳು ಹೇಳಿ ನಂಬಿಸಿ ಮಕ್ಕಳೆಲ್ಲ ತಮ್ಮ ತಮ್ಮ ಬ್ಯಾಳಿ ಬೇಯಿಸಿಕೊಳ್ತಿದ್ರು. ತೋಟಗಳನ್ನ ಮಾರ್ಲಿಕ್ಕೆ ಅವ್ವ ಸುತಾರಾಮ್ ಒಪ್ಪಿದ್ದಿಲ್ಲ. ಆದ್ರೆ ಗಂಡಸ್ ಮಕ್ಕಳೆಲ್ಲ ಅಕ್ಕಿ ಮನಸ್ಸು ಕರಗೋ ಹಂಗ ಮಾತಾಡಿ ತ್ವಾಟ ಮಾರಿ ತಮ್ಮ ಇಚ್ಛಾ ಈಡೇರಿಸಿಕೊಂಡ್ರು. ಪಂಡಿತ್ ಮುರಾರಿ ಲಾಲರ ಮಗನಿಗೆ ಕುಮುದಾಳನ್ನ ಲಗ್ನ ಮಾಡಿ ಕೊಡ್ಲಿಕ್ಕೆ ಅವ್ವನ ಮನಸ್ಸು ಹಾ ತೋರಿತಿತ್ತು. ಆದ್ರೆ ಈ ಸಂಬಂಧಕ್ಕೆ ಗಂಡಸ್ ಮಕ್ಕಳು ತಯಾರಿರಲಿಲ್ಲ. ಇದೇ ವಿಷಯಕ್ಕೆ ತಾಯಿ ಮಕ್ಕಳ ನಡುವೆ ಜಗಳ ಶುರುವಾತು.
1: ಕಾಕಾನಾಥ
2: ಹೇಳುವ,
1: ದಯಾನಾಥ, ಉಮಾನಾಥ, ಇಲ್ಲಿ ಕೇಳ್ರಿ. ತಂದಿ ತಾಯಿಗಳ ಆಸ್ತಿ ಒಳಗ ಮಗಳಿಗೂ ಸಮಪಾಲು ಸಿಗಬೇಕು ಅನ್ನಕ್ಕೆ ನಾನು ನಿಮ್ಗ ತೋಟ ಮನಿ ರೊಕ್ಕ ವಸ್ತ್ರ ಒಡವಿ ಎಲ್ಲಾ ಸಿಕ್ಕೈತಿ. ಆದ್ರೂ ನಿಮ್ಗೆ ಸಮಾಧಾನ ಇಲ್ಲ ಅಂತಾದ್ರಾಗ ಕುಮುದಾಳ ಮದುವೆಗೆ 10 ಲಕ್ಷ ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಹಿಂದ ಮುಂದೆ ನೋಡ್ಲಿಕ್ಕತ್ತಿರಣ.
2: ಹಂಗಲ್ವಾ, ಕುಮುದಾ ನಿನಗ ಮಗಳಾದ್ರು ನಮಗೆಲ್ಲ ತಂಗಿಲ್ಲನು. ನೋಡು, ನೀನೇನು ಇನ್ನೊಂದು 2-3 ವರ್ಷದಾಗ ನಮ್ಮನ್ನು ಬಿಟ್ಟು ಹೋಗಾಕಿ
1: ಏನಂದಿ?
2: ಅಲ್ಲ, ಆಮೇಲೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಲ್ಲೇನು. ನಾವು ಒಂದೊಂದು ಪೈಸಾ ಕೂಡಿಸಿ ಜೀವನ ಮಾಡಬೇಕಾಗಿದೆ. 1,000 ರೂಪಾಯಿದಾಗ ಆಗೋ ಕೆಲಸಕ್ಕೆ 5,000 ರೂಪಾಯಿ ಖರ್ಚು ಮಾಡೋದು ಹುಚ್ಚುತನ ಅಲ್ಲೇನು. ನೋಡು, ಕುಮುದಾನ ಲಗ್ನಕ್ಕೆ ರೊಕ್ಕ ಯಾರು ಕೊಡೋರು?
1: ಹಂಗಂದ್ರೆ ನಾ ಹೇಳುದು ಕೇಳ್ಕೋ, ಎಷ್ಟು ಖರ್ಚಾದ್ರೂ ನಾ ಕುಮುದಾಳ ಮದ್ವಿನ ಆ ಮುರಾರಿ ಲಾಲ್ ಮಗನ ಜೋಡಿನ ನಾ ಮಾಡಕ್ಕೆ. ನನ್ನ ಹೊಟ್ಟೆ ಒಳಗ ನೀವ್ ಹೆಂಗ್ ಹುಟ್ಟಿರಲ್ಲ ಅಕಿನೂ ಹಂಗ ಹುಟ್ಟ. ಅದಕ್ಕ ನೀವೆಲ್ಲ ಸೇರಿ ಅಕಿ ಲಗ್ನ ಮಾಡೋದನ್ನ ಮರಿಬೇಡ್ರಿ.
2: ಅವ್ವ, ನೀ ಸುಳ್ಳು ಏನೋ ಒಟಾವಟ ಅನ್ಲಿಕ್ಕತ್ತಿ. ನೋಡು, ಅದನ್ನ ಖರ್ಚು ಮಾಡ್ಲಿಕ್ಕೆ ನಿನಗೆ ಏನು ಅಧಿಕಾರ ಇಲ್ಲೇನು.
1: ಇಲ್ಲೋಡು, ನಾನು ಸತ್ತ ಮೇಲೆ ನನ್ನ ರೊಕ್ಕ ನಿಮ್ಮದು, ನಾನಿನ್ನೂ ಜೀವಂತ ಅದೀನಿ.
2: ಇಲ್ವಾ ಅಪ್ಪ, ಇಲ್ವಾ ಅಪ್ಪ, ಸತ್ ಮೇಲೆ ಎಲ್ಲಾ ಆಸ್ತಿನೂ ನಮ್ದಾಗಿದೆ.
3: ಅವ್ವ, ನಿನಗ ಕಾಯ್ದೆ ಕಾನೂನು ಏನು ಗೊತ್ತಿಲ್ಲ, ಸುಮ್ಮನೆ ಯಾಕೆ ವಾದ ಮಾಡ್ತಿ? ನಿಮ್ಮ ಕಾಯ್ದೆ ಕಾನೂನು ಸುಡುಗಾಡಕ್ ಹೋತಂತ ತಿಳ್ಕೋ. ನನಗದೆಲ್ಲ ಗೊತ್ತಿಲ್ಲ. ನಿಮ್ಮಪ್ಪೇನು ಆಗರ್ಭ ಶ್ರೀಮಂತ ಆಗಿದ್ದಿಲ್ಲ, ಬೆವರು ಸುರಿಸಿ ದುಡಿದು ಇಷ್ಟೆಲ್ಲ ಆಸ್ತಿ ಮಾಡಿದ್ರು. ನಾವಿಬ್ರು ಹೇಗೆ ಕಷ್ಟಪಟ್ಟೇವೆ ಅನ್ನೋದು ನಿಮಗೇನು ಗೊತ್ತು? ನಾ ಜೀವಂತಿರುವವರೆಗೂ ನನ್ನ ದುಡ್ಡು ನೀವು ಮುಟ್ಟು ಹಂಗಿಲ್ಲ. ನಿಮ್ಮ 3 ಮಂದಿಗೂ ಎಷ್ಟು ಖರ್ಚು ಮಾಡಿ ಲಗ್ನ ಮಾಡಿನೋ ಅಷ್ಟೇ ಖರ್ಚು ಮಾಡಿ ಕುಮುದಾಳ ಲಗ್ನನೂ ಮಾಡ್ತೇನೆ.
2: ಅವ್ವ, ನಿನಗ ಖರ್ಚು ಮಾಡ್ಲಿಕ್ಕೆ ಏನು ಅಧಿಕಾರ ಇಲ್ಲ.
1: ಏ ಕಾಂತ್ಯಾ,
4: ಅಣ್ಣ, ನೀ ಯಾಕೆ ಅವನ ಜೋಡಿ ಜಗಳ ಮಾಡ್ತಿದಿ? ಅಚ್ಚಿಗೆ ಕಾಯ್ದೆ ಕಾನೂನು ಏನು ಗೊತ್ತಿಲ್ಲ. ಕುಮುದಾಳ ವಿವಾಹನ ನಿಮ್ಮ ಮಗನ ಜೊತೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರೊಂದು ಪತ್ರ ಬರೆದ್ಬಿಡು, ಮುಗಿತಲ್ಲ.
1: ಹೌದೇನಪ್ಪ, ಅದೇ ನಿಮ್ ಕಾಯ್ದೆ ಕಾನೂನು ನನಗೂ ಸ್ವಲ್ಪ ಬಿಡಿಸ್ ಹೇಳ್ರಪ್ಪ ನೋಡೋನು.
4: ನೀ ಸತ್ ಮೇಲೆ ಎಲ್ಲ ಆಸ್ತಿ ನಮ್ಮ ಪಾಲಿಗೆ ಬರ್ತದ, ನಿಂದು ಅನ್ನೋದು ಏನೂ ಇಲ್ಲ. ಹಟ್ಟಿ ರೊಟ್ಟಿ ಅಷ್ಟ, ಇದ ಕಾನೂನು.
1: ಆತಪ್ಪ ಉಮ್ಮ, ನಾ ನಿಮ್ಮನ್ನೆಲ್ಲ ಹೊತ್ತು ಹೆತ್ತು ಜೋಪಾನ ಮಾಡಿ ಇಷ್ಟು ದೊಡ್ಡವ್ರನ್ನಾಗ ಮಾಡಿದ್ ನೋಡು, ಅಂತ ಮನಿಗೆ ನಾನ ಹೊರಗನೆ ಕಾದ್ನೇನು. ಏನ್ ನಿಮ್ ಕಾಯ್ದೆ ಕಾನೂನು ಹೇಳ್ತೈತಿ ಹೇಳಪ್ಪ ನೋಡೋನು. ನೋಡು, ಇಷ್ಟೆಲ್ಲ ಸಹಿಸಿಕೊಂಡು ಬದುಕೋಕ್ಕಿಂತ ಸಾಯೋದು ಚಲೋ, ಜೀವಂತ ಸಾವು. ನಾ ನೀರ್ ಹಾಕಿ ಬೆಳೆಸಿದ ಗಿಡದ ನೆರಳು ನನಗ ಇಲ್ಲ, ಇದೆಂತ ಕಾನೂನು?
0: ಹಿಂಗ ದುಃಖ ತಪ್ತ ಫೂಲ್ಮತಿ ತನ್ನ ರೂಮ್ನ್ಯಾಗ ಹೋಗಿ ಕೂತ್ಕೊಂಡ್ಬಿಟ್ಲು. ಅಕ್ಕಿ ನೋವು ತಳಮಳನ್ನ ತಿಳುಕೊಳ್ಳುವವರು ಯಾರೂ ಇರಲಿಲ್ಲ. ಪತಿಯ ನಿಧನದ ನಂತರ ಮಕ್ಕಳು ತನಗ ಶತ್ರುಗಳಾಗ್ತಾರ ಅಂತ ಪಾಪ ಅಕ್ಕಿ ಭಾವಿಸಿದ್ದಿಲ್ಲ. ರಾತ್ರಿಯೆಲ್ಲ ಚಿಂತೆ ಮಾಡ್ಕೋತ ಮಲಗಿದ ಫೂಲ್ಮತಿಯ ಮನಸ್ಸು ಒಂದು ನಿರ್ಧಾರಕ್ಕೆ ಬಂದಿತ್ತು. ಬೆಳಗಿನ ಜಾವ ಎದ್ದು ಕೂಡಲೇ ನಡುಗುವ ಚಳಿಯೊಳಗ ಹೊರಗೆ ಹೋಗಿ ಅಕ್ಕಿ ಅಂಗಳ ಗುಡಿಸ್ತಿದ್ಲು, ಕಸ ಮುಸರಿ ಮಾಡ್ತಿದ್ಲು. ಆದ್ರೆ ದೂರದಿಂದ ಇದೆಲ್ಲವನ್ನ ಗಮನಿಸುತ್ತಿದ್ದ ಮಕ್ಕಳು ಸೊಸೆಂದರು ಇದನ್ನ ನೋಡಿ ಖುಷಿ ಪಡ್ತಿದ್ರು. ಯಾರಿಗೂ ವಯಸ್ಸಾದ ಫೂಲ್ಮತಿಯ ಬಗ್ಗೆ ಕನಿಕರ ಬರಲೇ ಇಲ್ಲ. ಕೆಲವು ದಿವಸಗಳ ನಂತರ ಮುರಾರಿ ಲಾಲರ ಮಗ ದೀನ್ ದಯಾಳನ್ ಕೂಡ ಕುಮುದಾಳ ಮದುವೆಯಾತು. ಆಗ ಕುಮುದಾಳ ವಯಸ್ಸು ಬರೀ 20, ಇನ್ನ ದೀನ್ ದಯಾಳಗ ವಯಸ್ಸು 40 ಆಸ್ಪಾಸು. ಆದ್ರೂ ಹಂಗೂ ಹಿಂಗೂ ಮದುವೆ ಆತು. ಫೂಲ್ಮತಿಯ ಹೃದಯ

0: ಪಡ್ಕೋತಿತ್ತು. ಅಂತೂ ಮದುವೆ ಮುಗಿತು. ಕುಮುದ ಓಡಿ ಬಂದು ತಾಯಿಯನ್ನ ಅಪ್ಪಿಕೊಂಡು ಬಹಳ ಅತ್ಲು. ಆಗ ಅವ್ವ ಫೂಲಮತಿ ಮಗಳನ್ನ ಕೋಣೆಯೊಳಗ ಕರ್ಕೊಂಡು ಹೋಗಿ,
1: ಯಾಕವ್ವ ಹಿಂಗ್ಯಾಕ?
2: ಬಾ ಕುಮುದ, ಒಳಗ್ ಬಾರವ.
1: ಅವ್ವ
2: ಇಲ್ಲೊಡಿಲ್ಲೆ, ನನ್ನಿಂದ ಹೆಚ್ಚಿಂದ ಏನು ಕೊಡಕ್ ಆಗುದಿಲ್ಲವ.
1: ಬೇಡವ,
2: ನಿನ್ ಮದುವಿನ ಧೂಮ್ ಧಾಮ್ ಮಾಡೋ ವಿಚಾರ ನಂದಿತ್ತು, ಏನ್ ಮಾಡ್ಲೇವ? ನಿಮ್ಮ ಅವ್ವನ ಕುವತ್ತ ಇಷ್ಟೈತಿ, ತಪ್ಪು ತಿಳ್ಕೊಬೇಡವ. ಕುಮುದ, ಇವೆರಡು ಬಳಿ ಇಟ್ಕೋ.
1: ಬೇಡವ,
2: ನನ್ನ ಹತ್ರ ಒಂದಿಷ್ಟು ರೊಕ್ಕ ಅದಾವ, ಇವನು ಇಟ್ಕೋ. ಇದ ನನ್ನ ಆಸ್ತಿ, ಮುಂದೇನರ ಆದ್ರ ದೇವ್ರ ಅದಾನವ ನಿನ್ ನೋಡಾಕ.
1: ನೀನ್ ನನಗೇನು ಕೊಡೋದ್ ಬೇಡವ. ನಿನ್ ಕೈಯಾಗಿದ್ ಬಳಿ ಮತ್ತೆ ಈ ಹಣ ನಿನ್ ಹತ್ರನೇ ಇರ್ಲಿ, ನಂಗೇನು ಬೇಡವ. ನೀನ ನನ್ ಜೀವಂತ ಆಸ್ತಿ.
2: ಹಂಗನ್ ಬೇಡ ಕುಮುದ, ಹಂಗನ್ ಬೇಡವ ಮಗಳ, ಹಂಗನ್ ಬೇಡ.
3: ಅಲ್ಲ ವೇಳೆ ಆದ್ ನಡಿ, ಏನ್ ಮಾಡ್ಲಿಕ್ಕತ್ತಿ? ಮತ್ ಎರಡ್ ಮೂರ್ ತಿಂಗಳದಾಗ ನೀ ಬರಾಕಿ ಇದ್ದಿ, ಅವಾಗ ಮಾತಾಡಿದ್ರಾತು. ನಡಿ ನಡಿ, ಹೊತ್ತಾಗದ
2: ಹೋಯ್ ಬಾ ಕುಮುದ.
1: ಅವ್ವ
2: ದೇವ್ರ ಒಳ್ಳೆ
1: ಬರ್ತೀನಿ.
2: ಹೋಯ್ ಬಾ ನನ್ ಮಗಳು.

0: ನೋಡಿದಲ್ಲ ಫೂಲ್ಮತಿಗೆ ಹೆಂಗಾಗ್ಯದ ಅಂತ ಹೇಳಿ. ಈಗ ಆಕಿ ತನ್ನ ಕೋಣೆಯಿಂದ ಹೊರಗ ಬರ್ತಿರಲಿಲ್ಲ, ಮಕ್ಕಳೊಂದಿಗೆ ಬೆರೀತಿರಲಿಲ್ಲ. ಆಕಿಗೆ ಬಾಹ್ಯ ಪ್ರಪಂಚ ದೂರ ಆಗಿತ್ತು. ಈಗ ಆಕಿ ತನ್ನ ಸಾವು ಎಂದ ಬರ್ತದ ಅಂತ ಕಾಯ್ತಿದ್ಲು. ಇತ್ಲಾಗ ಉಮಾಕಾಂತನ ಆಸ್ಪತ್ರೆ ಆರಂಭ ಆತು. ದಯಾನಾಥ ತನ್ನ ಪ್ರೆಸ್ ಆರಂಭ ಮಾಡಿದ. ಸೀತಾನಾಥಗ ಕೆಲಸ ಸಿಕ್ಕು ವಿದೇಶಕ್ಕೆ ಹೋದ. ಕಾಂತಾನಾಥನ ಮಗನ ಮುಂಜವಾತು. ಹಿಂಗ ಮನೆ ತುಂಬೆಲ್ಲ ಸಂತೋಷದ ವಾತಾವರಣ ಹರಡಿತ್ತು. ಆದರೆ ಫೂಲ್ಮತಿಯ ಬಾಳಿನ್ಯಾಗ ಕತ್ತಲೆ ಆವರಿಸಿತ್ತು. ಕಾಂತಾನಾಥಗ ಟೈಫಾಯ್ಡ್ ಆಗಿ ಬದುಕಿದ್ದ ಹೆಚ್ಚು. ದಯಾನಾಥ ಪತ್ರಿಕೆ ಒಂದಕ್ಕೆ ಕಾನೂನುಬಾಹಿರ ಲೇಖನ ಬರೆದು ಶಿಕ್ಷೆಗೊಳಗಾದ. ಉಮಾನಾಥ ಲಂಚ ಸ್ವೀಕರಿಸುತ್ತಿದ್ದಾಗ ಸಿಕ್ಕು ಬಿದ್ದು ಕೆಲಸ ಕಳ್ಕೊಂಡ. ಇಷ್ಟೆಲ್ಲ ಆದರೂ ಫೂಲ್ಮತಿಯ ಮನಸ್ಸಿನ ಮೇಲೆ ಯಾವ ಪರಿಣಾಮನೂ ಆಗಲಿಲ್ಲ. ಈಗ ಫೂಲ್ಮತಿಗೆ ಉಳಿದಿರೋದು ಒಂದ ಮಾರ್ಗ. ಇಡೀ ದಿನ ಬೆವರು ಸುರಿಸಿ ದುಡಿಯೋದು, ಮಕ್ಕಳ ಎಸದ ರೊಟ್ಟಿ ತಿನ್ನೋದು. ದನ ಹೊಲದಾಗ ಕೆಲಸ ಮಾಡ್ತದ, ಆದ್ರೆ ಹೊಟ್ಟೆ ತುಂಬ ತಿಂತದ. ಪಾಪ ಫೂಲ್ಮತಿಯ ಹಣಿಯೊಳಗ ಅದು ಬರದಿದ್ದಿಲ್ಲ. ತಿನ್ನೋ ಅನ್ನ ವಿಷ ಆಗ್ತಿತ್ತು. ಅಂಥದ್ರೊಳಗ ಒಂದು ದಿನ
1: ಅಯ್ಯವ್ವ ನೀ ಯಾಕೆ ಪಾತ್ರೆ ತೊಳಿಲಿಕ್ಕತ್ತೀಯ?
2: ಅಯ್ಯಾ ಬಾರ ಕುಮದ ಬಾ ಒಳಗ್ ಬಾ. ಏನಿಲ್ಲವ ಏನಿಲ್ಲ.
1: ಅವ್ವ ಇದೇ ನೀ ಮಾಡೋ ಕೆಲಸ? ಸರಿ ನಾನಾ ಪಾತ್ರೆ ತೊಳೆದು ಕೊಡ್ತೀನಂತ.
2: ಅಯ್ಯ ಬೇಡವ ಬೇಡ, ಈಗಿದು ನಂದ ಕೆಲಸ.
1: ಅಪ್ಪಿದ್ದ ನಿನಗೆ ಕೆಲಸ ಮಾಡ್ಲಿಕ್ ಬಿಡ್ತಿದ್ರೇನವ್ವ?
2: ಎಲ್ಲದಾರವ ನಿಮ್ಮಪ್ಪ ಎಲ್ಲದಾರ ಹೇಳ. ಗಂಡು ಸತ್ತು ವಿಧವಾ ನಾನು, ಗಂಡು ಸತ್ತು ವಿಧವಾ ನಾನು. ಹೋದ ವೇಳೆ ಮತ್ತೆ ಬರುದಿಲ್ಲವ, ಮತ್ತೆ ನಾನೇನು ಬ್ಯಾರೆದವ್ರ ಮಾಡ್ತಿಲ್ಲ, ನನ್ನ ಮಕ್ಕಳಿಗೆ ಕೆಲಸ ಮಾಡಕತ್ತೀನಿ.
1: ಅವ್ವ ಇದೇನ್ ಗತಿ ಬಂತವ, ಈ ಎಲ್ಲಾ ಕೆಲಸ ನೀನ ಮಾಡ್ಬೇಕೇನವ್ವ?
2: ಹಂಗೇನಿಲ್ವ, ಇದೇನ್ ಹೆಚ್ಚಿನ ಕೆಲಸ ಅಲ್ಲ. ಕಸ ಗುಡಿಸೋದು, ಪಾತ್ರೆ ತೊಳಿದು, ಬಟ್ಟೆ ಒಗೆದು, ಮತ್ತು ಒಲಿಗೆ ಸ್ವಲ್ಪ ಬೆಂಕಿ ಹಾಕಿ ನೀರ್ ಕಾಸೋದು, ಮತ್ತೆ ದಿನಾಲು ಗಂಗಾ ಜಲ ತರ್ತೀನಿ. ಯಾಕಂದ್ರ ನಮ್ ಕಾಂತಾನಾಥ ನಳ ನೀರ್ ಕುಡಿಯುದಿಲ್ಲ.
1: ಅವ್ವ ನಾನೇ ತರ್ತಿದ್ನಲ್ಲವ್ವ.
2: ಬೇಡವ ಬೇಡ, ನಾನ ಹೋಗ್ತೀನಿ, ನಾನ ಹೋಗ್ ತರ್ತೀನಿ.
1: ಅವ್ವ ಅವ್ವ ಅವ್ವ
3: ಏ ಅಣ್ಣ ಕಾಂತಣ್ಣ. ಅಕ್ಕ ಅಲ್ಲಿ ನೋಡಲ್ಲಿ ಅವ್ವ ಹೊಂಟಾಳ. ಇಷ್ಟೊಂದು ಮಳಿ ಗಾಳಿ, ಅಕ್ಕಿ ತನ್ನ ಕೆಲಸ ಮಾಡೋದ ಬಿಡೋದಿಲ್ಲ, ಎಲ್ಲಿ ಹೊಂಟಾಳೋ ಏನೋ.
4: ಏನಪ್ಪ ಇಂತ ಗಾಳಿಯಾಗ ಎಲ್ಲಿ ಹೊಂಟೀಗ?
2: ನಿನಗ ಕುಡಿಲಿಕ್ಕೆ ಗಂಗಾ ಜಲ ಬೇಕಲ್ಪ, ಅದನ್ನ ತರಕ್ ಹೊಂಟಿನಿ.
4: ಇರ್ಲಿ ಬಿಡು, ನಾನ ಹೋಗಿ ತರ್ತೇನೆ.
2: ಇಲ್ಲಪ್ಪ ಇನ್ನೂ ಈ ದೇಹದಾಗ ಶಕ್ತಿ ಇದೆ, ನಾನ ಹೋಗಿ ತರ್ತೀನಿ.
3: ಇರ್ಲಿ ಬಿಡಣ್ಣ, ಹೋಗ್ಲಿ ಬಿಡು. ಇಷ್ಟು ದಿನ ಸೊಸೆಯಂದ್ರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಲ್ಲ, ಈಗ ಪ್ರಾಯಶ್ಚಿತ ಮಾಡ್ಕೊಳ್ಳಿ ಬಿಡು.
4: ಏನ್ ಹೇಳ್ತೀನಿ,

ಅವ ಏನ್ ತಪ್ಪು ಹೇಳಿನಿ ಬಿಡಪ್ಪ, ಸರಿಯಾಗಿದ್ದ ಹೇಳ್ಯಾನ. ನಾ ಹೋಗಿ ತಗೊಂಡ್ ಬರ್ತೀನಿ ಹಂಗಾರ. ಹ, ನಾ ಹೋಗಿ ಬರ್ತೀನಿ. ಎಷ್ಟಾದ್ರೂ ನಾನು ಪತಿ ಲಾಲ್ಜಿ ಅವ್ರನ್ನ ಕಳ್ಕೊಂಡು ವಿದ್ವೆ. ಮನ್ಯಾಗ ದಾಂಡಿಗರದಂತ ನಾಲ್ಕು ನಾಲ್ಕು ಮಕ್ಕಳದಾರ, ಆದ್ರೆ ಪತಿ ಇಲ್ಲದೆ ವಿಧವೆ ನಾನು. ಹೌದು, ಈ ವಿಧವೆ ಅನ್ನೋ ಪಟ್ಟ ದೌರ್ಭಾಗ್ಯದ್ದು. ಆದ್ರೆ ಯಾರಿಗೆ ಹೇಳಲಿ ದೇವ್ರ, ಯಾರಿಗೆ ಹೇಳಲಿ ನಾನು? ಯಾಕಂದ್ರೆ ನಾನು ವಿಧವಾ ತಾಯಿ, ವಿಧವಾ ತಾಯಿ, ನಾನು ವಿಧವಾ ತಾಯಿ.

ಇದುವರೆಗೆ ವಿಧವಾ ತಾಯಿ ರಾಷ್ಟ್ರೀಯ ನಾಟಕ ಕೇಳಿದಿರಿ. ಮೂಲ ಮುನ್ಷಿ ಪ್ರೇಮಚಂದ್, ಬಾನುಲಿ ರೂಪಾಂತರ ವಿನೋದ್ ಶರ್ಮಾ, ಕನ್ನಡಕ್ಕೆ ಅನುವಾದಿಸಿದವರು ಡಾ ಚೇತನ್ ಕುಮಾರ್ ನಾಯಕ್. ಪಾತ್ರವರ್ಗದಲ್ಲಿ ಕಾಂತಾನಾಥ ವಿಜಯೇಂದ್ರ ಅರ್ಚಕ್, ಉಮಾನಾಥ ಬಸವರಾಜ್ ಶಿ ಮಲ್ಲಾಪುರ್ ಮಠ್, ಸೀತಾನಾಥ ತುಷಾರ್ ಜೋಶಿ, ದಯಾನಾಥ ಗದಿಗಯ್ಯ ವಿ ಹಿರೇಮಠ್, ಸೂತ್ರಧಾರ ಡಾ ಶಶಿಧರ ನರೇಂದ್ರ, ಔವ್ವ ಫೂಲಮತಿ ಕವಿತಾ ಕಾಶ್ಯಪ್ಪನವರ್, ದೊಡ್ಡ ಸೊಸೆ ಶಶಿಕಲಾ ಜೋಶಿ, ಕುಮುದ ಶೈಲಜಾ ರಾಜ್ಕುಮಾರ್. ನಿರ್ದೇಶನ ಡಾ ಶಶಿಧರ ನರೇಂದ್ರ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 10:05. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಡಿ ಸೂರ್ಯಪ್ರಭಾ ಅವರ ವಯಲಿನ್ ವಾದನ ಕೇಳೋಣ. ಮೊದಲಿಗೆ ವರ್ಣ ಕೇದಾರಗೌಳರಾಗ ಆದಿತಾಳದಲ್ಲಿದೆ.

ಡಿ ಸೂರ್ಯಪ್ರಭಾ ಅವರ ವಯಲಿನ್ ವಾದನದಲ್ಲಿ ಇನ್ನೀಗ ಕೇಳೋಣ ಈ ಪರಿಯ ಸೊಬಗು ಸಾರಂಗರಾಗ ಖಂಡಚಾಪುತಾಳ ಪುರಂದ್ರದಾಸರ ಒಂದು ಕೃತಿ.

0: ಇದ್ದೀನಿ.
1: ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು?
0: ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ.
1: ನಾನಿಲ್ವಾ, ನನ್ನಿಂದ?
0: ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದ ಹಾಗೆ
1: ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ.
0: ಸರಿಯಮ್ಮ, ಅದರಿಂದ ನನಗೇನ್ ಲಾಭ ಅಂತ?
1: ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು.
0: ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ.
1: ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ?
0: ಬರ್ಕೊತೀನಿ.
1: 8700001 0042 4242.
0: ಇರೋ ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8700001 0042 4242.
1: ಅಷ್ಟೇ ಸುಲಭ.

ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ

9449926560 ಎಸ್ಎಂಎಸ್ ಮೆಲೋಡೀಸ್ ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಪ್ರಿಯ ಕೇಳುಗರೇ, ಮಂಗಳೂರು ಆಕಾಶವಾಣಿ ಆರಂಭಿಸಿರುವ 100.3 PFM ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜೂನ್ 23 ಮಂಗಳವಾರ ಬೆಳಿಗ್ಗೆ 11:30 12:30 ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 ಅಥವಾ 2222611. ನಮ್ಮ STD ಕೋಡ್ ಸಂಖ್ಯೆ 0824. ನಮ್ಮ ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ಇದೇ ಜೂನ್ 23 ಮಂಗಳವಾರ ಬೆಳಗ್ಗೆ 11:30 12:30

ಆಕಾಶವಾಣಿ ಮಂಗಳೂರು. ಕೇಳುಗರೆ, ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. ಬೆಳಗ್ಗೆ 6:10 ವಂದನ ಭಕ್ತಿಗೀತೆಗಳು, 6:30 ಚಿಂತನ ಗುಡ್ಡಪ್ಪ ಗೌಡ ಬಲ್ಯ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ನಿಖಿತ್ ಅಂಬಾರ್, 6:50 ರೈತರಿಗೆ ಸಲಹೆ, 7:15 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು, 7:45 ರಾಗರಂಜನಿ, 8:30 ಚಿತ್ರಗೀತೆಗಳು, 9:00 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ, 9:20 ಹಿಂದಿ ಚಿತ್ರಗೀತೆಗಳು, 10:00 NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 SMS ಮೆಲೋಡೀಸ್, 11:00 ವನಿತಾ ವಾಣಿ, ಜಯಂತಿ ಎಸ್ ಹೊಳ್ಳ ಅವರಿಂದ ಭಾಷಣ ಭಜನೆಯ ಮಹತ್ವ, ಬಳಿಕ ಜನಪದ ಗೀತೆ, 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಎನ್ ರವಿಕಿರಣ್ ಅವರ ಚಿತ್ರ ವೀಣಾವಾದನ, 12:05 ವನಿತಾ ವಿಹಾರ, ಆಹಾರ ತಜ್ಞೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರೊಡನೆ ಸಂದರ್ಶನ, ಬಳಿಕ ಭಾವಗೀತೆ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ. ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ ಕುರಿತು ಶ್ರೀರಂಗಪಟ್ಟಣದ DMS ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಂತ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ. ವಿಷಯ PM ಸೂರ್ಯಘರ್ ಯೋಜನೆ. ಈ ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 1:20 ಸ್ವರಮಾಧುರ್ಯ. MS ಶೀಲಾ ಹಾಡಿರುವ ದೇವರ ನಾಮಗಳು. 1:30 ನನ್ನ ರಾಗತಾನ ಪಲ್ಲವಿ ಸರಣಿ ಕಾರ್ಯಕ್ರಮ. ಸಂಚಿಕೆ 22. ಕೇಳುಗರೆ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಕಾರ್ಯಕ್ರಮ. ಪ್ರಸ್ತುತಿ ಅರ್ಚಿತ್ ವಿ ಕಶ್ಯಪ್. 2:15 ಹಿಂದಿ ಚಿತ್ರಗೀತೆಗಳು, 2:40 ಚಿತ್ರಗೀತೆಗಳು. ಇನ್ನು ನಮ್ಮ ನಾಳಿನ ಸಾಯಂಕಾಲದ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಹಿಂದಿ ಪಾಠ. ಗುರುಗಳು ವಂದನಾ ಜಾಧಲ್, ವಿದ್ಯಾರ್ಥಿಗಳು ಭವಿಕಾ ಅಗರ್ವಾಲ್ ಮತ್ತು ಅಹನ್ಯಾ ಶೆಟ್ಟಿ. 5:45 ಹಿಂದಿ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿರಂಗ. ಅಂಥೋರಿಯಂ ಕೃಷಿ ಕುರಿತು ಲಿಲ್ಲಿ ಪಿಂಟೋ ಮಂಗಳೂರು.

ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಜನಿ ಭಟ್. ಬಳಿಕ ಕೃಷಿ ಮಾಹಿತಿ. 7:45 ಹಿಂದಿ ಚಿತ್ರಗೀತೆಗಳು. 8:00 ಯುವವಾಣಿ. ಕೆ ಅಶ್ವಿಜಾ ಉಡುಪ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ. ಬಳಿಕ ಸುದೀಕ್ಷಾ ಆರ್ ಅವರಿಂದ ದೇವರ ನಾಮಗಳು. ಬಳಿಕ ಸುಮನಾ ಪಿ ಕಲ್ಮಡ್ಕ ಅವರಿಂದ ಕವನ ವಾಚನ. 8:30 ತುಳು ಕಾರ್ಯಕ್ರಮ. ದೀಪಿಕಾ ಟಿ ಅವರಿಂದ ಭಾಷಣ, ತುಳುನಾಡದ ಗೊಬ್ಬುಲು. 9:30 ಚಿತ್ರಗೀತೆಗಳು. 10:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂ ಬಾಲಮುರಳಿ ಕೃಷ್ಣ ಅವರ ಹಾಡುಗಾರಿಕೆ. 10:30 ಚಿತ್ರಗೀತೆಗಳು. 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಕೇಳುಗರೆ, ಯುವ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ.

ಆಕಾಶವಾಣಿ ಮಂಗಳೂರು, ಸಮಯ 11:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.